ಪ್ರೀತಿಯ ಜನಧ್ವನಿ ಕೇಳುವರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026 ಇಸ್ವಿಯ ಜೂನ್ ತಿಂಗಳ 23 ತಾರೀಕಿನ ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬನ್ನಿ, ಇದನ್ನು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಭ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಸುಜ್ಜಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ ಸುನಾದ ಕಾರ್ಯಕ್ರಮ, 8:45 ಬನ್ನಿ ಇಂಗ್ಲಿಷ್ ಕಲಿಯೋಣ, 9:20 ಹರಿಕಥೆ, 10:20 ಸಾಮಾಜಿಕ ಸವಲತ್ತು, 11:00 ಭಾವಸಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕಾಚಗೀರವರು ಪ್ರಸ್ತುತಪಡಿಸುವ ಕರುಣಾಳು ಬಾಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ.

ಸಂತಾನ ಗೋಸ್ವಾಮಿ ಅಂತ ಇದ್ರು. ಅವರು ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರು, ದೊಡ್ಡ ವಿದ್ವಾಂಸರು. ಕೃಷ್ಣ ಭಕ್ತರು ಅಂದ್ರೆ ಅಪರೂಪದ ಕೃಷ್ಣ ಭಕ್ತರು. ಬೃಂದಾವನದಲ್ಲೇ ನೆಲೆಸಿಬಿಟ್ರು. ಅವ್ರ ಸೋದರಳಿಯ ತಂಗಿ ಮಗ ಜೀವ ಗೋಸ್ವಾಮಿ ಅಂತ ಅವನ ಹೆಸರು. ತರುಣ ಸಮರ್ಥ ಮಾವನ ಹಾಗೆ ಖ್ಯಾತ ವಿದ್ವಾಂಸ. ಮಾವನೇ ಗುರು, ತನ್ನ ಬೆಳೆಸಿದ ತಂದೆ ಗುರು ಎಲ್ಲ ಅವನೇ. ಇಡೀ ವೃಂದಾವನದ ವಿದ್ವಾಂಸ ಮಂಡಳಿಗೆ ಸಂತಾನ ಗೋಸ್ವಾಮಿ, ಅವರಳಿಯ ಜೀವ ಗೋಸ್ವಾಮಿ ಇಬ್ಬರೇ ಕಿರೀಟಪ್ರಾಯರಾದಂಥವ್ರು. ಒಂದು ದಿವಸ ಕಾಶಿಯಿಂದ ಒಬ್ಬರು ಪಂಡಿತರು ಬಂದರು. ಆಗಿನ ಕಾಲದಲ್ಲಿ ನನ್ನ ಪದ್ಧತಿ ಏನಾಯ್ತು ಗೊತ್ತಾ, ಒಬ್ಬ ಪಂಡಿತರು ಇನ್ನೊಂದು ಕಡೆ ಹೋಗಬೇಕು, ವಾದ ವಿವಾದ ಮಾಡಬೇಕು, ಯಾರು ಸೋಲ್ತಾರೋ ಅವ್ರು ಜಯಪತ್ರ ಬರ್ಕೊಡ್ಬೇಕು, ನಾನು ಸೋತಿದ್ದೀನಿ ಅಂತ ಅವರಿಗೆ ಅಂತ ಬರ್ಕೊಡ್ಬೇಕು, ಅದನ್ನು ತಗೋಬೇಕು. ಅವ್ರ ಶಿಷ್ಯರು ಏನಿರ್ತಾರಲ್ಲ ಅವರೆಲ್ಲ ಇವ್ರ ಶಿಷ್ಯರಾಗಿಬಿಡ್ತಾರೆ. ಈ ಥರ ಒಂದು ಆಗಿನ ಕಾಲದಲ್ಲಿ ಒಂದು ವಾದ ವಿವಾದ ಮಾಡುವಂಥ ಇತ್ತು ಅಭ್ಯಾಸ. ಇವರು ಬಂದರು ಕಾಶಿಯವರು, ನಿಮ್ಮಲ್ಲಿ ಅತ್ಯಂತ ಖ್ಯಾತ ಪಂಡಿತರು ಯಾರಾದರೂ ಇದ್ದರೆ ನನ್ನ ಜೊತೆಗೆ ವಾದ ವಿವಾದಕ್ಕೆ ಬನ್ನಿ, ಇಲ್ಲದೆ ಹೋದರೆ ಬೃಂದಾವನದಲ್ಲಿ ನಾವು ಯಾರೂ ಇಲ್ಲ ಅಂತ ಜಯಪತ್ರ ಬರ್ಕೊಡಿ ಅಂತ ಕೇಳಿದ್ರಂತೆ. ಅಲ್ಲಿದ್ದ ಪಂಡಿತ ಹೇಳಿದ್ರಂತೆ, ನಮ್ಮಲ್ಲಿ ಸರ್ವಶ್ರೇಷ್ಠರಾದವರು ಸಂತಾನ ಗೋಸ್ವಾಮಿಯವರು ಮತ್ತು ಅವ್ರ ಶಿಷ್ಯ ಜೀವ ಗೋಸ್ವಾಮಿ. ಗುರುವೇ ದೊಡ್ಡವರು ನಮಗೆ, ಸಂತಾನ ಗೋಸ್ವಾಮಿಯವರು ಅವರೇ ನಿಮ್ಮನ್ನು ಶ್ರೇಷ್ಠ ಪಂಡಿತರು ಅಂತ ಒಪ್ಕೊಂಡ್ರೆ ನಾವು ಸಹಾಯ ಕೊಡ್ತೀವಿ ಬನ್ನಿ ಅಂತ ಕರ್ಕೊಂಡೋದ್ರು. ಸಂತಾನ ಗೋಸ್ವಾಮಿ ಕಡೆ ಹೋದರು, ಪಂಡಿತರು ಹೇಳ್ಕೊಂಡ್ರಂತೆ, ನಾನು ಹಿಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ, ಇಷ್ಟೊಂದು ಜನ ವಿದ್ವಾಂಸರನ್ನು ಸೋಲಿಸಿದ್ದೀನಿ, ಜಯಪತ್ರ ತೊಗೊಂಡು ಬಂದಿದ್ದೀನಿ, ನಿಮ್ಮ ಹತ್ರ ಚರ್ಚೆ ಮಾಡಬೇಕು ಅಂದ್ರಂತೆ. ಆಗ ಸಂತಾನ ಗೋಸ್ವಾಮಿಯವರು, ಸ್ವಾಮಿ ನಿಮ್ಮನ್ನು ನೋಡಿದ ತಕ್ಷಣ ಗೊತ್ತಾಯ್ತು ನೀವು ಮಹಾಜ್ಞಾನಿಗಳು ಅಂತ. ನಿಮ್ಮ ಜೊತೆಗೆ ನಾನು ವಾದ ವಿವಾದ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಅಂತ ಶಕ್ತನಲ್ಲ ಅಂತ ಹೇಳಿ ಜಯಪತ್ರಕ್ಕೆ ಸಹಿ ಮಾಡಿಕೊಟ್ಬಿಟ್ರಂತೆ. ಭಾರಿ ಖುಷಿಯಾಯ್ತು ಪಂಡಿತರಿಗೆ. ಬೃಂದಾವನದ ಅತ್ಯಂತ ಖ್ಯಾತ ವಿದ್ವಾಂಸರಾದಂಥ ಸಂತಾನ ಗೋಸ್ವಾಮಿಯವರು ಬರ್ಕೊಟ್ಬಿಟ್ರಂತೆ. ಇನ್ನೇನಿದೆ, ಸಂಭ್ರಮದಲ್ಲಿ ಹೊರಟುಬಿಟ್ರು. ತೃಪ್ತಿಯಿಂದ ಮೆರವಣಿಗೆ ಮೇಲೆ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬೇರೆ ಊರಿಗೆ ಹೊರಟರು. ಇವರು ಪಲ್ಲಕ್ಕಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಎದುರುಗಡೆಗೆ ಜೀವ ಗೋಸ್ವಾಮಿ ಬಂದರು, ಸಂತಾನ ಗೋಸ್ವಾಮಿ ಅಳಿಯ ಹುಡುಗ. ಅವ್ರು ನೋಡಿದರು, ಎಲ್ಲಿ ಹೋಗ್ತಿದ್ದೀರಿ ಪಂಡಿತರು ಅಂತ. ನಾನು ಕಾಶಿಯಿಂದ ಬಂದಿದ್ದೀನಿ, ಬೃಂದಾವನಕ್ಕೆ ಹೋಗಿದ್ದೆ, ಅಲ್ಲಿ ಇದೆಲ್ಲ ಪಂಡಿತರನ್ನು ಸೋಲಿಸಿ ಜಯಪತ್ರ ತೊಗೊಂಡು ಹೊರಟಿದ್ದೀನಿ ಅಂತ ಹೇಳಿದ್ರಂತೆ. ಜೀವ ಗೋಸ್ವಾಮಿಗೆ ಆಶ್ಚರ್ಯ ಆಯಿತು, ನನ್ನ ಗುರು ನನ್ನ ಸೋದರ ಮಾವ ಸಂತಾನ ಗೋಸ್ವಾಮಿನ ಸೋಲಿಸ್ಬಿಟ್ರ ಇವರು. ಇವ್ರು ಹೇಳಿದ್ರಂತೆ, ಅದು ನಿಮ್ಮ ಗುರು ಹೇಗೆ ಒಪ್ಕೊಂಡ್ರು ಗೊತ್ತಿಲ್ಲ ಸ್ವಾಮಿ, ನಾನು ಅವ್ರ ಶಿಷ್ಯ, ಈಗ ನನ್ನ ಜೊತೆ ನೀವು ವಾದ ಮಾಡಬೇಕು, ನನ್ನ ಜೊತೆಗೆ ವಾದ ಮಾಡಿ ನೀವು ಗೆದ್ದರೆ ಬೃಂದಾವನ ಗೆದ್ದಂಗಾಗ್ತದೆ. ಒಂದು ಹತ್ತಿರ ದೇವಸ್ಥಾನ ಪಂಡಿತರು ಕರ್ಕೊಂಡ್ರು, ಅಲ್ಲಿ ವಾದ ವಿವಾದ ಶುರುವಾಯಿತು. ಎಂಥ ಅದ್ಭುತ ವಾದ ವಿವಾದ ಅದು. ಈ ಹುಡುಗ ಜೀವ ಗೋಸ್ವಾಮಿ ಆ ಪಂಡಿತರನ್ನು ಪೂರ್ತಿಯಾಗಿ ಸೋಲಿಸ್ಬಿಟ್ರು, ಪೂರ್ತಿಯಾಗಿ ಸೋಲಿಸ್ಬಿಟ್ರು. ಈಗ ಅವ್ರ ಮುಖಭಂಗ ಆಯ್ತಲ್ಲ ಕಾಶಿ ಪಂಡಿತರಿಗೆ, ತಾವೇ ಜೀವ ಗೋಸ್ವಾಮಿಗೆ ಜಯಪತ್ರ ಬರ್ಕೊಟ್ರು, ಅದೆಲ್ಲ ಹಿಂದಿನ ಜಯಪತ್ರ ಅಲ್ಲಿ ಇವರು ಕೊಟ್ಟರು, ನಮಸ್ಕಾರ ಮಾಡಿ ಹೊರಟರು. ಈ ತರುಣ ಇದನ್ನು ಸಂತಾನ ಗೋಸ್ವಾಮಿ ಶಿಷ್ಯ ಜೀವ ಗೋಸ್ವಾಮಿ ಅದೆಲ್ಲ ತೊಗೊಂಡ್ರಂತೆ. ಉಳಿದೆಲ್ಲ ಬರೆದ ಜಯಪತ್ರ ಹರಿದು ಹಾಕ್ಬಿಟ್ಟು ಕಾಶಿ ಪಂಡಿತರು ಬರೆದಿದ್ದಾರೆ ಅದೊಂದು ತೊಗೊಂಬಂದ್ರಂತೆ. ಮನೆಗೆ ಬಂದರು, ಬಂದು ಸೋದರ ಮಾವ ನಮಸ್ಕಾರ ಮಾಡಿ ಹೇಳಿದ್ರಂತೆ, ಏನು ಮಾವ ನೀವು ಆ ದೊಡ್ಡ ಪಂಡಿತ ಅಂದ್ಕೊಂಡು ಜಯಪತ್ರ ಬರ್ಕೊಟ್ಬಿಟ್ರಿ ಸೋತಿದ್ದೀನಿ ಅಂಥೇಳಿ. ಆತನಿಗೆ ಭಾಳ ಗೊತ್ತಿಲ್ಲ ನೋಡಿ, ನಾನು ದಾರಿಯಲ್ಲಿ ಸಿಕ್ಕೊಂಡಾಗ ಅವನ ಜೊತೆ ವಾದ ವಿವಾದ ಮಾಡಿ ಅವ್ನು ಸೋಲಿಸ್ಬಿಟ್ಟಿದ್ದೀನಿ ನೋಡಿ, ಅವನ ಕಡೆ ಜಯಪತ್ರ ಬರ್ಸ್ಕೊಂಬಂದಿದ್ದೀನಿ, ಯಾಕೆ ಹಿಂಗೆ ಕೊಟ್ರಿ ನೀವು, ಇಷ್ಟು ದೊಡ್ಡ ಪಂಡಿತರು ನೀವು ಅಂತ. ಇವನು ಅಭಿಮಾನದಿಂದ ಹೇಳ್ಕೊಂಡು ತಾನೇ ನಾನು ಸೋಲ್ಸಿ ಬಂದಿದ್ದೀನಿ ಅಂತ. ಮಾವ ಮಾತೇ ಆಡಲಿಲ್ಲಂತ. ಸರ ಸರ ಹೋದರು, ಒಂದು ಕೈ ಚೀಲದಲ್ಲಿ ತಮ್ಮ ಬಟ್ಟೆಗಳನ್ನು ಹಾಕ್ಕೊಂಡ್ರು, ಇನ್ನೊಂದು ಕೈ ಚೀಲದಲ್ಲಿ ಪುಸ್ತಕ ಹಾಕ್ಕೊಂಡು ಮನೆಯಿಂದ ಹೊರಟಕ್ಕೂ ರೆಡಿಯಾದ್ರಂತೆ. ಅವಳಿಗೆ ಯಾಕೆ ಮಾವ ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಿದಂತೆ. ಮಾವ ಹೇಳಿದ ಮಾತು ನೆನೆಸ್ಕೋಬೇಕು ಕೇಳುಗ್ರೆ, ನಾವು ನಿನಗೆ ನಾ ವಿದ್ಯೆ ಕಲಿಸಿದ್ನಪ್ಪ, ಆದರೆ ನಾನು ಸೋತು ಹೋದೆ ನಿನಗೆ ವಿದ್ಯೆ ಕಲಿಸಿ, ಯಾಕಂದರೆ ವಿದ್ಯೆ ಕಲಿಸಿದೆ ನಿನಗೆ ಆದರೆ ವಿನಯ ಕಲಿಸ್ಲಿಲ್ಲ, ಆದ್ದರಿಂದ ನಿನ್ನ ಗುರು ಆಗೋದಕ್ಕೆ ನಾನು ಅನರ್ಹ ಆಗಿದ್ದೀನಿ. ನಿನಗೆ ಯಾಕೆ ಬೇಕಾಗಿತ್ತು ಸರ್ಟಿಫಿಕೇಟ್, ಇದು ಪ್ರಶಸ್ತಿ ಯಾಕೆ ಬೇಕಾಗಿತ್ತು? ಮಗು ತಿಳ್ಕೊ, ನಾನು ಯಾಕೆ ಸಹಿ ಮಾಡಿಕೊಟ್ಟೆ ಗೊತ್ತಾ ಆತನಿಗೆ? ಅಧ್ಯಾತ್ಮದ ಸಾಧನೆಯ ದಾರಿಯೊಳಗೆ ಯಾರೂ ಗೆಲ್ಲೋದಿಲ್ಲ, ಯಾರೂ ಸೋಲೋದಿಲ್ಲ, ಎಲ್ಲರೂ ವಿದ್ಯಾರ್ಥಿಗಳೇ. ನಿನಗೆ ಯಾಕೆ ಅಹಂಕಾರ ಬೇಕು ಪ್ರಶಸ್ತಿ ಪತ್ರದ್ದು? ನಾನು ಪಂಡಿತರು ಬಂದಾಗ ಅವ್ರಿಗೆ ಸ್ವಲ್ಪ ಅಹಂಕಾರ ಕಾಣಿಸ್ತು, ನಾನು ಗೆಲ್ಲಬೇಕು ಅಂತ ಬಂದಿದ್ದಾರೆ. ತೊಗೊಂಡೋಗ್ಲಿ, ಅವ್ರು ನನಗೇನು ಬೇಕಾಗಿಲ್ಲ, ನಾನು ಬರ್ಕೊಟ್ರೆ ನಾನು ಸಣ್ಣವನಾಗಲ್ಲ, ಅವ್ರು ತೊಗೊಂಡು ದೊಡ್ಡವರಾಗಲ್ಲ. ಆದ್ದರಿಂದ ಎಲ್ಲರೂ ವಿದ್ಯಾರ್ಥಿಗಳೇ, ನಾನು ಗೆಲ್ತೀನಿ ಗೆದ್ದೆ ಅನ್ನೋ ಅಹಂಕಾರ ಬಂದ ತಕ್ಷಣ ಸಾಧನೆ ನಿಂತೇ ಹೋಗುತ್ತೆ ಮಗು. ಅಳಿಯ ಮಾವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಂತೆ, ಪ್ರಶಸ್ತಿ ಪತ್ರ ಹರಿದಾಕಿದ. ಅವನು ಹೇಳ್ತಾನೆ, ವಿನಯ ಇಲ್ಲದಂಥ ವಿದ್ಯೆ ಇದೆಯಲ್ಲ ಅದು ಅಹಂಕಾರದ ಸಬ್ದು, ಡಮರದು ಡಮರು ಅಂತ ಬರೆಸ್ತಾರಲ್ಲ ಸಪ್ಪಳ, ಅಹಂಕಾರದ ಡಮರು ಇದ್ದ ಹಾಗೆ. ಎಲ್ಲಿ ವಿನಯ ಇಲ್ಲದಂಥ ವಿದ್ಯೆ, ವಿದ್ಯೆಗೆ ಒಂದು ಸುಗಂಧ ಬರೋದೇ ಆ ವಿನಯದಿಂದ ಬರೋದು. ನಾವು ಮಕ್ಕಳಿಗೆ ಕಲಿಸ್ಬೇಕು, ಚೆನ್ನಾಗಿ ಮಾಡು ಮಗು, ಹೆಚ್ಚಿನ ಮಾರ್ಕ್ಸ್ ತಗೋ, ಸೊಕ್ಕ ಬರಬಾರ್ದು ಫಸ್ಟ್ ಬಂದಿದ್ದೀನಿ ಅಂತ. ರ್ಯಾಂಕ್ ಬಂದೇ ಅಂತ ಸೊಕ್ಕ ಬರಬಾರ್ದು, ಯಾಕಂದ್ರೆ ಸೊಕ್ಕ ಬಂದರೆ ಅದು ವಿದ್ಯೆ ಅಲ್ಲ.

ಮಾರುಕಟ್ಟೆ ವಸ್ತು. ದಯವಿಟ್ಟು ವಿದ್ಯೆ ಜೊತೆಗೆ ವಿನಯ ಕಲಿಸಿದರೆ ಮಾತ್ರ ಆ ಮಗು ಒಂದು ಸಮರ್ಥ ವ್ಯಕ್ತಿಯಾಗಿ ತನ್ನ ಜೀವನ ಮತ್ತೊಬ್ಬರ ಜೀವನಕ್ಕೆ ಪ್ರಯೋಜನ ಆಗುವಂಥ ಬದುಕು ಸಾಲೋಕೆ ಸಾಧ್ಯ ಇದೆ. ಆದ್ದರಿಂದ ದಯವಿಟ್ಟು ಮಕ್ಕಳಿಗೆ ಹೇಳಿ, ಗೆಲ್ಲಬೇಕು ಅಂತ ಹುಚ್ಚಬೇಡ, ಚೆನ್ನಾಗಿ ಮಾಡು, ವಿನಯ ಕಲುಕು. ವಿದ್ಯೆ ಜೊತೆಗೆ ವಿನಯ ಸೇರಿಕೊಂಡ್ರೆ ಬದುಕಿಗೆ, ಅದು ಹೇಳ್ತಾರಲ್ಲ, ಬಂಗಾರಕ್ಕೆ ಸುಗಂಧ ಬಂದಂಗೆ ಆಗ್ತದೆ ಅಂತ. ಬಂಗಾರ ಒಳ್ಳೆಯದೇ, ಬಂಗಾರಕ್ಕೆ ಸುಗಂಧನೂ ಇದ್ರೆ ಎಷ್ಟು ಚೆನ್ನಾಗಿರ್ತದೆ. ಹಾಗಾಗಲಿ ಅಂತ.

ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸಿದ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚಿನ್ನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕುಗಳಿಂದ ಪ್ರಸಾರವಾಗುತ್ತಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ. ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರದ ಎತ್ತರ ಹೆಚ್ಚಿಸುವ ಪ್ರಸ್ತಾವಕ್ಕೆ ಸಂಬಂಧಿಸಿ ಕೃಷ್ಣ ಕೊಡ ಜಲ ಸಂರಕ್ಷಣಾ ಹೋರಾಟ ಸಮಿತಿಯ ನಿಯೋಗ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿತು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಜಲಾಶಯದಲ್ಲಿ 524.256 ಮೀಟರ್ ವರೆಗೆ ನೀರು ಸಂಗ್ರಹಿಸುವುದು ಅತ್ಯಗತ್ಯ.

0: ಅಗತ್ಯ ಎಂದು ಮನವಿ ಪತ್ರದ ಮೂಲಕ ನಿಯೋಗ ವಿನಂತಿಸಿತು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳ ಪ್ರಸ್ತಾವದ ಕುರಿತು ಕಾನೂನು ಹಾಗೂ ತಾಂತ್ರಿಕ ಅಂಶಗಳ ಕುರಿತು ತಜ್ಞರು ಹಾಗೂ ಕೇಂದ್ರ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಎಲ್ಲ ರೀತಿಯ ಪ್ರಯತ್ನ ಕೈಗೊಳ್ಳುವ ಭರವಸೆಯನ್ನು ನಿಯೋಗಕ್ಕೆ ನೀಡಿದರು. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ವೇ ನೂತನ ಗೇಟ್ಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಈ ನಿರ್ಣಯ ಕೈಗೊಂಡಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಷ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಲ್ಗೊಳ್ಳಲಿದ್ದಾರೆ. ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಹಾಗೂ ಶಿವರಾಜ್ ತಂಗಡಗಿ ಮುನಿರಾಬಾದ್ನ ಸರ್ಕಾರಿ ಶಾಲಾ ಆವರಣ ಹಾಗೂ ಐಆರ್ಬಿ ಹೆಲಿಪ್ಯಾಡ್ಗಳಿಗೆ ಭೇಟಿ ನೀಡಿ ಪೂರ್ವ ಸಿದ್ಧತೆ ಅವಲೋಕಿಸಿದರು. ನಶಾಮುಕ್ತ ಭಾರತ ಅಭಿಯಾನ ಅನುಷ್ಠಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ಎನ್ಎಪಿ ಟಿಡಿಆರ್ ಮಾದಕ ವಸ್ತುಗಳ ಬಳಕೆ ನಿರ್ಮೂಲಿಸುವ ರಾಷ್ಟ್ರೀಯ ಕ್ರಿಯಾಯೋಜನೆ ಅನುಷ್ಠಾನ ಕುರಿತು ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳು ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಮಾದಕ ವಸ್ತು ಹಾಗೂ ತಂಬಾಕು ವ್ಯಸನ ಮುಕ್ತಿ ಜಾಗೃತಿ ಭಿತ್ತಿಪತ್ರಗಳನ್ನು ಹಾಕಲಾಗುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ದೃಶ್ಯ ಶ್ರಾವ್ಯ ತುಣುಕುಗಳನ್ನು ಬಿತ್ತರಿಸಲಾಗುವುದು ಎಂದರು. ಮಾದಕ ಪದಾರ್ಥಗಳ ವ್ಯಸನ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. 4ನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಗೆ ಭಾಜನರಾದ ರಾಜ್ಯದ 5 ಸಾಧಕರಿಗೆ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿತ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿಮೋಫಿಲಿಯಾ ಸೊಸೈಟಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ್ ಕೋರೆ ಹಾಗೂ ಉದ್ಯಮಿ ಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಪಡೆಯಲಿದ್ದಾರೆ. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ರಲ್ಲಿ ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗಿದೆ. ನಾನು ಸುಮಾರು 42 ವರ್ಷ ಈ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಮೂಡಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದೆ. 148,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಇದರ ಜೊತೆಗೆ ಈ ಭಾಗದಲ್ಲಿ ಆರೋಗ್ಯ ಸೇವೆ ಕೊರತೆ ಬಹಳ. ಅದಕ್ಕೆ ಮೊದಲನೇ ಸಲ 1,000 ಹಾಸಿಗೆ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಈ 2,500 ಹಾಸಿಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 1,200 ಹಾಸಿಗೆ ನಾವು ಒಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ ಬಡವರ ಸಲುವಾಗಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ರಕ್ಷಣಾ ಸಮಿತಿ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ್

0: ಒಬ್ಬ ಕಾರ್ಮಿಕರನ್ನು ರಕ್ಷಿಸಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ ಹಾಗೂ ಚೈಲ್ಡ್ ಲೈನ್ ಸಂಘಟನೆಯ ಸಹಯೋಗದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದ 5 ಮಕ್ಕಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಸುಪರ್ದಿಗೆ ನೀಡಲಾಗಿದೆ. ಮಾಲೀಕರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ 86 ಮಕ್ಕಳು ಕಾಣೆಯಾಗಿವೆ. ಆ ಪೈಕಿ 79 ಮಕ್ಕಳನ್ನು ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ನ್ಯಾಯ ಕಾಯ್ದೆಯಲ್ಲಿ ನೋಂದಣಿಯಾದ ಅನಾಥಾಲಯ, ವಿಶೇಷ ಮಕ್ಕಳ ಸಂಸ್ಥೆಗಳು ಸೇರಿದಂತೆ 69 ಮಕ್ಕಳ ಮತ್ತು ಪಾಲನಾ ಸಂಸ್ಥೆಗಳಲ್ಲಿ 2581 ಮಕ್ಕಳು ಕಲಿಯುತ್ತಿದ್ದಾರೆ ಎಂದರು. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಯುವಜನತೆ ಕ್ರೀಡೆ, ವ್ಯಾಯಾಮ ಸೇರಿದಂತೆ ದೈಹಿಕ ಚಟುವಟಿಕೆಗಳತ್ತ ಮುಂದುವರೆಯಲು ಸಬಲೀಕರಿಸುವ ಗುರಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆ ಹೊಂದಿದೆ. ಹಿರಿಯ ಕ್ರೀಡಾ ವರದಿಗಾರ ಬೆಂಗಳೂರಿನ ಗಿರೀಶ್ ದೊಡ್ಡಮನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ ಮಹತ್ವ ತಿಳಿಸಿದ್ದಾರೆ.
1: 1894 June 23 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಸ್ಮರಣಾರ್ಥವಾಗಿ ದಿನವನ್ನ ಆಚರಣೆ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಶುರು ಮಾಡಿದಂತವರು ಫ್ರೆಂಚ್ ವ್ಯಕ್ತಿ ಪಿಯರೆ ದಿ ಕುಬರ್ತಿನ್. ಅವರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಅಂತಾನೆ ಪರಿಚಿತರು. ಒಲಿಂಪಿಕ್ ಕ್ರೀಡೆಗಳ ಮುಖ್ಯ ಧ್ಯೇಯೋದ್ದೇಶ ಪರಸ್ಪರ ಸೌಹಾರ್ದತೆ, ಶಾಂತಿ, ಆರೋಗ್ಯ, ದೈಹಿಕ ಹಾಗೂ ಮಾನಸಿಕ ಸದೃಢತೆ ಮತ್ತು ಮನೋಲ್ಲಾಸವನ್ನ ಉತ್ತೇಜಿಸುವ ಗುರಿಯನ್ನ ಹೊಂದಿರುವಂತಹ ಒಲಿಂಪಿಕ್ ಹಬ್ಬ. 4 ವರ್ಷಕ್ಕೊಮ್ಮೆ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಣ, ಎಲ್ಲಾ ಭಾಷೆ, ಎಲ್ಲ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತಹ ವಿಭಿನ್ನವಾದ ಜನರು ಒಂದೇ ಸೂರಿನಡಿಯಲ್ಲಿ ಸೇರುವಂತಹ ಈ ಒಲಿಂಪಿಕ್ ನಿಜಕ್ಕೂ ಜಗತ್ತಿನ ಮಹಾ ಹಬ್ಬ.
0: ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಡಿದ್ದು 25ನೇ ತಾರೀಖಿನಿಂದ 4 ಹಂತದ ತರಬೇತಿ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಪ್ರತಿ ಬೂತ್ಗಳಿಗೆ ರಾಜಕೀಯ ಪಕ್ಷಗಳು ತಮ್ಮ ಏಜೆಂಟ್ ನೇಮಕ ಮಾಡಬೇಕು, ತನ್ಮೂಲಕ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕಾರ ನೀಡುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೋರಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣ ವಾಣಿ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಪಾಲ್ಗೊಂಡು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ತಿದ್ದುಪಡಿ ಪ್ರಕ್ರಿಯೆ ಕುರಿತಾದ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 54 ಕುರಿತು SVVM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ

0: ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
1: ಚಿತ್ತದನುಭವ ಭಾವ
0: ಸಂಭಾವನೆಗಳೆಲ್ಲ ಬತ್ತ ವದನು
1: ವಿಚಾರಯುಕ್ತಿಗಳು ಕುಟ್ಟೆ
0: ತತ್ವತಂಡುಲ ದೊರೆಗುಂ
1: ಅದು ವಿವೇಚಿತ ತತ್ವ
0: ನಿತ್ಯ ಭೋಜನ ನಮಗೆ ಮಂಕುತಿಮ್ಮ. ಇದುವರೆಗಿನ ಕೆಲವು ಮುಕ್ತಕಗಳನ್ನು ನಾವು ಸ್ವಲ್ಪ ಮೆಲುಕು ಹಾಕೋಣ. ಹಿಂದಿನ ಮುಕ್ತಕದಲ್ಲಿ ಕಮ್ಯುನಿಕೇಷನ್, ಸಂವಹನ, ನಮ್ಮ ಭಾವನೆಗಳನ್ನು ಹೊರಹಾಕೋದಕ್ಕೆ ಅನುಭವ ಬಹಳ ಮುಖ್ಯ. ಆದರೆ ಅನುಭವವನ್ನೆಲ್ಲ ನಾವು ಹೊರಗೆ ಹಾಕೋದಕ್ಕೆ ಆಗಲ್ಲ ಭಾಷೆಯಿಂದ ಅಂತ ನೋಡಿದ್ವಿ. ಹಾಗಾದರೆ ನಮಗೆ ಅರ್ಥ ಆಗಿರೋದನ್ನು, ಪರಮಾರ್ಥವನ್ನು ನಾವು ವ್ಯಕ್ತಪಡಿಸೋದು ಹೇಗೆ, ಅಥವಾ ನಮ್ಮಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋಂಥ ಪ್ರಶ್ನೆ ನಮಗಿನ್ನೂ ಇದೆ. ಅದಿನ್ನು ಹೇಗೆ ಅನ್ನೋ ನಮ್ಗೆ ಗೊತ್ತಾಗಿಲ್ಲ. ಸ್ವಲ್ಪ ನಾಲ್ಕಾರು ಪದ್ಯಗಳ ಒಂದು ಹಿನ್ನೆಲೆ ನಾವು ನೋಡಿದಾಗ, ಹಿನ್ನೋಟ ಹಾಕ್ಕೊಂಡು ನೋಡಿದಾಗ, ಒಂದು ಡಿ ವಿ ಜಿಯವರು ಹೇಳಿದರು ಒಂದು ಮುಕ್ತಕದಲ್ಲಿ ಪ್ರೇಕ್ಷೆ ಪರಬೊಮ್ಮನ್ನದು, ಇನ್ನೊಂದರಲ್ಲಿ ಹೇಳಿದರು ಅನುವಾದ ಬೊಮ್ಮನ್ನದು, ಮತ್ತೊಂದರಲ್ಲಿ ಹೇಳಿದರು ಶ್ವಾಸವದು ಬೊಮ್ಮನ್ನದು. ಸೊ ಪರಬ್ರಹ್ಮನ ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ಅಂಶಗಳನ್ನು ಯಾವ ರೀತಿ ಅನ್ನೋದನ್ನು ಅವರು ವರ್ಣನೆ ಮಾಡಿದರು. ಅದನ್ನು ಸ್ವಲ್ಪ ಈಗ ಮೆಲ್ಕು ಹಾಕ್ಕೊಳ್ಳೋಣ. ಒಂದೇನು ಪ್ರೇಕ್ಷೆ, ಪರಬೊಮ್ಮನ ಪ್ರೇಕ್ಷೆ ಅಂದರೆ ಆ ಪರಮ ತತ್ವದ ಕಾಣಿಸ್ಕೊಳ್ಳುವಂಥ ರೀತಿ ಯಾವುದು ಅಂತಂದರೆ, ಅದನ್ನು ಕಾಣಿಸ್ಕೊಳ್ಬೇಕಾದ್ರೆ ಎರಡಿರಬೇಕು. ಒಂದು ಆಂತರ್ಯದಲ್ಲಿ ನಮ್ಮ ಒಳಗಿನ ಒಂದು ಧ್ವನಿ, ಒಂದು ದೃಷ್ಟಿಕೋನ, ಮತ್ತು ನಕ್ಷತ್ರ ಮಂಡಲದಿನ ಆಚೆ ಹೊರಗಿನಿಂದ ಬರುವಂಥ ಒಂದು ದೃಷ್ಟಿಕೋನ. ಅದನ್ನು ನಾವು ಬೈನಾಕ್ಯುಲರ್ ವಿಷನ್, ಇವತ್ತಿನ ನಮ್ಮ ಜ್ಞಾನದ ಹಿನ್ನೆಲೆಯಲ್ಲಿ ಬೈನಾಕ್ಯುಲರ್ ವಿಷನ್, ಎರಡು ರೀತಿಯ, ಎರಡೂ ಕಣ್ಣಿಂದ ನೋಡಿದಾಗ ನಮಗೆ ಕಾಣಿಸುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಆ ಪ್ರೇಕ್ಷೆ ಪರಬೊಮ್ಮನದು ನಮಗೆ ಆಗಬೇಕು, ಅದು ಒಂದು. ಎರಡನೇದು, ಈ ಪರಬ್ರಹ್ಮನ ಒಂದು ತಾತ್ವಿಕವಾದಂಥ ವಿಚಾರ ಕೇವಲ ತತ್ವದಲ್ಲಿ, ಮಾತಿನಲ್ಲಿ, ಅನುಭವದಲ್ಲಿ ಇದ್ದರೆ ಆಗಲ್ಲ, ಅದು ಕಾರ್ಯಗತಗೊಳ್ಳಬೇಕು. ಕಾರ್ಯಕ್ಕೆ ಅದು ಅನುವಾದವಾಗಬೇಕಾದ್ರೆ, ನಮ್ಮ ಕಣ್ಣಿಗೆ, ನಮ್ಮ ಅನುಭವಕ್ಕೆ ಅದು ಕಾರ್ಯರೂಪದಲ್ಲಿ ಕಾಣಿಸ್ಬೇಕಾದ್ರೆ, ಮಾಯಾ ಮಂತ್ರ ಮಣಿ ತಂತ್ರಗಳು ಯಾವುದೂ ಬೇಡ. ಮನುಷ್ಯರಲ್ಲಿರೋಂಥ ಮಹನೀಯವಾದಂಥ ಗುಣದಿಂದ ಅದು ವ್ಯಕ್ತವಾಗುತ್ತೆ. ಅದನ್ನು ನೋಡುವಂಥ, ಅನುಭವಿಸುವಂಥ ಪ್ರಯತ್ನವನ್ನು ಮಾಡಬೇಕು ನಾವು. ಆಗ ಬ್ರಹ್ಮನ ಅನುವಾದವನ್ನು ನಾವು ನೋಡ್ತೀವಿ. ಪ್ರಾಕ್ಟಿಕಲ್, ಥಿಯರಿಯಿಂದ ಪ್ರಾಕ್ಟಿಕಲ್ಗೆ ಅನುವಾದ. ಜೊತೆಗೆ ಇನ್ನೊಂದು ಮುಖ್ಯವಾದಂಥದ್ದೇನೆಂದರೆ, ಪರಮ ಶಕ್ತಿಯುತವಾದಂಥ ಚೈತನ್ಯದ ವ್ಯಾಪಕತೆ. ಅದಕ್ಕೆ ಯಾವುದೇ ದೇಶ, ಕಾಲ, ವಸ್ತುಗಳ ನಿರೋಧ, ಇತಿಮಿತಿಗಳಿಲ್ಲ. ಗ್ರೀಸಲ್ಲಿರೋ ಮಾಡಿದರೆ ಅದು ಇಲ್ಲೂ ಕೂಡ ಓದ್ತಾರೆ, ಇಲ್ಲಿ ಮಾಡಿದ್ದನ್ನು ಇನ್ನೊಂದು ಕಡೆ ಓದ್ತಾರೆ. ಎಲ್ಲ ಕಡೆಯೂ ಸಲ್ಲೋ ಅಂತ, ಎಲ್ಲ ಕಡೆಯೂ ಗೌರವಿಸಲ್ಪಡೋ ಅಂತ ಒಂದು ಸತ್ಯ ಅನ್ನೋದಿದೆ. ಆ ಶ್ವಾಸ ಅದೇ ಬ್ರಹ್ಮನ ಉಸಿರು. ಸೊ ಬ್ರಹ್ಮನನ್ನು ಅಂದರೆ ಸೃಷ್ಟಿಕರ್ತನನ್ನು ಅಂದರೆ ಒಂದು ನಮ್ಮನ್ನು ದಾಟಿದಂಥ, ಮೀರಿದಂಥ ಒಂದು ಶಕ್ತಿಯನ್ನು ಈ ರೀತಿ ವರ್ಣನೆ ಮಾಡಿದ ನಂತರ, ಹಿಂದಿನ ಮುಕ್ತಕದಲ್ಲಿ ಹೇಳಿದರು ಅದನ್ನು ವರ್ಣನೆ ಮಾಡೋಕ್ಕೆ ಭಾಷೆ ಆಗಲ್ಲ ಅಂತ. ಸೊ ಹಾಗಾದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಬಹಳ ಸೂಕ್ಷ್ಮವಾದಂಥ ರೀತಿಯಲ್ಲಿ ಇಲ್ಲಿ ಡಿ ವಿ ಜಿ ಅವರು ವರ್ಣನೆ ಮಾಡಿದ್ದಾರೆ. ಒಂದು ನಮಗೆ ಸಹಾಯ ಆಗೋ ರೀತಿಯ ಸೂತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮತ್ತೆ ಪ್ರತಿಯೊಬ್ಬರೂ ತಮಗೆ ತಾವೇ ಕಂಡುಕೊಳ್ಳಬೇಕಾದಂತಹ ವಿಚಾರ ಇದು ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ನಮಗೆಲ್ಲ ಹಸಿವಾಗುತ್ತೆ, ಹಸಿವಾದಾಗ ನಾವು ಊಟ ಮಾಡ್ತೀವಿ. ನಮಗೆ ಬಹಳ ಹಸಿವಾಗೋಗಿದೆ ಅಂತ ಅಂದ್ಕೊಳ್ಳೋಣ. ಆಗ ನಮ್ಮ ಪಕ್ಕದಲ್ಲಿ ಯಾರೋ ಕೂತ್ಕೊಂಡು ತಟ್ಟೆ ತುಂಬ ಅನ್ನ ಹಾಕ್ಕೊಂಡು ಅವ್ರು ಹೊಟ್ಟೆ ತುಂಬ ತಿಂದರು ಅಂದರೆ ನಮಗೆ ಹೊಟ್ಟೆ ತುಂಬುತ್ತಾ? ನಮಗೆ ಹೊಟ್ಟೆ ತುಂಬಲ್ಲ. ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ಆ ಭೋಜನ ನಮಗೆ ಸಿಗಬೇಕು. ಸೊ ಹಾಗೆಯೇ ನಮ್ಮ ಸ್ವಂತ ವಿಚಾರಧಾರೆಯಿಂದ ಈ ಪರಮ ಸತ್ಯವನ್ನು ನಾವು ಕಂಡುಕೊಳ್ಬೇಕು. ಯಾವುದೇ ಧರ್ಮಗುರು, ಯಾವುದೇ ಪರಮಜ್ಞಾನಿ, ಯಾವುದೇ ಯೋಗಿ, ಯಾವುದೇ ಸಂತ ತಾನು ತಿಳ್ಕೊಂಡಿದ್ದನ್ನು ನಮ್ಮ

ಹೇಳಕ್ ಹೊರಟ್ರೆ ನಾವು ಅದನ್ನ ಕೇಳಬಹುದೇ ಹೊರತು ಅನುಭವಿಸೋದಿಕ್ಕಾಗಲ್ಲ. ಅದು ಇನ್ನೊಬ್ರು ನಮ್ಗೆ ಹೊಟ್ಟೆ ಹಸುವಾಗಿದ್ದಾಗ ಹೊಟ್ಟೆ ತುಂಬ ಅವ್ರು ಊಟ ಮಾಡ್ದಂಗಾಗತ್ತೆ. ನಮಗೆ ನಿತ್ಯ ಭೋಜನ ಸಿಕ್ಕಬೇಕು ಅಂತಂದ್ರೆ ನಮಗೆ ಅನ್ನ ಸಿಕ್ಕಬೇಕು. ನಮಗೆ ಅನ್ನ ಸಿಕ್ಕಬೇಕು, ತಂಡುಲ ಸಿಕ್ಕಬೇಕು ಅಂತಂದ್ರೆ ಇಲ್ಲಿ ಸುಂದರವಾದಂಥ ಒಂದು ಉದಾಹರಣೆಯನ್ನ ಡಿ ವಿ ಜಿಯವರು ಕೊಡ್ತಾರೆ. ಅಕ್ಕಿ ಎಲ್ಲಿಂದ ಬರುತ್ತೆ? ಇವಾಗಿನ ಕಾಲದ ಮಕ್ಕಳನ್ನು ಕೇಳಿದ್ರೆ ಅಂಗಡಿಯಿಂದ ತೊಗೊಂಬರ್ತೀವಿ ಅಂತ ಅಂತಾರೆ. ಆದರೆ ನಮಗೆ ಗೊತ್ತು, ಅಕ್ಕಿ ನಮಗೆ ಸಿಕ್ಕುವಂಥದ್ದು ಭತ್ತದಿಂದ. ಭತ್ತ ಬೆಳೆ ಬರುತ್ತೆ, ಆ ಭತ್ತವನ್ನು ರೈತಾಪಿ ಜನರು ಸಂಸ್ಕರಣೆ ಮಾಡಿದಾಗ, ಅದನ್ನು ಕುಟ್ಟಿದಾಗ ಭತ್ತದ ಹೊಟ್ಟನ್ನೆಲ್ಲ ತೆಗೆದುಹಾಕಿ ಒಳಗಡೆ ಇರುವಂಥ ಅಕ್ಕಿ ನಮಗೆ ಸಿಕ್ಕತ್ತೆ. ಆ ಅಕ್ಕಿಯನ್ನು ಬೇಯಿಸಿದಾಗ ನಮಗೆ ಅನ್ನ. ಸೊ ಹೀಗೆ ಒಂದು ಇನ್ಪುಟ್ ಇದೆ, ರಾ ಮೆಟೀರಿಯಲ್. ಆ ರಾ ಮೆಟೀರಿಯಲ್ಗೆ ಒಂದು ಪ್ರೊಸೆಸಿಂಗ್ ಸಂಸ್ಕರಣೆಯಾಗತ್ತೆ. ಆ ಸಂಸ್ಕರಣೆಯಾದ ನಂತರ ಸಿದ್ಧ ವಸ್ತು ಪ್ರಾಡಕ್ಟ್ ಒಂದು ಸಿಕ್ಕತ್ತೆ. ಅದೇ ತತ್ವವನ್ನು ಉಪಯೋಗಿಸ್ಕೊಂಡು ಪರಮಸತ್ಯವನ್ನು ಕೂಡ ನಾವು ಕಂಡುಕೊಳ್ಬಹುದು ಅನ್ನೋದು ಈ ಮುಕ್ತಕದಲ್ಲಿರುವಂಥ ಒಂದು ಒಳಗುಟ್ಟು. ಸೊ ಹಾಗಾದರೆ ಅಲ್ಲಿರೋಂಥ ಭತ್ತ ಯಾವುದು, ನಮಗೆ ಸಿಕ್ಕುವಂಥ ರಾ ಮೆಟೀರಿಯಲ್ ಯಾವುದು ಅಂತಂದರೆ ಚಿತ್ತದ ಅನುಭವ, ಭಾವ, ಸಂಭಾವನೆ. ಸಂಭಾವನೆ ಅಂದರೆ ನಮಗೆ ಬರುವಂಥ ಯೋಚನೆಗಳು, ಅದು ಚಿತ್ತದಲ್ಲಿ ಮೂಡುತ್ತೆ. ಚಿತ್ತ ಅನ್ನೋದನ್ನು ಮುಂದೆ ಕೂಡ ನಾವು ವರ್ಣಿಸೋರಿದ್ದೇವೆ. ಅಂತರಂಗ ಚತುಷ್ಟಯ ಅಂತ ನಾವೊಂದು ಕರಿತೀವಿ ಚಿತ್ತ ಅಂತಂದರೆ. ಇದು ಅಂತರಂಗ ನಾಲ್ಕಕ್ಕೂ ಸೇರಿಸಿ, ಚತುಷ್ಟಯಕ್ಕೆ ಸೇರಿಸಿ ಹೇಳುವಂಥ ಒಂದು ಪದವಾಗಿಯೂ ಕೂಡ ನಾವು ಉಪಯೋಗಿಸ್ತೀವಿ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ ನಾಲ್ಕು ಅಂತರಂಗದಲ್ಲಿರುವಂತಹ ಚತುಷ್ಟಯ, ಆ ನಾಲ್ಕು ಅಂಗಗಳು ಅಂತ. ಚಿತ್ತ ವಿಶೇಷವಾಗಿ ಮೆಮೊರಿ, ನೆನಪಿಗೆ, ನೆನಪಿನ ಶಕ್ತಿಗೆ ಕಾರಣವಾಗುತ್ತೆ. ಸೊ ಈ ಚಿತ್ತದಲ್ಲಿ ಅನೇಕ ಅನುಭವಗಳು ನಮಗಾಗ್ತಾ ಇರ್ತವೆ. ಅನುಭವಗಳ ಭಾವ, ನಾವು ಅವಾಗ ಅನುಭವಿಸಿದಂತಹ ಒಂದು ಏನು ಮನಸ್ಸಿನಲ್ಲಿ ಬಂದಂಥ ಭಾವನೆ ಇತ್ತು ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಅದ್ರ ಜೊತೆಗೆ ಹೊಸ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರುತ್ತೆ, ಅಂತರಂಗದಲ್ಲಿ ಬರ್ತಾ ಇರುತ್ತೆ. ಸೊ ಇದು ಒಂದು ರೀತಿಯ ರಾ ಮೆಟೀರಿಯಲ್. ಇದು ಎಲ್ಲಿಂದ ಬಂತು? ನನಗೆ ಅನುಭವ ಆಗ್ತಾ ಇರುವಂಥದ್ದು ಹೊರ ಪ್ರಪಂಚದ ಇನ್ಪುಟ್ಸಿಂದ. ನಾನು ಏನು ನೋಡ್ತೀನೋ, ನಾನೇನು ಕೇಳಿಸ್ಕೊಳ್ತೀನೋ, ನಾನೇನು ಮುಟ್ತೀನೋ, ನಾನೇನು ಅಳಿತೀನೋ, ನಾನೇನು ಮಾತಾಡ್ತೀನೋ, ಕೇಳಿಸ್ಕೊತೀನೋ, ಇದೆಲ್ಲದರ ಒಂದು ಅನುಭವ ನನ್ನ ಚಿತ್ತದಲ್ಲಿ ಸೇರಿಕೊಂಡಿದೆ, ಹೊರಗಿನಿಂದ ಬಂದದ್ದು. ಅದನ್ನು ಭತ್ತವನ್ನಾಗಿಸ್ಕೊಂಡು ನಾವು ಕುಟ್ಟಬೇಕಂತೆ. ಕುಟ್ಟಬೇಕಾದ್ರೆ ಒಂದು ಒನಕೆ ಬೇಕು. ಆ ಒನಕೆ ಯಾವುದು ಅಂತಂದರೆ ನಮ್ಮ ವಿಚಾರಯುಕ್ತಿಗಳು. ಈ ವಿಚಾರ ಮತ್ತು ಯುಕ್ತಿಗಳಿಗೆ ಏರುಪೇರುಗಳಿರಲ್ಲ. ವಿಚಾರಯುಕ್ತಿಗಳು ಬುದ್ಧಿಯ ಕೆಲಸ, ಭಾವನೆ ಸಂಭಾವನೆಗೆ ಅನುಭವಗಳೆಲ್ಲ ಮನಸ್ಸಿನ ಕೆಲಸ. ಮನಸ್ಸಿನಲ್ಲಿ ಏರ್ಪೇರುಗಳಾಗ್ತಾ ಇರುತ್ತೆ. ಕೆಲವು ಸರ್ತಿ ನಮ್ಗೆ ಯಾವುದೋ ಬಹಳ ಇಷ್ಟ ಆಗುತ್ತೆ, ಕೆಲವು ಸರ್ತಿ ಅದೇ ವಸ್ತು ನಮಗೆ ಬಹಳ ಕೋಪವನ್ನು ಕೂಡ ತಂದುಕೊಡ್ಬೋದು. ಸೊ ಹೀಗೆ ಏರುಪೇರುಗಳಾಗ್ತಾ ಇರುತ್ತೆ. ಆದರೆ ವಸ್ತುವನ್ನು ವಸ್ತುನಿಷ್ಠವಾಗಿ ನೋಡುವಂಥ ವಿಚಾರ ಬುದ್ಧಿಯ ಕೆಲಸ. ಸೊ ಹೀಗೆ ನನಗೆ ಹೊರಗಿನಿಂದ ಬಂದು ನನ್ನ ಮನಸ್ಸಿನಲ್ಲಿ ಸ್ಥಾನ ಪಡೆದಿರುವಂಥ ಅದೆಷ್ಟೋ ಭಾವನೆಗಳು ನನ್ನಲ್ಲಿದೆ. ಆ ಭಾವನೆಗಳ ಏರುಪೇರುಗಳನ್ನು ವಿಚಾರದ ದೃಷ್ಟಿಯಿಂದ ನಾನು ಪರಿಷ್ಕರಿಸಿದಾಗ ಆ ಭತ್ತವನ್ನು ವಿಚಾರದ ಒನಕೆಯಿಂದ ನಾನು ಕುಟ್ಟಿದಾಗ ಸತ್ಯ ಅನ್ನೋದು ನನಗೆ ಕಾಣಿಸುತ್ತೆ. ಅದು ತಂಡುಲ. ತಂಡುಲ ಅಂದರೆ ಅನ್ನ, ಅಕ್ಕಿ. ಅದು ನಮಗೆ ನಿತ್ಯದ ಭೋಜನವಾಗಬೇಕು. ಯಾವುದು ಬಂತೋ ಆ ಬಂದದ್ದನ್ನು ಇನ್ಪುಟ್ಟನ್ನು ಹಾಗೇ ನಾನು ಉಪಯೋಗಿಸೋಕ್ಕಾಗಲ್ಲ. ಭತ್ತವನ್ನು ಅನ್ನ ಮಾಡೋಕ್ಕಾಗಲ್ಲ. ಮಧ್ಯದಲ್ಲಿ ಒಂದು ಸಂಸ್ಕರಣೆ ಆಗಬೇಕು, ಒನಕೆಯಿಂದ ಅದನ್ನು ಚೆನ್ನಾಗಿ ಕುಟ್ಟಬೇಕು. ಆ ಘರ್ಷಣೆಯಾದಾಗಲೇ ನಮಗೆ ಉಪಯೋಗಕ್ಕೆ ಬರುವಂಥ ಅಕ್ಕಿ ನಮಗೆ ಸಿಕ್ಕೋದು. ಆ ಘರ್ಷಣೆ ನಾನು ಮಾಡಲ್ಲ ಅಂತಂದರೆ ಭತ್ತ ಭತ್ತವಾಗಿಯೇ ಉಳಿಯುತ್ತೆ, ನನ್ನ ಹಸಿವು ಹಸಿವಾಗಿಯೇ ಉಳಿಯುತ್ತೆ. ಸೊ ಹಾಗಾಗಿ ಆಂತರಿಕವಾಗಿ ಆ ಘರ್ಷಣೆ ಸದಾಕಾಲ ನಮ್ಮಲ್ಲಾಗ್ತಾ ಇದ್ರೆ, ವಿಚಾರ ಮಂಥನ ನಮ್ಮಲ್ಲಿ ಸದಾಕಾಲ ನಡೀತಾ ಇದ್ರೆ, ನಾನು ಕಂಡಂಥ ವಸ್ತುವಿನಿಂದ ನನ್ನಲ್ಲಿ ಭಾವನೆಯುಂಟಾಗಿ ಅದು ವಿಚಾರದ ದೃಷ್ಟಿಕೋನದಿಂದ ಸಮನ್ವಯಗೊಂಡು ಸತ್ಯ ಏನು ಅನ್ನೋದು ನನಗೆ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಮಾತನ್ನು ನಾವು ನೆನ್ಪಿಟ್ಕೊಳ್ಳೋಣ.

ಹೇಳುಕುರ ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 54 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವಿ ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದರು. ಕೇಳಿದರೆ ಇನ್ನು ಮುಂದೆ ನಮ್ಮ ನಿಲಯದಿಂದ ಅರಿಭಕ್ತ ಸಾರ ಕಾಗಿನೆಲೆಯ ಪಯಣ ದೇಗುಲ ನಿರ್ಮಾಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹರಿಭಕ್ತಿ ಸಾರ, ಕಾಗಿನೆಲೆಯ ಪಯಣ, ದೇಗುಲ ನಿರ್ಮಾಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಉಡುಪಿಯ ಸನ್ನಿವೇಶಗಳ ನಂತರ ಕನಕದಾಸರಿಗೆ ಲೌಕಿಕ ಜಗತ್ತಿನ ಪ್ರತಿಯೊಂದು ಆಕರ್ಷಣೆಯು ನಿಸ್ಸಾರವಾಗಿ ಕಂಡಿತು. ಹೊಗಳಿಕೆ ತೆಗಳಿಕೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಸ್ಥಿತಿಪ್ರಜ್ಞ ಸ್ಥಿತಿಯನ್ನು ಅವರು ತಲುಪಿದ್ದರು. ಇಂತಹ ಸಮಯದಲ್ಲಿ ಅವರಿಗೆ ತಮ್ಮ ಮುಂದಿನ ಬದುಕಿನ ದಾರಿಯನ್ನು ತೋರಲು ಭಗವಂತನೇ ಮತ್ತೊಮ್ಮೆ ಪ್ರೇರೇಪಿಸಿದನು. ಕನಕದಾಸರು ತಮ್ಮ ಆರಾಧ್ಯ ದೈವವಾದ ಆದಿಕೇಶವನ ಅಪ್ಪಣೆಯಂತೆ ಕಾಗಿನೆಲೆ ಎಂಬ ಪುಣ್ಯಕ್ಷೇತ್ರಕ್ಕೆ ಬಂದರು. ಕಾಗಿನೆಲೆಗೆ ಬಂದ ದಾಸರು ಅಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಆದಿಕೇಶವನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ಸಂಕಲ್ಪಿಸಿದರು. ಅರಮನೆಯ ವೈಭವ, ದಂಡನಾಯಕನ ಅಧಿಕಾರವನ್ನು ಅನುಭವಿಸಿದ್ದ ಅದೇ ಕೈಗಳು ಈಗ ಕಾಗಿನೆಲೆಯಲ್ಲಿ ಕಲ್ಲು ಮಣ್ಣುಗಳನ್ನು ಹೊತ್ತು ದೇವಸ್ಥಾನ ಕಟ್ಟುವ ಕಾಯಕದಲ್ಲಿ ತೊಡಗಿದವು. ಸಮಾಜ ಅವರನ್ನು ಮಹಾತ್ಮ ಎಂದು ಕೊಂಡಾಡುತ್ತಿದ್ದರು. ಅವರು ಮಾತ್ರ ಒಬ್ಬ ಸಾಮಾನ್ಯ ಸೇವಕನಂತೆ ಬೆವರು ಸುರಿಸಿ ಕಾಯಕಕ್ಕೆ ತೊಡಗಿದರು. ದೇಗುಲದ ಕೆಲಸ ಮುಗಿದು ಮೂರ್ತಿಯ ಪ್ರತಿಷ್ಠಾಪನೆಯಾಗುವ ದಿನ ಹತ್ತಿರ ಬಂದಿತು. ಆಗ ಅಲ್ಲಿನ ಕೆಲವು ಜನರಲ್ಲಿ ಮತ್ತೆ ಜಾತಿಯ ಸೂಕ್ಷ್ಮ ಅಹಂಕಾರ ತಲೆದೂಗಿತು. ಈ ದೇವಸ್ಥಾನವನ್ನು ಕಟ್ಟಿದವನು ಒಬ್ಬ ಕೆಳಜಾತಿಯ ದಾಸ. ಇವನು ಮುಟ್ಟಿದ ಮೂರ್ತಿಯನ್ನು ನಾವು ಪೂಜಿಸಬೇಕೆ? ಇವನಿಗೆ ದೇವರನ್ನು ಪ್ರತಿಷ್ಠಾಪಿಸುವ ಅರ್ಹತೆ ಎಲ್ಲಿದೆ ಎಂದು ಪಿಸುಗುಟ್ಟಲಾರಂಭಿಸಿದರು. ಈ ಮಾತುಗಳು ಕನಕದಾಸರ ಕಿವಿಗೆ ಬಿದ್ದವು. ಆದರೆ ಈ ಬಾರಿ ಅವರಿಗೆ ಕೋಪ ಬರಲಿಲ್ಲ. ಬದಲಿಗೆ ಆ ಜನರ ಅಜ್ಞಾನವನ್ನು ಕಂಡು ಮರುಕು ಉಂಟಾಯಿತು. ಅವರನ್ನು ನೇರವಾಗಿ ಗರ್ಭಗುಡಿಯೊಳಗೆ ಹೋಗಿ ಶ್ರೀ ಹರಿಯ ಮೂರ್ತಿಯ ಮುಂದೆ ನಿಂತು ಕಣ್ಣೀರು ಹಾಕುತ್ತಾ ಕೈ ಮುಗಿದರು. ಪ್ರಭು, ಜನ ಇನ್ನು ದೇಹದ ಚರ್ಮ, ಜಾತಿ, ವರ್ಣಗಳನ್ನೇ ಸತ್ಯವೆಂದು ನಂಬಿ ಬಡಿದಾಡುತ್ತಿದ್ದಾರೆ. ನಿನ್ನನ್ನು ಕೇವಲ ಒಂದು ಕಲ್ಲಿನ ಮೂರ್ತಿಯೆಂದು ಭಾವಿಸಿ ಅದನ್ನು ಯಾರು ಮುಟ್ಟಬೇಕು, ಯಾರು ಮುಟ್ಟಬಾರದು ಎಂದು ವಾದಿಸುತ್ತಿದ್ದಾರೆ. ನಿನ್ನ ದಿವ್ಯಮಾಯಿಯನ್ನು ಹರಿಯದ ಇವರ ಭ್ರಮೆಯನ್ನು ನೀನೇ ದೂರ ಮಾಡು ಎಂದು ಪ್ರಾರ್ಥಿಸಿದರು. ತಮ್ಮ ಅಂತರಾಳದಲ್ಲಿ ಇಡೀ ಸೃಷ್ಟಿಯ ಸಾರವನ್ನೇ ತುಂಬಿಕೊಂಡಿದ್ದ ಕನಕದಾಸರು ಭಗವಂತನ ವಿಶ್ವರೂಪವನ್ನು ನೆನೆಯುತ್ತಾ ಮನುಷ್ಯನಿಗೆ ಅರಿವು ಮೂಡಿಸುವ ಹರಿಭಕ್ತಿ ಸಾರದ 5ನೇ ಪದ್ಯ ಹೀಗಿದೆ. ಅಣು ಮಹತ್ತಿನೊಣಿಂದು ಜಗವನ್ನು ವಣಿಸುತ್ತಿಪ್ಪ, ಜಗನ್ಯವಾಸನ ಗುಣಗಳನ್ನು ಕೊಂಡಾಡಿ ಧನ್ಯತೆ ಪಡೆಯದಿ ತನುವು, ತೃಣಕ್ಕೆ ಸಮನಹುದಲ್ಲದೆ ಸಂಸರಣ ಸಾಗರದಾಚೆ ದಂಡೆಗೆ ಅಣಿಕಿಸುತ್ತ ತಳ್ಳುವುದೇ ನಮ್ಮನು ಬಾಡಾದಿದಿಕೇಶ. ಇದರ ಅರ್ಥ, ಎಲೈ ಬಾಡದ ಆದಿಕೇಶವನೇ, ನೀನು ಅತ್ಯಂತ ಚಿಕ್ಕದಾದ ಪರಮಾಣುವಿನೊಳಗೂ ಇದ್ದೀಯೇ, ಹಾಗೆಯೇ ಅತ್ಯಂತ ದೈತ್ಯಕಾರದ ಬ್ರಹ್ಮಾಂಡದೊಳಗೂ ವ್ಯಾಪಿಸಿದ್ದೀಯೇ. ಈ ಇಡೀ ಜಗತ್ತನ್ನು ನಿನ್ನ ಇಚ್ಛೆಯಂತೆ ಆಡಿಸುವ ಜಗನ್ನಿವಾಸನು ನೀನೇ ಆಗಿದ್ದೀಯೇ. ಇಂತಹ ಅಗಾಧವಾದ ಶಕ್ತಿಯನ್ನು ಹೊಂದಿರುವ ನಿನ್ನ ದಿವ್ಯ ಗುಣಗಳನ್ನು ಕೊಂಡಾಡದ, ನಿನ್ನ ನಾಮಸ್ಮರಣೆ ಮಾಡದ ಈ ಮನುಷ್ಯನ ದೇಹವು ಕೇವಲ ಒಂದು ಒಣಗಿದ ಹುಲ್ಲಿಗೆ ಸಮಾನವಾದುದು. ಯಾರು ನಿನ್ನನ್ನು ಹರಿಯದೆ ಕೇವಲ ಬಾಹ್ಯ ಆಡಂಬರ ಮತ್ತು ಭೇದ ಭಾವಗಳಲ್ಲಿ ಮುಳುಗಿರುತ್ತಾರೋ ಅವರ ಬದುಕು ವ್ಯರ್ಥ.

ಅಂಥವರನ್ನು ಈ ಭವಸಾಗರವು ಮುಕ್ತಿಯ ದಂಡೆಗೆ ತಲುಪಿಸುವುದಿಲ್ಲ. ಬದಲಿಗೆ ಅವರನ್ನು ಅಣಕಿಸುತ್ತಾ ಮತ್ತಷ್ಟು ಕಷ್ಟಗಳ ಸುಳಿಗೆ ತಳ್ಳಿಬಿಡುತ್ತದೆ. ಆದ್ದರಿಂದ ಪ್ರಭು, ಈ ಜನರಿಗೆ ಸದ್ಬುದ್ಧಿಯನ್ನು ನೀಡು, ನಿನ್ನ ಗುಣಗಾನ ಮಾಡುವ ಭಾಗ್ಯವನ್ನು ನನಗೆ ಕರುಣಿಸು. ನಾವು ದಿನನಿತ್ಯದ ಬದುಕಿನಲ್ಲಿ ನಮಗಿಂತ ಚಿಕ್ಕವರನ್ನು ಕಡೆಗಣಿಸುತ್ತೇವೆ ಅಥವಾ ಬಾಹ್ಯ ರೂಪವನ್ನು ನೋಡಿ ಮನುಷ್ಯರನ್ನು ಅಳೆಯುತ್ತೇವೆ. ಭಗವಂತನ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ಆ ದೈವಿ ಶಕ್ತಿ ಅಡಗಿದೆ. ಈ ಸತ್ಯವನ್ನು ಅರಿಯದೆ, ದೇವರ ಗುಣಗಳನ್ನು ಕೊಂಡಾಡದೆ ಕೇವಲ ಸ್ವಾರ್ಥ ಮತ್ತು ಭೇದ ಭಾವಗಳಲ್ಲಿ ಕಳೆಯುವ ಬದುಕು ಖಂಡಿತ ನಮಗೆ ಆತ್ಮ ಸಂತೋಷವನ್ನು ನೀಡಲಾಗದು. ಬಾಹ್ಯ ಪ್ರಪಂಚದಲ್ಲಿ ನಾವೆಷ್ಟೆ ಸರಿ ಎಂದು ಓಡಾಡಿದರೂ ಆಂತರಿಕವಾಗಿ ನಮ್ಮ ಅಹಂಕಾರ ಮತ್ತು ಸಣ್ಣ ಬುದ್ಧಿ ನಮ್ಮನ್ನೇ ತಿಂದು ಹಾಕುತ್ತಿರುತ್ತದೆ. ಇದು ನಮಗೆ ನೆನಪಿರಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಹರಿಭಕ್ತಿ ಸಾರ, ಕಾಗಿನೆಲೆಯ ಪಯಣ, ದೇಗುಲ ನಿರ್ಮಾಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಭಕ್ತಿ ಸಾರ ಕಾಗಿನೆಲೆ ಪಯಣ ದೇಗುಲ ನಿರ್ಮಾಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸದ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026 ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಷನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೆ. ಭಾರತ್ ಇನ್ನೋವೇಟ್ಸ್ 2026 ಭಾರತ್ ಮೇ ನಿರ್ಮಿತ್ ವಿಶ್ವ ಕೆ ಲಿಯೆ ತಯಾರ್.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/6/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9 6 8.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹರ್ಮು ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್: ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ: ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದ್ದು ನಂಬಿಕೆಯ ಶಕ್ತಿಯಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಖಾಸಗಿ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಕಳೆದ 12 ವರ್ಷಗಳಲ್ಲಿ ರಾಷ್ಟ್ರ ಮೊದಲು ಎಂಬ ಮನೋಭಾವ ಭಾರತದ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದೆ. ಪ್ರಸ್ತುತ ನಿರ್ಧಾರಗಳು ಮತ್ತು ಕ್ರಮಗಳು ಮುಂಬರುವ ಶತಮಾನಗಳವರೆಗೆ ದೇಶದ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ನಾಯಕರು ರಾಷ್ಟ್ರ ಮೊದಲು ಎಂಬ ತತ್ವಕ್ಕೆ

0: ಭಾರತದ ಅಚಲ ಬದ್ಧತೆಯನ್ನು ಅಂಗೀಕರಿಸಿದ್ದು G7 ಶೃಂಗಸಭೆಯಲ್ಲಿ ಇತ್ತೀಚೆಗೆ ಭಾಗವಹಿಸಿದ್ದನ್ನು ಪ್ರಧಾನಿ ನೆನಪಿಸಿಕೊಂಡರು. ಯೂರಿಯಾ, ಡಿ ಅಮೋನಿಯಂ ಫಾಸ್ಫೇಟ್, ಡಿಎಪಿ ಮತ್ತು ಸಲ್ಫರ್ ಸರಕನ್ನು ಹೊತ್ತ 4 ಹಡಗುಗಳು ಕಳೆದ ವಾರ ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಈ ಹಡಗುಗಳು ಪ್ರಸ್ತುತ ಆಂಧ್ರಪ್ರದೇಶ ಕೃಷ್ಣಪಟ್ಟಣಂ ಮತ್ತು ಕಾಕಿನಾಡ, ಒಡಿಶಾದ ಪಾರಾದೀಪ್ ಬಂದರು ಮತ್ತು ಗುಜರಾತ್ನ ಮುಂದ್ರಾ ಬಂದರು ಸೇರಿದಂತೆ ದೇಶಾದ್ಯಂತ ತಮ್ಮ ಗೊತ್ತುಪಡಿಸಿದ ಗಮ್ಯಸ್ಥಾನ ಬಂದರುಗಳ ಕಡೆಗೆ ಸಾಗುತ್ತಿವೆ. ದೇಶದ ಅಸ್ತಿತ್ವದಲ್ಲಿರುವ ರಸಗೊಬ್ಬರ ಬಫರ್ಗಳಿಗೆ ಪೂರೈಸಲು ಮತ್ತು ಪ್ರಸಕ್ತ ಕೃಷಿ ಅವಶ್ಯಕತೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಹೊಸ ಆಮದುಗಳನ್ನು ತಕ್ಷಣವೇ ಒದಗಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ದೇಶದ ಸಂಚಿತ ರಸಗೊಬ್ಬರ ದಾಸ್ತಾನು 196 ಲಕ್ಷ ಟನ್ಗಳಷ್ಟಿದ್ದು ಕಳೆದ ವರ್ಷದ ಇದೇ ಅವಧಿಯಲ್ಲಿ ಇದು 168 ಲಕ್ಷ ಟನ್ಗಳಷ್ಟಿತ್ತು. ಬಿಕ್ಕಟ್ಟಿನ ನಂತರ ದೇಶೀಯ ರಸಗೊಬ್ಬರ ಉತ್ಪಾದನೆಯು ಗಮನಾರ್ಹವಾಗಿ ಏರಿಕೆಯಾಗಿ 133 ಲಕ್ಷ ಮೆಟ್ರಿಕ್ ಟನ್ಗಳನ್ನು ತಲುಪಿದೆ ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿರುವ ಬಗ್ಗೆ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ಭಾರತ 100ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದ್ದು ಈ ಮೂಲಕ ಈ ವಲಯದಲ್ಲಿ ಸ್ವಾವಲಂಬಿಯಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದ ಸಶಸ್ತ್ರ ಪಡೆಗಳು ಭಾರತೀಯ ನಾಗರಿಕ ಹತ್ಯೆಗೆ ಕಾರಣರಾದವರನ್ನು ಮಾತ್ರ ಗುರಿಯಾಗಿಸಿಕೊಂಡವು ಎಂದು ಹೇಳಿದರು. ಸಾಮರ್ಥ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ಒತ್ತು ನೀಡುವ ಮೂಲಕ ಸಬಲೀಕೃತ ಭಾರತವನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮಾನವೀಯತೆಗೆ ದಾರಿ ತೋರಿಸಿದೆ, ನಾಗರಿಕರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟುಹಾಕಿದ್ದಕ್ಕಾಗಿ ಭಾರತೀಯ ಸಂತರನ್ನು ಅವರು ಶ್ಲಾಘಿಸಿದರು. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024ರಲ್ಲಿ ಶೇಕಡ 30.1 ರಿಂದ 2025ರಲ್ಲಿ ಶೇಕಡ 35.4ಕ್ಕೆ ಏರಿದೆ ಎಂದು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. 2025ರಲ್ಲಿ ದೇಶದಲ್ಲಿ ಹಡಗು ಮರುಬಳಕೆ ಗಣನೀಯವಾಗಿ 2.99 ಮಿಲಿಯನ್ ಒಟ್ಟು ಟನ್ಗಳಿಗೆ ಏರಿದೆ. ಇದು 2024ರಲ್ಲಿ 1.86 ಮಿಲಿಯನ್ ಒಟ್ಟು ಟನ್ಗಳಿಗಿಂತ ಸುಮಾರು ಶೇಕಡ 60ರಷ್ಟು ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030ರ ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟ್ರವಾಗಲು ನಿಗದಿಪಡಿಸಿದ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ವರ್ಷಗಳ ಮೊದಲೇ ಸಾಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರು, ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮುತ್ತಿರುವುದು ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟ್ರೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ದೇಶದ ಸ್ಥಾನವನ್ನು ಈ ಸಾಧನೆಯು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್, ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್,

0: ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ನಂತರ ಅಮಿತ್ ಶಾ ಅವರು ನಾಫೆಡ್ನ ನಿರ್ದೇಶಕರ ಮಂಡಳಿಯ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರು ತಮ್ಮ ಹಿಂದಿನ ಭೇಟಿಯ ಸಮಯದಲ್ಲಿ ನೀಡಿದ ನಿರ್ದೇಶನಗಳ ಮೇಲೆ ಮತ್ತು ನಾಫೆಡ್ನ ಭವಿಷ್ಯದ ಮಾರ್ಗಸೂಚಿ ಕುರಿತು ತಿಳಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಡಿಜಿಟಲ್ ಮತ್ತು ಕಲ್ಯಾಣ ಉಪಕ್ರಮಗಳ ಆರಂಭವು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ತಂತ್ರಜ್ಞಾನ, ಪಾರದರ್ಶಕತೆ ಮತ್ತು ರೈತ ಕೇಂದ್ರಿತ ಸುಧಾರಣೆಗಳ ಮೂಲಕ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸುವ ಸರ್ಕಾರದ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಫಿಫಾ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡವು ಮುಂಜಾನೆ ಫಿಲಿಡೆಲ್ಫಿಯಾ ಕ್ರೀಡಾಂಗಣದಲ್ಲಿ ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಖಚಿತಪಡಿಸಿಕೊಂಡಿತು. ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿದರು ಮತ್ತು ಔತ್ಮಾನೆ ಡೆಂಬೆಲೆ 3 ಗೋಲು ಗಳಿಸಿದರು. ಆದರೆ ಪಂದ್ಯವು ತೀವ್ರ ಗುಡುಗು ಸಹಿತ ಮಳೆಯಿಂದ ಮುಚ್ಚಿಹೋಯಿತು. ಇದು 2:12 ವಿಳಂಬ. ಪ್ರೇಕ್ಷಕರನ್ನು ಸ್ಥಳಾಂತರಿಸುವುದು ಮತ್ತು ಮೈದಾನವನ್ನು ಸಂಪೂರ್ಣವಾಗಿ ತೊಳೆಯುವುದು ಅಗತ್ಯವಾಯಿತು. ಇದಕ್ಕೂ ಮೊದಲು ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಗೋಲುಗಳಿಂದ ಸೋಲಿಸಿ 32 ರೌಂಡ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಅರ್ಜೆಂಟೀನಾ ನಾಯಕ ಲಿಯೋನೆಲ್ ಮೆಸ್ಸಿ 38 ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಸಂಖ್ಯೆಯನ್ನು 18 ಏರಿಸಿದರು. ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾದರು. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು FIH ಪ್ರೊ ಲೀಗ್ನ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. 2024 ಚೀನಾದ ಹುಲುನ್ ಬುಯಿರ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಮುಖಾಮುಖಿ ಇದಾಗಿದ್ದು ಆ ಪಂದ್ಯದಲ್ಲಿ ಭಾರತ 2-1 ಅಂತರದ ಜಯ ಸಾಧಿಸಿತ್ತು. ಕಳೆದ 10 ವರ್ಷಗಳಲ್ಲಿನ 17 ಪಂದ್ಯಗಳಲ್ಲಿ ಭಾರತ 15 ಗೆಲುವುಗಳು ಮತ್ತು 2 ಡ್ರಾಗಳನ್ನು ಸಾಧಿಸಿದೆ. FIH ಪ್ರೊ ಲೀಗ್ನ ರೋಟರ್ಡ್ಯಾಮ್ ಲೆಗ್ನ ನಿನ್ನೆಯ ಅಂತಿಮ ಪಂದ್ಯದಲ್ಲಿ ವಿಶ್ವದ 2 ಶ್ರೇಯಾಂಕದ ನೆದರ್ಲ್ಯಾಂಡ್ಸ್ ವಿರುದ್ಧ 3-2 ಅಂತರದ ಜಯ ಗಳಿಸಿದ ನಂತರ ಭಾರತೀಯ ಹಾಕಿ ತಂಡವು ತನ್ನ ವೇಗವನ್ನು ಮುಂದುವರಿಸುವ ಗುರಿಯನ್ನು ಹೊಂದಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಯುಎಸ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ವಿಶ್ವದ ನಂಬರ್ 14 ಶ್ರೇಯಾಂಕದ ಲಕ್ಷ್ಯಸೇನ್ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಬೆಲ್ಜಿಯಂನ ಜೂಲಿಯನ್ ಕರಾಗಿ ಮತ್ತು 5 ಶ್ರೇಯಾಂಕದ ಕಿಡಂಬಿ ಶ್ರೀಕಾಂತ್ ತಮ್ಮ ಮೊದಲ ಸುತ್ತಿನಲ್ಲಿ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿಯಾವೋ ಜುವೋಫು ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಹೊರಟಿವೆ. ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮೈಸೂರು FM 100.6. ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ಪ್ರಕಟಣೆ.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮದಲ್ಲಿ ನೀರು ನೈರ್ಮಲ್ಯ ಜಾಗೃತಿ ಗೀತೆಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸುದ್ದ ಜಿಲ್ಲಾ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮದಲ್ಲಿ ನೀರು ನೈರ್ಮಲ್ಯ ಕುರಿತ ಸ್ವಚ್ಛತಾ ಗೀತೆಗಳನ್ನ ಕೇಳಿದಿರಿ.
1: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్ లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
2: बीमारी के खर्च में बिकने से बचा है, गिरवी रखने से बचा है, तो ये आयुष्मान भारत की बहुत बड़ी सफलता है.
1: 12 సంవత్సరాల విశ్వాసం, అభివృద్ధి, ప్రజా సంక్షేమం.
3: माननीय प्रधानमंत्री श्री नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और एआई से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे. भारत इनोवेट्स 2026, भारत में निर्मित, विश्व के लिए तैयार.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನ ಹಾಗೂ ಸಂಜಯ್ ಗಾಂಧಿರವರ ಅಪಘಾತದಲ್ಲಿ ನಿಧನ ಹೊಂದಿದ ದಿನ. ಜೂನ್ 23ರಂದು ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. ಎಲ್ಲ ಜನರ ಅಭಿವೃದ್ಧಿ ಪ್ರಕ್ರಿಯೆಯನ್ನು ಸುಧಾರಿಸಲು ಸಾರ್ವಜನಿಕ ಸೇವೆಯ ಕೊಡುಗೆಯನ್ನು ಗುರುತಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಎಲ್ಲ ಜನರ ಅಭಿವೃದ್ಧಿ ಪ್ರಕ್ರಿಯೆಯನ್ನು ಸುಧಾರಿಸಲು ಸಾರ್ವಜನಿಕ ಸೇವೆಯ ಕೊಡುಗೆಯನ್ನು ಗುರುತಿಸಲು ಪ್ರತಿ ವರ್ಷ ಜೂನ್ 23ರಂದು ವಿಶ್ವಸಂಸ್ಥೆಯು ಸಾರ್ವಜನಿಕ ಸೇವಾ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವದಾದ್ಯಂತ ಸಾರ್ವಜನಿಕ ಸೇವಕರ ಕೆಲಸವನ್ನು ಮಾತ್ರವಲ್ಲದೆ ಎಲ್ಲ ಜನರಿಗೆ ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ಸಹಭಾಗಿತ್ವದಲ್ಲಿ ಕೆಲಸ ಮಾಡುವವರ ಅವರ ಬದ್ಧತೆಯನ್ನು ಆಚರಿಸೋಣ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ವೆಬ್ಸೈಟ್ನಲ್ಲಿ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಇಲಾಖೆಯು ತನ್ನ ವೆಬ್ಸೈಟ್ನಲ್ಲಿ ಉಲ್ಲೇಖಿಸುವ ಪ್ರಕಾರ, ಡಿಸೆಂಬರ್ 20, 2002 ಸಾಮಾನ್ಯ ಸಭೆಯು ಸಮುದಾಯಕ್ಕೆ ಸೇವೆಯ ಮೌಲ್ಯ ಮತ್ತು ಸದ್ಗುಣವನ್ನು ಆಚರಿಸಲು 57/277 ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಜೂನ್ 23ರಂದು ಸಾರ್ವಜನಿಕ ಸೇವಾ ದಿನವೆಂದು ಗೊತ್ತುಪಡಿಸಲಾಯಿತು. ಯುಎನ್ಎ ಸಾರ್ವಜನಿಕ ಸೇವಾ ದಿನವು ಸಮುದಾಯಕ್ಕೆ ಸಾರ್ವಜನಿಕ ಸೇವೆಯ ಮೌಲ್ಯ ಮತ್ತು ಸದ್ಗುಣವನ್ನು ಆಚರಿಸಲು, ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕ ಸೇವೆಯ ಕೊಡುಗೆಯನ್ನು ಎತ್ತಿ ತೋರಿಸಲು, ಸಾರ್ವಜನಿಕ ಸೇವಕರ ಕೆಲಸವನ್ನು ಗುರುತಿಸಲು ಮತ್ತು ಯುವಜನರು ಸಾರ್ವಜನಿಕ ವಲಯದಲ್ಲಿ

ವೃತ್ತಿ ಜೀವನವನ್ನು ಮುಂದುವರೆಸಲು ಪ್ರೋತ್ಸಾಹಿಸಲು ಉದ್ದೇಶಿಸಿದೆ. ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ಪ್ರಶಸ್ತಿಗಳನ್ನು ಸಾರ್ವಜನಿಕ ಸೇವೆಯಲ್ಲಿ ಶ್ರೇಷ್ಠತೆಯನ್ನು ಗುರುತಿಸುವ ಒಂದು ಪ್ರಶಸ್ತಿಯಾಗಿದೆ. ಇದು ವಿಶ್ವಾದ್ಯಂತ ದೇಶಗಳಲ್ಲಿ ಹೆಚ್ಚು ಪರಿಣಾಮಕಾರಿ ಮತ್ತು ಸ್ಪಂದಿಸುವ ಸಾರ್ವಜನಿಕ ಆಡಳಿತಕ್ಕೆ ಕಾರಣವಾಗುವ ಸಾರ್ವಜನಿಕ ಸೇವಾ ಸಂಸ್ಥೆಗಳ ಸೃಜನಶೀಲ ಸಾಧನೆಗಳು ಮತ್ತು ಕೊಡುಗೆಗಳನ್ನು ಪುರಸ್ಕರಿಸುತ್ತದೆ ಎಂದು ಹೇಳಬಹುದು. ತಮ್ಮ ಕೆಲಸದ ಮೂಲಕ ಸುಸ್ಥಿರ ಅಭಿವೃದ್ಧಿಗಾಗಿ ಮತ್ತು ಸಮುದಾಯಗಳು ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಮತ್ತು ಸೇವೆಗಳನ್ನು ಅರ್ಪಿಸುವ ವ್ಯಕ್ತಿಗಳನ್ನು ಈ ದಿನದಂದು ಗೌರವಿಸಲಾಗುತ್ತದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಸಂಜಯ್ ಗಾಂಧಿಯವರ ನಿಧನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಒಬ್ಬ ಭಾರತೀಯ ರಾಜಕಾರಣಿಯಾದ ಇವರು ಲೋಕಸಭಾ ಸದಸ್ಯರಾಗಿದ್ದರು ಮತ್ತು ಇಂದಿರಾ ಗಾಂಧಿ ಮತ್ತು ಫಿರೋಜ್ ಗಾಂಧಿಯವರ ಕಿರಿಯ ಮಗನಾಗಿದ್ದರು. ಇವರ ಜೀವಿತ ಅವಧಿಯಲ್ಲಿ ಅವರು ತಮ್ಮ ತಾಯಿಯ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮುಖ್ಯಸ್ಥರಾಗಿ ಮತ್ತು ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಾರೆಂದು ವ್ಯಾಪಕವಾಗಿ ನಿರೀಕ್ಷಿಸಲಾಗಿತ್ತು. ಆದರೆ ವಿಮಾನ ಅಪಘಾತದಿಂದ ಅವರ ಮರಣದ ನಂತರ ಅವರ ತಾಯಿಯ ರಾಜಕೀಯ ಉತ್ತರಾಧಿಕಾರಿಯಾದರು ಮತ್ತು ಅವರ ಅತ್ತೆಯ ನಂತರ ಅವರ ನಂತರ ಭಾರತದ ಪ್ರಧಾನಮಂತ್ರಿ ಮತ್ತು ಪಕ್ಷದ ಅಧ್ಯಕ್ಷರಾದರು. ಅವರ ಪತ್ನಿ ಮೇನಕಾ ಗಾಂಧಿ ಮತ್ತು ಮಗ ವರುಣ್ ಗಾಂಧಿಯವರು ಭಾರತೀಯ ಜನತಾ ಪಕ್ಷದಲ್ಲಿ ರಾಜಕಾರಣಿಯಾಗಿದ್ದಾರೆ. ಜನವರಿ 1980ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತು. ವಿರೋಧ ಪಕ್ಷಗಳು ಆಳುವ ರಾಜ್ಯಗಳಲ್ಲಿ ಶಾಸಕಾಂಗ ಸಭೆಗಳಿಗೆ ನಡೆದ ಚುನಾವಣೆಗಳು ಆ ರಾಜ್ಯಗಳಿಗೆ ಕಾಂಗ್ರೆಸ್ ಮಂತ್ರಿಗಳನ್ನ ಮರಳಿ ತಂದವು. ಆ ಸಮಯದಲ್ಲಿ ಸಂಜಯ್ ಗಾಂಧಿ ಈ ರಾಜ್ಯಗಳಲ್ಲಿ ಸರ್ಕಾರಗಳನ್ನ ಮುನ್ನಡೆಸಲು ತಮ್ಮದೇ ಆದ ಮಿನಿಸ್ಟರ್ನ ಆಯ್ಕೆ ಮಾಡಿಕೊಂಡರು. 1980ರ ಜೂನ್ 23ರಂದು ಬೆಳಗ್ಗೆ 8:10 ಗಾಂಧಿಯವರು ವೈಮಾನಿಕ ಕುಶಲತೆಯನ್ನ ನಿರ್ವಹಿಸುತ್ತಿದ್ದಾಗ ತಮ್ಮ ವಿಮಾನದ ನಿಯಂತ್ರಣ ಕಳೆದುಕೊಂಡು ನವದೆಹಲಿಯ ಡಿಪ್ಲೊಮ್ಯಾಟಿಕ್ ಇನ್ಸ್ಕೀವ್ನಲ್ಲಿ ಅಪಘಾತಕ್ಕೆ ಈಡಾದರು. ಇತರೆ ಏಕೈಕ ಪ್ರಾಮಾಣಿಕ ಕ್ಯಾಪ್ಟನ್ ಸುಭಾಷ್ ಸಶೇನ್ ಕೂಡ ಸಾವನ್ನ ಅಪ್ಪಿದರು. ಗಾಂಧಿಯವರ ದೇಹವನ್ನ ಹೊರತೆಗೆದು ಇಂದು ಆಚರಣೆಗಳ ಪ್ರಕಾರ ದಹನ ಮಾಡಲಾಯಿತು. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅನೇಕ ಮಾಹಿತಿಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇದ್ದೀನಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಆತ್ಮೀಯ ಆನಂದಮಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ ಇಂದು. ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಸೋನಾ ಎಂ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನು ಕೋರುವವರು ಕುಟುಂಬಸ್ಥರು ಹಾಗೂ ಸಂಸ್ಥೆಯ

ಆದಿಗುರು ಕುಮಾರಿ ಸೋನಾರವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/6/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಕುಮಾರ್

0: ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೆ ಆತ್ಮನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 50 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 6 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 6 ರೂಪಾಯಿ, ಏಳವನ 4 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡಬಲಕಾಯಿ 12 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 19 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 76 ರೂಪಾಯಿ, ಸೋರೆಕಾಯಿ 70 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 70 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ರುಡಾಫ್ ಡೀಸೆಲ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರುಡಾಫ್ ಡೀಸೆಲ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಜರ್ಮನ್ ತಂತ್ರಜ್ಞಾನಿ ರುಡಾಫ್ ಡೀಸೆಲ್ ಹೆಸರು ಈಗ ಮನೆ ಮಾತಾಗಿದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲವು ವಾಹನಗಳು ಪೆಟ್ರೋಲ್ ತುಂಬಿಸಿಕೊಂಡರೆ ಕೆಲವು ವಾಹನಗಳು ಡೀಸೆಲ್ ತುಂಬಿಸಿಕೊಳ್ಳುತ್ತವೆ. ಕಾರ್ಗಳನ್ನು ಕೊಳ್ಳುವಾಗ ಬಹುತೇಕರು ಜನರು ಪೆಟ್ರೋಲ್ ಕಾರ್ ಕೊಳ್ಳೋಣ ಅಥವಾ ಡೀಸೆಲ್ ಕಾರ್ ಕೊಳ್ಳೋಣ ಎಂಬುದು ನಿರ್ಧಾರವಾಗುತ್ತದೆ. ಆದರೆ ಡೀಸೆಲ್ ಇಂಜಿನ್ನ ಕಂಡುಹಿಡಿದ ವಿಜ್ಞಾನಿಯ ಹೆಸರು ರುಡಾಫ್ ಕ್ರಿಸ್ಮೆಲ್ ಕಾರ್ ಡೀಸೆಲ್. ಪ್ಯಾರಿಸ್ನಲ್ಲಿ ಜರ್ಮನ್ ಕುಟುಂಬದಲ್ಲಿ ಜನಿಸಿದ ಇವರು ತಂದೆ ಥಿಯೋಡಾರ್ ಡೀಸೆಲ್ ಪುಸ್ತಕ ಬೈಂಡರ್ ಹಾಗೂ ತಾಯಿ ಚರ್ಮದ ಸರಕುಗಳ ಕೆಲಸ ಮಾಡುವವರಾಗಿದ್ದರು. ಇವರ ಹುಟ್ಟೂರು ಜರ್ಮನಿಯ ಆಗ್ಬರ್ಗ್ ಅಂತ. ಚಿಕ್ಕಂದಿನಲ್ಲಿ ಕುಟುಂಬಕ್ಕೆ ಸಹಾಯ ಮಾಡುವುದಕ್ಕೋಸ್ಕರ ಕೈಗಾಡಿಯಲ್ಲಿ ತಂದೆ ತಾಯರು ಸರಕುಗಳ ಮಾರಾಟ ಮಾಡಿ ಬರುತ್ತಿದ್ದರು. ಪರ್ಷಿಯನ್ ಪ್ರೆಂಚ್ ಯುದ್ಧದಲ್ಲಿ

ಅವೇರಿಯ ಕುಟುಂಬದವರಿಂದ ಥಿಯೋಡಾರ್ ಕುಟುಂಬ ಬಹಿಷ್ಕೃತಗೊಂಡು ಲಂಡನ್ಗೆ ತೆರಳಿತು. ವಿದ್ಯಾಭ್ಯಾಸಕ್ಕೆಂದು ಹುಡುಗ ರುಡಾಫ್ನನ್ನು ಅವರ ತಂದೆ ತಾಯಿಯಂದಿರು ಆಕ್ಸ್ಫರ್ಗೆ ಸಂಬಂಧಿಕರ ಮನೆಗೆ ಕಳುಹಿಸತೊಡಗಿದರು. ಮ್ಯೂನಿಕ್ ರಾಯಲ್ ಬವೇರಿಯನ್ ಪಾಲಿಟೆಕ್ನಿಂದ ರುಡಾಫ್ಗೆ ವಿದ್ಯಾರ್ಥಿ ವೇತನ ದೊರಕಿತು. ಅದೇ ಕಾಲೇಜಿನಲ್ಲಿ ಪ್ರೊಫೆಸರ್ ಗಾರ್ಡ್ ಫ್ರೆಡ್ ಓರ್ರ ಕೈ ಕೆಳಗೆ ಉಷ್ಣ ಬಲಶಾಸ್ತ್ರವನ್ನ ಅಭ್ಯಾಸ ಮಾಡಿದರು. ಆದರೆ ವಿದ್ಯಾಭ್ಯಾಸ ಕೊನೆಯ ಹಂತದಲ್ಲಿ ಕೆಲವು ದೈಹಿಕ ತೊಂದರೆಯಿಂದ ಅವರಿಗೆ ಪಾಸಾಗಲು ಸಾಧ್ಯವಾಗಲಿಲ್ಲ. ಆದರೆ ಅದೇ ಸಮಯವನ್ನು ಹಾಳು ಮಾಡದೆ ಅದೇ ವಿಷಯದಲ್ಲಿ ಪ್ರಾಯೋಗಿಕ ಜ್ಞಾನ ಪಡೆದ ಅದಕ್ಕಾಗಿ ಚಿಕ್ಕ ಪುಟ್ಟ ವಾಹನ ಗ್ಯಾರೇಜ್ಗಳಿಗೆ ಹೋಗಿ ಅಲ್ಲಿನ ಕೆಲಸಗಾರರೊಂದಿಗೆ ತಾನು ಕೆಲಸ ಮಾಡುತ್ತಿದ್ದ ಮುಂದಿನ ವರ್ಷ ಉತ್ತಮ ಗುಣಗಳಿಂದ ಪದವೀಧರರಾದರು. ರುಡಾಫ್ ಉಷ್ಣ ಇಂಜಿನ್ ತಯಾರಿಕೆಗಾಗಿ ಹೆಚ್ಚಿನ ಮಹತ್ವವನ್ನು ನೀಡಿದರು. ಕಾರ್ನೋಟನ ತರ್ಕಬದ್ಧ ತತ್ವಗಳನ್ನು ಕಲಿತು ಸಾಧ್ಯವಾದಷ್ಟು ಹೆಚ್ಚು ಕಾರ್ಯದಕ್ಷತೆ ಹೊಂದಿರುವ ಉಷ್ಣ ಇಂಜಿನ್ಗಳ ತಯಾರಿಕೆಗಾಗಿ ಯೋಜನೆಗಳನ್ನು ಶುರು ಮಾಡಿದ. ಆಗ ಉಗಿ ಇಂಜಿನ್ಗಳು ಚಾಲ್ತಿಯಲ್ಲಿದ್ದವು. ಇಂಧನವು ಕಲ್ಲಿದ್ದಲಿನ ಪುಡಿಯಾಗಿತ್ತು. ನಿಕೋಲಸ್ ಓಟ್ ಎಂಬ ಮತ್ತೋರ್ವ ಜರ್ಮನ್ ವಿಜ್ಞಾನಿ ಮತ್ತು ತಂತ್ರಜ್ಞಾನ ಆಂತರಿಕ ದಹನ ಉಷ್ಣ ಇಂಜಿನ್ ಅನ್ನು ಈಗಾಗಲೇ ಕಂಡುಹಿಡಿದಿದ್ದ. ಆಗ ಸಾಗರಗಳ ಅಡಿಯಲ್ಲಿ ಸಿಗುವ ಕಚ್ಚಾ ತೈಲವನ್ನು ಸಂಸ್ಕರಿಸಿ ಬೇರೆ ಬೇರೆ ಇಂಧನ ಎಣ್ಣೆಗಳನ್ನು ಹೊರತೆಗೆಯುತ್ತಿದ್ದರು. ಉದಾಹರಣೆಗೆ ಪೆಟ್ರೋಲ್, ಸೀಮೆ ಎಣ್ಣೆ, ಮೀಥೆನಾಲ್ ಅನಿಲ ಮುಂತಾದವು. ನಿಕೋಲಸ್ ಔಟ್ ಪೆಟ್ರೋಲ್ ಇಂಧನವನ್ನು ಉಪಯೋಗಿಸಿ 4 ಹೊಡೆತಗಳ ಸಿಲಿಂಡರ್ ಪಿಸ್ಟನ್ ಮಾದರಿಯ ಆಂತರಿಕ ದಹನ ಇಂಜಿನ್ಗಳ ತಯಾರಿಕೆ ಮಾಡುತ್ತಿದ್ದರು. ಅದಕ್ಕಾಗಿ 1876 ಪೇಟೆಂಟ್ಗಳನ್ನು ಪಡೆದಿದ್ದ. ದಪ್ಪ ಕಬ್ಬಿಣ ಅಥವಾ ಉಕ್ಕಿನ ಸಿಲಿಂಡರ್ನಲ್ಲಿ ಹಿಂದೆ ಮುಂದೆ ಸಲೀಸಾಗಿ ಸರಿಯುವ ಉರುಳೆಯಾಕಾರದ ಬೆಣ್ಣೆಯನ್ನು ಅಳವಡಿಸಲಾಗುತ್ತಿತ್ತು. ಸಿಲಿಂಡರ್ ಮೇಲ್ಭಾಗದಲ್ಲಿ 2 ಕಡೆ ಸೇವನಾ ಕವಾಟ ಹಾಗೂ ನಿಷ್ಕರ್ಷ ಕವಾಟಗಳಿರುತ್ತಿದ್ದವು. ಪಿಸ್ಟನ್ ಸಿಲಿಂಡರ್ನ ಕೆಳಭಾಗದಲ್ಲಿದ್ದಾಗ ಸಿಲಿಂಡರ್ನ ಮೇಲ್ಭಾಗದಲ್ಲಿ ಜಾಗ ಹೆಚ್ಚಾಗಿ ಸೇವನಾ ಕವಾಟದಿಂದ ಇಂಧನ ಗಾಳಿ ಹೊರಗೆ ಒಯ್ಯಲ್ಪಡುತ್ತದೆ. ಹೊರಬಲದ ಸಹಾಯದಿಂದ ಪಿಸ್ಟನ್ ಜೋರಾಗಿ ಸಿಲಿಂಡರ್ ಮೇಲ್ಭಾಗಕ್ಕೆ ಎಳೆಯಲ್ಪಡುತ್ತದೆ. ಇದನ್ನ ಸಂಪೀಡನ ಹೊಡೆತ ಎನ್ನುತ್ತಾರೆ. ಅದೇ ಅತಿ ಮಹತ್ವವಾದ ಹೊಡೆತ. ಇಡೀ ಸ್ಪಾರ್ಕ್ ಫ್ಲಗ್ ಸಹಾಯದಿಂದ ಕಿಡಿ ಹೊತ್ತಿಕೊಂಡು ಇಂಧನ ದಹಿಸಲು ಆರಂಭಿಸುತ್ತದೆ. ಆಗ ಶುರುವಾಗುವುದು ಪಿಸ್ಟನ್ ಕೆಲಸ. ಪಟ್ಟಣೆ ಪಿಸ್ಟನ್ ಮತ್ತೆ ಕೆಳಕ್ಕೆ ನೂಕಲ್ಪಟ್ಟು ತನ್ನೊಂದಿಗಿದ್ದ ಕ್ರ್ಯಾಂಕ್ ಶಾಫ್ಟ್ ಅನ್ನ ದಂಬುತ್ತದೆ. ಆಗ ಕ್ರ್ಯಾಕ್ ಚಕ್ರವು ಅರ್ಧ ತಿರುಗುತ್ತದೆ. ಆಗ ನಿಶ್ವಾಸ ಕವಾಟದ ಮೂಲಕ ದಹನಗೊಂಡ ಅನಿಲಗಳು ಹೊರಹಾಕಲ್ಪಡುತ್ತದೆ. ಪಿಸ್ಟನ್ ಮತ್ತೆ ಸಿಲಿಂಡರ್ನ ಮುಂಭಾಗಕ್ಕೆ ಬಂದಾಗ ಕ್ರ್ಯಾಂಕ್ ಮೂಲಕ ಚಕ್ರವು ತನ್ನ ಉಳಿದ ಸುತ್ತುವಿಕೆಯನ್ನು ಪೂರ್ಣಗೊಳಿಸುತ್ತದೆ. ಹೀಗೆ ನಿಯಂತ್ರಕ ಚಕ್ರದ ಸಂಪರ್ಕದಲ್ಲಿದ್ದ ಎಲ್ಲ ಗಾಲಿಗಳು ಅದರೊಟ್ಟಿಗೆ ತಿರುಗಲು ಆರಂಭಿಸುತ್ತವೆ. ಹೀಗೆ 4 ಹೊಡೆತಗಳ ಪೆಟ್ರೋಲ್ ಇಂಜಿನ್ ವಾಹನಗಳು ಓಡುತ್ತವೆ. ಕಾರು, ಮೋಟಾರ್ ಸೈಕಲ್ಗಳು, ಈ ಥರದ ಇಂಜಿನ್ಗಳು ಬಳಸಲ್ಪಡುತ್ತವೆ. ಉಗಿಪಂಡಿಯು ಕೂಡ ಇದೇ ತಂತ್ರಜ್ಞಾನವನ್ನು ಬಳಸಿದರೂ ದಹನ ಕ್ರಿಯೆಯು ಸಿಲಿಂಡರ್ನ ಹೊರಗೆ ನಡೆಯುವುದರಿಂದ ಅಲ್ಲಿರುವ ಎಂಜಿನ್ ರಹಿತ ಬಹಿರ್ ಉಷ್ಣ ಇಂಜಿನ್ ಎನ್ನುತ್ತಾರೆ. ಉಗಿಯಂತ್ರವು ಉಗಿಬಂಡಿಯಲ್ಲಿ ಬಳಕೆಯಾಗುವುದಲ್ಲದೆ ವ್ಯಾಪಾರಿ ಹಡಗುಗಳಿಗೆ ಹಾಗೂ ರೈಲು ಬಂಡಿಗಳಿಗೆ ಉಪಯೋಗವಾಗುವುದು. ಆದರೆ ಅದರ ಕಾರ್ಯಕ್ಷಮತೆ ಮಾತ್ರ ಕೇವಲ 10%, ಏಕೆಂದರೆ ಕಾರ್ಬೋನೇಟ್ನ ಪ್ರಕಾರ ಆದರ್ಶ ಇಂಜಿನ್ಗಳನ್ನು ಸಾಧಿಸಲು ಸಾಧ್ಯವೇ ಇಲ್ಲ. ಆದರೆ 10% ತುಂಬ ಕಡಿಮೆ ಕಾರ್ಯಕ್ಷಮತೆ ಹೆಚ್ಚಾಗಿದ್ದು ಇಂಜಿನ್ಗಳು ಸಣ್ಣ ವಾಹನಗಳಿಂದ ಅಂದರೆ ಕಾರ್, ರೇಸ್ ಕಾರ್, ಮೋಟಾರು ಬೈಕ್, ರೇಸ್ ಮೋಟಾರ್ ಬೈಕ್ ಹಾಗೂ ಸ್ಕೂಟರ್ಗಳಿಗೆ ಮಾತ್ರ ಸೀಮಿತವಾಗುತ್ತದೆ. ರುಡಾಫ್ ಡೀಸೆಲ್ನ ಆಲೋಚನೆ ಈ ರೀತಿಯಾಗಿದೆ. ಹೆಚ್ಚಿನ ಸಂಪೀಡನವು ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಒದಗಿಸಬಲ್ಲಬಹುದು. ಅದು ಹೇಗೆ ಎಂದರೆ ಪಿಸ್ಟನ್ ಗಾಡಿಯ ಮೇಲೆ ಒತ್ತಡ ಜಾಸ್ತಿ ಹಾಕಬೇಕು. ಆ ಒತ್ತಡದಿಂದ ಉಷ್ಣವು ತನ್ನಷ್ಟಕ್ಕೆ ತಾನೇ ಜಾಸ್ತಿಯಾಗುತ್ತದೆ. ಎಷ್ಟು ಜಾಸ್ತಿ ಎಂದರೆ ಇಂಧನಕ್ಕೆ ಬೆಂಕಿ ಹಚ್ಚಲು ಬೇರೆ ಕಿಡಿ ಬೇಕಾಗಲಾರದಷ್ಟು. ಅಂದರೆ ಇಂಜಿನ್ನ ಸಂಪೀಡನ ಅನುಪಾತ ಪೆಟ್ರೋಲ್ ಇಂಜಿನ್ಗಿಂತ ಜಾಸ್ತಿ ಇರಬೇಕು. ಎಷ್ಟು ಜೋರಾಗಿ ಗಾಳಿಯು ಪಿಸ್ಟನ್ನಿಂದ ಸಂಪೀಡನಕ್ಕೆ ಒಳಗಾಗಬೇಕು. ಇಂತಹ ಒತ್ತಡದ ಗಾಳಿಯಲ್ಲಿ ಅಂತಹ ಕ್ಷೇಪಕದಿಂದ ಇಂಧನವನ್ನು ತುಂತುರು ಹನಿಗಳಂತೆ ಸಿಂಪಡಿಸಬೇಕು. ಹೀಗೆ ದಹನ ಕ್ರಿಯೆಗೆ ಒಳಗಾದ ಇಂಧನವು ನಿಧಾನವಾಗಿ ಉರಿಯಬೇಕು. ಈ ರೀತಿ ಯೋಚನೆ ಮಾಡಿದ ರುಡಾಫ್ ಕಚ್ಚಾ ತೈಲದಿಂದ ಬರುವಂತಹ ಇಂಧನಗಳನ್ನೆಲ್ಲ ಪರೀಕ್ಷಿಸತೊಡಗಿದ. ತನ್ನ ಎಲ್ಲ ಪ್ರಯತ್ನದ ಸಫಲವಾಗಿ ಪೆಟ್ರೋಲ್ಗಿಂತ ಜಾಸ್ತಿ ಸಾಂದ್ರತೆಯುಳ್ಳ ಆದರೆ ಕಡಿಮೆ ಹೊಂದಿದ ಇಂಧನವನ್ನು ಕಂಡುಹಿಡಿದ. ಅದೇ ಡೀಸೆಲ್. ಈ ಡೀಸೆಲ್ನ ಇಂಧನದಿಂದಾಗಿ
ಅವನ ಆಲೋಚಿತ ಇಂಜಿನ್ನು ತಯಾರಾಯಿತು. ಉಗಿ ಇಂಜಿನ್ನು ಹಾಗೂ ಪೆಟ್ರೋಲ್ ಇಂಜಿನ್ಗಳ ಬದಲಾಗಿ ಡೀಸೆಲ್ ಇಂಜಿನ್ಗಳ ಮೇಲೆ ತರ್ಕಸಹಿತವಾದ ತತ್ವ

0: ಕೃತಿಯೊಂದಿಗೆ ಆಗ್ ವರ್ಕ್ಸ್ ನ ಮ್ಯಾಂಕ್ ಸಂಸ್ಥೆಯ ನಿರ್ದೇಶಕ ಹೆನ್ರಿ ಜೋನ್ ಬಜ್ ರವರ ಸಹಾಯದಿಂದ 1897 ತಾನು ಅಭಿವೃದ್ಧಿಪಡಿಸಿದ ಡೀಸೆಲ್ ಇಂಜಿನ್ ಅನ್ನ ಪರೀಕ್ಷಿಸಿದ. ಹೆವಿ ಡ್ಯೂಟಿ ಇಂಜಿನ್ಗಳಲ್ಲಿ ಪೆಟ್ರೋಲ್ಗಿಂತ ಡೀಸೆಲ್ ಪ್ರಾಮುಖ್ಯತೆ ಪಡೆಯಿತು. ಆದರೆ ಉದ್ದುದ್ದ ಇಂಗಾಲ ಜಲಜನಕ ಸರಪಳಿಯುಕ್ತ ಅಣುಗಳನ್ನು ಹೊಂದಿದ ಡೀಸೆಲ್ ಪೆಟ್ರೋಲ್ಗಿಂತ ಜಾಸ್ತಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತದೆ. ಇದರಿಂದ ವಾತಾವರಣ ಹೆಚ್ಚು ಕಲುಷಿತವಾಗುತ್ತದೆ. ಈ ಕಾರಣಕ್ಕಾಗಿ ಹಾಗೂ ಅದು ಮಾಡುವ ಕರ್ಕಶ ಶಬ್ದಕ್ಕಾಗಿಯೂ ಶ್ರೀಮಂತರ ಕಾರುಗಳ ಡೀಸೆಲ್ ಇಂಜಿನ್ಗಳನ್ನು ಒಪ್ಪಿಕೊಳ್ಳಲಿಲ್ಲ. ಟ್ರಕ್ಕುಗಳಿಗೆ, ಟ್ರ್ಯಾಕ್ಟರುಗಳಿಗೆ, ವ್ಯಾಪಾರಿ ಹಡಗುಗಳಿಗೆ ಮಾತ್ರ ಡೀಸೆಲ್ ಇಂಜಿನ್ಗಳು ಸಹಾಯಕವಾದವು. ಪೆಟ್ರೋಲ್ ಇಂಜಿನ್ಗಳ ಕಾರ್ಯಕ್ಷಮತೆ 15%, ಆದರೆ ಡೀಸೆಲ್ ಇಂಜಿನ್ಗಳದ್ದು 26% ಬೆಳಗ್ಗೆ ಡೀಸೆಲ್. ಪೆಟ್ರೋಲ್ಗಿಂತ ಕಡಿಮೆ ನವಯುಗದ ಡೀಸೆಲ್ ಇಂಜಿನ್ಗಳು ಕಾರ್ಯಕ್ಷಮತೆಯಂತೂ 50% ತನಕವಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರುಡಾಫ್ ಡೀಸೆಲ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರುಡಾಫ್ ಡೀಸೆಲ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚಿನ್ನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮಧುರಾಮನ ಬದ್ಧಿತ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜವರು ನಡೆಸಿಕೊಟ್ಟ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡೋದ್ರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತ ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ

ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂಥ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತುಬಿಡತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನು ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನು ಆತ ತಿಳಿದುಕೊಂಡಿರ್ತಾನೆ. ಆದ್ದರಿಂದಲೇ ಅವನನ್ನು ಸರ್ವಜ್ಞ ಅಂಥೇಳಿ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನು ಅಂಥೇಳಿ ಭಗವಂತನನ್ನು ಕರೆದಿದ್ದಾರೆ. ಹಾಗಂದರೆ ಆತ್ಮನನ್ನು ಪುರಾಣ ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ ಈಗಲೂ ಹಾಗೆ ಇದೆಯೋ ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ ಆ ವಸ್ತುವಿಗೆ ಪುರಾಣ, ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುವೇ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುವುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ. ಅಂತಂದರೆ ಎಲ್ಲರನ್ನೂ ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನು ಮತ್ತು ಸರ್ವಧಾತಾರನೂ ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯವರ್ಣ, ಆದಿತ್ಯವರ್ಣ ಅಂದರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆನ್ನುವ ಸಾಧನೆ ಮಾಡುತ್ತಿರುವುದು ಸಹಜ.

ಇಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಕೂಡ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನೂ ಕೂಡ ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವಂಥದ್ದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನ ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ಹಾಗಾಗಿ ತಿಳಿಯಲಾಗದ್ದುದನ್ನ ತಿಳಿಯ ಬಯಸುವುದಾದರೂ ಏಕೆ? ಯಾವಾಗಲೂ ನಾವು ಮನಸ್ಸು ಹಾತೊರೆಯುವಂಥದ್ದು ಅದಕ್ಕೆ ಅಲ್ವೇ? ಯಾವುದು ತಿಳಿಯೋದಿಲ್ವೋ ಅದನ್ನು ತಿಳಿಯೋದಕ್ಕೆ ಹೊರಡ್ತೇವೆ ನಾವು. ಅದಕ್ಕಾಗಿಯೇ ಆತ್ಮನ ಬಗ್ಗೆ ಹೇಳಿರುವಂಥದ್ದು ಅವನು ಆದಿತ್ಯವರ್ಣ ಅಂತ ಹೇಳಿ. ಇನ್ನು ತಮಸಃ ಪರಸ್ತಾತ್ ಅಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣ ಅಂತ ಹೇಳಿದಾಗ ಎಲ್ಲೋ ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯ ರಾತ್ರಿಯಲ್ಲಿ ಇಲ್ವಲ್ಲ, ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಕೂತ್ರೆ ಆಗಲ್ಲ. ಆತ್ಮನು ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ, ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂಬ ಸಂಶಯವನ್ನು ನಾವು ತಂದುಕೊಳ್ಬೇಕಾಗತ್ತೆ. ಆದರೆ ಅದು ಯಾವುದು ಸಂಶಯಗಳಿಲ್ಲದೆ ಇಲ್ಲಿ ತಮಸ್ ಎನ್ನುವ ಶಬ್ದಕ್ಕೆ ಅವಿದ್ಯಾ ಎಂದು ಅರ್ಥ. ಈ ರೀತಿ ಆತ್ಮನನ್ನು ಕವಿ ಎಂದು, ಪುರಾತನವೆಂದು, ಎಲ್ಲರಿಗೂ ಆಧಾರವಾಗಿರುವ ಶಕ್ತಿ ಎಂದು, ಅಚಿಂತ್ಯ ಶಕ್ತಿ ಎಂದು, ಅನುಶಾಸಿತಾರನೆಂದು, ಸ್ವಪ್ರಕಾಶನೆಂದು, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿ ಎಂದು ತಿಳಿದು ಯಾರು ಧ್ಯಾನ ಮಾಡುತ್ತಾನೋ ಅವನು ಆ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ದಿವ್ಯ ಅಂಶವನ್ನು ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಹಾಗಾಗಿ ನಾವು ನಂಬಿ ಸಾಗಬೇಕು. ನಂಬಿ ಸಾಗಿದ್ರೆ ಮಾತ್ರ ದಾರಿ ತೆರಿತಾ ಹೋಗುತ್ತೆ. ನಂಬಿಕೆಯೇ ಆ ದಾರಿಗೆ ಆಧಾರ. ಹಾಗಾಗಿ ಆತ್ಮನೂ ಅಚಿಂತ್ಯನೂ ಆಧಾರವಾಗಿರುವ ಶಕ್ತಿಯು, ಅನುಶಾಸಿತಾರನು ಸ್ವಪ್ರಕಾಶನು ಅವಿದ್ಯೆಗಿಂತ ಆಚೆ ಇರುವ ಅಭೂತಪೂರ್ವ ಅದ್ಭುತ ಶಕ್ತಿ ಎಂದು ತಿಳಿದು ನಾವು ಆತ್ಮನಲ್ಲೇ ಧ್ಯಾನಿಸಿದಾಗ, ಈ ಬಾಳ ರಥದ ಒಡೆಯತನವನ್ನು ನಾವು ಆತ್ಮನಿಗೆ ಸಮರ್ಪಿಸಿದಾಗ, ಈ ಜೀವ ಮತ್ತು ದೇಹ ಎಂಬ ಒಂದು ಕುದುರೆ ಸರಿದಾರಿಯಲ್ಲಿಯೇ ಸಾಗುತ್ತದೆ ಎಂಬ ಅದ್ಭುತ ಅಂಶವನ್ನು ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆಗಳು ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಕಲಿಕೆಗೆ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ಏನು ಈ ಕಾರ್ಯಕ್ರಮವನ್ನು ರೂಪಿಸಿದೆ, ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ನಿಮ್ಮ ಇಂಗ್ಲಿಷ್ ಟೀಚರ್. ನಾವು ಇಂಗ್ಲಿಷ್ ಭಾಷೆಯಾಗಿ ಹೇಗೆ ಅದನ್ನು ಬಳಸೋದು ಅಂತ ಹೇಳಿದ್ರೆ, ಓದೋದಿಕ್ಕೆ, ಬರೆಯೋದಿಕ್ಕೆ, ಮಾತನಾಡೋದಿಕ್ಕೆ, ಹಾಗೆ ಉಳಿದವರು ಮಾತನಾಡಿದ್ದನ್ನು ಅರ್ಥ ಮಾಡಿಕೊಳ್ಳೋದು, ಅಂದರೆ ಆಲಿಸುವುದು, ಕೇಳಿಸಿಕೊಳ್ಳುವುದು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಕೌಶಲವನ್ನು, ಸ್ಕಿಲ್ಲನ್ನು ಈ ತರಗತಿಯ ಮೂಲಕ ಕಲಿತಾ ಇದ್ದೇವೆ. ಯಾವಾಗಲೂ ಒಂದು ವಿಷಯ ನಮಗೆ ಏನು ನೆನಪಿರಬೇಕಪ್ಪ ಅಂತ ಹೇಳಿದ್ರೆ, ಒಂದು ಕೌಶಲ ಸ್ಕಿಲ್ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕೆಲಸವನ್ನು ಕಡಿಮೆ ಸಮಯದಲ್ಲಿ ಕಡಿಮೆ ಶಕ್ತಿಯನ್ನು ಬಳಸಿಕೊಂಡು ಉತ್ತಮವಾದಂತಹ ಗುಣಮಟ್ಟವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಆದರೆ ಅದನ್ನ ಸ್ಕಿಲ್, ಕೌಶಲ ಅಂತ ಹೇಳಿ ಕರೀತಾರೆ. ಕೌಶಲ ಅಂತ ಹೇಳಿದಾಗ ತುಂಬ ದೊಡ್ಡ ದೊಡ್ಡ ವಿಷಯಗಳನ್ನು ಯೋಚನೆ ಮಾಡೋದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನೀವು ಗಮನಿಸಬಹುದು. ಸೈಕಲ್ ತುಳಿಯೋದಿರಬಹುದು, ಹಲ್ ಬ್ರಷ್ ಮಾಡೋದಿರಬಹುದು, ಬರೆಯೋದಿರಬಹುದು, ಇವೆಲ್ಲವೂ ಕೂಡ ಸ್ಕಿಲ್ಗಳೇ, ಅಂದ್ರೆ ಕೌಶಲಗಳು. ಸೈಕಲ್ ತುಳಿಯುವಂತ ಕೌಶಲವನ್ನ ನಿರಂತರವಾಗಿ ಅಭ್ಯಾಸ ಮಾಡಿ ನಾವು ಕಲಿತೇವೆ ಅಲ್ವಾ. ಹಾಗೆ ಇಂಗ್ಲಿಷ್ ಅನ್ನು ಕೂಡ ಕಲಿಯುವಂಥದ್ದು, ಆ ಕಲಿಕೆ ಹೇಗಿರಬೇಕು? ನಿರಂತರವಾಗಿರಬೇಕು. ಯಾವ ಕಲಿಕೆ ನಿರಂತರವಾಗಿರುತ್ತೋ ಖಂಡಿತವಾಗಿಯೂ ಆ ಕಲಿಕೆಗೆ ಅಗತ್ಯ ಇರುವಂತಹ ಸ್ಕಿಲ್, ಕೌಶಲ ನಮಗೆ ಸಿಕ್ಕೇ ಸಿಗುತ್ತೆ. ನಾವು ಅದನ್ನು ಪಡ್ಕೊಂಡೇ ಪಡ್ಕೊಳ್ತೇವೆ. ಈಗ ಉದಾಹರಣೆಗೆ, ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೌಸ್ ಮತ್ತು ಹೋಮ್ ಅಂತ ಹೇಳಿ ಎರಡು ಪದಗಳು ಇಂಗ್ಲಿಷ್ ಭಾಷೆಯಲ್ಲಿ ಇವೆ. ಈ ಹೌಸ್ ಅನ್ನೋದು ಕೇವಲ ಮನೆ ಅಂದರೆ ಕಟ್ಟಡ, ಬಿಲ್ಡಿಂಗ್ ಅನ್ನ ಸೂಚಿಸುತ್ತೆ. ಹಾಗಾಗಿ ಇನ್ನೊಬ್ಬರ ಮನೆಗೆ ಹೋಗ್ತೇವೆ ಅಂತ ಹೇಳಬೇಕಾದಾಗ ನಾವು ಐ ಗೋ ಟು ಮೈ ಫ್ರೆಂಡ್ಸ್ ಹೌಸ್, ಐ ಗೋ ಟು ಮೈ ಟೀಚರ್ಸ್ ಹೌಸ್ ಅಂತ ಹೇಳಿ ಹೇಳ್ತೇವೆ ಅಂತ ಹೇಳಿದ್ದೆ. ಮತ್ತೆ ಹೋಮ್ ಅನ್ನೋ ಪದ ಇದೆಯಲ್ಲ, ಅದು ನಮ್ಮನೆ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಹೋಮ್ ಅಂತ ಹೇಳಿದಾಗ ಅಲ್ಲಿ ಬರೀ ಕಟ್ಟಡ ಅಷ್ಟೇ ಅಲ್ಲ, ಹೋಮ್ ಅಂತ ಹೇಳಿದಾಗ ನೀವು ಇಟ್ಟಿಗೆಯಿಂದ ಕಟ್ಟಿರ್ಬೋದು, ತೆಂಗಿನ ಗರಿಗಳಿಂದ ಕಟ್ಟಿದ್ದಿರಬಹುದು, ಮೇಲ್ಗಡೆ ಹೆಂಚ್ ಹಾಕಿರ್ಬೋದು, ಶೀಟ್ ಹಾಕಿರ್ಬೋದು, ಅಥವಾ ಆರ್ ಸಿ ಸಿಯನ್ನೇ ಹಾಕಿದ್ದಿರಬಹುದು, ಅದೆಲ್ಲವೂ ಸೇರಿ ನಮ್ಮನೆ, ನನ್ನ ಜನ ಇದ್ದಾರೆ, ನನ್ನ ತಂದೆ ತಾಯಿ ಇದ್ದಾರೆ, ನನ್ನ ಒಡಹುಟ್ಟಿದವರಿದ್ದಾರೆ, ಈ ಎಲ್ಲ ಸಂಬಂಧಗಳು ಪ್ಲಸ್ ಕಟ್ಟಡ ಎರಡನ್ನೂ ಸೇರಿ ನಾವೇನಂತ ಹೇಳ್ತೇವೆ, ಹೋಮ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಹೆಚ್ ಓ ಎಂ ಇ. ಅದೇ ಹೌಸ್ ಅಂತ ಹೇಳಿದಾಗ ಹೆಚ್ ಓ ಯು ಎಸ್ ಇ, ಹೌಸ್ ಅಂತ ಹೇಳಿದಾಗ ಅದು ಬರೀ ಕಟ್ಟಡ, ಬಿಲ್ಡಿಂಗ್ ಅಷ್ಟು ಮಾತ್ರ ಸೂಚಿಸುತ್ತೆ. ಈ ರೀತಿ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ನಾವು ಪದೇ ಪದೇ ಕೇಳ್ತಾ, ಓದ್ತಾ, ಮಾತಾಡ್ತಾ, ಅಭ್ಯಾಸ ಮಾಡ್ತಾ ಹೋದ್ರೆ ಆ ಇಂಗ್ಲಿಷ್ ಭಾಷೆಯ ಮೇಲೆ ನಮಗೆ ಹಿಡಿತ ಬಂತು. ನೀವೊಂದು 6 ತಿಂಗಳು ಸೈಕಲ್ ಅನ್ನ ಸತತವಾಗಿ ತುಳಿತಾ ಅಭ್ಯಾಸ ಮಾಡ್ತಾ ಸೈಕಲ್ ಅನ್ನ ಚೆನ್ನಾಗಿ ಓಡಿಸೋದನ್ನ ಕಲ್ತ್ರಿ ಅಲ್ವಾ. ನೀವು ಸೈಕಲ್ ಓಡಿಸೋದನ್ನ ಕಲ್ತಿದ್ದೀರಿ ಅಂತಾದ್ರೆ ಮನೆಯಲ್ಲಿ ನಿಮಗೆ ಒಂದು ವೇಳೆ ಅಡುಗೆನಲ್ಲಿ ಆಸಕ್ತಿ ಇದ್ರೆ ರಾಗಿ ಮುದ್ದೆ ಮಾಡೋದನ್ನೋ ಚಪಾತಿ ಮಾಡೋದನ್ನೋ ಕಲ್ತಿದ್ದೀರಿ ಅಂತಾದ್ರೆ ಅದನ್ನ ಹೇಗೆ ಕಲ್ತ್ರು? ನಿರಂತರವಾಗಿ ಪ್ರಯತ್ನ ಮಾಡ್ತಾ, ನಿಧಾನವಾಗಿ ವ್ಯಾಸನ ಮಾಡ್ತಾ ನೀವು ಅದನ್ನ ಹೇಗೆ ಕಲ್ತ್ರೋ ಹಾಗೆ ಇಂಗ್ಲಿಷ್ ಅನ್ನು ಕೂಡ ನಾವು ಕಲಿತಾ ಹೋಗ್ತೀವಿ. ಒಂದೇನಪ್ಪ ಅಂದ್ರೆ ಇಂಗ್ಲಿಷ್ ಕಷ್ಟ ಅನ್ನುವಂತಹ ಮನಸ್ಥಿತಿಯನ್ನ ಹೊಂದಿರಬಾರದು. ನಾನು ನಿಮಗೆ ಆರಂಭದಿಂದನೂ ಹೇಳ್ತಾ ಬಂದಿದ್ದೇನೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಕನ್ನಡ ಭಾಷೆಗೆ ಹೋಲಿಸ್ಕೊಂಡ್ರೆ ಇಂಗ್ಲಿಷ್ ಸ್ವಲ್ಪ ಭಿನ್ನವಾಗಿರುತ್ತೆ. ಆ ಭಿನ್ನತೆಯನ್ನ ಎಲ್ಲಿ ಹುಡುಕಬಹುದು? ಒಂದು ವಿಷಯನ ನಾನು ನಿಮಗೆ ಎಲ್ಲ ತರಗತಿಗಳಲ್ಲೂ ಹೇಳ್ತಾ ಬಂದಿದ್ದೇನೆ, ಇಂಗ್ಲಿಷ್ ಭಾಷೆಯಲ್ಲಿ 20

46 ಅಕ್ಷರಗಳಿದ್ದಾವೆ, ಆದ್ರೆ 46 ಶಬ್ದಗಳು ಇದ್ದಾವೆ. ಅಂದ್ರೆ 20 ಶಬ್ದಗಳಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಅಕ್ಷರಗಳು ಇಲ್ಲದೇ ಇರುವ ಸ್ಥಿತಿ ಇದೆ. ಹಾಗಾಗಿ ಇಂಗ್ಲಿಷ್ ಪದಗಳ ಸ್ಪೆಲ್ಲಿಂಗ್ ಮತ್ತೆ ಉಚ್ಚಾರಣೆಯ ವಿಚಾರಕ್ಕೆ ಬಂದಾಗ ಕನ್ನಡಕ್ಕಿಂತ ಅದು ಡಿಫರೆಂಟ್ ಆಗಿರುತ್ತೆ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು, ಡಿಫಿಕಲ್ಟ್ ಆಗಿರೋದಿಲ್ಲ.

ಬಂದಿದೆ ಅಂತಾದ್ರೆ ಅದು ಸುಲಭ ಇದೆ ಅಂತ ಅರ್ಥ ಅಲ್ವಾ? ಯೋಚನೆ ಮಾಡಬೇಕು. ಸೊ ನಾವು ಕಳೆದ ತರಗತಿಯಲ್ಲಿ ಕೆಲವು ಸಂಭಾಷಣೆಗಳನ್ನ ಕಲಿತಾ ಇದ್ವಿ. ಈ ಸಂಭಾಷಣೆಗಳನ್ನ ನಾನು ನಿಮಗೆ ನಿಧಾನವಾಗಿ ಹೇಳ್ತೇನೆ, ನೀವು ಅದನ್ನ ಬರ್ಕೊಳ್ಬೇಕು. ಬರ್ಕೊಂಡ ನಂತರ ಅಭ್ಯಾಸವನ್ನ ಮಾಡಬೇಕು. ಈ ಕಾರ್ಯಕ್ರಮ ಕೇಳೋದಕ್ಕೆ ಶುರು ಮಾಡಿದಾಗ ನಿಮ್ಮ ಕೈನಲ್ಲಿ ಒಂದು ಪೆನ್ನು ಮತ್ತೆ ಒಂದು ಪುಸ್ತಕ ಇರಲೇಬೇಕು. ನಿಮಗೆ ಪೆನ್ಸಿಲ್ ಅಲ್ಲಿ ಬರೆಯುವ ಅಭ್ಯಾಸ ಇದ್ರೆ ಬಹಳ ಒಳ್ಳೆಯದು. ಪೆನ್ಸಿಲ್ ಮತ್ತೆ ಬುಕ್ ನಿಮ್ಮ ಕೈನಲ್ಲಿ ಇದ್ರೆ ನಾನಿಗೆ ಹೇಳುವಂತಹ ಸಂಭಾಷಣೆಗಳನ್ನ ನೀವು ಬರ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಶುರು ಮಾಡೋಣ ನೋಡಿ. ಸಂಭಾಷಣೆಗಳನ್ನ ನಾನು ಹೇಳಬೇಕಾದ್ರೆ ಎ ಮತ್ತು ಬಿ ಅಂತ ಹೇಳ್ತೇನೆ. ಸೊ ಅಂದ್ರೆ ಎ ಅನ್ನೋರು ಮಾತಾಡ್ತಾರೆ, ಅದಕ್ಕೆ ಬಿ ಅನ್ನೋರು ಉತ್ತರವನ್ನ ರೆಸ್ಪಾನ್ಸ್ ಅನ್ನ ಕೊಡ್ತಾರೆ ಅಂತ ಹೇಳಿ ಬರ್ಕೊಳ್ತೀರಾ? ಓಕೆ. ಎ, ವೇರ್ ಡೂ ಯು ಗೋ ಆಫ್ಟರ್ ಲಂಚ್? ವೇರ್ ಡೂ ಯು ಗೋ ಆಫ್ಟರ್ ಲಂಚ್? ವೇರ್ ಡಬ್ಲ್ಯೂ ಹೆಚ್ ಇ ಆರ್ ಇ, ವೇರ್ ಡೂ ಡಿ ಓ ಡೂ ಯು ಗೋ ಆಫ್ಟರ್ ಲಂಚ್? ಈ ಲಂಚ್ ಅನ್ನೋ ವಿಚಾರಕ್ಕೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವಿವರಣೆಯನ್ನ ಕೊಟ್ಟಿದ್ದೆ. ಬೆಳಗಿನ ಊಟವನ್ನ ಇಂಗ್ಲಿಷ್ ನಲ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ, ಮಧ್ಯಾಹ್ನದ ಊಟವನ್ನ ಲಂಚ್ ಅಂತ ಹೇಳ್ತಾರೆ, ರಾತ್ರಿಯ ಊಟವನ್ನ ಸಪ್ಪರ್ ಎಸ್ ಯು ಪಿ ಪಿ ಇ ಆರ್ ಸಪ್ಪರ್, ಅಥವಾ ಡಿನ್ನರ್ ಡಿ ಐ ಎನ್ ಎನ್ ಇ ಆರ್ ಡಿನ್ನರ್ ಅಂತ ಹೇಳಿ ಹೇಳ್ತಾರೆ. ಡಿನ್ನರ್ ಅಂತ ಹೇಳಿದ್ರೆ ವಿಶೇಷವಾದಂತಹ ಅಡುಗೆ, ಹಬ್ಬದ ಊಟ ಅನ್ನೋ ಅರ್ಥವನ್ನ ಕೊಡುತ್ತೆ. ಸಪ್ಪರ್ ಅಂತ ಹೇಳಿದಾಗ ದಿನನಿತ್ಯ ನಾವು ಮನೆಯಲ್ಲಿ ಸೇವಿಸುವ ಆಹಾರ ಏನಿದೆ ಅದನ್ನ ಸಪ್ಪರ್ ಎಸ್ ಯು ಪಿ ಪಿ ಇ ಆರ್ ಸಪ್ಪರ್. ಇದನ್ನ ಸೂಪರ್ ಅನ್ನೋ ಪದದ ಜೊತೆಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೂಪರ್ ಅಂತ ಹೇಳಿದ್ರೆ ಎಸ್ ಯು ಪಿಇ ಆರ್, ಸಪ್ಪರ್ ಅಂತ ಹೇಳಿದ್ರೆ ಎಸ್ ಯು ಪಿ ಪಿ ಇ ಆರ್ ಸಪ್ಪರ್. ಓಕೆ. ಎ, ವೇರ್ ಡೂ ಯು ಗೋ ಆಫ್ಟರ್ ಲಂಚ್? ಬಿ, ಟು ಲೈಬ್ರರಿ ಇ ಒ ಟು ಲೈಬ್ರರಿ ಎಲ್ ಐ ಬಿ ಆರ್ ಎ ಆರ್ ವೈ, ಲೈಬ್ರರಿ ಅಂದ್ರೆ ಪುಸ್ತಕಗಳನ್ನ ಇಟ್ಟಿರುವಂತಹ ಜಾಗ, ಗ್ರಂಥಾಲಯ ಪುಸ್ತಕಾಲಯ ಪುಸ್ತಕಗಳನ್ನ ಇಡುವಂತಹ ಜಾಗ, ಟು ಲೈಬ್ರರಿ. ವಾಟ್ ಡು ಯು ರೀಡ್ ದೇರ್? ವಾಟ್ ಡು ಯು ರೀಡ್ ದೇರ್ ಡಬ್ಲ್ಯೂ ಹೆಚ್ ಎ ಟಿ, ವಾಟ್ ಡೂ ಯು ರೀಡ್ ದೇರ್ ಇ ಹೆಚ್ ಇ ಆರ್ ಇ ದೇರ್? ಬಿ, ಮ್ಯಾಗಝೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್. ಮ್ಯಾಗಝೀನ್ ಅನ್ನೋದು ಬಹುಶಃ ನಿಮಗೆ ಹೊಸ ಪದ ಆಗಿದ್ದಿರಬಹುದು, ಆದರೆ ಹೆಚ್ಚು ಬಳಕೆಯನ್ನು ಮಾಡ್ತಾ ಇರ್ತೇವೆ. ಮ್ಯಾಗಝೀನ್ ಅಂದ್ರೆ ಎಂ ಎ ಜಿ ಎ ಝಡ್ ಐ ಎನ್ ಇ ಎಸ್, ಮ್ಯಾಗಝೀನ್ಸ್. ಮ್ಯಾಗಝೀನ್ಸ್ ಅಂದ್ರೆ ನಿಯತಕಾಲಿಕಗಳು, ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಅಥವಾ ವಾರದಲ್ಲಿ ಎರಡು ಬಾರಿ, ತಿಂಗಳಲ್ಲಿ ಎರಡು ಬಾರಿ, ಈ ರೀತಿ ನಿಗದಿತವಾಗಿ ಮುದ್ರಣ ಆಗಿ ಪ್ರಕಟ ಆಗುವಂತಹ ಪುಸ್ತಕಗಳನ್ನ ನಿಯತಕಾಲಿಕಗಳು, ನಿಯಮಿತವಾಗಿ ನಿಯತವಾಗಿ ಬರುವಂತಹವು ನಿಯತಕಾಲಿಕಗಳು. ನ್ಯೂಸ್ ಪೇಪರ್ಸ್ ದಿನಪತ್ರಿಕೆಗಳು. ನ್ಯೂಸ್ ಪೇಪರ್ಸ್ ಅಂತ ಹೇಳಿದಾಗ ದಿನಪತ್ರಿಕೆಗಳು ಅಂತ ಆಗತ್ತೆ. ಇದನ್ನ ಬರ್ಕೊಂಡ್ರಿ ಅಲ್ವಾ? ನ್ಯೂಸ್ ಪೇಪರ್ಸ್ ಅಂತ ಹೇಳಿದಾಗ ಎನ್ ಇ ಡಬ್ಲ್ಯೂ ಎಸ್, ನ್ಯೂಸ್ ಪೇಪರ್ಸ್. ಓಕೆ, ಇನ್ನೊಮ್ಮೆ ಹೇಳ್ತೇನೆ. ಎ, ವೇರ್ ಡೂ ಯು ಗೋ ಆಫ್ಟರ್ ಲಂಚ್? ಎಲ್ ಯು ಎನ್ ಸಿ ಹೆಚ್ ಲಂಚ್ ಕ್ವಶನ್ ಮಾರ್ಕ್. ಬಿ, ಟು ಟಿ ಓ ಟು ಲೈಬ್ರರಿ ಎಲ್ ಐ ಬಿ ಆರ್ ಎ ಆರ್ ವೈ, ಲೈಬ್ರರಿ. ಎ, ವಾಟ್ ಡೂ ಯು ರೀಡ್ ದೇರ್? ವಾಟ್ ಡಬ್ಲ್ಯೂ ಹೆಚ್ ಎ ಟಿ, ವಾಟ್ ಡೂ ಯು ರೀಡ್ ದೇರ್? ಬಿ, ಮ್ಯಾಗಝೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್. ಮ್ಯಾಗಝೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್ ಬರ್ಕೊಂಡ್ರಿ ಅಲ್ವಾ? ಈಗ ಇದನ್ನ ಪ್ರಾಕ್ಟೀಸ್ ಮಾಡೋಣ. ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಎ, ವೇರ್ ಡೂ ಯು ಗೋ ಆಫ್ಟರ್ ಲಂಚ್? ಬಿ, ಲೈಬ್ರರಿ. ಎ, ವಾಟ್ ಡೂ ಯು ರೀಡ್ ದೇರ್? ಬಿ, ಮ್ಯಾಗಝೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್. ಥ್ಯಾಂಕ್ ಯು, ವೆಲ್ಕಮ್. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ.
ರೆಡಿ.

you go after lunch? To library. What do you read there? Magazines and newspapers. ಇಲ್ಲಿ ರೀಡ್ ಅನ್ನುವ ಪದ ಬಂತು, ಹಾಗೆ ಲೈಬ್ರರಿ ಅನ್ನುವಂತಹ ಒಂದು ಪದ ಬಂತು. ನೀವು ಇಂಗ್ಲಿಷ್ ಅನ್ನು ಕಲಿಬೇಕು ಅನ್ನೋದಿದ್ರೆ, ಇಂಗ್ಲಿಷ್ ಅನ್ನು ಚೆನ್ನಾಗಿ ಬಳಸಬೇಕು ಅನ್ನೋ ಉದ್ದೇಶ ನಿಮಗಿದ್ರೆ, ನೀವು ಲೈಬ್ರರಿಯನ್ನ ಚೆನ್ನಾಗಿ ಬಳಸ್ಕೊಳ್ಳೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಪುಸ್ತಕಗಳನ್ನ ಓದೋದ್ರ ಮೂಲಕ ನಮಗೆ ಆ ಭಾಷೆಯನ್ನ ಹೇಗೆ ಬರೀತಾರೆ ಅನ್ನುವಂತಹ ಐಡಿಯಾ ನಮಗೆ ಬರುತ್ತೆ. ಒಂದು ಭಾಷೆಯನ್ನ ಹೇಗೆ ಬರೀತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಅದನ್ನ ಓದಬೇಕು. ಹಾಗೆ ಒಂದು ಭಾಷೆಯನ್ನ ಹೇಗೆ ಮಾತಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಆ ಭಾಷೆಯನ್ನ ಕೇಳಬೇಕು. ಹಾಗಾಗಿ ನೀವು ಇಂಗ್ಲಿಷ್ ಚೆನ್ನಾಗಿ ಮಾತಾಡಬೇಕು, ಬರೀಬೇಕು ಅನ್ನುವ ಉದ್ದೇಶವನ್ನ ಹೊಂದಿದ್ರೆ ಇಂಗ್ಲಿಷನ್ನ ನೀವು ಚೆನ್ನಾಗಿ ಹೇಳಬೇಕು ಮತ್ತೆ ಓದಬೇಕು. ಯಾಕೆ ಓದುವುದನ್ನ ನೀವು ವಿದ್ಯಾರ್ಥಿಗಳಾಗಿ ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ನೀವು ದಿನನಿತ್ಯ ತರಗತಿಯಲ್ಲಿ ಶಾಲೆಯಲ್ಲಿ ಓದ್ತಾ ಇರ್ತೀರಿ, ಬರೀತಾ ಇರ್ತೀರಿ, ನಿಮಗೆ ಅನೇಕ ವಿಷಯಗಳನ್ನ ಕಲಿಸ್ಕೊಡ್ತಾರೆ, ಅದನ್ನ ನಾಲೆಡ್ಜ್ ಅಂತ ಹೇಳಿ ಹೇಳ್ತಾರೆ. ಈಗ ಉದಾಹರಣೆಗೆ ಎ ಅನ್ನುವ ಪದವನ್ನ ಇಂಗ್ಲಿಷ್ನಲ್ಲಿ ಆರ್ಟಿಕಲ್ ಅಂತ ಹೇಳಿ ಹೇಳ್ತಾರೆ. ಅದನ್ನ ಕಾನ್ಸೋನೆಂಟ್ ವ್ಯಂಜನ ಶಬ್ದದಿಂದ ಆರಂಭವಾಗುವಂತಹ ಸಿಂಗ್ಯುಲರ್ ಆದಂತಹ ಏಕವಚನದಲ್ಲಿರುವಂತಹ ನೌನಿನ ಜೊತೆ ಬಳಕೆ ಮಾಡಬೇಕು. ಆ ಬಳಕೆಯ ಉದ್ದೇಶ ಆ ವಸ್ತುವನ್ನ ಆ ವ್ಯಕ್ತಿಯನ್ನ ಗುರುತಿಸುವುದಾಗಿರುತ್ತದೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಟ್ಟ, ನೀವು ಅದನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ನೀವು ಇದನ್ನ ಅರ್ಥ ಮಾಡ್ಕೊಂಡ್ರಿ ಅಂತಾದ್ರೆ ನಿಮಗೆ ಒಂದು ಜ್ಞಾನ ದೊರೆಯಿತು ಅಂತ ಅರ್ಥ, ಒಂದು ನಾಲೆಡ್ಜ್ ನಿಮಗೆ ಸಿಕ್ತು ಅಂತ ಹೇಳಿ. ಜ್ಞಾನ ಅಂದ್ರೆ ಬರೀ ಮಾಹಿತಿ ಅಷ್ಟೇ ಅಲ್ಲ, ಅದು ನಿಮ್ಮ ನೆನಪಿನ ಭಾಗವೂ ಆಗಿರುತ್ತೆ, ನಿಮ್ಮ ಬುದ್ಧಿಯ ಭಾಗವೂ ಆಗಿರುತ್ತೆ, ಮತ್ತೆ ಅಗತ್ಯ ಇದ್ದಾಗ ಅದನ್ನ ಬಳಸುವ ಸಾಮರ್ಥ್ಯವನ್ನ ನೀವು ಹೊಂದಿರ್ತೀರಿ. ಎಷ್ಟು ಬೇಗ ಬಳಸ್ತೀರಿ, ಎಷ್ಟು ಸಮರ್ಥವಾಗಿ ಬಳಸ್ತೀರಿ ಅನ್ನೋದು ನಿಮ್ಮ ಸ್ಕಿಲ್ ಆಗಿರುತ್ತೆ. ಸೊ ಜ್ಞಾನ ಅಂತ ಹೇಳಿದ್ರೆ ಬರೀ ಗಟ್ಟೊಡೆದು ಮರೆತು ಬಿಡುವಂಥದ್ದಲ್ಲ. ಜ್ಞಾನ ಅಂತ ಹೇಳಿದ್ರೆ ನಮ್ಗೆ ನಮ್ಮ ನೆನಪಿನ ಕೋಶದಲ್ಲಿ ಅದು ಉಳ್ಕೊಂಡಿರಬೇಕು, ನಮ್ಮ ನೆನಪಿನ ಭಾಗ ಆಗಿರಬೇಕು. ಅಗತ್ಯ ಇದ್ದಾಗ ಅದನ್ನ ನಾವು ಬಳಸುವ ಅವಕಾಶ ಇರಬೇಕು. ಇಷ್ಟಿದ್ದಾಗ ಮಾತ್ರ ನಾವು ಅದನ್ನ ನಾಲೆಡ್ಜ್ ಅಥವಾ ಜ್ಞಾನ ಅಂತ ಹೇಳ್ತೇವೆ. ಇಂಗ್ಲಿಷ್ ಭಾಷೆಯನ್ನ ನೀವು ಬಳಸೋದಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಜ್ಞಾನ ಯಾವುದು ಅಂದ್ರೆ ಪದಗಳ ಜ್ಞಾನ. ಅದನ್ನ ಇಂಗ್ಲಿಷ್ನಲ್ಲಿ ವೊಕ್ಯಾಬ್ಯುಲರಿ, ಕನ್ನಡದಲ್ಲಿ ಪದ ಸಂಪತ್ತು ಅಂತ ಕೂಡ ಅದನ್ನ ಕರೀತೇವೆ. ನಿಮಗೆ ಹೆಚ್ಚು ಪದಗಳು ಅರ್ಥ ಆದಷ್ಟು, ಆ ಪದಗಳ ಬಳಕೆಯ ಬಗ್ಗೆ ನಿಮಗೆ ಸ್ಪಷ್ಟತೆ ಬಂದಷ್ಟು ಆ ಭಾಷೆ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಹೇಳಿ ಅರ್ಥ. ನೋಡಿ, ಈ ತರಗತಿಯ ಆರಂಭದಲ್ಲಿ ನಾನು ನಿಮಗೆ ಹೌಸ್ ಮತ್ತೆ ಹೋಮ್ ನಡುವಿನ ವ್ಯತ್ಯಾಸವನ್ನ ಹೇಳ್ತಾ ಇದ್ದೆ. ಆ ಎರಡು ಪದಗಳ ನಡುವಿನ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿ ನಿಮ್ಮ ನೆನಪಿನ ಭಾಗ ಆಗಿ ಅಗತ್ಯ ಇದ್ದಾಗ ನೀವು ಆ ಪದಗಳನ್ನ ಬಳಸಿದ್ರೆ ಅಲ್ಲಿಗೆ ನಿಮಗೆ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಕೌಶಲ ಸ್ಕಿಲ್ ಇದೆ ಅಂತ ಆಯ್ತು. ಒಂದು ಮನೆಯನ್ನ ಕಟ್ಟಲಿಕ್ಕೆ ನಮ್ಗೆ ಹೇಗೆ ಇಟ್ಟಿಗೆಗಳು ಬೇಕೋ, ಒಂದು ಪುಸ್ತಕ ಅಂತ ಆಗ್ಲಿಕ್ಕೆ ಒಂದಷ್ಟು ಹಾಳೆಗಳನ್ನ ಹೇಗೆ ಜೋಡಿಸಿ ಪಿನ್ ಮಾಡಿರಬೇಕು ಅಥವಾ ಹೊಲ್ದಿರಬೇಕು, ಹಾಗೆ ಒಂದು ಭಾಷೆಯನ್ನ ನಾವು ಬಳಸೋದು ಅಂತ ಹೇಳಿದ್ರೆ ಆ ಭಾಷೆಯ ಪದಗಳನ್ನ ನಾವು ಪರಿಚಯ ಮಾಡಿಕೊಂಡಿರ್ಬೇಕು, ಆ ಪದಗಳ ಅರ್ಥ ನಮಗೆ ಗೊತ್ತಿರಬೇಕು, ಆ ಪದಗಳನ್ನ ಬಳಸುವಂತಹ ಸಂದರ್ಭ ನಮಗೆ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ಮಾತ್ರ ಆ ಭಾಷೆಯ ಸ್ಕಿಲ್ ನಮ್ಮ ಬಳಿ ಇದೆ ಅಂತ ಅರ್ಥ. ಹಾಗಾಗಿ ನೀವು ದಿನಪತ್ರಿಕೆಗಳನ್ನ ನ್ಯೂಸ್ ಪೇಪರ್ಸ್ ಅನ್ನ ಓದ್ತಾ ಇರೋದ್ರಿಂದ ಪ್ರತಿನಿತ್ಯವೂ ಒಂದಲ್ಲ ಒಂದು ಸುದ್ದಿ ಆ ದಿನಪತ್ರಿಕೆಯಲ್ಲಿ ಇರುತ್ತೆ. ಆ ಸುದ್ದಿಯನ್ನ ಯಾವುದರ ಮೂಲಕ ವಿವರಿಸಿರ್ತಾರೆ, ಪದಗಳ ಮೂಲಕ ವಿವರಿಸಿರ್ತಾರೆ. ಆ ಪದಗಳನ್ನ ನೀವು ಓದ್ತಾ ಇದ್ರೆ ನಿಮ್ಗೆ ಆ ಪದಗಳ ಜ್ಞಾನ ನಿರ್ಮಾಣ ಆಗತ್ತೆ. ಹೀಗೆ ನಿಮಗೆ ಪರಿಚಯ ಆಗಿರುವಂತ ಪದಗಳು ನಿಮ್ಮ ಹತ್ರ ಹೆಚ್ಚಾದಷ್ಟು ನಿಮ್ಮ ಪದ ಸಂಪತ್ತು ಶ್ರೀಮಂತವಾಗುತ್ತೆ. ಯಾವಾಗ ನಿಮ್ಮ ಪದ ಸಂಪತ್ತು ಶ್ರೀಮಂತವಾಗತ್ತೆ, ನಿಮ್ಮ ವೊಕ್ಯಾಬ್ಯುಲರಿ ರಿಚ್ ಆಗತ್ತೆ, ಆಗ

ನಿಮ್ಮ ಇಂಗ್ಲಿಷ್ ಬಳಕೆ ಚೆನ್ನಾಗಿರುತ್ತೆ. ಇದನ್ನ ನೆನಪಿಟ್ಕೊಂಡು ನಿಮ್ಮ ಶಾಲೆಯಲ್ಲಿ ಇರುವಂತ ಲೈಬ್ರರಿ ಏನಿದೆ ಅಲ್ಲಿಗೆ ನ್ಯೂಸ್ ಪೇಪರ್ಸ್ ಬರ್ತಾ ಇದ್ರೆ ನ್ಯೂಸ್ ಪೇಪರ್ಸ್ ಅನ್ನ ಪ್ರತಿನಿತ್ಯ ಓದಿ, ಹಾಗೆ ಅಲ್ಲಿರುವ ಪುಸ್ತಕಗಳನ್ನ ಓದಿ. ಕತೆ ಪುಸ್ತಕಗಳಿರುತ್ತೆ, ಬೇರೆ ಬೇರೆ ವಿಷಯದ ಪುಸ್ತಕಗಳಿರುತ್ತೆ. ಇಂಗ್ಲಿಷ್ ನಲ್ಲಿ ಯಾವ ಪುಸ್ತಕವಾದರೂ ಸರಿ ಓದುವ ಅಭ್ಯಾಸವನ್ನ ಹಾಗೆ ಬರೆಯುವ ಅಭ್ಯಾಸವನ್ನ ಮಾಡಿ. ಅದರಿಂದ ನಿಮಗೆ ತುಂಬಾ ಇಂಗ್ಲಿಷ್ ಕಲಿಯುವ ದೃಷ್ಟಿಯಿಂದ ಅನುಕೂಲ ಆಗುತ್ತೆ. ಈಗ ಇನ್ನೊಂದು ಕಾನ್ವರ್ಸೇಷನ್ ಅನ್ನ ತಗೊಳ್ಳೋಣ. ಈ ಕಾನ್ವರ್ಸೇಷನ್ ಅನ್ನೋ ಪದದ ಉಚ್ಚಾರಣೆ ಅಭ್ಯಾಸ ಮಾಡಿಕೊಂಡಿದ್ದೀರಿ? ಮರ್ತಿಲ್ಲ, ಹೌದಲ್ಲ? ಕನ್ವರ್ಸೇಷನ್ ಅಂತ ಹೇಳಬಾರ್ದು, ಕಾನ್ವರ್ಸೇಷನ್ ಅಂತ ಹೇಳಬೇಕು. ಕನ್ವರ್ಸೇಷನ್ ಬರಬಾರ್ದು, ಕಾನ್ವರ್ಸೇಷನ್ ಅಂತ ಬರಬೇಕು, ಸಂಭಾಷಣೆ. ಇನ್ನೊಂದನ್ನ ಕೊಡಿ. ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ವುಡ್ WOULD, WOULD, ವುಡ್ ಯು ಲೈಕ್ ಟು ಕಮ್ ಟು ಎ ಮೂವಿ? ಕ್ವಶನ್ ಮಾರ್ಕ್. ಶೋರ್, SURE, ಶೋರ್. ವಿಚ್ ಮೂವಿ? ವಿಚ್ ಮೂವಿ? MOVIE, ವಿಚ್ ಮೂವಿ? ಕ್ವಶನ್ ಮಾರ್ಕ್. ಸಂಪತ್ತಿಗೆ ಸವಾಲ್, ರಾಜ್ಕುಮಾರ್ ಅವ್ರ ಸಿನಿಮಾ ನಿಮ್ಗೆಲ್ರಿಗೂ ಪರಿಚಯ ಇರಬೇಕು. ಸಂಪತ್ತಿಗೆ ಸವಾಲ್, ಐ ವುಡ್ ಲವ್ ಟು ಸಿ, ಐ ವುಡ್ ಲವ್ ಟು ಸಿ, ಐ ವುಡ್ ಲವ್ ಟು ಸಿ ಬಿಟ್ಕೊಂಡ್ರಿ ಅಲ್ಲ, ಇನ್ನೊಮ್ಮೆ ಹೇಳೋ ಅಗತ್ಯ ಇಲ್ಲ. ಸರಳವಾಗಿ ಈ ಕಾನ್ವರ್ಸೇಷನ್ ಇದೆ, ಹಾಗಾಗಿ ಪ್ರಾಕ್ಟೀಸ್ ಮಾಡೋಣ. ಎ, ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ಬಿ, ಶೋರ್. ವಿಚ್ ಮೂವಿ? ಎ, ಸಂಪತ್ತಿಗೆ ಸವಾಲ್. ಬಿ, ಐ ಲವ್ ಟು ಸಿ, ಇಲ್ಲಿ ಐ ವುಡ್ ಲವ್ ಟು ಸಿ ಅಂತ ಹೇಳ್ಬೋದು. ಈ ಐ ವುಡ್ ಅನ್ನೋದನ್ನ ಮಾತಾಡೋ ಇಂಗ್ಲಿಷ್ ಅಲ್ಲಿ ಐಡ್ ಅಂತ ಮಾಡ್ತಾರೆ. ಐ ಅಪಾಸ್ಟ್ರಫೆ ಡಿ, ಅಪಾಸ್ಟ್ರಫೆ ಗೊತ್ತಾಗುತ್ತಲ್ಲ, ಸಿಂಗಲ್ ಇನ್ವರ್ಟೆಡ್ ಕಮ. ಐ ಲವ್ ಟು ಸಿ, ನೀವು ಐ ವುಡ್ ಅಂತ ಏನ್ ಬರ್ಕೊಂಡ್ರಲ್ಲ ಅಲ್ಲಿ ಅದನ್ನ ಅಂಡರ್ಲೈನ್ ಮಾಡಿ, ಐ ವುಡ್ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಅದರ ಕೆಳಗೆ ಅಥವಾ ಮೇಲೆ ಬ್ರಾಕೆಟ್ಸ್ ನಲ್ಲಿ ಐ ಅಪಾಸ್ಟ್ರಫೆ ಡಿ, ಐ ಕ್ಯಾಪಿಟಲ್ ಇರಬೇಕು, ಐ ಅಪಾಸ್ಟ್ರಫೆ ಡಿ, ಐಡ್ ಲವ್ ಟು ಸಿ, ಐಡ್ ಲವ್ ಟು ಸಿ ಅಂತ ಹೇಳಿ ಐಡ್ ಅಂತ ಬರ್ಕೊಳ್ಳಿ. ಹೌದಲ್ವಾ? ಓಕೆ, ಈ ಕಾನ್ವರ್ಸೇಷನ್ ಅನ್ನ ಮತ್ತೆ ತಗೊಳ್ಳೋಣ. ಏ, ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ಶೋರ್. ವಿಚ್ ಮೂವಿ? ಏ, ಸಂಪತ್ತಿಗೆ ಸವಾಲ್. ಬಿ, ಐಡ್ ಲವ್ ಟು ಸಿ. ಇದನ್ನ ಅಭ್ಯಾಸ ಮಾಡಿ. ಇಲ್ಲಿ ವುಡ್ ಯು ಲೈಕ್ ಅನ್ನುವ ಪದವನ್ನ ಬಳಸಿದ್ವಿ. ಮೊದಲನೇ ಭಾಗ ಹೇಗಿದೆ? ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ. ವುಡ್ ಅನ್ನುವ ಪದ ಏನಿದೆಯಲ್ಲ, ಅದು ಒಂದು ಪೊಲೈಟ್ ಎಕ್ಸ್ಪ್ರೆಷನ್ ಆಗಿ, ಪೊಲೈಟ್ ಎಕ್ಸ್ಪ್ರೆಷನ್, ಪೊಲೈಟ್ ಅಂದ್ರೆ ಸೌಜನ್ಯದ ಅಭಿವ್ಯಕ್ತಿಯಾಗಿ ಇಲ್ಲಿ ಬಳಕೆ ಮಾಡ್ತೇವೆ. ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ? ಇದನ್ನ ಕಳೆದ ತರಗತಿಯಲ್ಲಿ ಒಂದು ಸಂಭಾಷಣೆಯಲ್ಲಿ ಬಳಸಿದ್ವಿ. ವುಡ್ ಯು ಲೈಕ್ ಟು ರೀಡ್ ಅ ನ್ಯೂಸ್ ಪೇಪರ್? ವುಡ್ ಯು ಲೈಕ್ ಟು ವಿಸಿಟ್ ದ ಲೈಬ್ರರಿ? ಸೊ ಇಲ್ಲಿ ವುಡ್ ಅಂತ ಹೇಳಿದಾಗ ನಾವು ದಯಮಾಡಿ, ಬಹುದಾ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ. ಪ್ಲೀಸ್ ಅನ್ನೋದು ದಯಮಾಡಿ ಅನ್ನೋದಾಗತ್ತೆ. ಇಲ್ಲಿ ವುಡ್ ಅನ್ನೋದು ಒಂದು ಸೌಜನ್ಯದ ಎಕ್ಸ್ಪ್ರೆಷನ್ ಬಳಕೆಯಾಗಿ ನಾವು ಬಳಸ್ತಾ ಇದ್ದೀವಿ. ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್? ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್? ನೀವು ಕಾಫಿಯನ್ನ ಕುಡಿತೀರಲ್ಲ, ಕುಡಿತೀರಾ ಅಂತ ಹೇಳಿ ಕೇಳುವಂಥದ್ದು. ಸೊ ಈ ವುಡ್ ಅನ್ನುವ ಪದ ಲೈಟ್ ಎಕ್ಸ್ಪ್ರೆಷನ್ ಆಗಿ ಪ್ರಶ್ನೆಗಳಲ್ಲಿ ಬಳಕೆ ಮಾಡ್ತೇವೆ. ಹಾಗೆ ಅದೇ ರೀತಿ ಅದನ್ನ ಉತ್ತರ ಕೊಡಬೇಕಾದ್ರೂ ಕೂಡ ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್, ಐ ವುಡ್ ಲೈಕ್ ಟು ಹ್ಯಾವ್, ಓ ಖಂಡಿತ ಕುಡಿಯೋಣ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಐ ವುಡ್ ಲೈಕ್ ಟು ಹ್ಯಾವ್, ಐ ವುಡ್ ಹ್ಯಾವ್. ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್? ಎಸ್, ಐ ವುಡ್ ಹ್ಯಾವ್ ಕಾಫಿ. ಇಲ್ಲಿ ಐ ವುಡ್ ಅಂತ ಹೇಳೋದನ್ನ ಮಾತಾಡಬೇಕಾದ್ರೆ ಐಡ್, ಐ ಅಪಾಸ್ಟ್ರಫೆ ಡಿ, ಐಡ್ ಹ್ಯಾವ್ ಕಾಫಿ, ಐಡ್ ಹ್ಯಾವ್ ಕಾಫಿ ಅಂತ ಹೇಳಿ ನಾವು ಹೇಳ್ತೇವೆ. ಈ ವುಡ್ ಪದವನ್ನ ಬಳಸಬೇಕಾದ್ರೆ ಸ್ವಲ್ಪ ಎಚ್ಚರ ಇರಬೇಕು. ಇಂಗ್ಲಿಷ್ ನಲ್ಲಿ WOOD, ವುಡ್, ವುಡ್ ಅಂದ್ರೆ

ಮರ ಅನ್ನುವಂತ ಪದ ಕೂಡ ಇದೆ. ಎರಡರ ಉಚ್ಚಾರಣೆ ಒಂದೇ ಆಗುತ್ತೆ, ಒಂದು WOOD, ಇನ್ನೊಂದು WOULD. ವುಡ್ ಅನ್ನೋದು ಬರೀ ನೌನ್ ಆಗಿ ಬಳಕೆ ಆಗತ್ತೆ, ಮರ ಅಂತ ಹೇಳಿ ಬಳಕೆ ಆಗತ್ತೆ. ಇಲ್ಲಿ ವುಡ್ ಅಂತ ಹೇಳಿದಾಗ WOULD ವುಡ್ ಅಂತ ಹೇಳಿದಾಗ ಅದೊಂದು ವರ್ಬ್ ಆಗಿ ಬಳಕೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಅದನ್ನ ಸೌಜನ್ಯದ ಪದವಾಗಿ ಕೂಡ ಬಳಕೆ ಮಾಡ್ತಾ ಇದ್ದೇವೆ. ಹಾಗೆ ಮಕ್ಕಳೇ, ವುಡ್ ಅನ್ನುವ ಪದವನ್ನ ಹೇಳಿದೆ ಅಲ್ಲ, WOOD ವುಡ್. ಇವರ ಜೊತೆಗೆ ಇನ್ನೊಂದು ಪದವನ್ನ ಬಳಸ್ತಾರೆ, ಟಿಂಬರ್, TIMBER. ಮರ. ನಾನು ನಿಮಗೊಂದು ಸಣ್ಣ ಕೆಲಸ ಹೇಳ್ತೇನೆ, ವುಡ್ ಮತ್ತು ಟಿಂಬರ್ ಇದರ ಮುಖ ಏನು ಮತ್ತೆ ಇವುಗಳ ನಡುವಿನ ವ್ಯತ್ಯಾಸ ಏನು, ಈ ಅರ್ಥ ವ್ಯತ್ಯಾಸನ ಅರ್ಥ ಮಾಡಿಕೊಳ್ಳಿಕ್ಕೆ ನೀವು ಡಿಕ್ಷನರಿಯನ್ನ ನೋಡಬಹುದು, ಇಲ್ಲ ನಿಮ್ಮ ಶಾಲೆಯ ಶಿಕ್ಷಕರನ್ನ ಮಾತಾಡಿ ಪ್ರಶ್ನೆ ಕೇಳಿ ತಿಳ್ಕೊಳ್ಬಹುದು. ಮುಂದಿನ ತರಗತಿಯ ಹೊತ್ತಿಗೆ ಮತ್ತು ಟಿಂಬರ್ ಇದರ ಅರ್ಥವನ್ನ ಒಂದ್ ಕಡೆಗೆ ಬರ್ಕೊಂಡಿರ್ತೀರಿ ಮತ್ತೆ ಎರಡರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಂಡಿರ್ತೀರಿ ಅಂತ ಹೇಳಿ ನಂಬಿದ್ದೇನೆ. ಐ ಬಿಲೀವ್ ಯು, ಯು ವುಡ್ ಡೂ ದಿಸ್, ವುಡ್ ಯು? ರೈಟ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಬಾಯ್, ಗುಡ್ ಬೈ.

0: ಶಿಕ್ಷಣ ನನ್ನ ಹಕ್ಕು.
1: ಹೇಳುಕರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆಗಳು ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದರೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 50 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 6 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 6 ರೂಪಾಯಿ, ಏಳವನ 4 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡಬಲಕಾಯಿ 12 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 19 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 76 ರೂಪಾಯಿ, ಸೋರೆಕಾಯಿ 70 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 70 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚಿನ್ನಧ್ವನಿ. ನಮಸ್ಕಾರ.

0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
4: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
3: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ.
5: ನಿಮಗೆ ತಿಳಿಸಾ, ಪ್ರಪಂಚಂಲೋನ ಅನೇಕ ಅಭಿವೃದ್ಧಿ ಚೆಂದಿನ ದೇಶಾಲ್ಲೋ ಉಚಿತ ವೈದ್ಯಂ ಎಪ್ಪಟಿಕೇ ಒಕ ಕಲ. ಭಾರತ್ ಲೋ ಇದು ಪ್ರತಿ ಪೌರುಡಿಕಿ ಲಭಿಸಿನ ಹಕ್ಕು. 60 ಕೋಟ್ಲಕು ಪೈಗಾ ಪ್ರಜಲಕು 5 ಲಕ್ಷಲ ವರಕು ವಿಲುವೈನ ಚಿಕಿತ್ಸನು ಆಯುಷ್ಮಾನ್ ಭಾರತ್ ಉಚಿತಂಗಾ ಅಂದಿಸ್ತುಂದಿ. 19,000 ಪೈಗಾ ಜನ ಔಷಧಿ ಕೇಂದ್ರಾಲು 90% ವರಕು ತಕ್ಕುವ ಧರಲಕೇ ಮಂದುಲನ ಅಂದಿಸ್ತುನ್ನಾಯಿ.
6: ಕಿಸಿ ಏಕ್ ವ್ಯಕ್ತಿ ಕಿ ಜಮೀನ್, ಘರ್, ಗಹನೆ ಯಾ ದೂಸರಾ ಕೋಯಿ ಸಾಮಾನ್ ಬಿಮಾರಿ ಕೆ ಖರ್ಚ ಮೇ ಬಿಕನೆ ಸೆ ಬಚಾ ಹೈ, ಗಿರ್ವಿ ರಖನೆ ಸೆ ಬಚಾ ಹೈ, ತೋ ಯೇ ಆಯುಷ್ಮಾನ್ ಭಾರತ್ ಕಿ ಬಹುತ್ ಬಡಿ ಸಫಲತಾ ಹೈ.
5: 12 ಸಂವತ್ಸರಾಲ ವಿಶ್ವಾಸಂ, ಅಭಿವೃದ್ಧಿ, ಪ್ರಜಾ ಸಂಕ್ಷೇಮ.
7: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/6/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋ ಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: माननीय प्रधानमंत्री श्री नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और एआई से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे। भारत इनोवेट्स 2026, भारत में निर्मित, विश्व के लिए तैयार।
1: ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 50 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 6 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 6 ರೂಪಾಯಿ, ಏಳವನ 4 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡಬಲಕಾಯಿ 12 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 19 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 76 ರೂಪಾಯಿ, ಸೋರೆಕಾಯಿ 70 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 70 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
2: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವೀರ ಬಬ್ರುವಾಹನ ಹರಿಕತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
4: ಶುಕ್ಲಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ.

ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೇ ವನಿಯವೇನ ವಧನ್ವಯಾನಾಂ ಆದ್ಯಸ್ಯನ ಗುಡೇರ್ವಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ ಶ್ರೀಶೈಲೇಶದಯಾಭಾತ್ರಂ ವಿಭಕ್ತಿಯಾದಿಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ವಂದೇ.

ಕರ್ತನ ಆರಂಭ ಕಾಲದಲ್ಲಿ ಮಾನವನಿಗೆ ಮೊದಲನೇ ದೇವರು ಯಾರು ಎಂದು ಪ್ರಶ್ನಿಸಿದಾಗ ಹಲವಾರು ದೇವರುಗಳಲ್ಲಿರುವಾಗ ಮೊದಲು ಕೊನೆ ಅಂತ ಇಲ್ಲಿ ಲೆಕ್ಕ ಹಾಕಲು ಸಾಧ್ಯವೇ? ಅಂದರೆ ಹಿರಿಯರ ಆದೇಶವಾಗಿದೆ, ತಾಯಿ ತಂದೆಗಳಿಗಿಂತಲೂ ಮಿಗಿಲಾದ ದೇವರಿನಂತೆ. ಶಾಸ್ತ್ರವೂ ಸಹ ಹೇಳುತ್ತೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮೊದಲನೇ ಹೆಸರು ತಾಯಿ. ಎಳೆಯ ಮಗು ಕೂಡ ಮೊದಲೆತ್ತಿ ಬಾಯಿ ಬಿಟ್ಟು ಕರೆವುದು ಅಮ್ಮ ಅಂತಲೇ. ಅಪ್ಪ ಅನ್ನುವುದುಂಟು, ಸ್ವಲ್ಪ ನಿಧಾನ. ಎಂದರೆ ಅಪ್ಪ ಅನ್ನೋ ಜಾಗದಲ್ಲಿ ಅಯ್ಯಯ್ಯಪ್ಪ ಅನ್ನೋ ಶಬ್ದವೂ ಇದೆ. ಆದ್ದರಿಂದ ಅಮ್ಮ ಎಂಬ ಶಬ್ದ ಬಹು ಚಂದವಾದ ಶಬ್ದ. ಅಮ್ಮ ಎಂಬ ಈ ಶಬ್ದ ಎಲ್ಲಿಂದ ಬಂತು ಅಂತ ನಾವು ಪ್ರಶ್ನಿಸಿದಾಗ, ಈ ಜಗತ್ತಿಗೆ ಮೊದಲನೇ ಅಕ್ಷರ ಪ್ರಣವಾಕ್ಷರ, ಅದಕ್ಕೆ ಓಂಕಾರ. ಓಂಕಾರಕ್ಕೆ ಅಕಾರ ಉಕಾರ ಮಕಾರಗಳ ಒಂದು ಸೇರಿಣಿಗೆ ಇದೆ. ಆ ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಉತ್ಪನ್ನವಾದದ್ದೇ ಓಂಕಾರ. ಅಂದರೆ ಮೊದಲನೇ ಅಕ್ಷರ ಅಕಾರ, ಕೊನೆಯ ಅಕ್ಷರ ಮಕಾರ. ಈ ಮೊದಲು ಮತ್ತು ಕೊನೆಯ ಎರಡಕ್ಷರವನ್ನು ಸೇರಿಸಿ ನಮ್ಮ ಕನ್ನಡದ ಕವಿಗಳು ಅಮ್ಮ ಎಂದು ಕರೆದರು. ಕಾರಣ ಏನು ಅಂದರೆ, ಆದಿಯೂ ಅವಳೇ, ಅಂತ್ಯವೂ ಅವಳೇ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕುವ ತಾಯಿಯೂ ಅವಳೇ. ಈ ತನುವಿನಿಂದ ಪ್ರಾಣ ಅಸವಳಿದು ಹೋದಾಗ ಜಗವೆಲ್ಲ ಇದನ್ನು ಹೆಣ ಎಂದು ದೂರೀಕರಿಸಿದಾಗ ಬಾ ಮಗನೇ ಎಂದು ಕರೆದು ತನ್ನ ಒಡಲನ್ನು ಬಗೆದು ಒಡಲೊಳಗೆ ಅಡಗಿಸಿಕೊಳ್ಳುವ ಭೂತಾಯಿಯೂ ಅವಳೇ. ಅಂದ ಮೇಲೆ ಆ ತಾಯಿಗಿಂತಲೂ ಮಿಗಿಲಾದ ದೇವರುಂಟೆ. ಮಾರ್ಗದರ್ಶಕನಾಗಿ ಜಗತ್ತಿಗೆ ಮಾನವನಾಗಿ ಬರಲು ಕಾರಣಭೂತನಾಗಿರುವ ತಂದೆಯ ವಿಚಾರವನ್ನು ಸಹ ಎಷ್ಟು ಕೊಂಡಾಡಿದರೂ ಸಾಲದು. ಅದಕ್ಕಾಗಿ ಹಿರಿಯ ಕವಿ ಒಬ್ಬರು ನಿರೂಪಣೆಯನ್ನು ಮಾಡುತ್ತಾರೆ, ಜನನಿ.

ಯಾರು ತಾಯಿ ತಂದೆಗಳ ಸೇವೆಯನ್ನು ಮಾಡಿದನೋ ಆತ ಜಾಣರಲ್ಲಿ ಜಾಣ. ಕಾರಣ ಮುಕ್ತಿ ತಾಣ ಎಲ್ಲಿಸಿದೋ ಅದನ್ನು ಕಾಣಲು ಈ ಜನನಿ ಜನಕರ ಚರಣವೇ ಸಾಧನ.

ಯಾವ ಪುಣ್ಯಾತ್ಮನು ತಾಯಿ ತಂದೆಗಳ ಸೇವೆಯನ್ನು ಮಾಡಿದನೋ ಆತನು ಸಕಲ ದೇವರುಗಳಿಗಿಂತಲೂ ಪೂಜಿತನಾಗುತ್ತಾನೆ. ಅಂಥವರ ಚರಿತ್ರೆಯನ್ನು ಹೇಳುವುದು ಕೇಳುವುದು ಇದು ಮೇಲ್ಮೆ ತರವೇ ಸರಿ. ಈ ತಾಯಿ ತಂದೆಗಳ ಸೇವೆಯಲ್ಲಿ ಮಾಡಿದ ಅಗ್ರಗಣ್ಯರಲ್ಲಿ ಒಬ್ಬರೆನಿಸಿದ ಮಹಾನುಭಾವನಾದ ವೀರ ಬಬ್ರುವಾಹನ ಚರಿತ್ರೆಯನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳುವುದು ಬಹಳ ಅತ್ಯಗತ್ಯ. ತಾಯಿ ತಂದೆಗಳ ತಾಯಿಯ ಮೇಲಿನ ಮಮತೆಯಿಂದಾಗಿ ವೀರಾಗ್ರಣಿಯಾಗಿ ಮೆರೆದ ಆ ಬಬ್ರುವಾಹನ ಚರಿತ್ರೆ ಎಷ್ಟು ಪುಣ್ಯತಮವೋ ಕೇಳಲು ಅಷ್ಟೇ ಅಪ್ಯಾಯಮಾನವೂ ಮತ್ತು ದೈವಿಕವೂ ಆಗಿದೆ ಎಂದ ಮೇಲೆ ಅದರ ಪ್ರಾರಂಭವನ್ನ ಹಿರಿಯರು ಈ ರೀತಿ ನಿರೂಪಣೆಯನ್ನು ಮಾಡುತ್ತಾರೆ. ಮೆರೆ ಬಪುರದೊಳಗೆ

ದ್ವಾಪರ ಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರಾಗಿರ್ತಕ್ಕಂಥ ಪಾಂಡವರು. ಪಾಂಡವರು ಎಂದೊಡನೆ ಬಹುಜನಗಳಿಗೆ ಅವರ ಹೆಸರಿನ ಪರಿಚಯ. ಸಣ್ಣ ಸಣ್ಣ ಮಕ್ಕಳನ್ನೂ ಸಹ ಪಾಂಡವರ ಹೆಸರನ್ನು ಹೇಳಪ್ಪ ಅಂದ್ರೆ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಹೇಳಿಬಿಡ್ತಾರೆ. ಇವರ ದಾಯಾದಿಗಳಿದ್ರೂ 101 ಜನ ಕೌರವರು, ಅವರ ಹೆಸರು ದೊಡ್ಡ ದೊಡ್ಡವರಿಗೆ ಗೊತ್ತಿಲ್ಲ. ದುರ್ಯೋಧನ, ದುಶಾಸನ, ದುರ್ಮುಖ, ದುರ್ಜಯ, ದುರ್ಬಾಹು ಅಂತ ಬರೀ ದುರು ದುರು ದುರು ಅನ್ನೋ ಹೆಸರೇ ಹೆಚ್ಚಾಗಿದೆ. ಅಲ್ಲ, ಹೆಸರನ್ನು ಇಡುವಾಗಲೂ ದೊಡ್ಡವರು ಆಲೋಚನೆ ಮಾಡಿ ಹೆಸರಿಡ್ತಾರೆ. ಮಕ್ಕಳಿಗೆ ಈ ಹೆಸರನ್ನು ಇಡುವುದರಿಂದಾಗಿ ಆ ಮಕ್ಕಳನ್ನು ಕರೆಯುವ ನೆಪದಿಂದಲಾದರೂ ದೇವರ ಸ್ಮರಣೆ ಇವರ ನಾಲಿಗೆಯಲ್ಲಿ ಬರಲಿ. ಕಾಫಿ ಕುಡಿಬೇಕಾಯ್ತು, ನಾರಾಯಣ ಒಂದು ಲೋಟ ಕಾಫಿ ತಗೋಬಾರು ಅಂದ್ರೆ ಆ ಕಾಫಿಯ ನೆಪದಿಂದಲಾದರೂ ನಾರಾಯಣ ಅಂದ್ರಲ್ಲ. ಪೇಪರ್ ಓದಬೇಕಾಯ್ತು, ಪರಮೇಶ್ವರ ಪೇಪರ್ ಎಲ್ಲೋ ಅಂದಾಗ ಆ ಪೇಪರಿನ ನೆಪದಿಂದಲಾದರೂ ಪರಮೇಶ್ವರ ಅಂದ್ರಲ್ಲ. ಹಿರಿಯರು ಅಷ್ಟಿಲ್ಲದೆ ದೇವರ ಹೆಸರು ಇಡ್ತಾರೆಯೇ. ಬಹುಜನ ಆ ಹೆಸರನ್ನು ಚಿಕ್ಕದ್ ಮಾಡ್ಕೊಳ್ತಾರೆ. ನಾರಾಯಣ ಅಂತಿದ್ರೆ ನಾ ಅಣಿ ಅಂತ ಮಾಡ್ತಾರೆ, ಪರಮೇಶ್ವರ ಅಂತಿದ್ರೆ ಪರಿ ಅಂತಾರೆ. ಅಲ್ಲ, ಗಂಡಸರ ಹೆಸರು ಹಾಗಿದ್ರು ಹೆಣ್ಣು ಮಕ್ಕಳ ಹೆಸರು ಚಿಕ್ಕದ್ ಮಾಡ್ತಾರಲ್ರಿ. ಪಾರ್ವತಿ ಅಂತಿದ್ರೆ ಪಾತಿ ಅಂತ ಮಾಡ್ತಾರೆ, ಸರಸ್ವತಿ ಅಂತಿದ್ರೆ ಸಾತಿ ಅಂತ ಮಾಡ್ತಾರೆ, ಅಕಸ್ಮಾತ್ ಕೋಮಲವತಿ ಅಂತಿದ್ರೆ ಎಷ್ಟು ಕಷ್ಟವಾಗುತ್ತೆ. ಅಲ್ಲ, ಯಾರು ಹಾಗೆ ಇಟ್ಕೊಳ್ಳಲ್ಲ, ಒಂದು ವೇಳೆ ಇಟ್ಕೊಂಡ್ರೆ ಬಹಳ ತೊಂದರೆಯಾಗುತ್ತೆ. ಹಾಗಾದ್ರೆ ಏನ್ರಿ ಅಂದ್ರೆ, ಅಜಮಿಳ ಎಂಬುವನು ತನ್ನ ಅವಸಾನ ಕಾಲದಲ್ಲಿ ನಾರಾಯಣ ಎಂಬ ಮಗನನ್ನು ಸ್ಮರಣೆ ಮಾಡಿ ನಾರಾಯಣ ಮಾತ್ರಕ್ಕೆ ಮುಕ್ತಿ ಪ್ರಾಪ್ತವಾಯಿತು ಎಂದರೆ, ಮಕ್ಕಳನ್ನು ಕರೆಯುವ ನೆಪದಲ್ಲಿ ನೀವೆಲ್ಲರೂ ನಾರಾಯಣ ಗೋವಿಂದ ಶಿವಶಿವ ಎಂದರೆ ಎಷ್ಟು ಪುಣ್ಯವೂ ಸರಿ. ಇಲ್ಲಿ ಆ ಹರಿಯ ಒಲುಮೆಗೆ ಪಾತ್ರರಾಗಿರುವ ಪಾಂಡವರು ಹಸ್ತಿನಾಪುರದ ಸಾಮ್ರಾಜ್ಯಾಭಿಷಿಕ್ತರಾಗಿದ್ದಾರೆ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಒಲುಮೆಯಿಂದ. ಧರ್ಮಜನ ಸಿಂಹಾಸನಾರೂಢನಾಗಿರುವಾಗ ಅನೇಕ ಜನ ಹಿರಿಯರು ವೇದವ್ಯಾಸರೇ ಮೊದಲಾದ ಮಹರ್ಷಿಗಳು ಆಗಮಿಸಿ ಬಂದು, ಧರ್ಮಜ, ಯುದ್ಧಾನಂತರದಲ್ಲಿ ರಾಜ್ಯವನ್ನು ಗಳಿಸಿದ ಪ್ರತಿಯೊಬ್ಬ ಅರಸರೂ ಸಹ ಆಚರಿಸಲೇಬೇಕಾದ ಒಂದು ಯಾಗವಿದೆ, ಅದಕ್ಕೆ ಅಶ್ವಮೇಧ ಎಂದು ಹೆಸರು, ನೀನದನ್ನು ಆಚರಿಸಿ ಪುಣ್ಯಕ್ಕೆ ಭಾಗಿಯಾಗಬೇಕು ಎಂದಾಗ ಧರ್ಮರಾಜ ಕೈಗಳನ್ನು ಜೋಡಿಸಿ ವೇದವ್ಯಾಸರಲ್ಲಿ ವಿನಂತಿ ಮಾಡಿಕೊಡ್ತಾನೆ, ಗುರುಗಳೇ ಆ ಮಹತ್ತರವಾದ ಯಾಗವನ್ನು ಮಾಡಲು ನಾನು ಸಮರ್ಥನೆ. ವೇದವ್ಯಾಸರನ್ನ ಕರೆಯ, ಹರಿವಲಿಮೆಗೆ ಪಡೆದವರಾರೂ ಸಾಮಾನ್ಯವಲ್ಲ, ಅವನ ಚಿತ್ತಕ್ಕೆ ಒಳಗಾದ ನೀವು ಸರ್ವದಾ ಜಯ ಮತ್ತು ಪ್ರಗತಿ ಪಥದಲ್ಲಿ ಮುನ್ನಡೆಯವರೇ ವಿನಃ ಹಿಂದುಳಿಯವರಲ್ಲ. ಆದ್ದರಿಂದ ತಮ್ಮಂದಿರ ಸಹಕಾರವನ್ನು ಪಡೆದು ಯಾಗ ಪ್ರಾರಂಭಿಸು ಎಂದಾಗ ಭೀಮದೇವ ಮತ್ತು ಅರ್ಜುನ ಇವರುಗಳ ಸಹಕಾರದಿಂದ, ಘಟೋದ್ಗದರೇ ಮೊದಲಾದ ವೃಷಕೇತುಗಳಿಂದ ಸಹಕಾರದಿಂದ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಅದ್ಭುತವಾದ ತುರಗವನ್ನು ತರಿಸಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿ ಹಿರಿಯರಾಗಿರ್ತಕ್ಕಂಥ ವೇದವ್ಯಾಸರ ಸಮ್ಮುಖದಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ಧರ್ಮರಾಜ ಯಾಗ ಮಂದಿರವನ್ನು ನಿರ್ಮಾಣ ಮಾಡಿದ್ದಾನೆ. ಸಪತ್ನಿ ಸಮೇತನಾಗಿ ಕಂಕಣಬದ್ಧನಾಗಿ ತಾನು ಆ ಯಾಗ ಮಂದಿರದಲ್ಲಿ ಕುಳಿತಿದ್ದರೆ ಆ ವಿಪ್ರರು ಋತ್ವಿಕರು ವೇದ ಘೋಷಗಳನ್ನು ಮಾಡುತ್ತಿದ್ದಾರಂತೆ. ಓಮನಂತ ಜ್ಞಾನ ನಿಧಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪಂ ವಾಂಗ್ಮನಶ್ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ರೂಪಾಃ ವಿದ್ಯುದಗ್ನಿ ಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿ ಪದರ ಸ್ತುಶಂಭುಃ ಓಂ ಶಾಂತಿ ಶಾಂತಿ ಶಾಂತಿ ಅಗ್ನಯೇ ಸ್ವಾಹ ಅಗ್ನಯೇ ತನ್ನವಮ ವರುಣಯೇ ಸ್ವಾಹ ವರುಣಯೇ ತನ್ನವಮ. ಕೊಪ್ಪರಿಕೆ ಕೊಪ್ಪರಿಕೆ ಗಟ್ಟಲೆ ತುಪ್ಪವನ್ನು ಸುರಿಯುತ್ತಿದ್ದರೆ ಆ ಧಗ ಧಗನೆ ಉರಿಯುವ ಧೂಮರಾಶಿಯು ನಭೋಮಂಡಲವನ್ನಡರಿ ಎಲ್ಲರ ಮನದಲ್ಲಿ ಮೂಡಿರಬಹುದಾದ ಕಲ್ಮಶಗಳನ್ನು ಹೋಗಲಾಡಿ ಸ್ವಚ್ಛತೆಯನ್ನು ಮೂಡುತ್ತಿದೆಯೋ ಎನ್ನುವಂತಿದೆ. ಯಾಗ ಮಂದಿರದಲ್ಲಿ ತರಿಸಿದರೂ ಆ ತುರಗವನ್ನ, ಅದರ ಫಣೆಯೊಳಗೆ ಬರಿಸಿದರೂ ಬಂಗಾರದ ಫಲಕವಿಟ್ಟು ಅದರಲ್ಲಿ ಈ ರೀತಿ ಬರೆದರಂತೆ, ಇಂದು ಕುಲದಗ್ಗಳೆಯ ಪಾಂಡವ ಸುಧಾಪಾನ ನಂದನ ಯುಧಿಷ್ಠಿರ ನರೇಂದ್ರನ ಪಾಂಡುವ ಸುಧಾಪಾಲ ನಂದನ ಯುಧಿಷ್ಠಿರ ನರೇಂದ್ರನ ಅದ್ವರಹಯಮಿದಂ ಹಿಂದುಕುಲದಗ್ಗಳೆಯ ಧರ್ಮಜನ ಗೈವ ಯಾಗದ ಅದ್ವರಮಿದು ಧರೆಯೊಳಗೆ ಧೀರರಾರಾದ ನಿರ್ದೊಡೆ ತುರಗವಂ ಕಟ್ಟಿ ಸಡಸಲಹುದು ಅಲ್ಲದಿರ್ದೊಡೆ ಶರಣೆಂದು ಮಣಿದು ಕಾಣಿಕೆ ನೀಯುವುದು ಇತಿ ಧರ್ಮಜ ಎಂಬ ಲಲಾಟ ಫಲಕವನ್ನ ಆ ತುರಗಕ್ಕೆ ಕಟ್ಟಿ ದಶನಾಮದಿಂದ ಬೆರೆವ ಅರ್ಜುನನನ್ನು ಕಳುಹಿಸುತ್ತಿದ್ದಾರೆ. ಅರ್ಜುನನ ಹತ್ತು ಹೆಸರು, ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಭತ್ಸು, ವಿಜಯ, ಸವ್ಯಸಾಚಿ, ಧನಂಜಯ, ಕೃಷ್ಣ ಎಂಬತಕ್ಕಂತಹ ದಶನಾಮ. ಈ ದಶನಾಮದಿಂದ ಮೆರೆವ ಅರ್ಜುನನು ಕುದುರೆಯನ್ನು ತೆಗೆದುಕೊಂಡಿದ್ದು ಹೊರಟಿದ್ದಾನೆ. ದೇಶ ದೇಶಗಳನ್ನೆಲ್ಲ ಸುತ್ತಾಡುತ್ತಾ ಹೊರಟಿದ್ದಾನೆ. ಸೈನ್ಯ ಅನುಸಾಲ್ವ, ಸಾತ್ವಿಕಿ, ಪ್ರದ್ಯುಮ್ನ,

ಯೌವನಾಶ್ವ ಅತಿಬಲ ವೃಷಕೇತು ಇನ್ನು ಅನೇಕಾನೇಕ ಜನ ವೀರರನ್ನೆಲ್ಲರನ್ನು ಕರೆದುಕೊಂಡಿದ್ದೆ. ಮಹಾನುಭಾವನಾದ ಪಾರ್ಥ ಕುದುರೆಯನ್ನು ಮುಂದಿಟ್ಟುಕೊಂಡು ಹೊರಟಿದ್ದಾನೆ. ಕುದುರೆ ಹೊರಟಿದೆ. ಹರಿಯ

0: ಪಾರ್ಥನು ಕುದುರೆ ಸಹಿತ ಹೊರಟಿದ್ದಾನೆ. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಗ ಸೌರಾಷ್ಟ್ರ ಗುರುಜರ ಪರ್ವ ಪ್ರದೇಶಗಳೇ ಮೊದಲಾದ ಚಪ್ಪನ್ನಾರ ದೇಶ. ಪೂರ್ವದಲ್ಲಿತ್ತು, ಈಗ ಅಖಂಡ ಭಾರತ ಒಂದೇ. ಇದು ಹೀಗೆ ಒಮ್ಮೆಗೆ ಹೇಳಬೇಕಾದ್ರೆ ಅಭ್ಯಾಸ ಬೇಕು. ಮಕ್ಕಳು ಮಗ್ಗೆ ಓದೋದು ಹಾಗೆ ಮನೆಯಲ್ಲಿ ಓದುವಾಗ ಎಂಟು ಹದಿನಾರು ಅಂತಿರ್ತಾರೆ. ಅವರ ತಾಯಿ ದೋಸೆ ಚೊಯ್ ಎಂದಾಗ ಎಂಟು ಅಂತಿರ್ತಾನೆ. ಉಪಾಧ್ಯಾಯರ ಪಾಠಶಾಲೆಯಲ್ಲಿ ಎಂಟು ಅಂದ್ರೆ ಎಂಟು ಹದಿನಾರು ಅದು ಅಭ್ಯಾಸ ಬಲ ಅನ್ನುವಂತೆ ಕೀರ್ತನಕಾರರಿಗೆ ಇದೊಂದು ಅಭ್ಯಾಸ. ಊರುಗಳ ಹೆಸರನ್ನು ಹೇಳುವಾಗ ಹೀಗೆ ಸಾಗುತ್ತಿದೆ: ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಪರ್ಪರ್ಮಿದರ್ಪ ದೇಶಗಳೇ ಮೊದಲಾದ ದೇಶ. ಎಲ್ಲೆಲ್ಲಿಯೂ ಪಾರ್ಥನಿಗೆ ಜಯ, ವಿಜಯರಿಗೆ ಜಯವಲ್ಲದೆ ಸೋಲೆಂಬುದನ್ನೇ ಕಾಣದೆ ಎಲ್ಲೆಲ್ಲಿಯೂ ತಾನು ಜಯವನ್ನೇ ಗಳಿಸಿ ಬರುತ್ತಿರುವ ಅರ್ಜುನನು ತೊರಗ ಬರುತ್ತ ಬರುತ್ತಾ ಎಲ್ಲಿಗೆ ಬಂದಿದೆ ಎಂದರೆ ವೇದಿಪ್ಯಮಾನವಾಗಿ ಬೆಳಗುತ್ತಿರುವ ಮಣಿಪುರದ ದ್ವಾರಬಾಗಿಲಿಗೆ ಬಂದಿದೆ. ಮಣಿಪುರದ ದ್ವಾರ ಬಾಗಿಲನ್ನು ಕಂಡೊಡನೆಯೇ ಪಾರ್ಥ ಕೇಳಿದ ಹಂಸಧ್ವಜ, ಯಾವುದೇ ನಗರಿ ರನ್ನ ಕಲಿಶಗಳಿಂದ ಕಂಗೊಳಿಸುತ್ತಿದೆ, ಆರ ಪಣೆಯೊಳಗೆ ನೋಡಿದರೂ ನಾಮಾಕ್ಷದ ಗಂಧ ತಿರಕಗಳು ಮೆರೆಯುತ್ತಿದೆ, ಯಾರ ಮುಖವನ್ನು ಕಂಡರೂ ಪ್ರಸನ್ನ ವದನತೆಯಿಂದ ನಗುನಗುತ್ತಿದೆ, ಸಂತೋಷ ಸಾಗರವೇ ತುಂಬಿ ತುಳುಕಾಡಬಹುದಾದ ಈ ನಗರ ಯಾರದು? ಹಂಸಧ್ವಜ ಕರಗಳನ್ನು ಜೋಡಿಸಿ ಬಿನ್ನವಿಸಿದ, ಒಡೆಯ ಪಾರ್ಥರಾಜ
1: ಕರವರಿದನ ಮಣಿಪುರ ಎನ್ನುತ್ತ ಕರವರು ಇದನ ಮಣಿಪುರ ಎನ್ನುತ್ತ ಇದ ಕರಸ ಬಬ್ರುವಾಗನ ಇದ ಕರಸ ಬಬ್ರುವಾಗನ.
0: ಸ್ವಾಮಿ, ಇದನ್ನ ಮಣಿಪುರ ಎಂದು ಕರೆಯುತ್ತಾರೆ. ಈ ಮಣಿಪುರಕ್ಕೆ ಒಡೆಯ ಎಂದರೆ ಬಬ್ರುವಾಹನ. ಈತ ಮಹಾಪರಾಕ್ರಮಿ ಸ್ವಾಮಿ. ಆ ಪರಾಕ್ರಮಕ್ಕೆ ಬೆದರಿದ ನಾವುಗಳೆಲ್ಲರೂ ಪ್ರತಿ ದಿವಸ ಸಾವಿರಾರು ಗಟ್ಟಲೆ ರತ್ನ ಮುತ್ತುಗಳು ತುಂಬಿದ ಬಂಡಿ ಬಂಡಿಗಳನ್ನು ತಂದು ಕಪ್ಪ ಕಾಣಿಕೆಯಾಗಿ ಒಪ್ಪಿಸುತ್ತಿದ್ದೇವೆ. ಸ್ವಾಮಿ, ಈತನ ಹೆಸರು ಬಬ್ರುವಾಹನ ಎಂದಿದ್ದರೂ ಲೋಕ ಈತನನ್ನು ವೀರಬಬ್ರುವಾಹನ ಎಂದು ಕರೆಯುತ್ತೆ. ಸ್ವಾಮಿ ಮತ್ತೊಬ್ಬರನ್ನು ಹೊಗಳುತ್ತಿರುವಾಗ ಇನ್ನೊಬ್ಬರಿಗೆ ಸಾಮಾನ್ಯವಾಗಿ ಮತ್ಸರ ಹುಟ್ಟುವುದು ಸಹಜ. ತ್ರಿಲೋಕ ವೀರನಾದ ಪಾರ್ಥನಿಗೆ ಸಿಟ್ಟಾಯಿತು. ಸಾಕುಮಾರ ಹಂಸಧ್ವಜ, ಸಾಮಾನ್ಯ ಮಣಿಪುರವೆಂತೆಂಬ ಈ ಸಣ್ಣ ರಾಜ್ಯಕ್ಕೆ ಒಡೆಯನಾದ ಬಬ್ರುವಾಹನನ್ನು ನನ್ನೆದುರಿಗೆ ಕೊಂಡಾಡುತ್ತಿರುವೆಯ, ತ್ರಿಭುವನ ಮಲ್ಲನಾದ ನನ್ನೆದುರಿನಲ್ಲಿ ಈ ಸಾಮಾನ್ಯ ಕ್ಷುಲ್ಲಕ ಏನು ಮಾಡಬಲ್ಲ? ಸ್ವಾಮಿ, ಹಾಗಂದರಲ್ಲ, ನೋಡಬೇಕು ಏನಾಗುತ್ತೋ ಅನ್ನುವಾಗ ಕುದುರೆಯು ನಗರದೊಳಗಡೆ ಪ್ರವೇಶ ಮಾಡಿದ ಕೂಡಲೇ ಸೇವಕರಿಬ್ಬರು ಕಂಡರೂ ಓಡೋಡಿ ಬಂದು ಒಬ್ಬ ಸೇವಕ ಹಿಡಿದ, ಅದರ ಹಣೆಯ ಮೇಲಿರುವುದನ್ನು ಓದಿದ, ಇನ್ನೊಬ್ಬನನ್ನು ಕರೆದ. ಓಹೋಣ, ಇದರ ಹಣೆ ಮೇಲೆ ಏನು ಬರೆದಿದೆ? ಈ ವಿಚಾರವನ್ನ ನಾನು ನಮ್ಮ ಒಡೆಯನಾದ ಬಬ್ರುವಾಹನಿಗೆ ತಿಳಿಸಿ ಬರ್ತೇನೆ, ಅದು ಪರಿಗಿತ್ತರೂ ಈ ತುರಗವನ್ನು ಗಟ್ಟಿಯಾಗಿ ಹಿಡಿದಿರು ಎಂಬುದಾಗಿ ಒಪ್ಪಿಸಿ ದಡದಡದಡದಡದಂಡೆ ಓಡಿ ತಾನು ಅರಮನೆ ಒಳಗಡೆಗೆ ಬರುತ್ತಿದ್ದಾನೆ. ಬಬ್ರುವಾಹನನ ಒಡ್ಡೂಲಗ ತುಂಬಿ ತುಳುಕಾಡುವ ಸಭೆ, ಹೊಳೆವ ನಕ್ಷತ್ರಗಳ ಮಧ್ಯದಲ್ಲಿ ಪ್ರಜ್ವಲಿಪ ಚಂದ್ರನಂತೆ ವಿಶಾಲ ಹೃದಯವುದನಾಗಿ ನಡುನೆತ್ತಿಯಲ್ಲಿ ತಿದ್ದದ ತಿಲಕವನಿಟ್ಟವನಾಗಿ ನಗುನಗುತ ಹಿರಿಯರಿಗೆ ಕರಗಳನ್ನು ಜೋಡಿಸಿ ಎರಗುತಿಹನೋ ಎಂತೆಂಬ ರೀತಿಯಲ್ಲಿ ಮೆರೆಯುವ ಬಬ್ರುವಾಹನ ಸಭಾ ಮಧ್ಯದಲ್ಲಿ ನಿಂತಿರುವಾಗ ಓಡಿ ಬಂದ ಸೇವಕ ಓಡಿ ಬಂದು ನಮಸ್ಕಾರವನ್ನು ಮಾಡಿದ. ಒಡೆಯ, ಏನು ಸೇವಕ?

ಒಡೆಯ ಒಂದು ಕುದುರೆ ಬಂದಿದೆ, ಅದರ ಹಣೆಯ ಮೇಲೆ ಬಂಗಾರದ ಫಲಕವಿದೆ, ಅದರ ಹಿಂದೆಗಡೆ ಅಪಾರವಾದ ಸೈನ್ಯವಿದೆ. ಅದನ್ನು ಕಂಡು ಬೆರಗಾಗಿ ತಮ್ಮಲ್ಲಿ ಭಿನ್ನವಿಸಲು ಬಂದೆ. ಅದರ ಪಣೆಯಲ್ಲಿ ಏನು ಬರೆದಿದೆ, ಹಿರಿಯರಾದ ತಮಗರಿವಿಲ್ಲದ ರೀತಿಯಲ್ಲಿ ಏನಿದೆ ಸ್ವಾಮಿ, ತಾವೇ ತಿಳಿಯಬೇಕು. ಸಭಾಮಧ್ಯದ ವೀರ ಯೋಧನೋರ್ವನು ಬಂದು ಆ ಕುದುರೆಯ ಹಣೆಯ ಮೇಲೆ ಬರೆದಿರುವುದನ್ನು ಬಂದು ಬೊಬ್ರವಾಹನ ಬೆಳೆಗೆ ಭಿನ್ನವಿಸುತ್ತಿದ್ದಾನೆ. ಒಡೆಯ, ಅದರ ಹಣೆಯೊಳಗೆ ಹೀಗೆ ಬರೆದಿದೆ, ಇಂದು ಕುಲ ರಗ್ಗಳೆಯ ಧರ್ಮಜನ ಗೈವ ಯಾಗದ ಅಧ್ವರಮಿದು, ಧರೆಯೊಳಗೆ ಧೀರರಾರಾದ ನಿರ್ದೊಡೆ ತುರಗವಂ ಕಟ್ಟಿ ಸೆಣಸಲಹುದು, ಅಲ್ಲದಿರ್ದೊಡೆ ಶರಣೆಂದು ಮಣಿದು ಕಾಣಿಕೆಯೇ ನೀಯುವುದು. ಬೊಬ್ರವಾಹನ ನಕ್ಕ, ಧೀರರಾರಾದ ನಿರ್ದೊಡೆ, ಈ ಪ್ರಶ್ನೆಯು ಬಹು ವಿಚಿತ್ರವಾಗಿದೆ. ಸಭಿಕರೇ, ಈಗೇನು ಮಾಡುವುದು, ದಯಮಾಡಿ ಅಪ್ಪಣೆಯನ್ನು ಕೊಡಿಸಿ. ಸಭಾಮಧ್ಯದಿಂದ ಒಬ್ಬ ಹಿರಿಯನೆದ್ದ, ಒಡೆಯ, ಲೋಕದಲ್ಲಿ ಸತ್ಯಕ್ಕೆ ಮತ್ತು ತತ್ವಕ್ಕೆ ನಿಜಗುಣಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕೇ ವಿನಃ ಅಹಂಕಾರಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡುವುದು ಧರ್ಮವಲ್ಲವಾದ್ದರಿಂದ ಕುದುರೆಯನ್ನು ಕಟ್ಟಾಕಿ ಯುದ್ಧ. ಅಯ್ಯ ಹಿರಿಯರೇ, ತಾವೇನಪ್ಪಣೆಯನ್ನು ಕೊಡಿಸುವಿರಿ. ಮತ್ತೊಬ್ಬ ಹಿರಿಯರೆದ್ದು ಹೇಳುತ್ತಿದ್ದಾರೆ, ಬೊಬ್ರವಾಹರ ಮಹಾರಾಜ, ಯಾವಾಗಲೂ ರಾಜಧರ್ಮ ಸಾರುತ್ತೆ, ನ್ಯಾಯಕ್ಕೆ ನ್ಯಾಯ, ಧರ್ಮಕ್ಕೆ ಧರ್ಮ, ಯುದ್ಧ ಎಂದು ಕೇಳಿದವರಿಗೆ ಯುದ್ಧವಾದ್ದರಿಂದ ಸಾರಬೇಕು ಕುದುರೆಯನ್ನು ಕಟ್ಟಿ ಯುದ್ಧ. ಮಹಾಮಂತ್ರಿ ಸುಬುದ್ಧಿ, ತಾವೇನಪ್ಪಳೆ ಕೊಡಿಸುವಿರಿ. ಹಿರಿಯನಾದ ಸುಬುದ್ಧಿ ಎಂದು ಹೇಳುತ್ತಿದ್ದಾನೆ, ಒಡೆಯ, ಬಂದಿರುವ ಆತನನ್ನು ನಾವು ಹೋದರೆ ಹೋಗಲಿ, ಯಾಗದ ಕುದುರೆ ಎಂದು ಬಿಟ್ಟರೆ ಅಲ್ಲಿರುವ ಜನರು ಆಡಿಕೊಳ್ಳುತ್ತಾರೆ, ಈ ನಾಡಾಳುವ ದೊರೆ ಹೇಡಿ ಎಂದು, ಹೇಡಿ ಎಂದು ನಮ್ಮನ್ನು ಆಡಿಕೊಂಡರೆ ಆಡಿಕೊಳ್ಳಲಿ ಎಂದು ಬಿಡುವುದಾದರೆ ಮತ್ತೊಬ್ಬ ನನ್ನಬಹುದು, ಈ ರಾಜನನ್ನು ಹೆತ್ತ ತಂದೆ ತಾಯಿಗಳು ಇನ್ನೆಂಥ ನಿರ್ಭಾಗ್ಯರು ಎಂದು. ಒಡೆಯ, ನಾಡಿನ ಧರ್ಮದ ಹಿರಿಯರ ಎಲ್ಲರ ನೀತಿ ಸಂರಕ್ಷಣಾರ್ಥವಾಗಿ ತುರಗವನ್ನು ಕಟ್ಟಾಕಿ ಯುದ್ಧ. ಮಹಾರಾಜ ಪಕ್ಕದಲ್ಲಿ ತಿರುಗಿದ ದ್ವಾರಪಾಲಕ, ಸೇವಕ, ಹೋಗು ಕುದುರೆಯನ್ನು ಕಟ್ಟಾಕಿ ಈ ಯುದ್ಧವನ್ನು ಸಾರು. ಆ ಸೇವಕ ಆನಂದದಿಂದ ಉತ್ಸಾಹದಿಂದ, ಬೊಬ್ರವಾಹನ ಮಹಾರಾಜನಿಗೆ ಜಯವಾಗಲಿ. ಬೊಬ್ರವಾಹನ ಕೇಳಿದ, ಅಯ್ಯಾ ಈ ಉತ್ಸಾಹಕ್ಕೆ ಕಾರಣವೇನು? ಒಡೆಯ, ಭಂಡನೋರ್ವನು ಬಂದು ಲೋಕದಲ್ಲಿ ಪ್ರಚಂಡ ತಾನೆಂದು ಸಾರುವಾಗ ನಿನ್ನ ಅನ್ನವನ್ನು ಉಂಡು ಬೆಳೆದಿರುವ ಮಾಂಸಖಂಡಗಳನ್ನು ಹೊತ್ತ ಈ ಭಂಡ, ಪ್ರಚಂಡನಾಗಿರುವ ನಿನ್ನನ್ನು ಭಂಡನೆಂದೆನಿಸಿ ಷಂಡರೋರ್ವನನ್ನು ಪ್ರಚಂಡ ಎನ್ನುವುದಕ್ಕಿಂತಲೂ ಬಂದಿರುವ ಭಂಡರ ರುಂಡ ಮುಂಡಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರವು ರಂಡೆ ದೇವತೆಗಳಿಗೆ ರಕ್ತ ನೌತನವನ್ನು ಮಾಡಿಸುವ ಕಾಲ, ಎಲ್ಲಿ ನೀನು ಯುದ್ಧ ಎಲ್ಲಿ ಎಂದು ತಪ್ಪಿಸುವೆಯೋ ಎಂದು ನಾನು ಭಯದಿಂದ ಕಾದಿದ್ದೆ. ಯುದ್ಧವೆಂದೊಡನೆ ಹಬ್ಬದೂಟವನ್ನು ಮಾಡಿದಂತಾಯಿತು. ಬರುವ ಆ ಶತ್ರುಗಳ ಎದೆಯ ಮೇಲೆ ಇರಿದ ಕಠಾರಿಯಿಂದ ಈ ಮಣಿಪುರದವರು ವೀರರು ಎಂದು ಸಾರಿ ಕಳುಹಿಸುವ ಕಾಲ, ಯುದ್ಧ ಸಾರಿ ದಡ ದಡ ದಡ ದಡನ್ನು ಓಡಿದರು. ಮಹಾರಾಜ ಹೇಳಿದ, ಮಂತ್ರಿಗಳೇ, ಸೇನಾಧಿಪತಿಗಳೇ, ಇಂದಿನ ರಾತ್ರಿ ಮಂತ್ರಾಲೋಚನ ಸಭೆಯನ್ನು ಮಾಡೋಣ ಎಂಬುದಾಗಿ ತಾನು ಮಂತ್ರಾಲೋಚನ ಸಭೆಯಲ್ಲಿ ಕುಳಿತಿರುವಾಗ ಸೇವಕಿ ಒಬ್ಬಳು ಓಡೋಡಿ ಬರುತ್ತಿದ್ದಾಳಂತೆ. ಎಲ್ಲಿಗೆ? ಅಂತಃಪುರದೊಳಗಡೆ ಪೂಜಾ ಮಂದಿರದಲ್ಲಿ ಕುಳಿತಿದ್ದಾಳೆ ತಾಯಿ ಚಿತ್ರಾಂಗದೆ, ಬೊಬ್ರವಾಹನ ಮಹಾರಾಜನ ಮಾತೆ. ಸೇವಕಿ ಬಂದ, ಅಮ್ಮ ಅಮ್ಮ, ಈ ತಾಯಿ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಪೂಜೆಯನ್ನು ಮುಗಿಸಿ ಕಣ್ತೆರೆದು ತಿರುಗಿ, ಸೇವಕಿ, ನೀನು ಬಂದ ಕಾರಣವೇನು? ಅಮ್ಮ, ಒಂದು ಅತ್ಯವಸರವಾದ ವಿಚಾರವನ್ನು ತಿಳಿಸಲು ಬಂದಿದ್ದೇನೆ. ಏನು ಅತ್ಯವಸರವಾದ ವಿಚಾರ? ತಾಯೇ, ಬೊಬ್ರವಾಹನ ಮಹಾರಾಜರು ಯುದ್ಧಕ್ಕೆ ಹೊರಟಿದ್ದಾರೆ. ಚಿತ್ರಾಂಗದ ನಕ್ಕಳು, ನನ್ನ ಮಗ ಅರಸ ಆವ ಕಾಲದಲ್ಲಿ ಯುದ್ಧ ಮಾಡಬೇಕೆಂಬುದು ಅವನರಿವನೇ ವಿನಃ ನಾನು ಅದರ ಮಧ್ಯದಲ್ಲಿ ಪ್ರವೇಶ ಮಾಡಲು ಕಾರಣ? ತಾಯಿ, ಕಾರಣ ಇಷ್ಟಿದೆ. ಅವರೀಗ ಯುದ್ಧಕ್ಕೆ ಹೊರಟಿರುವ ವಿಚಾರವನ್ನು ಕೇಳು. ಯಾಗದ ಕುದುರೆ ಒಂದು ಬಂದಿದೆ, ಅದು ಬಂದಿರುವುದು ಹಸ್ತಿನಾಪುರದಿಂದ. ಯಾಗವನ್ನು ಮಾಡುತ್ತಿರುವ ಆತ ಧರ್ಮರಾಜ. ಈ ಯಾಗದ ತುರಗದ ಸಂರಕ್ಷಣಾರ್ಥವಾಗಿ ಬಂದಿರುವನು ದಶನಾಮದಿಮ್ಮೆರುವ ಅರ್ಜುನ. ಬೊಬ್ರವಾಹನ ಮಹಾರಾಜರು ಯುದ್ಧಕ್ಕೆ ಹೋಗುತ್ತಿರುವುದು ಆ ಅರ್ಜುನ ಮಹಾರಾಜರ ಮೇಲೆ ಕುಳಿತಿದ್ದ ಚಿತ್ರಾಂಗದಿ ಎಂಬ ಹತ್ತಿರಿದ್ದಿಲ್ಲ. ಇಲ್ಲ, ನನ್ನ ಮಗ ಯುದ್ಧ ಮಾಡಲು ಹೊರಡಲು ಸಾಧ್ಯವಿಲ್ಲ. ಎಲ್ಲಿದ್ದಾನೆ ನನ್ನ ಮಗ, ಎಲ್ಲಿದ್ದಾನೆ ನನ್ನ ಮಗ? ಅಮ್ಮ, ನಾಳಿನ ಯುದ್ಧವನ್ನು ಮಾಡಲು ಇಂದು ಮಂತ್ರಾಲೋಚನ ಸಭೆಯಲ್ಲಿ ಕುಳಿತಿದ್ದಾರೆ ಸಭಾಮಂದಿರದಲ್ಲಿ. ಚಿತ್ರಾಂಗದೆಯು ದಿಕ್ಕೆಟ್ಟವಳಂತೆ ಎದ್ದು ಧಡಧಡನೆ ಧಾವಿಸಿ ಪೂಜಾ ಮಂದಿರದಿಂದ ಆ ಮಂತ್ರಾಲೋಚನ ಸಭೆಗೆ ಬರುತ್ತಿದ್ದರೆ ದ್ವಾರಪಾಲಕನೋರ್ವ ನೋಡಿದ. ಕೂಡಲೇ ತನ್ನ ಕೈಯೊಳ್ಳಿರುವ ಭರ್ಜಿಯನ್ನು ಹಿಂದಕ್ಕೆ ಸೆಳೆದವನಾಗಿ ಕೂಗಿ ಮತ್ತೊಬ್ಬರಿಗೆ ಹೇಳುತ್ತಿದ್ದಾನೆ, ಎಚ್ಚರಿಕೆ, ರಾಜಾಧಿರಾಜ ರಾಜ ಪರಮೇಶ್ವರ ಹರಿರಾಯರ ಗಂಡನ ಆಶಿದ

ಇದು ರಾಜರಿದ್ದ ಕಾಲ. ರಾಜ ಮಹಾರಾಜರ ಪಕ್ಕದ ತೆರಿಗೆ ಯಾರಲ್ಲಿ ಅಂದರೆ ಸಾವಿರ ಜನ ಏನಪ್ಪಣೆ, ಏನಪ್ಪಣೆ ಸ್ವಾಮಿ, ಮಹಾಸ್ವಾಮಿ ಏನಪ್ಪಣೆ ಅಂತಾರೆ. ಈಗ ಹರಿಕಥೆ ಮಾಡುವವರ ಪಕ್ಕದ ತೆರಿಗೆ ಯಾರಲ್ಲಿ ಅಂದರೆ ಯಾರು ಇಲ್ಲ ಇಲ್ಲಿ ಅನ್ನುವ ಮಟ್ಟಕ್ಕಾಗಿದೆ. ಇದಕ್ಕಾಗಿ ಹೇಳ್ತಾರೆ ಕಾಲಾಯತಸ್ಮಿನ್ ನಮಃ. ತಾಯಿ ಚಿತ್ರಾಂಗದೆ ಓಡೋಡಿ ಬರುತ್ತಿದ್ದಾಳೆ. ಓಡೋಡಿ ಬರುವಾಗ ಸೇವಕನೊಬ್ಬ ಬಂದ, ಮಹಾಪ್ರಭುಗಳಿಗೆ ದೈವ ಆಗಲಿ, ಬೊಬ್ಬರು ವಾಹನ ತಿರುಗಿದ ಏನದು, ಮಾತೆ ಚಿತ್ರಾಂಗದೆಯವರು ಬರುತ್ತಿದ್ದಾರೆ. ಹಾ, ನನ್ನ ತಾಯಿ ಬರುತ್ತಿರುವಳೆ, ನನ್ನನ್ನು ಕಾಡಲು ನನ್ನ ದೇವರು ಬರುತ್ತಿರುವನೆ. ಥಟ್ಟನೆ ತಾನೆದ್ದು ಸೇನಾಧಿಪತಿಗಳನ್ನ ಮಂತ್ರಿಗಳನ್ನ ದೂರವಿರಿಸಿ ತಾನೇ ಓಡೋಡಿ ಬಂದಿದ್ದೆ ತಾಯಿ ಪಾದಕ್ಕೆ. ಮಾತಾ ಎಂದು ಎರಡು ಕರಗಳನ್ನು ಜೋಡಿಸಿ ಪಾದಕ್ಕೆ ಎರಗಿ ನಮಸ್ಕರಿಸಿದನಂತೆ. ತಾಯಿ ಒಮ್ಮೆ ಕಣ್ಣನ್ನು ಮುಚ್ಚಿ ದೀರ್ಘಾಯುಷ್ಯಮಾನ್ ಭವ. ಕಣ್ಮುಚ್ಚಿದಾಗ ಆ ಕಣ್ ತುಂಬ ತುಂಬಿಕೊಂಡಿದ್ದ ಕಣ್ಬನಿಗಳಲ್ಲಿ ಎರಡು ಅಶ್ರುಧಾರೆಗಳು ಥಟ ಥಟದ ಕೈ ಮೇಲೆ ಬಿದ್ದಿದೆ. ಬಬ್ರವಾಹನ ಆ ಕಣ್ಬನಿಗಳನ್ನು ಕಂಡು ತಲೆಗೆತ್ತಿದ. ಮಾತಾ, ನಿನ್ನ ಕಣ್ಣಲ್ಲಿ ನೀರೇ ಆರು, ನಿನ್ನ ಮನವನು ಇಷ್ಟ ಘಾತುಕರವರ ಹೆಸರು ಒಂದಕ್ಷರವನು ಬೇಳೆನ್ನ. ಮಾತಾ, ಮಾತೆಯ ಮನವನೋ ಇಷ್ಟ ಘಾತಕನೆಂತವನಾದರೂ ಸರಿಯೇ, ಪಿಡಿದವನನ್ನು ಧರ ಧರಲಿ ಗೆಳ ತಂದು ನಿನ್ನಡಿದಾವರ ಈ ತಲೆಯೊಳಗೆ ಹುಟ್ಟಲಿಲ್ಲ ಅನಿಸಿಬಿಡುತ್ತೇನೆ. ಹೇಳು ಮಾತಾ, ಯಾರು? ತಾಯಿ ಬಹು ದುಃಖದಲ್ಲಿ ಹೇಳ್ತಾಳೆ. ಗಂಧ ಸಾಗರವ ಮತಿಸಿ ಅಮೃತವ ಬಯಸಿ ಕಾರ್ಕೋಟಕ ವಿಷ ಉಂಡಂತಾಯ್ತು ಮಗನೇ. ಸಮುದ್ರ ಮಥನವನ್ನು ಮಾಡಿ ಅಮೃತ ಬರುತ್ತೆ ಎಂದು ಕಾದರೆ ವಿಷ ಬಂದಂತಾಯ್ತಲ್ಲಪ್ಪ. ಒಬ್ಬರು ವಾಹನ ಕೇಳಿದ, ಅಮ್ಮ ನನಗೆ ಅರಿವಾಗುತ್ತಿಲ್ಲ, ದಯಮಾಡಿ ಹೇಳು ತಾಯಿ ಏನಾಯ್ತು? ಬೆಳ ತಿಂಗಳಿಗಾಗಿ ಕಾದ ಚಕೋರಂಗೆ ಕಾರ್ಮೋಡ ಕತ್ತಲೆಯು ದೊರೆತಂತಾಯ್ತು ಮಗನೇ. ಅಪ್ಪ, ಬೆಳ ತಿಂಗಳಿಗಾಗಿ ಕಾದಿದ್ದ ಚಕೋರ ಪಕ್ಷಿಗೆ ಅಮಾವಾಸ್ಯ ಕತ್ತಲೆಯು ದೊರೆತಂತಾಯ್ತಲ್ಲೋ. ಅಮ್ಮ, ಈ ಒಗಟನ್ನು ಹೇಳದೆ ದಯಮಾಡಿ ಅಪ್ಪಣೆಯನ್ನು ಕೊಡಿಸು, ಏನಾಗಿದೆ ಎಂಬುದನ್ನು ತಿಳಿಸು ತಾಯಿ. ಹಾಗಂದ ಕೂಡಲೇ ಈ ತಾಯಿ ಹೇಳುತ್ತಿದ್ದಾಳೆ, ಮಗನೇ, ಅಪ್ಪನನ್ನು ಕಂಡೊಡನೆ ತಪ್ಪದೆ ಎದ್ದೋಡಿ ಬಂದು ಅಪ್ಪನ ಪಾದವನ್ನು ತಬ್ಬುವ ಮಗನನ್ನು ಹೆರಬೇಕು ಎಂದು ನಾನು ಭಾವಿಸಿದರೆ, ಅಪ್ಪನನ್ನು ಕಂಡೊಡನೆ ತಪ್ಪದೆ ಅಪ್ಪನೊಡನೆ ಯುದ್ಧವನ್ನು ಮಾಡುವ ಬೆಪ್ಪನನ್ನು ಹೆತ್ತನಲ್ಲೋ. ಪಾದವನ್ನು ಹಿಡಿದಿದ್ದ ಬಬ್ರವಾಹನ, ಅಮ್ಮ, ಮಾ ತಂದೆಯೊಡನೆ ಯುದ್ಧಕ್ಕೆ ಹೋದ ಅವಿವೇಕಿ ಎಂದು ಸಾರುತ್ತಿರುವೆಯ ಅಮ್ಮ. ಹಾಗಲ್ಲವಮ್ಮ, ಅರಸುತನದ ಆಳ್ವಿಕೆಯಲ್ಲಿ ಕುಳಿತ ರಾಜನಾದ ನಾನು ಪ್ರಜಾಹಿತ ಚಿಂತನೆಯನ್ನು ಕೋರಿ ಸಭಾಮಧ್ಯದಲ್ಲಿ ಹಿರಿಯರ ಅನುಮತಿಯನ್ನು ಪಡೆದು ಕುದುರೆಯನ್ನು ಕಟ್ಟಿದನಲ್ಲದೆ ಮತ್ತಲ್ಲ. ಅಮ್ಮ, ನೀ ನೆಲದ ಗೆರೆಯನ್ನು ದಾಂಟುವನಲ್ಲ ಈ ಕುವರ, ಅಪ್ಪಣೆಯನ್ನು ಕೊಡಿಸು, ಏನಾಗಬೇಕು? ಕುಮಾರ, ಏನು ಇಲ್ಲ ಮಗನೇ, ನಾನು ಬಹುಕಾಲದಿಂದಲೂ ನಿನ್ನ ತಂದೆಯನ್ನು ಕಾಣಬೇಕೆಂದಿದ್ದೆ. ನಿನ್ನ ತಂದೆಯು ಮನೆ ಬಾಗಿಲಲ್ಲಿ ನಿಂತಾಗ ಮುತ್ತಿನಾರತಿಯ ಬೆಳಗಿ ಇದಿಗೋ ನಿನ್ನ ಕುಮಾರ ಎಂದು ನಿನ್ನನ್ನಾತನಿಗೆ ಒಪ್ಪಿಸಬೇಕೆಂಬ ಆನಂದದ ಕನಸನ್ನು ಕಾಣುತ್ತಿದ್ದೆ. ಈ ಪ್ರಸಂಗದಲ್ಲಿ ಮನ ಹೊಡೆದು ಆಗಲೇ ದುಃಖವಾವರಿಸಿತಲ್ಲೋ. ಒಬ್ಬರು ವಾಹನ ಹೇಳಿದ, ಅಷ್ಟೇ ಮಾತಾ, ಬಿಡು ಅದರ ಚಿಂತೆಯನ್ನ, ಈಗಿಂದೀಗಲೇ ಹೋಗಿ ಆ ಜನಕನ ಪದಾರವಿಂದದಲ್ಲಿ ತಲೆಯನ್ನೊಟ್ಟಿ ಕ್ಷಮಾಪಡೆಯನ್ನು ಬೇಡಿ ಕರತಂದು ನನ್ನ ತಂದೆಯನ್ನು ನಿನ್ನೊಡನೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ನಾನು ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಎಂದು ಸಾರುತ್ತೇನೆ ಎಂದು ಪಕ್ಕದಲ್ಲಿ ತೆರಿಗೆ ಯಾರಲ್ಲಿ? ಸೇನಾಧಿಪತಿ. ಓಡಿ ಬಂದ ಸೇನಾಧಿಪತಿ, ಸ್ವಾಮಿ ಏನು, ನಾಳೆ ಏನೇನು ಸಿದ್ಧವಾಗಿದೆ? ಸ್ವಾಮಿ, ಸೈನ್ಯವೆಲ್ಲವೂ ಸಿದ್ಧವಾಗಿದೆ ಯುದ್ಧಕ್ಕಾಗಿ. ಇಲ್ಲ ಇಲ್ಲ, ನಾಳೆ ಯುದ್ಧವಿಲ್ಲ, ಎಲ್ಲವನ್ನು ಬದಲಾಯಿಸು. ನಾಳೆ ನನ್ನ ತಂದೆ ಬರುತ್ತಿದ್ದಾನೆ. ಯಾರು ಸ್ವಾಮಿ? ದಶರಾಮದಿಂದ ಬೆರವ ಅರ್ಜುನ ನನ್ನ ತಂದೆ, ಆತನನ್ನು ಕರೆತರುತ್ತೇನೆ. ನಾಳಿನ ಉದ್ದ ಬಗಲದಲ್ಲಿಯೂ ಕೂಡ ಅಲಂಕಾರವಾಗಲಿ, ತಳಿರು ತೋರಣ ಚಪ್ಪರದಿಂದ ಅಲಂಕೃತವಾಗಲಿ, ನಾನು ನಾಡು ನಾಡುಗಳಿಂದ ಜಯಿಸಿ ತಂದಿರುವ ಪಚ್ಚೆ ಮರಗದ ಹವಳ ಪುಷ್ಯರಾಗ ಬಂಗಾರ ಬೆಳ್ಳಿಗಳಲ್ಲಿ ನವರತ್ನ ಮಣಿಗಳನ್ನು ತಂದು ನನ್ನ ತಂದೆಯ ಉದ್ದಕ್ಕೂ ಬಡ ಬ್ರಾಹ್ಮಣರಿಗೆಲ್ಲರಿಗೂ ಚೆಲ್ಲಿ ನಾಳೆ ಯುದ್ಧವಿಲ್ಲ, ಹಬ್ಬ, ನಾಡು ಹಬ್ಬ, ನನ್ನ ತಂದೆಯನ್ನು ಕರೆತರುವ ಹಬ್ಬ, ಎಲ್ಲರೂ ಸಿದ್ಧರಾಗಲಿ ಎಂದಾಗ ಮಹಾನುಭಾವನಾಗಿರ್ತಕ್ಕಂಥ ಬೊಬ್ಬರು ವಾಹನ ದಿನ ಕಳೆದು ಮರುದಿನದಲ್ಲಿ ಆ ಶುಭೋದಯದ ಬೆಳದಿಂಗಳು ಕಳೆದು ಸೂರ್ಯೋದಯದ ಆ ತನ್ನ ಚಿಹ್ನೆಯನ್ನು ಕಂಡೊಡನೆಯೇ ಅಮಿತ ಪರಿವಾರ ಸಹಿತನಾಗಿ ಸಮಸ್ತ ಭೂಸುರರಿಂದೊಡಗೂಡಿದವನಾಗಿ ತನ್ನ ಸೇನಾ ಸಮೇತನಾಗಿ ನೇರವಾಗಿ ಬರುತ್ತಿದ್ದಾನೆ ರಣರಂಗದ ಕಡೆಗೆ. ಆ ರಣರಂಗದಲ್ಲಿ ಬರುತ್ತಿರುವಾಗ ಮಂಗಳ ವಾದ್ಯಗಳು ವೇದಘೋಷವನ್ನು ಭೂರ್ಗರ

ವಿಪ್ರರು ಮಂತ್ರವನ್ನು ಹೇಳುತ್ತಿರತಕ್ಕಂಥ ಅವರ ಸಂಗಡ ಸುವಾಸಿನಿಯರು ಇವರನ್ನೆಲ್ಲರನ್ನು ಕಂಡೊಡನೆಯೇ ದೂರದಿಂದಲೇ ಬರುವ ಸೈನ್ಯ ಸಮೂಹವನ್ನು ಕಂಡೊಡನೆ ಪಾರ್ಥ ಪಕ್ಕದಲ್ಲಿರುವ ಹಂಸಧ್ವಜನನ್ನು ಕೇಳಿದರಂತೆ. ಹಂಸಧ್ವಜ, ಇದೇನು ಆಶ್ಚರ್ಯ, ಕದನದಲ್ಲಿ ಕಲಿ ಎಂದು ಸಾರಿದ ಆ ಬಬ್ರುವಾಹನ ಯುದ್ಧಕ್ಕೆ ಬರುವಾಗ ಮದುವೆಗೆ ಬರುವಂತೆ ಮಂಗಳವಾದ್ಯಗಳ ಸಹಿತ ಬರುತ್ತಿರುವನಲ್ಲ. ಅದರ ಹಿಂಭಾಗದಲ್ಲಿ ನೋಡು, ಸೈನ್ಯ ಸಾಲದೆ ಪುರೋಹಿತರನ್ನೆಲ್ಲ ಯುದ್ಧಕ್ಕೆ ಕರೆತರುತ್ತಿದ್ದಾನೆ. ಓಹೋ, ಮತ್ತೊಂದು ವಿಶೇಷ, ಅವರ ಹಿಂಬದಿಯಲ್ಲಿ ಹೆಣ್ಣು ಮಕ್ಕಳೆಲ್ಲ ಬರುತ್ತಿದ್ದಾರೆ. ಇದೆಯೋ ಇವನ ವೀರತನ, ನೀನು ಸಾರಿದ ಆ ಧೀರ ವೀರ ಇವನೇಯೋ? ಹಂಸಧ್ವಜನ ಹೇಳಿದ, ಒಡೆಯ, ನನ್ನ ಮಾತಿನ ಕಡೆಗೆ ತಮ್ಮ ಗಮನ ಸ್ವಲ್ಪ ಇರಲಿ. ಆತನು ಸಾಮಾನ್ಯನಲ್ಲ, ಆತನ ಸೈನ್ಯ ಸಮೂಹವು ಬಾರಿಸಿದ ರಣಭೇರಿಯಲ್ಲಿ ಶತ್ರುಗಳ ಹೃದಯವು ಥರಥರನೆ ತಲ್ಲಡಿಸಿ ಹೋದದ್ದು ಉಂಟು. ಅದು ಬರುತ್ತಿದ್ದಾನೆ, ಆತನ ಆರಂಭದನ್ನು ತಿಳಿದು ನೋಡೋಣ ಅನ್ನುವಾಗ ಸೈನ್ಯ ಸಹಿತನಾಗಿ ಬಂದಂಥ ಬಬ್ರುವಾಹನ ಹತ್ತಿರಕ್ಕೆ ಬಂದು ತನ್ನ ಸೈನ್ಯವನ್ನೆಲ್ಲವನ್ನು ನಿಲ್ಲಿಸಿ ಕರಗಳಲ್ಲಿ ಪುಷ್ಪವನ್ನು ಹಿಡಿದು ದೂರದಲ್ಲಿ ಸುತ್ತಲೂ ನೋಡಿದನಂತೆ. ಯಾವುದು ಕಪಿಧ್ವಜ ಎಂದು ಮಾರುತಿಯ ಧ್ವಜವಿರುವ ರಥವನ್ನು ಕಂಡು ತಾನು ದಡದಡನೆ ಧಾವಿಸಿ ಕರಗಳಲ್ಲಿ ಪುಷ್ಪವನ್ನು ಹಿಡಿದು ತನ್ನ ತಂದೆಯ ಬಳಿಗೆ ಬಂದವನಾಗಿ ದೂರದಲ್ಲಿ ನಿಂತು ತನ್ನ ತಂದೆಯನ್ನು ಎವೆ ಹಾಕದೆ ನೋಡುತ್ತಿದ್ದಾನೆ. ಆಹಾ, ಎಂತಹ ದಿವ್ಯ ರೂಪ, ಜಗದೇಕ ವೀರ,

0: ಮಲ್ಲರೊಳಗೆ ಮಲ್ಲ, ಜಗದೇಕ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಮಲ್ಲ. ಇವನೆನ್ನ ತಂದೆ ಲೋಕದಲ್ಲಿ ತಲೆ ಎತ್ತಿ ಇದ ನೋಡಿ ನನ್ನ ತಂದೆ ಎಂದು ಸಾರಲು ಇದು ಸದವಕಾಶ. ಚಿಕ್ಕಂದಿನಿಂದಲೂ ಕಾಣಬೇಕೆಂದಿದ್ದ ಈ ನನ್ನ ಮನದ ಬಯಕೆಯನ್ನ ಇಂದು ಆ ಪರಮಾತ್ಮ ನೆರವೇರಿಸಿದ ಎಂದ ಮೇಲೆ ನನ್ನ ಪುಣ್ಯಕ್ಕೆ ಎಡೆಯಿಲ್ಲ. ಆಹಾ, ಕರದಲ್ಲಿ ಪಿಡಿದಿರುವ ಆ ಗಾಂಧೀವದ ಕಿವಿಯೇನು, ನೋಡುವ ನೋಟದ ಆ ಒಲಿಮೆ ಏನು, ಈ ಚೆಲುವು ತ್ರಿಭುವನದಲ್ಲಿ ಮತ್ತಾರಿಗೂ ಇಲ್ಲ ಎಂದ ಮೇಲೆ ಈತನ ಮಗನೆಂದು ಎನಿಸಿಕೊಳ್ಳಲು ನಾನೇ ಭಾಗ್ಯಶಾಲಿ ಎಂದು ಕರದೊಳಗೆ ಪಿಡಿದಿರುವ ಪುಷ್ಪಗಳ ಸಹಿತ ಧಡಧಡನೆ ರಥದ ಬಳಿಗೆ ಧಾವಿಸಿ ಬಂದು ತನ್ನ ತಂದೆಯ ಚರಣಾರವಿಂದದ ಮೇಲೆ ಪುಷ್ಪಗಳನ್ನು ಎರಚಿ ಭಕ್ತಿಯಿಂದ ನಮಸ್ಕರಿಸಿ ತಲೆಯನೆತ್ತಿ ತಂದೆಯನ್ನೇ ತದೇಕ ಚಿತ್ತನಾಗಿ ನೋಡುತ್ತಿದ್ದಾನೆ ಬೊಬ್ರುವಾಹನ. ತಂದೆಯನ್ನೇ ಎವೆ ಹಾಕದೆ ನೋಡುತ್ತಿದ್ದ ಬೊಬ್ರುವಾಹನ ಕರಗಳನ್ನು ಜೋಡಿಸಿ ತಾತ ಎಂದ. ತಾತ ಎಂದರೆ ತಂದೆ ಎಂದರ್ಥ. ತಾತ ಎಂದೊಡನೆ ಅರ್ಜುನನು ಬೊಬ್ರುವಾಹನನನ್ನು ವೀಕ್ಷಿಸಿ ಹೇಳುತ್ತಿದ್ದಾನೆ, ಯಾರು ನೀನು? ಯಾರು ಎಂದೊಡನೆ ಬೊಬ್ರುವಾಹನನ ದೇಹವು ತರತರನಲ್ಲಿಗೆ ಹೋಯಿತು. ಎಲ್ಲರನ್ನೊಮ್ಮೆ ನೋಡುತ್ತಿದ್ದಾನೆ, ಇದೇನಿದು? ತಂದೆ ಎಂದೊಡನೆ ಯಾರು ಎಂದು ಸಂಬೋಧಿಸಿದನಲ್ಲ, ಆಹಾ, ತಂದೆಗೆ ತಿಳಿಯದೇ ಇರಬಹುದೇನೋ ಎಂದು ಕರಗಳನ್ನು ಜೋಡಿಸಿ ತಾತ.
1: ಕರವರೆಲ್ಲ ಮಡಿಪುರ ಕರಸ

0: ಮಂಜುನಾಥ, ಈ ಮಣಿಪುರಕ್ಕೆ ಅರಸನೆಂದು ಕರೆಯುವರು ನನ್ನನ್ನ. ಹೆಸರು ಬಬ್ರು ವಾಹನ. ತಾತ, ನಾನಿನ್ನ ಜಾತ.
1: ಕೂಡಲೇ ಈ ಅರ್ಜುನ ಹೇಳಿದ ಏನಂದೇ, ನೀನು ನನ್ನ ಮಗನೇ.
0: ನನ್ನ ಮಗನೆಂದು ಹೇಳಿಕೊಳ್ಳಲು ಧೈರ್ಯವಾದರೂ ಹೇಗೆ ಪ್ರಾಪ್ತವಾಯಿತು ನಿನಗೆ? ಎಲ್ಲವೋ ತುರಗವನ್ನು ಕಟ್ಟಿ ಸೆಣಸಲಾಗದೆ ಪದಕೆರೆಗೆ ಕ್ಷಮಾಪಣೆಯನ್ನು ಕೇಳುತ್ತಿರುವ ನೀನು ನನ್ನ ಮಗನೇ, ನೀನು ರಾಜನೇ, ನಾಟಕದ ಪುಟಾಟಿಕೆಯ ಅರಸ ನೀನಲ್ಲ, ನಾಟಕದ ಪುಟಾಟಿಕೆಯ ಅರಸ ನೀನಲ್ಲ. ಛತ್ರ ಚಾಮರಗಳೇ ರಥ ಗಜ ತುರಗ ಪದಾತಿಗಳೇಕೆ, ನಾಟಕದಲ್ಲಿ ವೇಷವನ್ನು ಧರಿಸುವ ಅರಸರಂತೆ ಬಂದಿರುವ ನಿನಗೆ ಈ ಛತ್ರ ಚಾಮರಗಳೇಕೆ? ಅರಸನೆಂದು ಹೇಳಿಕೊಳ್ಳಲು ನಾಚಿಕೆ ಆಗುವುದಿಲ್ಲವೇ? ಸರಿ ದೂರ. ಕರಗಳನ್ನು ಜೋಡಿಸಿ ಬೊಬ್ಬರು ವಾಹನ ವಿನಯದಿಂದ ಹೇಳುತ್ತಿದ್ದಾನೆ. ತಾತ, ನೀನಾಡುವ ಮಾತನ್ನ ನಾನು ಸಿಟ್ಟಿನಿಂದ ಸ್ವೀಕರಿಸುತ್ತೇನೆ ಎಂದು ಭಾವಿಸಬೇಡ. ಅರಿಯದಲೆ ತುರಗವನ್ನು ಕಟ್ಟಿದರೆಲ್ಲ ಅನುಯಾಯಿಗಳು ತಾತ, ಅರಿಯದಲೆ ಕಟ್ಟಿದರು ತುರಗವನ್ನ ಎಲ್ಲನು

0: ಕಿರಣಿ ಸಪರಾಧ ವೆನುತ ಚರಣ ಕೆರಗಿದೆನು ತಾತ ಕರುಣೆಯನ್ನು ತೋರ ಕರುಣಾಭೂತ. ತಿಳಿಯದೆ ಕುದುರೆಯನ್ನು ಕಟ್ಟಿದ ಕಾರಣಕ್ಕಾಗಿ ಕ್ಷಮಾಪಣೆಯನ್ನು ಕೇಳುತ್ತಿದ್ದೇನೆ ತಾತ, ನನ್ನ ಅಪರಾಧವನ್ನು ಮನ್ನಿಸು.
1: ಅರ್ಜುನ ಸಿಟ್ಟಿನಿಂದ ಹೇಳಿದೆ, ಅಲವೋ ಮಾತಿಗೆ ಮಾತಿಗೆ ತಾತ

ಅದರದಲ್ಲಿ ಜಂಬುಕ ಉಜನಿಪುದೇ ಹೆಂಬೇಡಿ ಬಂದಿನಿ ಮೇಲ ಸುತನೋರ್ವನೆಗೆನೆಗೆ ವೀರ ಅಭಿಮನ್ಯು ಚಕ್ರಯೂಹದಲ್ಲಿ ಹರಣವನ್ನು ತೊರೆದ ತುರಗವನ್ನು ಕಟ್ಟಿ ಪೆದರಿ ಪಿಲ್ಜರವ ಹೆಂಬೇಡಿ ಸರೆಯಲು ತನ್ನ ಪಾದದಿ ಒದೆಯಲಾಗ ನೀನು ನನ್ನ ಮಗನೇನು ಸಿಂಗದುದರದಲ್ಲಿ ಜಂಬುಕವ ಜನಿಪುದೇ ಹೆಂಬೇಡಿ ಪಂದಿ ನೀನಲ ಸುತನೋರ್ವನೆ ಎನೆಗೆ ವೀರ ಅಭಿಮನ್ಯು ಚಕ್ರ ಯೂಹದಲ್ಲಿ ಹರಣವನ್ನು ನೀಗಿದ ರಣಕ್ಕೆ ಹೆದರಿದ ಹೇಳಿ ಸರೆಗೆಂದು ಎಡಗಾಲಿನಿಂದ ಒದ್ದ ಕೆಳಗುರುಳಿದ ಬಬ್ರುವಾಹನ ಅಪಮಾನವನ್ನು ಸಹಿಸಿ ದುಗುಡದ ಮನದೊಳಗಡೆ ತಾನೇ ಯೋಚಿಸುತ್ತಿದ್ದಾನೆ ಯಾರು ಒದ್ದದ್ದು ನನ್ನ ತಂದೆಯಲ್ಲವೇ ಚಿಕ್ಕಂದಿನಲ್ಲಿ ಮಾಡುವ ಅಪರಾಧಗಳಿಗೆ ತಿದ್ದಿ ಹೀಗೆ ನಡೆಯಬೇಕೆಂದು ಹೇಳಿಕೊಡಬೇಕಾದ ತಂದೆ ಈ ಪ್ರೌಢಾವಸ್ಥೆಯಲ್ಲಿ ಬಂದು ತಿದ್ದುತ್ತಿದ್ದಾನೆ ಎಂದರೆ ತಂದೆ ಒದ್ದದ್ದಲ್ಲ ಅಪರಾಧವೇನು ಎಂದು ಮೆಲ್ಲನೆ ತಂದೆಯ ಬಳಿಗೆ ಬಂದು ಕರಗಳನ್ನು ಜೋಡಿಸಿ ತಾತಾ

ತಾತ ನಿನ್ನನ್ನು ಕರೆತರುವೆ ಎಂದರು ತ ಮಾತನ್ನು ಕೊಟ್ಟಿದ್ದೇನೆ ಎನ್ನ ತಾಯಿಗೆ. ಮುತ್ತಿನ ಆರತಿಯ ಪಿಡಿದು ಕಾದಿರುವಳು ಮನೆ ಬಾಗಿಲಲ್ಲಿ. ಕರುಣೆಯನ್ನು ತೋರು ತಾತ, ದಯಮಾಡಿ ಬಾರೋ. ಪಾರ್ಥೆ ಕೇಳಿದ, ತಾಯಿ ಯಾರೋ ನಿನ್ನ ತಾಯಿ? ಪಪ್ರವಾಹನ ಹೇಳುತ್ತಿದ್ದಾನೆ, ತಂದೆ ಮರ್ತು ಹೋಯಿತೆ? ಹಾಗಾದ್ರೆ ಸ್ವಲ್ಪ ಸ್ವಲ್ಪ ನೆನಪು ಮಾಡುತ್ತಿದ್ದೇನೆ ಕೇಳು. ನೀನು ಜೈತ್ರ ಯಾತ್ರೆಗೋಸ್ಕರವಾಗಿ ಬಂದಾಗ ವಿವಾಹವಾದಿಯಲ್ಲ ಗಂಧರ್ವ ಕನ್ಯೆಯಾದ ಚಿತ್ರಾಂಗದೆ, ಅವಳು ನನ್ನ ತಾಯಿ. ಹೆತ್ತವಳು ಚಿತ್ರಾಂಗದ ಸಲಹಿದಳೆಲ್ಲ ಉಲೂಪಿತ, ನನ್ನ ಹೆತ್ತ ತಾಯಿ ಚಿತ್ರಾಂಗದೆ, ನನ್ನನ್ನು ಸಾಕಿ ಸಲಹಿ ಎಲ್ಲ ರೀತಿಯಲ್ಲೂ ಪೋಷಣೆಯನ್ನು ಮಾಡಿದವಳು ಉಲೂಪಿ. ಅವರಿರುವರೂ ಕೂಡ ನಿನ್ನ ಪತ್ನಿಯರಲ್ಲವೇ? ನನ್ನ ತಾಯಿ ಗಂಧರ್ವ ಕನ್ಯೆ, ನನ್ನ ಆ ಉಲೂಪಿ ತಾಯಿಯು ನಾಗಲೋಕದ ನಾಗಕನ್ಯೆ, ಅವರಿಬ್ಬರು ನಿನ್ನ ಪತ್ನಿಯರಲ್ಲವೇ? ಪಾರ್ಥ ಗಹಿಗಹಿಸಿದಕ್ಕ ಏನಂದೇ, ಚಿತ್ರಾಂಗದೆ ಚಿತ್ರಾಂಗದೆಯೋ ನಿನ್ನ ಮಾತ? ಪಾದ ಹಿಡಿದಿರುವ ಆ ಬಬ್ರವಾಹನ ಕಣ್ಣು ಕೆರಳಿ ತಂದೆಯನ್ನೇ ನೋಡುತ್ತಿದ್ದಾನೆ, ಬಾಯಿನಲ್ಲಿ ಇನ್ನಾವ ಅಪಶಬ್ದಗಳು ಹೊರಬರುವುದೋ ಎಂದು. ಪಾರ್ಥ ಮುಂದುವರೆದ, ಮಿಂಚಿನಂತಹ ಕೊಂಚಮತಿಯ ಮಾತುಗಳು ಹೊರಡಿತು ಪಾರ್ಥನ ಬಾಯಿನಲ್ಲಿ. ಏನಂದೇ, ನಿನ್ನ ತಾಯಿ ಚಿತ್ರಾಂಗದೆ, ಅವಳಾರು ಬಲ್ಲೆಯ? ಗಂಧರ್ವರ ಮನವೊಲಿಸುವ ನರ್ತಕಿಯಲ ನಿನ್ನ ಮಾತ, ಗಂಧರ್ವರ ಒಲಿಸುವ ನರ್ತಕಿಯಲ ನಿನ್ನ ಮಾತ. ಭಾವಿಸಲು ನರ್ತಕಿಯ ಸುತ, ವಿವೇಚಿಸಲು ವೇಷಾ ಸುತ. ಗಂಧರ್ವರ ಮನವೊಲಿಸುವ ನರ್ತಕಿಯಲ್ಲವೇ ನಿನ್ನ ತಾಯಿ? ಆ ನರ್ತಕಿಯ ಮಗ ನೀನು, ನನ್ನ ಮಗನೆಂದು ಹೇಳಬಹುದೇ? ವಿಚಾರಿಸಿರೋಳಲು ನೀನು ವೇಷ್ಯಾಸುತ. ಪಾದವನ್ನು ಹಿಡಿದಿರುವ ಬಬ್ರುವಾಹನ ಒಮ್ಮೆಗೆ ಸಿಟ್ಟಿನಿಂದ ಲಂಬರಿಸಿದರಂತೆ, ಪಾರ್ಥ ಮಾತೆಯನ್ನವಳ ವೇಷ್ಯ ಎಂದು ಜರಿದವನೇ, ಜೀರ್ವಾಣರಿದಕ್ಕೆ ಸಾಕ್ಷಿ ಇರಲಿ. ಮಾತೆಯನ್ನವಳ ಜರಿದವನ ಶಿರವಂ ತರಿದು ತಲೆಗುರುಳಿಸದಿದ್ದೊಳೆ ಯಾಂ ಚಿತ್ರಾಂಗದೆಯ ಸುತನೇ, ಸಿದ್ಧನಾಗು ಯುದ್ಧಕ್ಕೆ. ಸೈನಿಕರೇ ತೆರಳಲಿ, ಈ ಅಪಾರವಾದ ಐಶ್ವರ್ಯವನ್ನು ಮಣಿಪುರವನ್ನು ಸೇರಿಸಿ ಅಲ್ಲಿಂದ ಅಪಾರವಾದ ಸೈನ್ಯ ಬಲವನ್ನೆಲ್ಲವನ್ನು ತೆಗೆದುಕೊಂಡು ಬನ್ನಿ ಎಂದು ಹಿಂತಿರುಗಿ ತನ್ನ ಸಮಸ್ತ ಸೈನ್ಯವನ್ನೆಲ್ಲವನ್ನು ತಂದರಂತೆ. ಇದರಲ್ಲೆಲ್ಲವನ್ನು ನೋಡುತ್ತಿದ್ದ ಹಂಸಧ್ವಜ ಹೇಳಿದ, ನಾರಾಯಣ ನಾರಾಯಣ ನಾರಾಯಣ, ಇನ್ನಾಯಿತು ನಮ್ಮ ಕೆಲಸ. ಆ ಮಹಾನುಭಾವನಾದ ಬಬ್ರುವಾಹನನ್ನು ಸೆಣಸಾಡಲು ಸಾಧ್ಯವೇ ಅಲ್ಲ ಅಪ್ಪ ಅಂತ ಬಂದು ಕಾಲಿಗೆ ನಮಸ್ಕಾರ ಮಾಡಿದಾಗ, ಬಾರೋ ಮಗನೇ ಅಂತ ತಬ್ಬಿದ್ದರೆ ಇವರಪ್ಪನ ಮನೆ ಗಂಟೆಯನ್ನು ಹೋಗ್ತಿತ್ತು. ಈಗ ಯುದ್ಧಕ್ಕಾಗಿ ನಮ್ಮನ್ನೆಲ್ಲರನ್ನು ಬಲಿ ಕೊಡುವುದಕ್ಕೆ ಸಿದ್ಧನಾದರೆ, ಅದೋ ಅದೋ ಬಂದ ಬಂದ ಅನ್ನುವಾಗ ಬಬ್ರುವಾಹನ ರಥವೇರಿ ಬಂದನಂತೆ. ಬಾ ಕಲಿಪಾರ್ಥನೇ, ನಿನ್ನ ಪೌರುಷವೇನಿದೆ ಎಂಬುದನ್ನು ನೋಡಲೀಗ ಸದವಕಾಶವಾಗಿದೆಯಾದ್ದರಿಂದ ಬಾ. ಅರ್ಜುನನೊಮ್ಮೆ ಕಣ್ಣನ್ನು ಕೆಕ್ಕರಿಸಿ ನೋಡುತ್ತಾ ಹೇಳಿದರು, ಎಲವೋ ಕ್ಷುಲ್ಲಕ, ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮರೇ ಮೊದಲಾದ ಮಹಾಪ್ರಭುಜಗಳನ್ನು ಸೆರೆಸಾಡಿದ ಈ ಪಾರ್ಥನ ಸಮ್ಮುಖದಲ್ಲಿ ಕ್ಷುಲ್ಲಕ ಬಾಲಕನಾದ

ನೀನೋರ್ವನು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆಯಾ ನೋಡು ಅನ್ನುವಾಗ ಪಕ್ಕದಲ್ಲೇ ಇದ್ದ ಸೈನಿಕರು ಒಬ್ಬೊಬ್ಬರಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಯುದ್ಧಕ್ಕೆ ಬರುವಾಗ ಒಬ್ಬರಲ್ಲದೆ ನೋಡಲು ಅಸಾಧ್ಯವಾಗುವ ತರದೊಳಗೆ ಅಪಾರವಾದ ಸೈನ್ಯ ಸೇರಿದೆ. ಈ ಸೈನ್ಯವನ್ನು ಕಂಡು ಯುದ್ಧ ವರ್ಣನೆಯನ್ನ ಈ ರೀತಿ ಮಾಡುತ್ತಿದ್ದಾರೆ. ಕಲಿಕಿತಾ

ಶಬ್ದಗಳು ತರ ತರ ನಡುಗುವ ಕಿರಿಕಲ್ಲು ತರಗ ಕೇಂಕರಿಸುತ್ತಿದೆ ಜಯಕಾರಗಳು ಕದನದ ಕಲಿಗಳ ಕೇಂಕಾರ ಕುಲಗ ತಂಡದ ಹೇ ಶಾರವ ಪರಿತಪ ಜನರ ಹಾಕಾರವ ಅನಿಲ ವರುಣ ಅಸ್ತ್ರಗಳ ಮಿಲನ ಅನಿತ ಜಗಕ್ಕೆ ಭಯ ಕಾರಣ ಕದನ ತಂಡು ಬೆರಗಾದರು ಸುರನಂಪರದಲ್ಲಿ ಅವುಗಳು ಬೆರಗಾದರು. ಆಶ್ಚರ್ಯವನ್ನು ಸೂಚಿಸುವಂತಹ ಯುದ್ಧ ಪ್ರಾರಂಭವಾದೊಡನೆ ದೇವತೆಗಳೆಲ್ಲರೂ ಸಹ ಆಶ್ಚರ್ಯವನ್ನು ತೋರುತ್ತಿದ್ದಾರೆ ಎಂದರೆ ಮಹಾನುಭಾವನಾದ ಬಭ್ರುವಾಹನನಿಂದ ಕರದಿಂದ ಹೊರಟಂತ ಅಸ್ತ್ರಗಳೊಂದೊಂದು ಕೋಟಿ ಸಿಡಲು ಪ್ರಕಾಶವಾಗಿ ಧರ ಧರ ಧರ ಧರದೆ ಹೊರಡಿಸುತ್ತದೆ ಎಲ್ಲರಂದ. ಒಬ್ಬೊಬ್ಬರಾಗಿ ಎದುರಾದರೂ ಅನುಸಾಲ್ವ, ಹಂಸಧ್ವಜ, ಯವ್ವನಾಶ್ವ, ಅನಿರುದ್ಧ ಇವರನ್ನೆಲ್ಲರನ್ನು ಕೆಳಕ್ಕೆ ಕಳುಹಿದ ಮೇಲೆ ಅರ್ಜುನ ನೋಡಿದ ತನ್ನ ಕಡೆಯಲಾಗುತ್ತಿರತಕ್ಕಂಥ ಅಪಜಯವನ್ನ. ಮಗನನ್ನು ಕರೆದನಂತೆ ವೃಷಕೇತುವನ್ನ. ಕುಮಾರ, ಯುದ್ಧ ಪ್ರಾರಂಭಕ್ಕೆ ಮೊದಲೇ ನನ್ನ ಕಿರೀಟದ ಮೇಲೆ ಹದ್ದು ಒಂದು ಬಂದು ಕುಳಿತಾಗಲೇ ತಿಳಿದೆ ಇದು ಅಪಜಯದ ಸಂಕೇತ ಎಂದು. ಋಷಿಕೇತು, ಈಗ ನಮ್ಮ ವಂಶಕ್ಕೆ ಉಳಿದಿರುವನು ನೀನೊಬ್ಬನೇ. ಬೇಗ ಹಿಂತಿರುಗು ಗಜಪುರಕ್ಕೆ, ಹಸ್ತಿನಾಪುರಕ್ಕೆ ಹೋಗಿ ಧರ್ಮರಾಜನಿಗೆ ಭಿನ್ನವಿಸು ಇಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಸ್ಥಿತಿಯನ್ನ. ಋಷಿಕೇತ ಹೇಳಿದ, ಚಿಕ್ಕಪ್ಪ, ಚಿಕ್ಕ ತಂದೆಯನ್ನು ರಣರಂಗದಲ್ಲಿ ಒಬ್ಬನನ್ನಾಗೆ ಬಿಟ್ಟು ರಣರಂಗದಿಂದ ಓಡಿ ನಾನು ಊರನ್ನು ಸೇರಿದೆವೆಂದರೆ ಎನ್ನ ತಂದೆಯಾದ ದಾನಶೂರ ಕರ್ಣನ ಕೀರ್ತಿಗೆ ಕಳಂಕ ತಂದಂತಲ್ಲವೇ. ಇಲ್ಲ ಇಲ್ಲ, ಇದ ನೋಡು, ನಾನು ಹೋಗಿ ಅವನೊಂದೆ ಸೆಣಸಾಡುತ್ತೇನೆ ಎಂಬುದಾಗಿ ರಥವನೇರಿ ವೃಷಕೇತು ಬಭ್ರುವಾಹನ ಸಮ್ಮುಖದಲ್ಲಿ ಬಂದು ನಿಂತಿದ್ದಾನೆ. ಆ ವೃಷಕೇತು ಬಭ್ರುವಾಹನ ವೀರ್ವರಿಗೂ ಸಹ ಯುದ್ಧವೆಂಬುದು ಅಮೋಘವಾಗಿ ನಡೆಯುತ್ತಿದ್ದರೆ ಬಹುಕಾಲ ಹೋರಾಡಿದಾಗ ಬಭ್ರುವಾಹನ ಹೇಳುತ್ತಿದ್ದಾನೆ, ಅಯ್ಯ ನೀನು ನನಗೇನಾಗಬೇಕು ಗೊತ್ತೆ, ನಾನು ನಿನಗೇನಾಗಬೇಕು ಗೊತ್ತೆ, ನೀನು ನನಗೆ ನಮ್ಮ ದೊಡ್ಡಪ್ಪನ ಮಗ, ನಾನು ನಿನಗೆ ನಿಮ್ಮ ಚಿಕ್ಕಪ್ಪನ ಮಗ. ನಿಮ್ಮಪ್ಪ ನಮ್ಮ ಎಂಬಪ್ಪ ಸಮರದಲ್ಲಿ ಕೊಲ್ದ, ನಿಮ್ಮಪ್ಪ ಮಗ ನಿನ್ನಂ ಎನ್ನಪ್ಪ ಮಗ ಎನ್ನ ಮುಂಗಡೆಗೆ ತಂದ ಕೊಲ್ಲಲು ಕರ ತಂದ. ನಿಮ್ಮ ತಂದೆಯಾದ ದಾನಶೂರ ಕರ್ಣನನ್ನ ನನ್ನ ತಂದೆಯಾದ ಅರ್ಜುನ ಸಮರಾಂಗಣದಲ್ಲಿ ಸಂಹರಿಸಿ ಆ ಕರ್ಣನ ಮಗನಾದ ನಿನ್ನ ಅರ್ಜುನನ ಮಗನಾದ ನನ್ನ ಸಮ್ಮುಖದಲ್ಲಿ ತಂದು ನಿಲ್ಲಿಸಿದ್ದಾನೆ. ಕಾರಣ ನಾನು ನಿನ್ನನ್ನು ಕೊಂದೆ ಎಂದರೆ ಕೀರ್ತಿ ಉಳಿಯಲಿ ಎಂದು. ಋಷಿಕೇತು, ನಿನಗೇನಾದರೂ ನಿಮ್ಮಪ್ಪನ ಮೇಲೆ ಅಭಿಮಾನವಿದ್ದರೆ ನನ್ನ ಸಂಗಡ ಸೇರು, ನಾವಿಬ್ಬರೂ ಸೇರಿ ಆ ಅರ್ಜುನನ್ನು ಹೊಡೆದಾಕಿ ಬಿಡೋಣ. ಋಷಿಕೇತು ನಗುತ್ತಾನೆ, ಯಾರ ಮಗನೆಂಬುದನ್ನು ಬಲ್ಲಯ್ಯ ನನ್ನ? ಹೆತ್ತವಳು ಬಂದು ಇತ್ತಬಾ ಮಗನೇ ಎಂದು ಕರೆದಾಗ ಒಡಲು ಎನ್ನ ಒಡೆಯರಿಗೆ, ಹರಣ ಸಿರಿ ರಮಣನ ಚರಣಕ್ಕೆ, ಧನವು ದೀನದನರಿಗೆ ಎಂದು ಸಾರಿ ಸಮರಾಂಗಣದಲ್ಲಿ ಹೋರಾಡಿ ಅಮರನಾಗಿ ಮೆರೆದ ದಾನಶೂರ ಕರ್ಣನ ಮಗನಾದ ನನ್ನನ್ನ ಈ ಒಳಸಂಚಿನ ಮಾತಿಗೆ ಒಳಪಡಿಸಲು ನೋಡುತ್ತಿರುವೆಯಾ? ನಿಲ್ಲು ಯುದ್ಧಕ್ಕೆ ಎಂದು ಘೋರ ಯುದ್ಧ ನಡೆಯುತ್ತಿದೆ. ಬಹುಕಾಲ ಯುದ್ಧ ನಡೆದಾಗ ಬಭ್ರುವಾಹನ ತನ್ನ ಕರದಿಂದ ಶರವನ್ನು ತೆಗೆದು ಜಯ ಮಾತಾಂತರನ್ನು ಧಮ್ಮನೆ ಹೊಡೆದನಂತೆ. ಆ ಬಾಣಕ್ಕೆ ಎದೆಕೊಟ್ಟು ವೃಷಕೇತು ನಾರಾಯಣ ಗೋವಿಂದ ಎಂದು ತಲೆಹಾರಿದೆ ಕೆಳಗುರುಳಿದೆ. ಓಡಿ ಬಂದ ಅರ್ಜುನ ಶೋಕದ ಕಣ್ಣೀರನ್ನು ಸುರಿಸುತ್ತಿದ್ದಾನೆ. ಮಗನೇ, ಅಭಿಮನ್ಯು ಹೋದ ಮೇಲೆ ನಿನ್ನನ್ನು ನೋಡಿ ಸಮಾಧಾನ ಪಡುತ್ತಿದ್ದ ನಾನು, ಈಗ ನಿನ್ನನ್ನು ಕಳೆದುಕೊಂಡು ಬಾಳುವುದಾದ್ರೆ ಹೇಗೆ? ವೃಷಕೇತು ನಾನು ಬಾಳುವುದು ಹೇಗೆ? ಕಂಡ ಬಭ್ರುವಾಹನ ನಕ್ಕ, ಇದೆಯೋ ಕಲಿಪಾರ್ಥದ ಪರಾಕ್ರಮ. ಮುರಹರ ಮುಕ್ಕಣ್ಣನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ತಂದೆನೆಂದೆಂದೆಲ್ಲೆಯೂ ಸಾರಿದೆಯಲ್ಲ, ಇದೆಯೋ ನಿನ್ನ ಶೌರ್ಯ? ಏನಾಗಿತ್ತು ಸಮರಾಂಗಣದಲ್ಲಿ ತರಳರ ಕೊರಳನ್ನು ಕೊರೆಯುವಾಗ ಅವರ ತಂದೆ ತಾಯಿಗಳ ಕರುಳು ಈ ರೀತಿಯಾಗಿ ಅಳುತ್ತಿತ್ತೆಂಬುದಾಗಿ ಯೋಚಿಸಿದೆಯಾ? ಇಂದು ನಿನ್ನ ಕರುಳಿನ ಕುಡಿಯೊಂದು ನೆಲಕುರುಳಿದಾಗ ಅದಕ್ಕಾಗಿ ಕಣ್ಣೀರ ಕರೆವ ಹೇಳಿಯೇ ಬಾ ಯುದ್ಧರಂಗಕ್ಕೆ. ಮಾತೆಯನ್ನವಳ ವೇಷ ಎಂದು ಜರದವಳೆ ಬಾ ಯುದ್ಧರಂಗಕ್ಕೆ. ಸಿಂಗದುದರದಲ್ಲಿ ಜಂಬುಕವು ಜರಿಪುದೇ ಹೆಂಬೇಡಿ ಪಂದಿ ಎಂದೆನ್ನ ಸಾರಿದವನೇ, ಯಾಂ ಸಿಂಗದ ಮರಿಯೋ ಜಂಬುಕದ ಮರಿಯೋ ತೋರಲು ಅವಕಾಶವನ್ನು ನೀಡಲು ಬಾ ಯುದ್ಧಕ್ಕೆ ಎಂದಾಗ ಪಾರ್ಥ ಸಹಿಸಲಾರದೆ ಏಕ

0: ಬಲವಾದ ರಥವರೇರಿಬ ಪ್ರವಾಹನ ಎದುರಿನಲ್ಲಿ ಯುದ್ಧಕ್ಕೆ ಬಂದು ನಿಂತಿದ್ದಾನೆ. ತಂದೆ ಮಕ್ಕಳ ಯುದ್ಧ ಪ್ರಾರಂಭವಾಯಿತು. ಅಂಬರದಲ್ಲಿ ನಲಿವ ಸುರರು ಆನಂದದಲ್ಲಿ ಮತ್ತೆಂದು ಕಾಣದ ಕದನವಿದು ಎನ್ನುತ್ತ ನೋಡುತ್ತಿರೇ. ಇನ್ನಿಂಥ ಯುದ್ಧ ನೋಡಲು ಸಾಧ್ಯವೇ ಇಲ್ಲ ಎನ್ನುತ್ತಿದ್ದಂತೆ ಬಹುಕಾಲ ಹೋರಾಡಿದ ಮೇಲೆ ತಂದೆಯನು ನೋಡಿದ ಈ ಬಬ್ರವಾಹನ ತಾಯನ್ನು ಜರಿದವನಲ್ಲವೇ ಎಂದು ಬತ್ತಳಿಕೆಯಿಂದ ಮಹಾಸ್ತ್ರವನ್ನು ತೆಗೆದವನಾಗಿ ಆಕರಣಾಂತವಾಗಿ ಧನುಸಿನಲ್ಲಿ ಮೂಡಿ ಅದನ್ನು ಸೆಳೆದು ಪಾರ್ಥನ ಶಿರಕ್ಕೆ ಗುರಿಯಿಟ್ಟು ಢಮ್ಮನೆ ಹೊಡೆದಂತೆ ವಿಧಿವಶಕ್ಕೆ ಸಿಕ್ಕಿದ ಪಾರ್ಥ, ಗಂಗಾದೇವಿಯ ಶಾಪಕ್ಕೆ ತುತ್ತಾಗಿದ್ದ ಪಾರ್ಥ ಮತ್ತೇನು ತೋರದೆ ನಿಂತಿದ್ದಂತೆಯೇ ಆತನ ತಲೆಯು ಢಮ್ಮನೆ ಹಾರಿದೆ. ನಭೋಮಂಡಲವರೆಗೂ ಸಾರಿ ನೆಲಕ್ಕುರುಳಿತಂತೆ.
1: ಜಯಕಾರವನ್ನು ಮಾಡುತ್ತ ಬಬ್ರವಾಹನನು ನಾಡಿಗೆ ಹಿಂತಿರುಗಿದ. ಆರತಿಯ ತಟ್ಟೆಯನ್ನು ಹಿಡಿದಿದ್ದ ತಾಯಿ ಮಗನನ್ನು ನೋಡುವಾಗ ಪಕ್ಕದಲ್ಲಿದ್ದವರು ಹೇಳುತ್ತಿದ್ದಾರಮ್ಮ, ಪಾರ್ಥನನ್ನು ಜಯಿಸಿದ ವೀರ, ತ್ರಿಭುವನ ಮಲ್ಲನನ್ನು ಗೆದ್ದ ಮಲ್ಲ. ತಾಯಿ ಕೇಳಿದ ಏನಂದೆ, ನನ್ನ ಪತಿಯು ಇವನೊಡನೆ ಹೋರಾಡಿ ಪ್ರಾಣವನ್ನು ಬಿಟ್ಟರೆ? ನಾರಾಯಣ ಎಂದು ಕೈಯಲ್ಲಿದ್ದ ತಟ್ಟೆಯನ್ನು ಢಮ್ಮನೆ ಕೆಳಗೆ ಹಾಕಿದಳಂತೆ. ತಂಗಿಯಾದ ಉಲೂಪಿಯೊಡನೆ ಅರಮನೆಗೆ ಬಂದು ಪತಿಯು ಗುರುತಿಗಾಗಿ ಕೊಟ್ಟಿದ್ದ ದಾಳಿಂಬರೆ ಗಿಡವನ್ನು ಕಂಡು ಅದು ಬಾಡಿ ಹೋದ ಕಾರಣ ಏನೋ ಅನಾಹುತವಾಗಿದೆ ಎಂದು ಓಡೋಡಿ ಸಮರಾಂಗಣಕ್ಕೆ ಬಂದು ನೋಡುತ್ತಾಳೆ. ಅಲ್ಲಿ ರುಂಡವಿಲ್ಲದೆ ಬಿದ್ದಿರುವ ಪಾರ್ಥನನ್ನು ಕಂಡು ಎರಡು ಕೈಗಳಿಂದ ಆತನ ಪಾದವನ್ನು ತನಗಡೆ ಹತ್ತಿ ಗಳಗಳನೆ ಅಳುತ್ತಿದ್ದಾಳೆ. ಅಳುತಾ ಪಕ್ಕದಲ್ಲಿ ತಿರುಗಿ ತನ್ನ ಮಗನನ್ನು ಕುರಿತು ಹೇಳಿದರಂತೆ. ಸಾರ್ಥಕವಾಯಿತು ಮಗನು. ಎಷ್ಟು ಕಾಲದಿಂದ ನೀ ಮನದಲ್ಲಿ ಈ ಮಾತನ್ನು ಬಚ್ಚಿಟ್ಟಿದ್ದೆ? ನಾವು ಮುತ್ತೈದೆಯರಾಗಿ ಬಾಳುವುದು ನಿನಗೆ ಇಷ್ಟವಿಲ್ಲಬೇಕಂತ. ಮಗನೇ, ಒಂದು ಉಪಕಾರವನ್ನು ಮಾಡು. ಬಬ್ರವಾಹನ ಕೇಳಿದ ಏನು ಮಾತ ಕಂದ, ಆವ ಶರದಿಂದ ನಿನ್ನ ಪಿತನ ಶಿರವ ತರಿದೆಯೋ, ಮತ್ತದೇ ಶರದಿಂ ನಂಬೀರ್ವರ ಶಿರವ ತರಿದು ಧರೆಯೊಳಗೆ ಮಾತಾ ಪಿತರ ಕೊಂದ ಧೀರನೆಲ್ದೆನಿಸಿ ಮೆರೆಯೋ. ತಂದೆ ತಾಯಿಗಳಿಬ್ಬರನ್ನು ಕೊಂದ ಧೀರ ಎಂಬ ಕೀರ್ತಿಗೆ ಭಾಜನನಾಗು ಮಗನೇ. ಬಬ್ರವಾಹನ ತಾಯಿ ಕಡೆ ತಿರುಗಿ ನೋಡಿ ಹೇಳುತ್ತಿದ್ದನಮ್ಮ, ನನ್ನ ತಂದೆಯೇ ಒಂದು ಮಾತನ್ನು ಕೇಳುವ ಆನಂತರದಲ್ಲಿ ನೀನು ನಿನ್ನಿಚ್ಛೆ ಬಂದಂತಮ್ಮ. ಮಾತಾ, ಯಾರಿಗೂ ಬಾಗದಿದ್ದ ಈ ಶಿರವನ್ನು ತಂದು ಓಡೋಡಿ ಬಂದು ತಂದೆ ಎಂದು ಪಾದ ಕೆರೆಗೆ ನಮಸ್ಕರಿಸಿದರೆ ಎಲ್ಲರ ಎದುರಿನಲ್ಲಿ ಯಾರು ನೀನು ಎಂದು ಪ್ರಶ್ನಿಸಿದ. ಮಾ, ಆ ಅಪಮಾನವನ್ನು ಮನದೊಳಗಡಗಿಸಿಕೊಂಡು ಮತ್ತೆ ಎದ್ದು, ತಂದೆ ನಾನು ನಿನ್ನ ಮಗ, ನಾನು ನಿನ್ನ ಕುಮಾರ, ನಾನು ಮಾಡಿದ ಅಪರಾಧವನ್ನು ಮನ್ನಿಸು ಎಂದು ಬೇಡಿದರೆ, ನೀನು ಮಗನೇನು, ನನ್ನ ಮಗನೆಂದರೆ ಅಭಿಮನ್ಯು ಓರ್ವನೇ, ಸಿಂಗದುದರದಲ್ಲಿ ಜಂಬುಕವು ಜರಿಪುದೇ ಹೆಬ್ಬೇಡಿ ಪಂದಿ ನೀನೆಂದನ್ನ ಎಡಗಾಲಿನಿಂದೊದ್ದ.
2: ಅಲ್ಲಿಗೂ ಸೈರಿಸಿ ಪದಕೆರಗಿ
1: ಹೊಟ್ಟಿಯಿಂದಲೇ ಬೇಡಿದೆ ಅಪ್ಪ, ಮನೆ ಬಾಗಿಲಲ್ಲಿ ಮಾತೆ ಕಾದಿರುವಳು, ಮುತ್ತಿನಾರತಿಯ ಪಿಡಿದು ಬಾ ಎಂದು.
2: ಅಮ್ಮ,
1: ಮಾತೆಯ ಮಾತ ಕೇಳಿದೊಡನೆ ಆಡಿದ ನುಡಿಯ ಕಿಡಿಯೊಂದು ಎನ್ನ ಹೃದಯವನ್ನು ದಹಿಸಲಾರಂಭಿಸಿತು. ಮಾತ, ಆರು ನನಗೆ ತಾಯಿ ತಂದೆ ಗುರು ದೈವ ಸರ್ವಸ್ವ ಎಂದು ಭಾವಿಸಿರುವನು ಅಂತಹ ತಾಯನ್ನು ವೇಶ್ಯ ಎಂದು ಜರಿದೊಡನೆ ರೋಮ ರೋಮಗಳೆಂದು ಕುಡಿಯಲಾರಂಭಿಸಿತು. ಮಾತ, ಮಾತಾ ಎನ್ನವಳ ವೇಶ್ಯ ಎಂದು ಜರಿದವನ ಶಿರವನ್ನು ತರೆದು ತಲೆಗುರುಳಿಸುವಳಾಗಿ ಶಬದವನ್ನು ತೊಟ್ಟೆ, ಶರವನ್ನನ್ನು ಅಕ್ರಾಣಿಸಿ ತೊರೆದೆ, ಏಕ ಶರದಿಂದಲೇ ಶಿರವಂ ತರಿಸಿದೆ. ಧಳ ಧಳನೆ ಹರಿವ ಆ ನೆತ್ತರನ್ನು ಕಂಡು
2: ಆಗ ಮನದೊಳಗೆ ನೋಡಿದ್ದು, ತಂದೆಯನ್ನು ಕೊಂದ ಪಾಪಿ ನಾನಲ್ಲದೆ.
1: ಅಮ್ಮ, ನಾಳಿನ ಇತಿಹಾಸ ಬರೆಯುವರು ಇವನೇ ತಂದೆಯನ್ನು ಕೊಂದವನೆಂದು ಬೆರಳಿಟ್ಟು ತೋರುವ ಮುನ್ನ ಹೆತ್ತವ್ವ ನೀನು ಕಣ್ಣೀರು ಸುರಿಸಿ ಅಯ್ಯೋ ಪಾಪಿ ಎಂದೆನ್ನ ಶಪಿಸುವ ಮುನ್ನ ಇದ ನೋಡು, ಈಗಲೇ ಅಗ್ನಿ ಪ್ರವೇಶವನ್ನು ಮಾಡಿ ನನ್ನ ದೇಹವನ್ನ ಆ ಅಗ್ನಿಗಾಹುತಿಯನ್ನು ಮಾಡುತ್ತೇನೆ. ನಾರಾಯಣ ಅಂತ ಮುಂದುಗ್ಗಿದನಂತೆ. ಉಲೂಪಿ ಓಡಿ ಬಂದು ಕೈ ಹಿಡಿದಿದ್ದಾನೆ. ಮಗನೇ, ತಾಳು ತಾಳು ತಾಳು, ನಾನು ನಾಗಕನ್ನಿಕೆ. ಪಾತಾಳ ಲೋಕದಲ್ಲಿ ನನ್ನ ತಂದೆಯಾದ ನಾಗರಾಜನಲ್ಲಿ ಜೀವ ಚಿಂತಾಮಣಿ ಇದೆಯಾದ್ದರಿಂದ ಅದನ್ನು ತರಿಸಿ ಎಲ್ಲರನ್ನು ಜೀವಂತರನ್ನಾಗಿ ಮಾಡೋಣ ಎಂದು ನಿಂತೆಡೆಯಲ್ಲೇ ಕೈಗಳನ್ನು ಜೋಡಿಸಿ ತನ್ನ ಆಪ್ತನೂ ಮತ್ತು ಬಹಳ ಪ್ರೀತಿಯಿಂದ ಈತನನ್ನು ಚಿಕ್ಕಂದಿನಲ್ಲಿ ಸಾಕಿರತಕ್ಕಂಥ ಸೇವಕನಾದ ಪುಂಡರೀಕನನ್ನು, ಪುಂಡರೀಕ ಆ ನಾಗದೂತ ಪಾತಾಳದಿಂದ ಬಂದನಂತೆ. ಏನು ತಾಯಿ, ನನ್ನ ಪತಿಯ ಸ್ಥಿತಿಯು ಹೀಗಿರುವುದರಿಂದ ದಯಮಾಡಿ ಆ ಸುಧಾಮಣಿಯನ್ನು ತೆಗೆದುಕೊಂಡು ಬಾ. ಪುಂಡರೀಕ ಪಾತಾಳಕ್ಕೆ ಹೋದ. ನಾಗರಾಜನ ಬಳಿ ಕರಗಳನ್ನು

ತೋರಿಸಿ ಭೂತಳದಲ್ಲಿ ನಡೆದಿರುವ ರಣರಂಗದ ವಿವರಗಳನ್ನೆಲ್ಲವನ್ನು ಹೇಳಿ ಅಳಿಯನು ಬದುಕಬೇಕಾಗಿರುವುದರಿಂದ ಸುಧಾಮಣಿಯನ್ನು ದಯಪಾಲಿಸು ಎಂದರೆ ಆ ನಾಗರಾಜ ಕೊಡಲು ಆತುರದಿಂದ ಹುಡುಕಾಡುತ್ತಿದ್ದನಂತೆ. ಅಲ್ಲೊಬ್ಬನಿದ್ದ ಧೃತರಾಷ್ಟ್ರ ಅನ್ನೋ ಮಂತ್ರಿ, ಸಾಧ್ಯವಿಲ್ಲ, ಮಾನವ ಲೋಕದ ಜನರು ಕೃತಜ್ಞರು, ಮಾಡಿದ ಉಪಕಾರವನ್ನು ಮರೆಯುವವರಾದ್ದರಿಂದ ಈ ಸುಧಾಮಣಿಯು ಭೂತಳವು ಸೇರಿದರೆ ಮತ್ತೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ, ಆದ್ದರಿಂದ ಕಳಿಸಲಾಗುವುದಿಲ್ಲ. ಖಿನ್ನ ವದನನಾಗಿ ಪುಂಡರೀಕ ಹಿಂತಿರುಗಿ ಬಂದು ಉಲೂಪಿಯಲ್ಲಿ ಈ ಮಾತನ್ನು ಹೇಳಿದ. ಅಮ್ಮ, ನಿಮ್ಮ ತಂದೆ ಕೊಡಲು ಒಪ್ಪಿದರೂ ಅಲ್ಲೊಬ್ಬ ಪಾಪಿ ಧೃತರಾಷ್ಟ್ರ ಮಂತ್ರಿ ಕೊಡಲೀಸಲಿಲ್ಲಮ್ಮ. ತಾಯಿ ತಲೆ ತಗ್ಗಿಸಿದಳಂತೆ, ಇನ್ನು ನಾವು ಈ ಕ್ಷಿತಿಯೊಳಗೆ ಉತ್ತಮರಾಗಿ ಬಾಳಲು ಸಾಧ್ಯವಿಲ್ಲ ಅಂದಾಗ ಮಗ ಹೇಳಿದ ಮಾತ, ಪರಚಿಂತೆಯನ, ಪಾತಾಳವನ್ನು ಭೇದಿಸಿ ಎದುರಾಗಿ ಬರುವರನ್ನೆಲ್ಲರನ್ನೂ ಧೂಳೀಪಡದಂತೆ ಅವರನ್ನು ತತ್ತರಿಸುವಂತೆ ಗೈದು ಆ ಸುಧಾಮಣಿಯನ್ನು ತಂದು ಎನ್ನ ತಂದೆಯನ್ನು ಬದುಕಿಸದಿದ್ದೊಡೆ ಪೃಥ್ವಿಯೊಳಗೆ ಯಾಂ ಚಿತ್ರಾಂಗದೆಯ ಸುತನೇ ಮೇಣ್ ಹರಿಕಿಂಕರನೆಂದು ಮೆರವ ಈ ಪಾರ್ಥನಂಶದಿಂದ ಜನಿಸಿದವನೇ, ನನಗನುಮತಿಯರ ಕೊಡು ಎಂದು ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಬತ್ತಲಕಿಯಿಂದ ಬಾರವನ್ನು ತೆಗೆದು ಧರೆಗೆ ಗುರಿಗಿಟ್ಟು ನಾರಾಯಣಂತೆ ಹೇಳಲು ಢಮ್ಮನೆ ಹೊಡೆದರಂತೆ. ಅದು ಸರಸರ ಸರಸರ ಸರನೆ ಕೊರೆದು ಪಾತಾಳಕ್ಕೆ ದಾರಿ ಮಾಡಿದೆ. ಬಬ್ರುವಾಹನ ಸೈನ್ಯ ಸಮೇತನಾಗಿ ನೇರವಾಗಿ ಹೊರಟನಂತೆ ಪಾತಾಳಕ್ಕೆ. ಬರುತ್ತಿರುವ ಸಂದರ್ಭದಲ್ಲಿ ಈ ನಾಗಸೇವಕರು ಕಂಡು ಓಡೋಡಿ ಬಂದು ಹೇಳಿದರು, ಧೃತರಾಷ್ಟ್ರಪ್ಪ, ಅದ ನೋಡು, ಬಬ್ರುವಾಹನ ಬರ್ತಿದ್ದಾನೆ, ಆತ ಬರುತ್ತಿದ್ದಾನೆ. ಮಂತ್ರಿ ಹೇಳಿದ, ಹೋಗರ ಎಲ್ಲ ಸೇರ್ಕೊಂಡು ಅವನು ಕಚ್ಚಿ ಬಿಡಿ. ಸಾವಿರಾರು ಹಾವುಗಳು ಬರುತ್ತಿತ್ತು. ದೂರದಿಂದ ಕಂಡ ಬಬ್ರುವಾಹನ ನಕ್ಕ, ನೋಡೆಂಬುದಾಗಿ ಬತ್ತಲಕಿಯಿಂದ ಬಾಣವನ್ನು ತೆಗೆದು ಅಭಿಮಂತ್ರಿಸಿ ಕೃಷ್ಣ ಎಂದು ಢಮ್ಮನೆ ಹೊಡೆದನಂತೆ. ಆ ಮಂತ್ರಶಕ್ತಿಯಿಂದ ಗರುಡ ಪಕ್ಷಿಗಳು, ಮುಂಗೂಸಿಗಳು, ಕಟ್ಟಿರುವೆಗಳು, ಕೋಳಿಗಳು, ನವಿಲುಗಳೇ ಮೊದಲಾದ ಪ್ರಾಣಿಗಳು ಸೃಷ್ಟಿಯಾಯಿತು. ಈ ಬರುತ್ತಿರುವ ಪ್ರಾಣಿಯನ್ನು ಕಂಡು ಈ ಹಾವುಗಳೆಲ್ಲ ಮುಂದೆ ಹೋಗುತ್ತಿದ್ದವೆಲ್ಲ ದಡ ದಡ ದಡದಂತೆ ಹಿಂದಿಕ್ಕಿರಿ. ಓಡಿ ಬಂದು ಧೃತರಾಷ್ಟ್ರ ಮೇಲೆ ದಡ ದಡದನ್ನು ಬಿದ್ದರು. ಧೃತರಾಷ್ಟ್ರ ನೋಡಿದ್ರೆ, ಯಾಕೋ ಸಾಯ್ತಾ ಇದ್ದೀರಾ? ಅವರಂದ್ರು, ಸ್ವಲ್ಪ ಹೊತ್ತಿರು, ನೀನು ಸಾಯ್ತೀಯ, ಯಾಕೋ ಹಾಗಂತೀಯ. ಬಂದ, ಯಾರು ಬಂದ? ಅದ ನೋಡು, ಬಬ್ರುವಾಹನ ಬಂದ. ಬಬ್ರುವಾಹನ ಸಭೆಯೊಳಗೆ ಪ್ರವೇಶ ಮಾಡಿದ. ಯಾರಾ? ಧೃತರಾಷ್ಟ್ರ. ಧೃತರಾಷ್ಟ್ರ ಎದ್ದೆ. ನಾನೇ ಮಂತ್ರಿ. ಬರಬೇಕು ಬರಬೇಕು ಚಿಕ್ಕ ಮಹಾರಾಜರು, ನಾವೇ ನಿಮ್ಮನ್ನು ಕರೆಸಬೇಕು ಅಂತಿದ್ದೀವಿ, ನೀವೇ ಬಂದು ಬಿಟ್ರಲ್ಲ. ಅಯ್ಯೋ, ಏನು ಆನಂದ, ಏನು ಬೇಕಾಗಿತ್ತು? ಆ ಜೀವ ಚಿಂತಾಮಣಿ, ಅಯ್ಯೋ, ಹೇಳಿ ಕರೆಸಿದ್ರೆ ಕೊಟ್ಟು ಬಿಡ್ತಿದ್ವಲ್ಲ. ಚಿಂತೆ ಇಲ್ಲ, ಕೊಡಿ ಎಂಬುದಾಗಿ ಜೀವ ಚಿಂತಾಮಣಿಯನ್ನು ತೆಗೆದುಕೊಂಡಿದ್ದೆ. ಬಬ್ರುವಾಹನ ತಾನು ರಣರಂಗಕ್ಕೆ ಬರುತ್ತಿದ್ದರೆ ಹಸ್ತಿನಾಪುರಕ್ಕೆ ವಿಚಾರ ಮುಟ್ಟಿತಂತೆ. ಅರ್ಜುನನು ಈ ರೀತಿಯಾಗಿ ರಣರಂಗದಲ್ಲಿ ಉರುಳಿರುವನು ಎಂದು ಕೂಡಲೇ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಧರ್ಮರಾಜನನ್ನು, ಭೀಮನನ್ನು, ಕುಂತಿಯನ್ನು ಕರೆದುಕೊಂಡಿದ್ದೆ. ತಾನು ನೇರವಾಗಿ ಮಣಿಪುರದ ಕಡೆಗೆ ಬರ್ತಾ ಇದ್ದಾನೆ. ಬಂದು ಆ ರಣರಂಗದಲ್ಲಿ ಬಿದ್ದಿರುವನೆಲ್ಲರನ್ನು ನೋಡಿ ಕೃಷ್ಣ ನಾಟಕವಾಡಲಾರಂಭಿಸಿದ. ಪಾರ್ಥ, ನನ್ನನ್ನು ಬಿಟ್ಟು ಹೋದಿಯಪ್ಪ, ನನ್ನನ್ನು ಕಾಪಾಡು ಕಾಪಾಡು ಎಂದು ಕೇಳುತ್ತಿದ್ದವರು ಇನ್ನಾರು ನನ್ನನ್ನು ಆ ರೀತಿ ಕರೆಯುವರಿಲ್ಲವಲ್ಲ ಎಂದು ಚಿಂತೆ ಪಡುತ್ತಿರುವಾಗ ಭೀಮ ಕೈಯಲ್ಲಿ ಗದೆ ಹಿಡಿದ. ಯಾರು? ಕೃಷ್ಣ, ನನ್ನ ತಮ್ಮನ ತಲೆಯನ್ನು ತೆಗೆದವರು ಯಾರು ಹೇಳು, ಈಗಲೇ ಅವರ ತಲೆಯನ್ನು ತೆಗೆದು ಬಿಡ್ತೇನೆ. ಕೃಷ್ಣ ಹೇಳಿದ, ಅಯ್ಯ, ಸದ್ಯ ಪಾರ್ಥ ಬದುಕೋದು ನೋಡು ಎಂದರೆ ಇವನ ತಲೆಯನ್ನು ತೆಗೆದು ಅವನ ತಲೆಯನ್ನು ತೆಗೆದು ನಮಗಾದದ್ದಾದರೂ ಏನೇ, ಏನು ಮಾಡುವುದು, ಈಗೇನು ಮಾಡುವುದು ಎನ್ನುತ್ತಿದ್ದರೆ ಬಬ್ರುವಾಹನ ಆ ಮಹಾನುಭಾವನಾದ ಪಾತಾಳ ಲೋಕೇಶ ನಾಗರಾಜನ ಸಹಿತವಾಗಿ ಸುಧಾಮಣಿಯೊಡನೆ ತಾನಿತ್ತ ಬರುತ್ತಿದ್ದಾನೆ. ಅಲ್ಲಿ ಧೃತರಾಷ್ಟ್ರನ ಮಕ್ಕಳಿಬ್ಬರಿದ್ದರು. ಅವರ ತಂದೆ ನೋಡಿ ಹೇಳ್ತಾರಪ್ಪ, ನೀನೇನು ಭಯಪಡಬೇಡ, ಪಾರ್ಥ ಉಳಿಯಬಾರದು ಅಷ್ಟೇ ತಾನೆ ಇದೋ ಎಂಬುದಾಗಿ ಬಬ್ರುವಾಹನ ಬರುವುದಕ್ಕೆ ಮುಂಚಿತವಾಗಿಯೇ ಬಂದು ರಣರಂಗದಲ್ಲಿದ್ದ ಪಾರ್ಥನ ಶಿರವನ್ನು ಕದ್ದು ಪಾತಾಳದಲ್ಲಿ ಕಪಿಲ ಮಹರ್ಷಿಗಳ ಹಿಂದೆಗಡೆ ಹೋಗಿ ಅವತ್ತು ಕೂತಿದ್ದಾರೆ. ಬಬ್ರುವಾಹನ ನೇರವಾಗಿ ಬಂದರಂತೆ. ಬಂದಿದ್ದೇ ಕೃಷ್ಣನ ಪಾದಕ್ಕೆ ನಮಸ್ಕರಿಸಿ, ಕೃಷ್ಣ, ಇರೋ ಜೀವ ಚಿಂತಾಮಣಿ, ಎಲ್ಲರನ್ನು ಜೀವಂತರನ್ನಾಗಿ ಮಾಡಿ ನನ್ನನ್ನು ಕಾಪಾಡು ಎಂದರೆ ಮಹಾನುಭಾವನಾದ ಕೃಷ್ಣ ಅದನ್ನ ಮೊದಲು ವೃಷಕೇತುವಿಗೂ, ಅನುಸಾಲ್ವರಿಗೂ, ಪ್ರದ್ಯುಮ್ನನಿಗೂ, ಅನಿರುದ್ಧನಿಗೂ ಎಲ್ಲರನ್ನು ಸೋಕಿಸಿ ಅವರೆಲ್ಲರನ್ನೂ ಜೀವಂತರನ್ನಾಗಿ ಮಾಡಿದ ಮೇಲೆ ಪಾರ್ಥನ ಬಳಿಗೆ ಬಂದ. ಪಾರ್ಥನ ಶಿರವಿಲ್ಲ. ಬಬ್ರುವಾಹನ ಪಾದ ಹಿಡಿದ. ಹರಿಯೇ, ಅರಿವಾಯಿತು ನನಗೆ, ನಿನ್ನನುಮತಿಗಿಲ್ಲದೆ ಜಗದಲ್ಲಾರು ಬಾಳಲಾರರು ಎನ್ನುವುದಕ್ಕೆ ಸ್ಥಿರವಾಯಿತು ಈ ಮಾತು. ನನ್ನ ತಂದೆಯನ್ನು ಉಳಿಸುವ ಭಾರ ನಿನ್ನದು ಎಂದು ಪಾದಕ್ಕೆ ನಮಸ್ಕಾರ ಮಾಡಿದ. ಕೃಷ್ಣ ತನ್ನ ಬೆರಳನ್ನು ಹೀಗಂದನಂತೆ. ಆ ಬೆರಳನ್ನು ಹೀಗನ್ನುವಾಗ ಆ ಮಹಾನುಭಾವನಾಗಿರ್ತಕ್ಕಂಥ ಕೃಷ್ಣನ ಚಕ್ರ ಭರ್ರನೆ ತಿರುಗಲಾರಂಭಿಸಿದೆ. ಚಕ್ರವೇ ಧರ್ಮವನ್ನು ಉದ್ಧಾರ ಮಾಡಲು ಅವತರಿಸಿದ ಚಕ್ರವೇ. ಹೋಗಿ ಬಾ ಬೇಗ, ಧರ್ಮವ ಕೆಡಿಸಲು ಅವತರಿಸಿದ ಅಧರ್ಮಿಗಳಿಗೆ

ಕಸದ ಬಳಿದು ಕೊರಳ ತಾಯನು ಹರಿಯವಲಿಮೆಯ ಪಡೆವ ಚಕ್ರವನು ಹದ ಹದ ಪರಗಿದನೆ ಬೆಲೆ ಕೊರಳಿತು ಬೇಗ ಬಾ ಎನ್ನುತ್ತ ಹರಿಯಾಜ್ಞೆಯನ್ನು ಪಡೆದ ಸುದರ್ಶನ ಚಕ್ರವು ನೇರವಾಗಿ ಪಾತಾಳಕ್ಕೆ ಬಂದಿದೆ. ಆ ಪಾತಾಳಕ್ಕೆ ಬರುವಾಗ ಕಪಿಲ ಮಹರ್ಷಿ ಹಿಂದುಗಡೆ ಈ ಧೃತರಾಷ್ಟ್ರನ ಮಕ್ಕಳಿಬ್ಬರು ತಲೆ ಹಿಡ್ಕೊಂಡು ಕೂತಿದ್ದರು. ಇನ್ನು ಅರ್ಜುನ ಬದುಕೋದೆಲ್ಲೋ ಒಪ್ಪ ಅಂದಲ್ಲೋ ಏನೋ ಸರ ಸರ ಸರ ಅಂತ ಶಬ್ದ ಆಗ್ತಾ ಇದೆಯಲ್ಲೋ ಎಲ್ಲೋ ಶಬ್ದವಾಗ್ತಾ ಇದೆಯಲ್ಲೋ ಅನ್ನುವಾಗ ತಲೆ ಎತ್ತಿ ನೋಡುವುದರಲ್ಲಿ ಎದುರುಗಡೆಗೆ ಬರುತ್ತಿದ್ದಾರೆ ಸುದರ್ಶನ. ಓ ಅಂತ ನೇರವಾಗಿ ಬಂದು ಈ ದುರ್ಮಾರ್ಗಿಗಳಿಬ್ಬರ ತಲೆಯನ್ನು ಢಮ ಢಮ ಢಮನೆ ಹಾರಿಸಿ ಪಾರ್ಥನ ತಲೆಯನ್ನು ತೆಗೆದುಕೊಂಡಿದ್ದೆ. ಓ ಓಂಕಾರವನ್ನು ಝೇಂಕರಿಸುತ್ತ ಬರುತ್ತಿದೆ. ಓಂಕಾರವನ್ನು ಝೇಂಕರಿಸುತ್ತಲಿ ರಣರಂಗಕ್ಕೆ ತಾನಾಗಮಿಸಲಾಗ ಹರಿಯು ಕರದಿ ನರನ ಶಿರವ ಪಿಡಿದು ಧರೆಗೆ ಎರಗಿಸಿದನು ಬೇಗ. ಆ ತಲೆಯನ್ನು ತಂದು ರುಂಡ ಮುಂಡೆಗಳನ್ನು ಒಂದಾಗಿ ಸೇರಿಸಿ ಒಮ್ಮೆ ಆ ಜೀವಸುಧಾಮಣಿಯನ್ನು ಮುಟ್ಟಿಸಿದನಂತೆ ರಕ್ತ ಕಲೆಗಳೆಲ್ಲವೂ ಗಂಧದಂತೆ ಮಾಯವಾಗಿದೆ. ಥಟ್ಟನ ಮೇಲೆ ಕೆದ್ದ ಅರ್ಜುನ, ಎಲ್ಲಿಯ ಹುಡುಗ? ಕೃಷ್ಣ ಕೈ ಹಿಡಿದ, ಸುಮ್ಮನೆ ನಿಂತ್ಕೊಳ್ಳಯ್ಯ, ಇಷ್ಟೊತ್ತು ನೆಮ್ಮದಿಯಾಗಿ ಮಲಗಿದ್ದೆ, ಎದ್ದಿದ್ದೆ ಆ ಹುಡುಗ ಎಲ್ಲಿ? ಅರ್ಜುನ ಹತ್ತಿರ ಬಂದು ಹೇಳ್ತಾನೆ, ಕೃಷ್ಣ ನ್ಯಾಯವಾಗಿ ಹುಡುಗನ ಕೈ ನರ್ಸೋದನಲ್ಲೋ, ಕೃಷ್ಣ ಮಗನ ಕೈನಲ್ಲಿ ಸೋತವನಾದನಲ್ಲೋ. ಕೃಷ್ಣ ನಕ್ಕು ಹೇಳಿದ, ಅಪ್ಪ ನೀನು ಒಬ್ಬರೇ ಅಲ್ಲ ಕಾಣೋ, ನಾನು ಸಹ. ಆವಾಗ ಕೃಷ್ಣ, ಹಿಂದೆ ತ್ರೇತಾಯುಗದಲ್ಲಿ ನಾನು ರಾಮನಾಗ ಅವತರಿಸಿದ್ದಾಗ ನನ್ನ ಮಕ್ಕಳಾದ ಕುಶಲವರಿಬ್ಬರ ಕೈಯಿಂದ ಸೋತು ಬಿದ್ದವನು ನಾನೇ ಅಲ್ಲವೇ? ಅಂದ ಮೇಲೆ ನಿನಗೆ ವಿಷಯ ತಿಳಿಯಿದು, ಕೇಳು. ತಂದೆಯನ್ನು ಮೀರಿಸುವ ಮಗನಾಗಬೇಕು, ಗುರುವನ್ನ ಮೀರಿಸುವ ಶಿಷ್ಯನಾಗಬೇಕು. ಅಂದರೆ ಯಾವ ವಿದ್ಯೆಯಲ್ಲಿ? ಒಳ್ಳೆ ವಿದ್ಯೆಯಲ್ಲಿ. ಶಿಷ್ಯರು ಯಾವಾಗಲೂ ಗುರುಗಳನ್ನು ಮೀರಿಸುವುದು ಒಳ್ಳೆ ವಿದ್ಯೆಯಲ್ಲೇ ಇರಬೇಕೇ ವಿನಃ, ಗುರುಗಳಿಗೆ ದುರಭ್ಯಾಸವಿದ್ದು ಅದನ್ನು ಮೀರಿಸುವಂಥ ಶಿಷ್ಯರಾದರೆ ಆ ಗುರುವಿಗೆ ಅಪಕೀರ್ತಿ. ಅಯ್ಯ, ನಿನ್ನ ಮಗನೆಂಥವನು ಎಂದರೆ ದೇವಾದಿ ದೇವತೆಗಳೆಲ್ಲ ಕೊಂಡಾಡುವಂಥ ಮಗನಾಗಿದ್ದಾನೆ, ಇತ್ತ ನೋಡು ಆ ನಿನ್ನ ಮಗನನ್ನ ಎಂದಾಗ, ಅಪ್ಪಾ ಎಂದ. ಪಾರ್ಥನು ತನ್ನ ಎರಡು ಕರಗಳಿಂದ ಅವನನ್ನು ತಬ್ಬಿದನಂತೆ. ಆಗ ಬಬ್ರುವಾಹನ ಪದಕೆರೆಗೆ ಹೇಳುತ್ತಿದ್ದಾನೆ, ಅಪ್ಪ ನಾನು ತಂದೆಯನ್ನು ಕೊಂದ ದ್ರೋಹಿಯಾದ್ದರಿಂದ ನಾನು ಬೇಡ, ವಿಷ್ಣು ದ್ರೋಹಿಯಾದ ನಾನು ಈ ಧರೆಯೊಳಗೆ ಬಾಳುವುದು ಬೇಡ. ಇದೋ ನನ್ನ ನಾಡನ್ನೆಲ್ಲ ನಿನ್ನ ಪಾದಾರವಿಂದ ಕರ್ತಿಸಿದ್ದೇನೆ, ನನಗನುಮತಿಯನ್ನು ಕೊಟ್ಟರೆ ನಾನು ಹೋಗಿ ಹಿಮಾಲಯ ಪರ್ವತದಲ್ಲಿ ತಪವನಾಚರಿಸಿ ಹಾಗೆಯೇ ನನ್ನ ಈ ದೇಹ ತ್ಯಾಗ ಮಾಡ್ತೇನೆ. ಪಕ್ಕದಲ್ಲೇ ಇದ್ದ ಭೀಮಸೇನ ಓಡಿ ಬಂದಿದ್ದೆ, ತನ್ನ ತಮ್ಮನ ಮಗನನ್ನು ಬಾಚಿ ತಬ್ಬಿ, ಅಯ್ಯೋ ಹುಚ್ಚನೆ, ಏನು ಮಾತನಾಡುತ್ತಿರುವೆ? ನೋಡು, ಲೋಕದಲ್ಲಿ ಶ್ರೀ ಕೃಷ್ಣನ ಒಲಿಮೆಗೆ ಪಾತ್ರರಾದವರು ಪಾಪಗಳನ್ನೆಲ್ಲವನ್ನು ಆತನ ನಾಮಸ್ಮರಣೆ ಮಾತ್ರದಿಂದಲೇ ಪರಿಹಾರ ಮಾಡಿಕೊಡುತ್ತಾರೆ. ನಾವು ಯುದ್ಧರಂಗದಲ್ಲಿ ಎಂಥೆಂಥ ಪ್ರಭೃತಿಗಳೊಡನೆ ಹೋರಾಡಿ ಅವರನ್ನೆಲ್ಲರೂ ಸಂಹಾರ ಮಾಡಿದ್ದೆವು, ಆದರೆ ಹರಿಯು ತನ್ನ ಅನುಗ್ರಹದಿಂದ ನಮ್ಮನ್ನು ಪಾಪಮುಕ್ತರನ್ನಾಗಿ ಮಾಡಿ ಕಿತಿಯೊಳಗೆ ಬಾಳುವಂತೆ ಮಾಡಿಲ್ಲವೆ. ನಡೆ ನಡೆ ಎಂದು ಕರೆತರುವಾಗ ಅಲ್ಲಿ ಪಕ್ಕದಲ್ಲಿರುವ ಸೈನಿಕರನ್ನೆಲ್ಲ ನೋಡಿ ಭೀಮ ನಗಿತ ಹೇಳ್ತಾನೆ, ನೋಡಿದ್ರ ನನ್ನ ತಮ್ಮನ ಮಗ ಎಂಥೆಂಥ ಏಟ್ ಹೊಡೆದ. ಪರಾಕ್ರಮಿಗಳೆಂದರೆ ಇಂತಹ ಮಕ್ಕಳನ್ನು ಪಡೆದ ನಾವೇ ಧನ್ಯರಲ್ಲವೇ, ನಡೀರಿ ಎಂದಾಗ ಮಹಾನುಭಾವನಾದ ಬಬ್ರು ವಾಹನನು ಎಲ್ಲರನ್ನೂ ಕರತಂದು ತನ್ನ ರಾಜ್ಯದಲ್ಲಿ ಇರಿಸಿದ್ದಾನೆ. 5 ದಿವಸಗಳ ಕಾಲ ಅಲ್ಲಿ ಇದ್ದಂಥ ಅರ್ಜುನ ಆ ರಾಜ್ಯದಲ್ಲಿ 5 ದಿವಸಗಳ ಸಂಭ್ರಮದ ಉತ್ಸವವನ್ನೆಲ್ಲವನ್ನು ಕಂಡು ಆನಂದ ಪರವಶನಾದ ಕೃಷ್ಣನು ಉಲೂಪಿ ಚಿತ್ರಾಂಗದೆಯರನ್ನು ಮತ್ತು ಅಲ್ಲಿ ಉಳಿದಿರತಕ್ಕಂಥ ಕುಂತಿ ಧರ್ಮರಾಜಾದಿಗಳನ್ನೆಲ್ಲರನ್ನು ಹಸ್ತಿನಾಪುರಕ್ಕೆ ಕಳುಹಿಸಿದ. ನಂತರದಲ್ಲಿ ತಾನು ಅಶ್ವಕ್ಕೆ ರಕ್ಷಕನಾಗಿ ಪಾರ್ಥನದೊಡಗೂಡಿ ಮುಂದಕ್ಕೆ ಹೊರಟಿದ್ದಾನೆ. ಹಂಸಧ್ವಜ, ಋಷಿಕೇತು, ಅನಿರುದ್ಧ, ಸಾಂಭ ಇವರೇ ಮೊದಲಾದ ಸೈನಿಕರ ಸಂಗಡ ತನ್ನ ಮಗನಾಗಿರುವ ಬೊಬ್ರು ವಾಹನನನ್ನು ಕರೆದುಕೊಂಡು ಮುಂದೆ ತಾನು ಪ್ರಯಾಣವನ್ನು ಮಾಡಿದ್ದಾನೆ. ಎಲ್ಲೆಡೆಗಳಲ್ಲಿ ಸುತ್ತಾಡಿ ಅಶ್ವವು ಹಿಂತಿರುಗಿ ಹಸ್ತಿನಾಪುರಕ್ಕೆ ಬಂದು ಧರ್ಮರಾಜರ ಯಾಗವನ್ನು ನಿರ್ವಿಘ್ನವಾಗಿ ನೆರವೇರಿಸುತ್ತಿರುವಾಗ ಎಲ್ಲರೂ ಲೋಕದಲ್ಲಿ ಹೇಳಿದರಂತೆ, ತಾಯಿ ತಂದೆಗಳ ಸೇವೆಯನ್ನು ಮಾಡಿದ ಮಕ್ಕಳು ಲೋಕದಲ್ಲಿ ಪುಣ್ಯಾತ್ಮರು. ಅದಕ್ಕೆ ಕೀರ್ತನಾರಂಭದಲ್ಲಿ ಒಬ್ಬ ಹಿರಿಯ ಕವಿಗಳು ಸಾರಿದರು, ಜನನಿ

ಯಾತ್ಮರು ಎಂದಾಗ ಈ ಕಥೆಯನ್ನು ಬರೆದ ಹಿರಿಯರ ನಿರೂಪಣೆಯನ್ನು ಮಾಡಿದರು. ಆರು ಈ ರೀತಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ ಚರಿತೆಯನ್ನು ಕೇಳುವರು, ಓದುವರು, ಪಠನಗೈವರು, ಅವರಿಗೆ ಅನಿತ ಸುಖಭೋಗಗಳು ಪ್ರಾಪ್ತವಾಗಲಿ ಎಂದು ಗೀರ್ವಾಣರು ಹರಿಸಿದಂಥ ಈ ಬಬ್ರುವಾಹನ ಚರಿತ್ರೆಯನ್ನ ಕೇಳಿ ನಾವು ಧನ್ಯರಾದವು ಎಂದ ಮೇಲೆ ಸಮಸ್ತರಿಗೂ ಪರಮಾತ್ಮನು ಸಕಲ ವಿಧವಾದ ಸುಖ ಸಂಪದಗಳನ್ನು ನೀಡಲಿ ಎಂಬುದಾಗಿ ಎಲ್ಲರಿಗೂ ಮಂಗಳವನ್ನು ಕೋರುತ್ತಾ ದೇವಾದಿ ದೇವನಾಗಿರತಕ್ಕಂಥ ಪರಮಾತ್ಮನಿಗೆ ಮಂಗಳವನ್ನು ಪಾಡೋಣ.

ಜನಿಸಿ ಮೆರೆದ ಶ್ರೀ ರಾಘವೇಂದ್ರ ಗುರುರಾಯರಿಗೆ ಮಂಗಳವಾಗಲಿ ಸರ್ವರಿಗೆ. ದೇವ ದೇವ ತಿಳಿದಾತಮ ನೆನೆಸಿದ ದೇವ ದೇವ ತಿಳಿದಾತಮ ನೆನೆಸಿದ ಅನಿತ ಭುವನ ಬ್ರಹ್ಮಾಂಡ ನಾಯಕ ಪರಿಪರಿ ಬಿಡದಲ್ಲಿ ಮೆರೆಯುತ್ತ ಧರೆಯೊಳು ತಾನಾಗಿ ಮೆರೆ.

0: ಕೇಳುಗರ, ಇದುವರೆಗೂ ವೀರ ಬಬ್ರುವಾಹನ ಅರಿಕತೆ ಕುರಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದ್ದ. ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾಜಿಕ ಸವಲತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತ್ ಅವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ಸಾಮಾಜಿಕ ಸವಲತ್ತು
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ರಾವ್ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
4: ನಮಸ್ಕಾರ
3: ಸರ್. ಮೊದಲಿಗೆ ಏನಿದು ಸರ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಈ ಯೋಜನೆಯ ಒಂದು ಪರಿಕಲ್ಪನೆ ಹಿನ್ನೆಲೆ ಕುರಿತು ಹಾಗೇನೇ ಇದು ಜಾರಿಯಾದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
4: ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನವನ್ನು ಕೊಂಡೀಡಿ ಪ್ರೋತ್ಸಾಹ ಮಾಡೋದು. ಈ ಯೋಜನೆಯ ಒಂದು ಪರಿಕಲ್ಪನೆ ಏನಂದರೆ ಅವರು ಮುಖ್ಯವಾಹಿನಿಯಿಂದ ದೂರ ಆಗಬಾರ್ದು, ಅವರ ಒಂದು ಅಂಕಿಅಂಶ ಮಾಹಿತಿಗಳ ಒಂದು ದತ್ತಾಂಶ ನಮ್ಮ ಹತ್ರ ಇದ್ದರೆ ಬೇರೆ ಬೇರೆ ಯೋಜನೆಗಳಲ್ಲಿ ಅವರು ಸಹಾಯ ತೆಗೆದುಕೊಳ್ಳಿಕ್ಕೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಹಾಗೆ ಮಾಡಲಿಕ್ಕೆ ಬೇಕಾದಂತಹ ಅಂಶಗಳು ಆಗ್ಬೋದು ಅಂತೇಳಿ ಯೋಜನೆಯ ಒಂದು ಪರಿಕಲ್ಪನೆ ಬಂತು. ಆಗ ಎಲ್ಲ ಕಡೆನೂ ದೇಶದಲ್ಲೊಂದು ಕೂಗಿತ್ತು, ಏನಂದರೆ ರೈತರಿಗೆ ಯಾವುದೇ ಸಹಾಯ ಆಗ್ತಾ ಇಲ್ಲ, ಆಮೇಲೆ MSP ಇಲ್ಲ, ಬೆಂಬಲ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಯಾವುದೇ ಕಾರ್ಯಕ್ರಮಗಳು ಬಂದರೂ ನಮಗೆ ನೇರವಾಗಿ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಒಂದು ಕೂಗಿತ್ತು.

0: ಆ ಸಂದರ್ಭದಲ್ಲಿ ಇದನ್ನ ಪ್ರಾಯೋಗಿಕವಾಗಿ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. ಸೊ ಅದಕ್ಕೂ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಇದೊಂದಿತ್ತು, ಅವರು 4,000 ರೂಪಾಯಿ ಮಾತ್ರ ಕೊಡೋರು ಪ್ರತಿಯೊಬ್ಬ ರೈತನಿಗೆ. ಸೊ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಏನಾಯ್ತು, 6,000 ರೂಪಾಯಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ನಿಗದಿ ಮಾಡಿಕೊಂಡಿದೆ. ಅದು 3 ಕಂತಲ್ಲಿ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ಬರ್ತಾ ಇತ್ತು, ರೈತರಿಗೆ ಬೆಂಬಲ ಯೋಜನೆ ಅಂತ 4,000, ಒಟ್ಟು 10,000 ಕೊಡೋ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಇತ್ತು. ಇತ್ತೀಚೆಗೆ ರಾಜ್ಯ ಸರ್ಕಾರ ಕೊಡೋದು ಅದನ್ನು ನಿಲ್ಲಿಸಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮಾತ್ರ ಮುಂದುವರೆದಿದೆ. ಇದು 100% ಕೇಂದ್ರ ಪುರಸ್ಕೃತ ಯೋಜನೆ. ಇದಕ್ಕೆ ಹಣವನ್ನು ಖರ್ಚು ಮಾಡ್ತಾ ಇರೋದು ಕೇಂದ್ರ ಸರ್ಕಾರನೇ. ಸೊ ಇದು 1/12/2018 ಜಾರಿಗೆ ಬಂತು. ಆದರೆ ಅದು ರೈತರಿಗೆ ಸಹಾಯಧನ ವರ್ಗಾವಣೆ ಆಗ್ಲಿಕ್ಕೆ ಶುರು ಆಗಿದ್ದು 1 February 2019. ಇದು ಪ್ರತಿ 4 ತಿಂಗಳಿಗೊಮ್ಮೆ ಅವರಿಗೆ 2,000 ರೂಪಾಯಿ ನೇರವಾಗಿ ಅವರ KYC ಇರುವ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಯಾಕಂದರೆ ಈ ಹಣ ಪಡ್ಕೋಬೇಕು ಅಂದರೆ ಬ್ಯಾಂಕ್ ಜೋಡಣೆ ಆಗಬೇಕು, ಬ್ಯಾಂಕ್ ಸಂಪರ್ಕ ಆಗಬೇಕು. ಹಾಗಾಗಿ ಅದೊಂದು ಸಾಂಸ್ಥಿಕ ಇದಕ್ಕೆ ಅವರು ಸೇರ್ಕೊಂಡಂಗಾಯಿತು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಈ ಯೋಜನೆಯಲ್ಲಿ ಅವರು ಕೊಡುವಂತಹ ನೆರವೇನಿದೆಯಲ್ಲ, ನಾನು ಆವಾಗಲೇ ಹೇಳಿದಾಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ಎಕರೆಯಿಂದ 1 ಹೆಕ್ಟರ್ 2.5 ಎಕರೆ ಜಮೀನು ಇರೋರಿಗೆ ಮಾತ್ರ ಅಂತ ಮಾಡಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದ ಸಂಗತಿ ಏನಪ್ಪ ಅಂದರೆ ಕುಟುಂಬ, ಒಂದು ಕುಟುಂಬಕ್ಕೆ ಒಂದೇ ಯೋಜನೆ, ಒಂದು ಸಹಾಯಧನ ಅಷ್ಟೇ, ಎಲ್ಲರಿಗೂ ಸಹಾಯಧನ ಬರೋದಿಲ್ಲ. ಪ್ರಾರಂಭದಲ್ಲಿ ಬೇರೆ ಬೇರೆಯವ್ರ ಹೆಸರಿಗೆ ಮಾಡಿಸ್ಕೊಂಡು 2-3 ತಗೊಳ್ತಾ ಇದ್ದಂಥ ಉದಾಹರಣೆಗಳಿತ್ತು. ಅದೆಲ್ಲ ಕಿಸಾನ್ ಸಮ್ಮಾನ್ ಯೋಜನಾ ದಾಖಲಾತಿ 2.0 ಅಂತ ಏನೋ ಒಂದು ವೆಬ್ಸೈಟ್ ಮಾಡಿದ್ರು, ಅದರಲ್ಲಿ ಅವೆಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ ನೇರವಾಗಿ ಯಾರು ಆ ಒಂದು ಕುಟುಂಬಕ್ಕೆ ಸಹಾಯ ಸಿಗಬೇಕೋ ಅದು ಈಗ ಒಂದೇ ಒಂದು ದೂರಿಲ್ಲದೆ, ಕಂಪ್ಲೇಂಟ್ ಇಲ್ಲದೆ ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇದೆ.
1: ಸರ್, ಹಾಗಿದ್ರೆ ವಾರ್ಷಿಕವಾಗಿ ಕೇಂದ್ರ ಸರ್ಕಾರ ಪ್ರತಿ ರೈತ ಕುಟುಂಬಕ್ಕೆ 3 ಕಂತಿನಲ್ಲಿ 2,000 ರೂಗಳನ್ನು ಹಾಕೋದ್ರ ಜೊತೆಗೆ ವಾರ್ಷಿಕವಾಗಿ 6,000 ಕೊಡ್ತಾ ಇದೆ ಈ ಯೋಜನೆ ಮುಖಾಂತರ. ಏನು ಗುರಿ ಉದ್ದೇಶ ಇಟ್ಕೊಂಡು ಈ ಹಣವನ್ನು ಅವರ ಖಾತೆಗೆ ಕೊಡ್ತಾ ಇದೆ ಸರ್?
0: ಸಾಧಾರಣವಾಗಿ ನಾವು ನೋಡೋದೇನಪ್ಪ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರಿದ್ದಾರೆ, ಭೂ ಹಿಡುವಳಿದಾರರು, ಸಾಧಾರಣವಾಗಿ ಇವರೆಲ್ಲ ಹೆಚ್ಚಿನ ಜನ ಮಳೆ ಆಶ್ರಿತ ಜನ. ಈಗ ಮಳೆ ಬಂದಾಗ ಅವ್ರಿಗೆ ಭೂಮಿನ ಉಳುಮೆ ಮಾಡೋಕ್ಕಾಗಲ್ಲ, ಅಥವಾ ಕೂಲಿಗೆ ಯಾರನ್ನಾರು ಕರ್ಕೋಬೇಕಂದ್ರೆ ಅವ್ರ ಹತ್ರ ಹಣ ಇರಲ್ಲ. ಅದೇ ರೀತಿ ಎರಡನೇ ಹಂತದಲ್ಲಿ ಬಿತ್ತನೆ ಬೀಜ ತೊಗೊಳಕ್ಕಾಗೋದಿಲ್ಲ, ಗೊಬ್ಬರ ತೊಗೊಳಕ್ಕಾಗಲ್ಲ, ಅಥವಾ ಆಗೇನಾದ್ರು ಕೃಷಿ ಕೆಲಸ ಮಾಡೋಕ್ಕೆ 1-2 ಕೈಯಾಳುಗಳು ಬೇಕಂದ್ರೆ ಅವತ್ತು ಅವ್ರ ಹತ್ರ ಹಣ ಇಲ್ಲದೇ ಮುಂದಕ್ಕಾಗುವಂಥ ಸಂದರ್ಭಗಳು ಬರ್ತದೆ. ಮೂರನೇ ಹಂತದಲ್ಲಿ ಆ ಬೆಳೆಯ ಒಂದು ಕಟಾವು ಆಗುವ ಸಂದರ್ಭದಲ್ಲಿ ಸಹಿತ ರೈತನಿಗೆ ಆರ್ಥಿಕ ಅನುಕೂಲತೆ ಇರೋದಿಲ್ಲ ಅಂಶವನ್ನು ಗಮನಿಸ್ಕೊಂಡು ಇದೊಂದು ಅವರಿಗೆ ಒಂದು ಬೆಂಬಲ ಪ್ರೋತ್ಸಾಹಕ ಅಷ್ಟೇ. ಇದರಿಂದನೇ ವ್ಯವಸಾಯ ಅಂತಲ್ಲ, ನೀನು ವ್ಯವಸಾಯ ಮಾಡ್ತಾ ಇದೀಯಾ, ಸೊ ನಮ್ಮದು ಒಂದು ಸಹಾಯಧನ ತಗೊಂಡು ಇನ್ನೂ ಉತ್ಸಾಹದಲ್ಲಿ ಮಾಡು. ಆ ಒಂದು ಸಂದರ್ಭದಲ್ಲಿ 2,000 ರೂಪಾಯಿ ಅಥವಾ ಒಂದು ನಗದು ತನ್ನ ಕೈನಲ್ಲಿ ಇಲ್ಲ ಅಂತ ಹೇಳಿ ಅವನು ಅಸಹಾಯಕ ಆಗಬಾರ್ದು. ಸೊ ನಿನ್ನ ಕೆಲಸ ಏನಿದೆ ಅದರಲ್ಲಿ ನೀನು ಮುಂದುವರಿಲಿಕ್ಕೆ ಬೇಕಾದ ಬೆಂಬಲ ನಾವು ಕೊಡ್ತೀವಿ ಅಂತ ಶುರು ಮಾಡಿದಂಥ ಯೋಜನೆ. ಕೆಲವು ರಾಜ್ಯಗಳಲ್ಲಿ ಆ ರಾಜ್ಯ ಸರ್ಕಾರಗಳು ಸ್ವಲ್ಪ ಹಣವನ್ನು ಸೇರಿಸಿ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 6,000 ರೂಪಾಯಿ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಯಾರ್ಯಾರ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರ ಭೂ ಹಿಡುವಳಿ ದಾಖಲೆಗಳು ಸರಿ ಇರಲಿಲ್ಲ, ಅದು ಸರಿ ಮಾಡಿಸ್ಕೊಳ್ಳಿಕ್ಕೊಂದು ಅವಕಾಶ ಆಯಿತು. ಅದಕ್ಕಾಗಿ ಭೂಸ್ವಾಮಿತ್ವ ಯೋಜನೆ ಅಂತ ಕೇಂದ್ರ ಸರ್ಕಾರ ಪರಿಚಯ ಮಾಡಿದೆ. ಆ ಸಾಫ್ಟ್ವೇರ್ ಮುಖಾಂತರ ಯಾರು ಬುಡಕಟ್ಟು ಜನ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಜನ ಇದ್ದಾರೆ, ಭೂ ದಾಖಲೆಗಳನ್ನು ಅವರು ಅದನ್ನು ಕಾನೂನಾತ್ಮಕವಾಗಿ ಮತ್ತು ಔಪಚಾರಿಕವಾಗಿ ಅದನ್ನ ಡಿಜಿಟಲೈಸ್ ಮಾಡಿ ಕಾರ್ಡ್ಗಳನ್ನ ಕೊಡ್ತಾ ಇರೋದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದರಿಂದ ಏನಾಯಿತು, ಅವ್ರ ಜಮೀನುಗಳು ಹದ್ದುಬಸ್ತಾಯಿತು. ಹದ್ದುಬಸ್ತಾದಾಗ ಅವ್ರಿಗೊಂದು ಪ್ರೇರಣೆ ಬರುತ್ತೆ, ಓ ಜಮೀನಿಗೆ ನನ್ನ ಹೆಸರಿನಲ್ಲಿ ಹದ್ದುಬಸ್ತಾಗಿದೆ, ಇದರಲ್ಲಿ ನಾವು ಉತ್ಪಾದನೆ ಮಾಡಿ ಜೀವನ ಮಾಡಬೇಕು ಅನ್ನೋ ಒಂದು ಅವರಿಗೆ ಒಂದು ಸ್ಫೂರ್ತಿ ಬರ್ತದೆ, ಒಳಗಡೆಯಿಂದ ಆಂತರಿಕ ಪ್ರೇರಣೆ ಬರ್ತದೆ ಅಲ್ವಾ. ಯಾಕಂದರೆ ಆ ಒಂದು ಜಮೀನಂತ ಏನಿದೆಯಲ್ಲ ಅದೊಂದು ಆಸ್ತಿ ನಿರ್ಮಾಣ ಅವರಿಗೆ, ಮತ್ತು ಒಂದು ಸಾಮಾಜಿಕ ಭದ್ರತೆ ಕೂಡ. ಈ ಎರಡೂ ಆಯಾಮಗಳಲ್ಲಿ ನೋಡಿದಾಗ ಈ ಯೋಜನೆ ಈ ಹಂತದಲ್ಲಿ ತುಂಬ ಇದು ಪರಿಣಾಮ ಉಂಟು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ತಳ ಸಮುದಾಯದ ಅನೇಕ ಕುಟುಂಬಗಳು ಇದರಿಂದ ಉತ್ತೇಜನಕಾರಿ ಪಡ್ಕೊಂಡಿದೆ, ಪ್ರಯೋಜನ ಆಗಿದೆ ಅನ್ನೋದು ನಾವು ಗಮನಿಸಬೇಕು. ಸೊ ಇದರಿಂದ ಏನಾಗುತ್ತೆ, ಎರಡನೇ ಹಂತದಲ್ಲಿ ಯಾವಾಗ ಭೂ ದಾಖಲೆಗಳು ಪಕ್ಕ ಆಯಿತು, ಅವ್ರ ಹೆಸರಿನಲ್ಲಿ RTC ಆಯಿತು, ಆಗ ಕೃಷಿ ಸಂಪರ್ಕ ಕೇಂದ್ರ ಏನಂತ ಈಗ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಬೆಂಬಲವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ಅದರಿಂದ ಅನೇಕ ಯೋಜನೆಗಳಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಆ ಥರ

0: 27 ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಇವತ್ತು ರೈತರಿಗೆ ಲಭ್ಯ ಇದೆ. ಅದನ್ನು ಅವರು ರೈತ ಸಂಪರ್ಕ ಕೇಂದ್ರದ ಮುಖಾಂತರನೇ ಪಡಿಬೇಕು. ಅದು ಅವ್ರಿಗಲ್ಲಿ ಸಿಗತ್ತೆ. ಗೊಬ್ಬರ ತಗೊಳ್ಬೇಕಾದ್ರೂ ಅದ್ರ ಮುಖಾಂತರನೇ ತಗೋಬೇಕು. ಕೀಟನಾಶಕಗಳು ಬೇಕು ಅಥವಾ ಬೆಳೆ ಸಂವರ್ಧನೆ ವರ್ಧಕಗಳು ತಗೊಳ್ಳೋದಿದೆ ಅಂದರೆ ಬಯೋಫರ್ಟಿಲೈಸರ್ಸ್ ಏನಿದೆ ಅದು ತಗೊಳ್ಳೋಕ್ಕೂ ಅವ್ರು ಅಲ್ಲಿಂದನೇ ತಗೋಬೇಕು. ATM ಅಂತ ಇದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷಿನ್. 80-90% ರೈತರಿಗೆ ರಿಯಾಯಿತಿ ಸಿಗ್ತದೆ. ಸೊ ಈಗ ಉದಾಹರಣೆಗೆ ಅವರು ನೀರು ಮತ್ತು ತೇವಾಂಶ ನಿರ್ವಹಣೆ ಅಂಶಗಳ ಬಗ್ಗೆ ತಂತ್ರಜ್ಞಾನ ಬಳಸ್ಕೊಳ್ತಾರೆ ಅಂದರೆ ಅದಕ್ಕೆ ಅವರಿಗೆ ಅಲ್ಲಿ ನೆರವು ಸಿಗ್ತದೆ. ಮುಖ್ಯವಾಗಿ ಯಾವುದು, ಹನಿ ನೀರಾವರಿ ಇರ್ಬೋದು, ತುಂತುರು ನೀರಾವರಿ ಇರ್ಬೋದು, ಸೊ ಬೋರ್ವೆಲ್ಗೆ ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ವಾಟರ್ ಪಂಪ್ ಮಾಡೋವಂಥದ್ದು ಇರ್ಬೋದು, ಸೋಲಾರ್ ಫೆನ್ಸಿಂಗ್ ಇರ್ಬೋದು. ಇದಲ್ದೇ ಕೃಷಿ ಯಂತ್ರೋಪಕರಣಗಳು ಪಡ್ಕೊಳ್ಳೋಕೆ ಸಹಿತ ರೈತರಿಗೆ ಅದರಲ್ಲಿ ಅವರಿಗೆ ರಿಯಾಯಿತಿ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ. ಇದರೆಲ್ಲ ಏನಂದರೆ ನೋಡಲಿಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ದೊಡ್ಡದಾಗಿ ನಮಗೆ ಕಂಡ್ರೂ ಒಳಗಡೆಯ ರಸ್ತೆಗಳೇನಿದೆಯಲ್ಲ ಈ ಥರದ ಪೂರಕ ಬೆಂಬಲ ಕಾರ್ಯಕ್ರಮಗಳು, ಇದು ರೈತರಿಗೆ ವರದಾನ ಇರುವಂಥದ್ದು. ಇಲ್ಲಿ ರೈತರಿಗೆ ಏನಾಗ್ತಾ ಇತ್ತು, ಹೆಚ್ಚು ಅವಕಾಶಗಳು ಸಿಗ್ತಾ ಇರಲಿಲ್ಲ ಮತ್ತು ಉತ್ತೇಜಕಾರಿ ಅಂಶಗಳು ಇರಲಿಲ್ಲ. ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಆ ರೈತ ಏನು ಮಾಡಬೇಕು, ಹೋಗಿ KYC ಮಾಡಿಸ್ಕೋಬೇಕು. ರೈತ ಸಂಪರ್ಕ ಕೇಂದ್ರದ KYC ಅಂತ ಕರೀತಾರೆ. ಅದಕ್ಕೊಂದು ನಂಬರ್ ಜನರೇಟ್ ಆಗುತ್ತೆ, ಆ ನಂಬರ್ ಇಟ್ಕೊಂಡೇ ನಾವು ವ್ಯವಹಾರ ಮಾಡಬೇಕು. ಮುಂದೆ ಅವ್ರು ಏನೇ ಪ್ರಯೋಜನ ಪಡ್ಕೊಳ್ಳೋದಿರಲಿ, ಕಿಸಾನ್ ಸಮ್ಮಾನ ಯೋಜನೆದಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಇನ್ಯಾವುದೇ ಪ್ರಯೋಜನ ಅವ್ರು ಪಡ್ಕೊಳ್ತೀವಂದ್ರೂ ಸಹಿತ ಆ ನಂಬರ್ ನಮೂದಿಸಲೇಬೇಕು. ಅವ್ರನ್ನೇ ನೀವು ಫಲಾನುಭವಿ ಮಾಡಬೇಕಂತೇಳಿ ಈಗೊಂದು ನಿಯಮ ಮಾಡಿರೋದ್ರಿಂದ ರೈತರಿಗೆ ಅದೊಂದು ಗುರುತಿಸುವಿಕೆ ಮತ್ತು ಹೆಮ್ಮೆ ಸಹಿತ. ಮೊದಲು ಅಧಿಕಾರಿತವಾಗಿ ಹೋಗಿ ನನಗಿದನ್ನು ಕೊಡಿ ಅಥವಾ ಯಾಕೆ ನೀವು ಕೊಟ್ಟಿಲ್ಲ ಅಂತ ಕೇಳಲಿಕ್ಕೆ ಯೋಜನೆ ಒಳಗಡೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅಂಶವನ್ನು ಗಮನಿಸಬೇಕು. 2000 ಬರುತ್ತೆ ಹೋಗುತ್ತೆ ದೊಡ್ಡ ಪ್ರಚಾರ ಅಲ್ಲ ಅದು. ಇದರಿಂದ ನೈತಿಕವಾಗಿ ರೈತ ಎಲ್ಲರ ಸಮಕ್ಕೆ ತಾನು ತಲೆ ಎತ್ತಿ ಸ್ವಾಭಿಮಾನದಿಂದ ನಿಲ್ಲಿಕ್ಕೆ ಒಂದು ಪ್ರೇರಣೆ ಸಿಗತ್ತೆ. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಸಹಾಯ ತಗೊಂಡಿರೋ ರೈತರ ಮನೆಗಳಲ್ಲೇ ಹೋಗಿ ನಾವು ನೋಡಿದಾಗ ಎಷ್ಟೋ ಈ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಧನಾತ್ಮಕವಾಗಿ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಾವು ಬದುಕಬಲ್ಲೆವು, ನಮಗೂ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಸೊ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ, ಆ ಪ್ರಯತ್ನಕ್ಕೆ ಇಲ್ಲಿ ಪುಷ್ಟಿ ಸಿಗ್ತದೆ, ಬೇಕಾದ ನೈಪುಣ್ಯವನ್ನು ನಾವು ರೈತ ಸಂಪರ್ಕ ಕೇಂದ್ರಗಳಿಂದ ಪಡ್ಕೊಳ್ತೀವಿ ಅನ್ನೋ ಒಂದು ಸಾಂಸ್ಥಿಕವಾದ ಒಂದು ಬೆಂಬಲ ನಮಗೆ ದೊರೀತಾ ಇದೆ ಅನ್ನೋದು ತೃಪ್ತಿ ಇವತ್ತು ರೈತರಿಗಿದೆ. ಮೊದಲು ಇದು ಇರ್ತಿರಲಿಲ್ಲ, ನೆರವುಗಳು ಹೋಗ್ತಾ ಇತ್ತು, ಅದು ಯಾರಿಗೆ ನೆರವು ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಬರೀ ದಾಖಲಾತಿಗಳಲ್ಲಿ ಇರ್ತಾ ಇತ್ತು. ಈಗ ಹಾಗಿಲ್ಲ, ರೈತ ಸಂಪರ್ಕ ಕೇಂದ್ರದಲ್ಲಿ ಅಳವಡಿಸಿರುವ ತಂತ್ರಾಂಶಗಳಿಂದಾಗಿ ಪ್ರತಿಯೊಂದು ಪಾರದರ್ಶಕವಾಗಿ ಕಾಣುತ್ತೀಗ, ಯಾರಿಗೆ ಹೋಗಿದೆ, ಯಾರಿಗೆ ಮುಟ್ಟಿದೆ, ಅವ್ರು ಬೆಳೆ ಮಾಡಿದ್ರ ಇಲ್ವಾ. ಈ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೆಲವರು ಎಷ್ಟೋ ವರ್ಷಗಳಿಂದ ಭೂಮಿನಲ್ಲಿ ವ್ಯವಸಾಯ ಮಾಡಿಲ್ದೇ ಇರೋರು ಸಹಿತ ಫಲಾನುಭವಿ ಆಗ್ಬಿಟ್ಟಿದ್ರು.
1: ಹೌದು,
0: ಆಗೇನಾಯ್ತು, 2.1 ಅಲ್ಲಿ ಹೊಸದಾಗಿ ದಾಖಲಾತಿ ಮಾಡಬೇಕಂದಾಗ ಒಬ್ಬರೊಂದು ಟೆಕ್ನಾಲಜಿ ಕಂಡಿಡಿದ್ರು. ಏನಂದ ಅಂದ್ರೆ, ಆ ಭೂಮಿ ಹತ್ರ ಹೋಗಿ ಮಣ್ಣಿನ ಸ್ಯಾಂಪಲ್ ತೆಗೆದುಕೊಂಡು ನೀವು ವಾಟ್ಸಪ್ ಮುಖಾಂತರ ಇದು ಮಾಡಿದ್ವಿ ಅಂದರೆ ಇದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೇನು ಇನ್ಪುಟ್ ಕೊಟ್ಟಿದ್ದಾರೆ, ಏನು ಇನ್ಪುಟ್ ಕೊಟ್ಟಿಲ್ಲ ಅಂತ. ಆ ಥರ 32% ಏನು ಬೆಳೆ ಮಾಡ್ದೇ ಇದರ ಪ್ರಯೋಜನ ಪಡ್ಕೊಳ್ತಾ ಇರೋದನ್ನೆಲ್ಲ ನಿಲ್ಲಿಸಿದ್ರು. ಇದು ಗಮನಿಸ್ಬೇಕು. ಅದು ಕಳೆದ ಮೂರು ವರ್ಷದಲ್ಲಿ ಏನು ಬಿತ್ತನೆ ಮಾಡಿದ್ದಾರೆ, ಭೂಮಿಗೆ ಏನೇನು ವ್ಯವಸಾಯ ಮಾಡಿದ್ದಾರೆ ಅನ್ನೋದು ಮಾಹಿತಿ ಡೇಟಾ ಬರೋಕ್ಕೆ ಶುರು ಆಯಿತು. ಆಗ ಅವರು ತಪ್ಪಾಗ್ತಾ ಇರೋದು ಗೊತ್ತಾಯಿತು. ಯಾಕಂದರೆ ಕಿಸಾನ್ ಸಮ್ಮಾನ್ ಯೋಜನೆಗೆ ದಾಖಲಾತಿ ಮಾಡೋರೆಲ್ಲ ಕಂದಾಯ ಇಲಾಖೆಯವರು, RIs ಮತ್ತು ಗ್ರಾಮ ಲೆಕ್ಕಿಗರು. ಸೊ ಯಾರು ದಾಖಲೆ ಕೊಟ್ಟರು ಅವ್ರದ್ದೆಲ್ಲ ಸೇರಿಸಿದ್ರು ಅಷ್ಟೇ. ಅವರೇನಲ್ಲಿ ಹೋಗಿ ಬೆಳೆ ಮಾಡಿದಾರಾ ಇಲ್ವಾ ನೋಡ್ತಾ ಇಲ್ಲ. ಒಂದು ನಿಯಮನೂ ಇದೆ, ಪ್ರತಿ RTCನಲ್ಲಿ ಪ್ರತಿ ವರ್ಷಕ್ಕೆ ಹಿಂಗಾರು ಮಳೆ ಮತ್ತು ಮುಂಗಾರು ಮಳೆ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಿಗರು ಆ ಜಮೀನುಗಳಿಗೆ ಹೋಗಿ ಏನೋ ಅವರು ವ್ಯವಸಾಯ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಅಂತ ದಾಖಲಿಸ್ಬೇಕು ಅಂತ ಒಂದು ನಿಯಮ ಇದೆ. ಬಟ್ ಅದು ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದನ್ನು ಎಲ್ಲರೂ ಏನು ಮಾಡಿದರು, ಇಲ್ಲಿ ದುರುಪಯೋಗ ಮಾಡ್ಕೊಂಡಿದ್ರು. ಆಗ ಎಲ್ಲ ಕಡೆಯಿಂದ ಕೂಗ್ ಬರೋಕ್ಕೆ ಶುರು ಆಯಿತು. ನಿಜವಾಗ ದುಡಿತಾ ಇರೋರಿಗೆ ಓಕೆ, ಏನು ಮಾಡದೆ ಆರಾಮಾಗಿರೋರಿಗೆಲ್ಲ, ಊರಿಂದ ವಲಸೆ ಹೋಗಿರೋರಿಗೆಲ್ಲ ನೀವು ಈ ಯೋಜನೆಯಲ್ಲಿ ನೆರವು ಕೊಡ್ತಾ ಇದ್ದಾರಲ್ಲ ಅಂತ ಕೂಗ್ ಬಂತು. ಆಗ ನಾವೆಲ್ಲ ಮತ್ತೆ ಅಧ್ಯಯನ ಮಾಡಿ ಆ ನೀತಿನ ಬದಲಾಯಿಸಬೇಕು ಅಂತ ಒತ್ತಾಯ ತಂದಿದ್ದಕ್ಕೆ ಈಗ ಆಲ್ಮೋಸ್ಟ್ 98% ಜನ ರೈತರು ಯಾರಿದ್ದಾರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನ್ಯಾಯಯುತವಾಗಿ ಸಿಗ್ತಾ ಇದೆ. ನೀವು ಕೇಳ್ಬೋದು, ಸೊ ಈಗ ಒಬ್ಬ ಜಮೀನ್ದಾರ ಅಂತ ಇರ್ತಾನೆ ಊರಲ್ಲಿ, ಅವ್ರಿಗೂ ಸಿಗ್ತಾ ಇದೆಯಲ್ಲ ಅಂತ, ಅವ್ರಿಗೊಂದು 10-12 ಎಕರೆ ಇರ್ಬೋದು, ಆದರೆ ಅವನು RTC ಕೊಟ್ಟಿರೋ ಅಂಥದ್ದು ಯಾಕಂದ್ರೆ ಬೇರೆ ಬೇರೆ RTC ನಂಬರಲ್ಲಿದೆ, 2.5 ಎಕರೆ 1 ಹೆಕ್ಟರ್ಗಿಂತ ಕಡಿಮೆ ಅವನು ದಾಖಲಾತಿ ಮಾಡ್ಕೊಂಡಿದ್ದಾನೆ. ಎಷ್ಟೋ ಕಡೆ ಅದು ನೆರವು ತಗೋಬೇಕು ಅಂತ ಹೆಂಡತಿ ಹೆಸರಿಗೆ ಜಮೀನು ಮಾಡಿ ಹೆಂಡತಿನ ದಾಖಲಾತಿ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಥವಾ ಮಕ್ಕಳಿಗೆ ಪಾಲ್ ಕೊಟ್ಟು ಅದು

0: ಮತ್ತೆ ಫರ್ದರ್ ಚಿಕ್ಕ ಚಿಕ್ಕ ಒಡೆತನ ಬಂದಾದ್ಮೇಲೆ ಪ್ರಯೋಜನ ಪಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕೊನೆಗೆ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಆ ಜಮೀನ್ನ ಪಾಳು ಬಿಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಬಂದಿರೋ ಕಳೆ ಕೀಳಕ್ಕಾದ್ರೂ ಹಣ ಸಾಕಾಗತ್ತೆ, ನಿರ್ವಹಣೆ ಮಾಡ್ಲಿಕ್ಕಾದ್ರೂ ಆಗತ್ತೆ, ಬದುಗಳನ್ನ ಸರಿ ಮಾಡ್ಕೊಳಕ್ಕಾದ್ರೂ ಈ ಹಣ ಸಾಕಾಗತ್ತೆ ಅಲ್ವಾ. ಈ ತರದ ಸೂಕ್ಷ್ಮ ಹಂತದಲ್ಲಿ ಯೋಚನೆ ಮಾಡಬೇಕು ಇದರ ಪರಿಣಾಮ ಏನು ಅಂತ.
1: ಖಂಡಿತ.
0: ಇದ್ರ ಮುಖಾಂತರ ಏನಾಗತ್ತೆ, ಯೋಜನೆ ಒಳಗಡೆ ರೈತ ಸಂಪರ್ಕಕ್ಕೆ ಬರ್ತಾನೆ, ಮಲೆ ಕೃಷಿ ಯೋಜನೆಗಳಿಗೆ ಅವನು ಜೋಡಣೆ ಆಗ್ತಾನೆ. ಆಗ ಅವನಲ್ಲಿ ಒಂದು ಧನಾತ್ಮಕ ಚಿಂತನೆ ಬರುತ್ತೆ, ಓಹೋ ನಾನು ಇದನ್ನು ಮಾಡ್ಬೋದು ಅದನ್ನು ಮಾಡ್ಬೋದು, ನಾನು ಏನು ಬೆಳಿಬೇಕು, ಆಹಾರ ಬೆಳೆ ಬೆಳಿಬೇಕಾ, ತೋಟಗಾರಿಕೆ ಬೆಳಿಬೇಕಾ, ತರಕಾರಿ ಬೆಳಿಬೋದಾ, ಅಥವಾ ರೇಷ್ಮೆ ಕೃಷಿ ಮಾಡ್ಬೋದಾ, ಮೀನು ಸಾಗಾಣಿಕೆ ಮಾಡ್ಕೋಬೋದಾ, ಈ ಥರ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಎಲ್ಲ ಮೂಲಗಳಿಂದ ಆತನಿಗೆ ಏನಾಗುತ್ತೆ, ಆದಾಯ ಬರುತ್ತೆ.
1: ಹೌದು.
0: ಆ ಆದಾಯ ಬಂದಾಗ ಮಾತ್ರ ರೈತನಿಗೆ ಆಸಕ್ತಿ ಇರುತ್ತೆ, ಇಲ್ಲಾಂದ್ರೆ ಅವನು ಆಸಕ್ತಿ ಇರಲ್ಲ. ಜೊತೆಗೆ ಆ ಹಿಂದೆ ಏನಿತ್ತು, ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಕೊಟ್ಟಿಗೆ ಮಾಡ್ಕೋಬೋದಾಗಿತ್ತು, ಹಸು ಕೊಟ್ಟಿಗೆ ಮಾಡ್ಕೋಬೋದಾಗಿತ್ತು, ಕುರಿ ಮತ್ತು ಆಡು ಕೊಟ್ಟಿಗೆಗಳು ಮಾಡ್ಕೋಬೋದಾಗಿತ್ತು, ನೀರ್ಗಾಲುವೆಗಳು ಮಾಡ್ಕೋಬೋದಾಗಿತ್ತು, ಬದುಗಳು ಮಾಡ್ಕೋಬೋದಾಗಿತ್ತು. ಆ ಹಣನೂ ಅವ್ರಿಗೆ ಸಿಗ್ತಾ ಇತ್ತಲ್ವ.
1: ಹೌದು.
0: ಈ ಹಣ ಆ ಹಣ ಎರಡೂ ಒಟ್ಟಿಗೆ ಸೇರಿಸಿದ್ರಿಂದ ಅನೇಕ ಜನ ರೈತರು ನಾವು ನೋಡ್ತೀವಿ, ಚಿಕ್ಕ ಹಿಡುವಳಿದಾರರು ಅತ್ಯಂತ ಸಂತೋಷವಾಗಿ, ನಾನು ನೋಡಿದ್ದೀನಿ ಎಷ್ಟೋ ರೈತರ ಮನೆಗಳಲ್ಲಿ ವರ್ಷದಲ್ಲಿ ಒಂದು ಬೆಳೆ ಬಂದ್ರೆ ಸಾಕು, ಅವನಿಗೆ ಆಹಾರ ಭದ್ರತೆ ಇರ್ತದೆ.
1: ಹೌದು.
0: ಎರಡನೇ ಬೆಳೆ ಮೂರನೇ ಬೆಳೆ ಏನು ಬರ್ತದೆ ಅದು ಸಮಾಜಕ್ಕೆ ಆಹಾರ ಭದ್ರತೆ ಅಷ್ಟೇ. ಒಂದು ಬೆಳೆ ಚೆನ್ನಾಗಿ ಬಂದರೂ ಸಾಕು, ಮೂರುವರೆ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳಲ್ಲಿ ಅವನು ಅತ್ಯಂತ ಧೈರ್ಯವಾಗಿ ಸ್ವಾಭಿಮಾನದಿಂದ ಜೀವನ ಮಾಡೋಕ್ಕಾಗತ್ತೆ, ಮತ್ತು ಅವನ ಸಾಮಾಜಿಕ ಜೀವನ ಗಟ್ಟಿಯಾಗ್ತದೆ. ಅವರು ಅವರ ಆತನ ಮೇಲೆ ಅವಲಂಬನೆ ಆಗಿರುವ ಅವ್ರ ಮನೆ ಪಶುಸಂಗೋಪನೆ ಸಂಗತಿಗಳೇನಿದೆ, ದನ ಕುರಿ ಆಡು ಕೋಳಿ ಅದೆಲ್ಲನೂ ಅವನ ಕೈಗೆ ಬರ್ತದೆ. ಯಾಕಂದ್ರೆ ಅದಕ್ಕೆ ಫೀಡ್ ಮಾಡಕ್ಕೆ ಅವನ ಹತ್ರ ಏನಾದರೂ ಇರ್ತದೆ. ಒಂದು ಬೆಳೆ ಮಾಡ್ದಂಗೆ ಸುಮ್ಮನೆ ಇರ್ತಾನ, ಖಂಡಿತ ಇನ್ನೊಂದು ಬೆಳೆ ಮಾಡೇ ಮಾಡ್ತಾನೆ ಅಲ್ವಾ. ಕಾಳುಗಳು ಬೆಳೆದೆ ಬೆಳಕ ಆಹಾರ ಭದ್ರತೆ ಅಲ್ಲೇ ಬಂದ್ಬಿಡ್ತಲ್ಲ ಅವನಿಗೆ.
1: ಹೌದು.
0: ಸಾಮಾಜಿಕ ಭದ್ರತೆನೂ ಬಂತು, ಸಾಮಾಜಿಕ ನ್ಯಾಯನೂ ಬಂತು, ಆಹಾರ ಭದ್ರತೆನೂ ಬಂತು. ಸೊ ಈ ಥರ ಕನ್ವರ್ಜೆನ್ಸನ್ನು ನಾವು ಯೋಚನೆ ಮಾಡಬೇಕು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಇದು ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿಕೊಳ್ಳುವ ಒಂದು ಪ್ರಯತ್ನ ಅನ್ನೋದು ನಾವು ಮರಿಬಾರ್ದು.
1: ಖಂಡಿತ.
0: ಅದಕ್ಕೆ ಇದು ಸ್ಟೆಪ್ಪಿಂಗ್ ಸ್ಟೋನ್, ಈ ಥರ ಯೋಚನೆ ಮಾಡಬೇಕು. ಇದವ್ರ ರೈಟ್, ಯಾಕಂದರೆ ಇದನ್ನು ಕಾಯ್ದೆ ಮಾಡಿದ್ದಾರೆ, ಸರ್ಕಾರ ಅದಕ್ಕೆ ಕೊಡ್ತಾ ಇದೆ. ನನ್ನ ಪ್ರಕಾರ ಕೆಡ್ದು ಅದು ಇನ್ನೂ ಜಾಸ್ತಿ ಮಾಡಬೇಕಂತ ನಾನು ಹೇಳ್ತೀನಿ. ಆದರೆ ಈಗಿನ ಸರ್ಕಾರದ ನೀತಿ ಪ್ರಕಾರ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವ ಒಂದು ಕಟ್ಟುನಿಟ್ಟಿನ ಕ್ರಮಗಳು ತೆಗೆದುಕೊಂಡ್ರೆ ಇನ್ನೂ ಒಂದು 10-15% ರೈತರು ದೂರ ಉಳಿತಾರೆ. ಯಾಕಂದ್ರೆ ಅವ್ರು ವ್ಯವಸಾಯನೇ ಮಾಡ್ತಾ ಇಲ್ಲ. ಇದೊಂಥರ ಲಾಟ್ರಿ ಟಿಕೆಟ್ ಹಣ ಬಂದಂಗೆ ಅಂತ ವರ್ಷಕ್ಕೆ 6,000 ರೂಪಾಯಿ ಬರ್ತಾ ಇದೆ ಅಂತ ತೆಗೆದಿಟ್ಕೊಳ್ತಾರೆ, ಈಗಲೂ ಇದ್ದಾರೆ. ಅಂಥದನ್ನು ಗುರುತಿಸಿ ನಾವು ಯಾವ ರೈತರು ಕಷ್ಟಪಡ್ತಾ ಇದ್ದಾರೆ ಅಥವಾ ಯಾವ ರೈತ ಮಹಿಳೆ ಕಷ್ಟಪಡ್ತಾ ಇದ್ದಾಳೆ ಅವ್ರ ಕುಟುಂಬ ಸಲುವಾಗಿ, ಅವ್ರಿಗೆ ಜಾಸ್ತಿ ನೆರವು ಕೊಡಿ. ಅಥವಾ ಯಾವ ಯುವಕರು ಮುಂದೆ ಬರ್ತಾರೆ, ವ್ಯವಸಾಯನ ನಾನು ಪ್ರಧಾನ ವೃತ್ತಿಯಾಗಿ ತಗೊಂಡು ಜೀವನ ಮಾಡ್ತೀನಿ ಅನ್ನೋರು ಯಾರು ಬರ್ತಾರೆ ಅವ್ರಿಗೆ ಇನ್ನೂ ಜಾಸ್ತಿ ಸಹಾಯ ಕೊಡಿ. ಆಗೇನಾಗತ್ತೆ, ಇದೊಂದು ಸ್ಥಿರವಾಗಿ ನಿಲ್ಲಿಕ್ಕೆ ನೆಲೆಗೊಳ್ಳಲಿಕ್ಕೆ ಗ್ರಾಮಗಳಲ್ಲಿ ಒಂದು ಅವಕಾಶ ಆಗ್ತದೆ.
1: ಖಂಡಿತ.
0: ಆ ನಿಟ್ಟಿನಲ್ಲಿ ಇದನ್ನು ನಾವು ಯೋಚನೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ.
1: ಸರ್, ಆಗಿದ್ರೆ 1.5-2.5 ಎಕರೆ ಭೂಮಿಯನ್ನು ಹೊಂದಿರುವಂಥ ಸಣ್ಣ ಹಿಡುವಳಿ ರೈತ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೋಂದಣಿಯನ್ನು ಮಾಡಿ ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸೋ ಪ್ರಕ್ರಿಯೆ ಆಗಿರ್ಬೋದು, ಅಗತ್ಯ ದಾಖಲಾತಿಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
0: ಯಾವುದೇ ವ್ಯಕ್ತಿ ಅವನ ಫೋನಿಂದನೂ ಮಾಡ್ಬೋದು, ಇಲ್ಲ CSE ಕೇಂದ್ರಗಳು ಸಾಮಾನ್ಯ ನಾಗರಿಕ ಕೇಂದ್ರಗಳಂತ ಏನು ಮಾಡಿದಾರೆ ಅಲ್ಲಿಂದ ಮಾಡ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಇರೋ ಬಾಪು ಸೇವಾ ಕೇಂದ್ರಗಳಿಂದ ಮಾಡ್ಬೋದು. ಆಯ್ತಾ. ಮೇಲೆ ಬೇಕಾದರೆ ಹೋಗ್ಬಿಟ್ಟು ರೈತ ಸಂಪರ್ಕ ಕೇಂದ್ರದಲ್ಲೂ ಸಹಿತ ನೀವು ಮಾಡಿಸ್ಬೋದು, ಎಲ್ರಿಗೂ ಅವಕಾಶ ಇದೆ. OTP ಬರುತ್ತೆ, ಆ OTP ಹೇಳಾದ್ಮೇಲೆ ಮತ್ತೆ ದಾಖಲೆಗಳು ಮುಂದಕ್ಕೆ ತೊಗೊಳತ್ತೆ, ತೊಗೊಂಡಾದ್ಮೇಲೆ ನಿಮಗೊಂದು ನಂಬರ್ ಜನರೇಟ್ ಆಗತ್ತೆ, ಆ ನಂಬರ್ ನೀವು ಭದ್ರವಾಗಿ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ಇದಕ್ಕೆ ಬ್ಯಾಂಕ್ KYC ತುಂಬ ಮುಖ್ಯ. ಯಾವುದು ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಇದೆ ಅದೇ ದಾಖಲೆ ಕೊಡಬೇಕು, ಅದಕ್ಕೆ ಆಧಾರ್ ಸೀಡ್ ಆಗಿರಬೇಕು. ಯಾಕಂದ್ರೆ OTP ಬರೋದೇ ಆಧಾರ್ ನಂಬರ್ ಮೇಲೆ.
1: ಹೌದು.
0: ಸೊ ಹಾಗಾಗಿ ಅದನ್ನು ನಾವು ಮಾಡಬೇಕು. ಸೊ ಅಂಥವ್ರಿಗೆಲ್ಲ ಹಣ ಬರುತ್ತೆ. ಈಗ ಆ ಥರದೆಲ್ಲ ತಪ್ಪುಗಳು ಎಡವಟ್ಟುಗಳು ಮೇಲೆ ಯಾರೋ ಹೇಳಿದ ಹೇಳಿಕೆ ಮಾತುಗಳು ಕೇಳಿ ತಮ್ಮ ಮಾಡಿರೋ ತಪ್ಪುಗಳೆಲ್ಲ ಈಗ ತಿದ್ದಿದ್ದಾರೆ. ಈಗೇನಂತ ಕಂಪ್ಲೇಂಟ್ಗಳೇನಿಲ್ಲ. ಈಗ ದಿಲ್ಲಿನಲ್ಲಿ ಕೂತ್ಕೊಂಡು ಒಂದು ಬಟನ್ ಒತ್ತಿದ್ರೆ ಸಾಕು, ರೀಜನ್ 6 ಪ್ರಾದೇಶಿಕ ವಲಯಗಳು ಮಾಡ್ಕೊಂಡಿದ್ದಾರೆ. ಆ ಪ್ರಾದೇಶಿಕ ವಲಯದಲ್ಲಿ ಬರೋ ಎಲ್ಲಾ ರೈತರಿಗೂ 1-2 ನಿಮಿಷದಲ್ಲಿ ಅವರವ್ರ ಖಾತೆಗೆ ನೇರವಾಗಿ ಹಣ ಜಮಾ ಆಗತ್ತೆ. ಮತ್ತೆ

0: ಅದಕ್ಕಿಂತ ಮುಖ್ಯವಾಗಿ ರಿಜಿಸ್ಟರ್ಡ್ ಫೋನ್ ನಂಬರ್ ಅಂತ ಏನಿದೆ ರೈತರದು, ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಹಣ ಜಮಾ ಆಗಿದೆ, ಈ ವರ್ಷದ ಮೊದಲನೇ ಇನ್ಸ್ಟಾಲ್ಮೆಂಟ್, ಎರಡನೇ ಕಂತು, ಮೂರನೇ ಕಂತು ಅಂತ ಹೇಳಿ ಮಾಹಿತಿ ಬರುತ್ತೆ. ರೈತರು ಹೋಗಿ ಅದನ್ನ ಚೆಕ್ ಮಾಡ್ಕೋಬಹುದು. ಅನವಶ್ಯವಾಗಿ ಬ್ಯಾಂಕ್ ಅಲ್ಲಿ ನಮ್ಮ ಹಣ ಜಮಾ ಆಗಿದೆಯಾ ಇಲ್ವಾ ಕೊಡಿ ಅಂತ ಇವ್ರೇನ್ ಕಾಯೋ ಅವಶ್ಯಕತೆನೂ ಇಲ್ಲ. ಬರ್ತಾಯ್ತಾ? ಸೊ ಆ ತರ ಮಾಹಿತಿ ಬಂದ್ಮೇಲೆ ಅವರು ವ್ಯವಹಾರ ಮಾಡ್ಕೋಬಹುದು. ಈಗೇನು ಎಲ್ಲದಕ್ಕೂ ಯು ಪಿ ಐ ಆಪ್ಗಳಿದೆ, ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅವ್ರ ಅದನ್ನ ತಮ್ಮ ವ್ಯವಹಾರಕ್ಕೆ ಅವರು ಬಳಸ್ಕೊಳ್ಬಹುದು. ನಾವು ಕೆಲವು ಈ ಹಣವನ್ನ ಬಳಸ್ಕೊಂಡು ಬೇರೆ ಬೇರೆ ಯೋಜನೆಗಳಲ್ಲಿ ಒಗ್ಗೂಡಿಸುವಿಕೆ ಮುಖಾಂತರ ವ್ಯವಸಾಯ ಮಾಡ್ತಾರೋ ಕೆಲವು ರೈತರನ್ನ ಹೋಗಿ ಅಧ್ಯಯನ ಮಾಡಿದೀವಿ. ಸೊ 4-5 ವರ್ಷದಲ್ಲಿ ಇದ್ದಂತಹ ಮಟ್ಟಕ್ಕೂ ಈಗಲೂ ಅವರ ಗುಣಮಟ್ಟ ಚೆನ್ನಾಗಾಗಿದೆ, ಆದಾಯ ಮೂಲ ಜಾಸ್ತಿ ಆಗಿದೆ, ಮತ್ತೆ ರೈತರ ಮನೆಯಲ್ಲಿ ಆಸ್ತಿ ನಿರ್ಮಾಣ ಆಗಿದೆ. ಇದು ಗಮನಿಸ್ಬೇಕು, ಅದಕ್ಕೊಂದು ಮೌಲ್ಯ ಬಂದಿದೆ. ಮೊದಲು ಅವ್ರೇನು ಬಂಜರು ಭೂಮಿ ಬಿಟ್ಟಿದ್ರು, ವ್ಯವಸಾಯ ಮಾಡದೆ ಭೂಮಿ ಬಿಟ್ಟಿದ್ರು, ಚಿಕ್ಕ ಪ್ಯಾಚ್ ಆದ್ರೂ ಅದಕ್ಕೆ ಬೆಲೆ ಇರಲಿಲ್ಲ. ಈಗ ವ್ಯವಸಾಯ ಅದ್ರ ಮೇಲೆ ಕೃಷಿ ಮಾಡಕ್ಕೆ ಅವರು ಶ್ರಮದಿಂದ ಮಾಡಕ್ಕೆ ಶುರು ಮಾಡಾದ್ಮೇಲೆ, ಮತ್ತೆ ಈ ಹಿಂದೆ ಇದ್ದ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಸಹಕಾರವನ್ನು ಪಡ್ಕೊಂಡವರು ಮಾಡ್ಕೊಂಡಿದ್ದರಿಂದಾಗಿ ಇವತ್ತು ನಮ್ಗೇನು ಗೊತ್ತಾಗ್ತಾ ಇದೆ, ಪರಿಣಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಅದನ್ನಿನ್ನು ನಾವು ಸುಸ್ಥಿರತೆಗೆ ತಗೊಂಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನಗಳಾಗಬೇಕು. ಅದಕ್ಕಿನ್ನು ಸಮಗ್ರ ಬೆಳೆ ಪದ್ಧತಿ ಇಂಥ ಸಂಗತಿಗಳ ಬಗ್ಗೆ ವ್ಯಾಪಕ ಚರ್ಚೆಯಾಗಿ ರೈತರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸಿದ್ರೆ ಖಂಡಿತ ಅವ್ರು ಕೈ ಹಾಕ್ತಾರೆ. ಯಾಕೆ ಒಂದು ಸೀಬೆ ಗಿಡ ನೆಟ್ಟರೆ ಇವತ್ತು ಹಣ್ಣು ಕೊಡಕ್ 4 ವರ್ಷ ಬೇಕು, ಒಂದು ಪಪ್ಪಾಯಿ ಗಿಡ ಇವತ್ತು ನೆಟ್ಟರೆ ಹಣ್ಣು ಬರೋದಕ್ಕೆ 1 ವರ್ಷದ ಮೇಲಾಗತ್ತೆ, ಒಂದು ತುಳಸಿ ಗಿಡ ಹಾಕ್ಕೊಂಡ್ರೆ ಅದು ವಿಸ್ತಾರವಾಗಿ ಅರಳಿ ಅದರಿಂದ ಏನಾದ್ರು ನಾವು ಎಲೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೆ 8-9-10 ಒಂದು ತಿಂಗಳು ಬೇಕು ಅಲ್ವಾ. ಅಲ್ಲೋರು ಕಾಯ್ಕೊಂಡು ಅದಕ್ಕೆ ಉಪಚಾರ ಮಾಡ್ಬೇಕಲ್ಲ, ಅವನು
1: ಹೌದು
0: ಉಪಚಾರ ಮಾಡ್ಬೇಕಲ್ಲ, ನೋಡ್ಕೋಬೇಕು. ಮೊದಲ ರೈತನಿಗೆ ಅನೇಕ ಕಡೆ ಕಾಲುವೆ ನೀರಿದೆ, ಕೆಲವು ಕಡೆ ಅವ್ರದ್ದೇ ಬೋರ್ವೆಲ್ ನೀರಿದೆ, ಕೆಲವು ಕಡೆ ನದಿ ಬೆಡ್ಡಿಂದ ನೀರು ತಂದ್ಕೊಡೋ ಅಂತ ಏತ ನೀರಾವರಿ ಯೋಜನೆಗಳಿದೆ, ಅಥವಾ ಅವರೂರಲ್ಲಿರೋ ಕೆರೆಯ ಮುಂಭಾಗದಲ್ಲಿರೋ ಜಮೀನುಗಳಿಗೆ ವರ್ಷದಲ್ಲಿ 3-4 ತಿಂಗಳು ನೀರು ಕೊಡ್ತಾರೆ. ಆಮೇಲೆ ಕೆರೆ ನೀರು ತುಂಬಿಸುವ ಕಾರ್ಯಕ್ರಮಗಳು ಕೆಲವು ಕೆರೆಗಳನ್ನ ಈಗ ನಾವು ಕನೆಕ್ಟ್ ಮಾಡಿರೋದು ನಾವು ನೋಡ್ತೀವಿ. ಇದ್ರ ಜೊತೆಗೆ ಮಳೆನೂ ಆಗುತ್ತೆ. ಸೊ ಇಷ್ಟೆಲ್ಲ ನೀರಿನ ಮೂಲಗಳನ್ನ ಇಟ್ಕೊಂಡು ರೈತ ಸುಸ್ಥಿರ ಕೃಷಿ ಕಡೆಗೆ ಗಮನ ಕೊಟ್ಟ ಅಂತ ಹೇಳಿದ್ರೆ ಖಂಡಿತವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೇಳಿ ನಮ್ಮ ಅಧ್ಯಯನಗಳು ಹೇಳ್ತಾ ಇದೆ.
1: ಸರ್, ಈಗ ಈ ಯೋಜನೆಗೆ ನೋಂದಣಿಯನ್ನು ಮಾಡಿಸಿ ಬಹಳಷ್ಟು ದಿನಗಳಾಗಿರುತ್ತೆ ಸರ್, ಆದರೂ ಕೆಲವೊಂದು ಬಾರಿ ಒಂದು 2-3 ಕಂತು ಹಣ ಜಮಾ ಆಗಿರುತ್ತೆ ಸರ್, ಮಧ್ಯದಲ್ಲಿ ಏನಾದರೂ ಹಣ ಜಮಾ ಆಗೋ ನಿಟ್ಟಿನಲ್ಲಿ ಏನಾದರೂ ಅಡೆತಡೆಗಳಾಯಿತು, ತೊಂದರೆ ಆಯಿತು ಅಂದರೆ ರೈತರು ಎಲ್ಲಿ ಮತ್ತು ಹೇಗೆ ಸಂಪರ್ಕ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗುತ್ತೆ?
0: ಇಲ್ಲಿ ಒಮ್ಮೆ ಹಣ ಬರೋಕ್ಕೆ ಶುರು ಆದರೆ ಬರ್ತಾನೆ ಇರುತ್ತೆ. ಯಾಕಂದ್ರೆ ನೀವು ಪದೇ ಪದೇ ಬ್ಯಾಂಕ್ ಖಾತೆ ಚೇಂಜ್ ಮಾಡಲ್ಲ, KYC ಚೇಂಜ್ ಮಾಡಲ್ಲ, ಫೋನ್ ನಂಬರ್ ಚೇಂಜ್ ಮಾಡಲ್ಲ. ನೀವು ಯಾವ ಫೋನ್ ನಂಬರ್ OTPಗೆ ಕೊಟ್ಟಿದ್ದೀರಾ, ರಿಜಿಸ್ಟರ್ ಮಾಡಿದ್ದೀರಾ, ಆ ನಂಬರ್ ನೀವು ಮೇಂಟೈನ್ ಮಾಡಬೇಕು. ಕೆಲವರಲ್ಲಿ ಏನಿದೆ ಅಂದರೆ ಆ ಕಂಪ್ನಿದು ಈ ಕಂಪ್ನಿದು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಫ್ರೀ ಆಫರ್ ಇದೆ ಅಂತ 4-5 SIM ಇಟ್ಕೊಂಬಿಟ್ಟಿರ್ತಾರೆ. ಕೊನೆಗೆ ರೈತನಿಗೆ ಈ ದಾಖಲಾತಿ ಮಾಡುವಾಗ ಯಾವ ನಂಬರ್ನ ನೋಂದಾಯಿ ಮಾಡಿದ್ದೀವಿ ಅನ್ನೋದೇ ಅವ್ರಿಗೆ ಮರ್ತೋಗಿರುತ್ತೆ.
1: ಹೌದು,
0: ಇಂಥ ಸಂದರ್ಭಗಳಲ್ಲಿ ಮಾತ್ರ ಇದು ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಆ ಒಂದು ದೂರವಾಣಿ ಚಾಲತೆಯಲ್ಲಿಲ್ಲ, ಕರೆನ್ಸಿ ಇಲ್ಲ, ಅದು ಚಲಾವಣೆಯಲ್ಲಿ ಇಲ್ಲ ಅಂದಾಗ ಮಾತ್ರ ನಿಮಗೆ ಮಾಹಿತಿ ಬರೋದು ಇಲ್ಲ. ಯಾವಾಗ ಅದು, ಈಗ ಒಂದು ಹೊಸ ನಿಯಮನೂ ಇದೆ, ಯಾವುದು ಸಿಮ್ಮು 2-3 ತಿಂಗಳು ನೀವು ರೀಚಾರ್ಜ್ ಮಾಡಲಿಲ್ಲ ಅಂದರೆ ಆ ಸಿಮ್ನ ಕಂಪ್ನಿಯವರು ನಿಮ್ಮ ಗಮನಕ್ಕೆ ತರದೇನೆ ಅದನ್ನು ವಿಡ್ರಾ ಮಾಡಿ ಬೇರೆ ಯಾರಿಗಾದ್ರೂ ಕೊಡ್ಬೋದು ಅಂತ ನಿಯಮ ಮಾಡಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅದೇ ನಂಬರ್ ಇನ್ಯಾರಿಗೋ ಹೊರಟೋಗಿದೆ ಬೇರೆಯವ್ರ ಹೆಸರಿನಲ್ಲಿ, ಅಲ್ಲೇನಾಗುತ್ತೆ ಅಂದರೆ ಆ ನಂಬರ್ಗೆ ಅವರು ಹಣ ಹಾಕೋಕ್ಕೆ ಹೊರಟಾಗ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಏನೋ ಆಗೇನಾಗುತ್ತೆ, ಅಂಥ ಹಣಗಳೆಲ್ಲ ಪಕ್ಕಕ್ಕೆ ಹೊರಟೋಗುತ್ತೆ.
1: ಹೌದು,
0: ನೀವು ಮತ್ತೆ ವಾಪಸ್ ಹೋಗಿ ಯಾಕೋ ನಂಗೆ ಹಣ ಬರ್ತಾ ಇಲ್ವಲ್ಲ ಅಂತ ಎಲ್ಲಿ ಚೆಕ್ ಮಾಡಿಸ್ಬೇಕು, ಮತ್ತೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಆ ದಾಖಲೆಗಳೆಲ್ಲ ತೆಗೆಸಿ ಮತ್ತೆ ಅಲ್ಲಿ ನೀವು ನಿಮ್ಮ ಹೊಸ KYC ಕೊಟ್ಟು ಅಲ್ಲಿ ನಿಮ್ಮ ಯಾವ ಫೋನ್ನ ಬಳಸ್ತೀರಾ ಆ ನಂಬರ್ ನೀವು ಮತ್ತೆ ದಾಖಲು ಮಾಡಿಸಿ, ಅದೊಮ್ಮೆ KYC ಓಕೆ ಅಂತ ಬಂದಾದ ಮೇಲೆ ಮತ್ತೆ ನಿಮ್ಗೆ ಹಣ ಬರಕ್ಕೆ ಶುರು ಆಗುತ್ತೆ. ಇದೇ ರೀತಿ LPGನಲ್ಲೂ ಇದೆ.
1: ಹೌದು,
0: ಈಗ 3 ತಿಂಗಳು ಅವ್ರು ಸಿಲಿಂಡರ್ ತಗೊಳ್ಳಿಲ್ಲ ಅಂದ್ರೆ ಅದು ಡೊಸೈಲ್ ಕೊಟ್ಟೋಗಿರುತ್ತೆ. 4ನೇ ತಿಂಗಳು ನೀವು ಬೇಕು ಅಂದ್ರೆ ನೀವು ಕಂಪ್ನಿ ಹತ್ರ ಹೋಗ್ಬಿಟ್ಟು ವೆಬ್ಸೈಟ್ನಲ್ಲಿ ಅದನ್ನ ಕ್ಲಿಕ್ ಮಾಡಿಸ್ಬೇಕು. ಇಲ್ಲೂ ಅದೇ ತರನೇ. ಹಾಗಾಗಿ ಆ ಹಣ ಯಾರು ಎತ್ಕೊಳಕ್ ಆಗಲ್ಲ, ಯಾಕಂದ್ರೆ ನಗದು ಅವರು ವಿತರಣೆ ಮಾಡ್ತಾ ಇಲ್ಲ. ಅದು ಬ್ಯಾಂಕಿಂದ ಬ್ಯಾಂಕ್ಗೆ ಫಂಡ್ ಬೇಸ್ ಅಕೌಂಟ್ ಸಿಸ್ಟಮ್ ಅಂತ ಒಂದಿದೆ, ಅದರಿಂದ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ. ಅದು ಯಾರು ದುರುಪಯೋಗನೂ ಮಾಡ್ಕೊಳಕ್ ಆಗಲ್ಲ, ಎತ್ಕೊಂಡು ಹೋಗೋದಕ್ಕೂ ಆಗುದಿಲ್ಲ, ನಿಮಗೆ ಅದು ಬರುತ್ತೆ. ಆದರೆ ಇಷ್ಟು ಕಂತುಗಳು ನೀವು ತೆಗೆದುಕೊಂಡಾದ್ಮೇಲೆ ರೈತ ಜಾಗೃತ ಆಗಬೇಕು.
1: ಖಂಡಿತ,
0: ನನ್ನ ಪ್ರಕಾರ ಯಾಕೆ ಬರಲಿಲ್ಲ ನನಗೆ ಅಂತ ಅವ್ರು 48 ಗಂಟೆಯಲ್ಲಿ ಅವ್ರು ಯೋಚನೆ ಮಾಡಿ ಕೂಡಲೇ ಅವರು

0: ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ನೋಡಿ ನನ್ನ ಜಮಾ ಆಗಿಲ್ಲ ಅಂತ ಮಾಹಿತಿ ಕೊಟ್ಟು ಅಲ್ಲೇನಾದ್ರು ಹೊಸ KYC ಕೊಡೋದಿದ್ರೆ ಕೊಟ್ಬಿಟ್ಟು ಅದನ್ನ ಪಕ್ಕ ಮಾಡ್ಕೊಳ್ಳಿ. ಇದೊಂದು ವ್ಯವಹಾರ ಪ್ರಜ್ಞೆ ರೈತರು ಇಟ್ಕೊಂಡ್ರು ಅಂದರೆ ಇದು ಸದಾ ಈ ಯೋಜನೆ ಇರೋರ್ಗು ಅವ್ರಿಗೆ ನೆರವು ಸಿಗ್ತಾನೇ ಇರುತ್ತೆ. ಸೊ ನನ್ನ ಕಾಳಜಿ ಏನಂದರೆ ಯೋಜನೆಯಿಂದ ವಂಚಿತರಾಗಬಾರ್ದು ನೀವು.
1: ಹೌದು,
0: ನಿಮ್ಮ ಒಂದು ಜಾಣ ನಡೆ ಒಂದು ಕೆಲವು ನೈಪುಣ್ಯತೆಗಳನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ಇದು ನಿಮಗೆ ಲಾಭದಾಯಕ ಆಗತ್ತೆ ಅನ್ನೋದಾದರೆ ಯಾಕೆ ಮಾಡ್ಕೋಬಾರ್ದು? ರೈತರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು.
1: ಅಂದ್ರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಇತರ ಯಾವುದೇ ಸರ್ಕಾರದ ಯೋಜನೆಗಳು
0: ಓಟಿಪಿ ಬೇಸ್ಡ್,
1: ಹೌದು,
0: ಯಾವುದೇ ಯೋಜನೆ ಇರಲಿ, ನೀವು ಆಧಾರ್ ನಂಬರ್ ಅಲ್ಲಿ ಯಾವ ಫೋನ್ ನಂಬರ್ ಹಾಕಿದಿರಾ ಆ ನಂಬರ್ನ ನೀವು ಸದಾ ಚಾಲ್ತಿಯಲ್ಲಿ ಇಟ್ಕೋಬೇಕು. ಅದಕ್ಕೆ ಹಣ ಹಾಕೋದಿಲ್ಲ, ರೀಚಾರ್ಜ್ ಮಾಡಲ್ಲ, ಅಥವಾ ಬಿಸಾಕ್ಬಿಟ್ಟು ಇನ್ನೊಂದು ನಂಬರ್ ತಗೊಳ್ತೀನಿ ಅಂದರೆ ನಾವು ತೊಂದರೆನಲ್ಲಿ ಸಿಕ್ಕಾಕೊಂತೀವಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪರಿಕಲ್ಪನೆ ಆಗಿರ್ಬೋದು, ಇದು ಜಾರಿಯಾದ ಹಿನ್ನೆಲೆಯಾಗಿರ್ಬೋದು, ಹಾಗೆ ಈ ಯೋಜನೆ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ, ಈ ಯೋಜನೆ ಮುಖಾಂತರ ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ರೈತರುಗಳು ಅಗತ್ಯ ದಾಖಲಾತಿಗಳನ್ನು ಏನೇನೆಲ್ಲ ಹೊಂದಿರಬೇಕಾಗುತ್ತೆ, ಈ ಯೋಜನೆ ಚಿಕ್ಕದಾಗಿ ಶುರುವಾದರೂ ಇದು ಏನೆಲ್ಲ ವ್ಯಾಪಕವಾಗಿ ತನ್ನ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿ.
0: ಇನ್ನೊಂದು ಅಂಶ ಇಲ್ಲಿ ನಾವು ಹೇಳಬೇಕನ್ಸತ್ತೆ, ಯಾರ್ಯಾರನ್ನ ಹೊರಗಡೆ ಇಟ್ಟಿದ್ದೀವಿ ಯೋಜನೆಯಿಂದ ಪ್ರಯೋಜನ ಪಡ್ಕೊಳ್ಳೋಕ್ಕಾಗಲ್ಲ ಅಂತ. ಈಗ ಕೆಲವು ಜಮೀನುಗಳು ಮಾಡ್ತಾ ಇರ್ತಾರೆ, ಅದನ್ನು ಅವರು ಗುತ್ತಿಗೆ ತಗೊಂಡು ಮಾಡ್ತಾ ಇರ್ತಾರೆ, ಆ ರೈತರು ಮಾಡಕ್ಕೆ ಬರಲ್ಲ. ಇನ್ನು ಕೆಲವರು ಮಠಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ಯಾರ್ಯಾರದ ಜಮೀನುಗಳು ಇರುತ್ತೆ, ನೀವು ಕೋರಿಂಗ್ ಮಾಡ್ತಾ ಇರ್ತಾರೆ, ಏನೋ ಅಂತ ಜಮೀನುಗಳಿಗೆ ಬರೋದಿಲ್ಲ. ಮೇಲೆ ಎರಡನೇದು, ಯಾರು ಸಾಂವಿಧಾನಿಕ ಹುದ್ದೆಗಳಲ್ಲಿದ್ದಾರೆ ರೈತರು, ಆಯ್ತಾ, ಅವ್ರಿಗಿದು ಬರೋದಿಲ್ಲ. ಮೇಲೆ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು, ಹಾಲಿ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಈ ತರದ ಸಾಂವಿಧಾನಿಕ ಹುದ್ದೆಗಳಲ್ಲಿ ಇದ್ದವರು ಅಥವಾ ಈಗ ಹಿಂದೆ ಇದ್ದವರು ಈಗಿದ್ದವರು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಅದೇ ರೀತಿ ಅಧಿಕಾರಿಗಳಿಗೆ ಬರೋದಿಲ್ಲ, ಡಿ ಗ್ರೂಪ್ಗಿಂತ ಮೇಲ್ಗಡೆ ಇರೋರು ಯಾರಿಗೂ ಬರೋದಿಲ್ಲ, ಇದು ನಿಮಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಆದಾಯ ತೆರಿಗೆ ಯಾರು ಪಾವತಿಸ್ತಿದ್ದಾರೋ ಅವ್ರಿಗೆ ಬರೋದಿಲ್ಲ. ರೈತ ಮತ್ತು ರೈತನ ಯಾವುದೇ ಆದಾಯಕ್ಕೆ, ರೈತ ಕೃಷಿಯಿಂದ ಬರೋ ಆದಾಯಕ್ಕೆ, ಯಾಕಂದರೆ ಈಗ ಅನೇಕ ರೈತರು ಕೃಷಿ ಬಿಟ್ಟು ಬೇರೆ ವ್ಯವಹಾರಗಳು ಮಾಡ್ತಾ ಇದ್ದಾರೆ, ಅದರಿಂದ ಬರೋ ಆದಾಯಕ್ಕೆ ಆದಾಯ ತೆರಿಗೆ ಇದೆ, ಅದೇ ಕೃಷಿ ಮೂಲದಿಂದ ಬರುವ ಆದಾಯಕ್ಕೆ
1: ಆದಾಯ ತೆರಿಗೆ ಇಲ್ಲ.
0: ಇಲ್ಲ, ಆ ಥರ ಆದಾಯ ತೆರಿಗೆ ಯಾರ್ಯಾರು ಪಾವತಿ ಮಾಡ್ತಾ ಇದ್ದಾರೆ ಆ ರೈತರಿಗೆ ಬರೋದಿಲ್ಲ ಅಂತ ಒಂದು ನಿಯಮ ಮಾಡಿದ್ದಾರೆ. ಇಷ್ಟು ಜನನ ಹೊರತುಪಡಿಸಿದ್ರೆ ಮಿಕ್ಕವ್ರು ಎಲ್ರಿಗೂ ನಾವು ಈ ಯೋಜನೆಯಲ್ಲಿ ಸಹಾಯ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಕೆಲವರು ದೊರೆಯದೇ ಇರೋರು ಸ್ವಲ್ಪ ಅಸಮಾಧಾನವಾಗಿ ಮಾತಾಡ್ಬೋದು ಅಥವಾ ವ್ಯಕ್ತಿರತ್ವವಾಗಿ ಮಾತಾಡ್ಬೋದು, ಅಂಥವ್ರಿಗೆ ಈ ಒಂದು ನಮ್ಮ ರೇಡಿಯೋ ಕಾರ್ಯಕ್ರಮ ಒಂದು ಧನಾತ್ಮಕವಾದ ಮತ್ತು ಅವರು ತಪ್ಪು ಗ್ರಹಿಕೆನ ಹೋಗಲಾಡಿಸ್ಲಿಕ್ಕೆ ಈ ಒಂದು ಚರ್ಚೆ ಕಾರಣ ಆಗಲಿ ಅನ್ನೋದು ನನ್ನ ಆಶೆ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಒಂದು ಸಂಪೂರ್ಣ ಹಾಗೂ ಸಮಗ್ರ ಮಾಹಿತಿಯೊಂದಿಗೆ ನಮ್ಮ ಕೇಳುಗ ಸಮುದಾಯದ ರೈತರಲ್ಲಿ ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/6/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ

0: ರೋಗಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్ లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
2: వ్యక్తికి జమీన్, ఘర్, గహనే యా దూసరా కోయి సామాన్ బీమారీ కే ఖర్చ్ మే बिकने से बचा है, गिरवी रखने से बचा है, तो ये आयुष्मान भारत की बहुत बड़ी सफलता है.
1: 12 సంవత్సరాల విశ్వాసం, అభివృద్ధి, ప్రజా సంక్షేమం.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 20 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈಡ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 22 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
4: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
5: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
4: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ.
3: ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುವಂತಹ ಸಮಯ. ಇಂದು SVYM ನ ಸಿಬ್ಬಂದಿ ವರ್ಗದವರಾದ ಸೋನಾ ಎಂ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ.
6: ಸಂತಸದ ಜನುಮ ದಿನ, ಆನಂದ ತುಂಬಲಿ ಸುದಿನ.
3: ಇವರಿಗೆ ಶುಭಾಶಯವನ್ನ ಕೋರುವವರು ಕುಟುಂಬಸ್ಥರು ಹಾಗೂ
7: ಸಂಸ್ಥೆಯ ಸಿಬ್ಬಂದಿ ವರ್ಗದವರು.

0: ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಷನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೆ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್ ವಿಶ್ವ ಕೆ ಲಿಯೆ ತಯಾರ್.
3: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
4: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
5: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
6: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
7: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರ, ಇದುವರೆಗೂ ಭಾವಸಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹೊಸೆ ಸರಗೂರಿನ ಶ್ರೀಯುತ ನಟರಾಜರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

0: ಕೇಳುಗರ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಕೂರಿನ ಶ್ರೀತಾ ನಟರಾಜ್ ಅವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಒಟ್ಟು ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 20 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 22 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ.

ಕೇಳುಗರೇ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/6/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಪ್ರೀತಿಯ ಚಿನ್ನತುಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನ ಹಾಗೂ ಸಂಜಯ್ ಗಾಂಧಿಯವರ ಅಪಘಾತದಲ್ಲಿ ನಿಧನ ಹೊಂದಿದ ದಿನ. ಜೂನ್ 23ರಂದು ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. ಎಲ್ಲ ಜನರ ಅಭಿವೃದ್ಧಿ ಪ್ರಕ್ರಿಯೆಯನ್ನು ಸುಧಾರಿಸಲು ಸಾರ್ವಜನಿಕ ಸೇವೆಯ ಕೊಡುಗೆಯನ್ನು ಗುರುತಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಜೂನ್ 23ರಂದು ವಿಶ್ವಸಂಸ್ಥೆಯು ಸಾರ್ವಜನಿಕ ಸೇವಾ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವದಾದ್ಯಂತ ಸಾರ್ವಜನಿಕ ಸೇವಕರ ಕೆಲಸವನ್ನು ಮಾತ್ರವಲ್ಲದೆ ಎಲ್ಲ ಜನರಿಗೆ ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ಸಹಭಾಗಿತ್ವದಲ್ಲಿ ಕೆಲಸ ಮಾಡುವವರ ಅವರ ಬದ್ಧತೆಯನ್ನು ಆಚರಿಸೋಣ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಿಸ್ ವೆಬ್ಸೈಟ್ನಲ್ಲಿ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಇಲಾಖೆಯು ತನ್ನ ವೆಬ್ಸೈಟ್ನಲ್ಲಿ ಉಲ್ಲೇಖಿಸುವ ಪ್ರಕಾರ ಡಿಸೆಂಬರ್ 20, 2002ರಂದು ಸಾಮಾನ್ಯ ಸಭೆಯು ಸಮುದಾಯಕ್ಕೆ ಸೇವೆಯ ಮೌಲ್ಯ ಮತ್ತು ಸದ್ಗುಣವನ್ನು ಆಚರಿಸಲು 57/277 ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಜೂನ್ 23ರಂದು ಸಾರ್ವಜನಿಕ ಸೇವಾ ದಿನವೆಂದು ಗೊತ್ತುಪಡಿಸಲಾಯಿತು. ಯುಎನ್ಎ ಸಾರ್ವಜನಿಕ ಸೇವಾ ದಿನವು ಸಮುದಾಯಕ್ಕೆ ಸಾರ್ವಜನಿಕ ಸೇವೆಯ ಮೌಲ್ಯ ಮತ್ತು ಸದ್ಗುಣವನ್ನು ಆಚರಿಸಲು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕ ಸೇವೆಯ ಕೊಡುಗೆಯನ್ನು ಎತ್ತಿ ತೋರಿಸಲು ಸಾರ್ವಜನಿಕ ಸೇವಕರ ಕೆಲಸವನ್ನು ಗುರುತಿಸಲು ಮತ್ತು ಯುವಜನರು ಸಾರ್ವಜನಿಕ ವಲಯದಲ್ಲಿ ವೃತ್ತಿ ಜೀವನವನ್ನು ಮುಂದುವರೆಸಲು ಪ್ರೋತ್ಸಾಹಿಸಲು ಉದ್ದೇಶಿಸಿದೆ. ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ಪ್ರಶಸ್ತಿಗಳನ್ನು ಸಾರ್ವಜನಿಕ ಸೇವೆಯಲ್ಲಿ ಶ್ರೇಷ್ಠತೆಯನ್ನು ಗುರುತಿಸುವ ಒಂದು ಪ್ರಶಸ್ತಿಯಾಗಿದೆ. ಇದು ವಿಶ್ವದಾದ್ಯಂತ ದೇಶಗಳಲ್ಲಿ ಹೆಚ್ಚು ಪರಿಣಾಮಕಾರಿ ಮತ್ತು ಸ್ಪಂದಿಸುವ ಸಾರ್ವಜನಿಕ ಆಡಳಿತಕ್ಕೆ ಕಾರಣವಾಗುವ ಸಾರ್ವಜನಿಕ ಸೇವಾ ಸಂಸ್ಥೆಗಳ ಸೃಜನಶೀಲ ಸಾಧನೆಗಳು ಮತ್ತು ಕೊಡುಗೆಗಳನ್ನು ಪುರಸ್ಕರಿಸುತ್ತದೆ ಎಂದು ಹೇಳಬಹುದು. ತಮ್ಮ ಕೆಲಸದ ಮೂಲಕ ಸುಸ್ಥಿರ ಅಭಿವೃದ್ಧಿಗಾಗಿ ಮತ್ತು ಸಮುದಾಯಗಳು ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಮತ್ತು ಸೇವೆಗಳನ್ನು ಅರ್ಪಿಸುವ ವ್ಯಕ್ತಿಗಳನ್ನು ಈ ದಿನದಂದು ಗೌರವಿಸಲಾಗುತ್ತದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಸಂಜಯ್ ಗಾಂಧಿಯವರ ನಿಧನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಒಬ್ಬ ಭಾರತೀಯ ರಾಜಕಾರಣಿಯಾದ ಇವರು ಲೋಕಸಭಾ ಸದಸ್ಯರಾಗಿದ್ದರು ಮತ್ತು ಇಂದಿರಾ ಗಾಂಧಿ ಮತ್ತು ಫಿರೋಜ್ ಗಾಂಧಿಯವರ ಕಿರಿಯ ಮಗನಾಗಿದ್ದರು.

0: ಅವರ ಜೀವಿತ ಅವಧಿಯಲ್ಲಿ ಅವರು ತಮ್ಮ ತಾಯಿಯ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮುಖ್ಯಸ್ಥರಾಗಿ ಮತ್ತು ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಾರೆಂದು ವ್ಯಾಪಕವಾಗಿ ನಿರೀಕ್ಷಿಸಲಾಗಿತ್ತು. ಆದರೆ ವಿಮಾನ ಅಪಘಾತದಿಂದ ಅವರ ಮರಣದ ನಂತರ ಅವರ ತಾಯಿಯ ರಾಜಕೀಯ ಉತ್ತರಾಧಿಕಾರಿಯಾದರು ಮತ್ತು ಅವರ ಅತ್ತೆಯ ನಂತರ ಅವರ ನಂತರ ಭಾರತದ ಪ್ರಧಾನಮಂತ್ರಿ ಮತ್ತು ಪಕ್ಷದ ಅಧ್ಯಕ್ಷರಾದರು. ಅವರ ಪತ್ನಿ ಮೇನಕಾ ಗಾಂಧಿ ಮತ್ತು ಮಗ ವರುಣ್ ಗಾಂಧಿರವರು ಭಾರತೀಯ ಜನತಾ ಪಕ್ಷದಲ್ಲಿ ರಾಜಕಾರಣಿಯಾಗಿದ್ದಾರೆ. ಜನವರಿ 1980ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತು. ವಿರೋಧ ಪಕ್ಷಗಳು ಆಳುವ ರಾಜ್ಯಗಳಲ್ಲಿ ಶಾಸಕಾಂಗ ಸಭೆಗಳಿಗೆ ನಡೆದ ಚುನಾವಣೆಗಳು ಆ ರಾಜ್ಯಗಳಿಗೆ ಕಾಂಗ್ರೆಸ್ ಮಂತ್ರಿಗಳನ್ನ ಮರಳಿ ತಂದವು. ಆ ಸಮಯದಲ್ಲಿ ಸಂಜಯ್ ಗಾಂಧಿ ಈ ರಾಜ್ಯಗಳಲ್ಲಿ ಸರ್ಕಾರಗಳನ್ನ ಮುನ್ನಡೆಸಲು ತಮ್ಮದೇ ಆದ ಮಿನಿಸ್ಟರ್ನ ಆಯ್ಕೆ ಮಾಡಿಕೊಂಡರು. 1980ರ ಜೂನ್ 23ರಂದು ಬೆಳಗ್ಗೆ 8:10 ಗಾಂಧಿಯವರು ವೈಮಾನಿಕ ಕುಶಲತೆಯನ್ನ ನಿರ್ವಹಿಸುತ್ತಿದ್ದಾಗ ತಮ್ಮ ವಿಮಾನದ ನಿಯಂತ್ರಣ ಕಳೆದುಕೊಂಡು ನವದೆಹಲಿಯ ಡಿಪ್ಲೊಮ್ಯಾಟಿಕ್ ಏನ್ಸ್ಕೀಮ್ನಲ್ಲಿ ಅಪಘಾತಕ್ಕೆ ಈಡಾದರು. ಇತರೆ ಏಕೈಕ ಪ್ರಾಮಾಣಿಕ ಕ್ಯಾಪ್ಟನ್ ಸುಭಾಷ್ ಸಶೇನ್ ಕೂಡ ಸಾವನ್ನ ಅಪ್ಪಿದರು. ಗಾಂಧಿರವರ ದೇಹವನ್ನ ಹೊರತೆಗೆದು ಇಂದು ಆಚರಣೆಗಳ ಪ್ರಕಾರ ದಹನ ಮಾಡಲಾಯಿತು. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅನೇಕ ಮಾಹಿತಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇದ್ರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 53ರ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನರಭಾಷೆ ಬಣ್ಣಿಪುದೆ
5: ನರಭಾಷೆ ಬಣ್ಣಿಪುದೆ
4: ಪರತತ್ವರೂಪವನು
5: ಪರತತ್ವರೂಪವನು
4: ಅರಿಯದದು ನಮ್ಮೆದೆಯ
5: ಅರಿಯದದು ನಮ್ಮೆದೆಯ
4: ಭಾವಗಳನ್ನೊರೆಯೇ
5: ಭಾವಗಳನ್ನೊರೆಯೇ
4: ಪರಮಾನುಭವಗಳುಲಿಯನ್
5: ಪರಮಾನುಭವಗಳ ಉಲಿಯನ್
4: ಅನುಭವಿಗಳೊಳಗಿವಿಗೆ
5: ಅನುಭವಿಗಳೊಳಗಿವಿಗೆ
4: ಒರಟು ಯಾನವೋ ಭಾಷೆ
5: ಒರಟು ಯಾನವೋ ಭಾಷೆ
4: ಮಂಕುತಿಮ್ಮ
5: ಮಂಕುತಿಮ್ಮ.
4: ನಿತ್ಯ ಜೀವನದಲ್ಲಿ ಕಮ್ಯುನಿಕೇಷನ್ ಅನ್ನೋದು ಬಹಳ ಮುಖ್ಯ. ಸಂವಹನ, ನಾನು ಇನ್ನೊಬ್ಬರ ಜೊತೆ ವ್ಯವಹರಿಸಬೇಕಾದ್ರೆ ನನ್ನ ಭಾವನೆಗಳೇನು ಅಂತ ನಾನು ಅವ್ರಿಗೆ ಹೇಳಬೇಕು, ನನ್ನ ಅವಶ್ಯಕತೆಗಳೇನು ಅಂತ ಅವ್ರಿಗೆ ಹೇಳಬೇಕು, ಅವ್ರು ಹೇಳಿದ್ದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ಇನ್ಫ್ಯಾಕ್ಟ್ ಮನುಷ್ಯನ ವಿಕಾಸವನ್ನು ನಾವು ನೋಡಿದರೆ ಹ್ಯೂಮನ್ ಎವಲ್ಯೂಷನ್ ಅದನ್ನು ನೋಡಿದರೆ ಆ ಎವಲ್ಯೂಷನ್ನಿನ ಒಂದು ಅತ್ಯಂತ ಮುಖ್ಯವಾದಂತಹ ಘಟ್ಟ ಅಥವಾ ಅದಕ್ಕೆ ಪೂರಕವಾದಂತಹ ಒಂದು ಡೆವಲಪ್ಮೆಂಟ್ ಏನಪ್ಪ ಅಂತಂದರೆ ಅದು ಕಮ್ಯುನಿಕೇಷನ್ ಅಥವಾ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ನಮ್ಮ ಮೆದುಳಿದೆ, ಮೆದುಳಿನಲ್ಲಿ ಮುಂದಿನ ಭಾಗ, ಮೆದುಳಿನ ಮುಂದಿನ ಭಾಗ ಸೆರೆಬ್ರಮ್ ಅಂತೀವಿ, ಅದರ ಮುಂದಿನ ಭಾಗ ಅಂತ ಹೇಳ್ತೀವಿ, ಅದು ಮನುಷ್ಯರಲ್ಲಿ ಬಹಳ ಚೆನ್ನಾಗಿ ಡೆವಲಪ್ ಆಗಿದೆ ಅಂತ. ಸೊ ಈ ಡೆವಲಪ್ ಆಗಿರುವಂಥ ಮನುಷ್ಯನ ಸೆರೆಬ್ರಲ್ ಕಾರ್ಟೆಕ್ಸಿನ ಒಂದು ಅತ್ಯಂತ ಮುಖ್ಯವಾದಂತಹ ಕ್ರಿಯೆ ಅಂತಂದರೆ ಭಾಷೆ, ಕಮ್ಯುನಿಕೇಷನ್. ಪಕ್ಷಿಗಳು ಕೂಡ ಮಾತಾಡ್ಕೊಳ್ತವೆ ಅಂತ ನಮಗೆ ಗೊತ್ತು. ಅಂದರೆ ಆ ಮಾತು ನಮಗೆ ಅರ್ಥ ಆಗಲ್ಲ, ಆದರೆ

ಪರಸ್ಪರರು ಪರಸ್ಪರ ಹಕ್ಕಿಗಳ ಒಂದು ಸಂಭಾಷಣೆ ಆಗ್ತಾ ಇರುತ್ತೆ ಅಂತ ನಾವು ಪ್ರಕೃತಿಯಲ್ಲಿ ನೋಡಿದ್ದೀವಿ. ಹಾಗೆ ಎಲ್ಲ ಪ್ರಾಣಿಗಳು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಒಬ್ಬರಿಗೊಬ್ಬರು ಸಂವಹನವನ್ನು ಮಾಡ್ತಾ ಇರ್ತವೆ. ಕೋತಿಗಳ ಸಾಮ್ರಾಜ್ಯದಲ್ಲಿ ಅವುಗಳದೇ ಆದಂಥ ಮಾತುಕತೆ ನಡೀತಾ ಇರುತ್ತೆ. ಸೊ ಅದನ್ನೆಲ್ಲ ನಾವು ಗಮನಿಸಿದ್ರೆ ಮನುಷ್ಯ ಮಾಡುವಂಥ ಸಂವಹನ ಅತ್ಯಂತ ಎತ್ತರದ ಸ್ತರದ್ದು, ಬಹಳ ಪರಿಷ್ಕೃತವಾದಂಥ ರೀತಿಯಲ್ಲಿ ಮನುಷ್ಯನ ಭಾಷೆ ಡೆವಲಪ್ ಆಗಿದೆ. ಆ ಡೆವಲಪ್ ಆಗಿರೋದ್ರಿಂದಲೇ ಅದೆಷ್ಟೋ ವಿಚಾರಗಳನ್ನು ಮನುಷ್ಯ ಸಾಧಿಸೋದಕ್ಕೆ ಆಗಿದೆ. ಈಗ ನಾಲ್ಕು ಜನ ಒಟ್ಟಾಗಿ ಸೇರಿ ಒಟ್ಟಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಅನ್ನುವಂಥದ್ದು ನಾವು ನೋಡಿದರೆ ಪರಸ್ಪರರ ಸಂವಹನದಿಂದ ಮಾತ್ರ ಸಾಧ್ಯ. ಅದೆಷ್ಟೋ ಸಾವಿರ ವರ್ಷದ ಹಿಂದೆ ಇದೇನೂ ಇಲ್ಲದೇ ಇದ್ದಾಗ, ಇನ್ನೂ ಕಾಡಿನಲ್ಲೇ ವಾಸಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮನುಷ್ಯ ಇದನ್ನು ತಿಳ್ಕೊಂಡು ಭಾಷೆಯನ್ನು ಬೆಳೆಸ್ಕೊಳ್ತಾ ಬಂದ. ಆ ಭಾಷೆ ಪರಿಷ್ಕೃತವಾಗ್ತಾ ನಾಗರಿಕತೆಯ ಉದ್ಭವವಾಯಿತು, ಒಂದು ಕಡೆ ಉಳ್ಕೊಳ್ಳೋಕೆ ಶುರು ಮಾಡಿದ್ರು, ಈ ಥರದ್ದೆಲ್ಲ ನಾವು ನೋಡ್ತೀವಿ. ಸೊ ಭಾಷೆ ಅನ್ನೋದು ಮನುಷ್ಯನ ಒಂದು ವಿಶೇಷವಾದಂಥ ಶಕ್ತಿ ಅಂತ ನಾವು ನಂಬಿದ್ದೀವಿ. ಅದು ಎಲ್ಲ ವಿಜ್ಞಾನಿಗಳು ಎಲ್ಲ ರೀತಿಯಲ್ಲೂ, ಅಂದರೆ ಅದು ನ್ಯೂರೋಸೈನ್ಸಸ್ ಇರ್ಬೋದು, ಫಿಸಿಯಾಲಜಿ ಇರ್ಬೋದು, ಬೇರೆ ಯಾವುದೇ ವಿಜ್ಞಾನದ ಆಯಾಮವನ್ನು ನಾವು ತಗೊಂಡ್ರೂ ಕೂಡ ಭಾಷೆ ಬಹಳ ಮುಖ್ಯ ಅಂತ ನಾವು ಹೇಳ್ತೀವಿ. ಈ ಥರ ಬಹಳ ಚೆನ್ನಾಗಿ ಡೆವಲಪ್ ಆಗಿರೋಂಥ ಭಾಷೆ ಎಲ್ಲವನ್ನೂ ವರ್ಣಿಸೋದಕ್ಕೆ ಸಾಧ್ಯ ಇದೆಯಾ, ಅದರಲ್ಲಿ ಅಷ್ಟು ಶಕ್ತಿ ಇದೆಯಾ ಅನ್ನೋದನ್ನು ನಾವು ನೋಡಿದರೆ ಇಲ್ವಂತೆ, ಭಾಷೆಗೆ ಕೆಲವು ವಿಷಯಗಳನ್ನು ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಶಕ್ತಿ ಪರತತ್ವ ರೂಪ. ಇದುವರೆಗೂ ನಾವು ನೋಡಿರುವಂಥ ಕಗ್ಗದ ಎಲ್ಲ ಮುಕ್ತಕಗಳಲ್ಲಿ ಡಿ ವಿ ಜಿ ಅವರು ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದೇನು, ಎಲ್ಲ ಕಡೆ ದೇವರಿದ್ದಾರೆ, ದೇವರು ವ್ಯಕ್ತವಾದಂಥ ಜಗತ್ತಿನಲ್ಲಿದ್ದಾರೆ, ಅವ್ಯಕ್ತವಾದಂಥ ಭಾವನೆಗಳಲ್ಲಿದ್ದಾರೆ, ಸೊ ಹೀಗೆಲ್ಲ ಹೇಳ್ತಾ ಇದ್ದಾರೆ. ದೇವರ ಬಗೆಗಿನ ವರ್ಣನೆಯನ್ನು ನಾವು ನೋಡಿದಾಗ ಎಲ್ಲ ಕಡೆ ಕೂಡ, ಎಲ್ಲ ಸಂಸ್ಕೃತಿಗಳಲ್ಲೂ, ಎಲ್ಲ ದೇಶದ ಸಂಸ್ಕೃತಿಗಳಲ್ಲೂ ಕೂಡ ಒಂದು ರೀತಿಯ ವರ್ಣನೆಯನ್ನು ನಾವು ನೋಡ್ತೀವಿ. ಅದೇನಪ್ಪ ಅಂತಂದರೆ ಎಲ್ಲರೂ ಕೂಡ ದೇವರಿಗೆ ಒಂದು ಆಕಾರವನ್ನು ಕೊಡ್ತಾರೆ, ಮತ್ತು ಹೆಚ್ಚಿನ ಸಂದರ್ಭದಲ್ಲಿ ಆ ಆಕಾರ ಮನುಷ್ಯನ ಆಕಾರವೇ ಆಗಿರುತ್ತೆ. ಈಶ್ವರ ಅಂತಂದರೆ ಅವನಿಗೂ ಎರಡು ಕೈ ಎರಡು ಕಾಲು, ವಿಷ್ಣು ಅಂದರೆ ಎರಡು ಕೈ ಎರಡು ಕಾಲು. ಸೊ ಹಾಗೆ ಯಾವುದೇ ದೇವರು, ಯಾವುದೇ ಸಂಸ್ಕೃತಿಯ ಯಾವುದೇ ದೇವರನ್ನು ತೊಗೊಂಡ್ರೂ ಕೂಡ, ಗ್ರೀಕ್ ದೇಶದ ತೊಗೊಂಡ್ರೆ ಅಲ್ಲಿ ಬೇರೆ ಬೇರೆ ದೇವರುಗಳಿರ್ತಾ ಇದ್ರು, ಆ ದೇವರುಗಳು ಎಲ್ರಿಗೂ ಕೂಡ ಒಂದು ತಲೆ ಎರಡು ಕೈ ಎರಡು ಕಾಲು, ಏನೋ ಒಂದೊಂದು ರೀತಿಯ ನಾಲ್ಕು ಕಾಲು ಎರಡು ಕೈ ಆ ಥರದ್ದೇನೇನೋ ಇದ್ದಿರಬಹುದು. ಆದರೆ ಹೆಚ್ಚಾಗಿ ಮನುಷ್ಯನ ರೂಪವನ್ನೇ ದೇವರಿಗೂ ಕೂಡ ಕೊಡುವಂಥ ಒಂದು ಪರಿಪಾಠ ನಡೆದು ಬಂದಿದೆ. ಅದು ಯಾಕೆ, ನರಭಾಷೆಗೆ ಬಣ್ಣಿಸೋದಕ್ಕೆ ಏನಾದರೂ ಒಂದು ವಿಧಾನ ಬೇಕು, ತಾನು ನೋಡಿದಂಥದ್ದನ್ನು ಮಾತ್ರ ಬಣ್ಣಿಸಬಲ್ಲ. ಪರತತ್ವ ಇದೆಲ್ಲದಕ್ಕೂ ಮೀರಿದಂತಹ ಒಂದು ತತ್ವ ಇದೆ, ಆ ತತ್ವವನ್ನು ನಾವು ಬಣ್ಣಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ನಮ್ಮ ಪರಂಪರೆಯಲ್ಲಿ ಬಂದಂತಹ ಒಂದು ನಂಬಿಕೆ. ಭಗವದ್ಗೀತೆಯಲ್ಲಿ ಕೃಷ್ಣ ನಿರ್ಗುಣ ನಿರಾಕಾರನಾದಂತಹ ಪರಬ್ರಹ್ಮನನ್ನು ವರ್ಣಿಸಬೇಕಾದ್ರೆ ಮಾತುಗಳಿಂದ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದು ಪರತತ್ವ ಅದು ಅನ್ನೋದನ್ನು ಹೇಳ್ತಾನೆ. ಅದು ನಮ್ಮ ಎಲ್ಲ ಉಪನಿಷತ್ತುಗಳಲ್ಲಿ ತುಂಬಿರೋಂಥ ಸಾರ ಸರ್ವಸ್ವ. ಅದು ಯಾಕೆ ಹಾಗೆ ಅಂತಂದರೆ, ಭಾಷೆ ತಾನೇನು ಕಾಣುತ್ತೋ ತಾನೇನು ಕೇಳಿಸ್ಕೊಳ್ಳುತ್ತೋ ಅದರ ಆಧಾರದ ಮೇಲೆ ಕೆಲವು ಶಬ್ದಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಸಂವಹನ. ನಾವು ಈ ಹಿಂದಿನ ಮುಕ್ತಕದಲ್ಲೇ ನೋಡಿದ್ವಿ, ಒಳಗೆ ಅಂತರಂಗದಲ್ಲಿ ಬರೋಂಥ ಭಾವನೆಗಳನ್ನು ನಾವು ಅಳಿಯೋದಕ್ಕಾಗಲ್ಲ. ಅಳಿಯೋದಕ್ಕೆ ಯಾವುದು ಆಗಲ್ವೋ ಅದಕ್ಕೆ ಭಾಷೆಯ ಒಂದು ವ್ಯಕ್ತ ರೂಪವನ್ನು ನಾವು ಕೊಡೋದಕ್ಕೂ ಸಾಧ್ಯ ಆಗಲ್ಲ. ಅದನ್ನು ಇಲ್ಲಿ ಡಿ ವಿ ಜಿ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಹಶುವಾಯ್ತಾ, ನಾವು ಸುಲಭವಾಗಿ ಹೇಳ್ತೀವಿ, ಏನೋ ಒಂದು ಡೇಂಜರ್ ಇದೆ, ಒಂದು ಅಪಾಯ ಇದೆ ಅಂತಂದರೆ ಅದನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ, ಇವೆಲ್ಲವೂ ಕೂಡ ಕಮ್ಯುನಿಕೇಷನ್ ಬೆಳೆದು ಬಂದಿರೋಂಥ ರೀತಿ, ಇದು ನಿತ್ಯ ಜೀವನಕ್ಕೆ ನಮ್ಗೆ ಅಗತ್ಯ, ಹಾಗಾಗಿ ನಾವು ಇದನ್ನು ಬೆಳೆಸ್ತಾ ಬಂದಿದ್ದೀವಿ. ಯಾವುದು ಇದಕ್ಕೆ ದಾಟಿದಂಥ ವಿಚಾರಗಳಿದೆಯೋ ಅದಕ್ಕೆ ನಮ್ಮ ಭಾಷೆ ಸಾಧ್ಯ ಆಗಲ್ಲ ಹೇಳೋದಕ್ಕೆ. ಕುವೆಂಪು ಅವರ ಒಂದು ಪ್ರಸಿದ್ಧವಾದಂಥ ಕವನ ಇದೆ, ಹಾಡು ಹಳೆಯದಾದರೇನು ಭಾವನವ ನವೀನ. ಸೊ ಯಾವ ಪದವನ್ನು ನಾವು ಹೇಳ್ತಾ ಇದ್ದೀವೋ ಆ ಪದಕ್ಕೆ
ಭಾವ

ಅರ್ಥ ಕೊಡ್ತಾ ಬರುತ್ತೆ ಅಂತ. ಅದೇ ಪದ ಇರ್ಬೋದು, ಅದೇ ಹಾಡಿರ್ಬೋದು, ಆದರೆ ಈಗ ನಾನು ಇದನ್ನು ಹೇಳಬೇಕಾದ್ರೆ ಹೊಸ ಭಾವದಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಭಾವ ಮುಖ್ಯ, ಎದೆಯ ಭಾವ ಹೊಮ್ಮುವುದಕ್ಕೆ ಭಾಷೆ ಒರಟು ಯಾನ ಅಂತ ಹೇಳ್ತಾರೆ ಕುವೆಂಪು ಅವರು. ಹಾಗೆ ಇಲ್ಲೂ ಕೂಡ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಅಂತರಂಗದ ಅನುಭವಗಳನ್ನು ಒಂದು ಮಿತಿಯವರೆಗೆ ಭಾಷೆ ವರ್ಣನೆ ಮಾಡಬಹುದು, ಆದರೆ

0: ಆಗದಂಥ ಭಾಷೆಯಾಗತ್ತೆ. ಕನ್ನಡದಲ್ಲೋ ಇಂಗ್ಲೀಷ್ನಲ್ಲೋ ಅಂತ ಯಾವುದೋ ಒಂದು ನಾವು ಹೆಸರು ಕೊಟ್ಟಿರುವಂಥ ಭಾಷೆಯ ಪದಗಳನ್ನು ನಾನು ಉಪಯೋಗಿಸಿ ಹೇಳಿದಾಗ ಇಂದ್ರಿಯವಾದಂತಹ ಕಿವಿ ಕೇಳಿಸ್ಕೊಳ್ಳುತ್ತೆ, ಅದನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಇರುವಂಥ ಬುದ್ಧಿಗೆ ಮನಸ್ಸಿಗೆ ಅದು ಅರ್ಥವಾಗುತ್ತೆ. ಆದರೆ ಅದಕ್ಕೆ ಬಾಹ್ಯವಾದಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಹೇಳೋದಕ್ಕೆ ಭಾಷೆ ಅಷ್ಟು ಸುಲಭವಾಗಲ್ಲ. ನಾವು ಕೆಲವು ಸಂದರ್ಭಗಳಿರುತ್ತೆ, ನಮಗೆ ಬಹಳ ಸಂತೋಷ ಆಗೋಯಿತು ಅಂತನ್ನೋಣ, ಬಹಳ ಆಶ್ಚರ್ಯ ಆಗೋಯ್ತು ಅಂತನ್ನೋಣ, ಆಗ ಒಂದು ಪದವನ್ನು ನಾವು ಬಳಸ್ತೀವಿ, ಮೂಕ ವಿಸ್ಮಿತನಾದೆ ಅಂತ. ಎಂತಹ ವಿಸ್ಮಯ, ಎಷ್ಟು ವಿಸ್ಮಯ ಆಯಿತು, ಎಂತಹ ಒಂದು ಭಾವಸ್ಫುರಣೆ ಆಯಿತು ಒಳಗೆಯಿಂದ, ಮೂಕನಾದೆ ನಾನು, ಮಾತೇ ಹೊರಡಲಿಲ್ಲ. ಅದು ಯಾವ ಉತ್ತುಂಗ ಭಾವ ಶಿಖರಕ್ಕೆ ನಾವು ಹೋದರೂ ಕೂಡ ಅದನ್ನು ನಾವು ಅನುಭವಿಸ್ತೀವಿ, ಬಹಳ ಭಯ ಆಗೋಯ್ತಪ್ಪ, ಆಗಲೂ ಕೂಡ ಭಯದಿಂದ ನಮ್ಮ ಮಾತೇ ಹೊರಡಲ್ಲ ಅಂತ ಹೇಳ್ತೀವಿ. ಸೊ ಬಹಳ ಸಂತೋಷ ಆಗೋಯ್ತು, ಬಹಳ ದುಃಖ ಆಗೋಯ್ತು, ಬಹಳ ಆಶ್ಚರ್ಯ ಆಯಿತು. ಸೊ ಆ ಥರ ಪರಮ ಅನುಭವಗಳನ್ನು ನಾವು ಅನುಭವಿಸುವಂಥ ಸನ್ನಿವೇಶಗಳಲ್ಲಿ ನಾವು ಮೂಕರಾಗ್ತೀವಿ. ಯಾಕೆ, ನಮ್ಮ ಭಾಷೆ ಆ ಒಂದು ಪರಮಾನುಭವವನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸಾಧನ. ಅದು ಅನುಭವ ವೇದ್ಯವಾಗಬೇಕೇ ಹೊರತು ಮಾತಿನಿಂದ ಹೇಳೋದಕ್ಕೆ ಸಾಧ್ಯವಿಲ್ಲ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 53 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ. MR ಸೀತಾರಾಮ್ ರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 23ನೇ ತಾರೀಕಿನ ಮಂಗಳವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: 15 ಮಂದಿ ಸಜೀವ ದಹನ, ಲಕ್ನೋದಲ್ಲಿ ಕಟ್ಟಡಕ್ಕೆ ಬೆಂಕಿ, ಮೃತರಲ್ಲಿ ಹೆಚ್ಚಿನವರು ವಿದ್ಯಾರ್ಥಿಗಳು. ರಾಜ್ಯದ 500 ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ, ಕಬಿನಿ ಜಲಾಶಯ ಇನ್ನೀರಿನಲ್ಲಿ ತ್ಯಾಜ್ಯ ಪರಿಶೀಲನೆ. ಕಾವೇರಿ ಪ್ರಾಧಿಕಾರ ಇಂದು ಮಹತ್ವದ ಸಭೆ. ಜೂನ್ನಲ್ಲಿ ತಮಿಳುನಾಡಿಗೆ 9 ಟಿಎಂಸಿ ಅಡಿ ನೀರು ಬಿಡಬೇಕಾಗಿರುವ ಕರ್ನಾಟಕ. ಮೂಲಸೌಕರ್ಯ ವಲಯದ ಪ್ರಗತಿ ಇಳಿಕೆ, 60 ದಿನಗಳಲ್ಲಿ ಒಪ್ಪಂದಕ್ಕೆ ಮಾರ್ಗಸೂಚಿ. ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಇರಾನ್ ಒಪ್ಪಿಗೆ. ಭಾರತಕ್ಕೆ ಹಣಕಾಸು ನೆರವು ನೀಡಿದ ವಿಶ್ವಬ್ಯಾಂಕ್, ಉದ್ಯೋಗ ಸೃಷ್ಟಿಗೆ 14.188 ಕೋಟಿ. ಸಾಲದ ಮರುಪಾವತಿ ಮೇಲೆ ಹಣದುಬ್ಬರ ಒತ್ತಡ. ಯಮಾಲ್ ಕಮಲ್ ಸ್ಪೇನ್ಗೆ ಜಯ, ಮಂಕಾದ ಸೌದಿ ಅರೇಬಿಯಾ, ಲಯಕ್ಕೆ ಮರಳಿದ ಮಾಜಿ ಚಾಂಪಿಯನ್ಸ್. ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ನಾಕೌಟ್ನತ್ತ ಹೆಜ್ಜೆ, ಈಜಿಪ್ಟ್ಗೆ ಮೊದಲ ಗೆಲುವು. ಕ್ಯಾಚ್ ಕೈಚೆಲ್ಲಿದ್ದು ಲೋಪ, ಕೌರ್ ಬೇಸರ. ಮಹಾರಾಜ ಟ್ರೋಫಿ, ಅನಿಶ್ವರ್ ತಾಹಾ ಅರ್ಧಶತಕದ ಸುಬಗು, ಟೈಗರ್ಸ್ಗೆ ಮಣಿದ ವಾರಿಯರ್ಸ್. ರಾಜ್ಯ 19 ವರ್ಷದೊಳಗಿನವರ ಚೆಸ್ ಮಹಿಳಾ ವಿಭಾಗದಲ್ಲಿ ದೀಪ್ತಾ ರನ್ನರ್ಸ್, ಅತೃತರುಷಿ ಚಾಂಪಿಯನ್. ಪ್ರಮುಖಾಂಶಗಳ ವಿವರಣೆ: 15 ಮಂದಿ ಸಜೀವ ದಹನ, ಲಕ್ನೋದಲ್ಲಿ ಕಟ್ಟಡಕ್ಕೆ ಬೆಂಕಿ, ಮೃತರಲ್ಲಿ ಹೆಚ್ಚಿನವರು ವಿದ್ಯಾರ್ಥಿಗಳು. ಲಕ್ನೋ, ಉತ್ತರ ಲಕ್ನೋ ವಸತಿ ಪ್ರವೇಶದಲ್ಲಿರುವ 3 ಅಂತಸ್ತಿನ ಕಟ್ಟಡದಲ್ಲಿ ಸೋಮವಾರ ಮಧ್ಯಾಹ್ನ ಸಂಭವಿಸಿದ ಭೀಕರ ಅಗ್ನಿ ದುರಂತದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ 15 ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ. ದುರಂತದಲ್ಲಿ ಬಲಿಯಾದವರಲ್ಲಿ ಹೆಚ್ಚಿನವರು ಕಟ್ಟಡದಲ್ಲಿದ್ದ ಅನಿಮೇಷನ್ ಸೆಂಟರ್ನಲ್ಲಿ ಕಲಿಯುತ್ತಿದ್ದ ವಿದ್ಯಾರ್ಥಿಗಳು. ಮೃತರಲ್ಲಿ 3 ಮಹಿಳೆಯರು ಸೇರಿದ್ದಾರೆ. ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಕೆಲವು ವಿದ್ಯಾರ್ಥಿಗಳು ಮೊದಲ ಮಹಿಳೆಯಿಂದ ಜಿಗಿದಿದ್ದಾರೆ. ಕಟ್ಟಡದಲ್ಲಿ ಸಿಲುಕಿದ್ದ ಹಲವರನ್ನು ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಥಳೀಯರ ನೆರವಿನಿಂದ ರಕ್ಷಿಸಿದ್ದಾರೆ. ರಾಜ್ಯದ 500 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಬೆಂಗಳೂರು ರಾಜ್ಯದ ವಿವಿಧ ಜಿಲ್ಲೆಗಳ 500 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದೆ.

ಇಂತಹ ಗ್ರಾಮಗಳಿಗೆ ಖಾಸಗಿ ಕೊಳವೆ ಬಾವಿ ಮತ್ತು ಟ್ಯಾಂಕರ್ ಮೂಲಕ ನೀರು ಪೂರೈಸಲಾಗುತ್ತಿದೆ. ಮುಂಗಾರಿನಲ್ಲಿ ವಾಡಿಕೆ ಪ್ರಕಾರ ಮಳೆ ಬಾರದೇ ಇರುವುದರಿಂದ ಇನ್ನಷ್ಟು ಗ್ರಾಮಗಳಲ್ಲಿ ನೀರಿನ ಅಭಾವ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಮಾರ್ಚ್ನಲ್ಲಿ 230 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇತ್ತು. ಈಗ ಅಂತಹ ಗ್ರಾಮಗಳ ಸಂಖ್ಯೆ 500ಕ್ಕೆ ಏರಿದೆ. 145 ಟ್ಯಾಂಕರ್ಗಳು ಮತ್ತು 618 ಖಾಸಗಿ ಕೊಳವೆ ಬಾವಿಗಳನ್ನು ಒಪ್ಪಂದದ ಮೂಲಕ ಬಾಡಿಗೆಗೆ ಪಡೆದು ಅವುಗಳ ಮೂಲಕ ಜನರಿಗೆ ನೀರು ಪೂರೈಸಲಾಗುತ್ತಿದೆ. ಕಬಿನಿ ಜಲಾಶಯ ಹಿನ್ನೀರಿನಲ್ಲಿ ತ್ಯಾಜ್ಯ ಪರಿಶೀಲನೆ. ಎಚ್ಡಿ ಕೋಟೆ ಬೀಚನಹಳ್ಳಿಯ ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ತ್ಯಾಜ್ಯ ಸುರಿದ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯ ಉಪವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ರಂಗಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತರಸಂತೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಕ್ರಮ ಜರುಗಿಸುವಂತೆ ಒತ್ತಾಯಿಸಲಾಗಿದೆ ಎಂದರು. ಕಬಿನಿ ಹಿನ್ನೀರಿಗೆ ತ್ಯಾಜ್ಯ ಸುರಿಯುವುದು, ನೀರು ಕಲುಷಿತಗೊಳಿಸುವುದು ಅಕ್ಷಮ್ಯ ಅಪರಾಧ. ಇದೊಂದು ಗಂಭೀರ ಪ್ರಕರಣವಾಗಿದ್ದು ಈ ಸಂಬಂಧ ಪೊಲೀಸ್ ಠಾಣೆಯ ಜೊತೆಗೆ ಪರಿಸರ ಇಲಾಖೆ ಪತ್ರ ಬರೆಯಲಾಗಿದೆ. ಶೀಘ್ರವೇ ಕಿಡಿಗೇಡಿಗಳ ಪತ್ತೆ ಹೆಚ್ಚಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಕಾವೇರಿ ಪ್ರಾಧಿಕಾರ ಇಂದು ಮಹತ್ವದ ಸಭೆ. ಜೂನ್ನಲ್ಲಿ ತಮಿಳುನಾಡಿಗೆ 9 ಟಿಎಂಸಿ ಅಡಿ ನೀರು ಬಿಡಬೇಕಾಗಿರುವ ಕರ್ನಾಟಕ. ನವದೆಹಲಿ. ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಕೊರತೆಯಿಂದಾಗಿ ಬರದ ಛಾಯೆ ಆವರಿಸುತ್ತಿರುವ ಹೊತ್ತಿನಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನವದೆಹಲಿಯಲ್ಲಿ ಮಂಗಳವಾರ ನಡೆಯಲಿದೆ. ನವದೆಹಲಿಯಲ್ಲಿ ಕಳೆದ ವಾರ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ಕಾವೇರಿ ನೀರಿನ ಬಗ್ಗೆ ಪ್ರಸ್ತಾಪವಾಗಿದೆ. ಜೂನ್ ತಿಂಗಳ ಪಾಲಿನ ನೀರನ್ನು ಕರ್ನಾಟಕ ಹರಿಸಿಲ್ಲ ಎಂದು ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸಿತು. 4 ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಬಗ್ಗೆ ಕರ್ನಾಟಕದ ಅಧಿಕಾರಿಗಳು ವಿವರ ನೀಡಿ ಈ ನೀರು ಕುಡಿಯುವ ಬಳಕೆಗಷ್ಟೇ ಸಾಕಾಗುತ್ತದೆ ಎಂದು ಮನವರಿಕೆ ಮಾಡಿಕೊಟ್ಟರು. ಈ ನೀರನ್ನು ಕುಡಿಯುವುದಕ್ಕೆ ಬಳಸಲು ಆದ್ಯತೆ ನೀಡಬೇಕು. ಕಡಿಮೆ ನೀರು ಬಳಸುವ ಬೆಳೆಗಳನ್ನು ಈ ವರ್ಷ ಬೆಳೆಯಬೇಕು ಎಂದು ಸಮಿತಿಯು ರಾಜ್ಯಗಳಿಗೆ ನಿರ್ದೇಶನ ನೀಡಿತ್ತು. ಮೂಲಸೌಕರ್ಯ ವಲಯದ ಪ್ರಗತಿ ಇಳಿಕೆ. ನವದೆಹಲಿ. ಕಲ್ಲಿದ್ದಲು ಕಚ್ಚಾ ತೈಲ ಉತ್ಪಾದನೆಯಲ್ಲಿನ ಇಳಿಕೆಯಲ್ಲಿ ದೇಶದ ಪ್ರಮುಖ 8 ಮೂಲಸೌಕರ್ಯ ವಲಯಗಳ ಬೆಳವಣಿಗೆಯು ಮೇ ತಿಂಗಳಿನಲ್ಲಿ 7 ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಏಪ್ರಿಲ್ನಲ್ಲಿ ಈ ವಲಯಗಳ ಉತ್ಪಾದನೆ ಶೇಕಡಾ 1.8ರಷ್ಟಿತ್ತು. ಇದು ಮೇ ತಿಂಗಳಿನಲ್ಲಿ ಶೇಕಡಾ 0.5ಕ್ಕೆ ಇಳಿದಿದೆ. ಕಲ್ಲಿದ್ದಲು ಕಚ್ಚಾ ತೈಲ ನೈಸರ್ಗಿಕ ಅನಿಲ ಸಂಸ್ಕರಿತ ಉತ್ಪನ್ನಗಳು ರಸಗೊಬ್ಬರದ ಉತ್ಪಾದನೆಯಲ್ಲಿ ಇಳಿಕೆಯಾಗಿದೆ. ಇದೇ ಬೆಳವಣಿಗೆ ಇಳಿಕೆಗೆ ಕಾರಣ ಎಂದು ತಿಳಿಸಿದೆ. 60 ದಿನಗಳಲ್ಲಿ ಒಪ್ಪಂದಕ್ಕೆ ಮಾರ್ಗಸೂಚಿ. ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಇರಾನ್ ಒಪ್ಪಿಗೆ. ಇಸ್ಲಾಮಾಬಾದ್. ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ಶಾಂತಿ ಒಪ್ಪಂದಕ್ಕೆ ಮಾರ್ಗಸೂಚಿಯನ್ನು 60 ದಿನಗಳಲ್ಲಿ ಪೂರ್ಣಗೊಳಿಸಲು ಇರಾನ್ ಹಾಗೂ ಅಮೆರಿಕ ಸಮ್ಮತಿ ಸೂಚಿಸಿವೆ. ಪಾಕಿಸ್ತಾನ ಹಾಗೂ ಕಾತರ್ ಮಧ್ಯಸ್ಥಿತಿಯಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯು ಉತ್ತೇಜನಕಾರಿಯಾಗಿತ್ತು ಎಂದು ಉಭಯ ದೇಶಗಳು ಜಂಟಿ ಪತ್ರಿಕಾ ಹೇಳಿಕೆ ಮೂಲಕ ತಿಳಿಸಿವೆ. ಮಾತುಕತೆ ಸಕಾರಾತ್ಮಕ ಹಾಗೂ ರಚನಾತ್ಮಕವಾಗಿ ನಡೆದಿದೆ ಎಂದು ಮಧ್ಯಸ್ಥಿಕೆದಾರರು ಬಿಡುಗಡೆಗೊಳಿಸಿದ ಜಂಟಿ ಪ್ರಕರಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ತಾಂತ್ರಿಕ ಮಾತುಕತೆಗೆ ಕಾರ್ಯಸೂಚಿ ವಿಧಾನ ಸಿದ್ಧಪಡಿಸುವುದು ಸೇರಿದಂತೆ ಪ್ರೋತ್ಸಾಹದಾಯಕ ಮಾತುಕತೆಯೂ ನಡೆದಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ವ್ಯಾಪಾರ ಒಪ್ಪಂದ ಚರ್ಚೆ. ಭಾರತಕ್ಕೆ ಬರಲಿರುವ ಅಮೆರಿಕ ಅಧಿಕಾರಿ. ವಾಷಿಂಗ್ಟನ್. ಕಳೆದ ಫೆಬ್ರವರಿಯಲ್ಲಿ ಮಾಡಿಕೊಳ್ಳಲಾದ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಅಮೆರಿಕ ವ್ಯಾಪಾರ ಪ್ರತಿನಿಧಿ ಜೆಮಿಸನ್ ಗ್ರೀರ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಭಾರತ ಅಮೆರಿಕ ನಡುವಿನ ವ್ಯಾಪಾರಕ್ಕೆ ಸಂಬಂಧಿಸಿದ ಮಧ್ಯಂತರ ಒಪ್ಪಂದದ ಕುರಿತು ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹಾಗೂ ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಲು ಇದೇ ವಾರದಲ್ಲಿ ನವದೆಹಲಿಗೆ ಗ್ರೀರ್ ಭೇಟಿ ನೀಡಲಿದ್ದಾರೆ ಎಂದು ಅವರ ಕಾರ್ಯಾಲಯವು ತಿಳಿಸಿದೆ. ಭಾರತಕ್ಕೆ ಹಣಕಾಸು ನೆರವು ನೀಡಿದ ವಿಶ್ವ ಬ್ಯಾಂಕ್. ಉದ್ಯೋಗ ಸೃಷ್ಟಿಗೆ 14.188 ಕೋಟಿ. ನವದೆಹಲಿ. ಭಾರತದ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡಲು ಮತ್ತು ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡಲು 14.188 ಕೋಟಿ ಸಾಲ ನೀಡಲು ವಿಶ್ವಬ್ಯಾಂಕ್ ಅನುಮೋದನೆ ನೀಡಿದೆ. ಉದ್ಯೋಗ ಸೃಷ್ಟಿಯನ್ನು ಹೆಚ್ಚಿಸುವ ಅಡಿಯಲ್ಲಿ ಬದಲಾಗಿಸಿದ ಈ ಹಣಕಾಸು ನೆರವಿನಿಂದ ಮುಂದಿನ 2 ದಶಕಗಳಲ್ಲಿ 1.1 ಕೋಟಿಗೂ ಹೆಚ್ಚು ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ವಿಶ್ವಬ್ಯಾಂಕ್ ಸೋಮವಾರ ತಿಳಿಸಿದೆ. ಸಾಲದ ಮರುಪಾವತಿ ಮೇಲೆ ಹಣದುಬ್ಬರ ಒತ್ತಡ. ನವದೆಹಲಿ. ಹಣದುಬ್ಬರ ಒತ್ತಡ ಮತ್ತು ಕುಟುಂಬಗಳ ವೆಚ್ಚದಲ್ಲಿನ ಇಳಿಕೆಯು ಕಿರು ಹಣಕಾಸು ಸಂಸ್ಥೆಗಳಲ್ಲಿ ಸಾಲ ಪಡೆಯುವವರ ಸಾಲದ ಮರುಪಾವತಿಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಕ್ರಿಸೆಲ್ ವರದಿ ತಿಳಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿನ ಜನರ ಆದಾಯದ ಮೇಲೆ ಎಲ್ಲಿಗೂ ಪರಿಣಾಮ ಬೀರಬಹುದು. ಪಶ್ಚಿಮ ಏಷ್ಯಾ ಸಂಘರ್ಷವು ಸಾಲಗಾರರ ಮರುಪಾವತಿ ನಡವಳಿಕೆ ಮೇಲೆ ಪರಿಣಾಮ ಬೀರದೇ ಇರಬಹುದು ಎಂದು ಹೇಳಿದೆ. ಯಾಮಾಲ್ ಕಮಾಲ್ ಸ್ಪೇನ್ಗೆ ಜಯ. ಮಂಕಾದ ಸೌದಿ ಅರೇಬಿಯಾ. ಲಯಕ್ಕೆ ಮರಳಿದ ಮಾಜಿ ಚಾಂಪಿಯನ್ಸ್. ಅಮೆರಿಕ. ಯುರೋಪಿಯನ್ ಚಾಂಪಿಯನ್ ಸ್ಪೇನ್ ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಲಯಕ್ಕೆ ಮರಳಿದೆ. ಭಾನುವಾರ ತಡರಾತ್ರಿ ನಡೆದ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡವು 4-0 ಗೋಲುಗಳಿಂದ ಸೌದಿ ಅರೇಬಿಯಾದ ಸವಾಲನ್ನು ಮೀರಿ ನಿಂತಿತ್ತು. ತನ್ನ

ಮೊದಲ ಪಂದ್ಯದಲ್ಲಿ ಸ್ಪೇನ್ ತಂಡವು ಕೇಪ್ ವರ್ದೆ ಎದುರು ಗೋಲೆಲೆತ ಡ್ರಾ ಮಾಡಿಕೊಂಡಿತ್ತು. ಎರಡನೇ ಪಂದ್ಯದಲ್ಲಿ ಸೌದಿಯ ವಿರುದ್ಧ ಪಾರಮ್ಯ ಮೆರೆಯಿತು. 18 ವರ್ಷದ ಲೆಮೆನ್ ಯಾಮಲ್ ಪಂದ್ಯದ 10 ನಿಮಿಷಗಳಲ್ಲಿ ಮೊದಲ ಗೋಲು ಹೊಡೆದರು. ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ನಾಕೌಟ್ನತ್ತ ಹೆಜ್ಜೆ, ಈಜಿಪ್ಟ್ಗೆ ಮೊದಲ ಗೆಲುವು. ವ್ಯಾಂಕೋವರ್ ಸಾಂಖ್ಯಿಕ ಆಟ ಪ್ರದರ್ಶಿಸಿದ ಈಜಿಪ್ಟ್ ತಂಡವು 3-1 ಗೋಲುಗಳಿಂದ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿತು. ಬಲಿಷ್ಠ ಬೆಲ್ಜಿಯಂ ವಿರುದ್ಧ 1-1 ಡ್ರಾ ಮಾಡಿಕೊಂಡು ಅಭಿಯಾನ ಆರಂಭಿಸಿದ ಈಜಿಪ್ಟ್ ತಂಡವು ಈ ಗೆಲುವಿನೊಂದಿಗೆ ಜಿ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿ ನಾಕೌಟ್ ಹೊಸ್ತಲಿಗೆ ಬಂದಿತ್ತು. ಕ್ಯಾಚ್ ಕೈಚೆಲ್ಲಿದ್ದು ಲೋಪ, ಕೌರ್ ಬೇಸರ. ಮ್ಯಾಂಚೆಸ್ಟರ್ ದಕ್ಷಿಣ ಆಫ್ರಿಕಾ ಎದುರು ಭಾನುವಾರ ನಡೆದ ಪಂದ್ಯದಲ್ಲಿ ತಮ್ಮ ತಂಡ ಸೋಲಲು ಕ್ಯಾಚ್ಗಳನ್ನು ನೆಲಕ್ಕೆ ಚೆಲ್ಲಿದ್ದು ಕಾರಣ ಎಂದು ಭಾರತ ವನಿತೆಯರ ಬಳಗದ ನಾಯಕಿ ಹರ್ಮಿನ್ ಪ್ರೀತ್ ಕೌರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರ ಟಿ20 ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ಫೀಲ್ಡರ್ ಆದ ಯಾದವ್ ಅವರು ಮರಿಜಾನ್ ಕಾಪ್ ಅವರ 2 ಸುಲಭ ಕ್ಯಾಚ್ ಕೈಚೆಲ್ಲಿದ್ದರು. ಇದರಿಂದಾಗಿ ಕಾಪ್ ಅವರು 45 ಎಸೆತಗಳಲ್ಲಿ ಅಜೇಯ 81 ರನ್ ಗಳಿಸಿದರು. ಇದರಲ್ಲಿ 7 ಬೌಂಡರಿ ಮತ್ತು 4 ಸಿಕ್ಸರ್ಗಳು ಇದ್ದವು. ದಕ್ಷಿಣ ಆಫ್ರಿಕಾ ತಂಡವು 6 ವಿಕೆಟ್ಗಳಿಂದ ಜಯಿಸಿತು. ರಾಜ್ಯ 19 ವರ್ಷದೊಳಗಿನವರ ಚೆಸ್ ಮಹಿಳಾ ವಿಭಾಗದಲ್ಲಿ ದೀಪ್ತಾ ರನ್ನರ್ಸ್ ಅತೃತ ಋಷಿ ಚಾಂಪಿಯನ್. ಕಲಬುರಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅತೃತ್ ದಾಸ್ ಪುರಕಾಯಸ್ತ ಅವರು ಇಲ್ಲಿ ಭಾನುವಾರ ಮುಕ್ತಾಯಗೊಂಡ ರಾಜ್ಯ 19 ವರ್ಷದೊಳಗಿನವರ ಫ್ರೀ ಟ್ರೇಡರ್ ಚೆಸ್ ಚಾಂಪಿಯನ್ಶಿಪ್ನ ಓಪನ್ ವಿಭಾಗದ ಕಿರೀಟ ಗೆದ್ದುಕೊಂಡರು. ಮಹಿಳೆಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆರುಷಿ ಸೆವೆರಿನ್ ಹೆಲೆನ್ ಡಿಸಿಲ್ವಾ ಚಾಂಪಿಯನ್ ಆದರು. ಈ ದಿನದ ಶುಭಾಶಿತ: ಕಲ್ಲು ಇಟ್ಟಿಗೆಗಳಿಂದ ಕಟ್ಟಿರುವ ಗುಡಿ ಗೋಪುರಗಳಿಗಿಂತ ನೆಟ್ಟರು ಮಾಂಸದಿಂದ ನಿರ್ಮಾಣವಾಗಿರುವ ಮಾನವನ ಶರೀರವೇ ನಿಜವಾದ ದೇವಾಲಯ. ಮಹಾತ್ಮ ಗಾಂಧೀಜಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 20 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 22 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/6/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ. ಹಾಗೂ

ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟ್ರಪ್ರನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೇ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೇ ಲಿಯೇ ತಯಾರ್.
4: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಅಂಗವಿಕಲತೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಪಾಲಕ್ಷರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಇಂದಿನ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗುತ್ತದೆ. ಕೇಳಿ ಕಾರ್ಯಕ್ರಮ ಮನೋಚಿಂತನ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಮನೋಚಿಂತನ ಕಾರ್ಯಕ್ರಮಕ್ಕೆ ಆತ್ಮೀಯರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನಸಿಕ ಅಂಗವಿಕಲತೆ ಈ ಬಗ್ಗೆ ನಮಗೆ ಮಾಹಿತಿ ನೀಡಲು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮನೋವೈದ್ಯರು ಹಾಗೂ ವೈದ್ಯ ಸಾಹಿತಿ ಬೆಂಗಳೂರು ಡಾಕ್ಟರ್ ಜಿಎಸ್ ಪಾಲಾಕ್ಷ ಅವರು. ನಮಸ್ಕಾರ ಪಾಲಾಕ್ಷ ಅವರಿಗೆ.
1: ನಮಸ್ಕಾರ.
0: ಸ್ನೇಹಿತರೆ, ಇಂದಿನ ಈ ವಿಷಯ ನಿಮ್ಗೆ ಗೊತ್ತಿದೆ, ಮಾನಸಿಕ ಅಂಗವಿಕಲತೆ ಬಗ್ಗೆ ಡಾಕ್ಟರ್ ಜಿಎಸ್ ಪಾಲಾಕ್ಷ ಅವರು ನಮಗೆ ಬಹಳಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟ್ರೆ, ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಇಲ್ಲಿ ಮಾನಸಿಕ ಅಂಗವಿಕಲತೆ ಬಗ್ಗೆ ನಾವು ಕಾರ್ಯಕ್ರಮವನ್ನ ಈಗ ಅನೇಕ ಪ್ರಶ್ನೆಗಳನ್ನ ನಾವು ತಮಗೆ ಕೇಳ್ತಾ ಇದ್ದೀವಿ. ಈ ಮಾನಸಿಕ ಅಂಗವಿಕಲತೆ ಅನ್ನೋದು ಒಂದು ರೋಗ, ಈ ರೋಗ ಅಂದ್ರೆ ಏನು ಅಂತ ನಮ್ಗೆ ಸ್ವಲ್ಪ ಹೇಳ್ತೀರಾ?
1: ಮೆದುಳು ಅಥವಾ ಮನಸ್ಸಿನ ರೋಗ ಅಥವಾ ತೊಂದರೆಗಳಿಂದ ಯಾವುದೇ ವ್ಯಕ್ತಿಯ ಭಾವನೆ, ಯೋಚನೆ ಅಥವಾ ವರ್ತನೆಯಲ್ಲಿ ಬದಲಾವಣೆಗಳು ಕಂಡುಬಂದು ಇದರಿಂದ

0: ವ್ಯಕ್ತಿಯ ವೈಯಕ್ತಿಕ ಸಾಂಸಾರಿಕ ಔದ್ಯೋಗಿಕ ಮತ್ತು ಸಾಮಾಜಿಕ ಜೀವನಗಳಿಗೆ ತೊಂದರೆಯಾದಲ್ಲಿ ಅಂತಹ ವ್ಯಕ್ತಿಗೆ ಚಿಕಿತ್ಸೆ ಬೇಕಾಗುತ್ತದೆ. ಇದಕ್ಕೆ ಮಾನಸಿಕ ಅಸ್ವಸ್ಥತೆ ಎನ್ನುತ್ತಾರೆ.
1: ಅಲ್ಲ, ಇದು ಮಾನಸಿಕ ಅಂಗವಿಕಲತೆ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ತೀರಾ ಅಂತ. ಅದು ಒಂದು ಮಾನಸಿಕ ರೋಗನೇ ಅಂದ್ರೆ ಏನಾದರೂ ವ್ಯತ್ಯಾಸ ಇದೆಯಾ ಅಂತ? ಮಾನಸಿಕ ಬೇರೆ ರೋಗಕ್ಕೂ ಮಾನಸಿಕ ಅಂಗವಿಕಲತೆ ರೋಗಕ್ಕೂ ಏನಾದರೂ
0: ಅಂತಹ ವ್ಯತ್ಯಾಸ ಏನಿಲ್ಲ?
1: ಏನು ಇಲ್ಲ. ಮಾನಸಿಕ ರೋಗಿಗಳಿಗೆ ಕೊಡುವಂತಹ ಚಿಕಿತ್ಸೆನೇ ಈ ರೋಗಿಗಳು?
0: ಹೌದು.
1: ಸರಿ. ಮಾನಸಿಕ ರೋಗಗಳು ಎಷ್ಟು ಸಾಮಾನ್ಯ ಇರುತ್ತೆ ಅಂತ?
0: ಭ್ರಾಂತ ರೋಗ ಅಂದ್ರೆ ಸಿಜೋಫ್ರಿನಿಯಾ ಅಂತೀವಿ, ಇದು ಶೇಕಡ ಒಬ್ಬರಲ್ಲಿ, ಖಿನ್ನತೆ ಅಂದ್ರೆ ಡಿಪ್ರೆಷನ್ ಶೇಕಡ 10-20 ವ್ಯಕ್ತಿಗಳಲ್ಲಿ, ಆತಂಕ ಅಂದ್ರೆ ಟೆನ್ಷನ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಇದು ಶೇಕಡ 7% ಸ್ತ್ರೀಯರಲ್ಲಿ, ಶೇಕಡ 1% ಪುರುಷರಲ್ಲಿ, ನಿದ್ರಾಹೀನತೆ ಶೇಕಡ 15% ವ್ಯಕ್ತಿಗಳಲ್ಲಿ ಕಂಡು ಬರುತ್ತೆ. ಒಟ್ಟಾರೆ ಹೇಳುವುದಾದ್ರೆ ಮಾನಸಿಕ ರೋಗಗಳು ಅಪರೂಪವಲ್ಲ.
1: ನೀವು ವೈದ್ಯ ಸಾಹಿತ್ಯವಾಗಿ ಸಾಹಿತ್ಯ ರಚನೆ ಏನ್ ಮಾಡಿದ್ದೀರಾ ನೀವು ವೈದ್ಯಕೀಯ ವಿಭಾಗದಲ್ಲಿ?
0: ಸಾಹಿತ್ಯ ಅಂದ್ರೆ ಸುಮಾರು 300 ಲೇಖನಗಳನ್ನು ಬರೆದಿದ್ದೀನಿ, ಕಿರು ಪುಸ್ತಕಗಳನ್ನು ಬರೆದಿದ್ದೀನಿ ಮಾನಸಿಕ ಆರೋಗ್ಯದ ಬಗ್ಗೆ, ಮಾನಸಿಕ ಅನಾರೋಗ್ಯದ ಬಗ್ಗೆ, ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದೀನಿ. ಇಷ್ಟು ಸಾಹಿತ್ಯದ ಬಗ್ಗೆ ಇಷ್ಟು ಮಾಡಿ.
1: ಅದೇ ಅದೇ, ನೀವು ವೈದ್ಯರಾಗಿದ್ದರಿಂದ ಆ ವಿಷಯ ನೀವು ಚೆನ್ನಾಗಿ ತಿಳ್ಕೊಂಡ್ರಿಂದ ನಿಮ್ಮ ಬರವಣಿಗೆಯಲ್ಲಿ ಸ್ವಲ್ಪ ಸರಳ ಆಗಿರಬಹುದು. ಡಾಕ್ಟರ್, ಈಗ ಮಾನಸಿಕ ರೋಗ ಅಂತ ನಾವೆಲ್ಲ ಮಾತಾಡ್ತೀವಿ, ಆದ್ರೆ ಕಾರಣಗಳು ಅನೇಕ ಇರಬಹುದಲ್ವಾ? ಏನೇನ್ ಕಾರಣಕ್ಕೆ ಈ ರೋಗ ಬರುತ್ತೆ ಅಂತ
0: ನೋಡಿ. ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟಿಸ್ ಮುಂತಾದ ದೈಹಿಕ ರೋಗಗಳು ವಂಶ ಪಾರಂಪರ್ಯವಾಗಿ ಕಂಡು ಬರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಮಾನಸಿಕ ರೋಗಗಳು ಕೂಡ ಇದೇ ರೀತಿ ವಂಶ ಪಾರಂಪರ್ಯವಾಗಿ ಕಂಡು ಬರುವ ಸಾಧ್ಯತೆ ಹೆಚ್ಚಿದೆ. ಜೀವನದಲ್ಲಿ ಯಾವುದೇ ಒಂದು ಮಹತ್ವದ ಘಟನೆ ಅಥವಾ ಆಘಾತ ದೈಹಿಕ ರೋಗ ಉಂಟು ಮಾಡುವಂತೆ, ಉದಾಹರಣೆಗೆ ಅಪಘಾತವಾದಾಗ ಅಥವಾ ಗರ್ಭಿಣಿಯರಿದ್ದಾಗ ಸಕ್ಕರೆ ರೋಗ ಬರಬಹುದು, ಅದು ಒಂದು ಆಘಾತನೆ ಅಥವಾ ಒಂದು ಘಟನೆ. ಇದೇ ರೀತಿ ಮಾನಸಿಕ ರೋಗವನ್ನು ಈ ರೀತಿ ಈ ಘಟನೆಗಳು ಮತ್ತು ಆಘಾತಗಳು ಉಂಟು ಮಾಡಬಹುದು. ಉದಾಹರಣೆಗೆ ಆಸ್ತಿ ನಷ್ಟ, ಕೆಲಸ ಕಳ್ಕೊಳ್ಳೋದು, ಭೂಕಂಪ ಆದಾಗ ಆಗ್ತಕ್ಕಂತ ಕಷ್ಟ ನಷ್ಟಗಳು, ಕೆಲಸದಿಂದ ನಿವೃತ್ತರಾಗುವುದು ಮುಂತಾದವುಗಳಿಂದ ಬರಬಹುದು. ಅಂದರೆ ದುರ್ಘಟನೆಗಳು ಮಾತ್ರ ಮಾನಸಿಕ ರೋಗ ಬರಿಸುತ್ತವೆ ಅಂತ ಅರ್ಥ ಅಲ್ಲ. ಒಳ್ಳೆಯ ಘಟನೆಗಳು ಅಂದ್ರೆ ಉದಾಹರಣೆಗೆ ಮಕ್ಕಳ ಮದುವೆ, ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಉನ್ನತ ನೌಕರಿಗೋಸ್ಕರ ಮನೆ ಬಿಟ್ಟು ಹೋಗೋದು, ನಮಗೆ ಸಿಕ್ತಕ್ಕಂತ ನೌಕರಿಯಲ್ಲಿ ಬಡ್ತಿ ಮುಂತಾದವುಗಳಿಂದಲೂ ಮಾನಸಿಕ ರೋಗಗಳು ಬರಬಹುದು. ಯಾವುದೇ ದೈಹಿಕ ತೊಂದರೆ ಮಾನಸಿಕ ರೋಗವನ್ನು ಬರಿಸಬಹುದು. ಮತ್ತು ಇದೇ ರೀತಿ ಒಂದು ಮಾನಸಿಕ ರೋಗವಿರುವ ವ್ಯಕ್ತಿಗಳಲ್ಲಿ ಮತ್ತೊಂದು ಮಾನಸಿಕ ರೋಗ ಬರಬಹುದು.
1: ಓ, ಒಂದು ಮಾನಸಿಕ ರೋಗ ಮೊದಲೇ ಇರುತ್ತೆ, ಅದ್ರ ಜೊತೆ ಮತ್ತೊಂದು
0: ಅಂದ್ರೆ ಡಬಲ್ ಮೆಂಟಲ್ ಇಲ್ನೆಸ್ ಅಲ್ಲ. ಉದಾಹರಣೆಗೆ ನಾನು ನಿಮಗೆ ಸಿಜೋಫ್ರಿನಿಯಾ ಅಂತ ಅವಾಗ ಹೇಳಿದೆ, ಶೇಕಡ 1% ಅಂತ. ಅನೇಕ ಅಂದ್ರೆ 10-30 ವ್ಯಕ್ತಿ ಸಿಜೋಫ್ರಿನಿಯಾ ರೋಗ ಇರತಕ್ಕಂತ ವ್ಯಕ್ತಿಗಳಲ್ಲಿ ಖಿನ್ನತೆಯನ್ನು ಸೇರ್ಕೋಬಹುದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮದ್ಯ ಮತ್ತು ಗಾಂಜಾ ಮುಂತಾದ ಮಾದಕ ವಸ್ತುಗಳ ಸೇವನೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಮಾದಕ ವಸ್ತು ಸೇವನೆಗಳಿಂದ ಕೂಡ ಖಿನ್ನತೆ, ಸೈಕೋಸಿಸ್ ಮುಂತಾದ ಮಾನಸಿಕ ರೋಗಗಳು ಕಂಡುಬರಬಹುದು. ಇತ್ತೀಚೆಗೆ ವೇಗವಾಗಿ ಓಡುತ್ತಿರುವ ನಾಗರಿಕತೆಯಿಂದ ಆತ್ಮಹತ್ಯೆ ಮುಂತಾದ ಅನೇಕ ಮಾನಸಿಕ ರೋಗಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಮನೆಯ ವಾತಾವರಣ ಸರಿ ಬರದಿದ್ದಲ್ಲಿ, ಕುಟುಂಬದ ವ್ಯಕ್ತಿಗಳ ನಡುವಣ ಸಂಬಂಧ ಸರಿ ಬರದಿದ್ದಲ್ಲಿ ಈ ರೋಗಗಳು ಕಂಡುಬರಬಹುದು. ಕೆಲವು ದೈಹಿಕ ರೋಗಗಳಿಗೆ ಸಲುವಾಗಿ ಉಪಯೋಗಿಸುವ ಔಷಧಿಗಳಿಂದ ಸಹ ಮಾನಸಿಕ ರೋಗ ಉಂಟಾಗಬಹುದು. ಉದಾಹರಣೆಗೆ ಹೃದಯ ರೋಗಕ್ಕೆ ಅಂತ ನಾವು ಹಲವಾರು ಶತಮಾನಗಳಿಂದ ಒಂದು ಡಿಜಿಟಾಲಿಸ್ ಅಂತ ಒಂದು ಔಷಧವನ್ನು ಉಪಯೋಗಿಸ್ತೀವಿ, ಇದರಿಂದ ಖಿನ್ನತೆ ಬರಬಹುದು. ಅನೇಕ ರಕ್ತದೊತ್ತಡ ಚಿಕಿತ್ಸೆಗೆ ಉಪಯೋಗಿಸುವ ಕೆಲವು ಔಷಧಿಗಳು, ಆಸ್ತಮಾ ರೋಗಕ್ಕೆ ನಿದ್ದೆ ಮಾತ್ರೆಗಳು, ಕೆಲವು ಕ್ಷಯರೋಗ ಮುಂತಾದ ದೈಹಿಕ ರೋಗ ಉಪಯೋಗಿಸತಕ್ಕಂತಹ ಔಷಧಗಳು ಮತ್ತು ಸ್ಟೀರಾಯ್ಡ್ಸ್ ಮುಂತಾದ ಔಷಧಗಳಿಂದ ಮಾನಸಿಕ ರೋಗ ಕಂಡು ಬರಬಹುದು. ಇನ್ನೊಂದೇನಂದ್ರೆ ಈ ರಕ್ತದ ಅಂಶ ಅಂದ್ರೆ ಅನಿಮಿಯಾ ಅಂತಾರೆ, ಅನಿಮಿಯಾ ಇರೋದ್ರಿಂದ ವೈಟಮಿನ್ಸ್ ಮತ್ತು ಖನಿಜಗಳ ಕೊರತೆಯಿಂದಲೂ ಕಂಡು ಬರಬಹುದು. ಕೆಲವು ಬಾಣಂತಿಯರಲ್ಲಿ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಅಂದ್ರೆ ನಮ್ಗೆ ಹಳ್ಳಿ ಕಡೆ ಸನ್ನಿ ಅಂತಾರೆ, ಈ ರೋಗ ಕೂಡ ಕಂಡು ಬರಬಹುದು. ಲೈಂಗಿಕ ಅಸ್ವಸ್ಥತೆಯಿಂದ ಖಿನ್ನತೆ ಮತ್ತು ಆತಂಕ ಉಂಟಾಗಬಹುದು. ಇದೇ ರೀತಿ ಖಿನ್ನತೆ ಮತ್ತು ಆತಂಕ ಲೈಂಗಿಕ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ನಮ್ಮೆಲ್ಲರ ಮೆದುಳಿನಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿರುತ್ತೆ, ಇದು ಸಮತೋಲನದಲ್ಲಿ ಯಾವಾಗಲೂ ಇರಬೇಕಾಗ್ತದೆ. ಇದರಲ್ಲಿ ಕೊಂಚ ಏರುಪೇರಾದರೂ ಸಹ ಮಾನಸಿಕ ರೋಗಗಳು ಕಂಡು ಬರುತ್ತೆ. ಉದಾಹರಣೆಗೆ ಖಿನ್ನತೆಯ ರೋಗದಲ್ಲಿ ಸೆರಟೋನಿನ್, ನಾರೆಪಿನೆಫ್ರಿನ್, ಡೋಪಮಿನ್ ಎಂಬ ಮೂರು ರಾಸಾಯನಿಕ ಪದಾರ್ಥಗಳಲ್ಲಿ ಯಾವುದಾದರೂ ಒಂದು, ಎರಡು ಅಥವಾ ಮೂರು ಕಡಿಮೆ ಇದ್ರೆ ಖಿನ್ನತೆ ಬರುತ್ತೆ. ಇದೇ ರೀತಿ ಸಿಜೋಫ್ರಿನಿಯಾ ರೋಗದಲ್ಲಿ ಡೋಪಮಿನ್ ಅಂತ ರಾಸಾಯನಿಕ ಪದಾರ್ಥ

0: ಹೆಚ್ಚಿರುತ್ತೆ. ಅದರಿಂದನೂ ಮಾನಸಿಕ ರೋಗ ಬರಬಹುದು.
1: ಬಹಳ ವಿವರವಾದ ಮಾಹಿತಿಯನ್ನ ಕೊಟ್ರಿ ಡಾಕ್ಟರ್. ನನಗೆ ಮಾನಸಿಕ ಕಾಯಿಲೆ ಇದೆ, ವೈದ್ಯರು ನೀಡಿದ ಮಾತ್ರೆ ಕ್ರಮವಾಗಿ ತೆಗೆದುಕೊಳ್ತಾ ಇದ್ದೀನಿ, ಈಗ ಬಿಡಲು ತಿಳಿಸಿದ್ದಾರೆ, ಆದರೆ ನನಗೆ ಮಾತ್ರ ಬಿಡಲು ಆಗುತ್ತಿಲ್ಲ, ಮಾತ್ರೆ ನಿಲ್ಲಿಸಿದರೆ ನಿದ್ರೆ ಸರಿಯಾಗಿ ಬರುವುದಿಲ್ಲ, ಇದಕ್ಕೇನು ಪರಿಹಾರ ಅಂತ ಕೇಳ್ತಾರೆ.
0: ನೋಡಿ, ಅವರು ಯಾವ ಮಾತ್ರೆ ತಗೊಳ್ತಾರೆ ಅಂತ ಮಾತ್ರೆ ಹೆಸರು ಸೂಚಿಸಿದ್ರೆ ಒಳ್ಳೇದಿತ್ತು. ಇರ್ಲಿ, ನಿದ್ದೆ ಮಾತ್ರ ಬರದಲೆ ಬೇರೆ ಎಲ್ಲಾ ತೊಂದರೆಗಳು ಅವರಿಗೆ ವಾಸಿಯಾಗಿದ್ದ ಪಕ್ಷದಲ್ಲಿ ಆ ಮಾತ್ರೆ ಬಿಟ್ಟು ಬೇರೆ ನಿದ್ದೆ ಮಾತ್ರೆ ಕೆಲವು ದಿವಸ ತಗೊಂಡು ಅದಂತರ ನಿಲ್ಲಿಸಬಹುದು.
1: ಆಮೇಲೆ ಡಾಕ್ಟರ್ ಹೇಳಿದ್ರು ಡಿಪ್ರೆಷನ್ ನ ಲಕ್ಷಣ ಟೆನ್ಷನ್ ಅಂತ, ನನಗೆ ಅತಿಯಾದ ಟೆನ್ಷನ್ ಇದೆ, ಇದು ಡಿಪ್ರೆಷನ್ ಕಾಯಿಲೆಯೇ ಅಂತ ತಿಳಿಸಿ ಅಂತ ಕೇಳ್ತಾ.
0: ಇಲ್ಲ, ನಾನು ಡಿಪ್ರೆಷನ್ ಲಕ್ಷಣ ಆತಂಕ ಅಂತ ಹೇಳಿಲ್ಲ, ಖಿನ್ನತೆ ಮತ್ತು ಆತಂಕ ಅಂತ ಹೇಳಿದೆ. ಅಂದ್ರೆ ಅವರು ಪ್ರಶ್ನೆನೂ ಸರಿಯಾಗಿ ಸೂಕ್ತವಾಗಿದೆ, ಯಾಕಂದ್ರೆ ಶೇಕಡ 95% ಈ ಖಿನ್ನತೆ ವ್ಯಕ್ತಿಗಳಲ್ಲಿ ಆತಂಕ ಕೂಡ ಕಂಡು ಬರುತ್ತೆ. ಎರಡೂ ಅಂತ ಗಾಢ ಪ್ರೇಮಿಗಳಿದ್ದ, ಒಂದು ಬಿಟ್ಟು ಒಂದಿರಲ್ಲ.
1: ಮತ್ತೊಂದು ಪ್ರಶ್ನೆ ಡಾಕ್ಟರ್, ಇಲ್ಲಿ ನಿನ್ನೆ ಒಬ್ಬ ವೈದ್ಯರು ಕುಟುಂಬ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಈ ರೀತಿ ಒಬ್ಬ ವೈದ್ಯರಾಗಿ ಖಿನ್ನತೆಗೊಳಗಾಗಿರುವುದಕ್ಕೆ ಕಾರಣ ಏನಿರಬಹುದು ಅಂತ ಕೇಳ್ತಾರೆ. ಇದು ಬಹುಶಃ ಅವರೊಬ್ಬರಿಗೆ ಅಲ್ಲ, ಬಹಳಷ್ಟು ಜನರ ಮನಸ್ಸಲ್ಲಿ ಈ ಪ್ರಶ್ನೆ ಮೂಡಿದೆ ಡಾಕ್ಟರ್. ವೈದ್ಯರು ಬೇರೆಯವರಿಗೆಲ್ಲ ಕಷ್ಟಗಳ ನಿವಾರಣೆ ಮಾಡಿ ಮನಸ್ಥೈರ್ಯವನ್ನ ಮನೋಬಲವನ್ನ ಹೆಚ್ಚಿಸುವಂತಹ ಆ ಉದ್ಯೋಗದಲ್ಲಿ ಇರುವವರೇ ಇಂಥ ಕೆಲಸ ಮಾಡಿಕೊಂಡಿದ್ದಾರಲ್ಲ ಅಂತ ಸಾಮಾನ್ಯ ಜನರಲ್ಲಿ ಬಹಳ ದೊಡ್ಡ ಒಂದು ಆಘಾತ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಏನ್ ಹೇಳ್ತೀರಾ ನೀವು?
0: ಮೊದಲು ವ್ಯಕ್ತಿ ಮನುಷ್ಯನಾಗಿರ್ತಾನೆ, ಆಮೇಲೆ ವೈದ್ಯನಾಗ್ತಾನೆ. ಅಲ್ಲಿ ಏನ್ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂದ್ರೆ, ನಾವು ವೈದ್ಯರು ಮನುಷ್ಯರೇ ಕೂಡ, ನಮ್ಮಲ್ಲಿ ಇತರರಿಗೆ ಅವರೆಲ್ಲರಿಗೂ ಇರುತ್ತೆ, ನಮ್ಮಲ್ಲೂ ಭಾವನೆಗಳಿಗಿರುತ್ತೆ, ಕಷ್ಟ ಸುಖಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಯಾವ ರೀತಿ ಸ್ಪಂದಿಸಬಾರದು ಅಂತಂದು ನಮಗೆ ಗೊತ್ತಿರುತ್ತೆ. ಅಂದ್ರೆ ಅವರು ಈ ವೈದ್ಯರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂದ ತಕ್ಷಣ ಅವರು ಖಿನ್ನತೆಯಿಂದ ನರಳುತ್ತಿದ್ರು ಅಂತ ಹೇಳೋದಕ್ಕೆ ಬರಲ್ಲ. ಯಾಕಂದ್ರೆ ಎಲ್ಲಾ ಖಿನ್ನತೆ ರೋಗಿಗಳು ಆತ್ಮಹತ್ಯೆ ಮಾಡ್ಕೊಳಲ್ಲ, ಎಲ್ಲಾ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲಿ ಖಿನ್ನತೆ ಇರಲ್ಲ. ಯಾವುದೋ ಒಂದು ಕಷ್ಟಕ್ಕೆ, ಒಂದು ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಗ ಬೇರೆ ಮಾರ್ಗ ಕಾಣದಲ್ಲಿ ಹತಾಶರಾಗಿ ಅವರು ಈ ರೀತಿ ಮಾಡ್ಕೊಂಡಿದ್ದಾರೆ.
1: ಹತಾಶೆಯಿಂದ ಈ ಕಾರ್ಯ ನಡೆದಿದೆ, ರೋಗದಿಂದ ಅಲ್ಲ ಅಂತ ಅನ್ನೋ ಮಾತನ್ನ
0: ಇರಲಾರದು ಅನ್ಸುತ್ತೆ.
1: ಡಾಕ್ಟರ್, ಇದೀಗ ನೀವು ಮಾತಾಡುವಾಗ ಹೇಳಿದ್ರಿ ಬಾಣಂತಿಯರಿಗೆ ಮಾನಸಿಕ ಕಾಯಿಲೆಗಳು ಬರುತ್ತೆ ಅಂತ ಹೇಳಿದ್ರಿ ನೀವು. ಬಾಣಂತಿಯರಲ್ಲಿ ಯಾವ್ಯಾವ ಕಾರಣಕ್ಕೆ ಈ ಮಾನಸಿಕ ರೋಗಗಳು ಬರಲಿಕ್ಕೆ ಸಾಧ್ಯತೆ ಇದೆ?
0: ನೋಡಿ, ಒಂದು ಇಲ್ಲಿ ಪೋಸ್ಟ್ಮಾರ್ಟಮ್ ಬ್ಲೂಸ್ ಅಂತ ಒಂದು ರೋಗ ಕಂಡು ಬರುತ್ತೆ. ಇದು ಮಗು ಜನಿಸಿದ 5-10 ದಿವಸಗಳ ಒಳಗಡೆ ಕಂಡು ಬರಬಹುದು. ಬಾಣಂತಿಗೆ ಆತಂಕ ಉಂಟಾಗಬಹುದು, ಹಸಿವು ಕುಗ್ಗುತ್ತೆ, ಕೋಪ ಮತ್ತು ದುಃಖ ಬರಬಹುದು. ಈ ತೊಂದರೆ 2-14 ದಿನಗಳಲ್ಲಿ ಮಾಯವಾಗುತ್ತೆ. ಪೋಸ್ಟ್ಮಾರ್ಟಮ್ ಬ್ಲೂಸ್ 26-85% ಬಾಣಂತಿಯರಲ್ಲಿ ಕಂಡು ಬರುತ್ತೆ. ಇದು ಒಂದು ಲಘು ಮಾನಸಿಕ ತೊಂದರೆ, ಇದರಿಂದ ಬೇರೆ ಏನು ಹೆಚ್ಚು ತೊಂದರೆ ಬರಲ್ಲ. ಔಷಧೋಪಚಾರ ಇದಕ್ಕೆ ಬೇಕಿಲ್ಲ. ಬಾಣಂತಿಗೂ ಮತ್ತು ಅವರ ಮನೆಯವರಿಗೂ ಧೈರ್ಯ ಹೇಳಿದ್ರೆ ಸಾಕಾಗ್ತದೆ. ಎರಡನೇದು ಪೋಸ್ಟ್ಮಾರ್ಟಮ್ ಸೈಕೋಸಿಸ್, ಅವರೇ ನಾನು ಹೇಳಿದಾಗೆ ನಮ್ಮ ಹಳ್ಳಿ ಕಡೆ ಇದಕ್ಕೆ ಸನ್ನಿ ಅಂತಾರೆ. ಇದು ಮಗು ಜನಿಸಿದ 1 ತಿಂಗಳೊಳಗೆ ಕಂಡು ಬರುತ್ತೆ. ಈ ತೊಂದರೆಗೆ ತುತ್ತಾದ ಬಾಣಂತಿ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಬಹುದು, ಕೋಪಿಸಿಕೊಳ್ಳೋದು, ಇತರರ ಮೇಲೆ ಹಲ್ಲೆ ಮಾಡಬಹುದು, ಮಗುವಿನ ಪಾಲನೆಯನ್ನು ನಿರ್ಲಕ್ಷಿಸಬಹುದು. ಈ ಮಗು ನಂದೇ ಅಲ್ಲ, ನಾನು ಬಸರೇ ಆಗಿರ್ಲಿಲ್ಲ, ನಾನು ಹಡದೇ ಅಲ್ಲ, ಈ ಮಗು ನಂದೇ ಆಗ ಸಾಧ್ಯ, ಮಗುನ ಕೊಲ್ಲೋದಕ್ಕೂ ಪ್ರಯತ್ನ ಮಾಡಬಹುದು. ಇದಕ್ಕೆ ಔಷಧಿ ಮತ್ತು ವಿದ್ಯುತ್ ಚಿಕಿತ್ಸೆ ಬೇಕಾಗುತ್ತೆ. ಹೌದು. ಮೂರನೇದು ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಂದ್ರೆ ಖಿನ್ನತೆ. ಇದು 7-24% ಬಾಣಂತಿಯರಲ್ಲಿ ಕಂಡು ಬರುತ್ತೆ. ಈ ಮೂರು ಮಾನಸಿಕ ತೊಂದರೆಗಳು ಬಾಣಂತಿಯಲ್ಲಿ ಕಂಡು ಬರೋದ ಕಾರಣ ಏನಂದ್ರೆ, ಈ ಗರ್ಭಿಣಿಯರಿದ್ದಾಗ ನೀರಿನಂಶ ಜಾಸ್ತಿ ಇರುತ್ತೆ ಅವ್ರ ದೇಹದಲ್ಲಿ. ಮಗು ಹುಟ್ಟುತ್ತಾನೆ, ದಿಢೀರಂತ ಇದ್ದಕ್ಕಿದ್ದಲ್ಲೇ ನೀರಿನ ಅಂಶ ಕಡಿಮೆ ಆಗುತ್ತೆ ದೇಹದಿಂದ. ಇದೊಂದು. ಇದ್ರ ಜೊತೆಗೆ ಹಾರ್ಮೋನ್ಸ್, ರಥದೂತಗಳು ಅಂತ ಇರುತ್ತೆ, ಅದು ದಿಢೀರಂತ ಕಮ್ಮಿ ಆಗುತ್ತೆ, ಗರ್ಭಿಣಿಯರದ ಹೆಚ್ಚಾಗಿದ್ದು ಕಮ್ಮಿ ಆಗುತ್ತೆ. ಈ ಎರಡು ಕಾರಣಗಳಿಂದ ಅದು ಬರುತ್ತೆ. ಇನ್ನೊಂದೇನಂದ್ರೆ ಅವರು ವಂಶಪಾರಂಪರ್ಯವಾಗಿ ಅಂತ ಅವಲೇ ನಾನು ಹೇಳಿದಾಗೆ, ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಈ ರೀತಿ ಯಾವ್ದಾದ್ರು ಮಾನಸಿಕ ರೋಗ ಇದ್ರೆ ಇವರು ಗರ್ಭಿಣಿಯರಾದಾಗ ಅಥವಾ ಬಾಣಂತಿಯರಾದಾಗ ಬರೋ ಸಾಧ್ಯತೆ ಹೆಚ್ಚಿರುತ್ತೆ.
1: ಮಾನಸಿಕ ರೋಗ ಯಾವ ವಯಸ್ಸಿನವರಿಗೆ ಅವರಲ್ಲಿ ಕಾಣಿಸಿಕೊಳ್ಳುತ್ತದೆ? ವೃದ್ಧರಲ್ಲೂ ಮಾನಸಿಕ ಕಾಯಿಲೆ ಕಂಡು ಬರುತ್ತದೆಯೇ ಅಂತ ಕೇಳ್ತಾರೆ.
0: ಬಹಳ ಒಳ್ಳೆ ಅತ್ಯುತ್ತಮವಾದ ಪ್ರಶ್ನೆ. ಮಾನಸಿಕ ರೋಗಕ್ಕೆ ಒಂದು ಈ ವಯಸ್ಸಿನ ತಡೆ ಇಲ್ಲ. ಅಂದ್ರೆ ಯಾವುದೇ ವಯಸ್ಸಿನಲ್ಲಾದರೂ ಮಾನಸಿಕ ರೋಗ ಕಂಡು ಬರಬಹುದು. ವೃದ್ಧರಲ್ಲಿ ಹೌದು, ವೃದ್ಧರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ವೃದ್ಧರು ಹೆಚ್ಚಾಗಿರೋದನ್ನ ನಾವು ಹೆಚ್ಚು ದಾಖಲೆ ಪಡಿಸ್ತಾ ಇದೀವಿ. ವೃದ್ಧರಲ್ಲಿ ಜಿರಿಯಾಟಿಕ್ ಡಿಪ್ರೆಷನ್ ಅಂತೀವಿ ನಾವು, ವೃದ್ಧರಲ್ಲಿ ಕಂಡು ಬರತಕ್ಕಂತ ಖಿನ್ನತೆ. ಈ 10-20 ವರ್ಷ ವಯಸ್ಸಿನಲ್ಲಿ ಆತ್ಮಹತ್ಯೆ ಹೆಚ್ಚುತ್ತೆ, ಆಮೇಲೆ ಒಂದೇ ಸಮನಾಗಿರುತ್ತೆ, ವೃದ್ಧರಲ್ಲಿ ಮತ್ತೆ ಹೆಚ್ಚುತ್ತೆ. ಖಿನ್ನತೆ ಜಾಸ್ತಿ, ಅನುಮಾನ ಬರಬಹುದು ವೃದ್ಧರಲ್ಲಿ, ಡೆಮೆನ್ಷಿಯಾ ಅನ್ನೋದು ಜಾಸ್ತಿ ಕಂಡುಬರಬಹುದು.
1: ನನಗೆ 5 ವರ್ಷದಿಂದ ಸಂಶಯ ಕಾಯಿಲೆ ಇದೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ, ವೈದ್ಯರು ಈಗ ಮಾತ್ರೆ ನಿಲ್ಲಿಸಲು

0: ಹೇಳಿದ್ದಾರೆ. ಆದರೆ ನನಗೆ ಬಿಡಲು ಭಯ, ಎಲ್ಲಿ ಕಾಯಿಲೆ ಹೆಚ್ಚಾಗುತ್ತದೋ ಅನ್ನೋ ಆತಂಕ ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅಂತ ಇದ್ದಾರೆ.
1: ಮಾತ್ರೆಯನ್ನು ನಿಲ್ಲಿಸಿದ ಮೇಲೆ ಬಂದೇ ಬರ್ತದೋ ಅಥವಾ ಬರಲೋ ಅಂತ ಹೇಳೋದು ಕಷ್ಟ ಆಗ್ತದೆ. ಇದಕ್ಕೆ ಯಾವ ಮನೋವೈದ್ಯನ ಪ್ರಪಂಚದಲ್ಲಿ ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಯಾವ ಪರೀಕ್ಷೆಗಳು ಇಲ್ಲ, ಎಕ್ಸ್ರೇ ರಕ್ತ ಪರೀಕ್ಷೆ ಆ ರೀತಿ ಇಲ್ಲ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ಇಷ್ಟು ವರ್ಷಗಳು ಕೊಟ್ಟಾದ್ಮೇಲೆ ರೋಗಿ ಪೂರ್ತಿ ಗುಣಮುಖನಾಗಿದ್ದಾನೆ ಅಂತ ತಿಳಿದ ಮೇಲೆ ಇದು ನಿಲ್ಲಿಸಿ ಅಂತ ನಾವು ಆದೇಶವನ್ನು ಕೊಡ್ತೀವಿ. ಭಯ ಪಡಬಾರದು ರೋಗಿಗಳು, ಇದನ್ನು ವ್ಯಕ್ತಿಗಳು. ಅಕಸ್ಮಾತ್ ನಿಲ್ಲಿಸಿದ ಮೇಲೆ ಕೆಲವು ತಿಂಗಳು ಕೆಲವು ವರ್ಷಗಳು ಆದ್ಮೇಲೆ ಏನಾದರೂ ಒಂದು ಪ್ರಾರಂಭದಲ್ಲಿ ಹಿಂದೆ ಇರತಕ್ಕಂತಹ ಒಂದು ಸೂಚನೆಗಳು ಲಕ್ಷಣಗಳು ಕಂಡು ಬಂದಲ್ಲಿ ಅವಾಗ ಮತ್ತೆ ನಾವು ಔಷಧಗಳನ್ನು ಚಾಲು ಮಾಡಬೇಕಾಗ್ತದೆ.
0: ಡಾಕ್ಟರ್, ಒಂದು ಬ್ರೇಕ್ ತಗೊಂಡು ಮತ್ತೆ ನಮ್ಮ ಮಾತುಕತೆ ಮುಂದುವರೆಸೋಣ.

0: ಸ್ನೇಹಿತರೆ, ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಜಿ ಎಸ್ ಪಾಲಾಕ್ಷ ಅವರು, ಮನೋವೈದ್ಯರು ಮತ್ತು ವೈದ್ಯ ಸಾಹಿತಿ ಇವರು. ಡಾಕ್ಟ್ರೆ, ನಾವು ಪ್ರಶ್ನೆ ಮಾತಾಡ್ತಾ ಇದ್ವಿ. ಈಗ ಸಾಮಾನ್ಯವಾಗಿ ಜನರಲ್ಲಿ ಈ ಸಕ್ಕರೆ ಕಾಯಿಲೆ ಬಹಳ ಹೆಚ್ಚಾಗಿ ಬರ್ತಾ ಇದೆ ಡಾಕ್ಟ್ರೆ. ವಯಸ್ಸಿನ ಇತಿಮಿತಿ ಇಲ್ಲದೇ ಸಕ್ಕರೆ ಕಾಯಿಲೆ ಒಂಥರ ಆವರಿಸ್ಕೊತಾ ಇದೆ. ವಯಸ್ಸಾದವರು ತೊಂದರೆಗೊಳಗಾಗಿದ್ದಾರೆ, ಚಿಕ್ಕವರು ಮಕ್ಕಳಲ್ಲೂ ಇದ್ದಾರೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಈ ಸಕ್ಕರೆ ಕಾಯಿಲೆ ಹೆಚ್ಚಾಗೋದ್ರಿಂದ ಮಾನಸಿಕ ಕಾಯಿಲೆ ಉಂಟಾಗಲು ಸಾಧ್ಯತೆ ಇದೆಯೇ ಅಂತ?
1: ಉಂಟಾಗಬಹುದು. ಸಕ್ಕರೆ ರೋಗ ವಾಸಿಯಾಗುವ ಕಾಯಿಲೆ ಅಲ್ಲ ಅದು. ಆದ್ರೆ ದೇಹದಲ್ಲಿನ ಸಕ್ಕರೆಯನ್ನ ಊಟದ ಪಥ್ಯ, ಔಷಧ ಮತ್ತು ವ್ಯಾಯಾಮಗಳಿಂದ ಹತೋಟಿಯಲ್ಲಿಡಲು ಮಾತ್ರ ಸಾಧ್ಯ. ಸಕ್ಕರೆ ರೋಗದಿಂದ ನರ ದೌರ್ಬಲ್ಯ, ಮೂತ್ರಪಿಂಡದ ತೊಂದರೆ, ಕೀಲು ಮತ್ತು ಮಾಂಸಖಂಡಗಳ ತೊಂದರೆ, ಕಣ್ಣಿಗೆ ಮತ್ತಿತರ ಅಂಗಗಳಿಗೆ ತೊಂದರೆ ಉಂಟಾಗಬಹುದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ವೈದ್ಯರಿಗೆಲ್ಲ, ವೈದ್ಯರ ಅಲ್ಲದರಿಗೂ ಗೊತ್ತಿದೆ. ಈ ತೊಂದರೆಗಳಿಂದನೋ ಮತ್ತು ಈ ಭಯದಿಂದ ನನಗೇನಾದ್ರು ಬರಬಹುದೇನೋ ಅನ್ನೋ ಭಯದಿಂದನೂ ಸಹ ಸಕ್ಕರೆ ರೋಗಿಗಳಲ್ಲಿ ನಿದ್ರಾಹೀನತೆ, ಆತಂಕ, ಮುಂಗೋಪ, ಖಿನ್ನತೆ ಇಂತಹ ಅನೇಕ ಮಾನಸಿಕ ರೋಗಗಳು ಕಂಡುಬರಬಹುದು.
0: ಅಲ್ಲ, ಸಕ್ಕರೆ ಒಂದೇ ಅಂತಲ್ಲ ಸರ್, ಈ ಹೃದ್ರೋಗದವರಿಗೂ ಈ ಸಮಸ್ಯೆ ಕಾಣಬಹುದಲ್ವಾ?
1: ಕಾಣಬಹುದು, ನೀವ್ ಹೇಳೋ ಸರಿ. ಹೃದ್ರೋಗದಲ್ಲೂ ಕಾಣಬಹುದು, ಪಾರ್ಶ್ವವಾಯಾದ್ರಿಗೂ ಕಾಣಬಹುದು, ಕ್ಯಾನ್ಸರ್ ರೋಗಿಗಳು ಕಂಡುಬರಬಹುದು
0: ಅಲ್ವಾ?
1: ಖಂಡಿತವಾಗಲು,
0: ಯಾಕಂದ್ರೆ ಆ ರೋಗದ ಒಂದು ಭಯ ಹೆಚ್ಚಾಗಿ ಅದೇ ಒಂದು ಟೆನ್ಷನ್ ಮಾಡಿಕೊಂಡು ಅವರು ಬೇರೆ ರೀತಿ ಮಾನಸಿಕ ಕಾಯಿಲೆ ಒಳಗಾಗುವ ಸಾಧ್ಯತೆ ಇದೆ ಅಂತ. ಡಾಕ್ಟರ್, ಈಗ ಸ್ಕಿಜೋಫೋನಿಯಾ ಅಂತ, ಸ್ಕಿಜೋಫ್ರೀನಿಯಾ ಅನ್ನೋ ರೋಗ ಇದೆ, ಇದರ ಲಕ್ಷಣಗಳೇನು ಅಂತ ಸ್ವಲ್ಪ ತಿಳ್ಕೊಳಕ್ ನಮಗೆ ಬೇಕಾಗಿದೆ.
1: ವ್ಯಕ್ತಿ ಯಾರ ಜೊತೆ ಬೆರೆಯದೇ ಇರಬಹುದು, ತನ್ನಷ್ಟಕ್ಕೆ ತಾನೇ ಪಿಸಿ ಪಿಸಿ ಮಾತಾಡಬಹುದು, ಪಿಸುಗುಟ್ಟಿ ಅಂತ, ತನ್ನಷ್ಟು ತಾನೇ ನಗುವುದು ಕಂಡುಬರಬಹುದು, ಮಾತು ಕಡಿಮೆ ಇರಬಹುದು, ಎಲ್ಲದರಲ್ಲೂ ನಿರಾಸಕ್ತನಾಗಿರಬಹುದು, ಕೆಲಸ ಮಾಡದೇ ಇರಬಹುದು, ಮಾಡೋ ಕೆಲಸ ಬಿಟ್ಬಿಡಬಹುದು, ಕಾರ್ಯ ದುಡಿಯೋದು ತಾನು ದುಡಿದಲ್ಲಿದ್ರೆ ಸಂಸಾರ ಕುಟುಂಬ ಸಾಗಲ್ಲ ಅಂತ ಗೊತ್ತಿದ್ರು ಕೂಡ ಕೆಲಸವನ್ನು ನಿರ್ಲಕ್ಷಿಸಬಹುದು. ಯಾರೋ ತನಗೆ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಬಗ್ಗೆ ಇತರರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅಂತ ಸಂಶಯ ಪಡಬಹುದು. ಅವನ ಸುತ್ತಮುತ್ತ ಯಾರು ಇಲ್ಲದಿದ್ರು ಸಹ ಯಾರೋ ಮಾತನಾಡಿದಾಗೆ ಕಿವಿಗಳಲ್ಲಿ ಧ್ವನಿ ಕೇಳುತ್ತೆ, ಇವನು ಇತರರ ಮೇಲೆ ಹಲ್ಲೆ ಮಾಡಬಹುದು ಸಹ. ಇದು ಕೆಲವು

0: ಲಕ್ಷಣಗಳು.
1: ನಾನು ಸುಮ್ಮನೆ ಕೂತಾಗ ಬೇಡವಾದ ಆಲೋಚನೆಗಳು ಬರ್ತಾ ಇರುತ್ತೆ. ಓದಲಿಕ್ಕೆ ಏಕಾಗ್ರತೆ ಇಲ್ಲ, ಮನಸ್ಸು ಚಂಚಲವಾಗಿದೆ. ಈ ಮನಸ್ಸನ್ನ ಹೇಗೆ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಹೇಳಿ ಡಾಕ್ಟರ್ ಅಂತ ಕೇಳ್ತಾರೆ.
0: ಬಹುಶಃ ಅವರಿಗೆ ಗೀಳು ರೋಗ ಇದೆ ಕಾಣುತ್ತೆ ನನಗೆ ಬಹುಶಃ. ಈಗ ಪ್ರಶ್ನೆ ಅಪೂರ್ಣವಾಗಿದೆ. ಒಂದೇನು ಅಂದ್ರೆ ಅವರು ಓದೋದು ಕುಳಿತಾಗ ಕಣ್ಣು ಮತ್ತು ಮನಸ್ಸು ಏಕಕಾಲದಲ್ಲಿ ಕೆಲಸ ಮಾಡಬೇಕು, ಅದೆರಡಕ್ಕೂ ಹೊಂದಾಣಿಕೆ ಇರಬೇಕು. ಕಣ್ಣು ಪುಸ್ತಕದ ಮೇಲಿದ್ದು ಮನಸ್ಸು ಸಿನಿಮಾಗಳು ಹೀರೋಯಿನ್ಗಳು ಅವ್ರ ಬಗ್ಗೆ ಆ ವಯಸ್ಸಿನ ಸಾಮಾನ್ಯ ನೋಡಿ ಹೋದ್ರೆ ಆಗಲ್ಲ, ಅದು ಅದು ಮನಸ್ಸಿಗೆ ನಾಟಲ್ಲ. ಅದು ಅದಕ್ಕೋಸ್ಕರ ಕಣ್ಣು ಓದ್ತಾ ಇರಬೇಕು, ಮನಸ್ಸು ಏನ್ ಓದಿದ್ರು ಗ್ರಹಿಸ್ತಾ ಇರಬೇಕು. ಅದು ಮಾಡಬೇಕು. ಅದನ್ನ ನೋಡಿ, ಯಾವುದೇ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಒಂದಕ್ಕಿಂತ ಹೆಚ್ಚು ಯೋಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದ್ರ ಬಗ್ಗೆ ಮಾತ್ರ ಒಂದು ಸಾರಿ ಯೋಚನೆ ಮಾಡಬಹುದು, ಅದೇ ಬ್ಯೂಟಿ ಇರೋದನ್ನು. ಅವಾಗ ಒಂದು ವಿಷಯದ ಬಗ್ಗೆ ಮಾತ್ರ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು ಅಂತ ನಾವು ದೃಢ ನಿರ್ಧಾರ ಮಾಡಿದಾಗ ಬೇರೆ ಬೇರೆ ಮನಸ್ಸಿಗೆ ಬಂದ್ಬಿಟ್ಟು ಚಂಚಲಗೊಳ್ಳೋದು ಆಗಲ್ಲ, ಬರಲ್ಲ. ಅದು
1: ಅಂದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ ಹೇಳಿದ್ರಿ ಡಾಕ್ಟರ್. ಈಗ ಮನಸ್ಸು ಯಾರ ಹಿಡಿತದಲ್ಲೂ ಇಲ್ಲ ಅನ್ನೋ ಮಾತಿದೆ, ಬಹಳ ಚಂಚಲ, ಒಂದೇ ಕಡೆ ನಿಲ್ಲಲ್ಲ, ಅದು ಅಲ್ಲಿ ಸುತ್ತಾಡುತ್ತೆ ಅನ್ನೋ ಮಾತಿದೆ. ಈಗ ಇದು ಒಂದಾಗ ಹೊಸದ ಅನಿಸ್ತಾ ಇದೆ, ಯಾಕಂದ್ರೆ ಮನಸ್ಸಲ್ಲಿ ಒಂದೇ ಯೋಚನೆ ಇರುತ್ತೆ,
0: ಒಂದು ಸಾರಿ ಒಂದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಕ್ ಸಾಧ್ಯ.
1: ಈಗ ಆಲೋಚನೆ ಮನಸ್ಸು ಯೋಚನೆ ಮಾಡುವಾಗ ಬೇರೆ ಬೇರೆ ಇದೊಂದು ಕ್ಷಣ ಇನ್ನೊಂದು ಕ್ಷಣ ಹೀಗೆ ಹೋಗ್ಬೋದು.
0: ಹೌದು, ಹೋಗ್ಬಹುದು. ಅದನ್ನ ನಾವೇನ್ ಮಾಡಬೇಕು ಅಂದ್ರೆ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಡಬೇಕು. ಅಂದ್ರೆ ನಮ್ಮ ಮನಸ್ಸಿಗೆ ನಾವು ಗುಲಾಮರಾಗಬಾರದು, ನಮ್ಮ ಗುಲಾಮನ ಮನಸ್ಸಾಗಬೇಕು.
1: ನನ್ನ ತಾಯಿ ಸುಮಾರು ಒಂದು ವರ್ಷದಿಂದ ಬೆಳಗ್ಗೆ ಎದ್ದ ತಕ್ಷಣ ಅತಿಯಾಗಿ ಬೈಯುತ್ತಾಳೆ, ಆಮೇಲೆ ಕೋಪ ಜಾಸ್ತಿ. ಇದು ಮಾನಸಿಕ ಕಾಯಿಲೆ.
0: ಹೌದು, ಖಂಡಿತವಾಗ್ಲೂ ಮಾನಸಿಕ ಕಾಯಿಲೆನೇ ಇದು. ಮತ್ತೊಬ್ಬರ ಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೈಯೋದು, ಕೋಪ ಮಾಡ್ಕೊಳ್ಳೋದು, ಮುಂಗೋಪ, ಇದೆಲ್ಲ ಒಂದು ತೊಂದರೆನೇ ಇದು. ಅಂದ್ರೆ ಪೂರ್ತಿ ವಿವರವಾಗಿ ಹೇಳಿಲ್ಲ ಅವರು. ಅಂದ್ರೆ ಇದು ಮಾನಸಿಕ ತೊಂದರೆ ಅಂತ ಅದು ಕಾಯಮಾಯ್ತು. ಅದು ಅದನ್ನ ಅವರು ಮನೋವೈದ್ಯರಲ್ಲಿ ಹೋಗಿ ಅಲ್ಲಿ ಹೋಗಿ ತೋರಿಸಬೇಕು ಅಂತ ನನ್ನ ಸಲಹೆ ಇದೆ.
1: ಈಗ ನಾವು ಎಷ್ಟೋ ಸಲ ಅನ್ಕೋತೀವಿ ಡಾಕ್ಟ್ರೆ, ಏನ್ ಬೈತಾರಪ್ಪ ಅದು ಸ್ವಭಾವ ಅಂತ ಅನ್ಕೋತೀವಿ ನಾವು. ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ಬೈತಾರೆ, ರೇಗೋ ಜಾಸ್ತಿ ಅಂತ ಅಂದಾಗ ನಮ್ಗೆ ಅನ್ಸುತ್ತೆ ಅದು ಅವ್ರ ಸ್ವಭಾವ ಆಗಿರ್ಬೋದು ಅಂತ.
0: ಇಲ್ಲ, ಕೆಲವರ ಸ್ವಭಾವ ಇರುತ್ತೆ. ಬಟ್ ಇವರು ಪ್ರಶ್ನೆ ಕೇಳಿರೋದು ಏನಂದ್ರೆ ಅವ್ರ ಸ್ವಭಾವ ಆಗಿದ್ರೆ ಅವ್ರ ರೀತಿ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಅದು ಇತ್ತೀಚೆಗೆ ಬಂದಿರತಕ್ಕಂತ ವರ್ತನೆ ಅಲ್ಲಿರೋದಕ್ಕಿಂತ ಬದಲಾವಣೆ ಅವ್ರು ಕೇಳಿರೋ ಪ್ರಕಾರ.
1: ಸರಿ ಸರಿ ಸರಿ, ಸ್ವಭಾವ ಇದ್ರೆ ಮೊದಲಿಂದಾನು ಬೈಕೋತಾನೆ ಇರ್ತಿದ್ರು.
0: ಸ್ವಭಾವ ಆದ್ರೂ ಕೂಡ ನಾವು ಅದನ್ನು ಕೂಡ ಬದಲಾಯಿಸಬಹುದು ಮೇಡಮ್.
1: ಹೌದಾ?
0: ವ್ಯಕ್ತಿ ನಾನು ಮುಂಗೋಪಿ, ನಾನು ಸಿಕ್ಕಾಪಟ್ಟೆ ರೇಗ್ತೀನಿ, ಅದರಿಂದ ಅನೇಕ ಜನ ನಾನು ಇಷ್ಟಪಡಲ್ಲ ಅಂತ ಬಂದ್ರೆ ಮುಂದಾಗಿ ನಾವು ಖಂಡಿತ ಅವನಿಗೆ ಆಪ್ತ ಸಮಾಲೋಚನೆ ಮೂಲಕ ಅದನ್ನು ಸರಿಪಡಿಸಬಹುದು.
1: ಸರಿಪಡಿಸಬಹುದು. ಸೊ ಕೋಪದ ಹತೋಟಿ ಸಹ ಮಾಡಬಹುದು,
0: ನಿಗ್ರಹಿಸಬಹುದು.
1: ನಿಗ್ರಹಿಸಬಹುದು ಅಂತ ಡಾಕ್ಟರ್, ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೀವಿ, ಈ ವಿಷಯ ಬಗ್ಗೆ ತಿಳ್ಕೊಂಡಿದೀವಿ. ಇಷ್ಟೊತ್ತು ತುಂಬಾ ಮಾಹಿತಿಯನ್ನ ನೀವು ಕೊಟ್ರಿ, ನೀವು ಹೇಳಿ ಕೇಳಿ ಸಾಹಿತಿಗಳಿದ್ದೀರಿ, ವಿಷಯಗಳನ್ನ ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ ನಮ್ಮ ಸ್ನೇಹಿತರಿಗೆ. ಆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಮನೋಚಿಂತನ ಮನಸ್ಸಿನ ಮಂಥನ.
1: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಅಂಗವಿಕಲತೆಯನ್ನು ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಪಾಲಕ್ಸರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು, ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
3: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
2: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
3: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
4: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
5: ಹೌದಾ, ಯಾವ ವೆಬ್ಸೈಟ್ನಿಂದ?
4: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
5: ರಿವ್ಯೂ ನೋಡಿದೀಯಾ?
4: ಇಲ್ಲ.
5: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
3: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
3: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
6: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.

0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ
0: ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 20 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 22 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರ್ಯನ ಸಮಯ ಪ್ರಜ್ಞೆ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರ್ಯನ ಸಮಯ ಪ್ರಜ್ಞೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಾವು ದಾರಿಯನ್ನ ಹುಡುಕಲು ಮೊಬೈಲ್ನಲ್ಲಿ ಬಳಸುವ GPS ವ್ಯವಸ್ಥೆ ಇದ್ದಕ್ಕಿದ್ದಂತೆ ಕೈಕೊಟ್ಟರೆ ಅಥವಾ ವಿಮಾನಗಳ ಸಂಪರ್ಕ ಕಡಿತಗೊಂಡರೆ ಏನಾಗಬಹುದು? ಆ ಕ್ಷಣ ಇಡೀ ಜಗತ್ತಿ ಸ್ತಬ್ಧವಾಗಬಹುದು. ಇಂತಹ ಆತಂಕಕಾರಿ ಬದಲಾವಣೆಗೆ ಸೂರ್ಯನಿಂದ ಏಳುವ ಸೌರ ಬಿರುಗಾಳಿಯಿಂದ ಉಂಟಾಗುತ್ತದೆ. ಆದರೆ ಈ ಬಿರುಗಾಳಿಗಳು ಭೂಮಿಗೆ ಎಷ್ಟು ಹಾನಿಯನ್ನು ಉಂಟು ಮಾಡಬಹುದು ಎನ್ನುವುದು ಕೇವಲ ಅದರ ಶಕ್ತಿಯಲ್ಲಿ, ಶಕ್ತಿಯ ಮೇಲಷ್ಟೇ ಅಲ್ಲ, ಅದು ಭೂಮಿಯ ಯಾವ ಭಾಗಕ್ಕೆ ಯಾವ ಸಮಯದಲ್ಲಿ ಅಪ್ಪಳಿಸುತ್ತದೆ ಎನ್ನುವುದರ ಮೇಲೂ ನಿರ್ಧಾರವಾಗುತ್ತದೆ. ಹೌದು, ಭಾರತೀಯ ವಿಜ್ಞಾನಿಗಳು ನಡೆಸಿರುವ ಹೊಸ ಸಂಶೋಧನೆಯೊಂದು ಬಾಹ್ಯಾಕಾಶ ಹವಾಮಾನದ ಈ ರಹಸ್ಯವನ್ನ ಬಯಲಿಗೆಳೆದಿದೆ. ನಮ್ಮ ಬೆಂಗಳೂರಿನಲ್ಲಿರುವ ಇಸ್ರೋ ಸಂಸ್ಥೆಯಾಗಲಿ ಅಥವಾ ದೇಶದ ಪ್ರಮುಖ ಸಂಶೋಧನಾ ಸಂಸ್ಥೆಗಳಾಗಲಿ ಬಾಹ್ಯಾಕಾಶದ ಹವಾಮಾನದ ಮೇಲೆ ಸದಾ ಕಣ್ಣಿಟ್ಟಿರುತ್ತದೆ. ಇತ್ತೀಚೆಗೆ CSIR ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯ, ಅಕಾಡೆಮಿ ಆಫ್ ಸೈಂಟಿಫಿಕ್ ಅಂಡ್ ಇನೋವೇಟಿವ್ ರಿಸರ್ಚ್ ಅಂಡ್ ತಮಿಳುನಾಡಿನ ಶಾಸ್ತ್ರ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಒಟ್ಟಾಗಿ ಈ ಅಧ್ಯಯನ ನಡೆಸಿದ್ದಾರೆ. ತಮಿಳುನಾಡಿನ ತಂಜಾವೂರಿನಲ್ಲಿ ವಿಶೇಷ GPS ರಿಸೀವರ್ ಕೇಂದ್ರವನ್ನು ಸ್ಥಾಪಿಸಿ 2023 ಮಾರ್ಚ್ನಿಂದ 2024 ಮೇ ಅವಧಿಯಲ್ಲಿ ಸಂಭವಿಸಿದ ಮೂರು ಭೀಕರ ಸೌರ ಬಿರುಗಾಳಿಯನ್ನ ಅವರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಭಾರತದ ದಕ್ಷಿಣ ಭಾಗ ಅಂದರೆ ನಮ್ಮ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಪ್ರದೇಶಗಳು ಭೂಮಿಯ ಕಾಂತೀಯ ಸಮಭಾಜಕ ವೃತ್ತಕ್ಕೆ ಹತ್ತಿರವಾಗಿರುವುದರಿಂದ ಬಾಹ್ಯಾಕಾಶದ ಈ ಬದಲಾವಣೆಗಳನ್ನು ಅಭ್ಯಸಿಸಲು ಇದು ಅತ್ಯಂತ ಸೂಕ್ತ ಜಾಗವಾಗಿತ್ತು. ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ ಅಂದರೆ ನೆಲದಿಂದ ಸುಮಾರು 60 ಕಿಲೋಮೀಟರ್ನಿಂದ ಹಿಡಿದು 1,000 ಕಿಲೋಮೀಟರ್ ಎತ್ತರದವರೆಗೆ ಅಯಾನು ಮಂಡಲ ಎಂಬ ಅದೃಶ್ಯ ಪದರವಿದೆ. ಇದು ವಿದ್ಯುತ್ ಶಕ್ತಿಯನ್ನು ಹೊಂದಿರುವ ಕಣಗಳಿಂದ ಪ್ಲಾಸ್ಮಾ ಕೂಡಿದೆ. ನಾವು ಭೂಮಿಯಿಂದ ಕಳಿಸುವ ರೇಡಿಯೋ ತರಂಗಗಳು ಮತ್ತು ಬಾಹ್ಯಾಕಾಶದ ಉಪಕರಣಗಳು, ಉಪಗ್ರಹಗಳು ಕಳಿಸುವ GPS ಸಂಕೇತಗಳು ಆ ಅಯಾನು ಮಂಡಲದ ಮೂಲಕವೇ ಹಾದು ಹೋಗಬೇಕು. ಇದು ಒಂದು ರೀತಿ ನಮ್ಮ ಡಿಜಿಟಲ್ ಸಂಪರ್ಕಕ್ಕೆ ಹೆದ್ದಾರಿ ಇದ್ದಂತೆ. ಸೂರ್ಯನಲ್ಲಿ ಭಾರಿ ಸ್ಫೋಟಗಳಾಗಿ ಅಲ್ಲಿಂದ ಪ್ಲಾಸ್ಮಾದ ದಟ್ಟ ಮೋಡಗಳು ತೀವ್ರ ವೇಗದಲ್ಲಿ ಭೂಮಿಯ ಕಡೆಗೆ ನುಗ್ಗಿ ಬಂದಾಗ ಅವು ಭೂಮಿಯ ಕಾಂತೀಯ ರಕ್ಷಣಾ ಕವಚಕ್ಕೆ ಬಡಿದು ಆಕಾಶದಲ್ಲಿ ಭಾರಿ ವಿದ್ಯುತ್ ಪ್ರವಾಹವನ್ನು ಸೃಷ್ಟಿ

0: ಸ್ಪಂದಿಸುತ್ತವೆ. ಇದನ್ನೇ ಭೂಕಾಂತಿಯ ಬಿರುಗಾಳಿ ಎನ್ನುತ್ತಾರೆ. ವಿಜ್ಞಾನಿಗಳು ಕಂಡುಕೊಂಡಿರುವ ಪ್ರಕಾರ ಈ ಬಿರುಗಾಳಿ ಅಪ್ಪಳಿಸಿದಾಗ ಅಯಾನು ಮಂಡಲದಲ್ಲಿ ಎರಡು ವಿರುದ್ಧ ಶಕ್ತಿಗಳು ಜಿದ್ದಾಜಿದ್ದಿಗೆ ಇಳಿಯುತ್ತವೆ. ಮೊದಲನೆಯ ಶಕ್ತಿಯು ಭೂಮಿಯ ಸಮಭಾಜಿಕ ವೃತ್ತದ ಮೇಲಿರುವ ವಿದ್ಯುತ್ ಕಣಗಳನ್ನು ಕಾರಂಜಿಯಂತೆ ಮೇಲಕ್ಕೆ ಚಿಮ್ಮಿಸುತ್ತದೆ. ಇದರಿಂದ ಅಲ್ಲಿ ಕಣಗಳ ದಟ್ಟಣೆ ತಕ್ಷಣ ಹೆಚ್ಚಾಗುತ್ತದೆ. ಆದರೆ ಇದೇ ಸಮಯದಲ್ಲಿ ವಾತಾವರಣದ ಉಷ್ಣತೆಯಿಂದಾಗಿ ಜಾಗತಿಕ ಮಾರುತದಂತಹ ಮತ್ತೊಂದು ಪರೋಕ್ಷ ಶಕ್ತಿ ಸೃಷ್ಟಿಯಾಗಿ ಈ ಕಣಗಳನ್ನು ಕೆಳಮಟ್ಟಕ್ಕೆ ತಳ್ಳಿ ನಾಶ ಪಡಿಸುತ್ತದೆ. ಇದರಿಂದ ಕಣಗಳ ಸಂಖ್ಯೆ ದಿಢೀರನೆ ಕುಸಿದು ಹೋಗುತ್ತದೆ. ಈ ಏರಿಳಿತಗಳನ್ನು ವಿಜ್ಞಾನಿಗಳು ಜಿಪಿ ಸಂಕೇತಗಳ ವೇಗದಲ್ಲಾಗುವ ಸೂಕ್ಷ್ಮ ಬದಲಾವಣೆಗಳನ್ನು ಲೆಕ್ಕ ಹಾಕಿ ಪತ್ತೆ ಹಚ್ಚಿದ್ದಾರೆ. ಈ ಸಂಶೋಧನೆಯಲ್ಲಿ ಅತ್ಯಂತ ರೋಚಕ ಸಂಗತಿ ಎಂದರೆ ಸೌರ ಬಿರುಗಾಳಿಯ ತೀವ್ರತೆಗಿಂತಲೂ ಅದು ನಮ್ಮ ತಟ್ಟುವ ಸಮಯ ಎಷ್ಟು ಮುಖ್ಯ ಎನ್ನುವುದು ಸಾಬೀತಾಗಿರುವುದು. ಉದಾಹರಣೆಗೆ ಮೇ 2024ರಲ್ಲಿ ಇತ್ತೀಚಿನ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಎನ್ನಲಾದ ಸೌರ ಬಿರುಗಾಳಿ ಎಂದು ಭೂಮಿಗೆ ಅಪ್ಪಳಿಸಿತು. ಅದು ನಮ್ಮ ಭಾಗದಲ್ಲಿ ಮಧ್ಯರಾತ್ರಿಯ ಅವಧಿಯಲ್ಲಿ ತಟ್ಟಿದ ಕಾರಣ ಅಯಾನು ಮಂಡಲದ ಕಣಗಳ ದಟ್ಟಣೆಯಲ್ಲಿ ಅತ್ಯಂತ ವೇಗದ ಮತ್ತು ತಲ್ಲಣಗೊಳಿಸುವ ಏರಿಳಿತಗಳು ಕಂಡುಬಂದವು. ಅದೇ ಬಿರುಗಾಳಿ ಮಧ್ಯಾಹ್ನದ ಸಮಯದಲ್ಲಿ ಅಪ್ಪಳಿಸಿದರೆ ವಾತಾವರಣದಲ್ಲಿ ಇಷ್ಟು ತಲ್ಲಣವಾಗದೆ ಕೆಲವೇ ನಿಧಾನಗತಿಯ ಉಬ್ಬರವಿಳಿತ ಮಾತ್ರ ಕಂಡುಬರುತ್ತದೆ. ಇನ್ನು ಆಶ್ಚರ್ಯದ ಸಂಗತಿ ಎಂದರೆ ಏಪ್ರಿಲ್ 2023ರಲ್ಲಿ ಸಂಭವಿಸಿದ ಸಾಮಾನ್ಯ ತೀವ್ರತೆಯ ಬಿರುಗಾಳಿಯೊಂದು ಸಂಜೆ ಸಮಯದಲ್ಲಿ ಅಪ್ಪಳಿಸಿದ ಕಾರಣ ನಮ್ಮ ವಾತಾವರಣದ ಕಣಗಳ ದಟ್ಟಣೆಯನ್ನು ಶೇಕಡ 78ಕ್ಕಿಂತಲೂ ಹೆಚ್ಚು ಕುಸಿಯುವಂತೆ ಮಾಡಿತು. ಅಂದರೆ ಬಿರುಗಾಳಿ ಎಷ್ಟು ಶಕ್ತಿಯುತವಾಗಿದೆ ಎನ್ನುವುದಕ್ಕಿಂತ ಅದು ಅಪ್ಪಳಿಸುವ ಹೊತ್ತಿಗೆ ಅಲ್ಲಿನ ಸ್ಥಳೀಯ ವಾತಾವರಣ ಹೇಗಿತ್ತು ಎನ್ನುವುದು ಮುಖ್ಯವಾಗುತ್ತದೆ. ಭಾರತದ ಪರ್ಯಾಯ ದ್ವೀಪದ ಅಂದರೆ ಹೆಚ್ಚಾಗಿ ದಕ್ಷಿಣ ಭಾರತದ ವಾತಾವರಣದಲ್ಲಿ ಇಂಥದ್ದೊಂದು ನೇರ ಮತ್ತು ತುಲನಾತ್ಮಕ ಅಧ್ಯಯನ ನಡೆಸುವುದು ಇದೇ ಮೊದಲ ಬಾರಿಗೆ. ಇದುವರೆಗೆ ಜಾಗತಿಕ ಮಟ್ಟದ ಸಾಮಾನ್ಯ ವರದಿಗಳಷ್ಟೇ ಲಭ್ಯವಿದ್ದವು. ಆದರೆ ಈ ಅಧ್ಯಯನಕ್ಕೆ ಕೇವಲ ತಂಜಾವೂರ್ನ ಒಂದು ವೀಕ್ಷಣಾ ಕೇಂದ್ರದ ಮಾಹಿತಿಯನ್ನು ಮಾತ್ರ ಬಳಸಿಕೊಳ್ಳಲಾಗಿರುವುದರಿಂದ ಇಡೀ ಪ್ರಾದೇಶಿಕ ಹವಾಮಾನವನ್ನು ಸಂಪೂರ್ಣವಾಗಿ ಮುನ್ಸೂಚನೆ ನೀಡುವುದಕ್ಕೆ ಕೆಲವು ಮಿತಿಗಳಿವೆ. ಬಾಹ್ಯಾಕಾಶದ ಈ ಅಲೆಗಳ ಚಲನೆ ಅತ್ಯಂತ ಸಂಕೀರ್ಣವಾಗಿದ್ದು ಜಾಗತಿಕವಾಗಿ ಇದರ ನಿಖರ ಮುನ್ಸೂಚನೆ ನೀಡುವುದು ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿದೆ. ಮುಂದಿನ ದಿನಗಳಲ್ಲಿ ಸೌರ ಬಿರುಗಾಳಿಯ ಮುನ್ಸೂಚನೆ ನೀಡುವ ಅತ್ಯಾಧುನಿಕ ಮಾಡೆಲ್ಗಳನ್ನು ನಿರ್ಮಿಸಲು ಮತ್ತು ಆ ಮೂಲಕ ನಮ್ಮ ಉಪಗ್ರಹ ಆಧಾರಿತ ಸಂಪರ್ಕ ವ್ಯವಸ್ಥೆಯನ್ನು ಸುರಕ್ಷಿತವಾಗಿಡಲು ಈ ಅಧ್ಯಯನ ದಾರಿ ದೀಪವಾಗಲಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರ್ಯನ ಸಮಯ ಪ್ರಜ್ಞೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರ್ಯನ ಸಮಯ ಪ್ರಜ್ಞೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ.
4: ನಿಮಗೆ ತಿಳಿಸಾ, ಪ್ರಪಂಚಂಲೋನ ಅನೇಕ ಅಭಿವೃದ್ಧಿ ಚೆಂದಿನ ದೇಶಾಲ್ಲೋ ಉಚಿತ ವೈದ್ಯಂ ಎಪ್ಪಟಿಕೇ ಒಕ ಕಲ. ಭಾರತ್ ಲೋ ಇದು ಪ್ರತಿ ಪೌರುಡಿಕಿ ಲಭಿಸಿನ ಹಕ್ಕು. 60 ಕೋಟ್ಲಕು ಪೈಗಾ ಪ್ರಜಲಕು 5 ಲಕ್ಷಲ ವರಕು ವಿಲುವೈನ ಚಿಕಿತ್ಸನು ಆಯುಷ್ಮಾನ್ ಭಾರತ್ ಉಚಿತಂಗಾ ಅಂದಿಸ್ತುಂದಿ. 19,000 ಪೈಗಾ ಜನ ಔಷಧಿ ಕೇಂದ್ರಾಲು 90% ವರಕು ತಕ್ಕುವ ಧರಲಕೇ ಮಂದುಲನ ಅಂದಿಸ್ತುನ್ನಾಯಿ.
5: ಕಿಸಿ ಏಕ್ ವ್ಯಕ್ತಿ ಕಿ ಜಮೀನ್, ಘರ್, ಗಹನೆ ಯಾ ದೂಸರಾ ಕೋಯ್ ಸಾಮಾನ್ ಬಿಮಾರಿ ಕೆ ಖರ್ಚ ಮೇ ಬಿಕನೆ ಸೇ ಬಚಾ ಹೈ, ಗಿರ್ವಿ ರಖನೆ ಸೇ ಬಚಾ ಹೈ, ತೋ ಯೇ ಆಯುಷ್ಮಾನ್ ಭಾರತ್ ಕಿ ಬಹುತ್ ಬಡ

ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಭೀಮ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹರಿಭಕ್ತ ಸಾರ ಸರ್ವಸಮರ್ಪಣ ಪರಮೋಚ್ಚ ಜ್ಞಾನ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹರಿಭಕ್ತಿ ಸಾರ, ಸರ್ವ ಸಮರ್ಪಣ ಭಾವವೇ ಪರಮೋಚ್ಚ ಜ್ಞಾನ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಉಡುಪಿಯ ಶ್ರೀ ಕೃಷ್ಣನ ಗೋಡೆಯನ್ನು ಸೀಳಿ ದರ್ಶನ ನೀಡಿದ ಮೇಲೆ ಕನಕದಾಸರ ಕೀರ್ತಿ ನಾಡಿನಾದ್ಯಂತ ಹರಡಿತು. ಅವರನ್ನು ಕೀಳಾಗಿ ಕಂಡಿದ್ದ ಸಮಾಜಕ್ಕೆ ತಮ್ಮ ತಪ್ಪಿನ ಅರಿವಾಗಿ ಕನಕದಾಸರ ಕಾಲಿಗೆ ಬಿದ್ದರು. ಸಮಾಜವು ಅವರನ್ನು ಅತ್ಯುನ್ನತ ಸ್ಥಾನದಲ್ಲಿಟ್ಟು ಪೂಜಿಸಲು ಆರಂಭಿಸಿತು. ಆದರೆ ಕನಕದಾಸರಿಗೆ ಸಮಾಜ ನೀಡಿದ ಈ ಕೀರ್ತಿ, ಗೌರವ ಮತ್ತು ಜಯಕಾರಗಳು ಮತ್ತೊಂದು ದೊಡ್ಡ ಪರೀಕ್ಷೆಯಂತೆ ಕಂಡವು. ಭಗವಂತನ ಸಾಕ್ಷಾತ್ಕಾರ ಪಡೆದ ಮೇಲೆಯೂ ಮನುಷ್ಯನನ್ನು ಕಾಡುವ ಅತಿದೊಡ್ಡ ಶತ್ರುವೆಂದರೆ ಲೋಕದ ಕೀರ್ತಿ. ಜನರೆಲ್ಲ ತನ್ನನ್ನು ಮಹಾತ್ಮ ಎಂದು ಕೊಂಡಾಡುವಾಗ ಅರಿಯದೆಯೇ ಮನಸ್ಸಿನಲ್ಲಿ ಸೂಕ್ಷ್ಮವಾದ ಅಹಂಕಾರ ತಲೆದೂಗಬಹುದು ಎಂದು ಕನಕದಾಸರು ಎಚ್ಚೆತ್ತರು. ತನಗೆ ಸಿಕ್ಕ ಈ ದಿವ್ಯಶಕ್ತಿ, ಕಾವ್ಯ ರಚಿಸುವ ಸಾಮರ್ಥ್ಯ ಎಲ್ಲವೂ ಆ ಭಗವಂತನ ಭಿಕ್ಷೆಯ ಹೊರತು ತನ್ನ ಸ್ವಂತ ಸಾಧನೆಯಲ್ಲ ಎಂಬುದನ್ನು ಅವರು ಸಂಪೂರ್ಣವಾಗಿ ಅರಿತಿದ್ದರು. ತಮ್ಮನ್ನು ಹೊಗಳಲು ಬಂದ ಜನರಿಂದ ದೂರ ಸರಿದ ಕನಕದಾಸರು ಮೌನವಾಗಿ ಬಾಡಾದ ಆದಿಕೇಶವನ ಸನ್ನಿಧಿಗೆ ಮರಳಿದರು. ಅಲ್ಲಿಯವರು ಭಗವಂತನ ಮುಂದೆ ಮಂಡಿಯೂರಿ ಕುಳಿತು, ಪ್ರಭು, ಜನ ನನ್ನನ್ನು ಜ್ಞಾನಿ ಎನ್ನುತ್ತಿದ್ದಾರೆ, ಕವಿ ಎನ್ನುತ್ತಿದ್ದಾರೆ, ಆದರೆ ನಿನ್ನ ದಯೆಯಿಲ್ಲದೆ ನನ್ನಿಂದ ಒಂದು ಅಕ್ಷರವು ಮೂಡಲು ಸಾಧ್ಯವಿಲ್ಲ. ನನ್ನ ದೇಹ, ಮನಸ್ಸು, ಮಾತು ಎಲ್ಲವೂ ನಿನ್ನದೇ ಆಸ್ತಿಯೆಂದು ಸಂಪೂರ್ಣ ಶರಣಾಗತಿಯ ಭಾವದಲ್ಲಿ ಕಣ್ಣೀರು ಹಾಕಿದರು. ಪರಮ ವೈರಾಗ್ಯದ ಮತ್ತು ಅಹಂಕಾರ ಮುಕ್ತ ಸ್ಥಿತಿಯಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿಗೆ ಭಗವಂತನೇ ಕಾರಣ ಎಂದು ಸಾರುವ ಹರಿಭಕ್ತಿ ಸಾರದ 4ನೆಯ ಪದ್ಯ ಈ ಸಂದರ್ಭಕ್ಕೆ ಪೂರಕವಾಗಿದೆ. ಹರಿಯೇ, ನೀನೊಲಿದಿರಲು ಸಕಲ ಗ್ರಹಗಳ ಕಾಟವು ಏನು ಮಾಡುವ ದೊರೆತು ನಿನ್ನೆಯ ಚರಣ ಕಮಲದ ದಿವ್ಯ ಚಿಂತನೆಯ ನೆರಹಿ ಪಾಪದ ರಾಶಿಯನ್ನು ನೀವರೆಗೆ ಹಾಕುತ್ತ ಕಾಯೋ ಎನ್ನನ್ನು ಮರಕತದ ಶ್ಯಾಮಲ ಶರೀರನೇ ಬಾಡದಿ ಕೇಶ. ಈ ಪದ್ಯದ ಭಾವಾರ್ಥ ಲೋಕದ ಹೊಗಳಿಕೆಗೆ ಬೆನ್ನು ಹಾಕಿ ಭಗವಂತನ ಪಾದಗಳಲ್ಲಿ ಸಕಲವನ್ನು ಅರ್ಪಿಸಿದ ಕನಕದಾಸರು ಕೃತಜ್ಞತೆಯಿಂದ, ಹೇ ಹರಿಯೇ, ನಿನ್ನ ದಿವ್ಯ ಅನುಗ್ರಹ ಮತ್ತು ಕೃಪೆ ಒಬ್ಬ ಮನುಷ್ಯನ ಮೇಲಿದ್ದಾಗ ಜಾತಕದ ನವ ಗ್ರಹಗಳ ಕಾಟವಾಗಲಿ ಅಥವಾ ಸಮಾಜದ ವಿರೋಧದ ಅಲೆಗಳಾಗಲಿ ಅವನನ್ನು ಏನು ತಾನೇ ಮಾಡಲು ಸಾಧ್ಯ? ನಿನ್ನ ಚರಣ ಕಮಲಗಳ ನಿರಂತರ ಧ್ಯಾನ ಮತ್ತು ದಿವ್ಯ ಚಿಂತನೆ ಹೊಂದಿದ್ದರೆ ಸಾಕು, ಜಗತ್ತಿನ ಯಾವುದೇ ಕಷ್ಟವೂ ಮನುಷ್ಯನನ್ನು ಧೃತಿಗಿಡಿಸಲಾರದು. ಮರಕತ ಮಣಿಯಂತೆ ಒಳೆಯುವ ಶ್ಯಾಮಲವರ್ಣದ ದಿವ್ಯ ಶರೀರವನ್ನು ಹೊಂದಿರುವ ಎಲೆ ಬಾಡದ

ಹಾದಿ ಕೇಶವನೇ, ನಾನು ಲೌಕಿಕ ಜಗತ್ತಿನಲ್ಲಿ ಬದುಕುತ್ತಾ ಅರಿಯದೆ ಮಾಡಿರುವ ಪಾಪಗಳ ರಾಶಿಯನ್ನು ನಿನ್ನ ಕರುಣೆಯ ಬೆಳಕಿನಿಂದ ಹೊರಗೆ ಹಾಕಿ ನನ್ನ ಅಂತರಂಗವನ್ನು ಶುದ್ಧಿಗೊಳಿಸು. ನಿನ್ನ ಕೀರ್ತಿಯನ್ನು ಹಾಡುವ ಈ ದಾಸನನ್ನು ಸದಾ ನಿನ್ನ ಮರೆಯಲ್ಲಿಟ್ಟು ಕಾಯು ಪ್ರಭು. ಮನುಷ್ಯನಿಗೆ ಕಷ್ಟ ಬಂದಾಗ ದೇವರನ್ನು ನೆನೆಯುವುದು ಸುಲಭ, ಆದರೆ ಯಶಸ್ಸು ಕೀರ್ತಿ ಮತ್ತು ಅಧಿಕಾರ ಬಂದಾಗ ಅಹಂಕಾರ ಪಡದೆ ವಿನಯದಿಂದ ಇರುವುದು ಅತ್ಯಂತ ಕಷ್ಟ. ನಾವು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದಾಗ ಇದೆಲ್ಲ ನನ್ನಿಂದಲೇ ಆಯಿತು ಎಂಬ ಭ್ರಮೆಗೆ ಒಳಗಾಗುತ್ತೇವೆ. ಆದರೆ ನಮ್ಮ ಬುದ್ಧಿ, ಕೌಶಲ್ಯ ಮತ್ತು ಯಶಸ್ಸಿನ ಹಿಂದೆ ಆ ದೈವಶಕ್ತಿಯ ಕೈವಾಡವಿರುತ್ತದೆ. ಯಾವಾಗ ನಾವು ನಮ್ಮ ಯಶಸ್ಸನ್ನು ಭಗವಂತನಿಗೆ ಅಥವಾ ಸಮಾಜಕ್ಕೆ ಅರ್ಪಿಸಿ ವಿನರ್ಮರಾಗುತ್ತೇವೆಯೋ, ಬಾಯ ಅಡೆತಡೆಗಳು ಅಥವಾ ಸಮಾಜದ ಟೀಕೆಗಳು ನಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ಈ ಸಮರ್ಪಣ ಭಾವವೇ ಹರಿಭಕ್ತಿಸಾರದ ಪರಮೋಚ್ಚ ಜ್ಞಾನ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಹರಿಭಕ್ತಿ ಸಾರ ಸರ್ವ ಸಮರ್ಪಣ ಭಾವವೇ ಪರಮೋಚ್ಚ ಜ್ಞಾನ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹರಿಭಕ್ತಿ ಸಾರ ಸರ್ವ ಸಮರ್ಪಣ ಪರಮೋಚ್ಚ ಜ್ಞಾನ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣಾ ಸತೀಶ್.

ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜಾರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ 2nd ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಟೆನಿಸ್ ದಂತಕಥೆ ವಿಜಯ್ ಅಮೃತರಾಜ್, ನಟ ಮುಮ್ಮುಟ್ಟಿ, ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಮತ್ತು ಕ್ರಿಕೆಟಿಗ ರೋಹಿತ್ ಶರ್ಮಾ ಸೇರಿದಂತೆ 65 ಪ್ರಮುಖ ವ್ಯಕ್ತಿಗಳು ರಾಷ್ಟ್ರಪತಿಗಳಿಂದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಸರ್ಕಾರವು 2026 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳೂ ಸೇರಿವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಚಟುವಟಿಕೆಗಳು, ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ಔಷಧ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆಯ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್ ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ಇಂದು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಾಗಿದ್ದು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನು ದಾರ್ಶನಿಕ ನಾಯಕ, ಶಿಕ್ಷಣ ತಜ್ಞ ಮತ್ತು ಅಪ್ರತಿಮ ದೇಶಭಕ್ತ ಎಂದು ಬಣ್ಣಿಸಿದ್ದಾರೆ. ಡಾಕ್ಟರ್ ಮುಖರ್ಜಿ ಅವರು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಿರ್ಭಯವಾಗಿ ಪ್ರತಿಪಾದಿಸಿದರು. ಬಲವಾದ, ಏಕೀಕೃತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ಅವರ ತ್ಯಾಗ ಮತ್ತು ಅಚಲ ಬದ್ಧತೆಯು ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಮಹಾನ್ ದೇಶಭಕ್ತ, ವಿದ್ವಾಂಸ ಮತ್ತು ರಾಜಕಾರಣಿ, ಅವರಿಗೆ ಹುತಾತ್ಮ ದಿನದಂದು ಗೌರವ ಸಲ್ಲಿಸಿದ್ದಾರೆ. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನು ದೇಶದ ಅಭಿವೃದ್ಧಿಗೆ ಮುಡುಪಾಗಿಟ್ಟಿದ್ದರು. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಅಚಲ ದೃಢ ನಿಶ್ಚಯ, ಸಾರ್ವಜನಿಕ ಜೀವನದಲ್ಲಿ ಧೈರ್ಯ ಮತ್ತು ರಾಷ್ಟೀಯ ಹಿತಾಸಕ್ತಿ ಬದ್ಧತೆಯು ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ ಎಂದು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ. 16th ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಸಕಾರಾತ್ಮಕ ಕೊಡುಗೆ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಪ್ಪಂದದಿಂದ ಇಂಧನ ಭದ್ರತೆ, ರಸಗೊಬ್ಬರಗಳು ಮತ್ತು ರಾಸಾಯನಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಕೊರತೆಗಳನ್ನು ನೀಗಿಸಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಹಾಗೂ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಅವರು ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜಾರ್ಜ್ ಕುರಿಯನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಎಲ್ ನಿನೋ ಹವಾಮಾನದ ಮೇಲೆ ಬೀರುವ ಪರಿಣಾಮ ಹಾಗೂ ಅದರಿಂದ ಕೃಷಿಯ ಮೇಲಾಗುವ ಪರಿಣಾಮ ಕುರಿತ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಹಲವಾರು ರಾಜ್ಯಗಳ ಕೃಷಿ ಸಚಿವರು, ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದರು. ಕಡಿಮೆ ಮಳೆಯ ಸಂದರ್ಭದಲ್ಲಿ ಅಗತ್ಯ ಸಿದ್ಧತೆಗಳು, ಪರ್ಯಾಯ ಬೆಳೆ ಯೋಜನೆಗಳು ಮತ್ತು ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ. ಎಲ್ ನಿನೋದ ಸಂಭವನೀಯ ಸನ್ನಿವೇಶಗಳನ್ನು ಪರಿಗಣಿಸಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಮತ್ತು ಕೃಷಿ ಹಾಗೂ ಕೃಷಿಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಸರ್ಕಾರವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ರೈತರು ಯಾವುದೇ ಕಷ್ಟವನ್ನು ಎದುರಿಸದಂತೆ ಸರ್ಕಾರವು ಸಂಪೂರ್ಣ ಸಿದ್ಧತೆ ಮತ್ತು ಸಮನ್ವಯದೊಂದಿಗೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಸಾಂತಾ ಕ್ಲಾರಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಎ ಪಂದ್ಯದಲ್ಲಿ ಅಲ್ಜೀರಿಯಾ ತಂಡವು ತನ್ನ ಚೊಚ್ಚಲ ತಂಡವಾದ ಜೋರ್ಡಾನ್ ತಂಡವನ್ನು 2-1 ಅಂತರದಿಂದ ಸೋಲಿಸಿತು. ಮತ್ತೊಂದು ಪಂದ್ಯದಲ್ಲಿ ನ್ಯೂಯಾರ್ಕ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ನಾರ್ವೆ ತಂಡವು ಸೆನೆಗಲ್ ತಂಡವನ್ನು 3-2 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶ ಪಡೆದುಕೊಂಡಿತು. ಮತ್ತೊಂದು ಸೂಪರ್ ಪಂದ್ಯದಲ್ಲಿ ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶಿಸಿತು. ಅರ್ಜೆಂಟೀನಾ ತಂಡದ ನಾಯಕ ಲಿಯೋನಿನ್ ಮೆಸ್ಸಿ ನಾಯಕತ್ವ ವಹಿಸಿಕೊಂಡು 2 ಗೋಲುಗಳನ್ನು ಗಳಿಸಿದರು. ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಗೋಲುಗಳ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾಸ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾಗಿ ಮೆಸ್ಸಿ ಹೊರಹೊಮ್ಮಿದ್ದಾರೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ ಭದ್ರತಾ ಪಡೆಗಳು ನಿನ್ನೆ ಕಾಂಗ್ಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಮತ್ತು ಸುತ್ತಮುತ್ತಲಿನ ಇತರ ಗ್ರಾಮಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಗಳಲ್ಲಿ ಅಪಾರ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆ 3 ದಿನಗಳ ಕಾಲ ನಡೆಯಿತು. ಈ ಸಮಯದಲ್ಲಿ ಭದ್ರತಾ ಪಡೆಗಳು ಸಶಸ್ತ್ರ ಉಗ್ರರೊಂದಿಗೆ ಮುಖಾಮುಖಿಯಾದವು. ಆದರೆ ಎರಡೂ ಕಡೆಗಳಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರ್ಯಾಚರಣೆಯ ಸಮಯದಲ್ಲಿ 17 ಸಿಂಗಲ್ ಮತ್ತು ಡಬಲ್ ಬ್ಯಾರಲ್ ಗನ್ಗಳು, AK-47 ರೈಫಲ್ಗಳು, SLR, SKS ರೈಫಲ್, 11 SBL ರೈಫಲ್ಗಳು ಸೇರಿದಂತೆ ಸುಮಾರು 40 ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ CETA ಭಾರತೀಯ ರೈತರು, ಮೀನುಗಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ವ್ಯವಹಾರಗಳು ಜಾಗತಿಕವಾಗಿ ಅಭಿವೃದ್ಧಿ ಹೊಂದಲು ಹಾಗೂ ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ವರ್ಷ ಜುಲೈ 15ರಂದು ಜಾರಿಗೆ ಬರಲಿರುವ ಈ ಒಪ್ಪಂದವು ಬ್ರಿಟನ್ನಲ್ಲಿ ಭಾರತೀಯ ಸರಕುಗಳಿಗೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಮಗ್ರ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುತ್ತದೆ. ಇದು ಸುಮಾರು 99%ದಷ್ಟು ಸುಂಕ ರೇಖೆಗಳ ಮೇಲಿನ ಸುಂಕಗಳನ್ನು ತಕ್ಷಣವೇ ತೆಗೆದುಹಾಕುತ್ತದೆ, ಭಾರತೀಯ ರಫ್ತಿಗೆ ಅಗಾಧ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಪಿಯೂಷ್ ಗೋಯಲ್ ಇಂಗ್ಲಿಷ್ ದೈನಿಕದಲ್ಲಿ ಬರೆದಿರುವ ಲೇಖನದಲ್ಲಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮಿರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ನನ್ನ ಹೆಸರು ಕೆ ಬೊಮ್ಮಿ ಅಂತ, ಜಾಗನಕೋಟೆ ಹಾಡಿ. ನಾನು ಪ್ರಕೃತಿ ಪುಟ್ಪಾಡಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ.

ಅಜ ನಿವಾರೆ ನಂಗ ಜಮುಕ ಪೋಗಬಾರೆ ಅಜ ನಿವಾರೆ.

0: ಕಲತಿಗೆ ರಮಾಲೆ.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮಿರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಿಮ್ಗ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
5: ಹ್ಞೂ ಕಣೆ, ಆಯ್ತು ತರ್ತೀನಿ.
4: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
5: ಮತ್ತಿನ್ನೇನ್ ಮಾಡ್ಲೆ?
4: ಬ್ಯಾಗ್ ಕೊಡ್ತೀನಿ ಇರಿ.
5: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
4: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
5: ಹಾ, ಹೋಗಿದ್ದು.
4: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
5: ಹಾ ಹೇಳಿದ್ರು.
4: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
5: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
4: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
5: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
6: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
2: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
7: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
8: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ

0: ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಸಿರಿಧಾನ್ಯ ಬೆಳೆಗಳ ಬೇಸಾಯ ಹಾಗೂ ಹಸು ಮತ್ತು ಮೇಕೆ ಸಾಕಾಣಿಕೆ ಕುರಿತು ಸರ್ಗೂರು ತಾಲೂಕಿನ ಹಾಳದಳ್ಳಿ ಹಾಡಿಯ ಯುವ ಕೃಷಿಕರಾದ ಶ್ರೀಯುತ ಮಣಿಕಂಠರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ
2: ಸಾವಯವ ಕೃಷಿಗೆ ಉತ್ತೇಜನ
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರ, ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ಅಳಲಹಳ್ಳಿ ಆಡಿಯ ಯುವ ಕೃಷಿಕರಾದಂಥ ಶ್ರೀಯುತ ಮಣಿಕಂಠರವರು. ಇವರು ಕಳೆದ 7 ವರ್ಷಗಳಿಂದ ಸ್ವತಃ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದು ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಜೊತೆಗೆ ಎರೆಹುಳು ಗೊಬ್ಬರ ತಯಾರಿಕೆ, ಜೈವಿಕ ರಸಗೊಬ್ಬರ, ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆಯೇ ಕೃಷಿ ಚಟುವಟಿಕೆಗೆ ಬೇಕಾದಂಥ ಅಗತ್ಯ ಜ್ಞಾನವನ್ನು ಪಡ್ಕೊಳ್ಳೋ ನಿಟ್ಟಲ್ಲಿ ವಿವಿಧ ರೀತಿಯ ತರಬೇತಿ ಹಾಗೂ ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಾ ತಮ್ಮ ಒಂದು ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಯುವ ಕೃಷಿಕರಾಗಿ ತಮ್ಮ ಅನುಭವ ಹಾಗೂ ಸುಸ್ಥಿರ ಕೃಷಿಯ ಚಟುವಟಿಕೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮಣಿಕಂಠ ಅವರು, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ.
4: ಮೊದಲಿಗೆ ತಾವು 8 ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಬರ್ತಾ ಇದ್ದೀರಾ, ಆರಂಭದಿಂದ ಏನೇನೆಲ್ಲ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದೀರಾ?
5: ಸರ್, ನಾವು 7 ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ಬಳಸ್ತಾ ಇದ್ದೀವಿ. ಅದರಿಂದ ರಾಗಿ, ಹುರುಳಿ ಮತ್ತೆ ಟೊಮೊಟೊ, ಬದನೆ, ಮೆಣಸಿ ಇದನ್ನೆಲ್ಲ ಬೆಳೀತಿದ್ದೀವಿ ಸರ್.
4: ತಾವು ಸ್ವತಃ 7 ವರ್ಷಗಳಿಂದ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ?
5: ಅದಕ್ಕಿಂತ ಮುಂಚೆಗೆ ನಮ್ಮ ತಂದೆಯವ್ರ ಕಾಲದಿಂದಾನೇ ಅವರು ರಾಗಿ ಹುಳಿ ಅಷ್ಟೇ ಅವ್ರು ಮಾಡ್ತಿದ್ರು. ಇನ್ನು ಇದ್ರ ಬಗ್ಗೆ ತರಕಾರಿ ಗಿರ್ಕರ ಬಗ್ಗೆ ಏನು ಗೊತ್ತಾಗಿಲ್ಲ. ಆದ್ರಿಂದ ನಾವು ಇವಾಗ 6-7 ದಿನ ನಾವು ಏನಾರ ಬಂದಾಗ ಜಮೀನ್ಗ, ಆಗ ನಮ್ಮಿಂದ ಇದನ್ನೆಲ್ಲ ಮಾಡ್ತಿರೋದು. ಅವ್ರ ಕಾಲದಲ್ಲಿ ಬರೀ ರಾಗಿ, ಜೋಳ, ಹುರುಳಿ ಅಷ್ಟೇ, ಜೋಳ ಅಷ್ಟೇ ಅಷ್ಟೇ ಅವ್ರು ಮಾಡ್ತಿರು. ಈಗ ಒಂದ್ ಸ್ವಲ್ಪ ಮುಂದುವರೆದೇವೆ. ಅದರಿಂದ ಹತ್ತಿ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿರು, ಅದ್ರ ಮುಂದೆ ಏನು ಬೆಳೀತಿರಲಿಲ್ಲ. ಇವಾಗ ನಾವೆಲ್ಲ ಇದು ಮಾಡಿ ಹನಿ ನೀರಾವರಿ ಪಂಪ್ ಸೆಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಮಗೆ ಬೇಕಾದ ಎಲ್ಲಾನು ಬೆಳ್ಕೊಂಡು ಹಂಗೆ ನಡ್ಕೋಬೈತ.
4: ತಮ್ದು ಶಿಕ್ಷಣ ಎಷ್ಟಾಗಿದೆ?
5: ನಮ್ದು ಸೆಕೆಂಡ್ ಪಿ ಯು ಸಿ ಮಾಡಿದ್ದೀನಿ.
4: ಸೆಕೆಂಡ್ ಪಿ ಯು ಸಿ ಮಾಡಿದ್ದೀರಾ? ಇನ್ನೇನಾದ್ರೂ ಉನ್ನತ ಶಿಕ್ಷಣ ಮಾಡಿ ನೀವು ಏನೇನಾದ್ರೂ ಕೆಲಸಕ್ಕೆ ಹೋಗ್ಬೋದಾಗಿತ್ತು, ಆದ್ರೂ ತಾವು ಈ ಕೃಷಿನೇ ಮಾಡ್ಬೇಕು ಅಂತ ಏಕೆ ಆಯ್ಕೆ ಮಾಡ್ಕೊಂಡ್ರಿ?
5: ನಮ್ಗೆ ಈಗ ಬೇರೆ ಕೆಲಸ ಹೋಗಿ ಮಾಡ್ಬೋದು. ಈಗ ಗೌರ್ಮೆಂಟ್ ಕೆಲಸ ಅಂತ ಸಿಕ್ಕಿದ್ರು ಏನೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಇರ್ತಾವೆ. ನಾವಂದ್ರೆ ಈಗ ನಮ್ಮ ಅವ್ರಿಗೆ ಕೆಲಸ ಮಾಡೋಕ್ಕಿಂತ ನಮ್ಗಳ ಜಮೀನಲ್ಲಿ ಮಾಡಿದ್ರೆ ಅದಕ್ಕೆ ಬೆನಿಫಿಟ್ ತಗೋಬೋದಲ್ಲ ಅಲ್ವಾ ಸರ್? ಅದರಿಂದ ನಾವು ತಗೋಬೋದಲ್ಲ, ಅದರಿಂದ ನಾವು ಕೃಷಿ ಇದಕ್ಕೆ ಸೇರ್ಪಡಬಹುದು.
4: ಇನ್ನೊಬ್ಬರ ಕೈ
5: ಕೆಲಸ ಮಾಡೋದು ಬೇಡ. ಈಗ ನಾವು ಅವರು ಹೇಳ್ಕೊಂಡು ಕೆಲಸ ಮಾಡೋಕ್ಕಿಂತ ನಮ್ಮ ಸ್ವಂತವಾಗಿ ನಾವು ದುಡಿದ್ರ ನಮ್ಮ ಅದೇ ಅಲ್ಲಿ ದುಡಿಯೋಕ್ಕಿಂತ ನಾವು ಇಲ್ಲೇ ದುಡಿದ್ರ ಹೆಚ್ಚಿನ ದಯ ನಾವು ಮಾಡ್ಬೋದು. ಅಂದ್ಬಿಟ್ಟು ನಾವು ಅಲ್ಲಿ ಕೆಲಸ ಹುಡ್ಕೊಂಡು ಹೋಗಕ್ಕೆ ನಮ್ಗೆ ಆಗಲ್ಲ.
4: ಕೃಷಿಗೆ
5: ಕೃಷಿಗೆ ತುಂಬ
4: ತಾವು ಎಷ್ಟು ಜನ ಮಕ್ಕಳು ತಮ್ಮ ಕುಟುಂಬದಲ್ಲಿ ಯಾರು ಇದ್ದೀರಾ?
5: ನಮ್ಮ ಕುಟುಂಬದಲ್ಲಿ ನಾವು ಅಣ್ಣ ತಮ್ಮ 3 ಸೀಟಿದ್ದೀವಿ. ನಮ್ಮ ಅಣ್ಣ, ನಮ್ಮ ಅಕ್ಕ, ನಾವು. ನಮ್ಮ ಅಣ್ಣನ ಮಕ್ಕ ಅವ್ರೆ ಮತ್ತೆ ನಮ್ಮ ಅಕ್ಕ ಮಕ್ಕ ಅವರು ಅಲ್ಲೇ ಅವ್ರು ಮದುವೆ ಮಾಡ್ಕೊಂಡು ಅದೆಲ್ಲ ಆಯ್ತು.
4: ಸಂಪೂರ್ಣವಾಗಿ ತಮ್ಮ ಕುಟುಂಬ ಕೃಷಿಗೆ ತೊಡಸ್ಕೊಂಡು
5: ಕೃಷಿಗೆ ತೊಡಿಕೊಂಡು.
4: ತಾವು ಸ್ವತಃ ಎಷ್ಟು ಎಕರೆ ಭೂಪ್ರದೇಶವನ್ನು ಹೊಂದಿದ್ದೀರಾ?
5: ನಾವು 2 ಎಕರೆ ಭೂಪ್ರದೇಶ ಹೊಂದಿದ್ದೀವಿ. ಅದರಲ್ಲೇ ಈಗ ಎಲ್ಲಾನು ಸ್ವಲ್ಪ ಹಾಕೊಂಡು ಅದ್ರಲ್ಲಿ ಆದಾಯ ಬರೋಂಗೆ ಮಾಡ್ಕೊಂಡು ಈಗ ನಮಗೂ ಅದರಲ್ಲಿ ಆಗ್ಬೇಕು. ಈಗ ನಾವು ರಾಗಿ ಬೆಳಿತೀವಿ, ಅದರಲ್ಲಿ ರಾಗಿ ಬೆಳೆದಾದ್ಮೇಲೆ ಮುಗಿದಾದ್ಮೇಲೆ ಮೆಣಸಿ, ಬದನೆ, ಟೊಮೊಟೊ ಹಾಕೊಂಡು ಅದರಲ್ಲಿ ಒಂದು ಸ್ವಲ್ಪ ಆದಾಯ ನೋಡ್ತೀವಿ. ಹುರುಳಿ ಅದೆಲ್ಲ ಹಾಕೊಂಡು ಹಂಗೆ ಜೀವನ ಆಯ್ತು.
4: ಈಗ ತಾವು ಇರುವಂತ 2 ಎಕರೆ ಭೂಪ್ರದೇಶದಲ್ಲಿ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ?
5: ಫಸ್ಟ್ ಸ್ಟಾರ್ಟಿಂಗು ಇವಾಗ ಮುಂಗಾರು. ಈಗ ನಮ್ಮ ಮುಂಗಾರು ಬೆಳೆಗ ಇವಾಗ ರಾಗಿ,

0: ಇವಾಗ ಹತ್ತಿ ಹಾಕ್ತೀವಿ, ಹತ್ತಿ ಬೆಳೆದು ಮುಗಿದಾದ್ಮೇಲೆ ರಾಗಿ ಹಾಕ್ತೀನಿ. ರಾಗಿದು ಬಂದು ಮುಗಿದಾದ್ಮೇಲೆ ಅರ್ಧ ಇದಕ್ಕೆ ಈಗ ರಾಗಿದು ಮುಗೀತು, ಅದನ್ನು ತಗೊಬಿಟ್ಟು ಅಂದ್ರೆ ರಾಗಿನೂ ಅದ್ರ ಈಗ ಅದು ಮುಗೀತಲ್ವ, ಅದಕ್ಕೆ ಉಳುಮೆ ಮಾಡಿಸ್ಬಿಟ್ಟು ಒಂದು ಅರ್ಧ ಟೊಮೊಟೊ, ಒಂದು ಅರ್ಧ ಮೆಣಸಿ, ಮತ್ತೆ ಇನ್ನೊಂದು ಅರ್ಧ ಬನ್ನ, ಹಿಂಗೆ ಮೂರು ಟೈಪಲ್ಲಿ ಮಾಡ್ಕೋತೀವಿ. ಯಾಕಂದ್ರೆ ಒಂದ್ರಲ್ಲಿ ಹೋದ್ರು ಇನ್ನೊಂದ್ರಲ್ಲಿ ಸಿಗಬೇಕು, ಇದರಲ್ಲಿ ಹೋದ್ರು ಅದರಲ್ಲಿ ಸಿಗಬೇಕು. ಮೂರು ಟೈಪಲ್ಲಿ ಮಾಡಿಕೊಂಡು ನಮ್ಗೆ ಯಾವುದು ಅನುಕೂಲ ಆಯ್ತಾ, ಯಾವುದು ಒಳ್ಳೆ ಇಳುವರಿಗೆಲ್ಲ ಕೊಟ್ಟುಕೊಂಡು ಹೆಂಗೆ ಆದಾಯ ಬರುವಂಥದ್ದು ಒಂದ್ರಲ್ಲಿ ಒಂದು ಸಿಗಬೇಕು ಹಂಗೆ ಮಾಡ್ಕೋತೀವಿ. ಯಾಕಂದ್ರೆ ಒಂದೇ ಸತಿ ಎಲ್ಲನೂ ಹಾಕಲ್ಲ, ಅರ್ಧ ಹಾಕೊಂಡ್ರೆ ಯಾವುದಕ್ಕೂ ಒಳ್ಳೆ ರೇಟ್ ಇರುತ್ತೆ, ಅದಕ್ಕೆ ಇದು ಮಾಡ್ಕೋತೀವಿ.
1: ಅಂದ್ರೆ ಈಗ ಮುಂಗಾರು ಶುರುವಾಗಂತ ಸಮಯದಲ್ಲಿ ಹತ್ತಿ ಹಾಕೊಂಡು ಹತ್ತಿ ಆದ್ಮೇಲೆ ರಾಗಿ ಹಾಕೊಂಡ್ಬಿಡ್ತೀವಿ. ನೆಕ್ಸ್ಟ್ ನಿಮ್ಗೆ ಬೆಳೆಗಳನ್ನ ಹಾಕೊಳ್ಳಕ್ಕೆ ಮಳೆ ಇಲ್ಲದ ಸಂದರ್ಭದಲ್ಲಿ ನೀರಾವರಿ ವ್ಯವಸ್ಥೆ ಇದೆ. ಎಷ್ಟು ವರ್ಷದಿಂದ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ರ?
0: ಈಗ ನಾವು ಅದೇ ಈಗ ಮುಂಗಾರು ಮಳೆಗೆ ಬೆಳೆತಿದ್ದ, ಇವೆಲ್ಲ ಸಂಪೂರ್ಣವಾಗಿ ಮಳೆಗೆ ಬೆಳೆತಿದ್ದು. ನಾಲ್ಕೈದು ವರ್ಷ ಹಿಂಗೆ ನಮ್ಗೆ ಅರ್ಜಿ ಗಿರ್ಜಿ ಎಲ್ಲ ಕೊಟ್ಟು ಈಗ ಮುಂಗಾರು ಒಂದು ನಾಲ್ಕೈದು ವರ್ಷದಿಂದ ಮಾಡ್ತಾ
1: ಇದ್ದೀವಿ. ನಾಲ್ಕೈದು ವರ್ಷದಿಂದ ಬೋರ್ ಹಾಕ್ಸ್ಕೊಂಡು
0: ನೀರಾವರಿ ವ್ಯವಸ್ಥೆ ಮಾಡ್ಕೋತೀವಿ.
1: ಈಗ ವರ್ಷಕ್ಕೆ ಮೂರು ಬೆಳೆ ತೆಗಿತೀರ? ಮುಂಗಾರು ಆರಂಭ ಆದಂತ ಸಂದರ್ಭದಲ್ಲಿ ಹತ್ತಿ
0: ಬೆಳಿತೀರ, ತರಕಾರಿ ಬೆಳೆಗಳನ್ನು ಬೆಳಿತೀವಿ.
1: ಪ್ರಮುಖವಾಗಿ ಯಾವ್ಯಾವ ತರಕಾರಿ ಬೆಳೆಗಳನ್ನ ಬೆಳಿತಾ ಇದ್ರ?
0: ತರಕಾರಿ ಬೆಳೆದೆ ಟೊಮೊಟೊ, ಬದನೆ, ಮೆಣಸಿ, ಬೆಳ್ಳುಳ್ಳಿ ಅದನ್ನು ಹಾಕತೀವಿ. ಬೆಳ್ಳುಳ್ಳಿ ಮತ್ತೆ ಬೀನಸು, ಸೋಯ ಬೀನಸು, ಮತ್ತೆ ಕ್ಯಾರೆಟು ಅವನ್ನೆಲ್ಲ ಹಾಕೊಂಡು ಕೋಸು ಗೀಸು ಹಾಕೊಂಡು ಹಂಗೆ ಮೇಂಟೈನ್ ಮಾಡ್ತೀವಿ.
1: ಈಗ ತರಕಾರಿ ಬೆಳೆಗಳು ಬಹಳ ಸೂಕ್ಷ್ಮವಾದಂತ ಬೆಳೆಗಳು, ಬೆಳೆದಂತ ಅದು ಬೆಳೆ ಕೈ ಸಿಕ್ಕಿದ ನಂತರ ಅದನ್ನ ತಕ್ಷಣ ವ್ಯಾಪಾರ ಮಾಡುವಂತದಾಗಿರ್ಬೋದು, ಅದನ್ನ ಪದಾರ್ಥ ಕೆಡದಂತೆ ನೋಡ್ಕೊಳ್ಳೋದು ಒಂದು ಬಹಳ ಸವಾಲಿನ ಕೆಲಸ. ಹಾಗೆ ಆ ತರಕಾರಿ ಬೆಳೆಗಳ ಗುಣಮಟ್ಟನ ಕಾಪಾಡ್ಕೊಳ್ಳೋದು ಒಂದು ಸವಾಲಿನ ಕೆಲಸ. ಆ ತರಕಾರಿ ಬೆಳೆಗಳ ವ್ಯವಸಾಯ ಕ್ರಮ ಆಗಿರ್ಬೋದು, ಅದಕ್ಕೆ ಬಳಸಂತ ಗೊಬ್ಬರ ಆಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ.
0: ಅದೇ ಸರ್, ಈಗ ಫಸ್ಟು ಗಿಡಗಳು ಹಾಕಿರ್ತಿದ್ವಿ, ಅವಾಗ ಒಂದು ವಾರ ಆದ್ಮೇಲೆ ಗೊಬ್ಬರ ಹಾಕೋತೀವಿ. ಅದೇ ನಮ್ಮ ಇಲ್ಲಿ ಎರಡು ತೊಟ್ಟಿ ಮಾಡಿದ್ವಿ ನಾವು. ಈ ಗೊಬ್ಬರ ಒಳ್ಳೆ ಇಳುವರಿ ಗೊಬ್ಬರ ಸರ್, ಯಾಕಂದ್ರೆ ನಮ್ಮ ಸಂಸ್ಥೆ ನಮಗೆ ಗೊತ್ತಿದ್ದಿಲ್ಲ, ಇವ್ರು ಸಿದ್ದ ನಮ್ಗೆ ಸಿದ್ದವರು ಅಂತ ಬಂದು ಅವರು ಪರಿಚಯ ಮಾಡಿಕೊಂಡು ನಮ್ಗೆ ಈಗ ನಮ್ಗೆ ಎರಡು ಗೊಬ್ಬರದಿಂದ ಒಳ್ಳೆ ಇಳುವರಿ ಚೆನ್ನಾಗಿ ಬರ್ತದೆ. ಈಗ ನಾವು ಮೆಣಸಿ ಹಾಕಿದ್ದು ಒಳ್ಳೆ ಮೆಣಸಿ ಆಗಿರ್ತು, ಒಂದು ಟ್ರಿಪ್ ಒಂದು ನಾಲ್ಕು ಆರು ಏಳು ಕ್ವಿಂಟಲ್ ಬೋಕೊಟ್ಟು ಇಸತ್ ಬೆಳೆದಿದ್ರಲ್ಲಿ ಅದು ಒಂದೇ ಇದ್ರಲ್ಲಿ ಮಾಡಿದ್ರೆ ಎರಡು ಪೋಷ್ಟಿಕ ಗೊಬ್ಬರದಿಂದ ಒಳ್ಳೆ ಇಳುವರಿ ಕೊಡ್ತದೆ. ಹಾಂ, ಮತ್ತು ಟ್ರಂಚಿಂಗ್ ಮಾಡ್ತೇವೆ, ಅದಕ್ಕೆ ಔಷಧಿ ಬೇಕಾದ ಔಷಧಿ. ಈಗ ಇವರು ಇಲ್ಲಿಂದ ನಮ್ಮ ಈಗ ನಾವು ಹೊರಗಡೆ ತಗೊಂಡಾಕಿದ್ದ ಆ ಔಷಧಿಗಿಂತ ನಿಮ್ಮಲ್ಲೇ ಇದಾದಂತ ಇವರು ನಮ್ಗೆ ಹೇಳ್ಕೊಟ್ರು, ನಿಮ್ಮ ಹತ್ರನೇ ಮಡಿಕೊಂಡು ನೀವು ಬೇರೆ ಹೊರಗಡೆ ಇದು ಮಾಡ್ತೀವಿ ತಗೋತೀರಾ, ನಿಮ್ಮ ಹತ್ರ ಅಲ್ಲಿಗೆ ಬೇಕಾದ ಔಷಧಿಗಳೆಲ್ಲ ನಾವೇ ನಿಮ್ಗೆ ಹೇಳ್ಕೊಡ್ತೀವಿ, ನೀವು ಅದು ನಾವು ಹೇಳ್ದಂಗೆ ನೀವು ಮಾಡ್ಕೊಳ್ಳಿ ಅಂತ ಇವರೇ ನಮಗೆಲ್ಲನೂ ಹೇಳ್ಕೊಟ್ರು ಸಂಸ್ಥೆಯಿಂದ. ಅದರಿಂದ ಅವ್ರು ಮಾಡ್ಕೊಡೋದಕ್ಕೆ ನಾವೀಗ ಅಲ್ಲಿಂದ ಒಳ್ಳೆ ಇಳುವರಿ ತಗೋತೇವೆ.
1: ಈಗ ಹತ್ತಿ ಬೆಳೆದಂಥದ್ದಾಗಿರ್ಬೋದು, ರಾಗಿ, ಹಾಗೆಯೇ ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದೀರಲ್ಲ, ಸಂಪೂರ್ಣವಾಗಿ ಸಾವಯವನೇ ಅವಲಂಬಿಸ್ಕೊಂಡು ಬೆಳೀತಾ ಇದ್ದಾರೆ. ನಿಮ್ಮಲ್ಲೇ ಎರೆಹುಳ ಘಟಕ ಗೊಬ್ಬರವನ್ನು ಮಾಡ್ಕೊತೀರ, ಅದನ್ನೇ ಬಳಸಿ ಈಗ ಫಲಾನು ಕೂಡ ಉತ್ತಮವಾಗಿ ಇಳುವರಿ ಬರ್ತಾ. ಈ ಬಂದಂಥ ಬೆಳೆಗಳ ಇಳುವರಿಯನ್ನು ಎಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ?
0: ಸರ್, ನಾವು ಬಂದಂಥ ಬೆಳೆಗಳನ್ನ ಮಾರ್ಕೆಟು ಉಳ್ಳಿಪೇಟೆ ಮಾರ್ಕೆಟ್ ಅಂದ್ರೆ ಅಲ್ಲಿಗೆ ಮಾರಾಟ ಮಾಡ್ತೀವಿ ಸರ್.
1: ತರಕಾರಿಗಳನ್ನೆಲ್ಲ
0: ಇದು ಮಾಮೂಲಿ ಇದು ರಾಗಿ ಆದ್ರೆ ಆರ್ ಎಮ್ ಸಿ ರೇಟ್ಗೆ ಸಂಸ್ಥೆಯಿಂದ ಅವರೇ ತಗೋತೀವಿ ಅಂತ ಹೇಳಿದ್ರು. ಸರಿ ಸರ್, ನೀವೇ ಆ ರೇಟಲ್ಲಿ ನೀವೇ ತಗೊಳ್ಳಿ ಅಂತ ಅವ್ರಿಗೆ ಕೊಡೋದು.
1: ಈಗ ಪ್ರಮುಖವಾಗಿ ತಾವು ಸಿರಿಧಾನ್ಯಗಳನ್ನು ಕೂಡ ಬೆಳೆದಿದ್ದೀವಿ.
0: ಹೌದು,
1: ಸಿರಿಧಾನ್ಯಗಳಿಗೆ ಬಹಳಷ್ಟು ಬೇಡಿಕೆ ಇದೆ, ಅದಕ್ಕೆ ತಕ್ಕಂತೆ ಬೆಲೆನೂ ಕೂಡ ಇದೆ. ತಾವು ಎಷ್ಟು ಎಕರೆ ಭೂ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನ ಬೆಳೆದಿರಿ? ಇದರ ಬೇಸಾಯ ಕ್ರಮ ಆಗಿರ್ಬೋದು, ಇದರ ಇಳುವರಿ ಆಗಿರ್ಬೋದು ಹೇಗಿತ್ತು?
0: ಅದೇ ಸರ್, ನಮ್ಮ ಎರಡು ಎಕರೆ ಐತಲ್ಲ, ಅದರಲ್ಲೇ ಇವಾಗ ರಾಗಿ ಬೆಳೆದಿರ್ತೀವಿ. ಅದರಲ್ಲೇ ನಾವು ಶಾಮೆ ಅವನ ಹಾಕೊಂಡು ಮಧ್ಯ ಹಾಕೊಂಡು ಇದು ಮಾಡೋದು, ಅದನ್ನ ಒಂದು ಸೈಡು ಶಾಮೆನ ಒಂದು ಸೈಡು ಇದು ಮಾಡೋದು, ಅದು ಸೇಮ್ ರಾಗಿ ಥರ ಇರ್ತದೆ ನವಣಗಿರ್ತಾರ, ಅದನ್ನೇ ಒಂದು ಸೇಮ್ ಹಾಕೊಂಡು ಅದರಲ್ಲೂ ಸುಮಾರು ಬತ್ತು ಅದು ನಾವು ಊಟ ಗೀಟ ಮಾಡೋಕೆ ಎಲ್ಲ ಉಪಯೋಗಿಸ್ಕೊಡೋಣ ಸರ್, ಒಂದಷ್ಟು ಮನೆಗೆ ಉಪಯೋಗಿಸ್ಕೊಂಡು ಇನ್ನು ಬಾಕಿಂದ ಒಂದು ಸ್ವಲ್ಪ ಬೇರೆಯವ್ರಿಗೆ ನಮ್ಮಂಥವ್ರಿಗೆ ನಾವು ಬೆಳಿಬೇಕು ಅಂದಾಗ ಅವ್ರಿಗೆ ನಾವು ಅವ್ರಿಗೆ ಕೊಟ್ಟು ಬೆಳೆಸೋ ತಗೊಳ್ಳಿ, ನೀವು ಬೆಳೀರಿ ಈಗ ನಾವು ಬೆಳೆದೇವೆ, ನೀವು ಒಂದು ಸ್ವಲ್ಪ ಬೆಳೆದು ನೀವು ಇಲ್ಲ ನಿನ್ನೊಬ್ಬನಿಗೊಂದು ಸಹಾಯ ಮಾಡಿ ಅಂತ ಅವ್ರಿಗೂ ವಸಿ
1: ಕೊಡ್ತೇನೆ.
0: ಅವ್ರಿಗೂ ಕೊಡ್ತೇನೆ ನಮ್ಮಲ್ಲೇ ಇಲ್ಲೇ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಾನೆ ಅವರು ನಾವು ವಸಿ ಬೆಳಿತೀವಿ ಅಂದಾಗ ಹ್ಞೂ ನೀವು ಬೆಳೀತಿದ್ರೆ ನೀವು ಬೆಳೀರಿ ಅಂದ್ಬಿಟ್ಟು ನಾವು ನಮ್ಮಲ್ಲಿ ಆದಷ್ಟು ಅವ್ರಿಗೂ ಕೊಡ್ತೀವಿ.
1: ಕಷ್ಟ ಅನಿಸ್ತ ಸಿರಿಧಾನ್ಯ ಬೆಳೆದಿತ್ತು?
0: ಏನು ಕಷ್ಟ ಅನಿಸಿಲ್ಲ ಸರ್, ಅವ್ರು ಹೇಳ್ಕೊಟ್ಟಾಗ ನಾವು ಮಾಡ್ತು ಅವ್ರ ಕಷ್ಟ ಅನಿಸ್ತೇ ಇಲ್ಲ. ಅದು
1: ಈಗ ಸಂಸ್ಥೆಗಳಿಂದ ತಾವು ಕೃಷಿಯನ್ನು ಆರಂಭ ಮಾಡೋ ನಿಟ್ಟಿನಲ್ಲಿ ಬಿತ್ತನೆ ಬೀಜಗಳಾಗಿರ್ಬೋದು, ತಮ್ಮ ಕೃಷಿಗೆ ಬೇಕಾದಂಥ ಸಲಕರಣೆಗಳಾಗಿರ್ಬೋದು ಎಲ್ಲ ಸಂಸ್ಥೆಗಳಿಂದ ತಮಗೆ ಕೊಟ್ಟರು. ಮೊದಲೆಲ್ಲ ಈ ರೀತಿಯ ಸೇವಾ ಸೌಲಭ್ಯಗಳು ಸಿಕ್ತಿತ್ತೋ ಸಿಕ್ತಿಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಪ್ರಸ್ತುತ ಈ ರೀತಿಯ ಸಂಸ್ಥೆಗಳಿಂದ ಬಿತ್ತನೆ ಬೀಜ ಆಗಿರ್ಬೋದು, ಕೃಷಿ ಸಲಕರಣೆ ಆಗಿರ್ಬೋದು ಸಿಗ್ತಾ ಇರೋದು ತಮಗೆ ಎಷ್ಟು ಅನುಕೂಲ ಆಗಿದೆ?
0: ಅಲ್ಲಿಂದ ನಮ್ಮ ಸಂಸ್ಥೆ ಕಡೆಯಿಂದ ಸಿಕ್ತಿರೋದೇ ನಮ್ಗೆ ಅನುಕೂಲ, ಯಾಕಂದ್ರೆ ಹಿಂದಿನಿಂದ ನಮ್ಗೆ ತಗೊಳ್ಳೋದೇ ಭಾರಿ ಕಷ್ಟ ಆಗ್ತಿತ್ತು. ಹೀಗೆ ಇವ್ರಪ್ಪ ಇವರು ನಮ್ಮನ್ನ ಆಡೆಗಳಿಗೆ ಬಂದು ವಿಸಿಟ್ ಕೊಟ್ಟು ಅವ್ರ ಬಗ್ಗೆ

0: ಮಾಹಿತಿ ಕೊಟ್ಟು ಇದ್ರ ಬಗ್ಗೆ ನಮ್ಗೆ ಅರಿವೆ ಇರಲಿಲ್ಲ. ಈ ವಿವೇಕಾನಂದ ಸಂಸ್ಥೆ ಅಂದರೆ ನಮ್ಗೆ ಅರಿವೆ ಇಲ್ಲ. ಇವ್ರು ಬಂದು ನಿಮ್ಗೆ ಹಿಂಗೆ ಮಾಡ್ತೀವಿ, ಹಿಂಗೆ ಕೊಡ್ತೀವಿ ಅಂದ್ಬಿಟ್ಟು ನಮ್ಮನ್ನ ಅಲ್ಲಿ ಕರೆಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಆಗ ಅವರು ನಮ್ಗೆ ಬಿತ್ತನೆ ಬೀಜಗಳು, ಈಗ ನಮ್ಗೆ ತಿನ್ನಂಥ ಆಹಾರ ಏನೇನು ಬೀಜ ಅವನ್ನೆಲ್ಲ ಕೊಡಿಸ್ರು. ಅದರಿಂದ ನಮ್ಗೆ ಒಳ್ಳೆ ಅನುಕೂಲ, ಈಗ ವಿವೇಕಾನಂದ ಸಂಸ್ಥೆ ನಮ್ಗೆ ಒಳ್ಳೆ ಅನುಕೂಲ ಆಗಲ್ಲ ಸರ್.
1: ಪ್ರಮುಖವಾಗಿ ಯಾವ್ಯಾವ ರೀತಿಯ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಸಂಸ್ಥೆ ಕಡೆಯಿಂದ?
0: ನವಣೆ, ಸಾಮೆ, ಮತ್ತು ಹತ್ತಿ, ರಾಗಿ.
1: ಜೊತೆಗೆ ಯಾವ್ಯಾವ ಕೃಷಿ ಸಲಕರಣೆಗಳನ್ನು ಇದುವರೆಗೂ ಪಡ್ಕೊಂಡಿದ್ದೀರಾ ಸಂಸ್ಥೆ ಕಡೆಯಿಂದ?
0: ಸಂಸ್ಥೆ ಕಡೆಯಿಂದ ಟಾರ್ಪಲು, ಮತ್ತು ಎಲ್ಕೊಟ್ಟು, ಬಾಂಡ್ಲೆ, ಕುಡುಗಲು, ಅವನ್ನೆಲ್ಲ ತಗೊಳ್ತೀನಿ. ಸಂಸ್ಥೆ ಕಡೆಯಿಂದ ಅವರೆಲ್ಲ ಕೊಟ್ಟರೆ ಅದೆಲ್ಲ ಉಪಯೋಗಿಸ ಮಾಡ್ತೇನೆ.
1: ತಾವು ಆರಂಭದಲ್ಲಿ ಕೃಷಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ತಮ್ಮ ತಂದೆಯವ್ರ ಜೊತೆ ಕೃಷಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅದರದೇ ಆದಂಥ ಒಂದು ವ್ಯವಸಾಯ ಕ್ರಮ ಅಂತ ಇರ್ತಿತ್ತು. ಗೊಬ್ಬರ ಬಳಸೋದ್ರಿಂದ ಹಿಡಿದು ಫಲ ಇದು ಕೈಗೆ ಸಿಗೋ ತನಕ ಒಂದು ಅದರದೇ ಕ್ರಮ ಅಂತಿತ್ತು. ಆಗಿನ ಒಂದು ಕೃಷಿ ಪದ್ಧತಿ ವ್ಯವಸಾಯ ಕ್ರಮ ನೋಡ್ತು ಅಂದರೆ ಪ್ರಸ್ತುತ ತಮ್ಮ ಒಂದು ಕೃಷಿ ವ್ಯವಸಾಯ ಕ್ರಮ ನೋಡ್ತು ಅಂದರೆ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಅಂತ ಅನಿಸುತ್ತೆ ತಂದೆ?
0: ಹೌದು ಸರ್, ಈಗ ನಮ್ಮ ತಂದೆಯವ್ರು ಮಾಡ್ತಿದ್ದ ತೊಟ್ಟಿಂದ ಇವಾಗ ನಮ್ಮ ತಂದೆಯವ್ರು ಮಾಡ್ತಿದ್ರು. ಅವಾಗ ಈ ಥರ ಏನು ವ್ಯವಸ್ಥೆ ಇರಲಿಲ್ಲ. ಅವಾಗ ಅವರು ಎಲ್ಲ ತಗೊಂಡು ಗೌರ್ಮೆಂಟಿಂದ ತಗೊಂಡು ಗೊಬ್ಬರಗಳು ತಂದ್ಕೊಂಡು ಹಾಕೊಂಡು ಬೆಳಿತಿರು. ಅದಂದ್ರೆ ಇಳುವರಿನೂ ಕೊಡ್ತಿದ್ದಿಲ್ಲ, ಔಷಧಿ ಅದ್ರ ಕೆಲಸನೇ ಮಾಡ್ತಿದ್ದಿಲ್ಲ, ಅಷ್ಟೊಂದು ಇಳುವರಿ ಏನು ಬರ್ತಿದ್ದಿಲ್ಲ ಸರ್. ಅದರಿಂದ ಇವಾಗ ಇವರು ಎಲ್ಲ ಇವನ್ನೆಲ್ಲ ಕೊಟ್ಟು ನಮ್ಗೆ ಎಲ್ಲ ವ್ಯವಸ್ಥೆನೂ ಮಾಡಿದ್ರಲ್ಲ, ಇವಾಗ ಒಂದು ಸ್ವಲ್ಪ ಅತಿ ಹೆಚ್ಚು ಇಳುವರಿ.
1: ಮೊದಲೆಲ್ಲ ಈ ರಾಸಾಯನಿಕ ಗೊಬ್ಬರನ ಅಂಗಡಿಯಿಂದ ತಂದು ಬಳಸ್ತಾ
0: ಇದ್ರೆ? ಹೌದೌದು, ಅಂಗಡಿಯಿಂದ ಬಳಸಿದ್ದು. ಮತ್ತೆ ನಮ್ಮ ಗೊಬ್ಬರ ಈ ಥರ ಇವರು ಗೊಬ್ಬರದ ತೊಟ್ಟಿಗಳು ಮಾಡಿದ್ರಲ್ಲ, ಈ ರೀತಿ ಮಾಡಿರ್ತಿಲ್ಲ ಗೊಬ್ಬರ ತೊಟ್ಟೆನ. ನಮ್ದಂದ್ರೆ ತಗೊಂಡೋಗ್ಬಿಡೋದು, ಹಾಕ್ಬಿಡೋದು, ತಿಪ್ಪ ಥರ ಮಾಡಿಬಿಟ್ಟು ಅದರಲ್ಲೇ ಟ್ಯಾರ್ಗಳು ಉಡಿಸಿ ಉಡಿಸಿ ಅದನ್ನೇ ಚೆಲ್ತೀವಿ. ಅದರಿಂದ ಇಳುವರಿ ಅಷ್ಟೊಂದು ಇದು ಮಾಡ್ತಿಲ್ಲ. ಅದ್ರಲ್ಲಿ ಬರೀ ಜಾಸ್ತಿ ಬರೀ ಗೊಂಡೆ ಒಳಗಳೇ ಜಾಸ್ತಿ ಇರ್ತಿದ್ವು, ಅದರಿಂದ ಅವು ಗಿಡಗಳನ್ನೆಲ್ಲ ಒಡೆದಾಕ್ಬಿಡ್ತಿದ್ವು. ಯಾಕಂದ್ರೆ ಇವರು ಗೊಬ್ಬರ ತೊಟ್ಟಿ ಕೊಟ್ಟಿದ್ರೆ ಈಗ ಎರಡು ದಪ್ಪ ದಪ್ಪ ಇರ್ತಾವಲ್ಲ ದೊಡ್ಡವು, ಅವು ಬರೋದಿಲ್ಲ. ಈಗ ಚಿಕ್ಕದ ಅವು ಮೇದು ಬಿಟ್ಟಂತ ರಾಸಾಯನಿಕ ಗೊಬ್ಬರ ನಾವು ಅದನ್ನ ಹಾಕಿದ್ರೆ ನಾವು ಏನೋ ಅನ್ಕೊಬಿಟ್ಟಿದ್ದ ಇದ್ರಲ್ಲಿ ಏನಾದ್ದು ಹೆಂಗೆ ಅಂದ್ಬಿಟ್ಟು ಇವರು ಸಿದ್ದು ಅವ್ರ ಕೇಳಿ ನಮ್ಮ ಕೇಳಿ ಒಂದು ಕೊಟ್ಟರು. ಅವರು ನೋಡಿ ಇದನ್ನ ಎರಡು ಗೊಬ್ಬರದ ಹಾಕ್ಬಿಟ್ಟು ನಿಮ್ಗೆ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಆಮೇಲೆ ಬೇಕಾದ್ರೆ ದುಡ್ಡು ಕೊಡ್ರಿ ಅಂತ ಹೇಳಿದ್ರು. ನಾವೇ ಬೇಡಿ ಇಲ್ಲ ಸರ್ ನಾವು ಅನ್ಕೊಂಡು ಸುಮ್ಮನೆ ಅವರೇ ಕೊಟ್ಟರು. ಆಗ ನಾವು ಮಾಡಿದ್ನು, ಅದು ಮಾಡಿಬಿಟ್ಟು ಮೆಣಸಿಗೆ ಹಾಕ್ದಿ, ಮೆಣಸಿಗೆ ಹಾಕ್ದಿ, ಮೆಣಸಿಗೂ ಬದನೆ ಪುಲ್ಲು ಹಾಕ್ದಿ. ಆಗ ಇಳುವರಿ ಕೊಟ್ಟಾಗ ಸಿದ್ದವರು ಕೊಟ್ಟಿರೋದು ಒಳ್ಳೇದನ್ನು ಕೊಟ್ಟಾರ, ಅದರಿಂದ ಅವರು ಮಾಡಿದಂಥದ್ದು ಒಳ್ಳೇದಾಗದ ಅಂದ್ಬಿಟ್ಟು ನಾವು ಮಾಡ್ತಿರೋದು.
1: ಇಳುವರಿ ಚೆನ್ನಾಗಿ ಗೊಬ್ಬರ ಗಿಬ್ಬರ ತಂದಿದ್ದು ಬಳಸಿದ್ದುಂಟ
0: ಅಂಗಡಿಯಿಂದ ಅಂದ್ರೆ ಮೊದಲೆಲ್ಲ ಹಂಗೆ ಹಾಕ್ತಿದ್ರು, ಎಲ್ಲ ಬರೀ ಅಂಗಡಿ ಗೊಬ್ಬರನೇ. ಈಗ ಗೊತ್ತಿಲ್ವಲ್ಲ ನಮ್ಮ ಆಡೆಯವ್ರಿಗೆ ಇಂಥ ಗೊಬ್ಬರ ಮಾಡಬೇಕು, ಇಂಥ ಔಷಧಿ ಮಾಡ್ಬೇಕು ಅಂತ ಗೊತ್ತಿಲ್ವಲ್ಲ. ಜೀವಾಮೃತ ಅಂದ್ಬಿಟ್ಟು ಒಂದು ಇದು ಕೊಟ್ಟಿರು ಡ್ರಮ್ಗಳು ಇವರು, ಅದರಲ್ಲೇ ಮಾಡಿ ಈ ಥರ ತೊಟ್ಟಿಗಳು ಇದು ಮಾಡ್ತಿದ್ರು. ಈಗ ಇವರು ಸಿದ್ದವರು ಮಾಡಿಸ್ಕೊಟ್ರು, ಇವ್ರು ಮಾಡಿಕೊಟ್ರು ನಮ್ಗೆ. ಅವರು ಡ್ರಮ್ ಕೊಟ್ಟರು ಜೀವಾಮೃತ ಅಂದ್ಬಿಟ್ಟು, ಅದರಲ್ಲೇ ದನ್ನಿಂದ ಗಂಜಲ ತಂದು ಊದಿಯದ ಕಾಳು ಕಸ ಬೆಲ್ಲ ಗೆಲ್ಲ ಎಲ್ಲನೂ ಹೇಳ್ಕೊಟ್ಟಿರಲ್ಲ, ಅದನ್ನೆಲ್ಲ ಮಾಡಿ ಅದ್ರಲ್ಲಿ ತಂದನ್ನು ಟ್ರೆಂಚಿಂಗ್ ಮಾಡ್ತಿದ್ದು. ಒಳ್ಳೆ ಇಳುವರಿ ಅದರಲ್ಲೂ ಒಳ್ಳೆ ಇಳುವರಿ
1: ಅಂದರೆ ಜೀವಾಮೃತನೂ ಕೂಡ ನೀವೇ ತಯಾರಿಸಿ?
0: ಅದೇ ಅವರು ನಮ್ಗೆ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು. ಡ್ರಮ್ ತಂದ್ಬಿಟ್ಟು ಇಷ್ಟಿಷ್ಟು ಇದನ್ನ ಮಾಡಿ ಇಂಥ ಕಾಳುಗಳಾಕಿ ಇಂಥ ಗಂಜಲ ಹಾಕಿ ಒಂದು ಸತ್ಕ ತಗೊಂಡು ಬಂದು ಒಂದು ಚರ್ಗ ಬಿಂದಿಗೆ ಅಷ್ಟು ಬಿಂದಿಗೆ ತಂದ್ಬಿಟ್ಟು ಹಾಕಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು.
1: ಈಗ ಸಂಪೂರ್ಣವಾಗಿ ತಾವು ರಾಸಾಯನಿಕ ಗೊಬ್ಬರ ತಗೊಳ್ಳೋದನ್ನ ಬಿಟ್ಬಿಟ್ಟಿದ್ದೀರಾ, ನಿಮ್ಮಲ್ಲೇ ಗೊಬ್ಬರ ಮಾಡ್ಕೊಂಡು ಬಳಸ್ತಾ ಇದ್ರ?

0: ತಯಾರಿ ಮಾಡ ತರಬೇತಿನ ಎಲ್ಲಿ ಯಾವಾಗ ಹೇಗೆ ಪಡ್ಕೊಂಡ್ರಿ?
1: ಅದು ಸಂಸ್ಥೆ ಕಡೆಯಿಂದ ಪಡ್ಕೊಂಡು ಕರ್ಕೊಂಡು ಹೋದ್ರು. ಒಂದ್ ಟ್ರಿಪ್ ಇರುವವರು ನಮ್ಗ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ನಿಮ್ಗ ಮಂಡ್ಯದ ಕರ್ಕೊಂಡು ಹೋದ್ರು. ಅಲ್ಲೇ ಅತಿ ಹೆಚ್ಚಾಗಿ ಈ ತರ ಕೆಲಸ ಇದನ್ನೆಲ್ಲ ಮಾಡಿ ಜೀವಾಮೃತ ಉಸ್ತಿರೆಲ್ಲ ಮಾಡ್ತಾವ್ರೆ. ಅಲ್ಲಿ ನಮ್ಗ ಡೈರೆಕ್ಟ್ ತೋರಿಸ್ರು ಈ ರೀತಿ ಮಾಡಿದ್ರೆ ಹಿಂಗಿರುತ್ತ ಅನ್ಬಿಟ್ಟು ಎಲ್ಲಾನು ತೋರಿಸ್ಕೊಂಡ್ಬಂದು ಎರೆಹುಳು ಗೊಬ್ಬರನ್ನೆಲ್ಲ. ಆವಾಗ ನೋಡ್ಕೊಂಡು ಅಲ್ಲಿಂದ ನಾವು ಬಂದು ಇಲ್ಲಿ ಕಲ್ತ್ಕೊಂಡು ಆಮೇಲೆ ಅವ್ರು ಬಂದು ಸ್ಟಾರ್ಟಿಂಗ್ ಇದು ಕೊಟ್ಟರು. ಕೊಟ್ಬಿಟ್ಟು ಈ ಥರ ಮಾಡ್ಬೇಕು ಅಂದ್ಬಿಟ್ಟು ಗೊಬ್ಬರದಲ್ಲೇ ಸ್ಟಾರ್ಟಿಂಗ್ ಬಂದಾಗ ಗೊಬ್ಬರನ ತೊಪ್ಪನ ಕಲಸ್ಬಿಟ್ಟು ಫುಲ್ ಒಳಗಡೆ ಇಟ್ಬಿಡೋದು. ಇಟ್ಬಿಟ್ಟು ಸ್ವಲ್ಪ ಸದ ಇದ್ರೆ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಗೊಬ್ಬರ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ದಿನ ಆದಾಗ ಎರಳನ್ನ ತಂದು ಕೊಡ್ತೀನಿ. ಎರಳು ಹಾಕಿ ಅದು ಗೊಬ್ಬರ ಕೊಟ್ಟಂತ ಗೊಬ್ಬರನ ನೀವು ಸ್ವಲ್ಪ ಎತ್ಕೊಂಡು ಅದೇ ಡ್ರಮ್ಲಿ ಫುಲ್ ತುಂಬಿದೆ. ಒಂದು ಇಪ್ಪತ್ತೈದು ಚೀಲ ಗೊಬ್ಬರ ಇತ್ತು. ಅದನ್ನ ಡ್ರಮ್ಲಿ ಈಗಲೂ ಒಂದು ಡ್ರಮ್ ತುಂಬಿಕೊಂಡಿದ್ದೀನಿ. ಒಂದು 25 ಗೊಬ್ಬರ ಇತ್ತಲ್ಲ ಅದನ್ನೆಲ್ಲ ಹೊಲ್ಕ ಹಾಕೊಂಡದಕ್ಕೆ ನಮ್ಗೆ ಅನುಕೂಲ ಆಯಿತು.
0: ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದೀರಿ ಈಗ ಎರಡು ಗೊಬ್ಬರ?
1: ಇವಾಗ ಸ್ಟಾರ್ಟಿಂಗ್ ಒಂದು ಮಾಡಿದೆ. ಇವಾಗ ಅವರಂದ್ರು ಈಗ ನೀವು ಒಂದು ಮಾಡಿದ್ರಲ್ವ ನಿಮ್ಗೆ ಇಳುವರಿ ಕೊಡ್ತಲ್ವಾ ಇನ್ನೊಂದು ಮಾಡ್ಕೊಳ್ಳಿ. ಈಗ ಒಂದು ಮುಗಿತಿದ್ದಂಗ ಇನ್ನೊಂದು ಹಾಕೋಬೋದು. ಈಗ ಅದು ಮುಗೀತು ಅಂದಾಗ ಇದಕ್ಕೆ ಹಾಕೋಬೋದು. ಇದು ಮುಗಿತು

0: ಇದ್ದಾಗ ಅದ್ ಕಾಲಿಯನ್ನ ಅದಕ್ಕೆ ಹಾಕಬಹುದು ಅಂದ್ಬಿಟ್ಟು ಮಾಡ್ಬಿಟ್ಟು ಈಗ ಎರಡು ಇದು ಮಾಡ್ಕೊಂಡಿದ್ದೆ.
1: ಎರಡು ತೊಟ್ಟಿ ಮಾಡ್ಕೊಂಡು
0: ಎರಡು ತೊಟ್ಟಿ ಮಾಡ್ಕೊಂಡಿದ್ದೆ.
1: ಎರಡು ತೊಟ್ಟಿಯಿಂದ ಮಿನಿಮಮ್ ಎಷ್ಟು ಚೀಲ ಗೊಬ್ಬರ ಸಿಗ್ತಾ ಇದ್ದೀನಿ?
0: ಫಸ್ಟ್ ಸ್ಟಾರ್ಟಿಂಗ್ ತೊಟ್ಟಿಯಲ್ಲಿ ನಮ್ಗೆ 25 ಮೂಟ ಗೊಬ್ಬರ ಅದರಲ್ಲಿ
1: ಒಂದು ಚೀಲದಲ್ಲಿ
0: ಒಂದು ಇದರಲ್ಲಿ ಸ್ಟಾರ್ಟಿಂಗ್ ಒಂದು ಡ್ರಮ್ಮು ನಾನು 4th ಡ್ರಮ್ಮು ಅದು ಸಿಕ್ಕಿತ್ತು ಮಾಡಿದ್ರು ಸುಮಾರು.
1: ಈಗ ಅಷ್ಟೇ ಗೊಬ್ಬರವನ್ನು ನೀವು ಹೊರಗಡೆಯಿಂದ ಕೊಂಡ್ಕೋಬೇಕಾಗಿದ್ರೆ ಎಷ್ಟಾಗಿತ್ತು?
0: ಅದೇ ಹೌದು ಹೌದು, ಅಲ್ಲಿಂದ ನಾವು ಗೊಬ್ಬರದಿಂದ ನಾವು ಹೊರಗಡೆ ಕೊಂಡ್ಕೋಬೇಕು ಅಂದ್ರೆ ಈಗಿನ ರೈಟಲ್ಲಿ ಗೊಬ್ಬರ ಚಿನ್ನ ಈ ಗೊಬ್ಬರ ತಗತ್ತಿ ಅಂದ್ರೆ ಚಿನ್ನನೇ ಬಿಡಿದು ಹಸುವಿಂದ ತೊಪ್ಪೆಯಿಂದ ಈ ಥರ ಎರಡು ಗೊಬ್ಬರ ಮಾಡ್ತೀವಿ ಅಂದ್ರೆ ತುಂಬ ಕಷ್ಟ. ನಾವು ಅಲ್ಲಿಂದ ಗೌರ್ಮೆಂಟಿನ ಗೊಬ್ಬರ ಹಾಕೋದು ಒಂದೇ, ಇದು ಈ ಗೊಬ್ಬರ ಹಾಕಿ ಅದು ನಾನು ಅದನ್ನೇ ಟೆಸ್ಟ್ ಮಾಡಿ ನೋಡಿದೆ. ಗೌರ್ಮೆಂಟ್ ಗೊಬ್ಬರನ ಒಂದು ಸಾಲಗ ನೀಟಾಗಿ ಹಾಕ್ತಿ ಅದೊಂದಿರಲಿ, ಮಾಮೂಲಿ ನಮ್ಮ ಇದು ಕೊಟ್ಟಲ್ಲ ಎರಡು ಗೊಬ್ಬರ ಅದೊಂದು ಸಾಲಗ ಹಾಕ್ತಿ, ಅದನ್ನ ನೋಡಿದೆ ಇದನ್ನ ನೋಡಿದೆ ಅದರಲ್ಲಿ ಕಮ್ಮಿ ಬಂತು, ಇದರಲ್ಲಿ ಫೈನ ಬಂತು, ಚೆನ್ನಾಗಿ ಬರ್ತಿದ್ದು ಇಳುವರಿ. ಆಗ ನಾನು ಅನ್ಕೊಂಡು ಟೆಸ್ಟ್ ಮಾಡಿ ನಾನು ಬರೀ ಟೆಸ್ಟ್ ಮಾಡಿದ್ದು ಇವರು ಸಿಗೋ ಹಿಂಗೆ ಮಾಡಾರಲ್ಲ ನಾನೇ ಯಾವ್ದು ಚೆನ್ನಾಗಿದ್ದು ಯಾವ್ದು ಚೆನ್ನಾಗಿಲ್ಲ ಅಂದ್ರೆ ಇವಾಗ ಗೊತ್ತಾಯ್ತು ಅಂದ್ಬಿಟ್ಟು ನಾನೇ ಒಂದು ಸಾಲಗ ಹಾಕ್ತಿ, ಒಂದು ಸಾಲ ಮೆಣಸಿಗ ಒಂದು ಗೌರ್ಮೆಂಟ್ ಹಾಕ್ತಿ, ಇನ್ನೊಂದು ಸಾಲಗ ಎರಡು ಗೊಬ್ಬರ ಹಾಕ್ತಿ. ಆವಾಗ ನನಗೆ ಗೊತ್ತಾದ್ದು ಇದು ಈ ರೀತಿ ಅದ ಅಂತ ನಮ್ಗೆ ಆಗುತ್ತೆ.
1: ಈಗ ಬಂದಂತ ಗೊಬ್ಬರವನ್ನ ನೇರವಾಗಿ ಗಿಡಗಳಿಗೆ ಹಾಕ್ತಿರೋ ಅಥವಾ ಚೆಲ್ತಾ ಇದ್ದೀರಾ ಗೊಬ್ಬರನ?
0: ಬಂದಂತ ಗೊಬ್ಬರನ ತಗೊಬಿಡ್ತೇವೆ, ತಗೊಬಿಟ್ಟು ಒಂದು ಬಾಣ್ಲಿಗೆ ಹಾಕೊಂಡ್ಬಿಟ್ಟು ಗೆಡ್ಗೆಡ್ಗೆಡ್ಗೆಡ್ಗೆಡ್ಗೆ
1: ನೇರವಾಗಿ ಗಿಡಗಳಿಗೆ ಗೊಬ್ಬರ ಹಾಕ್ತಾರೆ. ಹಾಗೇನೆ ಈ ಎರವಳ ಗೊಬ್ಬರದಿಂದ ವರ್ಮಿ ಕಾಂಪೋಸ್ಟ್ ತಗೋತಾಗದು ಅದನ್ನು ಕೂಡ ಗಿಡಗಳಿಗೆ ಟ್ರೆಂಚ್ ಮಾಡ್ತಾ
0: ಇದ್ದೀರಾ?
1: ಅದ್ಯಾವ ತರ ಮಾಡಿ ಅದ್ಯಾವ ತರ ಬೆಳೆಸ್ತಾ ಇದ್ದೀರಾ?
0: ಇದು ಸರ್ ಅವರು ಹೇಳಿದ್ರೆ ಜೀವಮೃತ ಮಾಡ್ಬಿಟ್ಟು ಟ್ರಂಚಿಂಗ್ ತರ ಮಾಡ್ಕೊಂಡಿರ್ತೀನಿ, ಟ್ರಂಚಿಂಗ್ ಮಾಡ್ಕೊಂಡು ಈಗ ಪೈಪ್ ಲೈನ್ ಮಾಡ್ಕೊಬಿಟ್ಟು ಕೆಳಗಡೆ ಅಲ್ಲೇ ಲಾಕ್ ಮಾಡ್ಬಿಟ್ಟು ಬಿಡ್ತೀವಿ. ಇಲ್ಲ ಅಂದ್ರೆ ಅಲ್ಲ ಆಗ್ಲಿಲ್ಲ ಅಂದ್ರೆ ಡಬ್ಬಿಗಳು ತಗೊಂಡು ಗೆಟ್ ಸ್ಪ್ರೇ ಮಾಡ್ಕೊಂಡು ಹೋಗ್ತೀನಿ. ಅದು ತುಂಬಾ ಅನುಕೂಲ ಆಗಿದೆ, ಅದು ಒಳ್ಳೆ ಒಳ್ಳೆ ಇದು ಹುಳುಗಳೆಲ್ಲ ಇರ್ತಿರ್ದಲ್ಲ ಎಲೆ ಗಿಡಗಳೆಲ್ಲ ಮೇದಾಕ್ಬಿಡ್ತಿದ್ವು, ಅದ್ ನೋಡಿದ್ವು ಅದನ್ನು ಒಂದು ಐಡಿಯಾ ಕೊಟ್ರು. ಈಗ ಹುಳುಗಳು ಮೇಯ್ತಾವಲ್ವಾ ಇದಕ್ಕೆ ನೀವು ಮೆಣಸಿನ್ಕಾಯಿ ಅದಲ್ಲ ಮೆಣಸಿನ್ಕಾಯಿನ ಹರಿದ್ಬಿಟ್ಟು ಚೆಂದಾಗಿ ಹರಿದ್ಬಿಟ್ಟು ಕಲಸ್ಬಿಟ್ಟು ಹೊಡಿರಿ ಅಂತ ಅವರು ಹೇಳ್ಕೊಟ್ರು. ಅದ್ ನೋಡಿದ್ಲೇ ಹುಳುನೇ ಇರನೆ ಬರನೆ ಇಲ್ಲ.
1: ಹೊರಗಡೆಯಿಂದ ಔಷಧಿ ಯೂಸಿ ತಂದೇನು ಹೊಡಿತಿಲ್ಲ, ವರ್ಮಿ ಕಾಂಪೋಸ್ಟ್ ಮುಖಾಂತರನೇ
0: ನಾವು ಮಾಡ್ತೇವೆ
1: ಸಿಂಪಡಿಸ್ತಾ ಇದ್ದೀವಿ.
0: ಅದು ಅದು ಹೆಚ್ಚಾಗಿ ಏನು ಮಾಡ್ತಾ ಇಲ್ಲ, ಇದನ್ನ ಮಾತ್ರ ಚೆನ್ನಾಗಿ ಮಾಡ್ಕೊಡ್ತೀವಿ. ಅವು ಅಂದ್ರ ಯಾವಾಗ ಹೊಂಟ್ರಪ್ಪ ಅಷ್ಟೇ, ಅದನ್ನ ಜಾಸ್ತಿ ನಾವು ಬಳಸಲ್ಲ. ಯಾಕಂದ್ರ ಇದ್ರಲ್ಲಿ ನೋಡಿದ್ವಲ್ಲ ಎಲ್ಲ ಒಳ್ಳೆ ಇಳುವರಿ ಒಳ್ಳೆ ಔಷಧಿಗಳಿಂದ ಒಳ್ಳೆ ಹುಳುಗಳು ಯಾವ ಅನುಕೂಲಗಳು ಚೆನ್ನಾಗಾಗ್ತವೆ.
1: ಈಗ ಎರವಳ ಗೊಬ್ಬರ ಘಟಕವನ್ನ ಮಾಡಿಕೊಂಡು ಕೂಡ ಅದ್ರ ತರಬೇತಿಯನ್ನು ಪಡ್ಕೊಂಡು ಅದನ್ನು ಮಾಡ್ಕೊಂಡು ಬಳಸ್ತಾ ಇದ್ದೀರಾ, ಅದ್ರ ಮುಖಾಂತರ ವರ್ಮಿ ಕಾಂಪೋಸ್ಟ್ ಅನ್ನು ತೆಗೆದು ಗಿಡಗಳಿಗೆ ಸ್ಪ್ರೇ ಮಾಡ್ತಿದ್ದೀರಾ, ಜೊತೆಗೆ ಇನ್ನೊಂದು ತೊಟ್ಟಿ ಮಾಡ್ಕೊಂಡು ಜೈವಿಕ ರಸಗೊಬ್ಬರವನ್ನು ಮಾಡ್ಕೊಳ್ಳಕ್ಕೂ ತಯಾರಿ ಮಾಡ್ಕೊಂಡಿದ್ದೀರಾ. ಇದ್ಯಾವ ರೀತಿ ಮಾಡ್ಕೊಳಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಾ?
0: ಇದು ಅದೇ ಉಂಪಿ ಕಷ್ಟ ಗೊಬ್ಬರ ತರ, ಇದು ಅದೇ ಅವ್ರು ಹೇಳಿದ್ರು ಇದನ್ನ ಮಾಡ್ಕೋಬೇಡಿ ಟ್ರಂಚಿಂಗ್ ತರ ಮಾಡ್ಕೋಬೇಡಿ. ಇವಾಗ ನಮ್ಗೆ ಅಲ್ಲಿಂದ 10,000 ಕೊಟ್ಟರು ಈ ರೀತಿ ಮಾಡಬೇಕು ಮಾಡಿ ನೀವು ಮಾಡ್ತಿದ್ದೀರಿ, ಇದನ್ನ ಮಾಡ್ಕೊಂಡ್ರೆ ನಿಮ್ಮ ಗಿಡಗಳಿಗೆಲ್ಲ ಟ್ರಂಚಿಂಗ್ ತರ ಮಾಡಿಬಿಟ್ಟು ನೀವು ಡೈರೆಕ್ಟು ಪೈಪ್ ಲೈನ್ ಮಾಡಿಬಿಟ್ಟು ಡೈರೆಕ್ಟ್ ಅಲ್ಲೇ ಇದು ಬಿಟ್ಕೊಳ್ಳಿ ಅಂತ ಹೇಳಿದ್ರು. ನಮ್ಗೆ ಇದ್ರ ಬಗ್ಗೆ ಗೊತ್ತಾಗಲಿಲ್ಲ ಸರ್, ಇದು ಹಂಗೆ ನಮ್ಗೆ ಗೊತ್ತಾಗಲ್ವ ಅಂತ ಕೇಳಿದ್ರು. ಆಗ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಗಿಡಗಳಿಗೆ ಹೋಗಿ ಅದಕ್ಕೆ ಸೇರಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು ಅವರು. ಸರಿ ಸರ್ ಅಂತಲೇ ಆವಾಗ ಒಂದು ತೊಟ್ಟಿ ಮಾಡಿಸಿದ್ದೀನಿ, ಅದನ್ನ ಮಾಡಿಸಿ ಅದರಲ್ಲಿ ಪೈಪ್ನ ಮುಖಾಂತರ ಎಲ್ಲ ಗಿಡಗಳಿಗೂ ಒಂಥರ ಡ್ರಿಪ್ ಲೈನ್ ಬರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಅಲ್ಲೇ ಇದು ಮಾಡ್ಬಿಟ್ಟು
1: ಜೈವಿಕ ಗೊಬ್ಬರ ತೊಟ್ಟಿ
0: ಮಾಡ್ಕೊಂಡಿದ್ದೀರಾ
1: ಸಿಂಪಡಿಸ್ತೀವಿ
0: ಮಾಡ್ಬೇಕು ಅನ್ಕಡೆ ಮಾಡ್ಕೊಂಡಿದ್ದೀನಿ. ಅವರಿಂದ ನಮ್ಗೆ ಕೊಟ್ಟರು ಈ ರೀತಿ ಮಾಡಿ ಈ ರೀತಿ ಅನುಕೂಲ ಆಯ್ತ ಅಂದ್ಬಿಟ್ಟು ಕೊಟ್ಟದಕ್ಕೆ ನಾವು ಮಾಡ್ಕೊಂಡು ಈಗ ನಾವು ಅದನ್ನ ಮುಂದಿನ ದಿನಗಳು ನಾವು ಮಾಡ್ಬೇಕು ಅದನ್ನ ಆ ಕೆಲಸಗಳನ್ನ ಅದರಲ್ಲೂ ನೋಡ್ತೀವಿ ಅದ್ರಲ್ಲಿ ಒಳ್ಳೆ ಇಳುವರಿ ಆಯ್ತು ಅಂತ ಅನ್ಕೊಂಡು. ಇವ್ರಲ್ಲೇ ಬಂದಮೇಲೆ ಇನ್ನು ಅದರಲ್ಲೇ ಖಂಡಿತ ಬಂದೇ ಬರ್ತಂದ್ಬಿಟ್ಟೆ ನಾನು ಸರಿ ಸ ಆಯ್ತು ಮಾಡಿಸ್ಕೊಡಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯ್ತು ಬಿಡಿ ಅಂತ ಹೇಳಿದ್ರು.
1: ಜೊತೆಗೆ ಹಸು ಸಾಕಾಣಿಕೆ ಮತ್ತೆ ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದೀರಾ, ಅದು ತರಬೇತಿ ಪಡ್ಕೊಂಡಿದ್ರ?
0: ಹಸು ಸಾಕಾಣಿಕೆನ ಮಂಡ್ಯದಲ್ಲೂ ಪಡಿದ್ವಿ. ಮೇವನ್ ಯಾವ ರೀತಿ ಹಾಕ್ಬೇಕು ಎಷ್ಟೆಷ್ಟು ಹಾಕ್ಬೇಕು, ಈಗ ಮೇವು ಹಾಕಿರ್ತೀವಿ ಒಂದು ಡಬ್ಬಿ ಅಂತ ಎಷ್ಟು ಇರುತ್ತೆ ಎಷ್ಟು ಕೆಜಿ ಅಂತ ಹಾಕ್ತಾರೆ, ಎಷ್ಟು ಕೆಜಿ ಅಂದ್ಬಿಟ್ಟು ಹೋಗಿ ಹಸುಗೆ ಹಾಕೋದು, ಹಾಕ್ಬಿಟ್ಟು ಅದು ಮಲ್ಗ ಅದು ಎಲ್ಲ ಹಾಕಿದಾಗ ಐಟಮ್ಗೀಟಮು ಫ್ರೂಟ್ಸ್ಗಳನ್ನೆಲ್ಲ ಕೊಟ್ಬಿಡೋದು ಎಲ್ಲ ಕೊಟ್ಟಾಯ್ತಲೆ ಅದು ಮಲ್ಕಾಡಿ ಮುಗಿದ್ಮೇಲೆ ಹಾಲು ಕರೆದ್ಬಿಟ್ಟು ಇದು ಮಾಡಿದಾಗ ಒಂದು 1 ಲೀಟ್ರ್ ಕೂಡ ಹಸು ಎರಡು 3 ಲೀಟ್ರ್ ಕೊಟ್ಟೆ ಕೊಡು. ಆಮೇಲೆ ಕೊಟ್ಟಿಗೆ ನೀಟಾಗಿ ಮುಡ್ಬೇಕು ಅದಕ್ಕೆ ನೀಟಾಗಿ ಮುಡಿ ಕಣಿ ಹಸುನ ಅಂತ ಹೇಳಿದ್ರು. ಅದನ್ನ ಯಾವ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ ಒಳ್ಳೆ ಸಂಪಾದನೆ ಹೋಗ್ತದೆ.
1: ಹಸು ಸಾಕಾಣಿಕೆ

0: ಮತ್ತೆ ಮೇಕೆ ಸಾಕಾಣಿಕೆಯಿಂದ ಆದಾಯ ಕಾಣ್ತಾ
1: ಇದೆ.
0: ನೀವು ಎಷ್ಟು ಸಾಕಿದ್ದೀರಾ ಮೇಕೆಗಳು?
2: ಮೇಕೆಗಳು ಒಂದು ಹತ್ತ ಇದೆ ಸರ್, ಹತ್ತು ಮೇಕೆ ಇದೆ, ಒಂದೆರಡು ಹಸು, ಒಂದೆರಡು ಹಸು, ಮೂರು ಹಸು ಇವೆ, ಅದ್ರಲ್ಲಿ ಹಾಕ್ಬಿಟ್ಟು ಆದಾಯ ಚೆನ್ನಾಗಿ ಬರುತ್ತೆ.
0: ಈ ಕಡೆ ಹಾಲು ಉತ್ಪಾದನೆ ಆಗಿರುತ್ತೆ, ಅದನ್ನು ಕೂಡ ಮಾರಾಟ ಮಾಡಿ ಒಂದು
2: ಮೇಕೆನ ಸಾಕಿ ಅದೇನಾರ ದೊಡ್ಡ ಮರಿಗಳು ಹತ್ತು ಮರಿ ಆದ್ಮೇಲೆ ಮಾರಾಟ ಕೊಟ್ಟಾಗ ಅಲ್ಲೂ ಒಂದು ಸ್ವಲ್ಪ ಆದಾಯ ನೋಡ್ತೀವಿ.
0: ಇನ್ನೇನೆಲ್ಲ ಸಂಸ್ಥೆಗಳಿಂದ ತರಬೇತಿಗಳನ್ನ ಪಡ್ಕೊಂಡಿರೋದಾಗಿರ್ಬೋದು, ಈ ಕೃಷಿ ಮೇಳಗಳು ತರಬೇತಿಗಳಲ್ಲೆಲ್ಲ ನಾವು ಭಾಗವಹಿಸ್ತಾ ಬರ್ತಾ ಇದ್ದೀರಾ?
2: ಕೃಷಿ ಎಲ್ಲದರಲ್ಲೂ ಭಾಗವಹಿಸ್ತಿದ್ದೀನಿ ಸರ್, ಹೇಳದಂತ ಕೃಷಿ ಮೇಳ ಭಾಗವಹಿಸ್ತೀನಿ ಸರ್. ಮೈಸೂರು ಆಗ್ಲಿ ಅವರು ಸಂಸ್ಥೆಯಿಂದ ಕರೆಸ್ತಾರ, ಇಷ್ಟು ದಿನ ಅದ ಅಂತ ಹೇಳ್ತಾರೆ ನಮ್ಗೆ, ಇಷ್ಟು ದಿನ ಅದ ಅಂತ ಹೇಳಿದಾಗ ನಾವು ಹೋಗ್ಬಿಟ್ಟು ನಾವು ಅಲ್ಲೇ ಇದ್ದು ಅವ್ರಿಗೆ ಕೊಟ್ಟಂತ ತರಬೇತಿಗಳನ್ನೆಲ್ಲ ತಗೋತೀವಿ.
0: ಈಗ ತಾವು ಜಮೀನಲ್ಲಿ ಇದ್ಕೊಂಡು ಎಷ್ಟೇ ವರ್ಷಗಳ ಕಾಲ ಈ ವ್ಯವಸಾಯ ಮಾಡ್ತಾ ಅದ್ರ ಅನುಭವ ಇದ್ರು, ಈ ರೀತಿ ಇದ್ದಂಥ ಕಾರ್ಯಕ್ರಮಗಳು ಕೃಷಿ ಮೇಳ ತರಬೇತಿಗಳಲ್ಲಿ ಭಾಗವಹಿಸೋದು ಎಷ್ಟು ಮುಖ್ಯ, ಇದರಿಂದ ಏನೆಲ್ಲ ಕಲಿಕೆ ಆಗ್ತಿದೆ ನಮಗೆ?
2: ಅದು ಈಗ ಅವರು ಮುಖ್ಯ ಅಂದ್ರೆ ಇದೇ ನಮ್ಗೆ ಒಳ್ಳೆ ಸಂಸ್ಥೆ ಕಡೆಯಿಂದ ನಮ್ಗೆ ತರಬೇತಿ ಕೊಡ್ತಾರಂದ್ರೆ ನಮ್ಗೆ ಬೇರೆಯವರಾಗಿದ್ರ ಈಗ ನಾವು ಅವ್ರ ಜೊತೆಲೇ ಹೋಗ್ತಿದ್ವಿ ಅಲ್ಲಿ ಕೆಲಸ ಮಾಡ್ತಿದ್ವಿ, ಅವ್ರು ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಿದ್ದಿಲ್ಲ, ಏನ ಹೆಂಗೆ ಹೆಂಗೆ ಬೆಳಿಬೇಕು ಏನು ಬೆಳಿಬೇಕು ರೀತಿ ಅವ್ರುಗಳು ಬೆಳ್ಕೊಂಡು ಅವ್ರು ಮಾಡ್ತಿರೋ ಹೊರತು ನಮ್ಗೆ ಯಾವ ಇವ್ರು ಬೆಳೆದು ಬಿಡ್ತಾರೆ ಅಂದ್ಬಿಟ್ಟು ಅವ್ರು ಏನು ಹೇಳ್ತಿರಲಿಲ್ಲ. ಯಾವಾಗ ಸಂಸ್ಥೆ ಕಡೆಯವರು ಹಿಂಗೆ ಬಂದು ನಮ್ಗೆ ಹೇಳಿದ್ರು ಮಾಹಿತಿಗಳು ಕೊಟ್ಟರು, ಬರೀ ನಾವು ಹೇಳ್ತೀವಿ ನೀವು ಮುಂದುವರೀರಿ ಅಂತ ನಮ್ಮನ್ನ ಫೋರ್ಸ್ ಮಾಡಿದ್ರು. ನಾವು ಈ ಕಡೆ ಜಮೀನೆಲ್ಲ ಬಿಟ್ಬಿಟ್ಟಿದ್ದೆವು ನಾವು, ಆಗ ಇವ್ರು ನಮ್ಮ ತಂಡ ಯಾರು ಮಾಡ್ತಿಲ್ಲ ಅವ್ರಿಗೂ ಹೋಗಿ ಹೋಗಿ ಗೌರವ ಇಲ್ಲಿ ಹೋಗಿ ಕೆಲಸ ಮಾಡ್ತಿದ್ವು, 300-400 ರೂಪಾಯಿಗೆ ಕೆಲಸ ಕೆಲ್ಸಕ್ಕೆ ಹೋಯ್ತಿದ್ದು. ಅಲ್ಲಿ ಕೆಲಸ ಮಾಡಿದಾಗ ಅವ್ರುಗಳು ನಮ್ಗೆ ಏನು ಹೇಳ್ಕೊಳ್ಳಲ್ಲ, ಇವ್ರು ಬಂದು ಬಂದು ಫೋರ್ಸ್ ಮಾಡೋರು. ನಾವು ನಮ್ಗೆ ಇನ್ನೂ ಹೋಗ್ಲಿಲ್ಲ ಅಂದ್ರೆ ವಿಧಿ ಇಲ್ಲ, ಇವಾಗ ಕೆಲಸಕ್ಕೆ ಹೋಗ್ಲಿಲ್ಲ ಸಂಜೆಕ ನಮ್ಗೆ ಏನು ಇರಲಿಲ್ಲ. ಅದರಿಂದ ಅದಕ್ಕೆ ನಾವು ಸಂಸ್ಥೆ ಹೇಳಿ ಇವ್ರು ಬಂದು ಫೋರ್ಸ್ ಮಾಡಿದಾಗ ಸರಿ ಆಯಿತು ನೋಡ ಅಂದ್ಬಿಟ್ಟು ನಾವು ಒಂದ್ಸತಿ ಒಂದು ಫಸ್ಟ್ ಸ್ಟಾರ್ಟಿಂಗು ಹೆಂಗೆ ಏನಂತ ತಿಳ್ಕೊಳ್ಳೋಂತ. ಆಗ ಅದ್ರಲ್ಲಿ ಹಲವು ಮಾಹಿತಿಗಳು ಬಂದರು, ಅಲ್ಲಿ ಸಾಕಿರೋರು ಬಂದಿದ್ರು, ಅಲ್ಲಿ ಸಂಸ್ಥೆಗೆ ಸಾಕಿರೋರು, ದಸು ಸಾಕಿರೋರು, ಮೇಕೆ ಸಾಕಿರೋರು, ಕೋಳಿ ಸಾಕಾಣಿಕೆ ಎಲ್ಲರೂ ಬಂದು ಅವ್ರ ಮಾಹಿತಿಗಳು ಹೇಳ್ತಿರು, ಹಿಂಗಿಂಗ್ ಈ ಸಂಸ್ಥೆಯಿಂದ ನಮ್ಗೆ ಹಿಂಗಿಂಗ್ ಆಯಿತು, ನಮ್ಗೆ ಹಿಂಗಿಂಗ್ ಸವಲತ್ತುಗಳು ಕೊಟ್ಟಿದ್ರು ಅಂತೆಲ್ಲ ಅವರು ಮಾಹಿತಿ ಕೊಟ್ಟರು. ಆಗ ನಾವು ಸುಮ್ಮನೆ ಅನ್ಕೊಬಿಟ್ಟಿದ್ನು, ಆಗ ಅವ್ರು ಹೇಳಿ ನಾವು ಮಾಡಿದಾಗ ಒಂದು ಅಂತ ಬಂದಿದೆ, ಅಲ್ಲಿ ಕೆಲಸ ಬಿಟ್ಟು ನಮ್ಮಲ್ಲೇ ಮಾಡ್ತಾರೆ.
0: ಈಗ ಬೇರೆ ಯಾರೇ ತರಬೇತಿ ಪಡ್ಕೊಂಡವರು ಅವ್ರ ಅನುಭವ ಎಷ್ಟೇ ಹಂಚ್ಕೊಂಡ್ರು ಅದನ್ನ ಅದರಿಂದ ಕಲಿತು ನೀವು ಮಾಡಿದಾಗಲೇ ಅದ್ರದ್ದು ಫಲ ಆಗುತ್ತೆ.
2: ನಾವು ಮಾಡಿದಾಗ ನಾವು ಈಗ ನಾವು ಅವ್ರು ಹೇಳ್ದಂತ ಕಲ್ಸ್ಕೊಟ್ಟದಕ್ಕೆ ಇವಾಗ ಮಾಡ್ತಾ ಇದ್ದೀವಲ್ಲ, ನಮ್ಗೆ ಒಳ್ಳೆ ಬೇರೆಯವ್ರ ಹತ್ರ ನಮಗೆ ಈಗ ಹೋಗಲ್ಲ, ನಮ್ಮಲ್ಲಿ ನಮ್ಮ ತಂದೆ ಗಿಂದೆ ಎಲ್ಲ ಕೆಲ್ಸಕ್ಕೆ ಹೋಯ್ತಾರೋ, ಈಗ ನಮ್ಮಲ್ಲೇ ಸ್ವಂತ ಹೋಗಿ ಅಲ್ಲಿ ಕೆಲಸ ಮಾಡೋದು ಇಲ್ಲೇ ಮಾಡೋದ್ಬಿಟ್ಟು ಮಾಡ್ಕೊಂಡು ಏ ಒಳ್ಳೆ
0: ಇನ್ನೊಬ್ಬರ ಕೂಲಿಗೆ ಹೋಗಿದ್ರೆ ನೀವು
2: ಅಷ್ಟೇ
0: ಸಂಪಾದನೆ ಮಾಡ್ಕೊಂಡು
2: ಅಷ್ಟೇ ಸಂಪಾದನೆ. ಈಗ ಸಂಜೆ ಈಗ ಇವತ್ತು ಹೋಗ್ಬೇಕು, ಇವತ್ತು ಹೋದ್ರೆ ಕೂಲಿ, ಇನ್ನು ನಾಳಕ್ಕ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಇಲ್ಲ. ಅದರಿಂದ ಸಂಸ್ಥೆಯಿಂದ ನಮ್ಗೆ ಒಳ್ಳೇದಾಗಿದೆ, ಒಟ್ಟಿಗೆ ಆ ಕಡೆಯಿಂದ ನಮ್ಗೆ ಒಳ್ಳೇದಾಗಿದೆ.
0: ಮುಂದೆ ಇನ್ನೇನೇನೆಲ್ಲ ತರಬೇತಿಯನ್ನು ಪಡ್ಕೊಂಡು ಇನ್ನೇನೇನೆಲ್ಲ ತಮ್ಮ ಕೃಷಿನಲ್ಲಿ ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರ?
2: ಹೌದು ಸರ್, ಇನ್ನೂ ಹಲವಾರು ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ, ಅದೇ ಗೊಬ್ಬರದ ಗ್ಯಾಸ್ ಅಂತ ಹೇಳಿದ್ರು, ಅದನ್ನು ಮಾಡಬೇಕು ಅನ್ಕೊಂಡು ಇದೆ ಅನ್ನ. ಈಗ ನಮ್ಮ ಹತ್ರ ಗೊಬ್ಬರ ಇರುತ್ತೆ ಹೆಂಗಿದ್ರು, ಈಗ ನಮ್ಗೆ ಈಗ ಗ್ಯಾಸ್ ಕಳೆದುವೆ ಭಾರಿ ಕಷ್ಟ ತೊಂದರೆಗಳಾಗ್ಬಿಟ್ಟವೆ, ಇದರಿಂದ ಈಗ ನಾವೇ ಅವ್ರ ಹತ್ರ ಇದು ಮಾಡ್ಕೊಂಡು ಸಹಾಯ ಮಾಡ್ಬಿಟ್ಟು ಸಹಾಯ ಕೇಳ್ಕೊಂಡು ನಾವು ಮಾಡೋಂತ ಐಡಿಯಾ ಮಾಡ್ಕೊಂಡಿದ್ದೀವಿ.
0: ಅಂದ್ರೆ ಮುಂದಿನ ದಿನಗಳಲ್ಲಿ ಬಯೋಗ್ಯಾಸ್ನ ಅಳವಡಿಸ್ಕೊಳ್ಳೋಣ. ಹಾಗಿದ್ರೆ ತಮ್ಮ ಮಾತುಗಳನ್ನ ಕೇಳ್ತಾರಂತ ತಮ್ಮಂತ ಆದಿವಾಸಿ ರೈತರುಗಳು ಬಹಳಷ್ಟು ಜನ ನಮ್ಮ ತಾಲೂಕಿನಲ್ಲಿ ಕಂಡುಬರ್ತಾರೆ. ಸ್ವಂತವಾಗಿ ಜಮೀನು ಇದ್ರು ಕೂಡ ಅವರು ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗೋದನ್ನು ನಾವು ನೋಡಿರ್ತೀವಿ. ಸೊ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಸ್ವಂತ ಜಮೀನಲ್ಲೇ ಈ ರೀತಿಯ ಸಂಸ್ಥೆಗಳಿಂದ ಇಲಾಖೆ ಕಡೆಯಿಂದ ಸಿಗ್ತಿರುವಂತಹ ಸೌಲಭ್ಯಗಳನ್ನ ಪಡ್ಕೊಂಡು ಯಾವ ರೀತಿಯಾದ ಒಂದು ಉತ್ತಮ ಕೃಷಿಯನ್ನ ಮಾಡಬಹುದು ಅನ್ನೋ ಕುರಿತು ತಮ್ಮ ಅನುಭವದ ಪ್ರಕಾರ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
2: ಅದೇ ಸರ್, ಈಗ ನಮ್ಗ ಸಂಸ್ಥೆಯಿಂದ ಕೊಡ್ತಾರಲ್ಲ, ಈಗ ನಮ್ಮ ಆದಿವಾಸಿಗಳು ಯಾರು ಜಮೀನು ಗಿಮೀನು ಏನು ಮಾಡ್ತಾ ಇರಲಿಲ್ಲ, ಈಗ ಸಂಸ್ಥೆಯವ್ರು ಬಂದು ನೀವ್ ಹಿಂಗ್ ಮಾಡಿ ನೀವ್ ಹಿಂಗ್ ಬೆಳೀರಿ, ವಿವೇಕಾನಂದ ಸಂಸ್ಥೆಯವರು ಅವರು ಡೆನ್ನಿಸ್ ಸರ್ ಅಂತ ಒಬ್ರು ಇಲ್ಲಿಗೆ ವಿಸಿಟ್ ಮಾಡಿದ್ರು, ಅವ್ರು ಬಂದು ಈ ರೀತಿ ಮಾಡಿ ನೀವ್ ಯಾಕೆ ಆದಿವಾಸಿಗಳು ಬೇರೆಯವ್ರ ಹತ್ರ ಇದ್ ಮಾಡ್ಬೇಕು, ನೀವೇ ಬೆಳೀರಿ, ನಾವು ಅದಕ್ಕೆ ನಾವು ನಿಮ್ಗ ಸಹಾಯ ಮಾಡ್ತೀವಿ, ನಿಮ್ಗೆ ಏನ್ ಬೇಕು ನಿಮ್ಗೆ ಏನ್ ಬೇಡ ನಮ್ಮ ಸಂಸ್ಥೆಯವ್ರು ಬಂದು ಕೇಳಿ, ನಾವು ನಿಮ್ಗ ಕಡಿಮೆ ಇದ್ರಲ್ಲಿ ಈಗ ನೀವು 1,000-2,000 ತಗೋತೀರಿ, ನಾವು ಅದರಲ್ಲಿ 0.5% 75% ಇಲ್ಲವಾಗಿ ಕಮ್ಮಿಲಿ ಕೊಡ್ತೀವಿ, ನೀವು ಮಾಡಿ ಬೆಳೆರಿ ಅಂತ ನಮ್ಮ ಸಂಸ್ಥೆಯವ್ರು ಹೇಳ್ಕೊಂಡ್ರೆ ಈಗ ಸುಮಾರು ಹಲವಾರು ಆದಿವಾಸಿಗಳು ಈಗ ಸಂಸ್ಥೆಯಿಂದ ನಂಬ್ಕೊಂಡು ಬದುಕ್ತಾವ್ರೆ ಸರ್. ವಿವೇಕಾನಂದ ಸಂಸ್ಥೆಯಿಂದ ಹಲವಾರು ಆದಿವಾಸಿಗಳು ಅದರಿಂದ ಬದುಕ್ತಾವ್ರೆ, ಅವರು ಬೆಳೆರಿ ಅಂತ ನಾವು ಹೇಳ್ತಾ ಇರ್ತೀವಿ. ಈಗ ಸಂಸ್ಥೆಗೆ ಬನ್ನಿ, ಸಂಸ್ಥೆಯಲ್ಲಿ ಈಗ ನಾವು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಅಲ್ಲೇ ಬಂದು ವಿಚಾರಿಸ್ಬೇಕಾರ ಸಂಸ್ಥೆಯವ್ರು ವಿಚಾರಿಸ್ತಾರ ಅವ್ರು ಏನು ಹೇಳ್ಬೇಕು ಅದನ್ನ ನಿಮ್ಗೆ ಹೇಳ್ತಾರ. ಈಗ ನಾವು ಹೇಳೋದಕ್ಕೂ ಸಂಸ್ಥೆಯವ್ರು ಹೇಳೋದಕ್ಕೂ ವ್ಯತ್ಯಾಸ ಇರುತ್ತಾ ಅಲ್ವಾ ಸರ್? ಆದ್ರಿಂದ ಸಂಸ್ಥೆ ಬನ್ನಿ, ನೀವು ತಿಳ್ಕೊಳ್ಳಿ, ನೀವು

0: ಬೇರೆಯವ್ರಿಗೆ ಜಮೀನುಗಳು ಕೊಟ್ಟರೆ ನೀವು ಒಂದಷ್ಟು ಮಾಡಿ ಅಂತ ನಾವು ಹೇಳ್ತಿರ್ತೇವೆ.
1: ಬಹಳ ಸಂತೋಷ ಮಣಿಕಂಠ ಅವರ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಕಳೆದ 7 ವರ್ಷಗಳಿಂದ ಸ್ವತಃ ಯುವ ಕೃಷಿಕರಾಗಿ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಪ್ರಮುಖವಾಗಿ ಸಿರಿಧಾನ್ಯಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹತ್ತಿ, ರಾಗಿ ಈ ಬೆಳೆಗಳನ್ನ ಬೆಳೀತಾ ಅದರಲ್ಲೂ ಪ್ರಮುಖವಾಗಿ ತಾವು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿ

0: ವಿದ್ಯೆಗಳನ್ನ ಪಡ್ಕೊಂಡು ಒಂದು ಉಪಕಸುಬಾಗಿ ತಾವು ಕೃಷಿನಲ್ಲಿ ಅಳವಡಿಸ್ಕೊಂಡು ವಿವಿಧ ರೀತಿಯ ತರಬೇತಿಗಳು ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಾ ಅಲ್ಲಿ ಒಂದು ತಮ್ಮ ಒಂದು ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಅದನ್ನ ತಮ್ಮ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ತಾ ಒಂದು ಸುಸ್ಥಿರ ಕೃಷಿಯ ಅನುಭವವನ್ನ ತಾವು ಕಾಣ್ತಿರೋದ್ ಕುರಿತು ತಮ್ಮ ಮಾಹಿತಿಯನ್ನ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ, ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು.
1: ನಮಸ್ಕಾರ
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಅಳಲಹಳ್ಳಿ ಅಡಿಯ ಯುವ ಕೃಷಿಕರಾದಂಥ ಶ್ರೀಯುತ ಮಣಿಕಂಠರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ಯುವ ಕೃಷಿಕನ ಅನುಭವದ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕನ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
1: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
0: ಸಾವಯವ ಕೃಷಿಗೆ ಉತ್ತೇಜನ,
1: ಬಿತ್ತನೆ ಬೀಜ ರಸಗೊಬ್ಬರ,
0: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
1: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
0: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಸಿರಿಧಾನ್ಯ ಬೆಳೆಗಳ ಬೇಸಾಯ ಹಾಗೂ ಹಸು ಮತ್ತು ಮೇಕೆ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಆಳಲಹಳ್ಳಿ ಹಾಡಿಯ ಯುವ ಕೃಷಿಕರಾದ ಶ್ರೀಯುತ ಮಣಿಕಂಠರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.
3: ಎಲ್ಲರಿಗೂ ನಮಸ್ಕಾರ.
4: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
3: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
4: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
3: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
4: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
3: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
4: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
3: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
4: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
3: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
4: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
3: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
4: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
3: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
3: ದೂರವಾಣಿ ಸಂಖ್ಯೆ 7337765608.
4: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.
1: ಜಾನಪದ ಸೊಗಡಿನ ಕಾರ್ಯಕ್ರಮ ಜ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ

0: ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿಗಳು 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೌನ್ಶಿಪ್ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಸಲಹೆ ನೀಡಲಿ ಎಂದು ತಿಳಿಸಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ಚರ್ಚೆಗೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಚರ್ಚೆಗೆ ಆಗಮಿಸಿದರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರು ಸೂಕ್ತ ಉತ್ತರ ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಎಂದ ಅವರು, ರೈತರ ಮನವೊಲಿಸುವುದಾಗಿ ತಿಳಿಸಿದ್ದಾರೆ. ಕೆಲವು ರೈತರು ಈಗಾಗಲೇ ಜಮೀನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡುವುದರ ಮೂಲಕ ಯೋಜನೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ಧಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳಿವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಹಾಗೂ ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲವಾಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಹಾಗೂ ಆಂತರಿಕ ಕಚ್ಚಾಟದಿಂದ ಸಚಿವ ಸಂಪುಟ ವಿಸ್ತರಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿಚಾರ ರೈತರ ಸಮಸ್ಯೆಯಾಗಿದ್ದು, ರೈತರೊಂದಿಗೆ ಚರ್ಚೆಯಾದರೆ ಮಾತ್ರ ಅದು ನಿಜವಾದ ಚರ್ಚೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೀನಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿನ್ನೆ ಲಿಂಗೈಕ್ಯರಾದ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯೂ ತಮಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದ ಸ್ವಾಮೀಜಿ, ರಾಜ್ಯವನ್ನು ಆಳುವ ಯೋಗವಿದೆ ಎಂದು ಹೇಳಿದ್ದರು. ಸ್ವಾಮೀಜಿ ನಿಧನದಿಂದ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಹಾಗೂ ವೀರಶೈವ

0: ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಈಶ್ವರ ಖಂಡ್ರೆ ಅವರು ಶ್ರದ್ಧಾಂಜಲಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಹಾಗೂ ಪ್ರಗತಿಪರ ಯೋಜನೆಗಳ ಮೇಳ ಆಯೋಜಿಸಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಳ್ಳೆಗಳಿಂದಾಗಿ ಮಲೇರಿಯಾ, ಡೆಂಗಿ ಜ್ವರ, ಚಿಕುನ್ಗುನ್ಯಾ, ಮೆದುಳು ಜ್ವರ ಹಾಗೂ ಫೈಲೇರಿಯಾದಂತಹ ಕಾಯಿಲೆಗಳು ಹರಡುವುದರಿಂದ ಜಿಲ್ಲೆಯಲ್ಲಿ ಸಾರ್ವಜನಿಕರು ಶುಚಿತ್ವ ಕಾಪಾಡುವ ಜೊತೆಗೆ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವುದರಿಂದ ಮನೆಯ ಸುತ್ತಮುತ್ತ ಗುಂಡಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಗ್ರಾಮಗಳಲ್ಲಿ ಕೆರೆಕಟ್ಟೆ, ಬಾವಿ, ಕೃಷಿ ಹೊಂಡ, ನಿಂತ ನೀರಿನ ಗುಂಡಿಗಳಿಗೆ ಲಾರ್ವಾ ಹಾರಿ ಮೀನುಗಳನ್ನು ಬಿಡುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಮನೆಗಳಲ್ಲಿ ಮರುಗುವಾಗ ತಪ್ಪದೇ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಸಾರ್ವಜನಿಕರು ಪದೇ ಪದೇ ಚಳಿ, ಜ್ವರ, ಮೈಕೈ ನೋವು, ತಲೆನೋವು, ವಾಂತಿ, ನಿಶಕ್ತಿ ಕಂಡುಬಂದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರತಿಯೊಬ್ಬ ತೆರಿಗೆದಾರರ ಪಾತ್ರವು ಅತ್ಯಂತ ಪ್ರಮುಖವಾಗಿದೆ ಎಂದು ಹೆಚ್ಚುವರಿ ಆದಾಯ ತೆರಿಗೆ ಅಧಿಕಾರಿ ರಾಮನಾಥನ್ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಸುಲಭ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ತೆರಿಗೆ ಸುಧಾರಣೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು 2047 ವೇಳೆಗೆ ಅಮೃತ ಕಾಲದ ಗುರಿಯನ್ನು ತಲುಪಲು ಈ ತೆರಿಗೆ ವ್ಯವಸ್ಥೆಯೂ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉಲ್ಬಣಗೊಳ್ಳುವ ಹಿನ್ನೆಲೆಯಲ್ಲಿ ಗಣೇಕಲ್ ಜಲಾಶಯದಿಂದ ರಾಂಪುರ ಕೆರೆಗೆ ನೀರು ತುಂಬಿಸುವ ಕೆಲಸ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶಿವರಾಜ ಪಾಟೀಲ್ ತಿಳಿಸಿದ್ದಾರೆ. ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದು ಕಾಲುವೆಗೆ ನೀರು ಬಿಟ್ಟಾಗ ಬೆಳೆಗೆ ಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಸಭೆ ನಡೆಸಿ ಜಲಾಶಯದಿಂದ ರಾಂಪುರವರೆಗೆ ಪಾಲಿಕೆ ಸಿಬ್ಬಂದಿ, ಪೊಲೀಸ್ ಬಂದೋಬಸ್ತ್ ಮೂಲಕ ಕೆರೆ ತುಂಬಿಸಿ ಎಂದು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ರಾಜ್ಯದ 5 ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 8 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ವಿಸ್ತರಣೆಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಬಸವಣ್ಣನವರಿಗೆ ಬಿಡುವಿನದ ಕೆಲಸ. ನಾಡಿನುನ್ನತಿಗಾಗಿ ಸದಾ ಏನಾದರೂ ಮಾಡುತ್ತಿರಬೇಕು ಎನ್ನುವ ಉಲ್ಲಾಸದ ಹುಮ್ಮಸ್ಸು. ಆದರೂ ರಜಾದಿನಕ್ಕೆ ಮನ ಕಾಯುತ್ತಿರುತ್ತಿತ್ತು. ಅಂದು ಭಂಡಾರದ ಕೆಲಸಕ್ಕೆ ಬಿಡುವು ಲೇಸನ್ನೇ ಸದಾ ಬಯಸುವ ಬಸವನದೆಯ ಆಕಾಶವು ನಭಕ್ಕೆ ವಿಸ್ತರಿಸಿತ್ತು. ಸೌಂದರ್ಯ ಚಂದ್ರಿಕೆಯ ಲಿಂಗ ಭಕ್ತಿಯನ್ನು ಮನದಲ್ಲಿ ತುಂಬಿಕೊಂಡರು. ಮುಂಜಾನೆ ಎದ್ದು ಮಾಡಬೇಕಿರುವ ಕೆಲಸಗಳನ್ನೆಲ್ಲ ಮುಗಿಸಿ ಹೊತ್ತೇರಿದ ನಭದಲ್ಲಿ ಮುಸುಕಿದ್ದ ಮುಗಿಲು ಚಳಿ ಬಿಸಿಲ ಆನಂದವನ್ನು ಅನುಭವಿಸಿದರು. ನಿನ್ನೆ ಬಂದು ಇಂದು ಇದ್ದು ನಾಳೆ ಹೋಗುವ ನಾವೆಲ್ಲರೂ ಭುವಿಯ ಉದಯದೊಡನೆ ಸುರಿಯಲಾರಂಭಿಸಿದ ಮಳೆಯನ್ನು ಎದುರಿಸಿ ನಿಲ್ಲಬಲ್ಲೆವೇ ಎಂದು ಚಿಂತಿಸಿದರು. ಎದೆಯ ಕಾತುರತೆ ಗಳಿಗೆ ಗಳಿಗೆಗೂ ಪಲ್ಲವಿಸುತ್ತಿತ್ತು. ಮೈಯೊಳಗೆ ಆತುರದ ಕಾವು ಹೆಚ್ಚುತ್ತಿರುವಂತೆ ಹೊತ್ತೇರುವ ಮೊದಲು ಪ್ರಭುದೇವರನ್ನೊಮ್ಮೆ ನೋಡಿ ಬಂದರೆ ಮನಕ್ಕೆ ನೆಮ್ಮದಿ ಎಂದೆನಿಸಿತು. ಚೈತನ್ಯಮಯ ಬೆಳಗನ್ನು ಆನಂದಿಸುತ್ತ ಪ್ರಭುದೇವರು ಇರುವಲ್ಲಿ ಹೊರಟರು. ಅವರಿರುವ ಆಶ್ರಮದ ಸನಿಹಕ್ಕೆ ಬಂದಂತೆ ಭೇಟಿಯಾಗುವ ಆಸೆಯಿಂದ ಕಾಯುತ್ತಿದ್ದವರನ್ನು ಕಂಡರು. ತಾವೂ ಆ ಸರತಿಯ ಸಾಲಿಗೆ ಸೇರಿಕೊಂಡರು. ಬಂದವರು ಹೋದಂತೆ ಬಾಗಿಲಲ್ಲಿ ಹಲವಾರು ಶರಣರೊಡನೆ ಬಸವಣ್ಣನವರನ್ನು ಕಂಡಂತೆ ಪ್ರಭುದೇವರು ಸಂತಸದಿಂದ, ಬಸವಣ್ಣ, ನೀವೆಲ್ಲರೂ ಒಂದಾಗಿ ಬಂದಂತೆ ಈ ಕೋಣೆ ನಳನಳಿಸಿ ಬೆಳೆದಿರುವ ಹೂ ಗಿಡಗಳ ಉದ್ಯಾನವಾಗಿಹುದು. ಬನದ ಚೆಲುವೆಲ್ಲ ಕೂಡಿ ಹಸಿರ ನಂದನ ಹರಡಿದೆ ಇಲ್ಲಿ. ನಿಮ್ಮ ಬರುವಿಕೆಯಿಂದ ಆನಂದದೊಡ ಸತ್ಯಾನಂದದ ಸಮ್ಮಿಲನವಾದಂತಾಯಿತು. ನನ್ನೆದೆಯ ಭೂಮಿಯಲ್ಲಿ ಇಂದೆನೆಗೆ ಆನಂದ ಸುರಫಲವು ಖಚಿತ ಎಂದರು. ಇಬ್ಬರಲ್ಲೂ ಮಾತುಕತೆ ಮುಂದುವರಿಯಿತು. ಪ್ರಭುದೇವರ ಪ್ರಶ್ನೆಗಳಿಗೆಲ್ಲ ಬಸವಣ್ಣ ಸಾವಧಾನದಿಂದ ಉತ್ತರಿಸುತ್ತಿದ್ದರು. ಪ್ರಭುದೇವರು ಯಜಮಾನರೆಂದಾಗಿ ಎಲ್ಲರನ್ನೂ ಮುನ್ನಡೆಸಿ ಕುಂದು ಬರದಂತೆ ನಿಮ್ಮಾವ ಕಾರ್ಯಕ್ಕೆ ಎಂದಂತೆ ಬಸವಣ್ಣ ವಿನೀತತೆಯಿಂದ, ಪ್ರಭುದೇವ, ನಾನಲ್ಲ ಯಜಮಾನ, ನಾನು ತೊತ್ತು ಗೆಲಸದವ. ನಾನಿರುವೆ ನಿಲ್ಲಿ ಶರಣರೆಲ್ಲರ ಸೇವೆ ಭಾಗ್ಯವ ಪಡೆದು ನಾನು ಯಜಮಾನ, ನನ್ನಿಂದ ಯಜಮಾನಿಕೆ ಎಂಬ ಅಹಮಿಕೆ ನನಗಿಲ್ಲ. ಎಲ್ಲರೆದೆಗೆ ಬೆಳಕಾಗಲು ಸಂಗಮ ದೇವನೆನ್ನ ಶಿರದಲ್ಲಿ ಹೊರಿಸಿಹರು ಹೊರೆಯ ಎಂದಂತೆ ಅವರ ಕಣ್ತುಂಬಿ ಕಂಠ ಗದ್ಗದಿತ. ಬಸವ ನುಡಿಯಾಲಿಸಿ ಪ್ರಭುದೇವರು, ನಿಮ್ಮ ನಿರಹಂಕಾರದ ನಿರ್ಲಿಪ್ತತೆಯುಂಟೇ ಅಂತರಂಗದಲ್ಲಿ ತೋರಿರಲು ದಾರಿಯನು ಬರುವಾಸಕ್ತರಿಗೆ. ಸಾಧ್ಯವಾಗಿದೆ ನಿಮಗೆ ಸಾಧಿಸಲು ಎಲ್ಲವನಿಲ್ಲಿ. ನೀರ ಮೇಲಣ ಹಿಮಬಿಂದು ನೀವು, ಅಂಟಿಯೋ ಅಂಟದಂತಿರುವಿರಿ ಈ ಜಗದ ನಾಟಕಕ್ಕೆ ಎನ್ನುತ್ತಾ, ಬಸವಣ್ಣ, ಮತ್ತೆ ನೆನಪಾದ ನಿಮ್ಮ ವಚನವಿದು. ಕೈಯ ಬೋಹರಿಗೆ ಮಂಡೆಯ ಮೇಲೆ ಸಿಂಬಿ, ಸಿಂಬಕನ ಮನೆಯ ಮಗ ನೀನಯ್ಯ, ಕೂಡಲ ಸಂಗಮ ದೇವಯ್ಯ, ಮಂಚವ ಕೋಡೇರಿ ಬಂದ ತೊತ್ತಿನ ಮಗ ನಾನಯ್ಯ. ನಾನೊಬ್ಬ ಜಗದ ಜಲಗಾರ, ಕಸ ಕೊಳೆಯ ಎತ್ತಿ ಜಗವ ಹಸನಾಗಿಸುವವ ನಾನೆಂಬ ನಿಲುವು ಕಾಣ ಸಿಗದೆ ಮಗೆ ಅಂತಿಂತವರಲ್ಲಿ. ಪ್ರಭುದೇವರ ನುಡಿಯನಾಲಿಸಿ ಎಲ್ಲರಿಗೂ ಹೊಳೆ ಹೊಳೆವ ಬಸವದೀಪ ಹೊಳೆಯಿತು. ಎಲ್ಲರೆದುರಲ್ಲೂ ಬಸವ ಎಂಬ ಮಹಾಬೆಳಗು ಎಲ್ಲರೆದೆಯ ತಮವನ್ನು ಬಸವದೀಪ ಕಳೆಯಿತು. ಜಗದ ದೀವಿಗೆಯಾಗಿ ಜಂಗಮ ಚಿಜ್ಜ್ಯೋತಿಯಾಗಿ ಎಲ್ಲೆಡೆಯೂ ಬೆಳಗಲಾರಂಭಿಸಿತು. ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಿದೇವರು, ಚೌಡಯ್ಯನವರು, ಸಕಲೇಶ ಮಾದರಸರು ಬಸವ ಸ್ತುತಿಗೆ ಮುಂದಾದರು. ಬಸವಣ್ಣನವರು ತನ್ಮಯದಲ್ಲಿ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗನಲ್ಲದೆ ಬೇರಾರೂ ಅಲ್ಲ ಎಂದರು. ಎಲ್ಲರಿಗೂ ಅಶರೀರವಾಣಿ ಮೊರೆದಂತಾಯಿತು. ಬೆಳಗಿಹೇನು ಬಸವಣ್ಣ, ಈ ಬೆಳಕ ಕಂಡು ಓಡಿಹುದು ಸ್ವರ್ಗ ನರಕ ಎಂಬುದಿಲ್ಲಿಂದ. ಬಸವ ಬಯಲಾಗಿ ಬೆಳಗಿಹೇನು ನಮ್ಮೆಲ್ಲರನ್ನು, ನಿಜವಾಗಿ ಇನ್ನು ಬೆಳಕಲಿ ಜಗವ. ಬಸವಣ್ಣನವರ ಮನದಲ್ಲಿ ಭವ್ಯ ಬ್ರಹ್ಮೋಜ್ವಲ ಮನುಜರೂಪ ಬೆಳಗುತ್ತಿದೆ. ಎತ್ತೆತ್ತ ನೋಡಿದರೂ ಮತ್ತೆ ಮತ್ತೆ ಅದೇ ದಿವ್ಯ ಬಿಂಬ. ಕಣ್ಣನ್ನು ಮುಚ್ಚಿದರೂ ತೆರೆದರೂ ಆ ಬಿಂಬವನ್ನು ಬಿಟ್ಟು ಬೇರಾವ ರೂಪವೂ ಕಾಣಿಸುತ್ತಿಲ್ಲ. ಬಸವಣ್ಣ ಪರಶಿವಾನಂದ ಸಾಗರ

ಸಾಗರದಲ್ಲಿ ಅಲೆ ಎಲೆಯಾಗಿ ಮುಳುಗೇಳುತ್ತಿದ್ದ. ಅನುಪಮ ಆನಂದ ಹೊಳೆದು ಅವನ ಮನವನ್ನು ಬೆಳಗಿತ್ತು. ತನ್ನ ಮನದನ್ನೆಯರಲ್ಲಿ ಅರುಹಿರಲು ಅವರೂ ಸೊಗಸಾದ ಕನಸಲ್ಲಿ ಬೆಳದಿಂಗಳ ಅಂದವನ್ನು ಉಂಡರು. ಆದರೆ ಗಳಿಗೆ ಗಳಿಗೆಗೂ ಬದಲಾಗುತ್ತಿದೆ ಎಂದೆನಿಸುತ್ತಿರುವ ಮೊಗಬಣ್ಣವನ್ನು ಕಂಡು ವಿಸ್ಮಿತರಾದರು. ಬಸವಣ್ಣನವರಿಗೆ ಕೆಲಸದಲ್ಲಿ ಉತ್ಸಾಹವಿಲ್ಲ. ಗಂಗೆಯಲ್ಲಿ ಗಂಗೆ ಮನಕ್ಕೇನೋ ಇರುಸು ಮುರುಸು, ಆಡುವಂತಿಲ್ಲ ಅನುಭವಿಸುವಂತಿಲ್ಲ, ಯಾವುದರಲ್ಲೂ ಉತ್ಸಾಹವಿಲ್ಲ. ಯಾರೋ ಬಂದಂತೆ, ಎಲ್ಲೋ ನುಡಿದಂತೆ, ನನ್ನೆದುರು ನಿಂತಂತೆ ಎದೆಯ ತಳಮಳ ಗಳಿಗೆ ಗಳಿಗೆಗೂ ಹೆಚ್ಚುತ್ತಿದೆ ಎಂದರು. ಗಂಗೆ ನಿಧಾನವಾಗಿ, ಪತಿದೇವ, ನಿಮ್ಮ ಚಡಪಡಿಕೆ ನಮ್ಮಿಬ್ಬರ ಮೇಲೂ ಪರಿಣಾಮ ಬೀರಿದೆ. ನಾವು ನಾಳೆ ಬರುವ ಸೂರ್ಯದೇವ ಹೊತ್ತು ತಂದಾನುಶುವ ಸುದ್ದಿಯನ್ನು, ತೋರಿಯಾನು ಮನದ ಗೊಂಬೆಯನ್ನು ನಮ್ಮ ಆತುರಕ್ಕೆ ಉತ್ತರದಲ್ಲಿ ಎಂದಳು. ನೀಲೆಯು ತಲೆಯಾಡಿಸಿದಳು. ಮನದನ್ನೆಯರ ಮನದ ಮಂಗಲದ ಮುದದಿ ಮೊರೆಯುತ್ತಿರೆ ಮೆಲ್ಲನೆ ಮಂಗಲ ಪಾಠಕರು ಮಂದಿರದ ಮುಂದಿಹ ಮಂದುರದಿ ಮಂದ್ರದಲ್ಲಿ ಮುಗುಳ್ನಗುತ ಮಗ್ನತೆಯಲ್ಲಿ ಮಗದ ಮೋಹಕ್ಕೆ ಮೌನದಲ್ಲಿ ಮಣಿ ಮಣಿಸುತ ಮಂತ್ರವ ಮನನಿಸುತ್ತಿರಲೆಲ್ಲ ಮೊಳಗಲಲ್ಲಿ ಮಂಗಳ ವಾದ್ಯಗಳು ಮರೆದು ಮೊಲ್ಲೆ ಮಲ್ಲಿಗೆ ಮುದದಿಂದ ಮುಂಬಂದು ಮನದ ಮೇಲ್ಮೈಯಲ್ಲಿ ಮೇಳೈಸಿ ಮೇಳವಣಿಗೆ ಮೊದಲಾಗಿ ಮೇಳಗಾನವ ಮಾಡುತ್ತಿರುವಂತೆ ಮೈತ್ರಿ ಮೇಳೈಸಿತು. ಮತ್ತೆ ಮೂವರಲ್ಲಿ ಮೆಲುನಗೆ ಮುಚ್ಚಟೆಯ ಮುಸ್ಸಂಜೆ ಮುಗ್ಧತೆಯಲ್ಲಿ ಸಮಯ ಉರುಳುತ್ತಿತ್ತು. ಜಂಗಮರು ಧಾವಿಸಿ ಬಂದರು. ಉದ್ವೇಗದ ಉಸಿರಿನಲ್ಲಿ ತರುಣಿಯೋರ್ವಳು ಬರುತ್ತಿದ್ದಾಳೆ. ಸಾತ್ವಿಕ ತೇಜಕಳೆಯವಳು. ಉಡುತಡಿಯ ಕಡೆಯಿಂದ ಬನದ ಬೆಳದಿಂಗಳೆಲ್ಲ ಹಾಲಾಗಿ ಹರಿದು ಕಲ್ಯಾಣಕ್ಕೆ ಬರುತ್ತಿರುವಂತಿದೆ ಎಂದರು. ಬಸವಣ್ಣನವರಿಗಾಗ ಪಕ್ಕನೆ ತಾನಂದು ಸಂಗಮದ ಗುರುಕುಲದಲ್ಲಿ ಕಲಿಯುತ್ತಿದ್ದಾಗ ಅಂತಿಮ ವರ್ಷದಲ್ಲಿ ಯಾತ್ರೆಗೆ ಹೊರಟು ಉಡುತಡಿಯಲ್ಲಿ ಭೇಟಿಯಾದ ಮುದ್ದು ಮೊಗದ ಎಳೆಯ ಬಾಳೆಯ ಅಂದಚಂದ ಮುಗ್ಧತೆ ಮುದ್ದು ಮುದ್ದಾದ ಮಾತುಗಳು ನೆನಪಾದವು. ತಕ್ಷಣ ಈ ವಿಷಯವನ್ನು ಪ್ರಭುದೇವರಲ್ಲಿ ಅರುಹಬೇಕೆಂದು ಅವರಿರುವಲ್ಲಿ ಧಾವಿಸಿದರು, ಅರುಹಿದರು. ಪ್ರಭುದೇವರು, ಬಸವಣ್ಣ, ಅದ್ವಿತೀಯ ಮಹಾಚೇತನವೊಂದು ಹೊಳೆಯ ಲೀಗಿನ ಆಧ್ಯಾತ್ಮಿಕ ರಂಗದಲ್ಲಿ ಉರುಳಿ ಬರುತ್ತಿದೆ. ಇಲ್ಲಿ ಹೆಣ್ಣು ರೂಪಿನ ಮರೆಯಲ್ಲಿ ಅಡಗಿಹ ಸುಜ್ಞಾನ ಚೈತನ್ಯವದು. ನೀನರಿತಿಹ ಮಹಾದೇವಿ, ನನ್ನೂರಿನವಳು. ನೆನೆಯುವಂತೆನ್ನ ಮನ ನನ್ನೂರ ನಿಂದೊಮ್ಮೆ ಬರುತಿಹಳು ನಾವಿರುವಲ್ಲಿ. ಅವಳ ಆಗಮನದಿಂದ ಕಲ್ಯಾಣದ ಜನತೆಯ ಜನ್ಮ ಸಾರ್ಥಕವೆಂಬ ಭಾವ ನನ್ನಲ್ಲಿ ಮೊಳೆಯುತ್ತಿದೆ. ದಿವ್ಯ ಬದುಕ ಮಹಾಮಂತ್ರದ ರಹಸ್ಯವನ್ನು ಜಗಕ್ಕೆ ಅರಹುವ ಛಾತಿ ಇದೆ ಅವಳಲ್ಲಿ. ಬಸವಣ್ಣ ಬೆರಗಾದರು. ಮಹಾಶಕ್ತಿಯಾಗಮನಕ್ಕೆ ಕಾಯತೊಡಗಿದರು. ಅವಳ ನರಿತಿರುವೆ ವಿಚಿತ್ರ ದುಸ್ಥಿತಿಗವಳು ಸಿಲುಕಿಹಳು. ಕಳೆದೆಲ್ಲ ಲೌಕಿಕ ಬಂಧವನ್ನು ಮರೆತು ವರಸಿದ್ದ ಗಂಡನನು ತೊರೆದು ರಾಜ ವೈಭವಾದ ಆಡಂಬರವನ್ನು ಜರ್ಜರಿಸಿ ಮನದಲ್ಲಿ ಕರಗಿ ನೀರಾಗಿ ಕರೆಯುತ್ತಲಿ ತನ್ನೊಲವ ಚಂದನನು ಗುನುಗುನಿಸುತ್ತ ಅವನ ಶುಭನಾಮವ ಅನುಕ್ಷಣವು ಬರುತಿಹಳಿ ಇಲ್ಲಿಗವಳು. ಬನದ ಬೆಳದಿಂಗಳು ನಾಚಿ ಸೋಲುವುದು ಅವಳೆದುರು. ಹೊರಗಣ್ಣ ಮುಚ್ಚಿ ಒಳಗಣ್ಣ ತೆರೆದು ನೋಡಿದಂತೆ ನೀವವಳ ಕಂಡು ಬರುವಳು ನಿಮ್ಮ ಸಂಗಮನ ರೂಪದಲ್ಲಿ ಎಂದು ಪ್ರಭುದೇವರು ನುಡಿದಾಗ ಬಸವಣ್ಣ ಕರುನಾಡ ಪುಣ್ಯಫಲ ಅವಳು ಎಂದು ಭಾವಿಸಿದರು. ಎಲ್ಲರಿಗೂ ಸುದ್ದಿ ಮುಟ್ಟಿತು. ಎಲ್ಲರೂ ಮಹಾದೇವಿ ಅಕ್ಕನ ನಿರೀಕ್ಷೆಯಲ್ಲಿದ್ದರು. ಕಲ್ಯಾಣಕ್ಕೆ ಬಂದವಳು ಅನುಭವ ಮಂಟಪಕ್ಕೆ ಬರುವ ಶುಭ ಗಳಿಗೆಯನ್ನು ಕಾಯುತ್ತಿದ್ದರು. ಶರಣ ಬೊಮ್ಮಣ್ಣನಿಂದ ಮಾಹಿತಿ ಪಡೆದ ಅಕ್ಕ ಅನುಭವ ಮಂಟಪದ ಮಹಾದ್ವಾರದ ಬಳಿ ಬಂದವಳು ಮನದಲ್ಲೇ ಧ್ಯಾನಿಸುತ್ತ, ಅಯ್ಯ, ನಿಮ್ಮ ಶರಣರು ಮೆಚ್ಚಿದ ಧರೆ ಪಾವನವಯ್ಯ, ಅಯ್ಯ, ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ, ನಿಮ್ಮ ಶರಣರಿದ್ದ ಪುರ ಕೈಲಾಸ ಪುರವಯ್ಯ, ಅಯ್ಯ, ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಾಯಿತು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವಾಗಿ ನಾನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಮುಂದೆ ಅನುಭವ ಮಂಟಪ ಪ್ರವೇಶಿಸಿದ

ನಂತರ ಪ್ರಭುದೇವರು ಹಾಗೂ ಅಕ್ಕನಲ್ಲಿ ವಾಗ್ಯುದ್ಧ. ಅಕ್ಕನನ್ನು ಲೋಕಕ್ಕೆ ಪರಿಚಯಿಸಲು ಪ್ರಭುದೇವರು ಈ ಯುದ್ಧವನ್ನು ಸಂಯೋಜಿಸಿದ್ದರು. ಮಹಾದೇವಿಯ ವಿನಯ ಹಾಗೂ ಪ್ರಭುದೇವರ ದಿವ್ಯ ಗಂಭೀರ ಧ್ಯಾನಸ್ಥ ಸ್ಥಿತಿಯನ್ನು ಮನಸುತ್ತಾ ಬಸವಣ್ಣನವರು ಇಂತೆಂದರು: ಕಾಯದ ಲಜ್ಜೆಯ ಕಲ್ಪಿತವ ಕಳೆದು, ಜೀವದ ಲಜ್ಜೆಯ ಮೋಹವ ನಳಿದು, ಮನದ ಲಜ್ಜೆಯ ನೆನಹ ಸುಟ್ಟು, ಭಾವದ ಕೂಟ ಬೆತ್ತಲೆ ಎಂದರಿತು, ತವಕದ ಸ್ನೇಹ ವ್ಯವಹಾರಕ್ಕೆ ಹುಗದು, ಕೂಡಲ ಸಂಗಮ ದೇವಯ್ಯ ಎನ್ನ ಹೆತ್ತ ತಾಯಿ ಮಹಾದೇವಿಯಕ್ಕನ ನಿಲವ ನೋಡ ಪ್ರಭುವೇ. ಪ್ರಭುದೇವರು ಮಹಾದೇವಿಯಕ್ಕನ ಮಾತಯುದ್ಧ ಬಿರುಸಾಯಿತು. ಒಂದೊಂದು ಪ್ರಶ್ನೆಗೂ ಅಕ್ಕ ಖಚಿತ ಉತ್ತರ ನೀಡುತ್ತಿದ್ದರು. ಇದು ಇವಳಿನ್ನು ನಮ್ಮೊಡನೆ ಇರುವಳು ಎಂದರಿತು. ಶರಣ ಸಂಕುಲ ಸಂತಸದಲ್ಲಿ ಸಂಭ್ರಮಿಸಿತು. ಮಹಾದೇವಿ ಎಲ್ಲರ ಮನೆ ಮನದ ಮಗಳಾದಳು. ಕೆಲವು ದಿನಗಳು ಉರುಳಿದಂತೆ ಮಹಾದೇವಿಯಕ್ಕನ ಬರುವಿಗಾಗಿಯೇ ತಮ್ಮ ಪ್ರಯಾಣವನ್ನು ಮುಂದಕ್ಕೆ ಹಾಕಿದ ಸಿದ್ಧರಾಮೇಶ್ವರರು ತಮ್ಮೂರಿಗೆ ತೆರಳಲು ಸಿದ್ಧರಾದರು. ಎಲ್ಲರ ಒಪ್ಪಿಗೆ ಪಡೆದರು. ಬಸವಣ್ಣನವರಿಗೆ ಸಿದ್ಧರಾಮೇಶ್ವರರ ಅಗಲಿಕೆಯ ನೋವು ನುಂಗಲಾಗದ ತುತ್ತು ಎಂದಾಗಿತ್ತು. ನಿಧಾನವಾಗಿ ಅಗಲಿಕೆಯ ಅನಿವಾರ್ಯತೆ ಸಹಜವೀ ಬದುಕಿನಲ್ಲಿ. ಒಂದಲ್ಲ ಒಂದು ದಿನ ಹೋಗುವವರೇ ನಾವಾಗಿರುವಾಗ ಅಳುವಿನಿಂದೇನು ಪ್ರಯೋಜನ? ಬಂದುದನ್ನು ಎದುರಿಸಿ ಬಾಳುವ ಕಲೆಗಾರಿಕೆಯೇ ಬದುಕು. ವಿಧಿ ನದಿಯ ಪ್ರವಾಹದೆದುರು ಹುಲು ಮನುಜರು ನಿಲ್ಲಲಾರರು. ಉರಿವ ಸೊಡರಿನ ಬೆಳಕು ನಂದದಿರುವಂತೆ ನಾವದಕ್ಕೆ ಪ್ರತಿದಿನವೂ ಒಳ್ನಡತೆ ಎನ್ನುವ ತೈಲವನ್ನು ಎರೆಯಬೇಕು. ಆಗದು ಬೆಳೆದು ಹೊಳೆದು ಬೆಳಕ ನೀಡುವುದು. ಪ್ರೀತಿ ವಾತ್ಸಲ್ಯ ಅನುಕಂಪ ಮೈತ್ರಿ ಬಾಂಧವ್ಯ ಸ್ಮರಣೆಯನ್ನು ತುಂಬು ತೆಲ್ಲರ ಎದೆಯಲ್ಲಿ ಅಂಧಕಾಸುರನ ಎದೆಯ ಮೆಟ್ಟಿ ಕುಣಿಯುವುದು. ಸಿದ್ಧರಾಮೇಶ್ವರರು ಭಾವಪರವಶರಾದರು. ಪ್ರಭುದೇವರು ಬಸವಣ್ಣ ಮತ್ತಿತರ ಶರಣರೆಲ್ಲರಿಂದ ದೂರವಾಗುವ ಅನಿವಾರ್ಯತೆಗೆ ದುಃಖಿತರಾಗಿದ್ದರು. ಬಸವಣ್ಣನವರನ್ನು ನೆನೆಯುತ್ತಾ, ಬಾ ಬಸವ, ನಮ್ಮೆದೆಯ ಐಸಿರಿ ನೀವು, ನಿಮ್ಮ ನಿಜದೆದೆಯ ಸ್ನೇಹ ಸಂಪದಕ್ಕೆ ನಮಿಸುತ್ತಿರುವೆ. ನೀವು ನನ್ನೊಳಗಿನ ಅಂಧಕಾರವನ್ನು ನೂಕಿ ಕರುಣಿಸಿದ ಪುಣ್ಯ ವಿಶೇಷಕ್ಕೆ ಇದೋ ನನ್ನದಿದು ಸಾವಿರ ಸಾವಿರದ ನಮನ ಎಂದರು. ಮುಂದೆ ಅಕ್ಕ ಮಹಾದೇವಿಯು ಕಲ್ಯಾಣವನ್ನು ತೊರೆದು ಶ್ರೀಶೈಲಕ್ಕೆ ಹೋಗುವ ತನ್ನ ಮನದಾಸೆಯನ್ನು ವ್ಯಕ್ತಿಸಿದಳು. ಅನುಭವ ಮಂಟಪದಲ್ಲಿ ಸೇರಿದ ಎಲ್ಲರೆದುರು ಕಲ್ಯಾಣಕ್ಕೆ ಕಲ್ಯಾಣವೇ ಇಂದಿಲ್ಲಿ ಸೇರಿದೆ ಎಂದೆನಿಸುತ್ತಿದೆ. ನನ್ನ ಬಾಳು ಧನ್ಯ. ಪ್ರಭುದೇವರ ಮಾರ್ಗದರ್ಶನದಲ್ಲಿ ಯೋಗ ಮಾರ್ಗ ಕರಗತ. ಅಣ್ಣ ಬಸವಣ್ಣ ದಿನ ದಿನವೂ ಹೊಸದಾರಿ ದಿಕ್ಕಾಗಿ ಬೆಳವ ಬೆಳಕಾಗಿ ತೋರುತ್ತಿದ್ದಾರೆ. ಮನದಲ್ಲಿ ಮಧುರತೆ ಮೂಡಿದೆ. ಕ್ಲೇಶ ಕಳವಳಗಳೆಲ್ಲವೂ ನಮ್ಮೆದೆಯಿಂದ ತೊಲಗಿದೆ ಎನ್ನುತ್ತ ಮತ್ತೆ ಮುಡಿಮಡಿದಳು. ಎಲ್ಲರಿಗೂ ತನ್ನೆದೆಯ ಒಲವ ವಂದನೆಗಳನ್ನು ತಿಳಿಸಿದಳು. ಬಸವಣ್ಣನವರು ಇಂತೆಂದರು: ವಿಶ್ವ ಕಲ್ಯಾಣಿಯೇ, ವಿಶ್ವಮಾತೆಯೇ, ಹರೆಯದಲ್ಲಿ ನೀ ನಮಗೆಲ್ಲ ಬಹಳ ಕಿರಿಯಳು, ಆದರೆ ಏರಿದೆತ್ತರದಲ್ಲಿ ಹಿರಿಯರಲ್ಲಿ ಹಿರಿಯಳು. ನಾವಾರೂ ನೀನು ಏರಿದ ಎತ್ತರಕ್ಕೆ ಏರಲಾರೆವು. ನಿನ್ನಲ್ಲಿ ಸತಪತಿ ಭಾವದ ಭಕ್ತಿ, ಪ್ರಾಣಲಿಂಗ ಸ್ಥಳದ ಅನುಭಾವ ಸಾಗರೋಪಮವಾಗಿ ಬೆಳೆದಿದೆ. ಈ ಹದಿಹರೆಯದಲ್ಲಿ ಇಂತಹ ವೈರಾಗ್ಯ ಭಾವನೆಯು ಸಾಧ್ಯವೇ ಎಂಬ ಅಚ್ಚರಿಯನ್ನು ಮೀರೆ ಬೆಳೆದಿರುವಿ. ನಿನ್ನೆದುರಿನಲ್ಲಿ ನಿಲ್ಲುವ ಅರ್ಹತೆ ನಮಗಾರಿಗೂ ಇಲ್ಲ. ಬಸವಣ್ಣನವರ ನಂತರ ಪ್ರಭುದೇವರಾದಿಯಾಗಿ ಎಲ್ಲರೂ ದನಿಗೂಡಿಸಿದರು. ಎಲ್ಲರಿಗೆ ಉತ್ತರದಲ್ಲಿ ಅಕ್ಕ: ಶರಣರೆ, ಬಂದಂತಿಲ್ಲಿ ಬೆಟ್ಟದ ಮೇಲಿರುವ ನನ್ನ ಚಂದನನ್ನು ಕಂಡೆ. ನಿಮ್ಮೆಲ್ಲರ ಸದಾಚಾರ ಶಿವಜ್ಞಾನ ಭಕ್ತಿಯ ಬೆಳಗು ಸಚ್ಚಿದಾನಂದ ಸ್ವರೂಪವನ್ನು ಬಿಂಬಿಸಿ ತನ್ನು ಮನವನ್ನು ಬೆಳಗಿಸಿವೆ. ನನ್ನ ಚಂದನನ್ನು ಕಾಣುವಾಸೆಗೆ ನನಗಿಲ್ಲಿ ಇಂಬು ದೊರೆತಿದೆ. ನಾನು ನಿಮ್ಮೆಲ್ಲರ ಕಂದ, ನಿಮ್ಮ ಕಾರುಣ್ಯ ಶಿಶು. ನಿಮ್ಮಲವ ಕಂದನನ್ನು ಅವಳಲವ ಚಂದನಿಗೆ ಒಪ್ಪಿಸುವ ಜವಾಬ್ದಾರಿ ನಿಮ್ಮೆಲ್ಲರದ್ದು. ಮಹಾದೇವಿಯ ಎದೆಯೊಲವ ನುಡಿಗೆ ಬಸವಣ್ಣನವರು ಇಂತೆಂದರು: ಎಲೆ ತಾಯಿ, ಚಂದ ಮಲ್ಲಿಕಾರ್ಜುನನ ಸಿರಿಗೌರಿ, ತರಲಾರೆವು ನಾವಾರು ನೀನೇರಿದ ಎತ್ತರಕ್ಕೆ ಎಂಬುದ ಬಿಚ್ಚಿಡುವೆ.
ನೀನು

ಏರಿದ ಎತ್ತರ ನಮಗೆ ಊಹಿಸಲು ಅಸಾಧ್ಯವಾದುದು. ಮುಚ್ಚಟೆಯ ಅಚ್ಚುಮೆಚ್ಚಲಿ, ನಾನಿಲ್ಲಿ ನಿನ್ನ ನೆಲುವಿಗೆ ಬೆರಗಾಗಿ ಮಾತಿರದೆ ಒಪ್ಪಿಕೊಂಡಿಹರು ನಮ್ಮೆಲ್ಲ ಶರಣರು. ನೀನಿರಬೇಕಿಲ್ಲಿ ಬಹುದಿನಗಳ ಕಾಲ ಎಂಬಾಸೆ ತುಂಬಿರಲೆಲ್ಲರಲಿ. ನಿನ್ನ ಚಂದನ ಕಾಣುವಾಸೆಯ ತಡೆ ಹಿಡಿದು ನೀನಿರಬೇಕಿಲ್ಲೇ ಎನ್ನಲಾಗದು. ಅವಸರ

ತನ್ನ ದೃಷ್ಟಿಯಲ್ಲಿ ತುಂಬಿಕೊಂಡು ತನ್ನನ್ನು ಹಿಂಬಾಲಿಸಿ ಬರುತ್ತಿರುವ ಎಲ್ಲರನ್ನು ನಿಲ್ಲಲು ಸೂಚಿಸಿ ಕೊನೆಯ ಬಾರಿ ಎಂಬಂತೆ ಇಲ್ಲಿರುವ ನಿಮಗೆಲ್ಲ ಶರಣು ಶರಣಾರ್ಥಿ ಎಂದಂತೆ ಅವಳೆದೆಯಲ್ಲಿ ಮಿಂಚಿನ ಶಕ್ತಿ ಸಂಚಾರವಾಗಿ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ ಇಂತಪ್ಪ ತ್ರಿವಿಧಾಮೃತವನ್ನು ದಣಿಯಲೆರೆದು ಸಲಹಿದರೆನ್ನ ವಿವಾಹವ ಮಾಡಿದಿರಿ ಸಯವಪ್ಪ ಗಂಡಂಗೆ ಕೊಟ್ಟಿರಿ ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲ ನೆರೆದು ಬಂದಿರಿ ಬಸವಣ್ಣ ಮೆಚ್ಚಲೊಗೆತನ ಮಾಡುವೆ ಚನ್ನ ಮಲ್ಲಿಕಾರ್ಜುನನ ಕೈವಿಡಿದು ನಿಮ್ಮ ತಲೆಗೆ ಹೂವ ತಹನಲ್ಲದೆ ಹುಲ್ಲತಾಹಿನು ನಿಮ್ಮಡಿಗಳೆಲ್ಲರೂ ಮರಳಿ ವಿಜಯಂಗೈಯುವುದು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎಂದರೆ 100,000 ಕಂಡ ಆ ಕಂಠ ಶರಣು ಶರಣಾರ್ಥಿ ಮಹಾದೇವಿಯಕ್ಕ ಎಂದು ಭೋರ್ಗರೆಯಿತು. ಮಹಾದೇವಿ ಕಲ್ಯಾಣವನ್ನು ತೊರೆದ ದುಃಖ ಎಲ್ಲರನ್ನು ಆವರಿಸಿತು. ಒಂದು ದಿನ ಸಂಜೆಯ ಗೋಷ್ಠಿಯಲ್ಲಿ ಪ್ರಭುದೇವರು ಶರಣರೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಿ ಕೊನೆಗೆ ತಮ್ಮ ಸಂಚಾರದ ವಿವರವನ್ನು ಅರುಹಿದರು. ಮತ್ತೆ ಮರೆಯದೆ ಸತ್ಯನಿಷ್ಠ ಕಾಯಕವು ನಡೆಯುತ್ತಿರಲಿ, ಬಸವಣ್ಣ ಎನ್ನುವ ಜ್ಯೋತಿ ಬೆಳಗುತ್ತಿದೆ ಕಲ್ಯಾಣ ಎಂಬ ಪ್ರಣತಿಯಲ್ಲಿ. ಬರಿಯ ಜ್ಯೋತಿ ಅಲ್ಲವಿದು, ಜಗಜ್ಯೋತಿ. ಈ ಜ್ಯೋತಿಯ ಬೆಳಕಿನಲ್ಲಿ ನಿಮ್ಮ ದಾರಿಯ ಕಂಡು ನಡೆದು ಬದುಕ ಕತ್ತಲೆಯ ದೂರವಾಗಿಸಿ ಇಂದು ತೆರಳುವವ ಮತ್ತೊಮ್ಮೆ ಖಂಡಿತವಾಗಿ ನಿಮ್ಮೆಲ್ಲರ ಮಹತ್ ಸಾಧನೆಯ ದರ್ಶಿಸಲು ಬರುವೆ ಎಂದಂತೆ ಶರಣರು ಧಪ್ಪನೆ ನೆಲಕ್ಕುರುಳಿದರು. ಅರಿವು ದೀವಿಗೆ ಬಾಳಿನಲ್ಲಿ ಪ್ರಜ್ಞೆ ಕತ್ತಲಿಸಿದ ಯಾತನು ಬಸವಣ್ಣ ತಳಮಳಿಸಿ ನುಡಿದರು. ಕಂಡರೆ ಮನೋಹರವು, ಕಾಣದಿದ್ದಡೆ ಅವಸ್ಥೆ ನೋಡಯ್ಯ. ಹಗಲು ಇರುಳಹುದು, ಇರುಳು ಹಗಲಹುದು, ಇರುಳು ಹಗಲೊಂದು ಜಗ ಮೇಲೆ ಕೆಡದಂತೆ ಇಹುದು. ಕೂಡಲ ಸಂಗನ ಶರಣರ ನಗಲುವ ಧಾವತಿಯಿಂದ ಮರಣವೇ ಲೇಸು ಕಂಡಯ್ಯ. ಬಸವಣ್ಣನವರೆದೆ ಬಡಿತ ಎಲ್ಲೆಡೆಯೂ ಪ್ರತಿಧ್ವನಿಸಿತು. ಅಲ್ಲಮರ ನಿರ್ಗಮನ ಬಸವಣ್ಣನ ಚಡಪಡಿಕೆಗೆ ಹೇತುವಾಯಿತು, ಕಂಗೆಡಿಸತೊಡಗಿತು, ಆಘಾತ ತಂದಿತ್ತು. ಆದರೆ ನಿಜದರಿವ ಪ್ರಜ್ಞೆ ಪ್ರಜ್ವಲಿಸಿ ಚಿದ್ಬೆಳಗ ತೋರಿ ಎದೆಯಲ್ಲಿ ರಿಂಗಣಿಸುತ್ತಿತ್ತು. ಸುತ್ತಲ ಹಸಿರಂದ ಚಂದಮನ ತುಂಬುತ್ತಿದ್ದಂತೆ ಊರೂರ ಗುರುಮಠದವರು ತಾವೊಮ್ಮೆ ಬಂದು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯನ್ನು ಅರಿತು ಹರಸಬೇಕು ಎಂದಂತೆಲ್ಲ ಬಿಡುವಿದ್ದಾಗ ಹೋಗಿ ಬರುತ್ತಿದ್ದರು. ಮನದಲ್ಲಿ ಮಕ್ಕಳಿರುವಲ್ಲಿ ಇಹುದು ಜಗದೆಲ್ಲ ಆನಂದ. ಮಕ್ಕಳೆಂದರೆ ಕಣ್ಣೆದುರ ದೇವರು, ಅವರಲ್ಲಿಲ್ಲ ಯಾವುದೇ ಕಪಟ ವಂಚನೆ ಎಂದೆನಿಸುತ್ತಿತ್ತು. ಒಮ್ಮೆ ಊರ ಗುರುಮಠವೊಂದಕ್ಕೆ ತೆರಳಿದರು, ಮಕ್ಕಳನ್ನು ಕಂಡರು. ಹೂಬಿಸಲ ರಂಗವಲ್ಲಿ ಗಳಾಗಿಯವರು ಗೋಚರಿಸಿದರು. ಅವರ ಮೊಗದಲ್ಲಿ ಪ್ರಖರ ಪ್ರಶಾಂತಿ, ನಿಶ್ಶಬ್ದ ಬೆಳಗು, ಶಾಂತತೆಯ ಪ್ರತಿರೂಪವಾಗಿ ಕಂಡರು. ಸಾಮೂಹಿಕ ವಚನ ಗಾಯನ ಮೊರೆಯಿತು. ಬಸವಣ್ಣ ಬೆರಗಾದರು, ತಾವೂ ಗುನುಗಿದರು. ನೀರಿಂಗೆ ನೈದಿಲೆಯ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಮಕ್ಕಳೆಲ್ಲರ ಧ್ಯಾನದ ಏಕಾಗ್ರತೆ, ಶಿಸ್ತು, ಅಚ್ಚರಿ ಆನಂದವ ಹುಟ್ಟಿಸಿತು. ಗುರುವೃಂದಕ್ಕೆ ನಮಿಸಿದರು. ಗುರುಗಳೆನ್ನುವ ನಿಮ್ಮಿಂದ ಹುಟ್ಟುವುದು ಬೆಳಗು. ಈ ಜಗದಲ್ಲಿ ನೀವೇ ಬೆಳಕಾಗಿ ತುಂಬಿರುವಿರಿ, ಬೆಳಗಿದು ಬೆಳಗುವಿರಿ ಎಳೆಯ ಹೃದಯಗಳು ಎಂದು ಮನದುಂಬಿ ನೋಡಿದರು. ಮಕ್ಕಳು ಗುರುಗಳನ್ನೆಲ್ಲ ಉದ್ದೇಶಿಸಿ ರಾಗದಿಂದ ಉಲಿದರು. ಸಂಸಾರವೆನ್ನುವ ರಣರಂಗದಿ ಶಕ್ತಿ ತುಂಬುವ ಸ್ಫೂರ್ತಿ ಗೀತೆಯೇ ವಚನ. ನಿಮಗಾಗಿ ನಿಮ್ಮಲ್ಲಿರಲು ನಿತ್ಯ ಕರ್ಮಿಗಳಾಗಿ ನೀವೆಲ್ಲ ಮರೆಯದಿರಿ ಕಲಿಕೆ ಅರಿವು ಸಾಂಗತ್ಯ ಎನ್ನುವ ಕಾಯಕವ. ದುಡಿದು ಪಡೆದುದರಲ್ಲಿ ನಿಡುತೊಂದಂಶ, ಬದುಕ ಬೆಳಗಿಸುವ ಕಾರ್ಯದಲ್ಲಿರಿ. ಬದುಕೋಣ ನಾವೆಲ್ಲ ಸಂತೃಪ್ತಿ ಸಂತಸದಿ, ಗೋಳ ಕರೆಯುವ ಬಾಳು ನಮ್ಮದಾಗದೆ ಇರಲಿ. ವೀರ್ಯವತ್ತಾದ ವ್ಯಷ್ಟಿ ಸಮಷ್ಟಿಯ ಕಲ್ಯಾಣದ ಪ್ರತೀಕ ವಚನಗಳು ಕೂಡಲ ಸಂಗಮ ದೇವನ ಉಸಿರಿಂದ ಹೊರಬಂದ ಸ್ವರವೇ
ವಚನ.

ಕಿರಣಗಳು ಬಸವಣ್ಣ ವಚನಗಳ ಹಿರಿಮೆಯ ಅರುಮಿದಂತೆ ಅರಿವು ಬೆಳಗಿನ ಚೈತಾನಂದದ ಬೆಳಕು ಹೊಮ್ಮಿ ನಿತ್ಯ ಪರಿಪೂರ್ಣ ಜ್ಯೋತಿಯು ಕಂಗೊಳಿಸಿತು. ಕಲ್ಯಾಣದ ಮೂಲೆ ಮೂಲೆಯಲ್ಲೂ ಶ್ರೀ ಗುರು ನೀ ನಮಗೆ ಭಂಡಾರಿ ಬಸವಣ್ಣ, ದೀಕ್ಷಾಗುರು ನೀ ನಮಗೆ ಶರಣಸುತ ಬಸವಣ್ಣ, ರಕ್ಷಾಗುರು ನೀ ನಮಗೆ ಸಂಗನ ಬಸವಣ್ಣ, ಶಿವಯೋಗ ಚೈತನ್ಯ ಅರುಹಿದವ ನೀನಣ್ಣ, ಬಸವಣ್ಣ ತ್ಯಾಗ ಗುರು ನೀ ನಮಗೆ ಭಕ್ತಿಪ್ರಿಯ ಬಸವಣ್ಣ, ಭವರೋಗಹರ ನೀ ನಮಗೆ ಎದೆಯೊಲವ ಬಸವಣ್ಣ, ಶರಣು ನಾ ನಿಮಗೆ ಎದೆಯೊಲವ ಬಸವಣ್ಣ. ಹುಚ್ಚು ಹೊಳೆಯಾಗಿ ಬಸವ ಭಕ್ತಿ ವಿಜೃಂಭಿಸುತ್ತಿತ್ತು. ಎಲ್ಲರೂ ಒಂದಾಗಿ ಸೇರಿ ಸಾಮೂಹಿಕ ಸ್ತುತಿಗಾನದಲ್ಲಿ ಬಸವ ನಾಮ ಸುದೆಯನ್ನು ಇಂತು ಹರಿಸುತ್ತಿದ್ದರು. ಬಸವಾ ಶರಣು ಎಂದರೆ ಪಾಪವು ಕ್ಷಯಿಸುತ್ತದೆ, ಪರಮ ಪಾವನತ್ವ ಮೈದುಂಬುತ್ತದೆ, ಪ್ರತ್ಯಕ್ಷ ಸುಖದ ಅನುಭೂತಿ, ಭವರೋಗ ನಾಶ, ಭಕ್ತಿವರ್ಧನ, ಬಂಧಮೋಚನೆ, ಸಕಲ ಸೌಭಾಗ್ಯ ಪ್ರಾಪ್ತಿ, ನಿನ್ನನ್ನು ನೆನೆದಂತೆ ಮನದ ಸಂಪ್ರೀತಿ ಮೆರೆಯುತ್ತದೆ, ಪರಮ ಸಂಪದ ದೀಕ್ಷೆ ಪ್ರಾಪ್ತಿ, ವಾಕ್ಸಿದ್ಧಿ ಸುಧಾಪಾನದಾನಂದವನ್ನು ಉಣಿಸುತ್ತದೆ, ಬುದ್ಧಿ ಬೆಳೆಯುತ್ತದೆ, ಶಿವನು ನೆಲೆಸಿದಂತಾಗುತ್ತದೆ, ಬಾಳ ಸೌಭಾಗ್ಯ ತುಂಬಿಕೊಳ್ಳುತ್ತದೆ. ವಚನಗಾನಾಮೃತ ಬಸವ ಸವಿಯಾಮೃತ ಕಲ್ಯಾಣದಲ್ಲೆಲ್ಲ ನಲ್ಲೆಯಾಡುತ್ತಿತ್ತು. ಗಾಳಿ ಸದ್ದಿಗೆ ಮುತ್ತನಿಕ್ಕಿ ತನು ಪುಳಕಗೊಂಡು ಹಿಗ್ಗಿ ಮೆರೆದಾಡತೊಡಗಿತು. ದಿನಗಳು ಉರುಳುತ್ತಿದ್ದವು. ಇದ್ದಕ್ಕಿದ್ದಂತೆ ಬರಸಿಡಿದು ಬಡಿಯಿತು. ಅಣ್ಣ ತೊರೆದರಂತೆ ಮಂತ್ರಿ ಪದವಿಯ, ಬಸವಣ್ಣನಿಲ್ಲ ದಂಡಾಧಿಕಾರಿಯಾಗಿ, ಶರಣ ಸಂಗ ಬಿಡಲಲ್ಲದ ಅಣ್ಣನನ್ನು ದೊರೆ ಬಿಜ್ಜಳ ಅಧಿಕಾರ ಮುಕ್ತರಾಗಿಸಿಹರು. ಪದವಿ ಬೇಕೋ ಜಂಗಮನೇಹ, ಬೇಕೋ ಎಂಬ ಎದೆಯಿರುವ ಮಾತಿಗೆ ಶರಣ ಜಂಗಮರ ಸಂಘ ಬದುಕ ಸೌಭಾಗ್ಯದ ಹೊರತಾಗಿ ಬೇರೇನೂ ಬೇಡ. ನನ್ನ ಜೊತೆಯಲ್ಲಿ ಅವರು, ಅವರ ಜೊತೆಯಲ್ಲಿ ನಾನು. ಇರಬಾರದೆಂದಿದ್ದರೆ ನನಗೆ ಯಾವ ಅಧಿಕಾರವೂ ಬೇಡವೆಂದು ಬಿಟ್ಟು ಬಂದರಂತೆ. ಹಾರುವರು ನಾಯಕರು ಕೂಡಿ ಸಂಚು ಮಾಡಿ ತಪ್ಪಿಸಿದರಂತೆ ಅಣ್ಣನ ಅಧಿಕಾರವನ್ನು. ತರತರದ ಮಾತುಗಳು ಬಗೆ ಬಗೆಯ ರೂಪದಲ್ಲಿ ಮೇಲ್ಬಂದು ಹರಡಿ ಪಲ್ಲವಿಸುತ್ತಿದ್ದಂತೆ. ಶರಣತ್ವಕ್ಕಿರದ ಅಧಿಕಾರದಂತಸ್ತು ಬೇಡವೆನಗೆ ಎನ್ನುತ್ತಾ ಬರಿಗಾಲಿನಲ್ಲಿ ನಡೆದು ಮಹಾಮನೆಯತ್ತ ತೆರಳಿದರಂತೆ ಅಣ್ಣನವರು ಎಂಬ ಮತ್ತೊಂದು ಸುದ್ದಿಯು ಮೇಲೆದ್ದಿತು. ಆಲಿಸಿದ ಎಲ್ಲರೂ ತಳಮಳಕ್ಕೆ ಸಿಲುಕಿದರು, ಕಳವಳಕ್ಕೆ ಒಳಗಾದರು. ಒಬ್ಬೊಬ್ಬರೇ ಅನುಭವ ಮಂಟಪದೆಡೆ ಧಾವಿಸಿದರು. ಶರಣರೆಲ್ಲರಲ್ಲಿ ಬೆರಗು. ಕಾಯಕ ದಾಸೋಹದಲ್ಲಿ ಬದುಕಿನಾನಂದ ಕಾಣುತ್ತಿದ್ದ ನಮಗೆಂತಹ ಆಘಾತ ಎಂದು ನೊಂದರು. ಸಮಯ ಉರುಳುತ್ತಿದ್ದಂತೆ ಮಹಾಮನೆಯಲ್ಲಿ ಜನಜಂಗುಳಿ. ಹಿರಿಯರಾದ ಮಾಚಯ್ಯ, ಚೌಡಯ್ಯ ಮೊದಲಾದವರು ತಲೆಬಾಗಿಲಲ್ಲೇ ನಿಂತು ಸಮಾಧಾನಿಸುತ್ತಿದ್ದರು. ಆದರೆ ಮಾತೆಲ್ಲವೂ ಬಿರಿದ ಶರದಿಗೆ ಸುರಿದ ಹಿಡಿ ಸಕ್ಕರೆಯಂತಾಯಿತು. ವಿಷಯ ತಿಳಿದಂತೆ ಬಸವಣ್ಣ ಧಾವಿಸಿ ಬಂದರು. ಆಕ್ರೋಶ ಭರಿತ ಶರಣ ಸಮೂಹಕ್ಕೆ ಕರಮುಗಿದು, ನೇಹಿಗರೆ ಸೈರಿಸಿರಿ. ಆಕ್ರೋಶ ಅನಗತ್ಯ, ನಡೆಯಬಾರದ್ದು ನಡೆದಿಲ್ಲ. ರಾಜಕಾರಣದಲ್ಲಿ ಸಹಜವಿದು. ಅರಸರ ಇಚ್ಛೆಯನ್ನು ಅರಿತು ನಾನೇ ಮುಂದಾಗಿ ಕೊಟ್ಟ ಪದವಿಯನ್ನು ಅವರಿಗೇ ಹಿಂದಕ್ಕೆ ಕೊಟ್ಟು ಬಂದೆ. ನಿಮ್ಮೆಲ್ಲರ ಸೇವೆಗೆ ಉಪಯೋಗಕ್ಕೆ ಬಾರದ ಅವಕಾಶ ನನ್ನ ಬಾಳಿಗೆ ಶೂಲ ಎಂದರಿತು. ನಿಮ್ಮೆಲ್ಲರ ಒಡನಿರಲು ಅಧಿಕಾರ ತ್ಯಜಿಸಿ ಬಂದಿರುವೆ. ಮತ್ತೆ ಸಮಾಧಾನ ಚಿತ್ತದಲ್ಲಿ ಇಂತು ಸಮಾಧಾನಿಸಿದರು. ನಮಗೆ ರಾಜನೇ ಪ್ರತ್ಯಕ್ಷ ದೈವ. ನನ್ನನ್ನು ಈ ತನಕ ಬಿಜ್ಜಳ ಅರಸರು ತಮ್ಮ ಆತ್ಮ ಎಂದೆಣಿಸಿ ಪ್ರೀತಿ ತೋರಿದ್ದರು, ಬೆಳೆಸಿದ್ದರು. ನೀವು ಅವರನ್ನು ಎಂದೂ ದೂಷಿಸಬಾರದು. ದ್ವೇಷ ವೈಯಕ್ತಿಕವಾಗಬಾರದು. ಆಡಳಿತದಲ್ಲಿ ಯಾವುದು ಒಳಿತು, ಯಾವುದು ಕೆಡುಕು ಎಂಬುದನ್ನು ರಾಜ್ಯವನ್ನಾಳುವವರು ಸ್ಪಷ್ಟವಾಗಿ ಅರಿತಿರುತ್ತಾರೆ. ಅಧಿಕಾರ ಎಂಬುದು ನೀರ ಮೇಲಿನ ಗುಳ್ಳೆ. ನಾವು ಅಧಿಕಾರಾಕಾಂಕ್ಷಿಗಳಾದರೆ ಈ ಜಗದಲ್ಲಿ ಬೆಳಗಿ ಬಾಳಲು ಸಾಧ್ಯವೇ ಇಲ್ಲ. ರಾಜಕಾರಣಕ್ಕೆ ನನ್ನ ಬದುಕು ಮೀಸಲು ಆಗಬಾರದೆಂದು ನಿರ್ಧರಿಸಿದ ಕಾರಣವೇ ಅಧಿಕಾರ ಮೋಹಕ್ಕಿಂತ ಶರಣ ಸತ್ಸಂಗವೇ ಹಿತವೆಂದು ಊಹಿಸಿ ಕೆಲಸ ಬಿಟ್ಟು ಬಂದೆ. ಪ್ರಳಯವಾಗಿದೆ ಎಂದು ಬೆದರದಿರಿ. ಕಾಡ್ಗಿಚ್ಚಿನ ಮಹಾಪೂರ ಉಕ್ಕುಕ್ಕಿ ಬರುತ್ತಿದೆ ಎಂಬಾತಂಕ ತಾಳದಿರಿ. ಅಧಿಕಾರದಲ್ಲಿಯೇ ಬದುಕಿನೆಲ್ಲ ಸೌಭಾಗ್ಯ ಇರುವುದು ಎಂಬ

ಕಣ್ಣ ಪಟ್ಟಿಯನ್ನು ಕಳಚಿರುವೆ. ಬಂಧುಗಳೇ, ನಮ್ಮಿ ಬದುಕಿನಲ್ಲಿ ಯಾವುದು ಶಾಶ್ವತವಲ್ಲ. ನಾವು ನಂಬಿಕೆಯನ್ನು ಇಡಬೇಕಾದುದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಮಾತಿನಲ್ಲಿ. ಸಂಪಾದನೆಗಿಂತಲೂ ಸಂವೇದನೆಯೇ ಮುಖ್ಯ. ನಾನು ನಿಮ್ಮವನು, ನಿಮ್ಮ ಹೊರತಾದ ಬೇರಾವ ಭಾಗ್ಯವೂ ನನಗೀ ಧರೆಯಲ್ಲಿ ಬೇಡ. ನಾವೆಲ್ಲರೂ ಸದಾ ಒಂದಾಗಿರೋಣ, ನಾವೆಲ್ಲರೂ ಒಂದೇ ಎಂಬ ಮಮತೆಯಲ್ಲಿರೋಣ. ನಿಮ್ಮ ಒಡನಾಡಿಯಾಗಿದ್ದು ಸದಾ ನಿಮ್ಮೆಲ್ಲರ ಜೊತೆಯಲ್ಲಿ ನಿಮ್ಮವನೇ ಆಗಿರಬೇಕೆನ್ನುವ ಮನೋಭಾವ ನನ್ನದು. ಆದರೆ ಅಧಿಕಾರ ಹೋಗಿದೆ ಎಂಬ ಕಾರಣವನ್ನು ಮುಂದಿಟ್ಟು ಚೀರಿ ಚೀತ್ಕಾರ ಮಾಡಿ ಮನದ ಶಾಂತಿಯನ್ನು ಕುಲಗೆಡಿಸಬೇಡಿ. ನೆನಪಿನಲ್ಲಿಡಿ, ನಾವೆಲ್ಲರೂ ಶರಣಕುಲದವರು. ಬಂಧುಗಳೇ, ನನ್ನಲ್ಲಿ ಪ್ರೀತಿ ಇದ್ದರೆ, ನಂಬಿಕೆ ಇದ್ದರೆ ನೀವೆಲ್ಲರೂ ನನ್ನ ಮಾತಿನನುಸಾರ ನಡೆಯಲೇಬೇಕು. ಮನದ ಉಮ್ಮಳವ ತೊರೆದು ಬಿಡಿ. ತೊರೆದಂತೆ ಎಲ್ಲರ ಮನವನ್ನು ನೀವು ಬೆಳಗಬಲ್ಲಿರಿ. ನಿಮ್ಮೆಲ್ಲರ ಅಳಲಿಗೂ ಮಿಗಿಲಾದುದು ಶರಣರೊಡ ನಾನಿರಬಾರದು ಎಂಬ ನಮ್ಮಿ ರಾಜ್ಯದ ಹಲವು ಅಧಿಕಾರಿಗಳ ಆಗ್ರಹ ನುಡಿ. ನಾವು ಶರಣ ಧರ್ಮೀಯರಾಗಬಾರದು ಎಂಬ ಅವರ ಮನೋಧರ್ಮ. ನಾವೆಲ್ಲರೂ ಹಿಂದಿನಂತೆಯೇ ಇಂದು ಮುಂದು ನಾವೆಲ್ಲರೂ ಒಂದೇ ಒಲವಿನೆದೆಯಲ್ಲಿ ಜೊತೆಯಾಗಿರೋಣ. ನಿಮಗೆ ರಾಜ್ಯಾಧಿಕಾರಿ ಬಸವಣ್ಣ ಬೇಕು, ಶರಣ ಧರ್ಮಾನುಯಾಯಿ ಬಸವ ಬೇಕು ಎಂಬುದನ್ನು ನೀವೇ ನಿರ್ಧರಿಸಿ. ನನಗೆ ನನ್ನೆಲ್ಲ ಆಕ್ರೋಶ ಆತಂಕ ಅಡೆತಡೆಗಳನ್ನು ಮರೆಯಲು ಸಾಧ್ಯವಾಗುವುದು ನಿಮ್ಮೊಲವ ಹರಕೆ ಮತ್ತು ನಿಮ್ಮೆಲ್ಲರ ನಡೆನುಡಿಯಿಂದ ಮಾತ್ರ. ನಾನೀಗ ಮರವನ್ನು ತಬ್ಬುವ ಬಳ್ಳಿ. ಆ ಮರ ನೀವೆಲ್ಲರೇ ವಿನಃ ಅಧಿಕಾರವಲ್ಲ. ನಿಮ್ಮೆದೆಯಲ್ಲಿ ಒಂದು ಒಲವ ಜಾಗವನ್ನು ನನಗಾಗಿ ಮೀಸಲಿಡಿ. ನಾವು ಬಸವನನ್ನು ಪ್ರೀತಿಸಿದ್ದು ಅವನಿಗಿದ್ದ ಅಧಿಕಾರದ ಕಾರಣಕ್ಕೆ ಎಂಬುದು ಯಾರ ಮನದಲ್ಲೂ ಸುಳಿದು ಬೆಳೆದು ಹರಳದಂತೆ ಪ್ರಜ್ಞಾವಂತಿಕೆ ಬೆಳೆಸಿಕೊಳ್ಳಿ. ನಮಗೆ ಬಸವಣ್ಣ ಬೇಕೇ ವಿನಃ ಅವನ ಸ್ಥಾನಮಾನವಲ್ಲ ಎಂಬುದು ನಿಮ್ಮೆಲ್ಲರ ಮನದಿಷ್ಟ ಲಿಂಗವಾಗಿರಲಿ. ಬಸವಣ್ಣ ಸಾಮ ದಾನ ಭೇದ ದಂಡದ ವಿನಯವಂತಿಕೆಯ ನುಡಿಮುತ್ತುಗಳಿಂದ ಎಲ್ಲರ ಆಕ್ರೋಶವನ್ನು ತಣಿಸಿದರು. ಒಳ್ಬಾಳ ಬದುಕೇ ಬಂಗಾರ ಎಂದು ಎಲ್ಲರನ್ನು ಅವರವರ ಮನೆಯ ಕಡೆ ಕಳುಹಿಸಿದರು. ಮೇಲ್ಬಂದ ಚಂದಿರನು ತುಂಬು ಚಲು ನಗೆಯ ಬೀರಿ, ಯಾರಿಲ್ಲವಿ ಜಗದಿ ಬಸವಣ್ಣನಂಥವರು, ಪುಂಗಿಯಾಗುವ ನವನು ಹೆಡೆತೆರೆದ ಹಾವಿಗೆ, ಮೀರಿ ನಡೆಯದು ಅವನ ಇಚ್ಛೆಯನು ಅದು, ತಪಕೆ ಚಿತ್ತವ ತೆತ್ತ ನಿದ ಶರಣ ನಿವ ಎಂಬ ಆಮೋದವನ್ನು ತೋರಿ ಎಲ್ಲರ ಮನವ ತಣಿಸಲು ಮುಂದಾದರು.

0: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶ ಭಾಗ 8 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಮತ್ತು ವೃದ್ಧಾಪ್ಯದಲ್ಲಿ ಆರೋಗ್ಯಕರ ಜೀವನವನ್ನು ಕುರಿತು ಸರ್ಗೂರು ತಾಲೂಕಿನ ಹೂವಿನಕೊಳ್ಳದ ಶ್ರೀಯುತ ದೊಡ್ಡಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರು

0: ಇದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
1: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
0: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
1: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಮಾಜ ಸೇವೆ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಕೂರು ತಾಲೂಕಿನ ಹೂವಿನಕುಳ ಗ್ರಾಮದ ಶ್ರೀಯುತ ದೊಡ್ಡಯ್ಯರವರು. ಕಿಳುಗರೆಯವರು ವಿಶೇಷವಾಗಿ ಒಂದು ಸಾಮಾಜಿಕ ಕಳಕಳಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು, ಇಂದಿಗೂ ಸಾಮಾಜಿಕ ಕಳಕಳಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಬೇರೆ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ಅದರಲ್ಲಿ ಒಂದು ತೃಪ್ತಿಯನ್ನ ಕಾಣ್ತಾ ಇರುವಂತಹ ವ್ಯಕ್ತಿ ಅಂದ್ರೆ ತಪ್ಪಾಗ್ಲಾರ್ದು. ಈ ನಿಟ್ಟಿನಲ್ಲಿ ಅವರ ಒಂದು ವಿಶೇಷ ಪರಿಚಯವನ್ನ, ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ಅವರಿಂದಲೇ ಕುರಿತು ಪರಿಚಯವನ್ನ ಕೂಡ ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ತೆ.
2: ತುಂಬಾ ಖುಷಿ ಆಯ್ತು ನಿಮ್ಮ ಸಾಮಾಜಿಕ ಕಳಕಳಿ ಮತ್ತು ನಿಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋದು. ಈ ವಯಸ್ಸಲ್ಲೂ ಕೂಡ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ಇನ್ನಷ್ಟು ಜನರಿಗೆ ಇದು ಸ್ಫೂರ್ತಿ ಕೂಡ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವವರಿಗೆ ಒಂದು ಕಿರು ಪರಿಚಯವನ್ನ ಮಾಡಿಕೊಡಿ. ನಿಮ್ಮ ಹೆಸರೇನು, ಯಾವ ಊರಿಂದ ಬಂದಿರೋದು?
3: ನಾನು ದೊಡ್ಡಯ್ಯ ಉಣ್ಕೊಳ ಅಂತೇಳಿ. ನನಗೆ ವಯಸ್ಸು ಬಂದು 67 ವರ್ಷ, ಮತ್ತೆ ವಿದ್ಯಾಭ್ಯಾಸ BA 1981-82 ಸಾಲಲ್ಲಿ BAನ MFC ಕಾಲೇಜ್ ಹುಸೂರಿನಲ್ಲಿ ಮುಗಿಸಿದೆ. ನಂತರ ಸಾರ್ವಜನಿಕ ಸೇವೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ತನ್ನ ಉದ್ಯೋಗನ ಬಿಟ್ಟು ಸಾರ್ವಜನಿಕ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಬಗ್ಗೆ ಮತ್ತು ವ್ಯವಸಾಯದ ಬಗ್ಗೆ ಅಡ್ವೈಸ್ ಮಾಡಿ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಸಾರ್ವಜನಿಕರಿಗೆ ಸಹಾಯ ಮಾಡ್ತಾ ನನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ನನ್ನ ದೃಷ್ಟಿದೋಷದ ಅಭಾವದಿಂದ ಸರ್ಗೂರಲ್ಲಿರುವ ವಿವೇಕಾನಂದ ಹಾಸ್ಪಿಟ್ಲಲ್ಲಿ ಕಣ್ಣಿನ ಚಿಕಿತ್ಸೆ ಪಡೆಯಲು ನಾನು ದಾಖಲಾಗಿದ್ದೆ. ನಿಮ್ಮಲ್ಲಿರ್ತಕ್ಕಂಥದ್ದು ಏನು, ನಿಮ್ಮ ನಡೆ ನುಡಿಗಳ ಬಗ್ಗೆ ಮತ್ತು ನಿಮ್ಮ ಈ ಹಾಸ್ಪಿಟ್ಲ್ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅಂತ ಕೇಳಿದಾಗ ಹೇಳಕ್ಕೆ ಸಂದರ್ಶಕ ನಿಂತಿದ್ದಾರೆ. ಈ ಹಾಸ್ಪಿಟ್ಲ್ ಉತ್ತಮವಾದಂಥ ಸೇವೆಯನ್ನು ಸಲ್ತಾ ಇದ್ದಾರೆ.

0: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಮತ್ತು ವೃದ್ಧಾಪ್ಯದಲ್ಲಿ ಆರೋಗ್ಯಕರ ಜೀವನವನ್ನು ಕುರಿತು ಸರ್ಗೂರು ತಾಲೂಕಿನ ಹೂವಿನಕೊಳ ಗ್ರಾಮದ ಶ್ರೀಯುತ ದೊಡ್ಡಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.
1: ನಿಮ್ಗೆ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ.
3: ನಿಮಗೆ ತಿಳಿಸಾ, ಪ್ರಪಂಚಂಲೋನ ಅನೇಕ ಅಭಿವೃದ್ಧಿ ಚೆಂದಿನ ದೇಶಾಲ್ಲೋ ಉಚಿತ ವೈದ್ಯಂ ಎಪ್ಪಟಿಕೇ ಒಕ ಕಲ. ಭಾರತ್ ಲೋ ಇದು ಪ್ರತಿ ಪೌರುಡಿಕಿ ಲಭಿಸಿನ ಹಕ್ಕು. 60 ಕೋಟ್ಲಕು ಪೈಗಾ ಪ್ರಜಲಕು 5 ಲಕ್ಷಲ ವರಕು ವಿಲುವೈನ ಚಿಕಿತ್ಸನು ಆಯುಷ್ಮಾನ್ ಭಾರತ್ ಉಚಿತಂಗಾ ಅಂದಿಸ್ತುಂದಿ. 19,000 ಪೈಗಾ ಜನ ಔಷಧಿ ಕೇಂದ್ರಾಲು 90% ವರಕು ತಕ್ಕುವ ಧರಲಕೇ ಮಂದುಲನ ಅಂದಿಸ್ತುನ್ನಾಯಿ.
4: ಕಿಸಿ ಏಕ್ ವ್ಯಕ್ತಿ ಕಿ ಜಮೀನ್, ಘರ್, ಗಹನೆ ಯಾ ದೂಸರಾ ಕೋಯಿ ಸಾಮಾನ್ ಬಿಮಾರಿ ಕೆ ಖರ್ಚ ಮೇ ಬಿಕನೆ ಸೇ ಬಚಾ ಹೈ, ಗಿರ್ವಿ ರಖನೆ ಸೇ ಬಚಾ ಹೈ, ತೋ ಯೇ ಆಯುಷ್ಮಾನ್ ಭಾರತ್ ಕಿ ಬಹುತ್ ಬಡಿ ಸಫಲತಾ ಹೈ.
3: 12 ಸಂವತ್ಸರಾಲ ವಿಶ್ವಾಸಂ, ಅಭಿವೃದ್ಧಿ, ಪ್ರಜಾ ಸಂಕ್ಷೇಮ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನ ಗಂಧರ್ವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಿನ್ನೆ ನಾವು ನೋಡಿದಂತಹ ಮುಕ್ತಕದಲ್ಲಿ ಡಿವಿಜಿಯವರು ಬಳಸಿದಂತಹ ಉದಾಹರಣೆ ಮತ್ತು ಅವ್ರು ಹೇಳಿದಂಥ ಒಂದು ಮಾತು ಮತ್ತೆ ಮೆಲುಕು ಹಾಕ್ಕೊಳ್ಳುವಂಥದ್ದು ಮುಖ್ಯ ಅಂತ ಅನಿಸುತ್ತೆ. ಪ್ರೀತಿ ರೋಷಗಳನ್ ಅವನ್ ಅಳೆವನೇನ್, ಅವ್ಯಕ್ತ ಚೇತನವನ್ ಅರಿವನೇನ್ ಮಂಕುತಿಮ್ಮ ಅಂತ. ನಿನ್ನೆ ನಾವು ಚರ್ಚೆ ಮಾಡ್ದಂಗೆ ಅನುಭವ ವೇದ್ಯವಾದಂತಹ ಭಾವನೆಗಳನ್ನು ನಾವು ಅಳಿಯೋದಕ್ಕಾಗಲ್ಲ, ಕೆಜಿ ಲೀಟರ್ ಗಟ್ಟಲೆ ಅಂತ ಅಳಿಯೋದಕ್ಕಾಗೋದಿಲ್ಲ. ಅನುಭವದಿಂದ ಮಾತ್ರವೇ ಅದನ್ನು ನಾವು ತಿಳ್ಕೊಳ್ಬೇಕು ಅಂತ. ನಿನ್ನೆ ನಾನು ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದೆ, ಈಗ ಸಂಬಂಧಗಳನ್ನು ಕೂಡ ನಾವು ನಮ್ಮದೇ ಆದಂಥ ರೀತಿಗಳಲ್ಲಿ ಅಳೆಯೋದಕ್ಕೆ ಪ್ರಾರಂಭ ಮಾಡಿದ್ದೀವಿ, ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ಕುಟುಂಬಗಳಲ್ಲಿ ಆಗುವಂಥ ಕೆಲವು ವೈಮನಸ್ಯದ ಸ್ಥಿತಿಗಳನ್ನು ಕೂಡ ನಾನು ಉಲ್ಲೇಖ ಮಾಡಿದ್ದೆ. ಈ ರೀತಿಯ ಅಳತೆಗೆ ಮಾರು ಹೋಗೋದ್ರಿಂದಲೇ ಎಷ್ಟೋ ಸರ್ತಿ ಆಗುತ್ತೆ ಅಂತ. ಆಸ್ತಿ ವಿಚಾರದಲ್ಲಾಗ್ಬೋದು, ಸಂಪಾದನೆ ಯಾರಿಗೆ ಎಷ್ಟಾಗ್ತಾ ಇದೆ ಅನ್ನೋದರಲ್ಲಾಗ್ಬೋದು, ಕೊಡು ತಗೊಳ್ಳೋಂಥ ಸಂದರ್ಭಗಳಲ್ಲಿ ಯಾರಿಗೆ ಎಷ್ಟು ಕೊಡ್ತೀವಿ, ಯಾರಿಂದ ಎಷ್ಟು ತಗೊಂಡಿದ್ದೀವಿ ಅನ್ನೋಂಥದ್ರ ಬಗ್ಗೆ ಇರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ಅನುಭವ ವೇದ್ಯವಾದಂತಹ ಅವ್ಯಕ್ತ ಅಂತ ಅನ್ನಿಸುವಂತಹ ಪ್ರೀತಿ ವಿಶ್ವಾಸ ಬಾಂಧವ್ಯಗಳಿಗೆ ಬದಲಾಗಿ ನಾವು ಅಳಿಯಬಹುದಾದಂಥ ದುಡ್ಡು ಆಸ್ತಿಗಳನ್ನೇ ಆಧಾರವಾಗಿಟ್ಕೊಂಡು ಕೆಲವು ತೀರ್ಮಾನಗಳನ್ನು ತೊಗೊಂಡ್ಬಿಡ್ತೀವಿ, ಸಂಬಂಧಗಳನ್ನು ಕಡಿದ್ಕೊಂಡ್ಬಿಡ್ತೀವಿ. ಇವತ್ತಿನ ದಿನದಲ್ಲಾಗ್ತಾ ಇರುವಂಥ ಇನ್ನೊಂದು ಮುಖ್ಯ ವಿದ್ಯಮಾನ ಅಂತಂದರೆ ಬದುಕು ಸಂಕೀರ್ಣವಾಗ್ತಾ ಹೋಗ್ತಾ ಇದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲೂ ಜೀವನ ಶೈಲಿ ಬದಲಾಗ್ತಾ ಇದೆ, ನಗರ ಪ್ರದೇಶಗಳಲ್ಲೂ ಕೂಡ ಜೀವನ ಶೈಲಿ ಬದಲಾಗ್ತಾ ಇದೆ. ಯುವಕ ಯುವತಿಯರ ವಿದ್ಯಾಭ್ಯಾಸದ ಮಟ್ಟ ಹೆಚ್ಚಾಗ್ತಾ ಇದ್ದಂಗೆ ಅವರಿಗೆ ಸಿಕ್ಕುವಂಥ ಉದ್ಯೋಗಾವಕಾಶಗಳು ಕೂಡ ಎಷ್ಟೋ ರೀತಿಯಲ್ಲಿ ಬದಲಾಗ್ತಾ ಇದೆ. ಒಂದು ವರ್ಗದ ಉದ್ಯೋಗಾವಕಾಶಗಳು ಜನರಿಗೆ ಅತಿ ಹೆಚ್ಚಿನ ಹಣದ ಒಂದು ಅವಕಾಶ, ಹಣವನ್ನು ಗಳಿಸುವಂಥ ಅವಕಾಶವನ್ನು ಕೊಟ್ಬಿಡ್ತಾ ಇದೆ. ಅದರ ಸಕಾರಾತ್ಮಕವಾದಂಥ ಉಪಯೋಗಗಳು ನಮಗೆ ಗೊತ್ತು. ದುಡ್ಡಿಂದ ನಾವು ಬಹುಶಃ ಸಂತೋಷವಾಗಿರ್ಬೋದು, ಸುಖವಾಗಿರ್ಬೋದು ಅಂತ ಅಂದ್ಕೊಳ್ತೀವಿ. ಆದರೆ ಅದೇ ರೀತಿಯಲ್ಲಿ ನಾವು ನೋಡ್ತಾ ಇರೋವಂಥ ಇನ್ನೊಂದು ವಿದ್ಯಮಾನ ಏನಂದರೆ, ಹೀಗೆ ನಾವು ಅಳಿಯೋದಕ್ಕೆ ಸಿಕ್ಕುವಂಥ ದುಡ್ಡಿರ್ಬೋದು, ಮನೆ ಇರ್ಬೋದು, ಬೇರೆ ಬೇರೆ ಸೌಲಭ್ಯಗಳಿರ್ಬೋದು, ಅದಕ್ಕೆ ಮಾರು ಹೋಗಿ ಆಂತರಿಕವಾದಂಥ ಭಾವನೆಗಳನ್ನು ಗೌಣವಾಗಿಸ್ತಾ ಇರುವಂಥ ಸನ್ನಿವೇಶಗಳು ಅನೇಕ ಕಾಣಿಸ್ತಾ ಇವೆ. ಎಷ್ಟೋ ಮನೆಗಳಲ್ಲಿ ಮೊದಲೇ ವಿಭಕ್ತವಾದಂಥ ಕುಟುಂಬಗಳು ಈ ರೀತಿಯ ಗಣನೆಯಿಂದಾಗಿ ಮತ್ತಷ್ಟು ವಿಭಜನೆಗೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ಇರೋ ರೀತಿಯ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಡಿಂಕ್ಸ್ ಅಂತ ಒಂದು ಪದ ಉಪಯೋಗಿಸ್ತೀವಿ, ಡಬಲ್ ಇನ್ಕಮ್ ನೋ ಕಿಡ್ಸ್ ಸಿಂಡ್ರೋಮ್ ಅಂತ. ಅಂದರೆ ಗಂಡ ಹೆಂಡತಿ ಇಬ್ಬರು ದುಡಿತಾರೆ, ಇಬ್ಬರು ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲೋ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಇಬ್ಬರಿಗೂ ಕೈ ತುಂಬ ಸಂಬಳ, ಆದರೆ ಮಕ್ಕಳಿಲ್ಲ ಇನ್ನು, ಸೊ ಅಷ್ಟೊಂದು ದುಡ್ಡು ಏನು ಮಾಡೋದು. ಸೊ ಹಾಗೆ ಇವತ್ತಿನ ಯುವಜನರಲ್ಲಿ ಬೇರೆ ಬೇರೆ ವ್ಯಸನಗಳಿಗೆ ತುತ್ತಾಗುವಂಥ ಒಂದು ಇದನ್ನು ನಾವೇನು ನೋಡ್ತಾ ಇದ್ದೀವಿ. ಅದಕ್ಕೆ ಒಂದು ಕಾರಣ ಈ ರೀತಿಯ ಅಳಿಯಬಹುದಾದಂಥ ಸೌಲಭ್ಯಗಳು ಮತ್ತು ಪರಿಕರಗಳ ಬಹಳ ಸುಲಭವಾದಂಥ ಲಭ್ಯತೆ. ಅದು ಬರ್ತಾ ಇದ್ದಂಗೆ ಭಾವನೆಗಳಿಂದ ನಮ್ಮನ್ನು ಅದು ದೂರ ತಗೊಂಡು ಹೋಗ್ತಾ ಇದೆ. ಅಂತಹ ಒಂದು ಕುಟುಂಬದಲ್ಲಿ ಒಂದು ಮಗು ಆಯಿತು ಅಂತ ಅಂದ್ಕೊಳ್ಳೋಣ. ಆ ಮಗುವಿಗೆ ತಂದೆಯೂ ಕೆಲಸಕ್ಕೆ ಹೋಗ್ತಾರೆ, ತಾಯಿನೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಇಬ್ಬರೂ ಬ್ಯುಸಿ, ಇಬ್ಬರಿಗೂ ಕೈ ತುಂಬ ಸಂಬಳ. ಸೊ ಅವ್ರಿಗೆ ಒಂದು ರೀತಿಯ ಗಿಲ್ಟ್ ಕಾಂಪ್ಲೆಕ್ಸ್ ಅಂತೀವಿ, ಅದು ಕಾಡಕ್ಕೆ ಶುರುವಾಗ್ಬಿಟ್ಟು ನಾವು ನೋಡಿರುವಂಥ ಒಂದು ಪರಿಸ್ಥಿತಿ ಹೇಗಾಗುತ್ತೆ ಅಂತಂದರೆ, ಮಗುವಿನ ಜೊತೆ ನಾನು ಪ್ರೀತಿಯಿಂದ ಸಮಯ ಕಳೆಯೋಕ್ಕೆ ಸಾಧ್ಯ ಆಗ್ತಿಲ್ಲ, ಸೊ ಹಾಗಾಗಿ ವಾರಾಂತ್ಯದಲ್ಲಿ ವೀಕೆಂಡಲ್ಲಿ ನಮಗೆ ಸಮಯ ಸಿಕ್ಕತ್ತೆ, ಆ ಸಮಯದಲ್ಲಿ

0: ಮಗುವಿಗೆ ಏನೇನು ಬೇಕೋ ಏನೇನು ಬೇಡವೋ ಎಲ್ಲವನ್ನು ಕೊಂಡ್ಕೊಂಬಂದು ಮನೇಲಿ ತುಂಬಿಸ್ಬಿಡೋದು. ಎಲ್ಲ ಥರದ ಆಟದ ಸಾಮಾನುಗಳು, ಹತ್ತಾರು ಥರದ ಆಟದ ಸಾಮಾನುಗಳು ತೊಗೊಂಬಂದು ಮಗು ಮುಂದೆ ಸುರಿಯೋದು. ಯಾಕೆ? ಅದನ್ನು ನಾನು ಅಳತೆ ಮಾಡಬಲ್ಲೆ. ಇಷ್ಟು ಸಾವಿರ ರೂಪಾಯಿನ ಇಷ್ಟೊಂದು ಆಟಿಕೆಗಳನ್ನು ನಾನು ಮಗುವಿಗೆ ತಂದು ಕೊಟ್ಟಿದ್ದೇನೆ. ಸೊ ಹಾಗಾಗಿ ನಾನು ಮಗುವಿನ ಪ್ರೀತಿಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ. ಅವ್ಯಕ್ತವಾದಂತಹ ಅಂದರೆ ಅನುಭವ ವೇದ್ಯವಾಗಬೇಕಾದಂತಹ ಪ್ರೀತಿಗೆ ನಾವು ಈ ರೀತಿ ಅಳೆಯಬಹುದಾದಂಥ ವಸ್ತುಗಳನ್ನು ನಾವು ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಮಗುವಿಗೆ ನಿಜವಾಗ್ಲೂ ಆ ಥರದ ಆಟದ ಸಾಮಾನು ಮುಖ್ಯನೋ, ಅಥವಾ ತಂದೆ ತಾಯಿಯರ ಜೊತೆ ಕಳಿಬೇಕಾದಂಥ ಸಮಯ ಮುಖ್ಯನೋ? ಮಗುವನ್ನು ನಾವು ಕೇಳಲಿಲ್ಲ, ಬಹುಶಃ ಮಗುವನ್ನು ಕೇಳಿದರೆ ಬೇರೆನೇ ಹೇಳ್ತಿತ್ತೇನೋ. ಆದರೆ ತಂದೆ ತಾಯಿಯರ ಒಂದು ಅನಿವಾರ್ಯ ಸಂದರ್ಭಗಳು ಮತ್ತು ಅವರು ಬೆಳೆಸ್ಕೊಂಡು ಬಂದಿರುವಂಥ ಆಲೋಚನಾ ಸರಣಿ ಏನಿದೆ ಅದು ಈ ರೀತಿ ಅಳೆಯಬಹುದಾದಂಥದ್ದನ್ನೇ ಪ್ರಮುಖ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ವ್ಯಕ್ತಪಡಿಸಬೇಕಾದಂಥ ಭಾವನೆಗಳ ಲೋಕಕ್ಕೆ ತಮ್ಮನ್ನು ತಾವು ವಿದಾಯ ಹೇಳಿ, ತಮ್ಮನ್ನು ತಾವು ದೂರ ಇಟ್ಕೊಂಡು ಮಗುವಿನ ಜೊತೆ ಬೆಳೆಸ್ಕೊಳ್ಬೇಕಾದಂಥ ಸಂಬಂಧದ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಎಷ್ಟೋ ಸನ್ನಿವೇಶಗಳಲ್ಲಿ ಮಗುವಿನ ಭಾವನಾತ್ಮಕವಾದಂಥ ಬೆಳವಣಿಗೆ ಕುಂಠಿತವಾಗಕ್ಕೆ, ಅದನ್ನು ಎಮೋಷನಲ್ ಹೆಲ್ತ್ ಅಂತ ಹೇಳ್ತೀವಿ, ಬೌದ್ಧಿಕ ಬೆಳವಣಿಗೆ ಇಂಟೆಲೆಕ್ಚುಯಲ್ ಹೆಲ್ತ್, ಸಾಮಾಜಿಕ ಪ್ರಜ್ಞೆ, ನಾಲ್ಕಾರು ಜನರ ಜೊತೆ ಬೆರೆತು ಹೇಗೆ ವ್ಯವಹರಿಸಬೇಕು ಅಂತ ತಿಳ್ಕೊಳ್ಬೇಕಾದಂಥ ಜ್ಞಾನ, ಸೋಷಿಯಲ್ ಡೆವಲಪ್ಮೆಂಟ್. ಸೊ ಹೀಗೆ ಎಮೋಷನಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಇಂಟೆಲೆಕ್ಚುಯಲ್ ಗ್ರೋತ್, ಈ ಥರದ ವಿಚಾರಗಳು ಮಗುವಿಗೆ ಸಾಕಷ್ಟು ರೀತಿಯಲ್ಲಿ ಪರಿಪೂರ್ತಿ ಆಗದೇ ಇರೋದರಿಂದಲೇ ಅನೇಕ ಸಮಸ್ಯೆಗಳನ್ನು ನಾವೀಗ ಎದುರಿಸ್ತಾ ಇದ್ದೀವಿ. ಪ್ರಾರಂಭಿಕ ಹಂತದಲ್ಲಿ ಆ ಥರದ ಭಾವನೆಗಳ ಬುನಾದಿ ಬರಲಿಲ್ಲ ಅಂತಂದರೆ ಆಮೇಲಿಂದ ಅದನ್ನು ನಾನು ಬೆಳೆಸ್ಕೋತೀನಿ ಅಂತಂದರೆ ಸಾಧ್ಯವಾಗಲ್ಲ. ಸೊ ಇಲ್ಲಿ ಡಿ ವಿ ಜಿಯವರು ಮುಖ್ಯವಾಗಿ ಒಬ್ಬ ವಿಜ್ಞಾನಿ, ಭೌತ ವಿಜ್ಞಾನಿಯ ಉದಾಹರಣೆಯನ್ನು ಕೊಟ್ಟು ಅವನು ಬೇರೆ ಯಾವುದೋ ಒಂದು ಲ್ಯಾಬೊರೇಟ್ರಿನಲ್ಲೋ ಯಾವುದ್ರಲ್ಲೋ ಒಂದು ಮೆಷರ್ಮೆಂಟ್ ಮಾಡ್ತಾನೆ, ಅಷ್ಟು ಮಾತ್ರವೇ ಜೀವನವಲ್ಲ, ಅದು ಹೊರತಾಗಿಯೂ ಭಾವನೆಗಳ ಜೀವನ ಇದೆ ಅಂತ ಹೇಳಿರೋದನ್ನು ನಾವು ನಿತ್ಯ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಾವು ನಮ್ಮ ಅಳತೆಗಳು, ನಮ್ಮ ನಿತ್ಯ ಜೀವನದಲ್ಲಿ ಬರುವಂಥ ವಸ್ತುಗಳ ಒಂದು ಪ್ರಾಮುಖ್ಯತೆಗಳು ಅದನ್ನು ನಾವು ಎಷ್ಟರ ಮಟ್ಟಿಗೆ ಇಟ್ಟಿದ್ದೀವಿ, ಅದನ್ನೇ ನಾವು ಬುನಾದಿಯನ್ನಾಗಿಟ್ಕೊಂಡು ಸಂಬಂಧಗಳನ್ನು ನೋಡ್ತಾ ಇದ್ದೀವಾ, ಸಂಬಂಧಗಳನ್ನು ಬೆಳೆಸ್ಕೊಳ್ತಾ ಇದ್ದೀವಾ ಅನ್ನೋಂಥ ಒಂದು ಅಂತರೀಕ್ಷಣೆ ನಾವು ಮಾಡಿಕೊಳ್ಬೇಕಾಗತ್ತೆ. ಎಷ್ಟು ಬೇಗ ನಾವು ಈ ಬಾಹ್ಯ ಅಳೆಯಬಹುದಾದಂಥ ವಸ್ತುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ತಾ ಮನುಷ್ಯ ಸಂಬಂಧಗಳ ಬುನಾದಿಯನ್ನು ಬಲಪಡಿಸ್ತೀವೋ ಅಷ್ಟು ಬೇಗ ಸಮಾಜ ನಿಜಕ್ಕೂ ಸುಖಮಯವಾಗುತ್ತೆ, ಸಮೃದ್ಧವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 52 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹರಿಭಕ್ತಿ ಸಾರ, ಕೃಷ್ಣನ ದರ್ಶನ ಮತ್ತು ಅನನ್ಯ ಭಕ್ತಿ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹರಿಭಕ್ತಿ ಸಾರ, ಕೃಷ್ಣನ ದರ್ಶನ ಮತ್ತು ಅನನ್ಯ ಭಕ್ತಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ.

ಕೊಡಗಿನ ಸಮಾಜ ಮತ್ತು ಉಡುಪಿಯ ಶ್ರೀಕೃಷ್ಣ ಮಠದ ಪೂಜಾರಿಗಳು ಕನಕದಾಸರನ್ನು ಮಠದ ಒಳಗೆ ಸೇರಿಸಲು ಒಪ್ಪಲಿಲ್ಲ. ಕೆಳ ಜಾತಿಯವನಿಗೆ ಕೃಷ್ಣನ ದರ್ಶನ ಭಾಗ್ಯವಿಲ್ಲ, ಮಠದ ಒಳಗೆ ಪ್ರವೇಶವಿಲ್ಲ ಎಂದು ಅವರನ್ನು ಹೊರಗಟ್ಟಿದರು. ಬಾಡದ ಆದಿಕೇಶವನನ್ನೇ ತನ್ನ ಅಂತರಾತ್ಮದಲ್ಲಿ ಕಂಡ ಕನಕದಾಸರಿಗೆ ಈ ಭೇದ ಭಾವದಿಂದ ಬೇಸರವಾಗಲಿಲ್ಲ. ಬದಲಿಗೆ ಭಗವಂತನನ್ನು ಕಾಣಬೇಕೆಂಬ ಹಂಬಲ ಮತ್ತಷ್ಟು ತೀವ್ರವಾಯಿತು. ಅವರು ಮಠದ ಹಿಂಭಾಗದಲ್ಲಿದ್ದ ಒಂದು ಸಣ್ಣ ಗುಡಿಸಿನಲ್ಲಿ ಕುಳಿತು ತಂಬೂರಿ ಮೀಟುತ್ತಾ ಭಜನೆ ಮಾಡಲು ಆರಂಭಿಸಿದರು. ಮಳೆ ಗಾಳಿ ಬಿಸಿಲು ಎನ್ನದೆ ದಿನಗಟ್ಟಲೆ ಕಣ್ಣೀರು ಹಾಕುತ್ತಾ ಕೃಷ್ಣನನ್ನು ಆರಾಧಿಸಿದರು. ಅವರ ಭಕ್ತಿಗೆ ಕರಗಿದ ಉಡುಪಿಯ ಕೃಷ್ಣ ಮಠದ ಗರ್ಭಗುಡಿಯ ಗೋಡೆಯನ್ನೇ ಸೀಳಿ ಪಶ್ಚಿಮಾಭಿಮುಖವಾಗಿ ತಿರುಗಿ ಕನಕದಾಸರಿಗೆ ದರ್ಶನ ನೀಡಿದನು. ಇದೇ ಎಂದು ಜಗತ್ ಪ್ರಸಿದ್ಧವಾಗಿರುವ ಕನಕನ ಕಿಂಡಿ. ಈ ಪವಾಡ ನಡೆದಾಗ ಕನಕದಾಸರಿಗೆ ಮತ್ತೊಂದು ಪರಮಸತ್ಯದ ದರ್ಶನವಾಯಿತು. ಭಗವಂತನಿಗೆ ಬಾಯ ಆಡಂಬರ, ಜಾತಿ, ಸಂಪತ್ತು ಯಾವುದು ಮುಖ್ಯವಲ್ಲ, ಕೇವಲ ಶುದ್ಧವಾದ ಭಕ್ತಿ ಮಾತ್ರ ಮುಖ್ಯ ಎಂದು ಅವರಿಗೆ ಮನವರಿಕೆಯಾಯಿತು. ಭಗವಂತನು ಕೇವಲ ಕಲ್ಲಿನ ಮೂರ್ತಿಯಲ್ಲ, ಅವನು ನಮ್ಮ ಪ್ರಾರ್ಥನೆಗೆ ಸ್ಪಂದಿಸುವ ಕರುಣಾಮಯಿ ಎಂಬುದನ್ನು ಅರಿತಾಗ ಅವರ ಲೌಕಿಕ ಬಂಧನಗಳೆಲ್ಲವೂ ಕಳಚಿ ಬಿದ್ದವು. ಭಗವಂತನ ಅಗಾಧ ಕರುಣೆಯನ್ನು ಕೊಂಡಾಡುತ್ತಾ ತಮಗೆ ಮುಕ್ತಿ ನೀಡುವಂತೆ ಪ್ರಾರ್ಥಿಸುವ ಹರಿಭಕ್ತಿ ಸಾರದ ಮೂರನೇ ಪದ್ಯ ಇಂತಿದೆ. ಅಜನ ಪಿತನೆ, ನಿನ್ನ ನಾಮದ ಭಜನೆ ಮುಕ್ತಿಯ ಪಥವು, ಸಕಲ ಜಗಜನಕ್ಕೆ ಕರುಣಾಬ್ಧಿ ನೀನೆ, ಗತಿಯು ಸರ್ವರಿಗೆ ತ್ರಿಜಗ ದೊಡೆಯನ್ನ ಸಲಹೋ, ಎನ್ನನ್ನು ನಿಜದ ಭಕ್ತಿಯ ನೀಡಿ ನಿತ್ಯದಿ ಅಜವಿಮಲ ಕೀರ್ತಿಯನ್ನು ಪಾಲಿಸು ಬಾಡದಿದಿ ಕೇಶ. ಇದರರ್ಥ ನೋಡುವುದಾದರೆ ಉಡುಪಿಯ ಶ್ರೀಕೃಷ್ಣನ ದಿವ್ಯ ದರ್ಶನದಿಂದ ಪುಳಕಿತರಾದ ಕನಕದಾಸರು ಆ ಪರಮಾತ್ಮನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೀಗೆ ಪ್ರಾರ್ಥಿಸುತ್ತಾರೆ. ಸೃಷ್ಟಿಕರ್ತನಾದ ಬ್ರಹ್ಮ ದೇವನಿಗೆ ತಂದೆಯಾದವನೇ, ಈ ಇಡೀ ಜಗತ್ತಿನ ಕಲ್ಯಾಣಕ್ಕೆ ನಿನ್ನ ನಾಮಸ್ಮರಣೆ ಮತ್ತು ಭಜನೆಯೇ ಅತ್ಯಂತ ಸರಳ ಹಾಗೂ ಶ್ರೇಷ್ಠವಾದ ಮುಕ್ತಿಯ ಮಾರ್ಗವಾಗಿದೆ. ಈ ಪ್ರಪಂಚದಲ್ಲಿ ಹುಟ್ಟಿದ ಸಕಲ ಜೀವರಾಶಿಗಳಿಗೂ ನೀನೇ ತಂದೆ. ನೀನು ಕರುಣೆಯ ಸಾಗರ. ನಿನ್ನನ್ನು ಬಿಟ್ಟರೆ ಈ ಸಂಸಾರದ ಕಡಲನ್ನು ದಾಟಲು ಬೇರೆ ಯಾರಿಗೂ ಯಾವುದೇ ಗತಿಯಿಲ್ಲ. ಮೂರು ಲೋಕಗಳ ಒಡೆಯನೆ, ನನ್ನಲ್ಲಿ ಯಾವುದೇ ಬಾಯ ಆಡಂಬರವಿಲ್ಲ, ಕೇವಲ ನಿನ್ನ ಮೇಲಿನ ಪ್ರೀತಿ ಇದೆ. ನನಗೆ ಪ್ರತಿದಿನವೂ ನಿನ್ನ ಪಾದಗಳ ಮೇಲಿರುವ ಸತ್ಯವಾದ ಭಕ್ತಿಯನ್ನು ದಯಪಾಲಿಸು. ಬ್ರಹ್ಮದೇವನಿಗೂ ನಿಲುಕದ ಅತ್ಯಂತ ಪವಿತ್ರವಾದ ನಿನ್ನ ಕೀರ್ತಿಯನ್ನು ಸದಾ ಹಾಡುವ ಭಾಗ್ಯವನ್ನು ನನಗೆ ನೀಡಿ. ನನ್ನನ್ನು ಸಲಹು ಪ್ರಭು. ಕನಕದಾಸರ ಜೀವನದ ಈ ಘಟನೆಯು ನಮಗೆ ದ್ವೇಷದ ಬದಲಿಗೆ ಪ್ರೀತಿಯನ್ನು, ಸಮಾಜದ ವಿಕ್ಷಿಪ್ತ ಮನಸ್ಥಿತಿಯ ನಡುವೆಯೂ ಧೃತಿಗೆಡದ ಭಕ್ತಿಯನ್ನು, ನಮ್ಮ ಜೀವನದ ಗುರಿಯನ್ನು ಸಾಧಿಸುವ ಮನಸ್ಥಿತಿಯನ್ನು ಕಲಿಸುತ್ತದೆ. ನಾವು ದೇವಸ್ಥಾನದ ಒಳಗೆ ಹೋಗಿ ದೇವರನ್ನು ನೋಡುವುದು ಮುಖ್ಯವಲ್ಲ, ಆದರೆ ಒಂದು ಕ್ಷಣವಾದರೂ ಭಕ್ತಿಯಲ್ಲಿ ಲೀನವಾಗಿ ಅವನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಅಹಂಕಾರ ಮತ್ತು ಮತ್ತೊಬ್ಬರು ನಮಗಿಂತ ಬೌದ್ಧಿಕವಾಗಿ ಮೇಲು ಕೀಳು ಎಂಬ ಭೇದ ಭಾವವನ್ನು ಮರೆತು ನಮ್ಮ ಜೀವನದ ಗುರಿಯೆಡೆಗೆ ಗಮನ ಹರಿಸಿದಾಗ ಜ್ಞಾನ ಮತ್ತು ಸಮಾಧಾನ ಸಂತೃಪ್ತಿ ಎಲ್ಲವೂ ನಮಗೆ ತಾನೇ ತಾನಾಗಿ ಒಲಿಯುತ್ತದೆ. ಹೀಗಾಗಿ ಹರಿಭಕ್ತಿ ಸಾರ ಅಂದಿಗೂ ಹಿಂದಿಗೂ ಎಂದೆಂದಿಗೂ ಪ್ರಸ್ತುತ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಹರಿಭಕ್ತಿ ಸಾರ ಕೃಷ್ಣನ ದರ್ಶನ ಮತ್ತು ಅನನ್ಯ ಭಕ್ತಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಇನ್ನು ಮುಂದೆ ಕೇಳಿ ಬರೋಣ ಕಲರವ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ರಿಗೂ ನಮಸ್ಕಾರ. ನಾನಿವತ್ತು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ ವಿಜ್ಞಾನ ಅಂತ ಅಂದರೆ ಏನು? ವಿಜ್ಞಾನ ಅಂತ ಅಂದರೆ ಸರಳವಾಗಿ ಹೇಳೋದಾದರೆ ನಮ್ಮಲ್ಲಿ ಹುಟ್ಟುವಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಹೌದಲ್ವಾ? ನಾವು ನಮ್ಮ ಸುತ್ತಮುತ್ತ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಹಲವಾರು ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಆಕಾಶ ಯಾಕೆ ನೀಲಿನೇ ಇದೆ? ಅದು ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ಮಾತ್ರ ಯಾಕೆ ಅದು ಕೆಂಪಾಗಿ ಕಾಣುತ್ತೆ? ಆಕಾಶದ ಮೇಲೆ ಮೋಡ ಯಾಕೆ ಚಲಿಸುತ್ತೆ? ಸೊ ಮಳೆ ಹೇಗೆ ಬರುತ್ತೆ ಭೂಮಿಗೆ, ಭೂಮಿಗೆ ಹೇಗೆ ತಲುಪುತ್ತೆ ಅದು? ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ. ಅದೇ ರೀತಿ ಪ್ರತಿಯೊಂದು ಜೀವಿಯನ್ನು ಗಮನಿಸಿದಾಗ ಅದರಲ್ಲಿ ಹಲವಾರು ವೈಶಿಷ್ಟ್ಯಗಳನ್ನು ಕೂಡ ನಾವು ಕಾಣ್ತೀವಿ, ಅಲ್ವಾ? ಈ ವೈಶಿಷ್ಟ್ಯತೆಗೆ ಕಾರಣ ಏನು? ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದೇ ವಿಜ್ಞಾನ. ವಿಜ್ಞಾನದ ಮೂಲಭೂತ ತಳಹದಿ ಅಂತಂದರೆ ಅದು ಪ್ರಶ್ನಿಸುವಿಕೆ. ಪ್ರಶ್ನಿಸುವ ಮನೋಭಾವ ಇದ್ದರೆ ನಾವು ವಿಜ್ಞಾನದ ದಾರಿಯಲ್ಲಿದ್ದೀವಿ ಅಂತಲೇ ಅರ್ಥ. ಪ್ರತಿಯೊಂದು ಸಂದರ್ಭವನ್ನು ಅಥವಾ ವಸ್ತುವನ್ನು ಹೊಸತಾಗಿ ನೋಡೋದಿದೆಯಲ್ಲ, ಅದೇ ನಮ್ಮಲ್ಲಿ ಪ್ರಶ್ನೆಯನ್ನು ಹುಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಾಗಿ ಪ್ರತಿಯೊಂದನ್ನು ಹೊಸತನ್ನಾಗಿ ನೋಡುವುದು ಹಾಗೂ ಪ್ರಶ್ನಿಸುವುದು ಇವೆರಡೂ ಕೂಡ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ, ವಿಜ್ಞಾನವನ್ನು ಬೆಳೆಸಲಿಕ್ಕೆ ಬಹಳ ಸಹಾಯವಾದಂಥ ಎರಡು ಸಂಗತಿಗಳು. ಜಗತ್ತಿನಲ್ಲಿ ಹಲವಾರು ಸಂಗತಿಗಳು ಇನ್ನೂ ಬೆಳಕಿಗೆ ಬಾರದೆ ಹಾಗೇನೇ ಇದೆ. ಅವೆಲ್ಲವೂ ಕೂಡ ಯಾರಾದರೂ ನಮ್ಮನ್ನು ಅನ್ವೇಷಿಸ್ತಾರೆ, ಬೆಳಕಿಗೆ ತರ್ತಾರೆ ಅಂತ ಕಾಯ್ತಾನೇ ಕುಳಿತೀವಿ. ಸೊ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡು ನಾವು ನೀವೆಲ್ಲರೂ ಆ ಹೊಸ ಸಂಗತಿಗಳನ್ನು ಹುಡುಕುವತ್ತ, ಹೊಸ ಸಂಗತಿಗಳಕ್ಕೆ ಬೆಳಕನ್ನು ಚೆಲ್ಲುವತ್ತ ದಾರಿ ಮಾಡಬೇಕಾದಂತಹ ಅವಶ್ಯಕತೆ ಇವತ್ತಿಗೆ ಇದೆ. ವಿಜ್ಞಾನ ಅನ್ನೋದು ನಿಂತ ನೀರಲ್ಲ, ಅದು ಸದಾ ಹರಿಯುವಂತಹ ನೀರು, ಸದಾ ಹೊಸ ಸಂಗತಿಗಳನ್ನು ಅನ್ವೇಷಿಸುವಂತಹ ಒಂದು ನಿರಂತರವಾದ ದಾರಿಯೇ ಅಥವಾ ಅಧ್ಯಯನವೇ ವಿಜ್ಞಾನ ಅಂತ ಹೇಳಬಹುದು. ಸೊ ನಾವು ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ.

ಅದಕ್ಕೆ ಉತ್ತರ ಪಾದರಸ. ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದ್ರೆ ಸುಮಾರು 25°C -27°C ತಾಪಮಾನವನ್ನ ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಫೆಬ್ರವರಿ 28ರಂದು. ನಮ್ಮ ಭಾರತೀಯ ವಿಜ್ಞಾನಿಯಾದಂತಹ ಸರ್ ಸಿವಿ ರಾಮನ್ ರವರು ಬೆಳಕಿನ ಚದುರುವಿಕೆಯ ಪರಿಣಾಮವನ್ನ ವಿವರಿಸ್ತಾರೆ. ಸೊ ಅದನ್ನ ರಾಮನ್ ಪರಿಣಾಮ ಅಂತಾನೆ ಹೇಳಿ ಕರಿತೀವಿ. ಈ ರಾಮನ್ ಪರಿಣಾಮವನ್ನ 1928 ಫೆಬ್ರವರಿ 28ರಂದು ಅವರು ಕಂಡುಹಿಡಿತಾರೆ. ಅಂದ್ರೆ ಒಂದು ಬೆಳಕು ಒಂದು ಮಾಧ್ಯಮದ ಮೂಲಕ ಚಲಿಸಬೇಕಾದ್ರೆ ಅದು ಹೇಗೆ ಚದುರುತ್ತೆ, ಅದರ ಬಣ್ಣ ಹೇಗೆ ಬದಲಾಗುತ್ತೆ, ಆ ಬಣ್ಣದ ವ್ಯತ್ಯಾಸವನ್ನ ರಾಮನ್ ಅವರು ವಿವರಿಸಿದಂತಹ ದಿನವನ್ನ ಸ್ಮರಿಸೋದಕ್ಕೋಸ್ಕರ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಿಸ್ತೇವೆ. ಈ ರಾಮನ್ ಪರಿಣಾಮಕ್ಕೆ 1930ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ದೊರೆತಿದೆ. ಇದು ಭಾರತೀಯರೆಲ್ಲರಿಗೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ಒಂದು ವಿಷಯ. ಮುಂದಿನ ಪ್ರಶ್ನೆ, ಕಣ್ಣುಗಳನ್ನು ತೆರೆದು ನಿದ್ರಿಸುವ ಪ್ರಾಣಿ ಯಾವುದು? ಉತ್ತರ, ಹಾವು. ಯಾಕೆಂದ್ರೆ ಮಾನವರಂತೆ ಕಣ್ಣಿನ ರೆಪ್ಪೆಗಳು ಅದಕ್ಕೆ ಇರೋದಿಲ್ಲ. ನಮಗೆ ಮಾನವರಿಗೆ ಆಗಿರ್ಬೋದು ಅಥವಾ ಇತರ ಜೀವಿಗಳೆಲ್ಲ ನಾವು ನೋಡಿದಾಗ ನಮಗೆ ಕಣ್ಣಿನ ರೆಪ್ಪೆಗಳು ಐ ಲೀಡ್ಸ್ ಗಳಿದಾವೆ. ಆದರೆ ಹಾವಿನಲ್ಲಿ ಈ ಐ ಲೀಡ್ಸ್ ಕಂಡು ಬರೋದಿಲ್ಲ. ಹಾವುಗಳ ಕಣ್ಣುಗಳ ಮೇಲೆ ಪಾರದರ್ಶಕವಾದ ಒಂದು ವಿಶೇಷ ಪದರ ಇದೆ, ಅದಕ್ಕೆ ನಾವು ಬ್ರಿಲ್ ಅಥವಾ ಸ್ಪೆಕ್ಟಾಕಲ್ ಅಂತ ಹೇಳಿ ಕರಿತೀವಿ. ಈ ಪದರ ಏನ್ಮಾಡುತ್ತೆ, ಕಣ್ಣುಗಳನ್ನು ಧೂಳು, ಗಾಯ ಮತ್ತು ಒಣಗುವಿಕೆಯಿಂದ ರಕ್ಷಣೆ ನೀಡೋದ್ರಿಂದ ಹಾವುಗಳು ನಿದ್ರಿಸುವಾಗಲೂ ಕೂಡ ಅವು ಕಣ್ಣು ತೆರೆದಿರುವಂತೆಯೇ ನಮಗೆ ಕಾಣಿಸ್ತವೆ. ಬೇರೆ ಪ್ರಾಣಿಗಳಲ್ಲಿ ಕೂಡ ಈ ಕೂದಲಿನ ರಚನೆಯನ್ನು ನಾವು ನೋಡಬಹುದು. ನಾಯಿ ಅಥವಾ ಬೆಕ್ಕು ಅವುಗಳನ್ನು ಗಮನಿಸಿದಾಗ ಅಲ್ಲೂ ಕೂದಲಿನ ರಚನೆಯನ್ನು ನೋಡ್ತೀವಿ. ಆದರೆ ಹಾವುಗಳು ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಐಲೀಡ್ಸ್ಗಳನ್ನು, ರೆಪ್ಪೆಗಳನ್ನು ನಾವು ನೋಡದೇ ಇರೋದ್ರಿಂದ ಸೊ ಅವು ಮಲಗುವಾಗಲೂ ಕೂಡ ಅಂದರೆ ನಿದ್ರಿಸುವಾಗಲೂ ಕೂಡ ಕಣ್ಣುಗಳನ್ನು ತೆರೆದೇ ನಿದ್ರಿಸ್ತವೆ. ಆಭರಣ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ ಯಾವುದು? ಉತ್ತರ, ತಾಮ್ರ. ಇಂಗ್ಲಿಷ್ನಲ್ಲಿ ಕಾಪರ್ ಅಂತ ಹೇಳಿ ಕರಿತೀವಿ. ನಾವು ಶುದ್ಧ ಚಿನ್ನವನ್ನು ತಗೊಂಡಾಗ ಅದು ತುಂಬಾನೇ ಮೃದುವಾಗಿರುತ್ತೆ, ತುಂಬ ವೆರಿ ಸಾಫ್ಟ್ ಮೆಟಲ್ ಯಾವುದು, ಚಿನ್ನ. ಆದ್ದರಿಂದ ಅದಕ್ಕೆ ಸ್ವಲ್ಪ ತಾಮ್ರವನ್ನು ನಾವು ಬೆರೆಸ್ತೀವಿ. ಈ ತಾಮ್ರ ಏನ್ಮಾಡುತ್ತೆ, ಅದಕ್ಕೆ ಗಡಸುತನವನ್ನು, ಶುದ್ಧ ಚಿನ್ನಕ್ಕೆ ಸ್ವಲ್ಪ ಗಡಸುತನ ಅಂದರೆ ಗಟ್ಟಿತನವನ್ನು, ಹಾಗೆ ಅದರ ಬಾಳಿಕೆಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ನಾವು ಜ್ಯುವೆಲ್ರಿ ಅಂತ ಏನು ತಗೊಳ್ತೀವಿ, ನೆಕ್ಲೆಸ್ ಆಗಿರ್ಬೋದು, ಒಡವೆ ಅಂತ ಏನೇನು ತಗೊಳ್ತೀವಿ, ಅದರಲ್ಲೂ ಕೂಡ ಶುದ್ಧ ಚಿನ್ನ ಇರಲ್ಲ. 24 ಕ್ಯಾರೆಟ್ ಅಂತ ಹೇಳಿ ಕರಿತೀವಿ ಶುದ್ಧ ಚಿನ್ನನ. ಆದರೆ ನಾವು ತಗೊಳ್ಳುವಂಥದ್ದು, ಆಭರಣವಾಗಿ ತಗೊಳ್ಳುವಂಥದ್ದು 22 ಕ್ಯಾರೆಟ್ಟು ಅಥವಾ 18 ಕ್ಯಾರೆಟ್ಸು ಈ ರೀತಿ ಇರುತ್ತೆ. ಏಕೆಂದರೆ ಶುದ್ಧ ಚಿನ್ನವನ್ನು ತಗೊಂಡಾಗ ನಾವು ಬೇಕಾದಂಥ ಆಭರಣ ಮಾಡಲಿಕ್ಕೆ ಅಥವಾ ಬೇಕಾದಂಥ ಶೇಪ್ ಆಕಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ಬಹಳ ತುಂಬ ಮೃದು ಇರುವಂಥ ಒಂದು ಲೋಹ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮೃತ ಸಮುದ್ರ ಯಾವ ದೇಶಗಳ ನಡುವೆ ಕಂಡುಬರುತ್ತದೆ? ಉತ್ತರ, ಇಸ್ರೇಲ್ ಮತ್ತು ಜೋರ್ಡಾನ್. ಇದನ್ನ ಡೆಡ್ ಸಿ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಈ ಜಲಮೂಲದಲ್ಲಿ 33.7% ಲವಣಾಂಶ ಇರುತ್ತೆ. ಇದು ಸಾಮಾನ್ಯ ಸಮುದ್ರಗಳಿಗಿಂತ 8.6% ಹೆಚ್ಚಿರುವಂಥದ್ದು. ಲವಣಾಂಶ ಅಂದ್ರೆ ಉಪ್ಪಿನಾಂಶ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಭಾರದ ವಸ್ತುಗಳು ಮುಳುಗೋದಿಲ್ಲ, ತೇಲುತ್ತೆ. ಆದರೂ ಕೂಡ ಮುಳುಗೋದಿಲ್ಲ, ತೇಲಿದ್ರೂ ಕೂಡ ಯಾಕೆ ಮೃತ ಸಮುದ್ರ ಅಂತ ಕರಿತೀವಿ ಅಂತಂದ್ರೆ, ಈ ಲವಣಾಂಶ ಇರುವಂತಹ ವಾತಾವರಣದಲ್ಲಿ ಯಾವುದೇ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಮೃತ ಸಮುದ್ರ ಅಂತ ಹೇಳಿ ಕರಿತೀವಿ. ಆಶ್ಚರ್ಯ ಏನಂತಂದ್ರೆ, ಇಲ್ಲಿಗೆ ಬಿದ್ದವ್ರು ಯಾರೂ ಕೂಡ ಮುಳುಗೋದಿಲ್ಲ, ಯಾಕೆಂದ್ರೆ ಅಲ್ಲಿ ಲವಣಾಂಶ ಹೆಚ್ಚಿರೋದ್ರಿಂದ. ಇದನ್ನ ಬೇಕಾದ್ರೆ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಬಹುದು. ಒಂದು ಲೆಮನ್, ನಿಂಬೆಹಣ್ಣನ್ನ ತೆಗೆದುಕೊಂಡು ಒಂದು ಗ್ಲಾಸಲ್ಲಿ ವಾಟರ್ನ ತಗೊಂಡ್ಕೊಂಡು ನಾವು ನಿಂಬೆಹಣ್ಣನ್ನ ನೀರಿಗೆ ಹಾಕಿದಾಗ ಆ ನೀರಿನಲ್ಲಿ ಅದು ಮುಳುಗುತ್ತೆ. ಅದೇ ಉಪ್ಪು ನೀರಿಗೆ ಹಾಕಿದಾಗ, ಒಂದು ಗಾಜಿನ ಲೋಟದಲ್ಲಿ ಉಪ್ಪು ನೀರನ್ನ ತಗೊಂಡು ಅದಕ್ಕೆ ಒಂದು ನಿಂಬೆಹಣ್ಣ ಹಾಕಿದಾಗ ಅದು ತೇಲುತ್ತೆ. ಯಾಕೆ ಅಂದರೆ ಅಲ್ಲಿ
ನೀರಿನ

ಸಾಂದ್ರತೆ, ಉಪ್ಪಿನ ನೀರಿನ ಸಾಂದ್ರತೆ ಹೆಚ್ಚಿರುತ್ತೆ. ಹಾಗಾಗಿ ಭಾರದ ವಸ್ತು ಆ ನಿಂಬೆಹಣ್ಣು ಏನಾಗುತ್ತೆ, ತೇಲುತ್ತೆ. ಈ ಕಾನ್ಸೆಪ್ಟ್ ಮೇಲೇನೆ ಈ ಮೃತ ಸಮುದ್ರದಲ್ಲಿ ಏನಾಗುತ್ತೆ, ಭಾರದ ವಸ್ತುಗಳು ತೇಲುವಂತಹದ್ದು. ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸುತ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವೈಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜಿರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷ್ನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವೈಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025ರ ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ಈ ಸಲ ನೋಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪ್ರಾಣವಾಯು ಎಂದು ಯಾವ ಅನಿಲವನ್ನು ಕರೆಯುತ್ತೇವೆ? ಉತ್ತರ, ಆಮ್ಲಜನಕ. ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಕೇವಲ ಆಮ್ಲಜನಕ ಮಾತ್ರ ಇರುವುದಿಲ್ಲ, ಅದರೊಂದಿಗೆ ನೈಟ್ರೋಜನ್ ಹಾಗೂ ಇತರ ಅನಿಲಗಳು ಕೂಡ ಸೇರಿಕೊಂಡಿರ್ತವೆ. ಆದರೆ ನಮ್ಮ ಶ್ವಾಸಕೋಶಗಳು ಆಮ್ಲಜನಕವನ್ನು ಮಾತ್ರ ರಕ್ತಕ್ಕೆ ಸೇರಿಸ್ತವೆ. ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ಈ ಆಮ್ಲಜನಕವನ್ನು ಬಳಸಿಕೊಂಡು ನಾವು ತಿಂದಂತಹ ಆಹಾರವನ್ನು ಶಕ್ತಿಯನ್ನಾಗಿ ರೂಪಿಸ್ತವೆ. ಹಾಗಾಗಿ ನಮ್ಮ ದೇಹಕ್ಕೆ ಆಹಾರ ತಿಂದರೂ ಕೂಡ ಅದಕ್ಕೆ ಶಕ್ತಿ ಬರಬೇಕು ಅಂದರೆ ನಮಗೆ ಆಮ್ಲಜನಕ ಬಹಳ ಅವಶ್ಯಕ. ಇದನ್ನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ನಾವು ತಿಂದಂಥ ಆಹಾರವನ್ನು ಜೀವಕೋಶಗಳು ಆಮ್ಲಜನಕವನ್ನು ಬಳಸಿಕೊಂಡು ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಕ್ರಿಯೆಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ನಾವು ಕರೀತೀವಿ. ಹಾಗಾಗಿ ಬಹುತೇಕ ಎಲ್ಲ ಜೀವಿಗಳು ಕೂಡ ಆಮ್ಲಜನಕವನ್ನು ಉಸಿರಾಡುತ್ತವೆ. ಹಾಗಾಗಿ ವಾತಾವರಣದಲ್ಲಿ ಯಾವುದೇ ಅನಿಲಗಳಿದ್ದರೂ ಕೂಡ ನಮಗೆ ಉಸಿರಾಡೋದಕ್ಕೆ, ನಾವು ಶಕ್ತಿ ಪಡ್ಕೊಳ್ಳೋದಕ್ಕೆ ಆಮ್ಲಜನಕ ಬಹಳ ಅವಶ್ಯಕವಾದಂಥದ್ದು. ಹಾಗಾಗಿ ಇದನ್ನು ಪ್ರಾಣವಾಯು ಅಂತ ಹೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಹೆಲ್ಮೆಟ್ ಹಕ್ಕಿ ಎಂದು ಪ್ರಸಿದ್ಧವಾದ ಪಕ್ಷಿ ಯಾವುದು? ಉತ್ತರ, ಕ್ಯಾಸೋವರಿ. ಈ ಹಕ್ಕಿಗೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗೆ ನಾವು ಕೋಳಿಯನ್ನು ನೋಡಿದ್ರೆ ಆ ಕೋಳಿಯ ತಲೆ ಮೇಲೆ ಕೆಂಪನೆಯ ಒಂದು ಪುಕ್ಕ ಥರ ನಾವು ನೋಡ್ತೀವಲ್ವಾ. ಸೊ ಅದೇ ರೀತಿ ಈ ಹಕ್ಕಿಯ ಕಿರೀಟ ಅಂದರೆ ತಲೆಯ ಮೇಲೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಇದನ್ನು ನಾವು ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ಕರಿತೀವಿ. ಸೊ ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿಯು ಕೂಡ ಎಷ್ಟು ವಿಶಿಷ್ಟವಾದ ರಚನೆಯನ್ನು ಹೊಂದಿದೆ, ಹಾಗೆ ಈ ಹಕ್ಕಿನೂ ಕೂಡ ತನ್ನ ರಕ್ಷಣೆಗೆ ಸಂವೇದನೆಗೆ ಹಲವಾರು ವಿಶಿಷ್ಟ ರಚನೆಗಳನ್ನು ಹೊಂದಿರೋದನ್ನ ನಾವು ನಿಸರ್ಗದಲ್ಲಿ ನೋಡಬಹುದು. ಎರಡನೆಯ ಪ್ರಶ್ನೆ, ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವೈಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜಿರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷ್ನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವೈಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025ರ ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು
ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ನೀವು ಈ

0: ನೋಡಬೇಕಾಗುತ್ತೆ. ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ ಪಾದರಸ, ಮರ್ಕ್ಯೂರಿ. ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25°C -27°C ತಾಪಮಾನವನ್ನು ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಇದು ಒಗಟಿನ ರೂಪದಲ್ಲಿರುತ್ತೆ, ಆದರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಬೆಳಗ್ತೀನಿ ಸೂರ್ಯ ಅಲ್ಲ, ಕರಗ್ತೀನಿ ಬೆಲ್ಲ ಅಲ್ಲ, ಕರೆಂಟ್ ಹೋದಾಗ ನಾನು ನಿಮಗೆ ಬೇಕಲ್ಲ, ನಾನು ಯಾರು ಹೇಳ? ಉತ್ತರ, ಮೇಣದ ಬತ್ತಿ. ಹೌದಲ್ವಾ, ಬೆಳಕನ್ನು ನೀಡುತ್ತೆ, ಇದು ಬೆಳಕಿನ ಆಕಾರವನ್ನಾಗಿ ನಾವು ಬಳಸ್ತೀವಿ. ಹೆಚ್ಚಾಗಿ ಬಳಸುವಂಥದ್ದು ಕರೆಂಟ್ ಹೋದಂತಹ ಸಂದರ್ಭದಲ್ಲಿ. ಆ ಬೆಳಕಿನ ಶಾಖಕ್ಕೆ ಮೇಣದ ಬತ್ತಿ ಕರಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೇಣದ ಬತ್ತಿ. ಮುಂದಿನ ಒಟ್ಟು ನಿಮಗೆ ಉತ್ತರ ಕಂಡುಕೊಳ್ಳಲಿದ್ದಕ್ಕೆ, ಹರಿತೀನಿ ನೀರಲ್ಲ, ಉರಿತೀನಿ ಸೌದೆ ಅಲ್ಲ, ಭೂಮಿ ಒಳಗೆ ಅಡಿಗೆ ಇರ್ತೀನಿ ಕಳ್ಳ ಅಲ್ಲ, ನಾನಿಲ್ಲದೆ ನಿಮ್ಮ ಕಾರು ಬೈಕು ಓಡಲ್ಲ, ನಾನು ಯಾರು? ಸೊ ಇದಕ್ಕೆ ಉತ್ತರವನ್ನು ನೀವೇ ಹೇಳಬೇಕು, ಓಕೆನಾ? ಸೊ ಇದು ಈ ವಾರದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಸೊ ಎಲ್ಲರೂ ಚೆನ್ನಾಗಿ ಕೇಳಿದಿರ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ಬಹಳ ಧನ್ಯವಾದಗಳು. ಮುಂದಿನ ಒಗಟು, ಗುಂಡಗದೀನಿ ಚೆಂಡಲ್ಲ, ಹುಳಿಯಾಗದೀನಿ ಹುಣಸಿ ಅಲ್ಲ, ಬೇಸಿಗೆಯಲ್ಲಿ ನಾನು ನಿಮಗೆ ಬೇಕಲ್ಲ, ಸಕ್ಕರೆ ಜೊತೆ ನನ್ನ ರಸ ಚೆನ್ನಾಗೇ ಇರುತ್ತಲ್ಲ, ನಾನು ಯಾರು? ಉತ್ತರ, ನಿಂಬೆ ಹಣ್ಣು. ಹೌದಲ್ವಾ, ನಿಂಬೆ ಹಣ್ಣಿನ ಆಕಾರ ನೋಡಿ, ಅದು ಗುಂಡಗಿರುತ್ತೆ, ಅದರ ರುಚಿ ಹುಳಿ ಹುಳಿ ಅಲ್ವಾ? ಬೇಸಿಗೆಯಲ್ಲಿ ನಾವು ಹೆಚ್ಚಾಗಿ ಇದನ್ನು ಶರ್ಬತ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಅಲ್ವಾ? ನಿಂಬೆಹಣ್ಣು ಶರ್ಬತ್ ಎಲ್ಲರೂ ಕುಡಿದಿರ್ತೀರ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿಂಬೆ ಹಣ್ಣು.
1: ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ, ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಹಾರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನು ಇಂಗ್ಲಿಷಲ್ಲಿ ಬ್ಯಾಟ್ ಅಂತಲೂ ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲಿಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗ್ಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೋದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20". ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದ್ರೆ ಬೆಳಕಿನ ವೇಗ

ತುಂಬಾ ಜಾಸ್ತಿ. ಅದೆಷ್ಟಪ್ಪ ಅಂದ್ರೆ ಒಂದು ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8 ನಿಮಿಷ 20 ಸೆಕೆಂಡ್ಗಳು ಸಾಕು. ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ ಜೂನ್ 5ರಂದು. ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಹಾ, ಸರಿಯಾದ ಉತ್ತರ ವಿಟಮಿನ್ ಎ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ ಕರಿಬೇವಿನ ಎಲೆಗಳನ್ನ ತಟ್ಟೆಯಿಂದ ಎತ್ತಿಡದೆ ಎಲ್ಲವನ್ನು ತಿನ್ಕೋಬೇಕು. ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಇರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಹಾ, ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬ ಜಾಸ್ತಿ. ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬಾ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿಯಪ್ಪ ಅಂತ ಅಂದರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದ್ರ ಕೆಲಸ ಏನಪ್ಪಾ ಅಂದ್ರೆ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸಿದ್ರು.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಡಿವಿ ಗುಂಡಪ್ಪನವರ ಪರಿಚಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಿಮ್ಮಯ್ಯ ಎಲ್ಲಂರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ತಿಮ್ಮಯ್ಯ LM, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರಗೂರು, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನಾವು ಕನ್ನಡದ ಖ್ಯಾತ ಕವಿಗಳಾದ DV ಗುಂಡಪ್ಪನವರ ಕಿರುಪರಿಚಯ ಹಾಗೂ ಮಂಕುತಿಮ್ಮನ ಕಗ್ಗ ಕೃತಿಯ ಬಗ್ಗೆ ತಿಳಿದುಕೊಂಡಿದ್ದೆವು. ಇಂದಿನ ಸಂಚಿಕೆಯಲ್ಲಿ ಮಂಕುತಿಮ್ಮನ ಕಗ್ಗದ ಕೆಲವು ಆಯ್ದ ಮುಕ್ತಕಗಳನ್ನು ಹಾಗೂ ವೈಯಕ್ತಿಕ ಜೀವನಕ್ಕೆ ಹೇಗೆ

ಹೇಗೆ ಅವುಗಳು ಅನ್ವಯವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕಾಳ ನುದಯದಿ ಬಿತ್ತೆ ಸಂಜೆಗದು ಪೈರಹುದೆ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ವೇಳೆಗಳು ಮರೆತಾತುರದಿನ್ ಅಡುಗೆ ಪಕ್ಕಹುದೆ, ತಾಳುಮೆಯ ಪರಿಪಾಕ ಮಂಕುತಿಮ್ಮ. ಕಾಳ ನುದಯದಿ ಬಿತ್ತೆ ಸಂಜೆಗದು ಪೈರಹುದೆ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ವೇಳೆಗಳು ಮರೆತಾತುರದಿನ್ ಅಡುಗೆ ಪಕ್ಕಹುದೆ, ತಾಳುಮೆಯ ಪರಿಪಾಕ ಮಂಕುತಿಮ್ಮ. ಸ್ನೇಹಿತರೆ, ಸೂರ್ಯೋದಯದ ಸಮಯಕ್ಕೆ ಕಾಳ ಬಿತ್ತಿದರೆ ಸಂಜೆಯ ವೇಳೆಗೆ ಅದು ಮೊಳೆತು ಪೈರಾಗುವುದೇ. ಎಲ್ಲಕ್ಕೂ ಸಮಯದ ಒಂದು ನಿಯಮವುಂಟು. ಅಡುಗೆ ಮಾಡುವಾಗ ಇಟ್ಟ ವಸ್ತುಗಳು ಕಾದು ಬೆಂದು ಪಕ್ವವಾಗಲು ಒಂದು ಸಮಯದ ಮಿತಿ ಇದೆ ಅಲ್ಲವೇ? ಆತುರ ಪಟ್ಟರೆ ಅಡುಗೆ ಪಕ್ವವಾಗುವುದೇ? ಹಾಗಾಗಿ ಜಗತ್ತಿನಲ್ಲಿ ನಾವು ಪಕ್ವವಾಗಬೇಕಾದರೆ ತಾಳ್ಮೆ ಬಹಳ ಮುಖ್ಯ ಎಂದು ಉಲ್ಲೇಖ ಮಾಡಿದ್ದಾರೆ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಸ್ನೇಹಿತರೆ, DVG ಅವರು ಈ ಮುಕ್ತಕದಲ್ಲಿ ಕಾಲದ ಮಹತ್ವವನ್ನು ಮತ್ತು ತಾಳ್ಮೆಯ ಮಹತ್ವವನ್ನು ದೃಷ್ಟಾಂತಗಳೊಂದಿಗೆ ವಿವರಿಸಲು ಪ್ರಯತ್ನಿಸಿದ್ದಾರೆ. ಒಂದು ಕಾಳನ್ನು ಭೂಮಿಯಲ್ಲಿ ಬಿತ್ತಿದರೆ ಅದು ಮೊದಲು ಭೂಮಿಯ ಆ ಬೆಚ್ಚನೆಯ ಸ್ಪರ್ಶದಲ್ಲಿ ಮೇಲೆ ಹನಿಸುವ ನೀರಿನ ಸಹಾಯದಿಂದ ಒದ್ದೆಯಾಗಿ ಮೆತ್ತಗಾಗಿ ಭೂಮಿಯ ಸಾರವನ್ನು ತನ್ನೊಳಕ್ಕೆ ಇಳಿಸಿಕೊಂಡು ಆ ಸಾರದೊಂದಿಗೆ ತನ್ನೊಳಗಿನ ಗುಣಗಳನ್ನು ಪ್ರತಿಕ್ರಿಯಿಸಿ ನಿಧಾನವಾಗಿ ಮೊಳೆತು ತನ್ನ ತಲೆಯ ಮೇಲಿರುವ ಆ ಭೂಮಿಯ ಪದರಗಳನ್ನು ಸೀಳಿಕೊಂಡು ತಲೆಯೆತ್ತಿ ಸೂರ್ಯನ ಬೆಳಕು ಪ್ರಕೃತಿಯ ಗಾಳಿಯನ್ನು ಕುಡಿಯುತ್ತಾ ಭೂಮಿಯೊಳಗಿನ ಸಾರವನ್ನು ಹೀರುತ್ತಾ ನಿಧಾನವಾಗಿ ಬೆಳೆದು ತೆನೆ ತಳೆದು ಕಾಳ ಕಟ್ಟಿ ಕಾಲಕಾಲಕ್ಕೆ ಪಕ್ವವಾಗುತ್ತದೆ. ಹಾಗಾದರೆ ಮಾತ್ರ ಅದು ಫಲವೆಂದೆನಿಸಿಕೊಳ್ಳುತ್ತದೆ. ಆತುರಪಟ್ಟು ಮಧ್ಯದಲ್ಲೇ ಆಯಿತೇ ಎನ್ನುವ ಕುತೂಹಲದಿಂದ ಕಿತ್ತರೆ ಅದು ಅಪಕ್ವವಾಗುತ್ತದೆ. ಹಾಗಾಗಿ ಅದು ಪಕ್ವವಾಗಲು ಸಮಯ ನೀಡಬೇಕು. ಅದೇ ರೀತಿ ಅಡುಗೆ ಮಾಡುವಾಗ ಅಕ್ಕಿಯೋ ಬೇಳೆಯೋ ಬೇಯಲು ಸಮಯ ಬೇಕು. ಬೆಂದ ಬೇಳೆಯನ್ನು ತರಕಾರಿ ಮತ್ತು ಇತರೆ ಸಾಮಗ್ರಿಗಳೊಡನೆ ಬೆರೆಸಿ ಒಂದು ಹದಕ್ಕೆ ಕುದಿಸಿದರೆ ಮಾತ್ರ ಅದು ರುಚಿಗಟ್ಟುತ್ತದೆ. ಒಲೆಯ ಮೇಲಿಟ್ಟ ಪಾತ್ರೆಯನ್ನು ತಕ್ಷಣ ತೆಗೆದುಬಿಟ್ಟರೆ ಅದು ಬೆಂದೂ ಇರುವುದಿಲ್ಲ ಮತ್ತು ರುಚಿಯೂ ಕಟ್ಟುವುದಿಲ್ಲ. ಹಾಗಾಗಿ ಇದಕ್ಕೂ ಸಮಯವನ್ನು ಕೊಟ್ಟು ಪಕ್ವವಾಗಿಸಬೇಕು. ಇವೆರಡೂ ದೃಷ್ಟಾಂತಗಳು ನಮ್ಮ ಜೀವನದಲ್ಲಿಯೂ ಅನ್ವಯವಾಗುತ್ತದೆ. ನಾವು ಜೀವನದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಯಶಸ್ಸು ಗಳಿಸುವ ಉದ್ದೇಶದಿಂದ ಹಲವಾರು ಕೆಲಸಗಳನ್ನು ಪ್ರಾರಂಭಿಸುತ್ತೇವೆ. ಅದು ಬೇರೆ ಬೇರೆ ಕ್ಷೇತ್ರಗಳಾಗಿರಬಹುದು. ಅದು ವಿದ್ಯೆಯಾಗಬಹುದು, ಜ್ಞಾನಾರ್ಜನೆಯಾಗಬಹುದು, ಉದ್ಯಮವಾಗಬಹುದು, ಕೃಷಿಯಾಗಬಹುದು, ಅಥವಾ ಇನ್ನಿತರೆ ಯಾವುದೇ ಕ್ಷೇತ್ರ ಆಗಿರಬಹುದು. ಆರಂಭದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಕೈಗೊಂಡು ಶೀಘ್ರ ಫಲವನ್ನು ಅಪೇಕ್ಷಿಸುತ್ತೇವೆ. ಅದು ದೊರಕದೇ ಹೋದಾಗ ನಿರಾಶರಾಗುತ್ತೇವೆ. ಪ್ರಯತ್ನ ವಿಫಲವಾಯಿತೆಂದು ಸೋಲಾಯಿತೆಂದು ಕೊರಗುತ್ತೇವೆ. ಆದರೆ DVG ಅವರು ಹೇಳುವಂತೆ ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಸಮಯ ಅಥವಾ ಕಾಲಕ್ಕೆ ಪಾಲಿರುತ್ತದೆ. ಪ್ರಾರಂಭದ ಸೋಲುಗಳು ಹಿಂಜರಿಕೆಗಳು ನಮ್ಮ ಉತ್ಸಾಹವನ್ನು ತಡೆಗಟ್ಟಬಾರದು. ಸಣ್ಣ ಪುಟ್ಟ ವಿಫಲತೆಗಳು ಉಂಟಾದಾಗ ತಾಳ್ಮೆ ಕಳೆದುಕೊಳ್ಳಬಾರದು. ಸಮಯ ಕಳೆದಂತೆ ಎಲ್ಲವೂ ಸರಿಗೂಡುತ್ತದೆ. ಪ್ರಯತ್ನ ಮಾತ್ರ ನಿರಂತರವಾಗಿರಬೇಕು. ಅದನ್ನೇ DVG ಅವರು ತಾಳುಮೆಯ ಪರಿಪಾಕ ಮಂಕುತಿಮ್ಮ ಎಂದು ಹೇಳುತ್ತಾರೆ. ಮುಕ್ತಕವನ್ನು ಇನ್ನೊಮ್ಮೆ ನೋಡೋದಾದರೆ, ಕಾಳ ನುದಯದಿ ಬಿತ್ತೆ ಸಂಜೆಗದು ಪೈರಹುದೆ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ವೇಳೆಗಳು ಮರೆತಾತುರದಿನ್ ಅಡುಗೆ ಪಕ್ಕಹುದೆ, ತಾಳುಮೆಯ ಪರಿಪಾಕ ಮಂಕುತಿಮ್ಮ, ತಾಳುಮೆಯ ಪರಿಪಾಕ ಮಂಕುತಿಮ್ಮ. ಸೊ ಈ ಮುಕ್ತಕವು ನಮಗೆ
ತಾಳ್ಮೆ ಮತ್ತು ಸಮಯದ ಮಹತ್ವ

ಮಹತ್ವವನ್ನು ನಮ್ಮ ಪ್ರಯತ್ನಗಳಲ್ಲಿ ತಿಳಿಸಿಕೊಡುತ್ತದೆ. ಇನ್ನೊಂದು ಮುಕ್ತಕವನ್ನು ನೋಡೋಣ. ಅನ್ನ ಉಣವೊಂದು ಕೇಳ್, ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೋ ಬೆರರ ಕಣ್ಣೀರೋ. ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತನಿ ತಮ್ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಅನ್ನ ಉಣ್ಣವೊಂದು ಕೇಳ್, ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೋ ಬೆರರ ಕಣ್ಣೀರೋ. ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತನಿ ತಮ್ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ನೀನು ತಿನ್ನುವ ಅನ್ನವನ್ನು ಬೇಯಿಸಿದ ನೀರು ನಿನ್ನ ದುಡಿಮೆಯಿಂದ ಪಡೆದದ್ದೋ ಅಥವಾ ಪರರನ್ನು ಪೀಡಿಸಿ ಪಡೆದದ್ದೋ ಎಂದು ನೀನು ಊಟ ಮಾಡುವಾಗ ನಿನ್ನನ್ನೇ ನೀನು ಕೇಳಿಕೋ. ಜಗತ್ತಿಗೆ ನೀನು ಎಷ್ಟು ಕೊಟ್ಟಿರುತ್ತೀಯೋ ಅಷ್ಟನ್ನು ಮಾತ್ರ ಪಡೆದು ನೀನು ಊಟ ಮಾಡು. ಅದಕ್ಕಿಂತ ಅಧಿಕವಾಗಿ ಪಡೆದು ಉಂಡರೆ ಅದು ನಿನ್ನೊಳಗೇ ಜೀರ್ಣವಾಗದೆ ಅನ್ಯರಿಗೆ ಹಿಂತಿರುಗಿಸಲೇಬೇಕಾದ ಋಣವಾಗಿ ಉಳಿದು ಬಿಡುತ್ತದೆ ಎಂದು ಜಗತ್ತಿನಲ್ಲಿ ನಾವು ಅನುಭವಿಸುವುದೆಲ್ಲವನ್ನೂ ನಮ್ಮದೇ ಕಷ್ಟಾರ್ಜಿತವಾಗಿರಬೇಕೆಂದು ಅನ್ಯರಿಂದ ಪಡೆದದ್ದು ನಮಗೆ ದಕ್ಕುವುದಿಲ್ಲವೆಂದು ಉಲ್ಲೇಖಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಸ್ನೇಹಿತರೆ, ನಾವು ಜಗತ್ತಿನಲ್ಲಿ ಜೀವನ ಸಾಗಿಸುವಾಗ ಕುಟುಂಬ ನಿರ್ವಹಣೆಗಾಗಿ ಯಾವುದಾದರೂ ವೃತ್ತಿಯನ್ನು ಅವಲಂಬಿಸಿರಬೇಕಾಗುತ್ತದೆ. ಅದು ನೌಕರಿಯಾಗಬಹುದು, ವ್ಯಾಪಾರವಾಗಬಹುದು, ಸ್ವಂತ ಉದ್ಯೋಗವಾಗಿರಬಹುದು ಅಥವಾ ಯಾವುದಾದರೂ ಉದ್ಯಮವಾಗಬಹುದು. ಈ ವೃತ್ತಿಗಳು ನಮ್ಮ ಮತ್ತು ನಮ್ಮ ಕುಟುಂಬದ ಬಯಕೆಗಳನ್ನು ತೃಪ್ತಿಪಡಿಸುತ್ತಿರಬಹುದು. ಆದರೆ ಹೆಚ್ಚಿನ ಪಾಲು ಸಂದರ್ಭದಲ್ಲಿ ಇಂದು ಜಗತ್ತಿನಲ್ಲಿ ಜನರು ದುರಾಸೆಯಿಂದ ಅಡ್ಡದಾರಿ ಹಿಡಿಯುತ್ತಾರೆ. ನಾವು ನಿತ್ಯ ಪತ್ರಿಕೆಗಳಲ್ಲಿ ಓದುತ್ತಿರುವಂತೆ ಲಂಚ, ಭ್ರಷ್ಟಾಚಾರ, ವಂಚನೆಯ ಪ್ರಕರಣಗಳು ನಿರಂತರವಾಗಿ ಸುದ್ದಿಯಾಗುತ್ತಿರುತ್ತವೆ. ಇನ್ನೊಬ್ಬರ ಅಸಹಾಯಕತೆಯನ್ನು, ಅಜ್ಞಾನವನ್ನು, ದೌರ್ಬಲ್ಯವನ್ನು ಬಳಸಿಕೊಂಡು ಲಕ್ಷ ಲಕ್ಷ ಸಂಪಾದಿಸುತ್ತಿರುತ್ತಾರೆ. ಆದರೆ ಎಷ್ಟೇ ಸಂಪಾದಿಸಿದರೂ ನಾವು ಎಷ್ಟು ಅನುಭವಿಸಲು ಸಾಧ್ಯವಿರುತ್ತದೆಯೋ ಅಷ್ಟನ್ನು ಮಾತ್ರವೇ ಅನುಭವಿಸಲು ಸಾಧ್ಯ. ಉಳಿದದ್ದು ಪರರ ಪಾಲಾಗುತ್ತದೆ. ಊಟಕ್ಕೆ ಕುಳಿತಾಗ ಪ್ರತಿಯೊಬ್ಬರೂ ಅವರ ದೇಹ ಪ್ರಕೃತಿಗೆ ಅನುಗುಣವಾಗಿ ಎಷ್ಟು ಊಟ ಮಾಡಬಹುದೋ ಅಷ್ಟನ್ನು ಉಣ್ಣಲು ಮಾತ್ರ ಸಾಧ್ಯ. ಸಂಪತ್ತೂ ಸಹ ಹಾಗೆಯೇ. ನಾವು ಪರರನ್ನ ಪೀಡನೆ ಮಾಡಿ ಎಷ್ಟೇ ಸಂಪಾದಿಸಿದರೂ ಕೇವಲ ನಮಗೆ ಎಷ್ಟು ಲಭಿಸಬೇಕೋ ಅಷ್ಟು ಮಾತ್ರ ಲಭಿಸುತ್ತದೆ. ಉಳಿದದ್ದು ಕರ್ಮಶೇಷವಾಗಿ ನಮ್ಮನ್ನು ಕಾಡುತ್ತದೆ ಎಂದು DVG ಅವರು ಈ ಕಗ್ಗದ ಮೂಲಕ ತಿಳಿಸಿಕೊಡುತ್ತಾರೆ. ಅನ್ನ ಉಣವೊಂದು ಕೇಳ್, ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೋ ಬೆರರ ಕಣ್ಣೀರೋ. ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ, ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.

ಬೆರಳುಗೊರೆ ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಡಿವಿ ಗುಂಡಪ್ಪನವರ ಪರಿಚಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಿಮ್ಮಯ್ಯ ಎಲ್ಲೆಂಬ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಈ ಕಥೆ ಮಾಸ್ತಿಯವರ ನವರಾತ್ರಿ ಕಥೆಗಳಲ್ಲಿ ಬರುವಂತಹ ಪ್ರಸಂಗ. ನಾವು ದಯವಿಟ್ಟು ಓದಬೇಕು ಮಾಸ್ತಿಯವರ ನವರಾತ್ರಿ ಕಥೆಗಳು. ಅದ್ಭುತ ಕಥೆಗಳು, ಸಣ್ಣ ಸಣ್ಣ ಕಥೆಗಳು, ಬಹಳ ಶ್ರಮ ಬೇಕಾಗಿಲ್ಲ ಓದೋದಕ್ಕೆ. ಆ ಒಂದು ಕಥೆಯಲ್ಲಿ ಮೇಲ್ಕೋಟೆ ದೇವಸ್ಥಾನದಲ್ಲಿ ದೇವರ ಪೂಜೆಗೆ ಅಂತ ಇಬ್ಬರು ಅರ್ಚಕರು ಇದ್ದರಂತೆ. ಹಿರಿಯ ಅರ್ಚಕರು ದೊಡ್ಡ ವಿದ್ವಾಂಸರು, ಶ್ರುತಿ ಸ್ಮೃತಿ ಪುರಾಣ ಆಳವಾಗಿ ಅಧ್ಯಯನ ಮಾಡಿದ್ದಾರೆ, ಶಾಸ್ತ್ರೋಕ್ತವಾಗಿ ಪೂಜೆ ಕಲ್ತಿದ್ದಾರೆ. ಅವ್ರ ಬಗ್ಗೆ ಎಲ್ಲರೂ ಗೌರವ ವಿಶ್ವಾಸ ಪ್ರೀತಿ ಎಲ್ಲ ಇತ್ತು. ಇನ್ನೊಬ್ಬರು ಇದ್ದಾರಲ್ಲ ಕಿರಿಯ ಆಚಾರ್ಯರು ಅಂತ, ಅವ್ರ ವಿಷಯ ಹಂಗಲ್ಲ. ಅವರು ಅಷ್ಟು ಶಾಸ್ತ್ರಗಳನ್ನು ಗಟ್ಟಿಯಾಗಿ ಓದ್ಕೊಂಡಿದ್ದಾರೆ ಅಂತ ಅನಿಸ್ಲಿಲ್ಲ. ಅದು ಅಲ್ಲದೆ ಅವರು ಉಚ್ಚಾರ ಸ್ಪಷ್ಟ ಇಲ್ಲ, ಅಲ್ಲಿ ಮಂತ್ರ ತಪ್ತಾರೆ. ಆ ಕೇಳೋಕೆ ಬಂದವ್ರು ಎಷ್ಟೋ ಜನ ಮಂತ್ರ ಬರ್ತದಲ್ಲ, ಅವರು ಕೂಡ ನೋರು ಈ ಕಿರಿಯ ಆಚಾರ ತಪ್ಪಂತಾರೆ ಮಂತ್ರ ತಪ್ಪಂತಾರೆ ಅಂತ. ಹೀಗಾಗಿ ಬಹಳಷ್ಟು ಜನ ಹಿರಿ ಮಂದಿಗೆ ಮಡಿ ಮಂದಿಗೆ ಭಕ್ತರಿಗೆ ಅಸಮಾಧಾನ ಇತ್ತು ಇವ್ರ ಬಗ್ಗೆ. ಪೂಜೆ ಮಾಡೋ ವಿಧಾನದಲ್ಲೂ ಅಲ್ಲಲ್ಲಿ ತಪ್ಪಾಗ್ತಿರೋದನ್ನು ಭಕ್ತರು ಕಂಡಿದ್ರು. ಹಾಗೆ ನೋಡಿದ್ರೆ ಕಿರಿಯ ಆಚಾರ್ಯರು ದಿನ ಏನು ಪೂಜೆ ಮಾಡ್ತಿರಲಿಲ್ಲ. ಹಿರಿಯ ಆಚಾರ್ಯರು ಕೆಲಸದ ಮೇಲೆ ಹೊರಗಡೆ ಹೋದಾಗಲೋ ಸ್ವಂತದ ಕೆಲಸಕ್ಕೆ ದೇವಸ್ಥಾನಕ್ಕೆ ಬರದೇ ಇದ್ದಾಗ ಕಿರಿಯ ಆಚಾರ್ಯರು ಹೋಗಿ ಸೇವೆ ಮಾಡ್ತಿದ್ರು. ಕೆಲವೊಂದು ಜನ ಭಕ್ತರು ಹೋಗಿ ಗುರುಗಳಿಗೆ ದೂರು ಕೊಟ್ರಂತೆ, ಶ್ರೀಮಠದ ಗುರುಗಳಿಗೆ ಸ್ವಾಮಿಗಳಿಗೆ, ಈ ಸ್ವಾಮಿ ಇಂಥವ್ರು ಇದ್ದಾರೆ, ಹಿರಿಯ ಆಚಾರ್ಯನೋ ಚೆನ್ನಾಗಿ ಮಾಡ್ತಾರೆ, ಈ ಕಿರಿಯ ಆಚಾರ್ಯದ ಅಪಚಾರ ಆಗಿ ಹೋಗ್ತಾ ಇದೆ, ಮಂತ್ರ ತಪ್ತಾರೆ, ಪೂಜೆ ಸರಿ ಮಾಡಲ್ಲ, ಅವ್ನು ದಯವಿಟ್ಟು ಬದಲಾಯಿಸ್ಬಿಡಿ ಅಂತ ಕೇಳ್ಕೊಂಡ್ರಂತೆ. ಸ್ವಾಮಿಗಳು ಎಲ್ಲ ಕೇಳ್ಕೊಂಡು ಆಯ್ತಪ್ಪ ನಾನು ನೋಡ್ಕೋತೀನಿ ಸರಿಯಾದ ಸಮಯದಲ್ಲಿ ಅದಕ್ಕೇನು ಮಾಡಬೇಕೋ ಮಾಡ್ತೀನಿ ಅಂದರು. ಒಂದ್ಸಲ ಹಿರಿಯ ಆಚಾರ್ಯ ಇಲ್ಲದೇ ಇದ್ದಾಗ ಕಿರಿಯ ಆಚಾರ್ಯ ಪೂಜೆ ಬಂದಿದ್ದಾರೆ. ಆಗ ಸ್ವಾಮಿಗಳು ಬಂದರು, ಅವ್ರೇನು ಮಾಡೋದು ಯಾರಿಗೂ ಹೇಳಬೇಡಿ ಅಂಥೇಳಿ ಒಂದು ಕಂಬದ ಹಿಂದೆ ಕೂತ್ಕೊಂಡ್ರು ಪೂಜೆ ನೋಡಬೇಕು ಅಂತ. ಈ ಕಿರಿಯ ಆಚಾರ್ಯ ಏನು ಮಾಡಿದ್ರು, ಗರ್ಭಗುಡಿಗೆ ಹೋಗಿ ವಿಗ್ರಹದ ಮೇಲೆ ಇದ್ದಂಥ ಹೂ ಹಾರ ಅಲಂಕಾರ ಎಲ್ಲ ತೆಗೆದು ಅಭಿಷೇಕ ಮಾಡೋಕೆ ಶುರು ಮಾಡಿದರು. ಹೇಳುವ ವಿಷ್ಣು ಸಹಸ್ರನಾಮ ಹೇಳ್ತಾ ಅಭಿಷೇಕ ಮಾಡ್ತಾ ಇದ್ರು. ಅವರಿಗೆ ಮಂತ್ರ ಸರಿಯಾಗಿ ಬರೋಲ್ಲ, ತಪ್ಪದ ಅಲ್ಲಲ್ಲಿ ಈ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಸಾಲಿದೆ, ವತ್ಸರೋ ವತ್ಸಲೋ ವತ್ಸಿ ಅನ್ನೋದಿದೆ, ಅದನ್ನು ಅವರು ಪಾಪ ಸರಿಯಾಗಿ ಅಂದೇನೆ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತಿದ್ರು. ವತ್ಸರೋ ವತ್ಸಲೋ ವತ್ಸಿ ಅನ್ನೋದ್ರ ಬದಲು ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತ ರಾಗವಾಗಿ ಹೇಳ್ಕೊಂಡು ನೀರು ಹಾಕ್ತಾ ಇದ್ರು. ಹಾಕೋದಷ್ಟೇ ಅಲ್ಲ, ಅವ್ರ ಕಣ್ಣಲ್ಲಿ ದಳದಳದ ನೀರು ಇಳಿತಿತ್ತು, ಅಳತಿದ್ರಂತೆ. ಸ್ವಾಮಿಗಳು ನೋಡಿದ್ರು ಪೂಜೆ ಎಲ್ಲ ಆಯಿತು, ಆಚಾರ್ಯ ಗೊತ್ತಿಲ್ಲ ಪಾಪ ಅದು. ಅಭಿಷೇಕ ಮಾಡೋದು ನೋಡ್ತಾ ಎಲ್ಲ ಮುಗಿಸಿದ್ರು, ಪೂಜೆ ಮಾಡಿ ಅಲಂಕಾರ ಮಾಡಿ ಹೊರಗಡೆ ಬಂದರು. ನೋಡ್ತಾರೆ ಎದುರಿಗೆ ಸ್ವಾಮಿಗಳು ಕೂತಿದ್ದಾರೆ, ಗಾಬರಿ ಆಗ್ಬಿಡ್ತು. ಎಲ್ಲ ಇಟ್ಟು ದೀರ್ಘದಂಡ ಪ್ರಣಾಮ ಮಾಡಿ ನಿಂತ್ಕೊಂಡು ಕೈ ಕಟ್ಕೊಂಡ್ರು. ಸ್ವಾಮಿಗಳು ಕೇಳಿದ್ರಂತ ಆಶೀರ್ವಾದ ಮಾಡಿ, ಆಚಾರ್ಯರೇ ಒಂದು ಪ್ರಶ್ನೆ ಕೇಳಬೇಕು ನಾನು ನಿಮಗೆ, ನೀವು ಅಭಿಷೇಕ ಮಾಡುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿತ್ತಲ್ಲ, ಯಾಕೆ ಯಾಕೆ ಕಣ್ಣಲ್ಲಿ ನೀರು ಬಂದು ದುಃಖ ಯಾಕಾಯ್ತು ನಿಮಗೆ ಅಂತ. ಅವ ಆಚಾರ್ಯ ಕೈ ಬುಕ್ಕೊಂಡು ಹೇಳಿದಂತೆ, ಸ್ವಾಮಿ ನನ್ನ ದಿನ ಸಂಕಟ ಆಗತ್ತೆ ಅಭಿಷೇಕ ಮಾಡುವಾಗ, ಯಾಕೆ ಆ ಶ್ರೀಮನ್ನಾರಾಯಣ ಹಾಲಿನ ಸಮುದ್ರದ ಮೇಲೆ ಮಲಗಿದ್ದಾನೆ, ಅವನು ನೋಡಿ ಮೈ ಮೇಲೆ ಬಟ್ಟೆ ಸರಿಯಾಗಿಲ್ಲ, ಬರಿ ಮೇಲೆ ಮಲ್ಕೊಂಡಿದ್ದಾನೆ. ಎಲ್ಲಿ ಮಲ್ಕೊಂಡಿದ್ದಾನೆ ಸ್ವಾಮಿ? ಅವನು ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ. ಮೊದಲೇ ತಂಪದ ಹಾವು, ಹಾಲಿನ ಸಮುದ್ರ ಅದು ತಂಪೆ, ಅವನ ಕಾಲಿನ ಹತ್ರ ಕೂತಿದ್ದಾಳಲ್ಲ ಲಕ್ಷ್ಮಿ, ಆಕೆಗೆ ಸ್ವಲ್ಪ ಜವಾಬ್ದಾರಿ ಇದ್ದಂಗಿಲ್ಲ, ಆಕೆಗೆ ಹೊಚ್ಚಬೇಕು ಹೊಚ್ಚಬಾರ್ದು, ಅವನಿಗೆ ಸುಮ್ಮನೆ ಕೂತಾಳ ಕಣ್ಣು ಮುಚ್ಕೊಂಡು. ಅದಕ್ಕೆ ಆ ಮಂತ್ರ ಅನ್ನುವಾಗ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತೀನಿ, ಹುಚ್ಚಿ ಕೂತಿದ್ದಾಳ ಅಲ್ಲಿ ಕಾಲು ಹತ್ರ, ಹೊಚ್ಚಬಾರ್ದ, ಹೊಚ್ಚಿದ್ದಾಳೋ ಇಲ್ಲೋ, ನನಗೆ ಭಾಳ ಕಷ್ಟ ಆಗುತ್ತೆ ಸ್ವಾಮಿ, ಅದ್ರ ಮೇಲೆ ನೀರು ಹಾಕ್ತಿದ್ದೀನಿ ನಾನು, ಚಳಿ ಆಗಲ್ವಾ ದೇವರಿಗೆ, ಎಷ್ಟು ಕಷ್ಟ ಪಾಪ ಅದನಿಗೆ ಅಂತ ದುಃಖ ಆಗಿಗಳು ಬರ್ತದೆ ಅಂದ್ರು. ಆಗ ಶ್ರೀಗಳು ಹೇಳಿದ್ರಂತೆ, ನೀನು ಹೋಗಪ್ಪ ಅಂತ ಕಳಿಸಿ, ಆ ಭಕ್ತರಿದ್ದರಲ್ಲ ಯಾರು ದೂರು ಕೊಟ್ಟಿದ್ದರಲ್ಲ ಇವ್ರು ತೆಗೆದುಹಾಕಿವ್ರನ್ನ ಅಂತ. ಅವ್ರು ಹೇಳಿದ್ರಂತೆ, ತಪ್ಪು ತಿಳ್ಕೊಬೇಡಿ, ಈ ಕಿರಿಯ ಆಚಾರ್ಯರ ಪೂಜೆ ಭಗವಂತನಿಗೆ ನೇರವಾಗಿ ತಲುಪಿದೆ, ಹಿರಿಯ ಆಚಾರ್ಯದು ಗೊತ್ತಿಲ್ಲ. ಭಗವಂತನಿಗೆ ಮಂತ್ರಗಳ ಆಡಂಬರ ಬೇಕಾಗಿಲ್ಲ, ಭಾಷೆ ಬೇಕಾಗಿಲ್ಲ, ಉಚ್ಚಾರಣೆ ಬೇಕಾಗಿಲ್ಲ, ಆ ಮಂತ್ರಗಳ ಹಿಂದಿರುವಂಥ ಭಾವನೆ ಇದೆಯಲ್ಲ, ಸರ್ವಾರ್ಪಣ ಭಾವ ಇದೆಯಲ್ಲ, ಅದು ಮುಖ್ಯ. ಮಂತ್ರಗಳನ್ನು ಗಿಳಿ ಮಾಡುತ್ತೆ, ಟೇಪ್ ರೆಕಾರ್ಡರ್ ಮಾಡುತ್ತೆ, ಹಾಕಿಟ್ಕೋಬೋದು ನೀವು, ಆದರೆ ಹಿಂದಿನ ಆರ್ತತೆ ಇದೆಯಲ್ಲ ಅದು ಸಹೃದಯರಿಗೆ ಮಾತ್ರ ಸಾಧ್ಯ. ಈ ಆಚಾರ ಮಾಡಿದ ಪೂಜೆ ಭಗವಂತನಿಗೆ ಒಪ್ಪಿಗೆ ಆಯಿತು, ಯಾಕಂದರೆ ಭಗವಂತ ಕಲ್ಲಿನ ವಿಗ್ರಹ ಅಂತ ಅನ್ನಿಸ್ತಾ ಇಲ್ಲ ಆತನಿಗೆ, ಪಾಪ ಥಂಡಿ ಆಗ್ತದೆ, ಅವನು ಚಳಿ ಆಗ್ತದೆ, ಲಕ್ಷ್ಮೀ ಬಗ್ಗೆ ಕೋಪ ಇದೆ,

ಇವ ಅಲ್ಲೇ ಕೂತಿದ್ದಾಳೆ ಕಣ್ಣು ಮುಚ್ಚಿಕೊಂಡು, ಹೊಚ್ಚಬಾರದೆ ಒಂದು, ಪಾಪ ಚಳಿ ಆಗಲ್ವ ಅವನಿಗೆ. ಅದು ಬದುಕಿದಂಥ ಜೀವಂತ ಚೈತನ್ಯ ಅಂತ ಭಾವಿಸಿದ್ದಾರೆ ನಿಮ್ಮ ಆಚಾರ್ಯರು. ಆದ್ದರಿಂದ ಆಚಾರ್ಯರ ಭಕ್ತಿ ಅವರ ಪೂಜೆ ಭಗವಂತನಿಗೆ ಒಪ್ಪತೆ ಹೊರತಾಗಿ ಮಂತ್ರ ಒಪ್ಪೋದಿಲ್ಲ ಅವನಿಗೆ. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ನಮ್ಮ ಹೃದಯದ ಭಾವನೆಗಳು ಭಗವಂತನನ್ನು ಮುಟ್ಟಬೇಕಾದ್ರೆ ನಮ್ಮ ಮನಸ್ಸಲ್ಲಿರುವಂಥ ಭಾವನೆ ಮುಖ್ಯ ಹೊರತಾಗಿ ಶಬ್ದದ ಆಡಂಬರ ಅಲ್ಲ. ಶಬ್ದದ ಆಡಂಬರ ಭಗವಂತನಿಗೆ ಬೇಕು.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 PM ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ವಿಎಸ್ಒಇ ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಶುಕ್ಲಾಂ ಶುಕ್ಲಾಂಬರೆದರ ಪ್ರಸನ್ನ ಸುಂದರ ಶುಕ್ಲಾಂಬರೆದರ ಪ್ರಸನ್ನ ಸುಂದರ ಗೌರ

0: ದಯಾನಂ.
1: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ವಿಎಸ್ಒಇ ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳನ್ನು ಹಾಡಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ನಿಮಗೆ ತಿಳಿಸಾ, ಪ್ರಪಂಚಂಲೋನ ಅನೇಕ ಅಭಿವೃದ್ಧಿ ಚೆಂದಿನ ದೇಶಾಲ್ಲೋ ಉಚಿತ ವೈದ್ಯಂ ಎಪ್ಪಟಿಕೇ ಒಕ ಕಲ. ಭಾರತ್ ಲೋ ಇದು ಪ್ರತಿ ಪೌರುಡಿಕಿ ಲಭಿಸಿನ ಹಕ್ಕು. 60 ಕೋಟ್ಲಕು ಪೈಗಾ ಪ್ರಜಲಕು 5 ಲಕ್ಷಲ ವರಕು ವಿಲುವೈನ ಚಿಕಿತ್ಸನು ಆಯುಷ್ಮಾನ್ ಭಾರತ್ ಉಚಿತಂಗಾ ಅಂದಿಸ್ತುಂದಿ. 19,000 ಪೈಗಾ ಜನ ಔಷಧಿ ಕೇಂದ್ರಾಲು 90% ವರಕು ತಕ್ಕುವ ಧರಲಕೇ ಮಂದುಲನ ಅಂದಿಸ್ತುನ್ನಾಯಿ.
3: ಕಿಸಿ ಏಕ್ ವ್ಯಕ್ತಿ ಕಿ ಜಮೀನ್ ಘರ್ ಗಹನೆ ಯಾ ದೂಸರಾ ಕೋಯ್ ಸಾಮಾನ್ ಬಿಮಾರಿ ಕೆ ಖರ್ಚ ಮೇ ಬಿಕನೆ ಸೆ ಬಚಾ ಹೈ ಗಿರ್ವಿ ರಖನೆ ಸೆ ಬಚಾ ಹೈ ತೋ ಯೇ ಆಯುಷ್ಮಾನ್ ಭಾರತ್ ಕಿ ಬಹುತ್ ಬಡಿ ಸಫಲತಾ ಹೈ.
2: 12 ಸಂವತ್ಸರಾಲ ವಿಶ್ವಾಸಂ ಅಭಿವೃದ್ಧಿ ಪ್ರಜಾ ಸಂಕ್ಷೇಮ.
4: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 PM ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.

0: ಯೋಣ
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಸಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
4: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
5: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
2: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶ್ವ ಯೋಗ ದಿನದ ವಿಶೇಷ ಕಾರ್ಯಕ್ರಮ, ಯೋಗದ ಮೂಲ ಅರ್ಥ, ಯೋಗ ದಿನಾಚರಣೆ ಮತ್ತು ಯೋಗದ ಪ್ರಾಮುಖ್ಯತೆ ಕುರಿತು ಸರಗುರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿ ಆರ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯೋಗ ಭಾರತದಲ್ಲಿ ಆರಂಭವಾದ ಸಾಂಪ್ರದಾಯಿಕ ದೈಹಿಕ ಹಾಗೂ ಮಾನಸಿಕ ಆಚರಣೆಗಳ ಬೋಧನಾ ಶಾಖೆಯಾಗಿದೆ. ಯೋಗ ಕೇವಲ ಒಂದು ವ್ಯಾಯಾಮವಲ್ಲ, ಇದು ನಮ್ಮೊಂದಿಗೆ ವಿಶ್ವ ಮತ್ತು ಪ್ರಕೃತಿಯ ಏಕತೆಯ ಅರ್ಥವನ್ನು ಕಂಡುಹಿಡಿಯಲು ನೆರವಾಗುವಂತಹದ್ದು. ಯೋಗ ಎಂಬುದು ಮನಸ್ಸು ಮತ್ತು ದೇಹ, ಚಿಂತನೆ ಮತ್ತು ಕ್ರಿಯೆ, ಸಂಯಮ ಮತ್ತು ಸಾರ್ಥಕತೆಯನ್ನು ಒಗ್ಗೂಡಿಸಲು ಪ್ರಯತ್ನಿಸುವಂತಹದ್ದು. ಈ ಯೋಗದ ಮಹತ್ವವನ್ನು ವಿಶ್ವಕ್ಕೆ ತಿಳಿಸಲು 2014 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಪ್ರಾರಂಭವಾದ ನಂತರ 2015 ವಾರ್ಷಿಕವಾಗಿ June 21 ವಿಶ್ವದಾದ್ಯಂತ ಈ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹೌದು, ಕೇಳಿದರೆ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಯೋಗದ ಉಗಮ ಆಗಿರ್ಬೋದು, ಯೋಗಾಭ್ಯಾಸದ ಮಹತ್ವ ಆಗಿರ್ಬೋದು, ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಮಹತ್ವ, ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ವೈಷ್ಣವೀರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯೋಗದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್.
0: ಮೊದಲಿಗೆ ತಮಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು, ಆ್ಯಂಡ್ ನಿಮಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು, ಹಾಗೂ ಕೇಳುಗರಿಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು.
0: ಮೇಡಮ್, ಮೊದಲಿಗೆ ನಾವು ಯಾವುದೇ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ,

0: ಮತ್ತೆ ಅದರದ್ದು ವಿಶೇಷತೆಯನ್ನು ತಿಳ್ಕೋತೀವಿ ಅನ್ನೋ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಅದರ ಹಿನ್ನೆಲೆ ಮತ್ತು ಅದರ ಉಗಮವನ್ನು ನಾವು ತಿಳ್ಕೋಬೇಕಾದ್ದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಯೋಗ ಅನ್ನೋಂಥದ್ದು ಭಾರತದಲ್ಲಿ ಹಲವಾರು ವರ್ಷಗಳ ಕಾಲ ದಶಕಗಳ ಕಾಲದಿಂದಲೂ ಕೂಡ ಇದು ನಮ್ಮ ಜೀವನ ಶೈಲಿಯಲ್ಲಿ ಒಂದು ಆಸೋಕ್ಕಾಗಿ ಇರುವಂಥದ್ದು ಒಂದು. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತು ಅಂತಂದರೆ ಭಾರತದಲ್ಲಿ ಯೋಗದ ಉಗಮ ಹೇಗಾಯಿತು, ಹಾಗೆ ಈ ಯೋಗಾಭ್ಯಾಸವನ್ನು ಮಾಡುವಂಥದ್ದು ಅದರ ಮಹತ್ವವನ್ನು ತಿಳಿಸ್ಕೊಡಿ.
1: ಸೊ ಆಗಲೇ ಹೇಳ್ದಂಗೆ ನೀವು ಇಂಟ್ರೊಡಕ್ಷನ್ನಲ್ಲೇ ಹೇಳಿದ್ರಿ, ಸೊ ಯೋಗ ಅಂತಂದರೆ ಅದು ಬರೀ ವ್ಯಾಯಾಮ ಅಲ್ಲ, ಅದು ಒಂದು ದೈಹಿಕ ಕಸರತ್ತು ಅಂತಲೂ ಕನ್ಸಿಡರ್ ಮಾಡ್ಬೋದು, ಅಥವಾ ಸಮತೋಲನದಲ್ಲಿ ಇಡಿಸೋದಕ್ಕೆ ಮಾಡುವಂತಹ ಒಂದು ವ್ಯಾಯಾಮ. ಸೊ ನಮ್ಮ ಭಾರತದಲ್ಲಿ ಇದು ಉಗಮವಾಗಿದ್ದು ಉಲ್ಲೇಖಗಳು ನಮಗೆ ವೇದಗಳಿಂದನೂ ಸಿಗುತ್ತದೆ. ಸೊ ಋಗ್ವೇದ, ಅಥರ್ವಣ ವೇದದಲ್ಲಿ ನಮಗೆ ಹೆಚ್ಚು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳಬಹುದು ಯೋಗದಲ್ಲಿ. ಸೊ ಉಪನಿಷತ್ತುಗಳಲ್ಲಿ ಮತ್ತೆ ಈವನ್ ಭಗವದ್ಗೀತೆನಲ್ಲೂ ಕೂಡ ಯೋಗದ ವಿವಿಧ ಆಯಾಮಗಳನ್ನ ಚರ್ಚಿಸಲಾಗಿದೆ. ಸೊ ಭಗವದ್ಗೀತೆಯಲ್ಲಿ ಹೇಳುವಂತೆ ಯೋಗಸ್ಯ ಯೋಗ ಕರ್ಮಸ್ಯ ಕೌಶಲ್ಯಂ ಅಂತಂದ್ರೆ ಪ್ರತಿಯೊಬ್ಬರು ಎಕ್ಸ್ಪರ್ಟೈಸ್ ಅಥವಾ ಏನೋ ಒಂದು ತಿಳಿದುಕೊಳ್ಳೋದಕ್ಕೋಸ್ಕರ ಆದರೂ ಕೂಡ ಯೋಗವು ಕೂಡ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಹಾಗೆ ನೋಡೋದಾಯ್ತು ಅಂತ ಅಂದ್ರೆ ಯೋಗ ಪದ ಹೇಗೆ ಬಂತು, ಅದಕ್ಕೆ ಯೋಗ ಅಂತ ಹೇಗೆ ಕರೀತಾರೆ ಅಂತ ನೋಡೋದಾದ್ರೆ ಅದು ಸಂಸ್ಕೃತದಲ್ಲಿ ಯುಜ್ ಅಂತ ಒಂದು ಧಾತು ಬರುತ್ತೆ. ಸೊ ಆ ಪದದ ಅರ್ಥ, ಆ ಪದದ ಅರ್ಥ ಅಂತಂದ್ರೆ ಜೋಡಿಸುವುದು ಅಥವಾ ಒಟ್ಟುಗೂಡಿಸುವುದು ಅಥವಾ ಒಂದಾಗಿಸುವುದು. ಸೊ ಇದ್ರಲ್ಲಿ ನಾವು ಏನನ್ನ ಒಂದಾಗಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಆತ್ಮ, ದೇಹ ಹಾಗೂ ಪರಮಾತ್ಮ, ಸೊ ನಮ್ಮ ಮನಸ್ಸು ಎಲ್ಲವನ್ನೂ ಕೂಡ ಒಂದೆಡೆಯಲ್ಲಿ ಇಡಿಸೋದಕ್ಕೆ ನಾವು ಯೋಗ ಅಂತ ಕರೆಯೋದು. ಸೊ ಮಹರ್ಷಿ ಪತಂಜಲಿ ಅವರದು ಕೇಳಿದ್ದೀರಾ ಅಂತ ಅನ್ಕೋತೀನಿ, ಸೊ 2nd centuries ಅಲ್ಲಿ. ಸೊ ಅವರು ಆಲ್ರೆಡಿ ಯೋಗ ಸೂತ್ರ ಬುಕ್ ನ್ನೇ ಬರೆದಿಟ್ಟಿದ್ದಾರೆ. ಸೊ ಅದರಲ್ಲಿ ಅವ್ರು ಹೇಳೋದ್ರ ಪ್ರಕಾರ ಯೋಗಸ್ಯ ಚಿತ್ತ ನಿವೃತ್ತಿ ಅಂತ ಹೇಳ್ತಾರೆ. ಸೊ ಹಾಗಂತಂದ್ರೆ ದೇಹ ಮತ್ತು ಮನಸ್ಸು ಅಂದ್ರೆ ಹೇಗೆ ಅಂತ ಅಂದ್ರೆ, ಈಗ ದೇಹ ಇಲ್ಲಿರುತ್ತೆ ಬಟ್ ನಮ್ಮ ಆಲೋಚನೆಗಳು ಬೇರೆ ಬೇರೆ ಇರುತ್ತೆ. ಸೊ ಅವೆರಡನ್ನ ಒಂದೇ ಕಡೆ ಕೂಡಿ ಕರೆಸೋದಕ್ಕೆ ನಾವು ಯೋಗ ಅಂತ ಕರಿತೀವಿ. ಸೊ ಆ ಯೋಗನ ನಮ್ಮ ಮನಸ್ಸಿನ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ನಾವು ಯೋಗ ಮಾಡುವುದು ಉತ್ತಮ. ಏನಕ್ಕೆ ಈಗ ಯೋಗ ಪ್ರಾಮುಖ್ಯತೆ ಅಂತ ಬಂತು ಅಂತಂದ್ರೆ, ಆಗ್ಲೇ ಹೇಳ್ದಂಗೆ ಯೋಗ ಒಂದು ಜಸ್ಟ್ ಎಕ್ಸಸೈಸ್ ಅಲ್ಲ ಅದು. ಸೊ ಆಗ್ಲೇ ಹೇಳ್ದಂಗೆ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಕರ್ಮ ಎಲ್ಲವನ್ನು ಒಂದು ಸಮತೋಲನದಲ್ಲಿ ಇಡುವುದಕ್ಕೆ ಮಾಡಬೇಕಾದಂತಹ ಒಂದು ವ್ಯಾಯಾಮ. ಸೊ ಇದರಿಂದ ನಮಗೆ ಎರಡು ತರ ಬೆನಿಫಿಟ್ ಆಗುತ್ತೆ. ಒಂದು ಫಿಸಿಕಲ್ ಬೆನಿಫಿಟ್ ಅಂತಂದ್ರೆ ದೈಹಿಕ ಹಾಗೂ ಮಾನಸಿಕ ಬೆನಿಫಿಟ್ಸ್ ಅಥವಾ ಮೆಂಟಲ್ ಬೆನಿಫಿಟ್ಸ್ ಅಂತ ಕರಿತೀವಿ. ಸೊ ಮಾನಸಿಕವಾಗಿ ಹೇಗೆ ಅಂತ ಅಂದ್ರೆ, ಈಗಿನ ಕಾಲದಲ್ಲಿ ಹೆಚ್ಚು ವರ್ಕ್ ಪ್ರೆಷರ್ಸ್ ಇರ್ಬೋದು ಅಥವಾ ಸ್ಟ್ರೆಸ್ಸಸ್ ಇರ್ಬೋದು ಅಥವಾ ಆಂಗ್ಸೈಟಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ವರ್ಕಿಂಗ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಅವಾಗ ಮನಸ್ಸು ಹದಗೆಡುತ್ತದೆ ಅಂದ್ರೆ ಸ್ಟ್ರೆಸ್ಸಿಗೆ ಹೋಗ್ಬಿಡ್ತಾರೆ. ಸೊ ಆವಾಗ ಅವರಿಗೆ ಧ್ಯಾನ ಮಾಡಿಸೋದ್ರಿಂದ ಇರ್ಬೋದು ಅಥವಾ ಒಂದು ಸಿಂಪಲ್ ತ್ರಾಟಕ, ತ್ರಾಟಕ ಅಂತಂದ್ರೆ ಒಂದು ಕ್ಯಾಂಡಲ್ ಮುಂದೆ ಇಟ್ಟು ಅದನ್ನ ನೇರವಾಗಿ ನೋಡೋದು, ದೃಷ್ಟಿನ ಕೊಡೋದು. ಸೊ ಅದನ್ನ ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ಗೆ ಹಾಕೋತೀವಿ. ಸೊ ಇವೆಲ್ಲವೂ ಕೂಡ ಮಾನಸಿಕ ಒತ್ತಡಗಳನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಮಾಡುವಂಥದ್ದು. ಸಿಂಪಲ್ ಮೆಡಿಟೇಷನ್, 5 ನಿಮಿಷ ಒಂದು ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ವಾಪಸ್ ಬರುತ್ತದೆ. ಸೊ ಈ ಥರ. ಆ್ಯಂಡ್ ನೆಕ್ಸ್ಟ್ ಮೆಮೊರಿ ಪವರ್ಗೋಸ್ಕರ ಅಂತಂದ್ರೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದು. ಸೊ ಅವಾಗ ಮಕ್ಕಳಿಗಾದ್ರೂ ಅಷ್ಟೇ, ದೊಡ್ಡವ್ರಿಗಾದ್ರೂ ಅಷ್ಟೇ. ಸೊ 5 ನಿಮಿಷನೂ ಕಾನ್ಸಂಟ್ರೇಷನ್ ಸೊಟ್ಟೋಗ್ಬಿಡ್ತಾರೆ ಅಥವಾ ಒಂದು ಕಡೆ ಕೂತಲ್ಲಿ ಕೂತಿರಲ್ಲ. ಸೊ ಆ ಥರ ತಾಳ್ಮೆ ತರಿಸೋದಕ್ಕೂ ನಾವು ಯೋಗನ ಉಪಯೋಗಿಸ್ಕೋಬಹುದು ಅಥವಾ ಬೆನಿಫಿಟ್ಸ್ ತಗೋಬಹುದು ಅದರಿಂದ. ಇನ್ನು ದೈಹಿಕ ಅಂತ ಬಂತು ಅಂತ ಅಂದ್ರೆ ಅದ್ರಲ್ಲಿ ತುಂಬಾನೇ ಬರುತ್ತೆ. ಅಂತಂದ್ರೆ ಹೇಗೆ ಫ್ಲೆಕ್ಸಿಬಲ್ ಇರಬೇಕು, ಸೊ ಫಿಟ್ ಅಂಡ್ ಫೈನ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ಈ ಫಿಟ್ನೆಸ್ ಅಂತಂದ್ರೆ ಹೇಗೆ ಬರೀ ಹೈಟ್ಗೆ ವೆಯ್ಟ್ಗೆ ತಕ್ಕಂತೆ ಇರೋದಲ್ಲ. ಸೊ ಕರ್ಮ ಸಾಮರ್ಥ್ಯನ್ನು ಕೂಡ ಹೆಚ್ಚಿಸೋದಕ್ಕೆ ನಮ್ಗೆ ಫ್ಲೆಕ್ಸಿಬಿಲಿಟಿ ಇರಬೇಕು ಅಥವಾ ಸ್ಟ್ರೆಂತ್ ಇರಬೇಕು. ಸೊ ಯೋಗ ಇದನ್ನು ಕೂಡ ನಮಗೆ ಒದಗಿಸಿಕೊಡುತ್ತದೆ, ಹಾಗೂ ರೋಗ ನಿರೋಧಕ ಶಕ್ತಿ. ಸೊ ಯೋಗಕ್ಕೂ ಇಮ್ಯುನಿಟಿಗೂ ಹೇಗೆ ಲಿಂಕ್ ಆಗುತ್ತೆ, ನಮ್ಮ ದೇಹದಲ್ಲಿರುವ ಅಂಗಾಂಗಗಳೆಲ್ಲವೂ ಕೂಡ ಅದರ ಕ್ರಿಯೆಗೆ ತಕ್ಕಂತೆ ಪರಿಪಾಲಿಸಿ ಹೋಗ್ತಾ ಇರಬೇಕಾದಾಗ ನಮಗೆ ರೋಗ ಎಲ್ಲಿಂದ ಬರುತ್ತೆ? ಸೊ ಪ್ರತಿಯೊಂದು ಜೀವಕೋಶಗಳದ್ದು ಉತ್ತೇಜನ ಶಕ್ತಿ ಸೊ ಇಂಪ್ರೂವ್ಮೆಂಟ್ ಆಯಿತು ಅಂತಂದಾಗ ಓವರ್ಆಲ್ ಬಾಡಿ ಪವರ್ ಇಂಪ್ರೂವ್ಸ್. ಸೊ ಅದರಿಂದಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಉಸಿರಾಟದ ಎಕ್ಸಸೈಸಸ್ ಅಂತಂದರೆ ಪ್ರಾಣಾಯಾಮ. ಸೊ ಇದು ಎಂತಹದ್ದು ಅಂದರೆ ಲೈಕ್ ಪ್ರಾಣಾಯಾಮ ಮಾಡೋದ್ರಿಂದಾಗಿ ದಿನ ನಮ್ಮದು ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಹೋಲ್ಡಿಂಗ್ ಕೆಪಾಸಿಟಿ ಅಥವಾ ಉಸಿರಾಟದ ಕ್ರಿಯೆ ಸೊ ಅದು ಚೆನ್ನಾಗಿತ್ತು ಅಂತಂದರೆ ಆಕ್ಸಿಜನ್ ಸಪ್ಲಿಮೆಂಟ್ಸ್ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ರಕ್ತದೊತ್ತಡ ಇರಬಹುದು ಅಥವಾ ಹೃದಯದ ಸಂಬಂಧಿತ ಕಾಯಿಲೆಗಳಿರ್ಬೋದು. ಸೊ ಅದನ್ನು ನಾವು ದೂರದಲ್ಲಿ ಮೇಂಟೈನ್ ಮಾಡ್ಬೋದು ಅದನ್ನು, ಹಾಗೂ ತೂಕ ಕಡಿಮೆ ಮಾಡೋದಕ್ಕೆ. ಸೊ ಈವನ್ ಯೋಗ ದೇಹಕ್ಕೆ ಫ್ಲೆಕ್ಸಿಬಿಲಿಟಿ ಬರ್ತಿದೆ ಅಂತಂದ್ಮೇಲಿಂದ ಸೊ ಇಟ್ ಮೇಂಟೈನ್ಸ್ ದ ಫ್ಯಾಟ್ ಮೆಟಬಾಲಿಸಮ್. ಇದು ಯೋಗದ ಬೆನಿಫಿಟ್ಸ್ಗಳಾಗಿ ನಾವು ಪರಿಗಣಿಸಬಹುದು.
0: ಹಾಗಿದ್ರೆ ಮೇಡಮ್, ಈ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಇದರ ಒಂದು ಇತಿಹಾಸವನ್ನು ನೋಡ್ತಂದ್ರೆ ಹೇಗೆ ಈ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ಆಚರಿಸುವ ನಿಟ್ಟಿನಲ್ಲಿ

0: ಈ ದಿನವನ್ನ ಆಚರಿಸಲಿಕ್ಕೆ ಶುರು ಮಾಡಲಾಗುತ್ತೆ ಮೇಡಮ್?
1: ಸೊ 2014 September 27th, ಸೊ ಅವಾಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ UNGA ಅಂತಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಮ್ಮ ಭಾರತದಿಂದ ಕೊಡುಗೆ ಹೇಗಿದೆ ಅಥವಾ ಆ ಕೊಡುಗೆಯನ್ನು ಎಲ್ಲರಿಗೂ ಸದುಪಯೋಗಪಡಿಸಲು ಒಂದು ಪ್ರಸ್ತಾವನೆಯನ್ನು ಇಡ್ತಾರೆ. ಸೊ ಅವರಿಗೆ ಇಡೀ ಮಾನವ ಕುಲಕ್ಕೆ ಆರೋಗ್ಯವಾಗಿ ಅಂತಂದರೆ ಹೆಲ್ತ್ ಈಸ್ ಲೈಕ್ ಫ್ರೀ, ಅದನ್ನು ಹೇಗೆ ಪಡ್ಕೋತೀವಿ ಅನ್ನೋದು ಒಂದು ವೇ ಈ ವಿಧಾನಕ್ಕೋಸ್ಕರ. ಸೊ ಯೋಗ ಒಂದು ಅತ್ಯಂತ ಪ್ರಮುಖವಾದಂತಹ ವಿಧ. ಸೊ ಅದಕ್ಕೋಸ್ಕರ ಇದನ್ನು ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಸೋದಕ್ಕೂ, ಸೊ ಹಾಗೆ ನಮ್ಮ ಭಾರತದ ಕೊಡುಗೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸೋದಕ್ಕೂ, ಪ್ರತಿಯೊಬ್ಬ ನಾಗರಿಕ ಅಂದರೆ ಭಾರತದ ಅಷ್ಟೇ ಅಲ್ಲ ಔಟ್ ಆಫ್ ನೇಷನ್ಸ್, ಸೊ ವಿದೇಶಿಯರಿಗೂ ಕೂಡ ಯೋಗದಿಂದ ಉಪಯೋಗಿಸಿಕೊಳ್ಳಲು ಇದೊಂದು ಪ್ರಯೋಜನಕಾರಿ ಅಂತ ಹೇಳಿ ಮಂಡನೆ ಮಾಡುತ್ತಾರೆ. ಸೊ 3 months ಡಿಸ್ಕಷನ್ ಆದ ನಂತರ ಯುನೈಟೆಡ್ ನೇಷನ್ಸಲ್ಲಿ, ಸೊ ನಮ್ಮದು ಯುನೈಟೆಡ್ ನೇಷನ್ಸಲ್ಲಿ ನಿಯರ್ಲಿ 193 ಮೆಂಬರ್ ಸ್ಟೇಟ್ಸ್ ಇದೆ. ಸೊ ಅದರಲ್ಲಿ ನಮಗೆ 177 ಮೆಂಬರ್ ಸ್ಟೇಟ್ಸ್ ಸೊ ಒಪ್ಪಿಗೆ ಸೂಚಿಸಿ December 11 ಒಪ್ಪಿಗೆ ಸೂಚಿಸುತ್ತಾರೆ. ಸೊ ನೆಕ್ಸ್ಟ್ ಅದಾದ ಮೇಲಿಂದ ಫೈನಲ್ ಡಿಸಿಷನ್ ಆಗಿ June 21 ಡಿಸೈಡೆಡ್ ಮಾಡಿ, ಸೊ 2015 June 21 ಫಸ್ಟ್ ಇಂಟರ್ನ್ಯಾಷನಲ್ ಯೋಗ ಡೇ ಎಂದು ಆಚರಿಸಲಾಗುತ್ತದೆ.
0: ಏನು 2014 ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿ ಅಂದರೆ ಸಾಮಾನ್ಯ ಸಭೆಯಲ್ಲಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಯೋಗದ ಮಹತ್ವವನ್ನು ಕುರಿತು, ಹಾಗೆ ಯೋಗ ಅನ್ನೋಂಥದ್ದು ಇಡೀ ವಿಶ್ವಕ್ಕೆ ಎಷ್ಟು ಅಗತ್ಯವಿದೆ ಅನ್ನೋದು ಕುರಿತು ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಮಂಡನೆ ಮುಖಾಂತರ 2015 ಈ ಯೋಗ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ.
1: ಹೌದು.
0: ಏನೆಲ್ಲ ಪ್ರಮುಖ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ ಮೇಡಮ್ ಈ ಅಂತಾರಾಷ್ಟ್ರೀಯ ಯೋಗ ದಿನ?
1: ಆಗಲೇ ಹೇಳ್ದಂಗೆ ಯೋಗ ಒಂದು ಜನರಿಗೆ ಹೇಗೆ ಜಾಗೃತಿ ಮೂಡಿಸಬೇಕು ಮತ್ತು ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಆರೋಗ್ಯ, ಸೊ ಆಸ್ ಪರ್ WHO ಹೇಳ್ತಾರೆ ಆರೋಗ್ಯ ಎಂದರೆ ಏನು ಅಂತ ಹೇಳಿ. ಸೊ ಅದರಲ್ಲಿ ಹೇಳಬೇಕಾದಾಗ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ತಾರೆ. ಸೊ ಈ ಮಲ್ಟಿ ಡೈಮೆನ್ಷನಲ್ ಅಂತಂದರೆ ಏನು? ಸೊ ಹೆಲ್ತ್ ಅನ್ನೋದು ದೈಹಿಕ ಅಂತಂದರೆ ಫಿಸಿಕಲ್ ಫಿಟ್ ಆಗಿರಬೇಕು, ಮೆಂಟಲ್ ಫಿಟ್ನೆಸ್ ಇರಬೇಕು, ಸ್ಪಿರಿಚುವಲ್ ಫಿಟ್ ಆಗಿರಬೇಕು, ಸೋಷಿಯಲ್ ಫಿಟ್ ಆಗಿರಬೇಕು. ಸೊ ಇವು 4 ಫಿಟ್ನೆಸ್ಸಲ್ಲಿ ಇದ್ದಾರೆ ಅಂತಂತಂದರೆ ಒಂದು ವ್ಯಕ್ತಿ ಈಸ್ ಆರೋಗ್ಯವಂತ. ಸೊ ಇದಿಷ್ಟನ್ನು ಸೇರ್ಪಡೆ ಆಗೋದಕ್ಕೆ ಯೋಗ ಒಂದು ವೆಹಿಕಲ್, ವಾಹನ ಥರ. ಸೊ ಈ ವಾಹನನ ಪ್ರತಿಯೊಬ್ಬರಿಗೂ ಮೂಡಿಸಲು ಈ ಉದ್ದೇಶವನ್ನು ಇಟ್ಕೊಂಡು ಇಂಟರ್ನ್ಯಾಷನಲ್ ಯೋಗ ಡೇನ ಒಪ್ಪಿಕೊಂಡು ಮಾಡಲಾಗುತ್ತಿದೆ. ಸೊ ಇದರ ಪ್ರಮುಖ ಗುರಿ ಅಂತಂದರೆ ಆಗಲೇ ಹೇಳ್ದಂಗೆ ಒಂದು ಆರೋಗ್ಯಕರ ಲೈಫ್ ಸ್ಟೈಲನ್ನು ಡೆವಲಪ್ಮೆಂಟ್ ಮಾಡೋದು ಅಂತಂದರೆ ಜೀವನ ಶೈಲಿ. ಸೊ ಯೋಗ ಒಂದು ಡೈಲಿ ಅಥವಾ ವಾರಕ್ಕೊಮ್ಮೆ ಮಾಡುವಂತಹ ಸಿಂಪಲ್ ಎಕ್ಸಸೈಸ್ ಅಲ್ಲ. ಸೊ ಇದು ಪ್ರತಿದಿನ ಮಾಡಬಹುದಾದಂತಹ ಒಂದು ಕ್ರಿಯೆ ಅಥವಾ ಒಂದು ಜೀವನ ಶೈಲಿ ಅಂತಲೇ ಕರೆಯಬಹುದು. ಸೊ ಇದನ್ನು ಪ್ರತಿಯೊಬ್ಬರಿಗೂ ಅಳವಡಿಸಿಕೊಳ್ಳಲು ಹೇಳ್ಕೊಟ್ಟಿರೋದು, ಆ್ಯಂಡ್ ಹಾಗೆ ಅವರ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋಕೆ ಅಂದರೆ ಲೈಕ್ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಆ್ಯಂಡ್ ಎಮೋಷನಲ್, ಸೋಷಿಯಲ್ ವೆಲ್ಬೀಯಿಂಗ್. ಸೊ ಇದನ್ನು ನಾವು ಆರೋಗ್ಯ ಅಂತ ಕರೆಯೋದು. ಸೊ ಮತ್ತು ಹಾಗೂ ಜಾಗತಿಕ ಜಾಗೃತಿ ಅಂತಂದರೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೊ ಯೋಗ ಅಂತಂದರೆ ಏನು, ಅದರ ಮಹತ್ವವೇನು, ಸೊ ಅದನ್ನು ಅವರು ಅಳವಡಿಸಿಕೊಂಡ್ರೆ ಅವರಲ್ಲಿ ಯಾವ ಥರ ಬದಲಾವಣೆ ಆಗುತ್ತದೆ. ಸೊ ಇದರಿಂದಾಗಿ ನಾವು ಶಾಂತಿ ಮತ್ತು ಸೌಹಾರ್ದತೆ ಅಂತಂದರೆ ಲೈವ್ಲಿಹುಡ್ ಅಥವಾ ಬ್ರದರ್ಹುಡ್ ಅಥವಾ ಸಿಸ್ಟರ್ಹುಡ್, ಸೊ ಇದನ್ನು ನಾವು ಮೇಂಟೈನ್ ಮಾಡಬಹುದು. ಆ್ಯಂಡ್ ಹಾಗೆ ಸೊ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಸೊ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಒಳಗಡೆ ನಮ್ಮದು ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಇರ್ಬೋದು ಅಂದರೆ ರಕ್ತದೊತ್ತಡ, ಸೊ ಹೃದಯ ಕಾಯಿಲೆ ಇರ್ಬೋದು ಲೈಕ್ MI ಅಥವಾ ಹೃದಯಾಘಾತಗಳಿರ್ಬೋದು, ಆ್ಯಂಡ್ ಒಬೇಸ್ ಅಂತಂದರೆ ಫ್ಯಾಟ್ ಡೆವಲಪ್ ಆಗೋದು, ಬಾಡಿನಲ್ಲಿ ತೂಕ ಜಾಸ್ತಿ ಆಗೋದು. ಸೊ ಇಂಥದಕ್ಕೆಲ್ಲ ಮೆಡಿಸಿನ್ಸಿಗಿಂತ ಒಂದು ಬಾಡಿನ ಆಕ್ಟಿವ್ ಆಗಿ ಇಟ್ಕೋಬೇಕಾಗಿರುತ್ತೆ. ಸೊ ಆಕ್ಟಿವ್ ಇಟ್ಕೊಳ್ಳೋದಕ್ಕೆ ಯೋಗ ಒಂದು ವಿಧ. ಸೊ ಹಾಗಾಗಿ ಇದನ್ನೆಲ್ಲ ಗುರಿ ಇಟ್ಕೊಂಡು ನಾವು ಇಂಟರ್ನ್ಯಾಷನಲ್ ಯೋಗ ಡೇಗೆ ಆಬ್ಜೆಕ್ಟಿವ್ಸ್ ಅಂತ ಮಾಡಿದ್ದೇವೆ.
0: ಹಾಗಿದ್ರೆ ಮೇಡಮ್, ಈ ಯೋಗ ದಿನವನ್ನ June 21 ಆಯ್ಕೆ ಮಾಡಿಕೊಂಡು ಆಚರಣೆ ಮಾಡ್ತಿರೋದು, ಆ ದಿನದ ವಿಶೇಷತೆ ಏನು?
1: ಇದರಲ್ಲಿ 2 ವಿಶೇಷತೆ ಇದೆ. ಒಂದು ಮೈಥೊಲಾಜಿಕಲ್ ಅಂತ ಬಂತು ಅಂದಾಗ, ಸೊ ಮೈಥೊಲಾಜಿಕಲಿ ಸೊ ನಮಗೆ ಯೋಗ ಗುರು ಅಂತ ಕೇಳಿದ್ರೆ ಅಥವಾ ಯಾರಪ್ಪ ಅಂತ ಕೇಳಿದ್ರೆ ನಾವು ಭಗವಾನ್ ಶಿವ ಅವರನ್ನ ರೆಫರ್ ಮಾಡ್ತೀವಿ. ಸೊ ಅವರು ಅವರ ಶಿಷ್ಯರು ಅಂತಂದ್ರೆ ಸಪ್ತ ಋಷಿಗಳಿಗೆ ಬೋಧನೆ ಮಾಡಿಸಿ ಅಲ್ಲಿಂದ ನೆಕ್ಸ್ಟ್ ಸಪ್ತ ಋಷಿಗಳಿಂದ ಅವರ ಶಿಷ್ಯರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತಂದ್ರೆ ಅವರಿಗೆ ಬೋಧಿಸಲಾಗಿದೆ, ಅವರಿಂದ ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲಾಗಿದೆ. ಸೊ ಅದಕ್ಕೆ ನಾವು June 21 ಅನ್ನ ಪ್ರಿಫರಬಲ್ ಡೇ ಅಥವಾ ಮೋಸ್ಟ್ ಬೆನಿಫಿಷಿಯಲ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಹೇಗೆ ಅಂತ ಅಂದರೆ ಋತು ಅನುಸಾರವಾಗಿ ಇದು ದಕ್ಷಿಣಾಯನದ ಕೊನೆಯ ಹಂತ. ಸೊ ಇಲ್ಲಿಂದ ಏನಾಗುತ್ತೆ, ಈ ದಿನ ಹೇಗಿರುತ್ತೆ ಅಂತಂದರೆ ಲಾಂಗೆಸ್ಟ್ ಡೇ ಅಂತಂದರೆ ಬೆಳಗಿನ ಅವಧಿ ತುಂಬ ಅತಿ ಹೆಚ್ಚಿರುತ್ತೆ, ಹಗಲು ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ಸಮ್ಮರ್ ಸಾಲಿಸ್ಟೈಸ್ ಅಂತಾನು ಕರಿತೀವಿ. ಸೊ ಇದ್ರಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಸೂರ್ಯ

ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘಾವಧಿ ಇರುತ್ತಾರೆ. ಸೊ ಅದಕ್ಕೋಸ್ಕರ ಏನಾಗ್ತಾ ಇರುತ್ತೆ, ಪ್ರಕೃತಿಯಲ್ಲಿ ಹೆಚ್ಚಿನ ಶಕ್ತಿ. ಸೊ ನಾವು ಈ ಶಕ್ತಿನ ಹೈ ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ. ಸೊ ಈ ಹೈ ಕಾಸ್ಮಿಕ್ ಎನರ್ಜಿಯಿಂದಾಗಿ ಏನಾಗುತ್ತೆ, ಬೆಳಕು ಶಕ್ತಿ ಮತ್ತು ಪ್ರಕೃತಿಯ ನಡುವಿನ ಸಾಮರಸ್ಯ ಸೊ ಪೂರ್ತಿ ಇರೋದ್ರಿಂದಾಗಿ ಸೊ ಅಂಡ್ ಯೋಗನೂ ಕೂಡ ಆಗ್ಲೇ ನೀವು ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟ ಹಾಗೆ ಇದು ಒಂದು ಪ್ರಕೃತಿಯ ಒಂದು ವಿಧ. ಸೊ ಪ್ರಕೃತಿಯ ನಡುವೆಯಲ್ಲಿ ಮಾನವ ಅವರ ರೀತಿಯಲ್ಲಿ ಇರುವುದಕ್ಕೇನೆ ಯೋಗ ಅಂತ ಹೇಳೋದು. ಸೊ ಅಗೇನ್ ಒಂದು ಮಾನಸಿಕವಾಗಿ ಇರ್ಬೋದು ಅಥವಾ ದೈಹಿಕವಾಗಿ ಇರ್ಬೋದು, ಸೊ ಪ್ರಕೃತಿ ನೋಡಿದಾಗ ಎಲ್ಲರಿಗೂ ಶಾಂತಿ ರೀತಿಯಾಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಸಮಾಲೋಚನೆ ಮಾಡಿ ಸೊ ಅವತ್ತಿನ ದಿನಾನ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಎಂದು ಆಚರಿಸುತ್ತೇವೆ.

0: ಹಾಗೇನೆ ಮೇಡಮ್, ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯ ಅಂದರೆ ಥೀಮನ್ನು ಇಟ್ಕೊಂಡು ಈ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಈ ವರ್ಷ 2026ನೇ ಸಾಲಿನ ಘೋಷವಾಕ್ಯ ಏನು, ಅದರ ಬಗ್ಗೆ ತಿಳಿಸ್ಕೊಡಿ.
1: ಸೊ ಈ ವರ್ಷದ್ದು ಘೋಷವಾಕ್ಯ ಬಂದು ಆರೋಗ್ಯಕರ ವಯಸ್ಸಾಗುವಿಕೆಗಾಗಿ ಯೋಗ. ಸೊ ಹಾಗಂತಂದ್ರೆ ಯೋಗ ಫಾರ್ ಹೆಲ್ತಿ ಏಜಿಂಗ್. ಸೊ ಇದರಲ್ಲಿ ಏನಿದೆ ವಿಶೇಷತೆ ಅಂತ ಕೇಳ್ಬೋದು, ಏಜ್ ಆಗೋದಾಗ್ತಾನೆ ಇರುತ್ತೆ, ಸೊ ಯೋಗ ಮಾಡೋದ್ರಿಂದ ಏಜ್ ಏನಾದರೂ ತಡಿಬೋದಾ ಅಂತ ಬರುತ್ತೆ. ಇಲ್ಲ, ಸೊ ಯೋಗ ಮಾಡೋದ್ರಿಂದ ಏಜ್ ಆಗೋದನ್ನು ತಡೆಯೋಕ್ಕಾಗಲ್ಲ, ಬಟ್ ಏಜ್ ಆಗ್ತಾ ಆಗ್ತಾ ಬರುವಂತಹ ಕಾಯಿಲೆಗಳನ್ನೆಲ್ಲ ನಾವು ತಡಿಬೋದು. ಸೊ ಇದನ್ನು ನಾವು ಏನಕ್ಕೆ ತೊಗೊಂಡಿದ್ದೀವಿ ಅಂತಂದರೆ ಆಸ್ ಎ ಪ್ರಿವೆಂಟಿವ್ ಹೆಲ್ತ್ ಕೇರ್. ಸೊ ಯೋಗ ಈಸ್ ಆಲ್ವೇಸ್ ಎ ಪ್ರಿವೆಂಟಿವ್. ಯೋಗ ಮಾಡೋದ್ರಿಂದ ರೋಗ ಬರಲ್ಲ ಅಂತ ನಾವು ಹೇಳಲ್ಲ, ಬಟ್ ಬರಬಹುದಂತಹ ಕಾಯಿಲೆಗಳನ್ನೆಲ್ಲ ನಾವು ಆದಷ್ಟು ತಡೆಯಬಹುದು. ಸೊ ಅದಕ್ಕೋಸ್ಕರ ನಾವು ಈ ಸಲ ಸೊ ಪ್ರಮೋಷನ್ ಆಫ್ ಲಾಂಗಿವಿಟಿ ಅಂತಂದ್ರೆ ದೀರ್ಘಾನುಕಾಲ ದೀರ್ಘ ವಯಸ್ಸನ್ನು ನಾವು ಪ್ರತಿಯೊಬ್ಬರಿಗೂ ಇರಲಿ ಹಾಗೂ ಅವರ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲಿ ಎಂದು ನಾವು ಈ ಸಲ ಹೀಗೆ ಅಂದ್ರೆ ಆರೋಗ್ಯಕರ ವಯಸ್ಸಿಗಾಗಿ ಯೋಗನ ಪ್ಲಾನ್ ಮಾಡಿರೋದು. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾವು ಈಗ ಚಿಕ್ಕವರಿರ್ಬೇಕಾದಾಗ ನಾವು ಯೋಗ ಮಾಡಿರಲ್ಲ, ಸೊ ಒಂದೇ ತರ ಕೆಲಸ ಮಾಡ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಸಿಟ್ಟಿಂಗ್ ಪೋಸ್ಚರ್ ಅಲ್ಲೇ ಇರ್ತೀವಿ, ಸೊ ಬೆನ್ನು ಸಹಜವಾಗಿ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗ್ತಿರುತ್ತೆ, ಬಾಡಿ ದೃಢ ಆಗ್ತಾ ಹೋಗ್ತಾ ಇರುತ್ತೆ, ಅಂದ್ರೆ ಸ್ಟಿಫ್ ಆಗ್ತಾ ಹೋಗ್ತಾ ಹೋಗುತ್ತೆ. ಸೊ ಆ ಬಾಡಿಗೆ ಮೊಬಿಲೈಸೇಷನ್ ಅನ್ನೋದು ಇರಲ್ಲ, ಸೊ ಮೂಮೆಂಟ್ಸ್ ಎಲ್ಲ ರಿಡಕ್ಷನ್ ಆಗ್ತಾ ಇರುತ್ತೆ. ಸೊ ಸ್ಟಿಫ್ನೆಸ್ ಅಂತ ಏನು ಕರಿತೀವಲ್ಲ, ಸೊ ಅದಕ್ಕೋಸ್ಕರ ಮೂಮೆಂಟ್ಸ್ ಇರಬೇಕು. ಮೂಮೆಂಟ್ಸ್ನ ನಾವು ಯೋಗ ಮಾಡೋದ್ರಿಂದ ತಗೋಬಹುದು. ಸೊ ಅದಕ್ಕೋಸ್ಕರ ಯೋಗ ಇಸ್ ಫಾರ್ ಹೆಲ್ತಿ ಏಜಿಂಗ್.
0: ಹಾಗಿದ್ರೆ ಮೇಡಮ್, ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಿಂದ ಪ್ರಸ್ತುತವಾಗಿ ನೋಡ್ತು ಅಂದರೆ, ವಿದೇಶಗಳಲ್ಲೆಲ್ಲ ಈ ಯೋಗದ ಅಳವಡಿಕೆ ಆಗಿರ್ಬೋದು, ಮತ್ತು ವಿದೇಶಗಳಲ್ಲಿ ಯೋಗದ ಬೆಳವಣಿಗೆ ಆಗಿರ್ಬೋದು, ಇದರಿಂದ ಆ ದೇಶದ ಸಾರ್ವಜನಿಕರ ಒಂದು ಆರೋಗ್ಯ ಸ್ಥಿತಿ ಉತ್ತಮವಾಗಿರೋದು, ಇದನ್ನೆಲ್ಲ ಗಮನಿಸ್ತು ಅಂದರೆ ಹೇಗಿದೆ ಇದರ ಮಹತ್ವ?
1: ಹೌದು. ಸೊ ಈಗ ಆಲ್ರೆಡಿ ಯೋಗ ಬರೀ ಭಾರತದಕ್ಕಷ್ಟೇ ಸೀಮಿತವಾಗಿ ಉಳ್ಕೊಂಡಿಲ್ಲ. ಸೊ ಯೋಗ ಈಗ ಎಲ್ಲಾ ಕಡೆ ಅಂದ್ರೆ ಪ್ರಪಂಚದಾದ್ಯಂತ ಹರಡಿದೆ. ಸೊ ಅಲ್ಲೆಲ್ಲರೂ ಕೂಡ ತುಂಬಾ ಲೈಕ್ ಒಂದು ಶಾರ್ಟ್ ಟರ್ಮ್ ಕೋರ್ಸಸ್ ಮಾಡಿ ಪ್ರತಿಯೊಬ್ಬರು ಕೂಡ ಯೋಗ ಟೀಚರ್ ಆಗ್ಲಿಕ್ಕೆ ಬಯಸಿ ಅಲ್ಲೇ ತುಂಬಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳೆಲ್ಲ ನಡೀತಾ ಇದೆ. ಸೊ ಹೇಗೆ ಈಗ ವಿದೇಶದಲ್ಲಿ ಇದನ್ನ ನೋಡ್ತಾ ಇದೀವಿ ಅಂತಂದ್ರೆ, ಇಟ್ ಈಸ್ ನೋ ಮೋರ್ ಆನ್ ಆಪ್ಷನ್ ಅವರಿಗೆ. ಸೊ ಇಟ್ ಈಸ್ ಬಿಕೆಮ್ ಅವ್ರಿಗೆ ಇದು ಅದು ಜೀವನ ಶೈಲಿಯಾಗಿ ಮಾರ್ಪಾಡಾಗಿದೆ ಆಲ್ರೆಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಬೆಳಗ್ಗೆ ಎದ್ದು ಎಕ್ಸಸೈಸ್ ಇರ್ಬೋದು ಅಥವಾ ಎಕ್ಸಸೈಸ್ ಜೊತೆಗೆ ಸ್ವಲ್ಪ ಯೋಗಾಸನಗಳನ್ನು ಇರ್ಬೋದು, ಇದನ್ನೆಲ್ಲ ಅಳವಡಿಸಿಕೊಂಡಿದ್ದಾರೆ. ಸೊ ಇವರು ಅಲ್ಲದೇ ಲೈಕ್ ಮನೆಯಲ್ಲಿ ಅಲ್ಲದೇ ಕೂಡ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ. ಸೊ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ ಒಳಗಡೆ ಹೇಗಿರುತ್ತೆ ಅಂತಂದ್ರೆ, ಸೊ ಯಾವುದೇ ಕಂಪನಿ ಅವರು ಇರಬಹುದು, ಸೊ ಅವರಿಗೆ ಅವ್ರ ಕೆಲಸ ಅಷ್ಟೇ ಅಲ್ಲದೆ ಎಂಪ್ಲಾಯೀಸ್ದು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಸೊ ಆ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಒಳಗಡೆ ಸಮಟೈಮ್ಸ್ ಅವರಿಗೆಲ್ಲರಿಗೂ ಲೈಕ್ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ಕೊಡ್ತಾರೆ. ಸೊ ಹಾಗೇನೆ ಯೋಗ ರಿಲೇಟೆಡ್ ಆಗಿ ಅವರಿಗೆ ಏನಾದ್ರು ಮಾಡ್ತಾರೆ ಅಂತ ಅಂದ್ರೆ, ಸೊ ಯೋಗ ಕ್ಲಾಸಸ್ ಕೂಡ ಆರ್ಗನೈಸ್ ಮಾಡಿಸಿರ್ತಾರೆ. ಸೊ ಅದರಿಂದಾಗಿ ಅವರಿಗೆ ಈವನ್ ಸ್ಟ್ರೆಸ್ ಆಗ್ತಾ ಇದ್ರೆ, ಸೊ ಮೆಡಿಟೇಷನ್ ಪ್ರೋಗ್ರಾಮ್ಸ್ ಇರಬಹುದು ಅಥವಾ ಸ್ಟಿಫ್ನೆಸ್ ಇತ್ತು ಅಂತಂದ್ರೆ ಮೂಮೆಂಟ್ ಪ್ರೋಗ್ರಾಮ್ಸ್ ಇರಬಹುದು. ಸೊ ಈ ತರ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ಯೋಗ ಅನ್ನೋದನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಸೊ ಹಾಗೆ ಇನ್ನ ನೋಡೋದಾಯ್ತು ಅಂತಂದ್ರೆ, ಯೋಗನ ನಾವು ಪೈಲಟ್ಸ್ ಪ್ರೋಗ್ರಾಮ್ಸ್ ಅಲ್ಲೂ ನೋಡಬಹುದು, ಅಂದ್ರೆ ಪೈಲಟ್ಸ್ ಎಕ್ಸಸೈಸಸ್. ಸೊ ಅದನ್ನ ನಾವು ಏರಿಯಲ್ ಯೋಗ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಪವರ್ ಯೋಗ. ಪವರ್ ಯೋಗ ಅಂತ ಅಂದ್ರೆ ತೂಕ ಇಳಿಸೋಕೆ, ಸೊ ಬೇಗ ಅಂದ್ರೆ ಇನ್ಕ್ರೀಸ್ ಮೆಟಬಾಲಿಸಮ್ನ ಜಾಸ್ತಿ ಮಾಡೋದಕ್ಕೆ ನಾವು ಪವರ್ ಯೋಗ ಅಥವಾ ಕೋರ್ ಅಬ್ಡಮನ್ ಕೋರ್ ಯೋಗ ಅಂತ ಏನ್ ಕರಿತೀವಲ್ಲ, ಹಾಗೆ ಲೈಕ್ ಸೂರ್ಯ ನಮಸ್ಕಾರದೇ ಇರಬಹುದು. ಸೊ ಒಂದು ಯೋಗದಲ್ಲೇ ಕೂಡ ಪ್ರೈಮರಿ ಅಂಡ್ ಸೆಕೆಂಡರಿ ಅಂಡ್ ಅಡ್ವಾನ್ಸ್ಡ್ ಯೋಗಿಕ್ ಪೋಸಸ್ ಅಂತ ಬರುತ್ತೆ. ಸೊ ಅದನ್ನ ಹೇಗೆ ಮಾಡಬಹುದು ಅನ್ನೋದ್ರ ಮೂಲಕ ವೇರಿಯೇಷನ್ಸ್ ಅಲ್ಲಿ ಅಳವಡಿಸಿಕೊಂಡಿದ್ದಾರೆ.

0: ಅಂಡ್ ಅಗೇನ್ ಆಗ್ಲೇ ಹೇಳ್ದಂಗೆ ಮೆಡಿಟೇಷನ್ ಈಸ್ ಒನ್ ಆಫ್ ದಿ ಬೆಸ್ಟ್. ಸೊ ಪ್ರತಿಯೊಂದು ಆಫೀಸ್ ವರ್ಕರ್ಸ್ಗೆ ಎಂಪ್ಲಾಯೀಸ್ಗೂ ಇರ್ಬೋದು ಅಥವಾ ಅವ್ರಿಗೇ ಇರ್ಬೋದು, ಒತ್ತಡ ಬಂದಾಗೆಲ್ಲ 5 ನಿಮಿಷ ಧ್ಯಾನ ಮಾಡಿ ಉತ್ತೇಜಿಸಿಕೊಳ್ಳುತ್ತಾರೆ. ಸೊ ಹೀಗೆ ವಿದೇಶದಲ್ಲೂ ಕೂಡ ಯೋಗ ಒಂದು ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಆಗಿದೆ.
1: ನಮ್ಮಲ್ಲಿ ಒಂದು ಮಾತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಯೋಗ ಅನ್ನೋದನ್ನ, ಅದರ ಮಹತ್ವವನ್ನ, ಅದರ ಅಳವಡಿಕೆನ ನಾವು ಮಕ್ಕಳಿಗೆ ಅದನ್ನ ಕಲಿಸೋ ನಿಟ್ಟಿನಲ್ಲಿ, ಅದು ಶಾಲಾ ಹಂತಗಳಲ್ಲಾಗಿರ್ಬೋದು ಮನೆ ಮಟ್ಟದಲ್ಲಿ ಕಲಿಸೋದ್ರಿಂದ ಆ ಮಕ್ಕಳು ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡಿ ಅದರ ಒಂದು ಮಹತ್ವವನ್ನು ಅರಿತವಂತೆ ಮುಂದಿನ ಪೀಳಿಗೆಗೂ ಕೂಡ ಈ ಯೋಗದ ಮಹತ್ವ ತಿಳಿಯುತ್ತೆ. ಅದರಿಂದ ಅವರ ಒಂದು ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಶಾಲಾ ಹಂತಗಳಿಂದಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಯೋಗ ಕಲಿಸುವುದರ ಮಹತ್ವವನ್ನು ಕುರಿತು ತಿಳಿಸ್ಕೊಡಿ.
0: ಹಾಗೇನೆ ಶಾಲೆಯಲ್ಲೂ ಕೂಡ ಈಗಾಗಲೇ ಹೇಳ್ದಂಗೆ ವಿದೇಶ ಅಲ್ಲದೇನೆ ನಮ್ಮ ಭಾರತದಲ್ಲೂ ಕೂಡ ಚಿಕ್ಕ ಮಕ್ಕಳಿಗೂ ಯೋಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಅಥವಾ ಇಂಟ್ರೆಸ್ಟಿಂಗ್ ಆಗಿ ಹೊರಗಡೆನೂ ಕೂಡ ಯೋಗ ಕೋಚಿಂಗ್ ಕ್ಲಾಸಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಏನಕ್ಕೆ ಈ ಯೋಗ ಚಿಕ್ಕ ಮಕ್ಕಳಲ್ಲಿ ಅವ್ರದ್ದು ಬಾಡಿ ಎಷ್ಟು ಬೇಗ ಕೋಆಪ್ರೇಟ್ ಆಗುತ್ತಾ ಬೆಂಡ್ ಆಗುತ್ತಾ ಅಂತೆಲ್ಲ ಕೇಳಿದ್ರೆ, ಸೊ ನಮಗೆ ಚಿಕ್ಕವರಲ್ಲಿ ಇರಬೇಕಾದಾಗ ದೇಹ ನಾವು ಹೇಗೆ ಬೆಂಡ್ ಮಾಡಬಹುದು ಸೊ ಅದು ಬೇಗ ಅಷ್ಟೇ ಫ್ಲೆಕ್ಸಿಬಲ್ ಆಗಿ ಹೋಗುತ್ತೆ. ಆ್ಯಂಡ್ ಕೆಲವೊಂದ್ಸಲ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇರಲ್ಲ, ಲೈಕ್ ಈಗ ಕೂತ್ಕೊಂಡಿರ್ತಾರೆ ಒಂದು 5 ನಿಮಿಷ ಅಂತಂದ್ರೆ ಇನ್ನೊಂದು 5 ನಿಮಿಷ ಬಿಟ್ಟು ಇನ್ನೊಂದೇನೋ ಕೆಲಸಕ್ಕೆ ಜಂಪ್ ಹೊಡಿತಾ ಇರ್ತಾರೆ. ಸೊ ಅಂಥವರಲ್ಲಿ ಏನು ಮಾಡಿಸ್ಬೋದಪ್ಪ ಅಂತಂದ್ರೆ ನಾವು ಯೋಗ ಪ್ರೊಸೀಜರ್ಸ್ ಒಳಗಡೆ ನಾನು ಆಗಲೇ ಹೇಳ್ದಂಗೆ ಒಂದು ತ್ರಾಟಕ ಮಾಡಿಸ್ಬೋದು. ಸೊ ತ್ರಾಟಕ ಅಂತಂದ್ರೆ ಒಂದು ದೀಪವನ್ನಾದರೂ ಇಡ್ಬಹುದು. ಸೊ ದೀಪವನ್ನಿಟ್ಟು ಅದನ್ನ ಫುಲ್ ಸ್ಟ್ರೈಟ್ ಆಗಿ ನೋಡೋದಿರುತ್ತೆ. ಸೊ ಕಣ್ಣು ಅಳ್ಳಾಡಿಸ್ಬಾರ್ದು ಅಥವಾ ಮಿಟುಕಿಸ್ಬಾರ್ದು, ಕಣ್ಣು ಮುಚ್ಚಬಾರ್ದು. ಸೊ ಕಣ್ಣು ನೀರು ಬರೋ ತನಕ ಅದನ್ನ ಹಾಗೆ ನೋಡ್ತಾ ಇರಬೇಕು. ಸೊ ಅದು 5 ನಿಮಿಷನಾದ್ರೂ ಇರ್ಬೋದು, 1 ಸೆಕೆಂಡ್ ಆದ್ರೂ ಇರ್ಬೋದು, 10 ಸೆಕೆಂಡ್ಸ್ ಆದ್ರೂ ಇರ್ಬೋದು, ಅಥವಾ 10 ಮಿನಿಟ್ಸ್ ಆದ್ರೂ ಇರ್ಬೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಅವಧಿ ಇದ್ದು ಅದೇ ತರ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಹೈಯರ್ ಕಾನ್ಸಂಟ್ರೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಆಗ ಮಗುಗೆ ಏನು ಓದೋದಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಥವಾ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ನಾವು ಈ ಯೋಗ ಪ್ರೊಸೀಜರ್ಸ್ನ ನಾವು ಮಕ್ಕಳಲ್ಲೇ ಅಳವಡಿಸ್ಕೋಬಹುದು. ಸೊ ಇನ್ನೊಂದು ಆಗ್ಲೇ ಹೇಳ್ದಂಗೆನೆ, ಸೊ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯನೋ ಹಾಗೆ ಫಿಸಿಕಲ್ ಎಕ್ಸಸೈಸ್ ಅಥವಾ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಕೆಲವೊಬ್ರು ಆಹಾರದಿಂದ ತಗೋತಾರೆ, ಕೆಲವೊಬ್ರು ಎಕ್ಸಸೈಸ್ ಮಾಡೋದ್ರಿಂದ ಅವರ ಜೀರ್ಣಾಂಗಗಳಿರ್ಬೋದು ಅಥವಾ ಕೋಶಾಂಗಗಳನ್ನೆಲ್ಲವೂ ಕೂಡ ಸದೃಢವಾಗಿ ಇಟ್ಸ್ಕೊಳ್ಳಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಯೋಗ ಬರೀ ಎಕ್ಸಸೈಸ್ ಆಗಿ ಇರೋದಿಲ್ಲ, ಅವರಲ್ಲಿ ಒಂದು ಡಿಸಿಪ್ಲಿನ್ ಅಥವಾ ಒಂದು ಕಮಿಟ್ಮೆಂಟ್ ಅಥವಾ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಸೊ ಆ್ಯಂಡ್ ಅದರಿಂದಾಗಿ ಮಕ್ಕಳಿಗೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಮೂಡುತ್ತೆ. ಸೊ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು ಅವರ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸುತ್ತೆ ಮತ್ತು ಅವರ ಆರೋಗ್ಯವಂತರಾಗಿರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಮಾಡಿಸಿದ್ರೂ ತುಂಬ ಒಳ್ಳೇದೆ ಯೋಗ.
1: ಜೊತೆಗೆ ಮೇಡಮ್, ಪ್ರಸ್ತುತವಾಗಿ ನಾವು ಹಿರಿಯ ನಾಗರಿಕರಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಿದ್ರೆ ಯೋಗ ಅನ್ನೋಂಥದ್ದು ಹಿರಿಯರಿಗೂ ಕೂಡ ಬಹಳಷ್ಟು ಅಗತ್ಯವಿರುವಂಥ ಒಂದು ಜೀವನ ಶೈಲಿ ಅಂತ ನಾನು ಹೇಳ್ತೀನಿ. ಆ ನಿಟ್ಟಿನಲ್ಲಿ ಹಿರಿಯರು ಯಾವ ರೀತಿಯಾದಂಥ ಯೋಗಾಭ್ಯಾಸಗಳನ್ನು ಮಾಡೋ ಮುಖಾಂತರ ಅವರ ವಯಸ್ಸಿನ ಜೀವನವನ್ನು ಯಾವ ರೀತಿಯಲ್ಲಿ ಅವರು ಕಳೀಬೋದು?
0: ಸೊ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂತಂದ್ರೆ, ಸೊ ಕೆಲವೊಂದ್ಸಲ ವರ್ಕೆ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಅವರಿಗೆ. ಸೊ ಅವರಿಗೆ ರೆಸ್ಟ್ ತಗೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ. ಸೊ ಅಂತ ಮೊಮೆಂಟ್ ಅಲ್ಲಿ ಅವರು ದೀರ್ಘಕಾಲದಲ್ಲಿ ನೋಡಿದಾಗ ಅವರಿಗೆ ಕೆಲವೊಮ್ಮೆ ಕೂರ್ಲಿಕ್ಕೆ ಆಗೋದಿಲ್ಲ ಅಥವಾ ಈಗ ರಕ್ತದೊತ್ತಡ ಜಾಸ್ತಿ ಆಗಬಹುದು ಅಥವಾ ಹೃದಯ ಸಂಬಂಧಿತ ಕಾಯಿಲೆ ಬರ್ಬೋದು ಅಥವಾ ಉಸಿರಾಟ ಸಂಬಂಧಿತ ಕಾಯಿಲೆ ಬರ್ಬೋದು ಅಥವಾ ಜೀರ್ಣಾಂಗ ಸಂಬಂಧಿತ ಕಾಯಿಲೆ, ಯಾವುದೇ ಕಾಯಿಲೆ ಆದ್ರೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅಂತ ಟೈಮಲ್ಲೂ ಕೂಡ ಈಗ ಯೋಗ ಮಾಡಿದ್ರೆ ವರ್ಕೌಟ್ ಆಗುತ್ತಾ ನಮಗೆ ಅಂತಲೂ ಕ್ವಶನ್ ಇರುತ್ತೆ ಅವರಿಗೆ. ಸೊ ಹೌದು, ಸೊ ಯೋಗ ಅಂತ ಅನ್ನೋದು ಚಿಕ್ಕವರಿಂದನೇ ಮಾಡಬೇಕು ಅಂತ ಇಲ್ಲ, ಎನಿ ಟೈಮ್ ಇಸ್ ಅ ರೈಟ್ ಟೈಮ್ ಟು ಸ್ಟಾರ್ಟ್ ಯೋಗ. ಸೊ ಈ ಕ್ಷಣನೂ ಸ್ಟಾರ್ಟ್ ಮಾಡ್ಬೋದು ಅಂತಂದ್ರೆ ಈ ಕ್ಷಣನೂ ಕೂಡ ಒಳ್ಳೇದೇ ಯೋಗ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಅದು ವಯಸ್ಕರ ಆಗಿರ್ಬೋದು ಅಥವಾ ಚಿಕ್ಕ ಮಕ್ಕಳೇ ಇರ್ಬೋದು ಅಥವಾ ಯಾರೇ ಇರ್ಬೋದು. ಸೊ ರೈಟ್ ಮೊಮೆಂಟ್, ಲೈಕ್ ಈ ಮೊಮೆಂಟೇ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಸ್ಟಾರ್ಟ್ ಮಾಡೋದು ಅತ್ಯುತ್ತಮ. ಸೊ ಹಾಗೆ ನೋಡೋದಾಯ್ತು ಅಂತಂದ್ರೆ ವಯಸ್ಸಾದವರಲ್ಲಿ ಕೆಲವೊಂದು ಎಕ್ಸಸೈಸಸ್ ಹೌದು ಮಾಡೋ ಹಾಗಿಲ್ಲ. ಸೊ ಅವರ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅದರ ಅರ್ಧದಷ್ಟು ಮಾಡಬೇಕು ಅಂತ ಇರುತ್ತೆ. ಸೊ ಅವರ ಶಕ್ತಿ ಮೀರಿ ಯಾವುದನ್ನು ಮಾಡೋ ಹಾಗಿಲ್ಲ. ಸೊ ಯಾವುದೇ ಒಂದು ಎಕ್ಸಸೈಸ್ ಇರ್ಬೋದು, ಈವನ್ ಸಿಂಪಲ್ ವಾಕಿಂಗ್ ಕೂಡ ಅಷ್ಟೇ. ನನಗೆ 5 ಕಿಲೋಮೀಟರ್ ನಡೆಯೋ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿ 5 ಕಿಲೋಮೀಟರ್ ಹೋಗೋದಿರೋದಿಲ್ಲ. ಸೊ 5.5-2.5 ಕಿಲೋಮೀಟರ್ ಅಷ್ಟೇ ಮಾಡೋದಿರುತ್ತದೆ ಅವರಿಗೆ. ಸೊ ವಯಸ್ಸಾದವರೊಳಗಡೆ ನಾವು ಯಾವ್ಯಾವ ತರ ಎಕ್ಸಸೈಸಸ್ ಹೇಳ್ಬೋದು ಅಂತ ಅಂದ್ರೆ, ಒಂದು ತಾಡಾಸನ. ಸೊ ತಾಡಾಸನ ಅಂತ ಅಂದ್ರೆ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋದು, ಮೌಂಟೈನ್ ಪೋಸ್ ಅಂತ ಕರಿತೀವಿ ನಾವು ಇದನ್ನ. ಸೊ ಹಾಗೆ ಇನ್ನೊಂದು ತ್ರಿಕೋನಾಸನ ಅಂತಂದ್ರೆ ಟ್ರಯಾಂಗುಲರ್ ಪೋಸ್, ಜಸ್ಟ್ ಸೈಡ್ ವೈಸ್ ಬೆಂಡಿಂಗ್ ಅಂಡ್ ಫ್ರಂಟ್ ಬೆಂಡಿಂಗ್, ಮುಂಭಾಗದಲ್ಲಿ ಬೆಂಡ್ ಆಗೋದು ಮತ್ತೆ ಅಕ್ಕಪಕ್ಕಕ್ಕೆ ಬೆಂಡ್ ಆಗೋದು. ಇನ್ನೊಂದು ಪವನ ಮುಕ್ತಾಸನ. ಸೊ ಪವನ ಮುಕ್ತಾಸನ ಅಂತಂದ್ರೆ ನಮ್ಮ ಮಂಡಿನ ಎದೆ ಭಾಗಕ್ಕೆ ತರೋದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇಂಟೆಸ್ಟೈನಲ್ ಡಿಸ್ಟರ್ಬೆನ್ಸ್ ಅಂತ ಏನ್ ಕರಿತೀವಲ್ಲ, ಕೆಲವೊಬ್ಬರಿಗೆ ಮಲ

ಬದ್ಧತೆ ಇರುತ್ತೆ. ಕೆಲವೊಬ್ಬರಿಗೆ ಫ್ಲಾಟ್ಯುಲೆನ್ಸ್ ಅಂತ ಕರಿತೀವಿ, ಅಂತಂದ್ರೆ ಏನೇ ತಿಂದ್ರು ಕೂಡ ಹೊಟ್ಟೆ ಉಬ್ಬರ ಆಗುತ್ತೆ, ಹೊಟ್ಟೆ ತುಂಬದಂಗೆ ಆಗ್ಬಿಡುತ್ತೆ. ಸೊ ಅವಾಗ ಬ್ಲಾಕೇಜಸ್ಗಳಿದ್ದೆಲ್ಲ ಕೂಡ ಈ ಆಸನದಿಂದ ಹೋಗುತ್ತೆ. ಇನ್ನೊಂದು ಶವಾಸನ. ಸೊ ಇದನ್ನು ಕೂಡ ರಿಲ್ಯಾಕ್ಸಿಂಗ್ ಟೆಕ್ನಿಕ್, ಇದನ್ನ ನಾವು ಲಾಸ್ಟಲ್ಲಿ ಇಟ್ಕೋತೀವಿ. ಸೊ ಯಾವುದೇ ಎಕ್ಸಸೈಸ್ ಮಾಡಾದ್ಮೇಲೂ ಕೂಡ ಒಂದು 5 ನಿಮಿಷ ರೆಸ್ಟ್ ತಗೊಂಡೆ ಬೇರೆ ಕೆಲಸಕ್ಕೆ ಹೋಗ್ಬೇಕು. ಸೊ ಇನ್ನೊಂದು ಮಾರ್ಜರಿ ಆಸನ ಅಂತ ಬರುತ್ತೆ, ಇದು ಕ್ಯಾಟ್ ಅಂಡ್ ಡಾಗ್ ಪೋಸ್ ಅಂತ ಬರುತ್ತೆ. ಲೈಕ್ ಉಸಿರನ್ನ ಒಳಗಡೆ

0: ಶೀತಕಾರಿ ಅಂಡ್ ಭಸ್ತ್ರಿಕ. ಸೊ ಈ ಎಲ್ಲಾ ಪ್ರಾಣಾಯಾಮವನ್ನು ಕೂಡ ಅವರು ಮಾಡಬಹುದು. ಸೊ ಯೂಶುವಲ್ ಆಗಿ ನೇಸಲ್ ಡಿಸ್ಟರ್ಬೆನ್ಸ್ ಅಂತಂದ್ರೆ ಮೂಗು ಕಟ್ಕೊಂಡಿರುತ್ತೆ ಅಂತಂದಾಗ್ಲೂ ಕೂಡ ಅವರು ಸ್ವಲ್ಪ ಹೊತ್ತು ಸೂರ್ಯಭೇದಿ ಅಂಡ್ ಚಂದ್ರಭೇದಿ ಪ್ರಾಣಾಯಾಮನ ಮಾಡಬಹುದು. ಸೊ ಆಲ್ಮೋಸ್ಟ್ ಎಲ್ಲಾ ಹೈಪರ್ ಟೆನ್ಸಿವ್ ಪೇಷಂಟ್ಸ್ ಇರಬಹುದು, ಅಂದ್ರೆ ರಕ್ತದೊತ್ತಡ ಇರೋರಿಗೆ ಅಥವಾ ಕಾರ್ಡಿಯಾಕ್ ಕಂಡೀಷನ್ಸ್ ಅಥವಾ ಎಮ್ ಐ ಇರೋರು ಅಥವಾ ಎದೆ ನೋವು ರಿಲೇಟೆಡ್ ಆಗಿರೋರು, ಸೊ ಪ್ರತಿಯೊಬ್ಬರು ಕೂಡ ಪ್ರಾಣಾಯಾಮ ಮಾಡಿದರೆ ಅತ್ಯುತ್ತಮ.
1: ಸಾಕಷ್ಟು ವಿಚಾರಗಳನ್ನ ಈ ಅಂತಾರಾಷ್ಟ್ರೀಯ ಯೋಗ ದಿನದಾಗಿರ್ಬೋದು, ಹಾಗೇನೆ ಯೋಗ ಮಾಡೋದ್ರಿಂದ ಆಗುವಂತಹ ಅನುಕೂಲಗಳ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ತಾವು ಹಂಚಿಕೊಳ್ತಾ ಬಂದ್ರಿ ಮೇಡಮ್. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಿದ್ದೀವಿ. ಕೊನೆಯದಾಗಿ ಅಂತಾರಾಷ್ಟ್ರೀಯ ಯೋಗ ದಿನದಂದು ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸೊ ಆಗ್ಲೇ ಹೇಳ್ದಂಗೆ ಯೋಗ ಅನ್ನೋದು ಹ್ಯಾವ್ಸ್ ಟು ಬಿ ಕನ್ವರ್ಟೆಡ್, ಅದನ್ನ ನಾವು ಅದನ್ನ ಒಂದು ಜೀವನ ಶೈಲಿಯಾಗಿ ಪರಿವರ್ತನೆ ಮಾಡಿಕೊಳ್ಳಲೇಬೇಕಾದಂತಹ ಒಂದು ಉತ್ತಮ ನಿರ್ಧಾರ ಆಗಿರುತ್ತದೆ ಯಾವಾಗ್ಲೂ ಕೂಡ. ಸೊ ಈ ತರ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಸೊ ಆಗ್ಲೇ ಹೇಳ್ದಂಗೆನೆ ಯೋಗದಿಂದಾಗಿ ನಮ್ಗೆ ಎರಡು ತರ ಬೆನಿಫಿಟ್ಸ್ ಇದೆ, ಒಂದು ದೈಹಿಕವಾಗಿಯೂ ಇದೆ ಹಾಗೂ ಮಾನಸಿಕವಾಗಿಯೂ ಆಗಿದೆ. ಸೊ ಮಾನಸಿಕವಾಗಿಯೂ ಬರೀ ಕಾನ್ಸಂಟ್ರೇಷನ್ ಮೆಮೊರಿ ಅಲ್ಲದನ್ನು ಕೂಡ ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಎಷ್ಟೋ ಜನರಿಗೆ ಕೆಲಸದ ಒತ್ತಡದಿಂದಾಗಿ ಸ್ಟ್ರೆಸ್ ಜಾಸ್ತಿ ಇದ್ದಾಗ ನಿದ್ದೆ ಬರೋದು ತುಂಬಾ ಕಡಿಮೆ. ಸೊ ಆ ಮೂಮೆಂಟ್ ಅಲ್ಲಿ ಮಲ್ಕೊಳ್ಳೋ ಒಂದು 5 ನಿಮಿಷ ಅಂತಾನು ಕೂಡ ಪ್ರಾಣಾಯಾಮನೋ ಅಥವಾ ಧ್ಯಾನನೋ ಮಾಡಿ ಮಲ್ಕೊಂಡ್ರೆ ಸೊ ಅಗೇನ್ ಅದು ಆಟೋಮೆಟಿಕಲಿ ಆಗಿ ನಿದ್ದೆ ಬರ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೈನ್ ಕೂಲ್ ಡೌನ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ. ಸೊ ಎಲ್ಲರಿಗೂ ಅಷ್ಟೇ, ನಾವ್ ಹೇಳೋದು ಸೊ ಇದು ಜಸ್ಟ್ ದೈಹಿಕ ವ್ಯಾಯಾಮ ಅಂತ ಕನ್ಸಿಡರ್ ಮಾಡ್ದೇನೆ. ಇದರಲ್ಲಿ ಸಾಕಷ್ಟು ಅಂತಂದ್ರೆ ಆಗ್ಲೇ ಹೇಳ್ದಂಗೆನೆ ದೇಹ ಮನಸ್ಸು ಮತ್ತೆ ಆತ್ಮ, ಸೊ ಮೂರನ್ನು ಕೂಡ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡೋದ್ರಿಂದಾಗಿ, ಸೊ ಅಂದ್ರೆ ಸಹಾಯ ಅಂತಂದ್ರೆ ಇದರಲ್ಲಿ ಸಮತೋಲನದಿಂದ ಇರುತ್ತೆ. ಸೊ ಆದಷ್ಟು ಯೋಗ ದಿನ ಮಾಡಲು ಪ್ರಯತ್ನಿಸಬೇಕು ಹಾಗೂ ದೈನಂದಿನ ಚಟುವಟಿಕೆಯಾಗಿ ಪರಿವರ್ತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಭಾರತದಲ್ಲಿ ಯೋಗ ಅನ್ನೋಂಥದ್ದು ಹೇಗೆ ಉಗಮವಾಯಿತು, ಹಾಗೆ ಈ ಯೋಗಾಭ್ಯಾಸ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನು ನಾವು ಪಡಿಬೋದು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಾಗಿರ್ಬೋದು, ಯಾವ್ಯಾವ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಜೂನ್ 21ನೇ ಯಾಕೆ ಈ ಯೋಗ ದಿನವನ್ನಾಗಿ ನಾವು ಆಯ್ಕೆ ಮಾಡಿಕೊಳ್ಳಾಯಿತು, ಅಂತಾರಾಷ್ಟ್ರೀಯ ಯೋಗ ದಿನದ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ವಿದೇಶಗಳಲ್ಲಿ ಯೋಗದ ಅಳವಡಿಕೆ, ಶಾಲಾ ಹಂತಗಳಲ್ಲಿ ಹಿರಿಯರಲ್ಲಿ ಈ ಯೋಗವನ್ನು ಮಾಡಿಸೋದ್ರಿಂದ ಅದೆಷ್ಟೆಲ್ಲ ಆರೋಗ್ಯಯುತ ಒಂದು ಅನುಕೂಲಗಳನ್ನು ಮಾಡಿಕೊಡುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಅರಿವು ಹಾಗೂ ಜಾಗೃತಿಯನ್ನು ನಮ್ಮ ಕೇಳುಗರಲ್ಲಿ ಮೂಡಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ನಿಮಗೂ ಸಹ ಧನ್ಯವಾದಗಳು ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತೇವೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ, ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಯೋಗದ ಉಗಮ ಹಾಗೂ ಯೋಗಾಭ್ಯಾಸದ ಮಹತ್ವನ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ನಮ್ಮ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವೈದ್ಯರಾದಂಥ ಡಾಕ್ಟರ್ ವೈಷ್ಣವೀರವರು. ಇದಾಗಿತ್ತು ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ವಿಶ್ವಯೋಗ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 PM ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು

0: ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶ್ವಯೋಗ ದಿನದ ವಿಶೇಷ ಕಾರ್ಯಕ್ರಮ, ಯೋಗದ ಮೂಲ ಅರ್ಥ, ಯೋಗ ದಿನಾಚರಣೆ ಮತ್ತು ಯೋಗದ ಪ್ರಾಮುಖ್ಯತೆ ಕುರಿತು ಸರಗುರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿ ಆರ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯೋಗ ಭಾರತದಲ್ಲಿ ಆರಂಭವಾದ ಸಾಂಪ್ರದಾಯಿಕ ದೈಹಿಕ ಹಾಗೂ ಮಾನಸಿಕ ಆಚರಣೆಗಳ ಬೋಧನಾ ಶಾಖೆಯಾಗಿದೆ. ಯೋಗ ಕೇವಲ ಒಂದು ವ್ಯಾಯಾಮವಲ್ಲ, ಇದು ನಮ್ಮೊಂದಿಗೆ ವಿಶ್ವ ಮತ್ತು ಪ್ರಕೃತಿಯ ಏಕತೆಯ ಅರ್ಥವನ್ನು ಕಂಡುಹಿಡಿಯಲು ನೆರವಾಗುವಂತಹದ್ದು. ಯೋಗ ಎಂಬುದು ಮನಸ್ಸು ಮತ್ತು ದೇಹ, ಚಿಂತನೆ ಮತ್ತು ಕ್ರಿಯೆ, ಸಂಯಮ ಮತ್ತು ಸಾರ್ಥಕತೆಯನ್ನು ಒಗ್ಗೂಡಿಸಲು ಪ್ರಯತ್ನಿಸುವಂತಹದ್ದು. ಈ ಯೋಗದ ಮಹತ್ವವನ್ನು ವಿಶ್ವಕ್ಕೆ ತಿಳಿಸಲು 2014 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಪ್ರಾರಂಭವಾದ ನಂತರ 2015 ವಾರ್ಷಿಕವಾಗಿ ಜೂನ್ 21 ವಿಶ್ವದಾದ್ಯಂತ ಈ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹೌದು ಕೇಳಿದರೆ, ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಯೋಗದ ಉಗಮ ಆಗಿರ್ಬೋದು, ಯೋಗಾಭ್ಯಾಸದ ಮಹತ್ವ ಆಗಿರ್ಬೋದು, ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಮಹತ್ವ, ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ವೈಷ್ಣವೀರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯೋಗದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್.
0: ಮೊದಲಿಗೆ ತಮಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು. ಆ್ಯಂಡ್ ನಿಮಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು, ಹಾಗೂ ಕೇಳುಗರಿಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು.
0: ಮೇಡಮ್, ಮೊದಲಿಗೆ ನಾವು ಯಾವುದೇ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಮತ್ತು ಅದರದ್ದು ವಿಶೇಷತೆಯನ್ನು ತಿಳ್ಕೋತೀವಿ ಅನ್ನೋ ನಿಟ್ಟಿನಲ್ಲಿ ಮೊದಲನೇದಾಗಿ ಅದರ ಹಿನ್ನೆಲೆ ಮತ್ತು ಅದರ ಉಗಮವನ್ನು ನಾವು ತಿಳ್ಕೋಬೇಕಾದ್ದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಯೋಗ ಅನ್ನೋಂಥದ್ದು ಭಾರತದಲ್ಲಿ ಹಲವಾರು ವರ್ಷಗಳ ಕಾಲ, ದಶಕಗಳ ಕಾಲದಿಂದಲೂ ಕೂಡ ಇದು ನಮ್ಮ ಜೀವನ ಶೈಲಿಯಲ್ಲಿ ಒಂದು ಆಸೋಕ್ಕಾಗಿ ಇರುವಂಥದ್ದು ಒಂದು. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತು ಅಂತಂದರೆ ಭಾರತದಲ್ಲಿ ಯೋಗದ ಉಗಮ ಹೇಗಾಯಿತು, ಹಾಗೆ ಈ ಯೋಗಾಭ್ಯಾಸವನ್ನು ಮಾಡುವಂಥದ್ದು ಅದರ ಮಹತ್ವವನ್ನು ತಿಳಿಸ್ಕೊಡಿ.
1: ಸೊ ಆಗಲೇ ಹೇಳ್ದಂಗೆ ನೀವು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದ್ರಿ. ಸೊ ಯೋಗ ಅಂತಂದ್ರೆ ಅದು ಬರೀ ವ್ಯಾಯಾಮ ಅಲ್ಲ, ಅದು ಒಂದು ದೈಹಿಕ ಕಸರತ್ತು ಅಂತಾನು ಕನ್ಸಿಡರ್ ಮಾಡ್ಬೋದು, ಅಥವಾ ಸಮತೋಲನದಲ್ಲಿ ಇಡಿಸೋದಕ್ಕೆ ಮಾಡುವಂತಹ ಒಂದು ವ್ಯಾಯಾಮ. ಸೊ ನಮ್ಮ ಭಾರತದಲ್ಲಿ ಇದು ಉಗಮವಾಗಿದ್ದು ಉಲ್ಲೇಖಗಳು ನಮಗೆ ವೇದಗಳಿಂದನೂ ಸಿಗುತ್ತದೆ. ಸೊ ಋಗ್ವೇದ, ಅಥರ್ವಣ ವೇದದಲ್ಲಿ ನಮಗೆ ಹೆಚ್ಚು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳಬಹುದು ಯೋಗದಲ್ಲಿ. ಸೊ ಉಪನಿಷತ್ತುಗಳಲ್ಲಿ ಮತ್ತೆ ಈವನ್ ಭಗವದ್ಗೀತೆನಲ್ಲೂ ಕೂಡ ಯೋಗದ ವಿವಿಧ ಆಯಾಮಗಳನ್ನ ಚರ್ಚಿಸಲಾಗಿದೆ. ಸೊ ಭಗವದ್ಗೀತೆಯಲ್ಲಿ ಹೇಳುವಂತೆ ಯೋಗಸ್ಯ ಯೋಗ ಕರ್ಮಸ್ಯ ಕೌಶಲ್ಯಂ ಅಂತಂದ್ರೆ ಪ್ರತಿಯೊಬ್ಬರು ಎಕ್ಸ್ಪರ್ಟೈಸ್ ಅಥವಾ ಏನೋ ಒಂದು ತಿಳಿದುಕೊಳ್ಳೋದಕ್ಕೋಸ್ಕರ ಆದರೂ ಕೂಡ ಯೋಗವು ಕೂಡ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಹಾಗೆ ನೋಡೋದಾಯ್ತು ಅಂತ ಅಂದ್ರೆ ಯೋಗ ಪದ ಹೇಗೆ ಬಂತು, ಅದಕ್ಕೆ ಯೋಗ ಅಂತ ಹೇಗೆ ಕರೀತಾರೆ ಅಂತ ನೋಡೋದಾದ್ರೆ ಅದು ಸಂಸ್ಕೃತದಲ್ಲಿ ಯುಜ್ ಅಂತ ಒಂದು ಧಾತು ಬರುತ್ತೆ. ಸೊ ಆ ಪದದ ಅರ್ಥ, ಆ ಪದದ ಅರ್ಥ ಅಂತಂದ್ರೆ ಜೋಡಿಸುವುದು ಅಥವಾ ಒಟ್ಟುಗೂಡಿಸುವುದು ಅಥವಾ ಒಂದಾಗಿಸುವುದು. ಸೊ ಇದ್ರಲ್ಲಿ ನಾವು ಏನನ್ನ ಒಂದಾಗಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಆತ್ಮ, ದೇಹ ಹಾಗೂ ಪರಮಾತ್ಮ. ಸೊ ನಮ್ಮ ಮನಸ್ಸು ಎಲ್ಲವನ್ನೂ ಕೂಡ ಒಂದೆಡೆಯಲ್ಲಿ ಇಡಿಸೋದಕ್ಕೆ ನಾವು ಯೋಗ ಅಂತ ಕರೆಯೋದು. ಸೊ ಮಹರ್ಷಿ ಪತಂಜಲಿ ಅವರದು ಕೇಳಿದಿರಾ ಅಂತ ಅನ್ಕೋತೀನಿ. ಸೊ 2nd centuries ಅಲ್ಲಿ ಸೊ ಅವರು ಆಲ್ರೆಡಿ ಯೋಗ ಸೂತ್ರ ಬುಕ್ ನ್ನೇ ಬರೆದಿಟ್ಟಿದ್ದಾರೆ. ಸೊ ಅದರಲ್ಲಿ ಅವ್ರು ಹೇಳೋದ್ರ ಪ್ರಕಾರ ಯೋಗಸ್ಯ ಚಿತ್ತ ನಿವೃತ್ತಿ ಅಂತ ಹೇಳ್ತಾರೆ. ಸೊ ಹಾಗಂತಂದ್ರೆ

0: ದೇಹ ಮತ್ತು ಮನಸ್ಸು ಅಂದ್ರೆ ಹೇಗೆ ಅಂತ ಅಂದ್ರೆ, ಈಗ ದೇಹ ಇಲ್ಲಿರುತ್ತೆ ಬಟ್ ನಮ್ಮ ಆಲೋಚನೆಗಳು ಬೇರೆ ಬೇರೆ ಇರುತ್ತೆ. ಸೊ ಅವೆರಡನ್ನ ಒಂದೇ ಕಡೆ ಕೂಡಿ ಕರೆಸೋದಕ್ಕೆ ನಾವು ಯೋಗ ಅಂತ ಕರಿತೀವಿ. ಸೊ ಆ ಯೋಗನ ನಮ್ಮ ಮನಸ್ಸಿನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಯೋಗ ಮಾಡುವುದು ಉತ್ತಮ. ಏನಕ್ಕೆ ಈಗ ಯೋಗ ಪ್ರಾಮುಖ್ಯತೆ ಅಂತ ಬಂತು ಅಂತಂದ್ರೆ, ಆಗ್ಲೇ ಹೇಳ್ದಂಗೆ ಯೋಗ ಒಂದು ಜಸ್ಟ್ ಎಕ್ಸಸೈಸ್ ಅಲ್ಲ ಅದು. ಸೊ ಆಗ್ಲೇ ಹೇಳ್ದಂಗೆ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಕರ್ಮ ಎಲ್ಲವನ್ನು ಒಂದು ಸಮತೋಲನದಲ್ಲಿ ಇಡುವುದಕ್ಕೆ ಮಾಡಬೇಕಾದಂತಹ ಒಂದು ವ್ಯಾಯಾಮ. ಸೊ ಇದರಿಂದ ನಮಗೆ ಎರಡು ಥರ ಬೆನಿಫಿಟ್ ಆಗುತ್ತೆ. ಒಂದು ಫಿಸಿಕಲ್ ಬೆನಿಫಿಟ್ ಅಂತಂದರೆ ದೈಹಿಕ ಹಾಗೂ ಮಾನಸಿಕ ಬೆನಿಫಿಟ್ಸ್ ಅಥವಾ ಮೆಂಟಲ್ ಬೆನಿಫಿಟ್ಸ್ ಅಂತ ಕರಿತೀವಿ. ಸೊ ಮಾನಸಿಕವಾಗಿ ಹೇಗೆ ಅಂತ ಅಂದರೆ, ಈಗಿನ ಕಾಲದಲ್ಲಿ ಹೆಚ್ಚು ವರ್ಕ್ ಪ್ರೆಷರ್ಸ್ ಇರ್ಬೋದು ಅಥವಾ ಸ್ಟ್ರೆಸ್ಸಸ್ ಇರ್ಬೋದು ಅಥವಾ ಆ್ಯಂಗ್ಸೈಟಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ವರ್ಕಿಂಗ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಆವಾಗ ಮನಸ್ಸು ಹದಗೆಡುತ್ತದೆ ಅಂದರೆ ಸ್ಟ್ರೆಸ್ಸಿಗೆ ಹೋಗ್ಬಿಡ್ತಾರೆ. ಸೊ ಆವಾಗ ಅವರಿಗೆ ಧ್ಯಾನ ಮಾಡಿಸೋದ್ರಿಂದ ಇರ್ಬೋದು ಅಥವಾ ಒಂದು ಸಿಂಪಲ್ ತ್ರಾಟಕ, ತ್ರಾಟಕ ಅಂತಂದರೆ ಒಂದು ಕ್ಯಾಂಡಲ್ ಮುಂದೆ ಇಟ್ಟು ಅದನ್ನ ನೇರವಾಗಿ ನೋಡೋದು, ದೃಷ್ಟಿನ ಕೊಡೋದು. ಸೊ ಅದನ್ನ ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ಗೆ ಹಾಕೋತೀವಿ. ಸೊ ಇವೆಲ್ಲವೂ ಕೂಡ ಮಾನಸಿಕ ಒತ್ತಡಗಳನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಮಾಡುವಂಥದ್ದು. ಸಿಂಪಲ್ ಮೆಡಿಟೇಷನ್, 5 ನಿಮಿಷ ಒಂದು ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ವಾಪಸ್ ಬರುತ್ತದೆ. ಸೊ ಈ ಥರ. ಆ್ಯಂಡ್ ನೆಕ್ಸ್ಟ್ ಮೆಮೊರಿ ಪವರ್ಗೋಸ್ಕರ ಅಂತಂದರೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದು. ಸೊ ಅವಾಗ ಮಕ್ಕಳಿಗಾದ್ರೂ ಅಷ್ಟೇ, ದೊಡ್ಡವ್ರಿಗಾದ್ರೂ ಅಷ್ಟೇ. ಸೊ 5 ನಿಮಿಷನೂ ಕಾನ್ಸಂಟ್ರೇಷನ್ ಸೊಟ್ಟೋಗ್ಬಿಡ್ತಾರೆ ಅಥವಾ ಒಂದು ಕಡೆ ಕೂತಲ್ಲಿ ಕೂತಿರಲ್ಲ. ಸೊ ಆ ಥರ ತಾಳ್ಮೆ ತರಿಸೋದಕ್ಕೂ ನಾವು ಯೋಗನ ಉಪಯೋಗಿಸ್ಕೋಬಹುದು ಅಥವಾ ಬೆನಿಫಿಟ್ಸ್ ತಗೋಬಹುದು ಅದರಿಂದ. ಇನ್ನು ದೈಹಿಕ ಅಂತ ಬಂತು ಅಂತ ಅಂದ್ರೆ ಅದ್ರಲ್ಲಿ ತುಂಬಾನೇ ಬರುತ್ತೆ. ಅಂತಂದ್ರೆ ಹೇಗೆ ಫ್ಲೆಕ್ಸಿಬಲ್ ಇರಬೇಕು, ಸೊ ಫಿಟ್ ಅಂಡ್ ಫೈನ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ಈ ಫಿಟ್ನೆಸ್ ಅಂತಂದ್ರೆ ಹೇಗೆ ಬರೀ ಹೈಟ್ಗೆ ವೆಯ್ಟ್ಗೆ ತಕ್ಕಂತೆ ಇರೋದಲ್ಲ. ಸೊ ಕರ್ಮ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸೋದಕ್ಕೆ ನಮಗೆ ಫ್ಲೆಕ್ಸಿಬಿಲಿಟಿ ಇರಬೇಕು ಅಥವಾ ಸ್ಟ್ರೆಂತ್ ಇರಬೇಕು. ಸೊ ಯೋಗ ಇದನ್ನು ಕೂಡ ನಮಗೆ ಒದಗಿಸಿಕೊಡುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ. ಸೊ ಯೋಗಕ್ಕೂ ಇಮ್ಯುನಿಟಿಗೂ ಹೇಗೆ ಲಿಂಕ್ ಆಗುತ್ತೆ, ನಮ್ಮ ದೇಹದಲ್ಲಿರುವ ಅಂಗಾಂಗಗಳೆಲ್ಲವೂ ಕೂಡ ಅದರ ಕ್ರಿಯೆಗೆ ತಕ್ಕಂತೆ ಪರಿಪಾಲಿಸಿ ಹೋಗ್ತಾ ಇರಬೇಕಾದಾಗ ನಮಗೆ ರೋಗ ಎಲ್ಲಿಂದ ಬರುತ್ತೆ? ಸೊ ಪ್ರತಿಯೊಂದು ಜೀವಕೋಶಗಳದ್ದು ಉತ್ತೇಜನ ಶಕ್ತಿ. ಸೊ ಇಂಪ್ರೂವ್ಮೆಂಟ್ ಆಯಿತು ಅಂತಂದಾಗ ಓವರ್ ಆಲ್ ಬಾಡಿ ಪವರ್ ಇಂಪ್ರೂವ್ಸ್. ಸೊ ಅದರಿಂದಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಉಸಿರಾಟದ ಎಕ್ಸಸೈಸಸ್ ಅಂತಂದರೆ ಪ್ರಾಣಾಯಾಮ. ಸೊ ಇದು ಎಂತಹದ್ದು ಅಂದರೆ, ಲೈಕ್ ಪ್ರಾಣಾಯಾಮ ಮಾಡೋದ್ರಿಂದಾಗಿ ದಿನ ನಮ್ಮದು ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಹೋಲ್ಡಿಂಗ್ ಕೆಪಾಸಿಟಿ ಅಥವಾ ಉಸಿರಾಟದ ಕ್ರಿಯೆ, ಸೊ ಅದು ಚೆನ್ನಾಗಿತ್ತು ಅಂತಂದರೆ ಆಕ್ಸಿಜನ್ ಸಪ್ಲಿಮೆಂಟ್ಸ್ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ರಕ್ತದೊತ್ತಡ ಇರಬಹುದು ಅಥವಾ ಹೃದಯದ ಸಂಬಂಧಿತ ಕಾಯಿಲೆಗಳಿರ್ಬೋದು. ಸೊ ಅದನ್ನು ನಾವು ದೂರದಲ್ಲಿ ಮೇಂಟೈನ್ ಮಾಡ್ಬೋದು ಅದನ್ನು, ಹಾಗೂ ತೂಕ ಕಡಿಮೆ ಮಾಡೋದಕ್ಕೆ. ಸೊ ಈವನ್ ಯೋಗ ದೇಹಕ್ಕೆ ಫ್ಲೆಕ್ಸಿಬಿಲಿಟಿ ಬರ್ತಿದೆ ಅಂತಂದ್ಮೇಲಿಂದ, ಸೊ ಇಟ್ ಮೇಂಟೈನ್ಸ್ ದ ಫ್ಯಾಟ್ ಮೆಟಬಾಲಿಸಮ್. ಇದು ಯೋಗದ ಬೆನಿಫಿಟ್ಸ್ಗಳಾಗಿ ನಾವು ಪರಿಗಣಿಸಬಹುದು.
1: ಹಾಗಿದ್ರೆ ಮೇಡಮ್, ಈ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಇದರ ಒಂದು ಇತಿಹಾಸವನ್ನು ನೋಡ್ತಂದ್ರೆ ಹೇಗೆ ಈ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ಆಚರಿಸುವ ನಿಟ್ಟಿನಲ್ಲಿ ಈ ದಿನವನ್ನು ಆಚರಲಿಕ್ಕೆ ಶುರು ಮಾಡಲಾಗುತ್ತೆ ಮೇಡಮ್?
0: ಸೊ 2014 September 27th, ಸೊ ಅವಾಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ UNGA ಅಂತಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಮ್ಮ ಭಾರತದಿಂದ ಕೊಡುಗೆ ಹೇಗಿದೆ ಅಥವಾ ಆ ಕೊಡುಗೆಯನ್ನು ಎಲ್ಲರಿಗೂ ಸದುಪಯೋಗಪಡಿಸಲು ಒಂದು ಪ್ರಸ್ತಾವನೆಯನ್ನು ಇಡ್ತಾರೆ. ಸೊ ಅವರಿಗೆ ಇಡೀ ಮಾನವ ಕುಲಕ್ಕೆ ಆರೋಗ್ಯವಾಗಿ ಅಂತಂದರೆ ಹೆಲ್ತ್ ಈಸ್ ಲೈಕ್ ಫ್ರೀ, ಅದನ್ನು ಹೇಗೆ ಪಡ್ಕೋತೀವಿ ಅನ್ನೋದು ಒಂದು ವೇ. ಈ ವಿಧಾನಕ್ಕೋಸ್ಕರ ಸೊ ಯೋಗ ಒಂದು ಅತ್ಯಂತ ಪ್ರಮುಖವಾದಂತಹ ವಿಧ. ಸೊ ಅದಕ್ಕೋಸ್ಕರ ಇದನ್ನ ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಸೋದಕ್ಕೂ, ಸೊ ಹಾಗೆ ನಮ್ಮ ಭಾರತದ ಕೊಡುಗೆಯನ್ನ ಪ್ರತಿಯೊಬ್ಬರಿಗೂ ತಿಳಿಸೋದಕ್ಕೂ, ಪ್ರತಿಯೊಬ್ಬ ನಾಗರಿಕರು ಅಂದ್ರೆ ಭಾರತದ ಅಷ್ಟೇ ಅಲ್ಲ ಔಟ್ ಆಫ್ ನೇಷನ್ಸ್, ಸೊ ವಿದೇಶಿಯರಿಗೂ ಕೂಡ ಯೋಗದಿಂದ ಉಪಯೋಗಿಸಿಕೊಳ್ಳಲು ಇದೊಂದು ಪ್ರಯೋಜನಕಾರಿ ಅಂತ ಹೇಳಿ ಮಂಡನೆ ಮಾಡುತ್ತಾರೆ. ಸೊ 3 months ಡಿಸ್ಕಷನ್ ಆದ ನಂತರ ಯುನೈಟೆಡ್ ನೇಷನ್ಸಲ್ಲಿ, ಸೊ ನಮ್ಮದು ಯುನೈಟೆಡ್ ನೇಷನ್ಸಲ್ಲಿ ನಿಯರ್ಲಿ 193 ಮೆಂಬರ್ ಸ್ಟೇಟ್ಸ್ ಇದೆ. ಸೊ ಅದರಲ್ಲಿ ನಮಗೆ 177 ಮೆಂಬರ್ ಸ್ಟೇಟ್ಸ್ ಸೊ ಒಪ್ಪಿಗೆ ಸೂಚಿಸಿ December 11th ಒಪ್ಪಿಗೆ ಸೂಚಿಸುತ್ತಾರೆ. ಸೊ ನೆಕ್ಸ್ಟ್ ಅದಾದ್ಮೇಲಿಂದ ಫೈನಲ್ ಡಿಸಿಷನ್ ಆಗಿ June 21st ಡಿಸೈಡೆಡ್ ಮಾಡಿ, ಸೊ 2015 June 21st ಫಸ್ಟ್ ಇಂಟರ್ನ್ಯಾಷನಲ್ ಯೋಗ ಡೇ ಎಂದು ಆಚರಿಸಲಾಗುತ್ತದೆ.
1: ಏನು 2014 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂದ್ರೆ ಸಾಮಾನ್ಯ ಸಭೆಯಲ್ಲಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಯೋಗದ ಮಹತ್ವವನ್ನು ಕುರಿತು, ಹಾಗೆ ಯೋಗ ಅನ್ನೋದು ಇಡೀ ವಿಶ್ವಕ್ಕೆ ಎಷ್ಟು ಅಗತ್ಯವಿದೆ ಅನ್ನೋದು ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಮಂಡನೆಯ ಮುಖಾಂತರ 2015 ಈ ಯೋಗ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ.
0: ಹೌದು.
1: ಏನೆಲ್ಲ ಪ್ರಮುಖ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ ಮೇಡಮ್ ಈ ಅಂತಾರಾಷ್ಟ್ರೀಯ ಯೋಗ ದಿನ?
0: ಆಗ್ಲೇ ಹೇಳ್ದಂಗೆ ಯೋಗ ಒಂದು ಜನರಿಗೆ ಹೇಗೆ ಜಾಗೃತಿ ಮೂಡಿಸಬೇಕು ಮತ್ತು

0: ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಆರೋಗ್ಯ. ಸೊ ಆಸ್ ಪರ್ WHO ಹೇಳ್ತಾರೆ ಆರೋಗ್ಯ ಅಂದ್ರೆ ಏನು ಅಂತ ಹೇಳಿ. ಸೊ ಅದ್ರಲ್ಲಿ ಹೇಳ್ಬೇಕಾದಾಗ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ತಾರೆ. ಸೊ ಈ ಮಲ್ಟಿ ಡೈಮೆನ್ಷನಲ್ ಅಂತಂದ್ರೆ ಏನು? ಸೊ ಹೆಲ್ತ್ ಅನ್ನೋದು ದೈಹಿಕ ಅಂತಂದ್ರೆ ಫಿಸಿಕಲ್ ಫಿಟ್ ಆಗಿರ್ಬೇಕು, ಮೆಂಟಲ್ ಫಿಟ್ನೆಸ್ ಇರಬೇಕು, ಸ್ಪಿರಿಚುವಲ್ ಫಿಟ್ ಆಗಿರ್ಬೇಕು, ಸೋಷಿಯಲ್ ಫಿಟ್ ಆಗಿರ್ಬೇಕು. ಸೊ ಇವ್ ನಾಲ್ಕು ಫಿಟ್ನೆಸ್ ಅಲ್ಲಿ ಇದಾರೆ ಅಂತಂತಂದ್ರೆ ಒಂದು ವ್ಯಕ್ತಿ ಆರೋಗ್ಯವಂತ. ಸೊ ಇದಿಷ್ಟನ್ನು ಸೇರ್ಪಡೆ ಆಗೋದಕ್ಕೆ ಯೋಗ ಒಂದು ವೆಹಿಕಲ್, ವಾಹನ ತರ. ಸೊ ಈ ವಾಹನ ಪ್ರತಿಯೊಬ್ಬರಿಗೂ ಮೂಡಿಸಲು ಈ ಉದ್ದೇಶವನ್ನು ಇಟ್ಕೊಂಡು ಇಂಟರ್ನ್ಯಾಷನಲ್ ಯೋಗ ಡೇನ ಒಪ್ಪಿಕೊಂಡು ಮಾಡಲಾಗುತ್ತಿದೆ. ಸೊ ಇದರ ಪ್ರಮುಖ ಗುರಿ ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಒಂದು ಆರೋಗ್ಯಕರ ಲೈಫ್ ಸ್ಟೈಲ್ ಅನ್ನ ಡೆವಲಪ್ಮೆಂಟ್ ಮಾಡೋದು ಅಂತಂದ್ರೆ ಜೀವನ ಶೈಲಿ. ಸೊ ಯೋಗ ಒಂದು ಡೈಲಿ ಅಥವಾ ವಾರಕ್ಕೊಮ್ಮೆ ಮಾಡುವಂತಹ ಸಿಂಪಲ್ ಎಕ್ಸಸೈಸ್ ಅಲ್ಲ. ಸೊ ಇದು ಪ್ರತಿದಿನ ಮಾಡಬಹುದಾದಂತಹ ಒಂದು ಕ್ರಿಯೆ ಅಥವಾ ಒಂದು ಜೀವನ ಶೈಲಿ ಅಂತಾನೆ ಕರೆಯಬಹುದು. ಸೊ ಇದನ್ನ ಪ್ರತಿಯೊಬ್ಬರಿಗೂ ಅಳವಡಿಸಿಕೊಳ್ಳಲು ಹೇಳ್ಕೊಟ್ಟಿರೋದು, ಅಂಡ್ ಹಾಗೆ ಅವರ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋಕೆ, ಅಂದರೆ ಲೈಕ್ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಅಂಡ್ ಎಮೋಷನಲ್, ಸೋಷಿಯಲ್ ವೆಲ್ಬೀಯಿಂಗ್. ಸೊ ಇದನ್ನ ನಾವು ಆರೋಗ್ಯ ಅಂತ ಕರೆಯೋದು. ಸೊ ಮತ್ತು ಹಾಗೂ ಜಾಗತಿಕ ಜಾಗೃತಿ ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೊ ಯೋಗ ಅಂತಂದ್ರೆ ಏನು, ಅದರ ಮಹತ್ವವೇನು, ಸೊ ಅದನ್ನ ಅವ್ರು ಅಳವಡಿಸಿಕೊಂಡ್ರೆ ಅವರಲ್ಲಿ ಯಾವ ತರ ಬದಲಾವಣೆ ಆಗುತ್ತದೆ. ಸೊ ಇದರಿಂದಾಗಿ ನಾವು ಶಾಂತಿ ಮತ್ತು ಸೌಹಾರ್ದತೆ ಅಂತಂದ್ರೆ ಲೈವ್ಲಿಹುಡ್ ಅಥವಾ ಬ್ರದರ್ಹುಡ್ ಅಥವಾ ಸಿಸ್ಟರ್ಹುಡ್, ಸೊ ಇದನ್ನ ನಾವು ಮೇಂಟೈನ್ ಮಾಡಬಹುದು. ಅಂಡ್ ಹಾಗೆ ಸೊ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಸೊ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಒಳಗಡೆ ನಮ್ದು ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಇರ್ಬೋದು, ಅಂದ್ರೆ ರಕ್ತದೊತ್ತಡ. ಸೊ ಹೃದಯ ಕಾಯಿಲೆ ಇರ್ಬೋದು, ಲೈಕ್ MI ಅಥವಾ ಹೃದಯಾಘಾತಗಳಿರ್ಬೋದು. ಅಂಡ್ ಒಬೇಸ್ ಅಂತಂದ್ರೆ ಫ್ಯಾಟ್ ಡೆವಲಪ್ ಆಗೋದು, ಬಾಡಿನಲ್ಲಿ ತೂಕ ಜಾಸ್ತಿ ಆಗೋದು. ಸೊ ಇಂಥದಕ್ಕೆಲ್ಲ ಮೆಡಿಸಿನ್ಸ್ಗಿಂತ ಒಂದು ಬಾಡಿನ ಆಕ್ಟಿವ್ ಆಗಿ ಇಟ್ಕೋಬೇಕಾಗಿರುತ್ತೆ. ಸೊ ಆಕ್ಟಿವ್ ಇಟ್ಕೊಳ್ಳೋದಕ್ಕೆ ಯೋಗ ಒಂದು ವಿಧ. ಸೊ ಹಾಗಾಗಿ ಇದನ್ನೆಲ್ಲ ಗುರಿ ಇಟ್ಕೊಂಡು ನಾವು ಇಂಟರ್ನ್ಯಾಷನಲ್ ಯೋಗ ಡೇಗೆ ಆಬ್ಜೆಕ್ಟಿವ್ಸ್ ಅಂತ ಮಾಡಿದ್ದೇವೆ.
1: ಹಾಗಿದ್ರೆ ಮೇಡಮ್, ಈ ಯೋಗ ದಿನವನ್ನ June 21 ಆಯ್ಕೆ ಮಾಡಿಕೊಂಡು ಆಚರಣೆ ಮಾಡ್ತಿರೋದು, ಆ ದಿನದ ವಿಶೇಷತೆ ಏನು?
0: ಇದರಲ್ಲಿ ಎರಡು ವಿಶೇಷತೆ ಇದೆ. ಒಂದು ಮೈಥೊಲಾಜಿಕಲ್ ಅಂತ ಬಂತು ಅಂದಾಗ, ಸೊ ಮೈಥೊಲಾಜಿಕಲಿ ಸೊ ನಮಗೆ ಯೋಗ ಗುರು ಅಂತ ಕೇಳಿದ್ರೆ ಅಥವಾ ಯಾರಪ್ಪ ಅಂತ ಕೇಳಿದ್ರೆ ನಾವು ಭಗವಾನ್ ಶಿವ ಅವರನ್ನ ರೆಫರ್ ಮಾಡ್ತೀವಿ. ಸೊ ಅವರು ಅವರ ಶಿಷ್ಯರು ಅಂತಂದ್ರೆ ಸಪ್ತ ಋಷಿಗಳಿಗೆ ಬೋಧನೆ ಮಾಡಿಸಿ ಅಲ್ಲಿಂದ ನೆಕ್ಸ್ಟ್ ಸಪ್ತ ಋಷಿಗಳಿಂದ ಅವರ ಶಿಷ್ಯರಿಗೆ ಟ್ರಾನ್ಸ್ಫರ್ ಆಗಿದೆ, ಅಂತಂದ್ರೆ ಅವರಿಗೆ ಬೋಧಿಸಲಾಗಿದೆ, ಅವರಿಂದ ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲಾಗಿದೆ. ಸೊ ಅದಕ್ಕೆ ನಾವು June 21 ಅನ್ನ ಪ್ರಿಫರಬಲ್ ಡೇ ಅಥವಾ ಮೋಸ್ಟ್ ಬೆನಿಫಿಷಿಯಲ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಹೇಗೆ ಅಂತ ಅಂದ್ರೆ, ಋತು ಅನುಸಾರವಾಗಿ ಇದು ದಕ್ಷಿಣಾಯನದ ಕೊನೆಯ ಹಂತ. ಸೊ ಇಲ್ಲಿಂದ ಏನಾಗುತ್ತೆ, ಈ ದಿನ ಹೇಗಿರುತ್ತೆ ಅಂತಂದ್ರೆ ಲಾಂಗೆಸ್ಟ್ ಡೇ ಅಂತಂದ್ರೆ ಬೆಳಗಿನ ಅವಧಿ ತುಂಬಾ ಅತಿ ಹೆಚ್ಚಿರುತ್ತೆ, ಹಗಲು ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ಸಮ್ಮರ್ ಸಾಲಿಸ್ಟೈಸ್ ಅಂತಾನು ಕರಿತೀವಿ. ಸೊ ಇದ್ರಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ, ಸೂರ್ಯ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘಾವಧಿ ಇರುತ್ತಾರೆ. ಸೊ ಅದಕ್ಕೋಸ್ಕರ ಏನಾಗ್ತಾ ಇರುತ್ತೆ, ಪ್ರಕೃತಿಯಲ್ಲಿ ಹೆಚ್ಚಿನ ಶಕ್ತಿ. ಸೊ ನಾವು ಈ ಶಕ್ತಿನ ಹೈ ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ. ಸೊ ಈ ಹೈ ಕಾಸ್ಮಿಕ್ ಎನರ್ಜಿಯಿಂದಾಗಿ ಏನಾಗುತ್ತೆ, ಬೆಳಕು ಶಕ್ತಿ ಮತ್ತು ಪ್ರಕೃತಿಯ ನಡುವಿನ ಸಾಮರಸ್ಯ ಸೊ ಪೂರ್ತಿ ಇರೋದ್ರಿಂದಾಗಿ. ಸೊ ಅಂಡ್ ಯೋಗನೂ ಕೂಡ ಆಗ್ಲೇ ನೀವು ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟ ಹಾಗೆ ಇದು ಒಂದು ಪ್ರಕೃತಿಯ ಒಂದು ವಿಧ. ಸೊ ಪ್ರಕೃತಿಯ ನಡುವೆಯಲ್ಲಿ ಮಾನವ ಅವರ ರೀತಿಯಲ್ಲಿ ಇರುವುದಕ್ಕೇನೆ ಯೋಗ ಅಂತ ಹೇಳೋದು. ಸೊ ಅಗೇನ್ ಒಂದು ಮಾನಸಿಕವಾಗಿ ಇರ್ಬೋದು ಅಥವಾ ದೈಹಿಕವಾಗಿ ಇರ್ಬೋದು, ಸೊ ಪ್ರಕೃತಿ ನೋಡಿದಾಗ ಎಲ್ಲರಿಗೂ ಶಾಂತಿ ರೀತಿಯಾಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಸಮಾಲೋಚನೆ ಮಾಡಿ ಸೊ ಅವತ್ತಿನ ದಿನ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಎಂದು ಆಚರಿಸುತ್ತೇವೆ.

0: ಹಾಗೇನೆ ಮೇಡಮ್, ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯ ಅಂದರೆ ಥೀಮನ್ನು ಇಟ್ಕೊಂಡು ಈ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಈ ವರ್ಷ 2026 ಸಾಲಿನ ಘೋಷವಾಕ್ಯ ಏನು, ಅದರ ಬಗ್ಗೆ ತಿಳಿಸ್ಕೊಡಿ.
1: ಸೊ ಈ ವರ್ಷದ್ದು ಘೋಷವಾಕ್ಯ ಬಂದು ಆರೋಗ್ಯಕರ ವಯಸ್ಸಾಗುವಿಕೆಗಾಗಿ ಯೋಗ. ಸೊ ಹಾಗಂತಂದ್ರೆ ಯೋಗ ಫಾರ್ ಹೆಲ್ತಿ ಏಜಿಂಗ್. ಸೊ ಇದರಲ್ಲಿ ಏನಿದೆ ವಿಶೇಷತೆ ಅಂತ ಕೇಳ್ಬೋದು, ಏಜ್ ಆಗದಾಗ್ತಾನೆ ಇರುತ್ತೆ, ಸೊ ಯೋಗ ಮಾಡೋದ್ರಿಂದ ಏಜ್ ಏನಾದರೂ ತಡಿಬೋದಾ ಅಂತ ಬರುತ್ತೆ. ಇಲ್ಲ, ಸೊ ಯೋಗ ಮಾಡೋದ್ರಿಂದ ಏಜ್ ಆಗೋದನ್ನು ತಡೆಯೋಕ್ಕಾಗಲ್ಲ, ಬಟ್ ಏಜ್ ಆಗ್ತಾ ಆಗ್ತಾ ಬರುವಂತಹ ಕಾಯಿಲೆಗಳನ್ನೆಲ್ಲ ನಾವು ತಡಿಬೋದು. ಸೊ ಇದನ್ನು ನಾವು ಏನಕ್ಕೆ ತಗೊಂಡಿದ್ದೀವಿ ಅಂತಂದರೆ ಆಸ್ ಅ ಪ್ರಿವೆಂಟಿವ್ ಹೆಲ್ತ್ ಕೇರ್. ಸೊ ಯೋಗ ಈಸ್ ಆಲ್ವೇಸ್ ಅ ಪ್ರಿವೆಂಟಿವ್. ಯೋಗ ಮಾಡೋದ್ರಿಂದ ರೋಗ ಬರಲ್ಲ ಅಂತ ನಾವು ಹೇಳಲ್ಲ, ಬಟ್ ಬರಬಹುದಂತಹ ಕಾಯಿಲೆಗಳನ್ನೆಲ್ಲ

0: ಎಲ್ಲ ನಾವು ಆದಷ್ಟು ತಡೆಯಬಹುದು. ಸೊ ಅದಕ್ಕೋಸ್ಕರ ನಾವು ಈ ಸಲ ಸೊ ಪ್ರಮೋಷನ್ ಆಫ್ ಲಾಂಗಿವಿಟಿ ಅಂತಂದ್ರೆ ದೀರ್ಘಾನುಕಾಲ ದೀರ್ಘ ವಯಸ್ಸನ್ನ ನಾವು ಪ್ರತಿಯೊಬ್ಬರಿಗೂ ಇರಲಿ ಹಾಗೂ ಅವರ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲಿ ಎಂದು ನಾವು ಈ ಸಲ ಹೀಗೆ ಅಂದ್ರೆ ಆರೋಗ್ಯಕರ ವಯಸ್ಸಿಗಾಗಿ ಯೋಗನ ಪ್ಲಾನ್ ಮಾಡಿರೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಈಗ ಚಿಕ್ಕವ್ರು ಇರಬೇಕಾದಾಗ ನಾವು ಯೋಗ ಮಾಡಿರಲ್ಲ, ಸೊ ಒಂದೇ ತರ ಕೆಲಸ ಮಾಡ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಸಿಟ್ಟಿಂಗ್ ಪೋಸ್ಚರ್ ಅಲ್ಲೇ ಇರ್ತೀವಿ, ಸೊ ಬೆನ್ನ ಸಹಜವಾಗಿ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗ್ತದೆ, ಬಾಡಿ ದೃಢ ಆಗ್ತಾ ಹೋಗ್ತಾ ಇರುತ್ತೆ, ಅಂದ್ರೆ ಸ್ಟಿಫ್ ಆಗ್ತಾ ಹೋಗ್ತಾ ಹೋಗುತ್ತೆ. ಸೊ ಆ ಬಾಡಿಗೆ ಮೊಬಿಲೈಸೇಷನ್ ಅನ್ನೋದು ಇರಲ್ಲ, ಸೊ ಮೂಮೆಂಟ್ಸ್ ಎಲ್ಲ ರಿಡಕ್ಷನ್ ಆಗ್ತಾ ಇರುತ್ತೆ. ಸೊ ಸ್ಟಿಫ್ನೆಸ್ ಅಂತ ಏನು ಕರಿತೀವಲ್ಲ, ಸೊ ಅದಕ್ಕೋಸ್ಕರ ಮೂಮೆಂಟ್ಸ್ ಇರಬೇಕು. ಮೂಮೆಂಟ್ಸ್ನ ನಾವು ಯೋಗ ಮಾಡೋದ್ರಿಂದ ತಗೋಬಹುದು. ಸೊ ಅದಕ್ಕೋಸ್ಕರ ಯೋಗ ಇಸ್ ಫಾರ್ ಹೆಲ್ತಿ ಏಜಿಂಗ್.
1: ಹಾಗಿದ್ರೆ ಮೇಡಮ್, ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಿಂದ ಪ್ರಸ್ತುತವಾಗಿ ನೋಡ್ತು ಅಂದರೆ, ವಿದೇಶಗಳಲ್ಲೆಲ್ಲ ಈ ಯೋಗದ ಅಳವಡಿಕೆ ಆಗಿರ್ಬೋದು ಮತ್ತು ವಿದೇಶಗಳಲ್ಲಿ ಯೋಗದ ಬೆಳವಣಿಗೆ ಆಗಿರ್ಬೋದು, ಇದರಿಂದ ಆ ದೇಶದ ಸಾರ್ವಜನಿಕರ ಒಂದು ಆರೋಗ್ಯ ಸ್ಥಿತಿ ಉತ್ತಮವಾಗಿರೋದು ಇದನ್ನೆಲ್ಲ ಗಮನಿಸ್ತು ಅಂದರೆ ಹೇಗಿದೆ ಇದರ ಮಹತ್ವ?
0: ಹೌದು. ಸೊ ಈಗ ಆಲ್ರೆಡಿ ಯೋಗ ಬರೀ ಭಾರತದಕ್ಕಷ್ಟೇ ಸೀಮಿತವಾಗಿ ಉಳ್ಕೊಂಡಿಲ್ಲ. ಸೊ ಯೋಗ ಈಗ ಎಲ್ಲಾ ಕಡೆ ಅಂದ್ರೆ ಪ್ರಪಂಚದಾದ್ಯಂತ ಹರಡಿದೆ. ಸೊ ಅಲ್ಲೆಲ್ಲರೂ ಕೂಡ ತುಂಬಾ ಲೈಕ್ ಒಂದು ಶಾರ್ಟ್ ಟರ್ಮ್ ಕೋರ್ಸಸ್ ಮಾಡಿ ಪ್ರತಿಯೊಬ್ಬರು ಕೂಡ ಯೋಗ ಟೀಚರ್ ಆಗ್ಲಿಕ್ಕೆ ಬಯಸಿ ಅಲ್ಲೇ ತುಂಬಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳೆಲ್ಲ ನಡೀತಾ ಇದೆ. ಸೊ ಹೇಗೆ ಈಗ ವಿದೇಶದಲ್ಲಿ ಇದನ್ನ ನೋಡ್ತಾ ಇದೀವಿ ಅಂತಂದ್ರೆ, ಇಟ್ ಈಸ್ ನೋ ಮೋರ್ ಆನ್ ಆಪ್ಷನ್ ಅವರಿಗೆ. ಸೊ ಇಟ್ ಈಸ್ ಬಿಕೆಮ್ ಅವ್ರಿಗೆ ಇದು ಅದು ಜೀವನ ಶೈಲಿಯಾಗಿ ಮಾರ್ಪಾಡಾಗಿದೆ ಆಲ್ರೆಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಬೆಳಗ್ಗೆ ಎದ್ದು ಎಕ್ಸಸೈಸ್ ಇರ್ಬೋದು ಅಥವಾ ಎಕ್ಸಸೈಸ್ ಜೊತೆಗೆ ಸ್ವಲ್ಪ ಯೋಗಾಸನಗಳನ್ನು ಇರ್ಬೋದು, ಇದನ್ನೆಲ್ಲ ಅಳವಡಿಸಿಕೊಂಡಿದ್ದಾರೆ. ಸೊ ಇವರು ಅಲ್ಲದೇ ಲೈಕ್ ಮನೆಯಲ್ಲಿ ಅಲ್ಲದೇ ಕೂಡ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ. ಸೊ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ ಒಳಗಡೆ ಹೇಗಿರುತ್ತೆ ಅಂತಂದ್ರೆ, ಸೊ ಯಾವುದೇ ಕಂಪನಿ ಅವರು ಇರಬಹುದು, ಸೊ ಅವರಿಗೆ ಅವ್ರ ಕೆಲಸ ಅಷ್ಟೇ ಅಲ್ಲದೆ ಎಂಪ್ಲಾಯೀಸ್ದು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಸೊ ಆ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಒಳಗಡೆ ಸಮಟೈಮ್ಸ್ ಅವರಿಗೆಲ್ಲರಿಗೂ ಲೈಕ್ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ಕೊಡ್ತಾರೆ. ಸೊ ಹಾಗೇನೆ ಯೋಗ ರಿಲೇಟೆಡ್ ಆಗಿ ಅವರಿಗೆ ಏನಾದ್ರು ಮಾಡ್ತಾರೆ ಅಂತ ಅಂದ್ರೆ, ಸೊ ಯೋಗ ಕ್ಲಾಸಸ್ ಕೂಡ ಆರ್ಗನೈಸ್ ಮಾಡಿಸಿರ್ತಾರೆ. ಸೊ ಅದರಿಂದಾಗಿ ಅವರಿಗೆ ಈವನ್ ಸ್ಟ್ರೆಸ್ ಆಗ್ತಾ ಇದ್ರೆ, ಸೊ ಮೆಡಿಟೇಷನ್ ಪ್ರೋಗ್ರಾಮ್ಸ್ ಇರಬಹುದು ಅಥವಾ ಸ್ಟಿಫ್ನೆಸ್ ಇತ್ತು ಅಂತಂದ್ರೆ ಮೂಮೆಂಟ್ಸ್ ಪ್ರೋಗ್ರಾಮ್ಸ್ ಇರಬಹುದು. ಸೊ ಈ ತರ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ಯೋಗ ಅನ್ನೋದನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಸೊ ಹಾಗೆ ಇನ್ನ ನೋಡೋದಾಯ್ತು ಅಂತಂದ್ರೆ, ಯೋಗನ ನಾವು ಪೈಲಟ್ಸ್ ಪ್ರೋಗ್ರಾಮ್ಸ್ ಅಲ್ಲೂ ನೋಡಬಹುದು, ಅಂದ್ರೆ ಪೈಲಟ್ಸ್ ಎಕ್ಸಸೈಸಸ್. ಸೊ ಅದನ್ನ ನಾವು ಏರಿಯಲ್ ಯೋಗ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಪವರ್ ಯೋಗ. ಪವರ್ ಯೋಗ ಅಂತ ಅಂದ್ರೆ ತೂಕ ಇಳಿಸೋಕೆ, ಸೊ ಬೇಗ ಅಂದ್ರೆ ಇನ್ಕ್ರೀಸ್ ಮೆಟಬಾಲಿಸಂನ ಜಾಸ್ತಿ ಮಾಡೋದಕ್ಕೆ ನಾವು ಪವರ್ ಯೋಗ ಅಥವಾ ಕೋರ್ ಅಬ್ಡಮನ್ ಕೋರ್ ಯೋಗ ಅಂತ ಏನ್ ಕರಿತೀವಲ್ಲ, ಹಾಗೆ ಲೈಕ್ ಸೂರ್ಯ ನಮಸ್ಕಾರದೇ ಇರಬಹುದು. ಸೊ ಒಂದು ಯೋಗದಲ್ಲೇ ಕೂಡ ಪ್ರೈಮರಿ ಅಂಡ್ ಸೆಕೆಂಡರಿ ಅಂಡ್ ಅಡ್ವಾನ್ಸ್ಡ್ ಯೋಗಿಕ್ ಪೋಸಸ್ ಅಂತ ಬರುತ್ತೆ. ಸೊ ಅದನ್ನ ಹೇಗೆ ಮಾಡಬಹುದು ಅನ್ನೋದ್ರ ಮೂಲಕ ವೇರಿಯೇಷನ್ಸ್ ಅಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಂಡ್ ಹೇಗೆ ನಾಗ್ಲೇ ಹೇಳ್ದಂಗೆ ಮೆಡಿಟೇಷನ್ ಈಸ್ ಒನ್ ಆಫ್ ದಿ ಬೆಸ್ಟ್. ಸೊ ಪ್ರತಿಯೊಂದು ಆಫೀಸ್ ವರ್ಕರ್ಸ್ಗೆ ಎಂಪ್ಲಾಯೀಸ್ಗೂ ಇರ್ಬೋದು ಅಥವಾ ಅವರೇಗೂ ಇರ್ಬೋದು, ಒತ್ತಡ ಬಂದಾಗೆಲ್ಲ 5 ನಿಮಿಷ ಧ್ಯಾನ ಮಾಡಿ ಉತ್ತೇಜಿಸಿಕೊಳ್ಳುತ್ತಾರೆ. ಸೊ ಹೀಗೆ ವಿದೇಶದಲ್ಲೂ ಕೂಡ ಯೋಗ ಒಂದು ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಆಗಿದೆ.
1: ನಮ್ಮಲ್ಲಿ ಒಂದು ಮಾತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಯೋಗ ಅನ್ನೋದನ್ನ ಅದರ ಮಹತ್ವವನ್ನ ಅದರ ಅಳವಡಿಕೆನ ನಾವು ಮಕ್ಕಳಿಗೆ ಅದನ್ನ ಕಲಿಸೋ ನಿಟ್ಟಿನಲ್ಲಿ ಅದು ಶಾಲಾ ಹಂತಗಳಲ್ಲಾಗಿರ್ಬೋದು ಮನೆ ಮಟ್ಟದಲ್ಲಿ ಕಲಿಸೋದ್ರಿಂದ ಆ ಮಕ್ಕಳು ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡಿ ಅದರ ಒಂದು ಮಹತ್ವವನ್ನು ಅರಿತ ಬಂದಂತೆ ಮುಂದಿನ ಪೀಳಿಗೆಗೂ ಕೂಡ ಈ ಯೋಗದ ಮಹತ್ವ ತಿಳಿಯುತ್ತೆ, ಅದರಿಂದ ಅವರ ಒಂದು ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಶಾಲಾ ಹಂತಗಳಿಂದಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಯೋಗ ಕಲಿಸುವುದರ ಮಹತ್ವವನ್ನು ಕುರಿತು ತಿಳಿಸ್ಕೊಡಿ.
0: ಹಾಗೇನೆ ಶಾಲೆಯಲ್ಲೂ ಕೂಡ ಈಗಾಗಲೇ ಹೇಳ್ದಂಗೆ ವಿದೇಶ ಅಲ್ಲದೇ ನಮ್ಮ ಭಾರತದಲ್ಲೂ ಕೂಡ ಚಿಕ್ಕ ಮಕ್ಕಳಿಗೂ ಯೋಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಅಥವಾ ಇಂಟ್ರೆಸ್ಟಿಂಗ್ ಆಗಿ ಹೊರಗಡೆನೂ ಕೂಡ ಯೋಗ ಕೋಚಿಂಗ್ ಕ್ಲಾಸಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಏನಕ್ಕೆ ಈ ಯೋಗ ಚಿಕ್ಕ ಮಕ್ಕಳಲ್ಲಿ ಅವ್ರದ್ದು ಬಾಡಿ ಎಷ್ಟು ಬೇಗ ಕೋಆಪ್ರೇಟ್ ಆಗುತ್ತಾ ಬೆಂಡ್ ಆಗುತ್ತಾ ಅಂತೆಲ್ಲ ಕೇಳಿದ್ರೆ, ಸೊ ನಮಗೆ ಚಿಕ್ಕವರಲ್ಲಿ ಇರಬೇಕಾದಾಗ ದೇಹ ನಾವು ಹೇಗೆ ಬೆಂಡ್ ಮಾಡಬಹುದು, ಸೊ ಅದು ಬೇಗ ಅಷ್ಟೇ ಫ್ಲೆಕ್ಸಿಬಲ್ ಆಗಿ ಹೋಗುತ್ತೆ. ಆ್ಯಂಡ್ ಕೆಲವೊಂದ್ಸಲ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇರಲ್ಲ, ಲೈಕ್ ಈಗ ಕೂತ್ಕೊಂಡಿರ್ತಾರೆ ಒಂದು 5 ನಿಮಿಷ ಅಂತಂದ್ರೆ ಇನ್ನೊಂದು 5 ನಿಮಿಷ ಬಿಟ್ಟು ಇನ್ನೊಂದೇನೋ ಕೆಲಸಕ್ಕೆ ಜಂಪ್ ಹೊಡಿತಾ ಇರ್ತಾರೆ. ಸೊ ಅಂಥವರಲ್ಲಿ ಏನು ಮಾಡಿಸ್ಬೋದಪ್ಪ ಅಂತಂದ್ರೆ, ನಾವು ಯೋಗ ಪ್ರೊಸೀಜರ್ಸ್ ಒಳಗಡೆ ನಾನು ಆಗಲೇ ಹೇಳ್ದಂಗೆ ಒಂದು ತ್ರಾಟಕ ಮಾಡಿಸ್ಬೋದು. ಸೊ ತ್ರಾಟಕ ಅಂತಂದ್ರೆ ಒಂದು ದೀಪವನ್ನಾದರೂ ಇಡ್ಬಹುದು. ಸೊ ದೀಪವನ್ನಿಟ್ಟು ಅದನ್ನ ಫುಲ್ ಸ್ಟ್ರೈಟ್ ಆಗಿ ನೋಡೋದಿರುತ್ತೆ. ಸೊ ಕಣ್ಣು ಅಳ್ಳಾಡಿಸ್ಬಾರ್ದು ಅಥವಾ ಮಿಟುಕಿಸ್ಬಾರ್ದು, ಕಣ್ಣು ಮುಚ್ಚಬಾರ್ದು. ಸೊ ಕಣ್ಣು ನೀರು ಬರೋ ತನಕ ಅದನ್ನ ಹಾಗೆ ನೋಡ್ತಾ ಇರ್ಬೇಕು. ಸೊ ಅದು 5 ನಿಮಿಷನಾದ್ರೂ ಇರ್ಬೋದು, 1 ಸೆಕೆಂಡ್ ಆದ್ರೂ ಇರ್ಬೋದು, 1 10 ಸೆಕೆಂಡ್ಸ್ ಆದ್ರೂ ಇರ್ಬೋದು, ಅಥವಾ 10 ಮಿನಿಟ್ಸ್ ಆದ್ರೂ ಇರ್ಬೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಅವಧಿ ಇದ್ದು ಅದೇ ತರ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಹೈಯರ್ ಕಾನ್ಸಂಟ್ರೇಷನ್ಸ್ ಆಗ್ತಾ ಹೋಗುತ್ತೆ.

0: ಸೊ ಆಗ ಮಗುಗೆ ಏನು ಓದೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಥವಾ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ನಾವು ಈ ಯೋಗ ಪ್ರೊಸೀಜರ್ಸನ್ನ ನಾವು ಮಕ್ಕಳಲ್ಲೇ ಅಳವಡಿಸ್ಕೋಬಹುದು. ಸೊ ಇನ್ನೊಂದಾಗಲೇ ಹೇಳ್ದಂಗೆನೆ, ಸೊ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯನೋ ಹಾಗೆ ಫಿಸಿಕಲ್ ಎಕ್ಸಸೈಸ್ ಅಥವಾ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಕೆಲವೊಬ್ರು ಆಹಾರದಿಂದ ತಗೋತಾರೆ, ಕೆಲವೊಬ್ರು ಎಕ್ಸಸೈಸ್ ಮಾಡೋದ್ರಿಂದ ಅವರ ಜೀರ್ಣಾಂಗಗಳಿರ್ಬೋದು ಅಥವಾ ಕೋಶಾಂಗಗಳನ್ನೆಲ್ಲವೂ ಕೂಡ ಸದೃಢವಾಗಿ ಇಟ್ಸ್ಕೊಳ್ಳಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಯೋಗ ಬರೀ ಎಕ್ಸಸೈಸ್ ಆಗಿ ಇರೋದಿಲ್ಲ, ಅವರಲ್ಲಿ ಒಂದು ಡಿಸಿಪ್ಲಿನ್ ಅಥವಾ ಒಂದು ಕಮಿಟ್ಮೆಂಟ್ ಅಥವಾ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಸೊ ಅಂಡ್ ಅದರಿಂದಾಗಿ ಮಕ್ಕಳಿಗೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಮೂಡುತ್ತೆ. ಸೊ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು ಅವರ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸುತ್ತೆ ಮತ್ತು ಅವರ ಆರೋಗ್ಯವಂತರಾಗಿರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಮಾಡಿಸಿದ್ರು ತುಂಬಾ ಒಳ್ಳೇದೆ ಯೋಗ.
1: ಜೊತೆಗೆ ಮೇಡಮ್, ಪ್ರಸ್ತುತವಾಗಿ ನಾವು ಹಿರಿಯ ನಾಗರಿಕರಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಿದ್ರೆ ಯೋಗ ಅನ್ನೋಂಥದ್ದು ಹಿರಿಯರಿಗೂ ಕೂಡ ಬಹಳಷ್ಟು ಅಗತ್ಯವಿರುವಂತಹ ಒಂದು ಜೀವನ ಶೈಲಿ ಅಂತ ನಾನು ಹೇಳ್ತೀನಿ. ಆ ನಿಟ್ಟಿನಲ್ಲಿ ಹಿರಿಯರು ಯಾವ ರೀತಿಯಾದಂತಹ ಯೋಗಾಭ್ಯಾಸಗಳನ್ನ ಮಾಡೋ ಮುಖಾಂತರ ಅವರ ವಯಸ್ಸಿನ ಜೀವನವನ್ನ ಯಾವ ರೀತಿಯಲ್ಲಿ ಅವರು ಕಳಿಬಹುದು?
0: ಸೊ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂತಂದ್ರೆ, ಸೊ ಕೆಲವೊಂದ್ಸಲ ವರ್ಕೆ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಅವರಿಗೆ. ಸೊ ಅವರಿಗೆ ರೆಸ್ಟ್ ತಗೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ. ಸೊ ಅಂತ ಮೊಮೆಂಟಲ್ಲಿ ಅವರು ದೀರ್ಘಕಾಲದಲ್ಲಿ ನೋಡಿದಾಗ ಅವರಿಗೆ ಕೆಲವೊಮ್ಮೆ ಕೂರ್ಲಿಕ್ಕಾಗೋದಿಲ್ಲ ಅಥವಾ ಈಗ ರಕ್ತದ ಒತ್ತಡ ಜಾಸ್ತಿ ಆಗಬಹುದು ಅಥವಾ ಹೃದಯ ಸಂಬಂಧಿತ ಕಾಯಿಲೆ ಬರ್ಬೋದು ಅಥವಾ ಉಸಿರಾಟ ಸಂಬಂಧಿತ ಕಾಯಿಲೆ ಬರ್ಬೋದು ಅಥವಾ ಜೀರ್ಣಾಂಗ ಸಂಬಂಧಿತ ಕಾಯಿಲೆ, ಯಾವುದೇ ಕಾಯಿಲೆ ಆದ್ರೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅಂತ ಟೈಮಲ್ಲೂ ಕೂಡ ಈಗ ಯೋಗ ಮಾಡಿದ್ರೆ ವರ್ಕೌಟ್ ಆಗುತ್ತಾ ನಮಗೆ ಅಂತಲೂ ಕ್ವಶನ್ ಇರುತ್ತೆ ಅವರಿಗೆ. ಸೊ ಹೌದು, ಸೊ ಯೋಗ ಅಂತ ಅನ್ನೋದು ಚಿಕ್ಕವರಿಂದನೇ ಮಾಡಬೇಕು ಅಂತ ಇಲ್ಲ, ಎನಿ ಟೈಮ್ ಇಸ್ ಅ ರೈಟ್ ಟೈಮ್ ಟು ಸ್ಟಾರ್ಟ್ ಯೋಗ. ಸೊ ಈ ಕ್ಷಣನೂ ಸ್ಟಾರ್ಟ್ ಮಾಡ್ಬೋದು ಅಂತಂದ್ರೆ ಈ ಕ್ಷಣನೂ ಕೂಡ ಒಳ್ಳೇದೇ ಯೋಗ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಅದು ವಯಸ್ಕರ ಆಗಿರ್ಬೋದು ಅಥವಾ ಚಿಕ್ಕ ಮಕ್ಕಳೇ ಇರ್ಬೋದು ಅಥವಾ ಯಾರೇ ಇರ್ಬೋದು. ಸೊ ರೈಟ್ ಮೊಮೆಂಟ್, ಲೈಕ್ ಈ ಮೊಮೆಂಟೇ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಸ್ಟಾರ್ಟ್ ಮಾಡೋದು ಅತ್ಯುತ್ತಮ. ಸೊ ಹಾಗೆ ನೋಡೋದಾಯ್ತು ಅಂತಂದ್ರೆ ವಯಸ್ಸಾದವರಲ್ಲಿ ಕೆಲವೊಂದು ಎಕ್ಸಸೈಸಸ್ ಹೌದು ಮಾಡೋ ಹಾಗಿಲ್ಲ. ಸೊ ಅವರ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅದರ ಅರ್ಧದಷ್ಟು ಮಾಡಬೇಕು ಅಂತ ಇರುತ್ತೆ. ಸೊ ಅವರ ಶಕ್ತಿ ಮೀರಿ ಯಾವುದನ್ನು ಮಾಡೋ ಹಾಗಿಲ್ಲ. ಸೊ ಯಾವುದೇ ಒಂದು ಎಕ್ಸಸೈಸ್ ಇರ್ಬೋದು, ಈವನ್ ಸಿಂಪಲ್ ವಾಕಿಂಗ್ ಕೂಡ ಅಷ್ಟೇ. ನನಗೆ 5 ಕಿಲೋಮೀಟರ್ ನಡೆಯೋ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿ 5 ಕಿಲೋಮೀಟರ್ ಹೋಗೋದಿರೋದಿಲ್ಲ. ಸೊ 5.5-2.5 ಕಿಲೋಮೀಟರ್ ಅಷ್ಟೇ ಮಾಡೋದಿರುತ್ತದೆ ಅವರಿಗೆ. ಸೊ ವಯಸ್ಸಾದವರೊಳಗಡೆ ನಾವು ಯಾವ್ಯಾವ ಥರ ಎಕ್ಸಸೈಸಸ್ ಹೇಳ್ಬೋದು ಅಂತ ಅಂದರೆ, ಒಂದು ತಾಡಾಸನ. ಸೊ ತಾಡಾಸನ ಅಂತ ಅಂದರೆ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋದು, ಮೌಂಟೈನ್ ಪೋಸ್ ಅಂತ ಕರಿತೀವಿ ನಾವಿದನ್ನು. ಸೊ ಹಾಗೆ ಇನ್ನೊಂದು ತ್ರಿಕೋನಾಸನ ಅಂತಂದ್ರೆ ಟ್ರಯಾಂಗುಲರ್ ಪೋಸ್, ಜಸ್ಟ್ ಸೈಡ್ ವೇಸ್ ಬೆಂಡಿಂಗ್ ಅಂಡ್ ಫ್ರಂಟ್ ಬೆಂಡಿಂಗ್, ಮುಂಭಾಗದಲ್ಲಿ ಬೆಂಡ್ ಆಗೋದು ಮತ್ತೆ ಅಕ್ಕಪಕ್ಕಕ್ಕೆ ಬೆಂಡ್ ಆಗೋದು. ಇನ್ನೊಂದು ಪವನ ಮುಕ್ತಾಸನ. ಸೊ ಪವನ ಮುಕ್ತಾಸನ ಅಂತಂದ್ರೆ ನಮ್ಮ ಮಂಡಿನ ಎದೆ ಭಾಗಕ್ಕೆ ತರೋದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇಂಟೆಸ್ಟೈನಲ್ ಡಿಸ್ಟರ್ಬೆನ್ಸ್ ಅಂತ ಏನ್ ಕರಿತೀವಲ್ಲ, ಕೆಲವೊಬ್ಬರಿಗೆ ಮಲಬದ್ಧತೆ ಇರುತ್ತೆ, ಕೆಲವೊಬ್ಬರಿಗೆ ಫ್ಲಾಟ್ಯುಲೆನ್ಸ್ ಅಂತ ಕರಿತೀವಿ, ಅಂತಂದ್ರೆ ಏನೇ ತಿಂದ್ರು ಕೂಡ ಹೊಟ್ಟೆ ಉಬ್ಬರ ಆಗುತ್ತೆ, ಹೊಟ್ಟೆ ತುಂಬದಂಗೆ ಆಗ್ಬಿಡುತ್ತೆ. ಸೊ ಅವಾಗ ಬ್ಲಾಕೇಜಸ್ಗಳಿದ್ದೆಲ್ಲ ಕೂಡ ಈ ಆಸನದಿಂದ ಹೋಗುತ್ತೆ. ಇನ್ನೊಂದು ಶವಾಸನ. ಸೊ ಇದನ್ನು ಕೂಡ ರಿಲ್ಯಾಕ್ಸಿಂಗ್ ಟೆಕ್ನಿಕ್, ಇದನ್ನ ನಾವು ಲಾಸ್ಟಲ್ಲಿ ಇಟ್ಕೋತೀವಿ. ಸೊ ಯಾವುದೇ ಎಕ್ಸಸೈಸ್ ಮಾಡಾದ್ಮೇಲೂ ಕೂಡ ಒಂದು 5 ನಿಮಿಷ ರೆಸ್ಟ್ ತಗೊಂಡೆ ಬೇರೆ ಕೆಲಸಕ್ಕೆ ಹೋಗ್ಬೇಕು. ಸೊ ಇನ್ನೊಂದು ಮಾರ್ಜರಿ ಆಸನ ಅಂತ ಬರುತ್ತೆ, ಇದು ಕ್ಯಾಟ್ ಅಂಡ್ ಡಾಗ್ ಪೋಸ್ ಅಂತ ಬರುತ್ತೆ. ಲೈಕ್ ಉಸಿರನ್ನ ಒಳಗಡೆ ತಗೊಂಡು ಹೊಟ್ಟೆ ಒಳಗಡೆ ತಗೊಳ್ಳೋದು, ಹಾಗೆ ಬಿಡ್ತಾ ವಾಪಸ್ ಬೆಂಡ್ ಆಗೋದು. ಸೊ ಇದಲ್ಲದನ್ನೇ ಅವರಿಗೂ ಕೂಡ ನಾವು ಹೇಳೋದು ಪ್ರಾಣಾಯಾಮ. ಸೊ ಸೂರ್ಯ ಬೇದಿ, ಚಂದ್ರ ಬೇದಿ ಹಾಗೂ ಬ್ರಾಹ್ಮರಿ ಪ್ರಾಣಾಯಾಮ, ಶೀತಲಿ ಅಂಡ್ ಶೀತಕಾರಿ ಅಂಡ್ ಭಸ್ತ್ರಿಕಾ. ಸೊ ಈ ಎಲ್ಲಾ ಪ್ರಾಣಾಯಾಮವನ್ನು ಕೂಡ ಅವರು ಮಾಡ್ಬೋದು. ಸೊ ಯೂಶುವಲ್ ಆಗಿ ನೇಸಲ್ ಡಿಸ್ಟರ್ಬೆನ್ಸ್ ಅಂತಂದ್ರೆ ಮೂಗು ಕಟ್ಕೊಂಡಿರುತ್ತೆ ಅಂತಂದಾಗ್ಲೂ ಕೂಡ ಅವರು ಸ್ವಲ್ಪ ಹೊತ್ತು ಸೂರ್ಯ ಬೇದಿ ಅಂಡ್ ಚಂದ್ರ ಬೇದಿ ಪ್ರಾಣಾಯಾಮನ ಮಾಡಬಹುದು. ಸೊ ಆಲ್ಮೋಸ್ಟ್ ಎಲ್ಲ ಹೈಪರ್ ಟೆನ್ಸಿವ್ ಪೇಷಂಟ್ಸ್ ಇರಬಹುದು, ಅಂದರೆ ರಕ್ತದೊತ್ತಡ ಇರೋರಿಗೆ ಅಥವಾ ಕಾರ್ಡಿಯಾ ಕಂಡೀಷನ್ಸ್ ಅಥವಾ MI ಇರೋರು ಅಥವಾ ಎದೆ ನೋವು ರಿಲೇಟೆಡ್ ಆಗಿರೋರು, ಸೊ ಪ್ರತಿಯೊಬ್ಬರೂ ಕೂಡ ಪ್ರಾಣಾಯಾಮ ಮಾಡಿದರೆ ಅತ್ಯುತ್ತಮ.
1: ಸಾಕಷ್ಟು ವಿಚಾರಗಳನ್ನ ಈ ಅಂತಾರಾಷ್ಟ್ರೀಯ ಯೋಗ ದಿನದಾಗಿರ್ಬೋದು, ಹಾಗೆ ಯೋಗ ಮಾಡೋದ್ರಿಂದ ಆಗುವಂತಹ ಅನುಕೂಲಗಳ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ಹಂಚಿಕೊಳ್ತಾ ಬಂದ್ರಿ ಮೇಡಮ್. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಿದೀವಿ. ಕೊನೆಯದಾಗಿ ಅಂತಾರಾಷ್ಟ್ರೀಯ ಯೋಗ ದಿನದಂದು ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನ್ ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸೊ ಆಗ್ಲೇ ಹೇಳ್ದಂಗೆ ಯೋಗ ಅನ್ನೋದು ಹ್ಯಾವ್ಸ್ ಟು ಬಿ ಕನ್ವರ್ಟೆಡ್, ಅದನ್ನ ನಾವು ಅದನ್ನ ಒಂದು ಜೀವನ ಶೈಲಿಯಾಗಿ ಪರಿವರ್ತನೆ ಮಾಡಿಕೊಳ್ಳಲೇಬೇಕಾದಂತಹ ಒಂದು ಉತ್ತಮ ನಿರ್ಧಾರ ಆಗಿರುತ್ತದೆ ಯಾವಾಗ್ಲೂ ಕೂಡ. ಸೊ ಈ ತರ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಸೊ ಆಗ್ಲೇ ಹೇಳ್ದಂಗೆನೆ ಯೋಗದಿಂದಾಗಿ ನಮ್ಗೆ 2 ತರ ಬೆನಿಫಿಟ್ಸ್ ಇದೆ, ಒಂದು ದೈಹಿಕವಾಗಿಯೂ ಇದೆ ಹಾಗೂ ಮಾನಸಿಕವಾಗಿಯೂ ಆಗಿದೆ. ಸೊ ಮಾನಸಿಕವಾಗಿಯೂ ಬರೀ ಕಾನ್ಸಂಟ್ರೇಷನ್ ಮೆಮೊರಿ ಅಲ್ಲದನ್ನೇ ಕೂಡ ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಎಷ್ಟೋ ಜನರಿಗೆ

0: ಕೆಲಸದ ಒತ್ತಡದಿಂದಾಗಿ ಸ್ಟ್ರೆಸ್ ಜಾಸ್ತಿ ಇದ್ದಾಗ ನಿದ್ದೆ ಬರೋದು ತುಂಬಾ ಕಡಿಮೆ. ಸೊ ಆ ಮೂಮೆಂಟ್ ಅಲ್ಲಿ ಮಲ್ಕೊಳ್ಳೋ ಒಂದು 5 ನಿಮಿಷ ಅಂತಾನು ಕೂಡ ಪ್ರಾಣಾಯಾಮನೋ ಅಥವಾ ಧ್ಯಾನನೋ ಮಾಡಿ ಮಲ್ಕೊಂಡ್ರೆ ಸೊ ಅಗೇನ್ ಅದು ಆಟೋಮೆಟಿಕಲಿ ಆಗಿ ನಿದ್ದೆ ಬರ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೈನ್ ಕೂಲ್ ಡೌನ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ. ಸೊ ಎಲ್ಲರಿಗೂ ಅಷ್ಟೇ ನಾವು ಹೇಳೋದು. ಸೊ ಇದು ಜಸ್ಟ್ ದೈಹಿಕ ವ್ಯಾಯಾಮ ಅಂತ ಕನ್ಸಿಡರ್ ಮಾಡ್ದೇನೆ. ಇದರಲ್ಲಿ ಸಾಕಷ್ಟು ಅಂತಂದ್ರೆ ಆಗ್ಲೇ ಹೇಳ್ದಂಗೆನೆ ದೇಹ ಮನಸ್ಸು ಮತ್ತೆ ಆತ್ಮ ಸೊ ಮೂರನ್ನು ಕೂಡ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡೋದ್ರಿಂದಾಗಿ ಸೊ ಅಂದ್ರೆ ಸಹಾಯ ಅಂತಂದ್ರೆ ಇದರಲ್ಲಿ ಸಮತೋಲನದಿಂದ ಇರುತ್ತೆ. ಸೊ ಆದಷ್ಟು ಯೋಗ ದಿನ ಮಾಡಲು ಪ್ರಯತ್ನಿಸಬೇಕು ಹಾಗೂ ದೈನಂದಿನ ಚಟುವಟಿಕೆಯಾಗಿ ಪರಿವರ್ತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಭಾರತದಲ್ಲಿ ಯೋಗ ಅನ್ನೋಂಥದ್ದು ಹೇಗೆ ಉಗಮವಾಯಿತು, ಹಾಗೆಯೇ ಈ ಯೋಗಾಭ್ಯಾಸ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನು ನಾವು ಪಡಿಬೋದು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಾಗಿರ್ಬೋದು, ಯಾವ್ಯಾವ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ, June 21 ಯಾಕೆ ಈ ಯೋಗ ದಿನವನ್ನಾಗಿ ನಾವು ಆಯ್ಕೆ ಮಾಡಿಕೊಳ್ಳಾಯಿತು, ಅಂತಾರಾಷ್ಟ್ರೀಯ ಯೋಗ ದಿನದ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ವಿದೇಶಗಳಲ್ಲಿ ಯೋಗದ ಅಳವಡಿಕೆ, ಶಾಲಾ ಹಂತಗಳಲ್ಲಿ ಹಿರಿಯರಲ್ಲಿ ಈ ಯೋಗವನ್ನು ಮಾಡಿಸೋದ್ರಿಂದ ಅದೆಷ್ಟೆಲ್ಲ ಆರೋಗ್ಯಯುತ ಒಂದು ಅನುಕೂಲಗಳನ್ನು ಮಾಡಿಕೊಡುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಅರಿವು ಹಾಗೂ ಜಾಗೃತಿಯನ್ನು ನಮ್ಮ ಕೇಳುಗರಲ್ಲಿ ಮೂಡಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ನಿಮಗೂ ಸಹ ಧನ್ಯವಾದಗಳು ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತೇವೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಯೋಗದ ಉಗಮ ಹಾಗೂ ಯೋಗಾಭ್ಯಾಸದ ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ನಮ್ಮ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವೈದ್ಯರಾದಂಥ ಡಾಕ್ಟರ್ ವೈಷ್ಣವೀರವರು. ಇದಾಗಿತ್ತು ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ವಿಶ್ವಯೋಗ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಕೂರು, ಸರಕೂರು ತಾಲೂಕು,
0: ಜೈನ್ ಮಿಲನ್, ವರ್ತಕರ ಮಂಡಳಿ, ರಾಜಸ್ಥಾನ ಸಂಘ ಸರಗೂರು, ಪ್ರಬುದ್ಧ ಭಾರತ ನಿರ್ಮಾಣ ಸಮಿತಿ ಬಿಡಗಲು, ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
1: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9

0: ಇವರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ.
1: ಮಾನವೀಯತೆಯ ಹೊಂದುವನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
0: ಆದ್ದರಿಂದ ರಕ್ತದಾನ ಮಾಡುವವರು 18 ರಿಂದ 65 ವಯೋಮಿತಿಯೊಳಗೆ ಇರಬೇಕು.
1: ಕನಿಷ್ಠ 48 ಕೆಜಿ ತೂಕ ಹೊಂದಿರಬೇಕು.
0: ಆರೋಗ್ಯವಂತರಾಗಿರಬೇಕು. ರಕ್ತಹೀನತೆಯಿಂದ ಬಳಲಬಾರದು.
1: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ತಿಂಗಳು ಕಳೆದಿರಬೇಕು.
0: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು.
1: ರಕ್ತದಾನ ಮಾಡಿ ಜೀವ ಉಳಿಸಿ.
0: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749010218.
1: ಮತ್ತೊಂದು ದೂರವಾಣಿ ಸಂಖ್ಯೆ 9900077167.
0: ಧನ್ಯವಾದಗಳು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಭಕ್ತನು ಯಾವ ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೆಯೋ ಅವನಿಗೆ ಆಯಾ ರೂಪದಲ್ಲಿಯೇ ಭಕ್ತಿಯನ್ನು ಸ್ಥಿರಗೊಳಿಸುತ್ತೇನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈ ಮಾತಿನ ಅರ್ಥ ಏನು ಅಂತಂದ್ರೆ, ಇಲ್ಲಿ ಶ್ರೀಕೃಷ್ಣ ತನ್ನನ್ನು ಬಿಟ್ಟು ಬೇರೆ ಬೇರೆ ದೇವತೆಗಳ ಬಳಿಗೆ ತಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಲು ಹೋಗುವವರನ್ನು ತಿರಸ್ಕರಿಸುವುದಿಲ್ಲ. ಅಥವಾ ತಾನೊಬ್ನೇ ನಿಜವಾದ ದೇವರು, ಉಳಿದವರೆಲ್ಲ ಸುಳ್ಳು ದೇವರು ಅಂತಲೂ ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲ ದೇವರಂತೆ ಇರುವವನು ಇವನೇ ಭಗವಂತ ನಾರಾಯಣ. ಎಲ್ಲ ದೇವರ ಮೂಲಕ ಕೆಲಸ ಮಾಡುವವನು ಅವನೊಬ್ಬನೇ. ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಅಭಿಲಾಷೆ ಇದೆ ಅಷ್ಟೇ, ಅದನ್ನ ಖಂಡಿಸುವುದಿಲ್ಲ. ತಮ್ಮ ಬೇಡಿಕೆಗಳನ್ನು ಸಲ್ಲಿಸುವ ಬೇರೆ ಬೇರೆ ದೇವರುಗಳ ಮೇಲೆಯೇ ಅವರಿಗೆ ಹೆಚ್ಚು ಶ್ರದ್ಧೆ ಹುಟ್ಟುವಂತೆ ಮಾಡುತ್ತಾನೆ. ಯಾವಾಗ ಶ್ರದ್ಧೆ ಹುಟ್ಟುತ್ತಾ ಹೋಗುತ್ತದೋ ಆಯಾ ದೇವ ದೇವಿಯರ ಮೇಲೆ ಪ್ರೇಮ ಹೆಚ್ಚುತ್ತಾ ಹೋಗುತ್ತದೆ. ಆಗ ತಾನು ಲೌಕಿಕವಾದ ವಸ್ತುಗಳನ್ನು ಕೇಳುವುದನ್ನು ಬಿಟ್ಟು ಶಾಶ್ವತವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಬೇಡುತ್ತಾನೆ. ಈಗ ಬೇರೆ ಬೇರೆಯಂತೆ ಕಂಡರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಂತೆ ಒಂದೇ ಪರಮಾತ್ಮ ಹಲವು ನಾಮಗಳನ್ನು ಧರಿಸಿ ಹಲವು ಪಾತ್ರಗಳಲ್ಲಿ ನಿರತವಾಗಿರುವುದು ಗೊತ್ತಾಗುತ್ತದೆ. ಶ್ರೀಕೃಷ್ಣ ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಖಂಡಿಸುವುದಕ್ಕೆ ಹೋಗುವುದಿಲ್ಲ, ಹಾಗೆಯೇ ಯಾರ ಶ್ರದ್ಧೆಗೂ ಕೂಡ ಭಂಗ ತರುವುದಿಲ್ಲ. ಮನುಷ್ಯ ಎಲ್ಲಿರುವನೋ ಅಲ್ಲಿಂದ ಮುಂದಕ್ಕೆ ಮೇಲಕ್ಕೆ

0: ಒಯ್ಯುವನು. ಅವನ ಶ್ರದ್ಧೆ ಮತ್ತೂ ಆಳವಾಗಬೇಕು. ಪ್ರಪಂಚದಲ್ಲಿರುವ ದೇವದೇವತೆಗಳೆಲ್ಲ ಒಳಕೊಳ್ಳುವಷ್ಟು ವಿಸ್ತಾರವಾಗಬೇಕು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲಿಯೂ ತಾತ್ಸಾರವಿಲ್ಲ, ಕುಹುಕ ಕೂಡ ಇಲ್ಲ, ನಿಂದೆಯೂ ಇಲ್ಲ. ಒಬ್ಬ ಯಾವುದನ್ನಾದರೂ ಪೂಜಿಸುತ್ತಿರಲಿ, ಕಲ್ಲು, ಮಣ್ಣು, ಲೋಹ, ಮಾರಮ್ಮ, ಮಸಣಮ್ಮ, ಶಿವ, ಪಾರ್ವತಿ, ದುರ್ಗಮ್ಮ, ಪ್ಲೇಗಮ್ಮ, ವಿಷ್ಣು, ರಾಮ, ಎಲ್ಲರೂ ಕರೆಯುತ್ತಿರುವುದು ಒಬ್ಬನನ್ನೇ, ಆ ಭಗವಂತನನ್ನ ಎಂಬುದನ್ನು ಇವನು ಕೃಷ್ಣ ಚೆನ್ನಾಗಿ ಅರಿತಿದ್ದಾನೆ. ಇದಕ್ಕೊಂದು ಪುಟ್ಟ ಉದಾಹರಣೆ ಹೇಳಬೇಕು ಅಂತಂದರೆ, ಮನೆಯಲ್ಲಿ ಒಂದು ಪುಟ್ಟ ಮಗು ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಅಪ್ಪ ಅಂಥೇಳಿ ಕರೆಯೋದಕ್ಕೆ ಬರೋದಿಲ್ಲ, ಸುಮ್ಮನೆ ಪಾ ಅನ್ನತ್ತೆ. ಅದಕ್ಕೆ ತಂದೆ ಬಂದು ಎತ್ಕೊಳ್ಳೋದಿಲ್ವಾ? ಅಥವಾ ಆ ಮಗುವಿಗೆ ಪುಟ್ಟ ಮಗು ಇರುತ್ತೆ ಅಂದ್ಕೊಳ್ಳೋಣ, ಮನೆಯಲ್ಲಿ ಎಲ್ಲರೂ ಒಂದೇ ಹೆಸರಿನಿಂದ ಕರೀತಾರ? ಅಮ್ಮ ಚಿನ್ನ, ಬಂಗಾರಿ ಅಂತ ಕರಿಬೋದು, ಅಪ್ಪ ಮುದ್ದು ಅಂತ ಕರಿಬೋದು, ಅಜ್ಜಿ ನಮ್ಮನೆ ಮನೆ ಅಂತ ಕರಿಬೋದು. ಇನ್ ಕೆಲವರು ಬಂದಂತಹ ಬಂಧುಗಳು, ನೆಂಟರಿಷ್ಟರು, ಅವರೆಲ್ಲ ಅವ್ರಿಗೆ ತೋಚಿದಂತಹ ಹೆಸರಿನಲ್ಲಿ ಓ ಮಗುವೆ, ಪುಟ್ಟ ಮಗುವೆ, ಚಿನ್ನಾರಿ ಮಗುವೆ ಅಂತ ಕರಿಬೋದು. ಹಾಗೆ ಒಬ್ಬೊಬ್ಬರು ಕೂಡ ಆ ಮಗುವನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಆ ಮಗುವನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರೆದ ಕೂಡಲೇ ಆ ಮಗು ಬೇರೆ ಬೇರೆಯದ್ದಾಗತ್ತಾ? ಇಲ್ಲ. ಹಾಗೆಯೇ ಯಾವ ದೇವರ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟ್ರಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಿದರು. 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೆಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟ್ರವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು, ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೋರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನವದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರನ್ನು ಭೇಟಿಯಾಗಿ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಅಡ್ಡ ಮತದಾನದ ಮೂಲಕ ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ವರಿಷ್ಠರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. 2028ರ ಚುನಾವಣೆಗೆ ಒಗ್ಗಟ್ಟಿನಿಂದ ಹೋರಾಡಿ ಪಕ್ಷವನ್ನು ಗೆಲ್ಲಿಸಲು ವರಿಷ್ಠರು ಸೂಚಿಸಿದ್ದು ಅದರಂತೆ ನಡೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ರಾಜ್ಯಪಾಲರು ಮಧ್ಯಪ್ರವೇಶ

0: ಮಾಡುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಅವರು, ಶಿವಮೊಗ್ಗ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೈಕೋರ್ಟ್ ಪೀಠ ಸ್ಥಾಪನೆಯಿಂದ ಸುಲಭವಾಗಿ ನ್ಯಾಯ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗವನ್ನು ಮಂಗಳೂರಿನ ಪ್ರತಿಷ್ಠಿತ ಪೀಠದ ವ್ಯಾಪ್ತಿಗೆ ತರುವ ಪ್ರಸ್ತಾಪನೆಗಳ ಬಗ್ಗೆ ವಕೀಲರು, ಕಕ್ಷಿದಾರರು ಮತ್ತು ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 2ನೇ ವಾರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ಈ ನಡುವೆ ಮಳೆ ಅಭಾವದಿಂದ ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಜವಾಬ್ದಾರಿ ಅರಿತು ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಬಹುದು ಎಂಬುದರ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅಂತಹ ಸ್ಥಳಗಳಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ಮಳೆಯಾಗಿ ಒಳಹರಿವು ಹೆಚ್ಚಳವಾಗುವವರೆಗೆ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ ನೀರನ್ನು ಕಾಯ್ದಿರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೆಹಲಿ ಮೂಲದ ಪ್ರಯಾಸ್ ಸಂಸ್ಥೆಯು ಬೆಳಗಾವಿಯ ಕೆಎಲ್ಇ ಕನ್ವೆನ್ಷನ್ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾಗಿರುವಂತಹ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆಯನ್ನು ನೀಡಿದರು. ಕೇಂದ್ರ ಸರ್ಕಾರದ ಸಚಿವಾಲಯಗಳು, ರಾಜ್ಯ ಸರ್ಕಾರದ ಇಲಾಖೆಗಳು, ಸಂಶೋಧನಾ ಸಂಸ್ಥೆಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ನೇರವಾಗಿ ವ್ಯವಹರಿಸಲು ನಾಗರಿಕರಿಗೆ ಒಂದು ಅನನ್ಯವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಕಳೆದ ವರ್ಷದಂತೆ ಈ ಸಲವೂ ಕರ್ನಾಟಕ ವಿಷನ್ ಪ್ರದರ್ಶನ ಯಶಸ್ಸು ಹೊಂದಿದ್ದು, ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾಂಗ್ರೆಸ್ಗಾಗಿ ಕೆಲಸ ಮಾಡದವರಿಗೆ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಮಾತ್ರ ಅಲ್ಲ, ಎಲ್ಲವನ್ನು ಕೊಟ್ಟಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಇಂದು ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ, ಜೀವನ, ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದಂತಹ ಕೆಆರ್ ಸಂಜೀವ್ ಮಾತನಾಡಿ, ಮಾಹಿತಿಯುಕ್ತ ಮತ್ತು ಸಂವಾದಾತ್ಮಕ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ನಿಮ್ಹಾನ್ಸ್ ಸೇವೆಯನ್ನು ಶ್ಲಾಘಿಸಿದರು. ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತರಾಗಿ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ದಾವಣಗೆರೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದಂತಹ ಸಿ ರಂಗೇಗೌಡ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನಶಮುಕ್ತ ಭಾರತ ಜಾಗೃತಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಯುವ ಮಾನವ ಸಂಪನ್ಮೂಲ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಅಮೂಲ್ಯ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಮತ್ತು ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ನಾಡಿದ್ದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಾರ್ಷಿಕ ಬಿಸಿಯು ಉತ್ಸವದ ಅಂಗವಾಗಿ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ 2025-26 ಸಾಲಿನ ಕ್ರಿಕೆಟ್ ಕ್ರೀಡಾಕೂಟವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಬಲೂನ್ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿರುವಂತಹ 2 ದಿನಗಳ ಅಂತರ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿ

0: ಸಂಗೀತ ಅವರು ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಂತ ಉಪಯುಕ್ತ ಎಂದು ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ಸೋಲಿನಿಂದ ಕಲಿಯಬಹುದಾದಂತಹ ಪಾಠ ನಿಮ್ಮನ್ನು ಪರಿಪಕ್ವಗೊಳಿಸುವುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ತುಸು ಬಿರುಸುಗೊಂಡಿದ್ದು ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯ ಹಲವೆಡೆ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ವಿಜಯನಗರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇದೇ 28ರವರೆಗೆ ಮೋಡ ಕವಿದ ವಾತಾವರಣದೊಂದಿಗೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 30°C ಇದ್ದು ಕನಿಷ್ಠ ತಾಪಮಾನ 21°C ದಾಖಲಾಗಿದೆ. ದೇಶಾದ್ಯಂತ ಇದೇ 28ರಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚು ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 2ನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟ್ರಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 14 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆನೆ ಅಂದಿನಂತಿಲ್ಲ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಸಂಸ್ಥೆಯಲ್ಲಿ ಆನೆಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಡಾಕ್ಟರ್ ನಚಿಕೇತ ಶರ್ಮಾ ಅವರೊಂದಿಗೆ ಇತ್ತೀಚಿನ ಅವರ ಸಂಶೋಧನೆಗಳ ಕುರಿತು ಒಂದು ಸಂವಾದ ಹಾಗೂ ಮಾದಕ ವಸ್ತುವನ್ನು ಸೇವಿಸುವ ಮೀನುಗಳು. ಆನೆ ಅಂದಿನಂತಿಲ್ಲ ಒಂದು ಸಂವಾದ. ನಮಸ್ಕಾರ ಡಾಕ್ಟರ್ ನಚಿಕೇತ ಅವರೇ.
1: ನಮಸ್ಕಾರ.
0: ನೀವು ಹಾಗೂ ಡಾಕ್ಟರ್ ಸಂಜೀತಾ ಪೋಖರೇಲ್ ಹೊಸದೊಂದು ಪ್ರಬಂಧವನ್ನ ಪ್ರಕಟ ಮಾಡಿದ್ರಿ. ಇದರಲ್ಲಿ ಮುಖ್ಯವಾಗಿ ಆನೆಗಳ ನಡವಳಿಕೆಯ ಬಗ್ಗೆ ನೀವು ಮಾತಾಡಿದ್ದೀರಾ. ಆನೆಗಳು ತಮ್ಮ ನೆಲೆಯನ್ನ ಬಿಟ್ಟು, ಅಂದ್ರೆ ಹ್ಯಾಬಿಟೆಟ್ ಅಂತ ನಾವೇನು ಹೇಳ್ತೀವಿ, ಅದನ್ನ ಬಿಟ್ಟು ಅವು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ. ಅವುಗಳ ನೆಲೆ ಸಾಕಷ್ಟು ಕಡಿಮೆ ಆಗಿದೆ. ಹೀಗಾಗಿ ಆನೆಗಳು ಆಗಾಗ ಮನುಷ್ಯರು ಇರೋ ಕಡೆಯಲ್ಲೂ ಕೂಡ ಕಾಣಿಸ್ಕೊಳ್ತೇವೆ. ಒಂದ್ ಕಾಲದಲ್ಲಿ ನಾವು ಹೇಳ್ತಿದ್ವಿ ಆನೆಗಳು ಕಾಡಲ್ಲಿ ಮಾತ್ರ ಇರುತ್ತೆ ಅಂತ. ಈಗ ಊರಲ್ಲೂ, ಅಂದ್ರೆ ನಮ್ಮ ಗದ್ದೆಗಳು, ತೋಟಗಳು, ಮುಖ್ಯವಾಗಿ ಕಾಫಿ ತೋಟಗಳು, ಇದರಲ್ಲೆಲ್ಲ ಬರೋದನ್ನ ನಾವು ಕಾಣ್ತೀವಿ. ಯಾವಾಗ್ಲೂ ಒಂದು ಸಂದೇಹ ಇರುತ್ತೆ
1: ನಮಗೆ, ಎಷ್ಟು ಭಯ ಆಗುತ್ತೋ ಆನೆಗಳಿಗೂ ಅಷ್ಟೇ ಭಯ ಆಗುತ್ತೆ ಅಂತನ್ಬಿಟ್ಟು.
0: ಈ ಆನೆಗಳು ಬಹುಶಃ ಅವು ಇರುವ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇವೆ, ಅವುಗಳ ನಡವಳಿಕೆಯಲ್ಲಿ ಬದಲಾವಣೆ ಆಗಿಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ನಾವು ಆನೆಗಳಿಗೊಂದು ಕಾರಿಡಾರ್, ಇಂಥದ್ದೇ ಕಾರಿಡಾರ್ ಇರಬೇಕು, ಹೀಗೆ ಇರಬೇಕು ಅಂತೆಲ್ಲ ನಾವು ತೀರ್ಮಾನ ಮಾಡಿರ್ತೀವಿ. ಆದರೂ ಈ ಆನೆಗಳು ಕೂಡ ಸಾಕಷ್ಟು ಬುದ್ಧಿವಂತ ಪ್ರಾಣಿಗಳು, ನಡವಳಿಕೆಯಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ತಾ ಇವೆ ಅನ್ನೋದು ನಿಮ್ಮ ಪ್ರಬಂಧದ ಪೂರಣ. ಯಾವ್ಯಾವ ರೀತಿಯಲ್ಲಿ

0: ಆನೆಗಳು ತಮ್ಮ ನಡವಳಿಕೆಗಳನ್ನ ಬದಲಾಯಿಸಿಕೊಳ್ತಾ ಇವೆ ಅಂತ ಹೇಳಬಹುದಾ?
1: ತಾವೇ ಹೇಳಿದ ಹಾಗೆ ಆನೆಗಳು ತುಂಬಾ ಬುದ್ಧಿವಂತ ಪ್ರಾಣಿ ಎಂದು ಒಂದು ಪ್ರತೀತಿ ಅಲ್ವೇ. ಹಾಗೆ ಆನೆಗಳು ಯಾವ ರೀತಿ ಯಾವ ಯಾವ ಸಾಂದರ್ಭಿಕದಲ್ಲಿ ಯಾವ ರೀತಿ ವರ್ತನೆ ಮಾಡುತ್ತದೆ ಎಂಬುದು ನಮಗೆ ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲ. ಸೊ ಹಾಗಾಗಿ ನಮ್ಮ ಸಂಶೋಧನೆ ಇದು ಒಂದು ಬೇಸ್ ಲೈನ್ ಮೂಲವಾದ ಅಂಶವನ್ನು ಇಟ್ಟುಕೊಂಡು ಬೇರೆ ಬೇರೆ ಜಾಗಗಳಲ್ಲಿ ಆನೆಗಳು ಯಾವ ರೀತಿ ವರ್ತಿಸುತ್ತಾ ಇದಾವೆ ಎಂದು ತಿಳಿದು ನಾವು ಈ ಸಂಶೋಧನೆಯನ್ನು ಒಂದು ಪ್ರಬಂಧದ ರೀತಿಯಲ್ಲಿ ಮಾಡಿರುತ್ತೇವೆ. ಈ ಪ್ರಬಂಧದಲ್ಲಿ ನಾವು 5-6 ಮುಖ್ಯವಾದ ಅಂಶವನ್ನು ಎತ್ತು ತೋರಿಸುತ್ತೇವೆ. ಅದರಲ್ಲಿ ಒಂದು ಮುಖ್ಯವಾದದ್ದು ಏನೆಂದರೆ ನಾವು ಏನು ತಿಳಿದಿರ್ತೇವೆ, ಆನೆಗಳು ಗುಂಪಲ್ಲಿ ಇರ್ತವೆ. ಆ ಗುಂಪು ಸಣ್ಣ ಗುಂಪಾಗಿರ್ತದೆ, 5-10 ಆನೆಗಳು ಜೊತೆ ಜೊತೆಯಾಗಿ ಹೋಗುತ್ತದೆ. ಅದರಲ್ಲಿ ಅಮ್ಮ, ಅದರ ಮರಿ, ಅದರ ಚಿಕ್ಕಮ್ಮ, ಅದರ ವಂಶ ಪಾರಂಪರಿಕವಾಗಿ ರಿಲೇಟೆಡ್ ಹಿಂದು ಎಂದು ತಿಳಿದಿರ್ತೇವೆ. ಅದೇ ರೀತಿ ಗಂಡಾನೆಗಳು ಏಕಾಂಗಿಯಾಗಿ ನಡೆದಾಡುತ್ತವೆ ಎಂಬುದು ನಮ್ಮ ಸರ್ವೇ ಸಾಮಾನ್ಯ ಜ್ಞಾನ. ಆದರೆ ಈ ತುಂಬಾ ಜಾಗಗಳಲ್ಲಿ ಏನ್ ನೋಡ್ತಿದ್ದೇವೆ ಅಂದ್ರೆ ಆನೆ ಗುಂಪುಗಳು 50-100 ಆನೆ ಜೊತೆಗೆ ಬಂದು ಜೊತೆಗೆ ಯಾವಾಗ್ಲೂ ಇರುವಂತ ರೀತಿಯನ್ನು ನೋಡ್ತಿದ್ದೇವೆ. ಯಾಕೆ ಆನೆಗಳು 50-100 ಆನೆಗಳು ಜೊತೆಗೆ ಬಂದು ಇರುತ್ತವೆ, ಅದರಿಂದ ಅದಕ್ಕೆ ಏನು ಲಾಭ, ಅದರಿಂದ ಅದಕ್ಕೆ ಏನು ನಷ್ಟ, ಅದು ಅದ್ರ ಬಗ್ಗೆ ನಮಗಿನ್ನೂ ತಿಳಿದಿಲ್ಲ. ಇದೇ ರೀತಿ ಹೆಣ್ಣು ಆನೆಗಳು ಗುಂಪಲ್ಲಿ ಇರುವುದು ನಮಗೆ ಗೊತ್ತಿರುವುದು, ಆದ್ರೆ ಗಂಡು ಆನೆಗಳು ಗುಂಪಾಗಿ ಗುಂಪಾಗಿ ಇರುವುದು ನಮಗೆ ಇಷ್ಟುವರೆಗೆ ಅಷ್ಟು ತಿಳಿದಿಲ್ಲ. ಇದೇ ರೀತಿಯಾದ ನಡವಳಿಕೆಗಳು ಗಂಡಾನೆಗಳಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಹೆಣ್ಣಾನೆಗಳ ರೀತಿಯೇ ಗಂಡು ಆನೆಗಳು ಗುಂಪಾಗಿ ಬಂದು ಕಾಡಿನಲ್ಲಿ ಅಷ್ಟು ಇದು ಕಾಣುವುದಿಲ್ಲ, ಆದರೆ ನಾಡಿನಲ್ಲಿ ಇದು ಕಾಣುಬರುತ್ತಿದೆ. ಇದು ಏನಕ್ಕೆ ಆಗುತ್ತದೆ ಎಂದು ಮತ್ತೆ ನಮಗೆ ಇನ್ನು ತಿಳಿದಿಲ್ಲ. ಇನ್ನೊಂದು ಮುಖ್ಯವಾದ ಅಂಶ ಏನೆಂದರೆ ಆನೆಗಳು ರಾತ್ರಿ ವೇಳೆ ಸಂಚಾರ ನಡೆಸಿ ಬೆಳಗ್ಗೆ ಹೊತ್ತು ಆನೆಯ ಸಂಚಾರ ನಡೆಸಿದರೆ ಮನುಷ್ಯರಿಗೆ ಆನೆಯನ್ನು ಕಂಡುಹಿಡಿಯುವ
0: ಅಂದ್ರೆ ರಾತ್ರಿ ಹೊತ್ತು ಅವು ಸಂಚಾರ ಮಾಡಿದ್ರೆ ಮನುಷ್ಯರಿಂದ ಕಾಟ ಕಡಿಮೆ ಆಗುತ್ತೆ. ಬೆಳಕಿನ ಹೊತ್ತಾಯ್ತು ಅಂತಂದ್ರೆ ಮನುಷ್ಯರ ಜೊತೆಗೆ ಅದು ಒಡನಾಡಬೇಕಾಗತ್ತೆ, ಆಗ ಸಂಘರ್ಷ ಜಾಸ್ತಿ ಆಗುತ್ತೆ. ಆದ್ರಿಂದಾಗಿ ಮನುಷ್ಯರಿಂದ ದೂರ ಇರೋದಕ್ಕೆ ಅವು ಹೆಚ್ಚೆಚ್ಚು ರಾತ್ರಿ ಹೊತ್ತು ಸಂಚಾರ ಮಾಡ್ತಿವೆ. ಅಂದ್ರೆ ಮುಂಕಾಲದಲ್ಲಿ ಅವು ಬೆಳಕಿನ ಹೊತ್ತು ಆಹಾರ ಅನ್ವೇಷಣೆ, ವಲಸೆ ಹೋಗೋದು ಇವೆಲ್ಲವನ್ನ ಮಾಡ್ತಾ ಇದ್ದಂತವು, ಈಗ ಅವು ಹೆಚ್ಚು ಹೆಚ್ಚು ರಾತ್ರಿ ಹೊತ್ತು ಸಂಚರಿಸೋದಕ್ಕೆ ಶುರು ಮಾಡಿವೆ ಅಂತ ಹೇಳ್ಬೋದಾ?
1: ಹೌದು ಹೌದು.
0: ಸೊ ಇದನ್ನ ನೀವು ಹೇಗೆ ಕಂಡುಕೊಂಡ್ರಿ?
1: ಹಲವು ವಿಜ್ಞಾನಿಗಳು ಸಂಶೋಧನೆ ನಡೆಸಿ ಈ ವರ್ತನೆಗಳ ಬಗ್ಗೆ ಪ್ರಬಂಧಗಳನ್ನು ಬರೆದಿದ್ದಾರೆ. ಅದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಆನೆಗಳು ಮನುಷ್ಯ ಇರುವ ಜಾಗದಲ್ಲಿ ನಡೆದಾಡುವ ಸಮಯದಲ್ಲಿ ಅವು ಶೀಘ್ರವಾಗಿ ನಡೆದು ಹೋಗುವುದು, ಅದರ ಧ್ವನಿಗಳನ್ನು ಕಮ್ಮಿ ಮಾಡಿಕೊಳ್ಳುವುದು, ಮತ್ತೆ ಈ ರೆಫ್ಯೂಜ್ ಬಿಹೇವಿಯರ್ ಅಂತ ಏನ್ ಹೇಳ್ತಾರೆ
0: ಅಂದ್ರೆ ಹೀಗೆ ಹೇಳ್ಬೋದಾ, ಅವು ಮನುಷ್ಯರು ಇರುವಂತಹ ನಾಡಿಗೆ ಬಂದಾಗ ಕಾಡಿನಲ್ಲಿ ಅವು ಓಡಾಡೋದಕ್ಕಿಂತ ಬಹಳ ವೇಗವಾಗಿ ಚಲಿಸ್ತವೆ. ಅಂದ್ರೆ ಒಂಥರ ಆತುರದಲ್ಲಿ ಓಡ್ತವೆ, ಭಯದಲ್ಲಿ ಓಡ್ತವೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಆದ್ರೆ ಆತುರ ಪಟ್ಟು ನಡೆದಾಡ್ತವೆ ಒಂದು. ಎರಡನೇದು, ಅವು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುವಾಗ ಧ್ವನಿಯನ್ನ ಕಮ್ಮಿ ಮಾಡ್ಕೊಳ್ತವೆ, ಅಂದ್ರೆ ಮೆಲು ಧ್ವನಿಯಲ್ಲಿ ಮಾತಾಡಿಕೊಂಡು ಹೋಗ್ತವೆ ಅಂತ ಒಂದು ರೀತಿಯಲ್ಲಿ ಹೇಳ್ಬೋದು. ಇವುಗಳ ನಡವಳಿಕೆ ಸಹಜವಾಗಿಯೇ ಸ್ವಲ್ಪ ಮಟ್ಟಿಗೆ ಮನುಷ್ಯರಿಂದ ದೂರ ಇರೋ ರೀತಿಯಲ್ಲಿ, ಮನುಷ್ಯರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನಡವಳಿಕೆಯನ್ನ ತೋರಿಸ್ತಾ ಇವೆ ಅಂತ ಹೇಳ್ಬೋದಾ?
1: ಹೌದು ಹೌದು.
0: ಅಂದ್ರೆ ಇದಕ್ಕೆ ನಿಮಗೆ ಪುರಾವೆ ಎಲ್ಲಿಂದ ಸಿಗುತ್ತೆ?
1: ಇದು ಒಂದೇ ಗುಂಪನ್ನ ಎರಡು ಜಾಗದಲ್ಲಿ ನೋಡ್ಬಿಟ್ಟು ಈ ರೀತಿ ತೀರ್ಮಾನಕ್ಕೆ ಬರೋದು ತುಂಬಾ ಕಷ್ಟ. ಆದ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಾವು ನೋಡಿದ ಆನೆನೆ ನೋಡಿ ಅದರ ವರ್ತನೆಗಳನ್ನು 1 ವರ್ಷ 2 ವರ್ಷ 3 ವರ್ಷ ಹಾಗೆ ಅಭ್ಯಸಿಸಿದಾಗ ಈ ರೀತಿಯಾದ ಪುರಾವೆಗಳು ನಮಗೆ ದೊರಕುತ್ತವೆ.
0: ಈ ರೀತಿಯ ಅಧ್ಯಯನ ಮಾಡೋದಕ್ಕೆ ಕನಿಷ್ಠ ಅಂದ್ರೆ ಎಷ್ಟು ವರ್ಷಗಳು ಬೇಕಾಗಬಹುದು?
1: ನಾವು ಈ ಕೆಲಸವನ್ನು ಏನಿಲ್ಲ ಅಂದ್ರೆ 10 ವರ್ಷದಿಂದ ಮಾಡುತ್ತಿದ್ದೇನೆ. ನನ್ನ ಸಂಶೋಧನೆ ಮುಖ್ಯವಾಗಿ ಕಾಡಿನಲ್ಲಿ ಇರುವ ಆನೆಗಳು ಹೇಗೆ ವರ್ತಿಸುತ್ತವೆ ಎಂಬುದು. ಆದರೆ ಹಲವು ವಿಜ್ಞಾನಿಗಳು ನಾಡಿನಲ್ಲಿ ಬರುವ ಆನೆಗಳು ಹೇಗೆ ವರ್ತಿಸುತ್ತವೆ ಎಂದು 10-15 ವರ್ಷದಿಂದ ಅಧ್ಯಯನ ನಡೆಸುತ್ತಿದ್ದಾರೆ.
0: ಇವೆರಡನ್ನೂ ನೀವು ಒಟ್ಟು ಮಾಡಿಕೊಂಡು ಈ ಪ್ರಬಂಧವನ್ನ ಬರೆದಿದ್ದೀರಾ?
1: ಹೌದು, ಈ ಪ್ರಬಂಧದ ಮುಖ್ಯ

ಅಂಶ ಏನು ಅಂದರೆ, ಬೇರೆ ಬೇರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ವಿಜ್ಞಾನಿಗಳು ಏನು ಆನೆಗಳ ವರ್ತನೆ ಬಗ್ಗೆ ಅಧ್ಯಯನ ನಡೆಸಿ ಸಂಶೋಧನೆ ನಡೆಸಿ ಪ್ರಬಂಧನ ಬರೆದಿರುತ್ತಾರೋ ಅದನ್ನ ಎಲ್ಲ ಒಗ್ಗೂಡಿಸಿ ಆನೆಗಳ ಬಗ್ಗೆ ನಮಗೆ ಇರುವ ಸಾಮಾನ್ಯ ಜ್ಞಾನವನ್ನ, ಟ್ರೆಡಿಷನಲ್ ನಾಲೆಡ್ಜ್ ಅನ್ನೋದು ಏನಿರುತ್ತಲ್ಲ, ಅದನ್ನ ನಾವು ಹೇಗೆ ಸಾಂದರ್ಭಿಕವಾಗಿ ಬದಲಾಯಿಸ್ಕೊಳ್ಬೇಕು, ಅದು ನಮ್ಮ

0: ಅನ್ವಯ ಮಾಡುವುದಕ್ಕೆ ಆಗುವುದಿಲ್ಲ. ಆನೆಗಳ ನಿರ್ವಹಣೆ, ಆನೆಗಳ ಸಂರಕ್ಷಣೆ ಮಾಡಬೇಕು ಅಂದ್ರೆ ಸಾಂದರ್ಭಿಕವಾಗಿ ಆನೆಗಳ ವರ್ತನೆಯನ್ನು ನಮ್ಮ ನಿರ್ವಹಣಾ ರೀತಿಯನ್ನು ಹೊಂದಿಸ್ಕೋಬೇಕು. ಟೇಕ್ ದಟ್ ಇನ್ ಟು ಅವರ್ ಅಕೌಂಟ್ ಫಾರ್ ದ ಮ್ಯಾನೇಜ್ಮೆಂಟ್.
1: ಅಂದ್ರೆ ಆನೆಗಳ ಈ ವರ್ತನೆಯಲ್ಲಿ ನಡವಳಿಕೆಯಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಸಂರಕ್ಷಣೆಗೋಸ್ಕರವಾಗಿ ರೂಪಿಸುವಂತಹ ಯಾವುದೇ ಕ್ರಮ ಆಗ್ಲಿ ವಿಧಾನವಾಗ್ಲಿ ಅದನ್ನ ಬದಲಿಸಿಕೊಳ್ಳಬೇಕಾಗತ್ತೆ. ಒಂದು ಉದಾಹರಣೆ ಕೊಡ್ತೀರಾ?
0: ಇದರಲ್ಲಿ ಒಂದು ಮುಖ್ಯವಾದ ಅಂಶ ಏನಂದ್ರೆ ಗಂಡಾನೆಗಳು ಹೆಣ್ಣಾನೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಆನೆಗಳ ಅರಿವಿನ ಬಗ್ಗೆ ನಮಗೆ ಅರಿವಿರಬೇಕು. ಅಂದ್ರೆ ಆನೆ ಹೇಗೆ ತನ್ನ ಭೌತಿಕ, ಸಾಮಾಜಿಕ ಮತ್ತು ಭೌಗೋಳಿಕ ಜ್ಞಾನವನ್ನು ಉಪಯೋಗಿಸಿ ಮನುಷ್ಯರು ಮಾಡಿರುವ ಅಥವಾ ತನ್ನ ಜಾಗದಲ್ಲಿ ಆಗಿರುವ ಬದಲಾವಣೆಗಳಿಗೆ ಅದು ಸ್ವಾಭಾವಿಕ ತನ್ನ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ತಾ ಇದೆ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಸರಿಯಾಗಿ ಅಧ್ಯಯನ ಮಾಡಬೇಕು. ಅದು ಬಹು ಮುಖ್ಯವಾದ ಅಂಶ ಆಗುತ್ತದೆ. ನಮಗೆ ಮಾನವ ಆನೆ ಸಂಘರ್ಷ ತುಂಬಾ ಗಂಭೀರ ಆಗಿರೋದ್ರಿಂದ ಸೊಲ್ಯೂಷನ್ ಶುಡ್ ಬಿ ಇಮ್ಮಿಡಿಯೇಟ್, ತಕ್ಷಣ ಪರಿಹಾರ ಬ್ರೇಕ್ ಇರೋದ್ರಿಂದ ಈ ನಾನು ಹೇಳಿದ ಈ ರೀತಿಗಳನ್ನೆಲ್ಲ ಅಧ್ಯಯಿಸುವುದು ತುಂಬಾ ಕಷ್ಟ ಆಗುತ್ತದೆ. ಮುಂದೆ ಬರುವ ನಿರ್ವಹಣಾ ನೀತಿಗಳು ಆನೆಯ ವರ್ತನೆಯನ್ನು ಕನ್ಸಿಡರ್ ಮಾಡಿ
1: ಆನೆಯಲ್ಲಿ ಬದಲಾಗಿರುವಂತಹ ಈ ನಡವಳಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು
0: ರೂಪಿಸಬೇಕು. ಆನೆಗಳು ನಾವು ಆವಾಗ್ಲೇ ಹೇಳಿದಾಗೆ ಥಿಂಕಿಂಗ್ ಅನಿಮಲ್ ಇನ್ ಕಾನ್ಫ್ಲಿಕ್ಟ್, ಕಷ್ಟಕರ ಸಂಗತಿಗಳು ಎದುರಾಗುತ್ತದೆ ಯಾವಾಗ ನಾವು ಈ ಸಂರಕ್ಷಣಾ ನೀತಿಯನ್ನು ಮಾಡಬೇಕಾದ್ರೆ. ಬೇರೆ ಪ್ರಾಣಿಗಳನ್ನು ನೋಡಿದ್ರೆ ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಅಥವಾ ಕಾಟಿಗಳಾಗಿರ್ಬೋದು, ಅಥವಾ ನೀಲ್ಗಾಯ ಆಗಿರ್ಬೋದು, ಆ ಪ್ರಾಣಿಗಳು ಏನಾಗುತ್ತೆ ಊರಿಂದ ಹೊರಗಡೆ ಬಂದಾಗ ಹುಲಿಗಳು ಹುಲಿ ಏನ್ ಹೇಳ್ತೀನಿ ಅಂದ್ರೆ ವಯಸ್ಸಾದಾಗ ಹುಲಿಗಳಿಗೆ ಬೇಟಾಡೋ ಶಕ್ತಿ ಇರೋದಿಲ್ಲ. ಹಾಗಾಗಿ ಅದು ಯಾವುದು ಹತ್ರ ಇರುತ್ತೋ, ಉದಾಹರಣೆಗೆ ಮನುಷ್ಯ ಇದ್ರೆ ಅದನ್ನ ಸಾಯಿಸಿ ತಿನ್ನಬಹುದು ಅಂತ ನಮ್ಮ ಊಹೆ ಅಲ್ವಾ. ಆದ್ರೆ ಆನೆಗಳು ಈ ರೀತಿ ಅಲ್ಲ. ಆನೆಗಳು ಯೋಚನಾ ಶಕ್ತಿ ಇರೋದ್ರಿಂದ ನಮ್ಮ ಬೆಳೆಗೆ ಬೇಲಿ ಹಾಕಿದರೆ ಆ ಆನೆಗಳು ಆ ಬೇಲಿಯಲ್ಲಿ ಎಲ್ಲಿ ವೀಕ್ನೆಸ್ ಅಂದ್ರೆ ಎಲ್ಲಿ ದುಸ್ಥಿತಿ
1: ಎಲ್ಲಿ ಮುರಿಬಹುದು ಎಲ್ಲಿ
0: ಅದರ ಬಗ್ಗೆ ಯೋಚನೆ ಮಾಡಿ ಮತ್ತೆ ಅದರಲ್ಲೂ ಉದಾಹರಣೆಗೆ ಹೇಗೆ ಮುರಿಯುತ್ತೆ ಅಂದ್ರೆ ತಮ್ಮ ದಂತಗಳನ್ನು ಉಪಯೋಗಿಸಿ ಕೆಲವು ಕಡೆ ಮರಗಳನ್ನು ಬೇಲಿ ಮೇಲೆ ಹಾಕಿ ಆ ವಿದ್ಯುತ್ ಸರ್ಕ್ಯೂಟ್ ಅದನ್ನು ಮುರಿಯುವ ಕೆಲಸ ಆನೆಗಳು ಮಾಡ್ತವೆ. ಸೊ ಇದು ನೀವು ಬೇರೆ ಪ್ರಾಣಿಗಳಲ್ಲಿ ಈ ರೀತಿಯಾದ ವರ್ತನೆ ವಿಶಿಷ್ಟವಾದ ರೇಂಜ್ ಆಫ್ ಬಿಹೇವಿಯರ್ ಅಂತ ಏನ್ ಹೇಳ್ತೀವಿ ಅದು ಕಾಣಸಿಗುವುದಿಲ್ಲ. ಹಾಗಾಗಿ ಆನೆ ತುಂಬಾ ವಿಶಿಷ್ಟವಾದ ಪ್ರಾಣಿ.
1: ಆನೆಯ ಒಂದು ವಿಶಿಷ್ಟವಾದ ಪ್ರಾಣಿ ಯಾಕೆ ಅಂತಂದ್ರೆ ಅದಕ್ಕೆ ಒಂದು ಸಮಸ್ಯೆ ಎದುರಾದ್ರೆ ಅದಕ್ಕೆ ಒಂದೇ ಒಂದು ರೀತಿಯ ಪರಿಹಾರವನ್ನ ಅದು ಹುಡುಕೊಳ್ಳೋದಿಲ್ಲ. ಸಾಂದರ್ಭಿಕವಾಗಿ ಬೇರೆ ಬೇರೆ ಪರಿಹಾರವನ್ನ ಹುಡುಕೊಳ್ಳುವಷ್ಟು ಬುದ್ಧಿವಂತ ಪ್ರಾಣಿ ಅದು.
0: ಕರೆಕ್ಟ್ ಕರೆಕ್ಟ್.
1: ಹಾಗಾಗಿ
0: ಸಾಂದರ್ಭಿಕವಾದ ನೀತಿಗಳನ್ನು ರೂಪಿಸಬೇಕು.
1: ಓಕೆ, ಆಯಾಯ ಪ್ರದೇಶಕ್ಕೆ ಆಯಾಯ ಆನೆಗಳ ನಡವಳಿಕೆಗಳನ್ನ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಮಾಡಬೇಕಾಗುತ್ತೆ.
0: ಮತ್ತೆ ಮನುಷ್ಯರಿಗೆ ಹೇಗೆ ವ್ಯಕ್ತಿತ್ವ ಅನ್ನೋದಿರುತ್ತದೋ ಅದೇ ರೀತಿ ಆನೆಗಳಿಗೂ ವ್ಯಕ್ತಿತ್ವ ಅನ್ನೋದಿರುತ್ತದೆ. ಈ ಸಂಶೋಧನೆ ಹೇಗೆ ಮಾಡಿದ್ದಾರೆ ಅಂತಂದ್ರೆ ಕ್ಯಾಪ್ಟಿವ್ ಎಲಿಫೆಂಟ್ಸ್ ಸಾಕು ಆನೆಗಳೆಲ್ಲ, ಬಟ್ ಈ ಕ್ಯಾಂಪ್ ಅಲ್ಲಿ ಇರುವ ಆನೆಗಳು ಮತ್ತು ಅವರ ಮಾಹುತರ ಇಂಟರಾಕ್ಷನ್ಸ್ ಅವರ ಒಡನಾಟಗಳು ಹೇಗೆ ಆಗುತ್ತದೆ ಎಂಬುದನ್ನು ನೋಡ್ಬಿಟ್ಟು ಈ ಸಂಶೋಧನೆಯನ್ನು ಮಾಡಿದ್ದಾರೆ. ಈ ಸಂಶೋಧನೆ ಪ್ರಕಾರ ಕೆಲವು ಆನೆಗಳು ತುಂಬಾ ಅಂಜುಬುರುಕವಾಗಿರುತ್ತದೆ, ಕೆಲವು ಉಗ್ರವಾಗಿರುತ್ತದೆ, ತುಂಬಾ ಸಂಕೋಚವಾಗಿರುತ್ತದೆ. ಈ ಸಂಶೋಧನೆಯನ್ನ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಮಾಡಿರ್ಬೋದು, ಆದರೆ ಕಾಡಿನಲ್ಲಿ ಮಾಡುವುದು ತುಂಬಾ ಕಷ್ಟ. ಆ ಕಾಡಿನಲ್ಲಿ ಆನೆಗಳ ವ್ಯಕ್ತಿತ್ವವನ್ನು ಹೇಗೆ ನೀವು ಕಂಡುಹಿಡ್ಕೊಳ್ಬಹುದು ಅಂದ್ರೆ ಪ್ರತಿಯೊಂದು ಅದರದೇ ಆದ ಇಂಡಿವಿಜುವಲ್ ಎಲಿಫೆಂಟ್ಸ್ ಅಂತ ಏನ್ ಹೇಳ್ತೀವಿ ನಾವು, ಆ ಆನೆಗಳ ಒಂದೇ ಆನೆಯ ವ್ಯಕ್ತಿತ್ವವನ್ನು 1 ವರ್ಷ 2 ವರ್ಷ 3 ವರ್ಷ ಅದೇ ರೀತಿ ಅಧ್ಯಯನಿಸಿದಾಗ ನಮಗೆ ಆ ಆನೆ ಯಾವ ರೀತಿ ವ್ಯಕ್ತಿತ್ವ ಹೊಂದಿದೆ ಅನ್ನೋದನ್ನು ಕಂಡುಹಿಡಿಯಬಹುದು. ಆದರೆ ಇದರಲ್ಲಿ ಒಂದು ಪ್ರಾಕ್ಟಿಕಲ್ ಸಮಸ್ಯೆ ಏನಂತಂದ್ರೆ ನೀವು ಕಾಡಿನಲ್ಲಿ ಎಲ್ಲಾ ಆನೆಗಳ ವ್ಯಕ್ತಿತ್ವವನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ, ಅದು ತುಂಬಾ ಸಮಯ ತಗೊಳ್ತದೆ. ಹಾಗಾಗಿ ಸಾಮಾನ್ಯವಾಗಿ ಕಾಣುವ ಆನೆಗಳ ಜನರಲ್ ವ್ಯಕ್ತಿತ್ವವನ್ನ ನಾವು ಸೂಕ್ಷ್ಮವಾಗಿ ಪರಿಗಣಿಸಿ ನಮ್ಮ ನೀತಿಗಳನ್ನು ನಿರೂಪಿಸಬೇಕಾಗುತ್ತದೆ. ಕೆಲವು ಆನೆಗಳು ಹ್ಯಾಬಿಚುಯೇಷನ್ ಅಂದ್ರೆ ಮನುಷ್ಯರ ಇರುವಿಕೆಗೆ ಅಭ್ಯಾಸವಾಗಿರುತ್ತದೆ ಆನೆಗಳು,
1: ಅಂದ್ರೆ ಮನುಷ್ಯರಿದ್ರು ಅವಕ್ಕೆ ಹೆದರಿಕೆ ಆಗೋದಿಲ್ಲ, ಆತಂಕ

0: ಹೆದರಿಕೆ
1: ಭಯ ಪಡೋದಿಲ್ಲ,
0: ಭಯ ಪಡೋದಿಲ್ಲ. ಆದ್ರೆ ಆ ಆನೆಗಳು ಕೂಡ ಕೆಲವು ಸತಿ ಅಗ್ರೆಸಿವ್ ಆಗಬಹುದು. ದ ಪರ್ಸನಾಲಿಟಿ ಅಂಡ್ ದ ಕಾಗ್ನಿಷನ್ ಅಂಡ್ ದ ಬಿಹೇವಿಯರ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಸಿಸ್ಟಮ್. ಸೊ ದೇರ್ ಇಸ್ ನೋ ಕ್ಲಿಯರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ವಾಟ್ ಇಸ್ ಪರ್ಸನಾಲಿಟಿ ಅಂಡ್ ವಾಟ್ ಇಸ್ ಕಾಗ್ನಿಷನ್.
1: ಇದು ಬಹುಶಃ ನಾವು ಬೀದಿ ನಾಯಿಗಳಲ್ಲೂ ಒಂದೊಂದ್ ಸರ್ತಿ ನೋಡ್ತೀವಿ.
0: ಹೌದು ಹೌದು ಹೌದು.
1: ಓಕೆ, ಅವು ಮನುಷ್ಯರಿಗೆ ಹೊಂದ್ಕೊಂಡಿದ್ರು ಕೂಡ ಮನುಷ್ಯರ ಮೇಲೆ ಎಗರಾಡುವಂತಹ ಪರಿಸ್ಥಿತಿಯನ್ನ ನಾವು ಆಗಾಗ ಕಾಣ್ತೇವೆ. ಹಾಗಾಗಿ ದೂರದಿಂದ ನೋಡೋದಕ್ಕೆ ಸೌಮ್ಯ ಅನಿಸಿದ ಆನೆ ಕೂಡ ಒಮ್ಮೊಮ್ಮೆ ಉಗ್ರವಾಗಿ ಬಿಡಬಹುದು. ಸೊ ಇದು ಕೂಡ ನಮ್ಮ ನೀತಿಗಳಲ್ಲಿ ಸೇರ್ಕೊಳ್ಬೇಕಂತ. ನಿಮ್ಮ ಸಂಶೋಧನೆಯಲ್ಲಿ ನನಗೆ ಬಹಳ ಕುತೂಹಲಕರ ಅಂತನ್ಸಿದ್ದು ಆನೆಗಳ ಪಿಸುಮಾತು, ಅಂದ್ರೆ ಆನೆಗಳ ಮಾತುಕತೆ ಅಂತ ನಾವು ಏನ್ ಹೇಳ್ತೀವಿ ಅಂದ್ರೆ ಆನೆಗಳು ಮಾಡುವಂತಹ ಶಬ್ದಗಳು, ಅವು ಒಂದೊಂದಕ್ಕೂ ಬೇರೆ ಬೇರೆ ಅರ್ಥ ಇದೆ ಅಂತ ಸ್ವಲ್ಪ ಮಟ್ಟಿಗೆ ನಮಗ್ ಗೊತ್ತು. ಆದ್ರೆ ನೀವು ಹೇಳೋ ಹಾಗೆ ಅವು ಪಿಸುಗುಟ್ಕೊಂಡು ಹೋಗ್ತವೆ, ಉದ್ದೇಶಪೂರ್ವಕವಾಗಿ ಶಬ್ದವನ್ನ ಮೆತ್ತಗೆ ಮಾಡಿಕೊಂಡು ಬೇರೆಯವರಿಗೆ ಗೊತ್ತಾಗ್ತಿ ಇರೋ ಹಾಗೆ ಹೋಗ್ತವೆ ಅಂತ ಅನ್ನೋದನ್ನ ನೀವು ಅಧ್ಯಯನ ಮಾಡಿದ್ದೀರಿ.
0: ನಿಮ್ಗೆ ಗೊತ್ತಿರೋ ಹಾಗೆ ಆನೆಗಳು ತುಂಬಾ ವಿಶಿಷ್ಟವಾದ ಪ್ರಾಣಿ. ಆನೆಗಳು ತುಂಬಾ ಹೈ ಫ್ರೀಕ್ವೆನ್ಸಿ ಜೋರಾಗಿ ಜೋರಾಗಿ ಉಚ್ಚರಿಸುತ್ತವೆ, ಅದೇ ರೀತಿ ತುಂಬಾ ಲೋ ಫ್ರೀಕ್ವೆನ್ಸಿ ಅಂದ್ರೆ ತುಂಬಾ ಪಿಸುಗುಟ್ಟುವ ರೀತಿಯಲ್ಲೂ ಧ್ವನಿಗಳನ್ನು ಮಾಡುತ್ತದೆ. ಲೋ ಫ್ರೀಕ್ವೆನ್ಸಿ ಅಂತಂದ್ರೆ ಪಿಸುಗುಡೋದು ಅಂತಂದ್ರೆ ನಮ್ಮ ಮನುಷ್ಯನ ಗ್ರಹಣ ಶಕ್ತಿಕ್ಕಿಂತ ಕಮ್ಮಿ ಆಗುವಂತದ್ದು. ನಮಗೆ ಕೇಳಿಸೋಲ್ಲ. ನಮ್ಮ ಗ್ರಹಣ ಶಕ್ತಿ ಏನು ಅಂತಂದ್ರೆ 20 Hz to 20 kHz ಅಂತ ಹೇಳ್ತೀವಲ್ವಾ. ಸೊ ಆನೆಗಳ ಕೆಲವು ಧ್ವನಿಗಳು 20 Hz ಕೆಳಗಡೆ ಹೋಗುತ್ತದೆ. ಸೊ ಹಾಗಾಗಿ ಆನೆ ಧ್ವನಿ ಒಂದು ತುಂಬಾ ವಿಶಿಷ್ಟವಾದದ್ದು. ಸೊ ಆನೆಗಳು ಗೀಳಿಡುತ್ತದೆ ಎಂಬುದು ನಮ್ಗೆಲ್ರಿಗೂ ಗೊತ್ತು. ನೀವು ಆನೆ ಏನು ಧ್ವನಿ ಮಾಡ್ತದೆ ಅಂದ್ರೆ ಎಲ್ರು ಹೇಳ್ತಾರೆ ಆನೆ ಗೀಳಿಡುತ್ತೆ ಅಂತ. ಬಟ್ ಆನೆ ಆದ್ರೆ ಆನೆ ಗೀಳಿಡುವ ಜೊತೆಯಲ್ಲಿ ವಿಶಿಷ್ಟವಾದ ಧ್ವನಿಗಳನ್ನು ಮಾಡುತ್ತದೆ, ಅಂದ್ರೆ ಗರ್ಜನೆ ಮಾಡುತ್ತದೆ, ಪಿಸುಗುಡುತ್ತದೆ. ಆಮೇಲೆ ಕೆಲವು ಸತಿ ಈ ನಾಯಿಗಳು ಮಾಡ್ತಾವಲ್ಲ ಅಂದ್ರೆ ಆತರ ಧ್ವನಿಗಳನ್ನು ಕೂಡ ಆನೆಗಳು ಮಾಡುತ್ತದೆ. ಇದ್ರ ಜೊತೆಗೆ ಆನೆಗಳು ನಾವು ಮನುಷ್ಯರು ಹೇಗೆ ಎರಡು ಧ್ವನಿಗಳನ್ನ ಜೊತೆಗೂಡಿಸಿ ಒಂದು ಶಬ್ದ ಅನ್ನೋನ್ನು ಮಾಡ್ತೀವೋ ಅದೇ ರೀತಿ ಆನೆಗಳು ಕೂಡ ಎರಡು ಧ್ವನಿಗಳನ್ನು ಕೂಡಿಸಿ ಒಂದು ವಿಶಿಷ್ಟವಾದ ಶಬ್ದ ಅನ್ನೋದು ಮಾಡುತ್ತೆ. ಆದ್ರೆ ಅದು ಯಾವ ಸಂದರ್ಭದಲ್ಲಿ ಮಾಡುತ್ತೆ ಅನ್ನೋದು ನಮಗೆ ಇನ್ನು ತಿಳಿದಿಲ್ಲ. ಸಂಶೋಧನೆ ಪ್ರಕಾರ ಏನ್ ತೋರಿಸಿದ್ದಾರೆ ಅಂತಂದ್ರೆ ಆನೆಗಳು ಮನುಷ್ಯ ಇರುವ ಜಾಗದಲ್ಲಿ ಬಂದಾಗ ದೊಡ್ಡ ಧ್ವನಿ ಹೈ ಫ್ರೀಕ್ವೆನ್ಸಿ ಸೌಂಡ್ಸ್ ಅಂತ ಏನ್ ಹೇಳ್ತೀವಿ ಜಾಸ್ತಿ ಉಪಯೋಗ ಮಾಡಲ್ಲ. ಆನೆಗಳು ಲೋ ಫ್ರೀಕ್ವೆನ್ಸಿ ಸೌಂಡ್ಸ್ ಅಂತ ಏನು ಪಿಸುಗುಡೋದು ಅಂತ ಏನು ಹೇಳ್ತೀವಿ ಅದನ್ನ ಜಾಸ್ತಿ ಉಪಯೋಗ ಮಾಡುತ್ತೆ ಅಂತ ಸಂಶೋಧನೆ ತೋರಿಸಿದೆ. ನಮ್ಮ ಸಂಶೋಧನೆ ಪ್ರಕಾರ ಪಿಸುಗೂಡುವ ಧ್ವನಿಗಳನ್ನ ಯಾವ ರೀತಿ ಎಷ್ಟು ಹೊತ್ತು ಮಾಡುತ್ತೆ ಮತ್ತು ಯಾವ ರೇಂಜ್ ಅಲ್ಲಿ ಮಾಡುತ್ತೆ ಅದನ್ನ ನಾವು ಕಂಡುಹಿಡಿದೀವಿ. ಅಂದ್ರೆ ಪುರಾವೆ ಪ್ರಕಾರ ಆನೆಗಳು ಯಾವಾಗ ಅದಕ್ಕೆ ತೊಂದರೆ ಆದಾಗ ಅಥವಾ ಡಿಸ್ಟರ್ಬೆನ್ಸ್ ಆದಾಗ ಅಥವಾ ಮನುಷ್ಯನ ಇರುವಿಕೆ ತಿಳಿದಾಗ ಆನೆಗಳು ಡ್ಯೂರೇಷನ್ ಆ ಪಿಸುಗುಡುವ ಡ್ಯೂರೇಷನ್ ಅಂತ ಹೇಳ್ತೀವಲ್ಲ ಅದನ್ನ ಜಾಸ್ತಿ ಮಾಡುತ್ತೆ.
1: ಬೇರೆ ಆನೆಗಳಿಗೆ ಸಂದೇಶ ಕೊಡ್ತಾ ಇರಬಹುದು ಅಂತನ
0: ಇದು ಬೇರೆ ಆನೆಗಳಿಗೆ ಸಂದೇಶ ಕೊಡೋಕ್ಕೋಸ್ಕರ ಇರಬಹುದು. ಆದ್ರೆ ಈ ಬೇರೆ ಆನೆಗಳಿಗೆ ಸಂದೇಶ ಕೊಡುತ್ತಾ ಇಲ್ಲವಾ ಅನ್ನೋದು ನಮಗೆ ಇನ್ನು ಗೊತ್ತಿರೋದಿಲ್ಲ.
1: ಇದು ನಮ್ಮ ಕೇಳಿಸಲ್ಲ, ಇದು ಆನೆಗಳಿಗೆ ಮಾತ್ರ ಕೇಳಿಸುವಂತದ್ದು. ಸೊ ಹಾಗಾಗಿ ನಮಗೆ ಗೊತ್ತಿಲ್ಲದೆ ಇರುವ ಶಬ್ದಗಳು ಅವಕ್ಕೆ ಗೊತ್ತಾಗುತ್ತೆ. ನಮಗೆ ಕೇಳಿಸದೇ ಇರುವಂತಹ ಶಬ್ದಗಳನ್ನು ಕೂಡ ಆನೆಗಳು ಮಾಡ್ತವೆ.
0: ಹೌದು ಹೌದು.
1: ಡಾಕ್ಟರ್ ನಚಿಕೇತ ಅವರೇ, ಆನೆಗಳ ಬಗ್ಗೆ ನಮಗೆ ಇದ್ದಂತಹ ಹಲವಾರು ನಂಬಿಕೆಗಳು ಅವು ಬಹಳಷ್ಟು ತಪ್ಪಿರಬಹುದು ಅಂತ ಸಂಶೋಧನೆಗಳ ಬಗ್ಗೆ ನೀವು ಹೇಳಿದ್ದೀರಿ. ಅತಿ ಮುಖ್ಯವಾಗಿ ಅವುಗಳ ಆಹಾರ ಪದ್ಧತಿ ಕೂಡ ಬದಲಾಗ್ತಾ ಇದೆ ಅಂತ ಅನ್ನೋದನ್ನ ಕೂಡ ನೀವು ಗಮನಿಸಿದ್ದೀರಿ.
0: ಸಾಮಾನ್ಯವಾಗಿ ನೋಡಿದ್ರೆ ನೀವು ಈ ಸಂಘರ್ಷ ಅಂದ್ರೆ ಆನೆಗಳು ಕಬ್ಬು ತಿನ್ನುವುದು, ಆನೆ ಬಂದು ಹಲಸಿನಣ್ಣು ತಿನ್ನುವುದು, ಅದು ನಮ್ಗೆ ಪಾರಂಪರಿಕವಾಗಿ ಬಂದಿದೆ. ಅದು ನೀವು ಒಂದು 100 ವರ್ಷ, 200 ವರ್ಷ, 300 ವರ್ಷದ, 1000 ವರ್ಷದ ಹಿಂದೆ ಯಾವ್ದಾದ್ರು ಒಂದು ಟೆಕ್ಸ್ಟ್ ತೆಗೆದು ನೋಡಿದ್ರು ಕೂಡ ಅಲ್ಲಿ ಕೃಷಿ ಭೂಮಿಗೆ ಬಂದು ಆನೆಗಳು ಕಬ್ಬು ತಿನ್ನುವುದು ಅದ್ರ ಬಗ್ಗೆ ಉಲ್ಲೇಖ ಆಗಿದೆ. ಕಬ್ಬು ಅಥವಾ ಕೃಷಿ ಬೆಳೆಗಳು ತಿನ್ನುವುದು ಉಲ್ಲೇಖ ಆಗಿದೆ. ಆದ್ರೆ ಇತ್ತೀಚೆಗೆ ಆನೆಗಳು ಈ ಕಾಡಿಗೆ ಬಂದು ಕೃಷಿ ಇದನ್ನೆಲ್ಲ ತಿನ್ನುವುದು ಆ ಫ್ರೀಕ್ವೆನ್ಸಿ ಅಂತ ಏನ್ ಹೇಳ್ತಾರೆ ಅಂದ್ರೆ
1: ಹೆಚ್ಚೆಚ್ಚಾಗ್ತಾ ಇದೆ.
0: ಹೆಚ್ಚು ಹೆಚ್ಚು ಆಗುವುದು ನಮಗೆ

0: ತಿಳಿದು ಬರ್ತಾರೆ.
1: ಆಗ ಬಹಳ ಅಪರೂಪ ಅನ್ನಿಸ್ತಿತ್ತು, ಈಗ ಇದು ಸಾಮಾನ್ಯ ಅನ್ನುವ ಹಾಗೆ ಆಗಿದೆ.
0: ಆಗಿದೆ, ಹೌದು. ನಮ್ಮ ಸಂಶೋಧನೆ ಏನ್ ಹೇಳುತ್ತೆ ಅಂದ್ರೆ, ಈ ಹಿಸ್ಟಾರಿಕಲ್ ನಾಲೆಡ್ಜ್ ಅಂದ್ರೆ ಮೊದ್ಲಿಂದ ನಮಗೆ ತಿಳಿದಿರೋ ಆನೆಗಳ ಬಗ್ಗೆ ತಿಳಿದಿರೋ ವರ್ತನೆಗಳ ಬಗ್ಗೆ, ಅದು ತಪ್ಪಲ್ಲ, ಬಟ್ ಆ ವರ್ತನೆಗಳನ್ನ ಏನೇನು ಸಂಶೋಧನೆ ಮಾಡಿದಾರಲ್ಲ, ಆ ವರ್ತನೆಗಳು ಎಲ್ಲದಕ್ಕೂ ಅನ್ವಯ ಆಗುವುದಿಲ್ಲ, ಸಾಂದರ್ಭಿಕವಾಗಿ ಅನ್ವಯಿಸಬೇಕು ಅನ್ನುವುದು ನಮ್ಮ ಮುಖ್ಯ ಸಾರಾಂಶ.
1: ಕೊನೆಯದಾಗ ಒಂದು ಪ್ರಶ್ನೆ, ಆನೆಗಳು ಮತ್ತು ಮನುಷ್ಯರ ನಡುವಿನ ಒಡನಾಟ ಇದೆಯಲ್ಲ, ಒಡನಾಟ ಅನ್ನೋದಕ್ಕಿಂತ ಮುಖಾಮುಖಿ ಆಗುವಂತ ಸಂದರ್ಭಗಳು ನಮ್ಮ ದೇಶದಲ್ಲಿರೋ ಎಲ್ಲ ಕಡೆಯಲ್ಲೂ ಒಂದೇ ತೆರನಾಗಿಲ್ಲ. ಕೆಲವು ಕಡೆಯಲ್ಲಿ ಹೆಚ್ಚಿದೆ, ಕೆಲವು ಕಡೆಯಲ್ಲಿ ಕಡಿಮೆ. ಅಂದ್ರೆ ಈಗ ನಮಗೆ ಉದಾಹರಣೆಗೆ, ಕರ್ನಾಟಕದಲ್ಲಿ ಆನೆಗಳ ಜೊತೆಗೆ ನಾವು ಸಂಪರ್ಕಕ್ಕೆ ಬರೋದು ಕೊಡಗಿನಲ್ಲಿ ಜಾಸ್ತಿ, ಆದ್ರೆ ಮೈಸೂರಿನಲ್ಲಿ ಕಡಿಮೆ. ಈ ರೀತಿಯ ವ್ಯತ್ಯಾಸ ಇರುವಂತ ಕಡೆಯಲ್ಲಿ ಆನೆಗಳ ಬಿಹೇವಿಯರು ಒಂದೇ ರೀತಿ ಇರುತ್ತಾ ಬದಲಾವಣೆ ಆಗಿರುತ್ತಾ?
0: ನನ್ನ ಪ್ರಕಾರ ಬದಲಾವಣೆ ಆಗಿರುತ್ತದೆ. ಅಂದ್ರೆ ಕೊಡಗಿನಲ್ಲಿರುವ ಆನೆಗಳು ಯಾವ ರೀತಿ ಆ ಸಂದರ್ಭಿಕವಾಗಿ ಯಾವ ರೀತಿ ವರ್ತಿಸುತ್ತವೆ ಅದು ಬೇರೆ ಇರಬಹುದು. ಅದೇ ರೀತಿ ಬಂಡೀಪುರ ಅಥವಾ ನಾಗರಹೊಳೆ ಕಾಡಿನಲ್ಲಿ ಇರುವ ಆನೆಗಳು ಯಾವ ರೀತಿ ವರ್ತಿಸುತ್ತವೆ ಅದು ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಡಿಫರೆನ್ಸ್. ಆದ್ರೆ ಆ ಡಿಫರೆನ್ಸ್ ಎಷ್ಟು ಇದೆ, ಯಾವ ರೀತಿ ಇದೆ, ಯಾವ ಪರಿಸ್ಥಿತಿಯಲ್ಲಿ ಆಗುತ್ತದೆ, ಅದು ನಮಗೆ ಸಂಶೋಧನೆ ಮಾಡಿ ತಿಳಿದುಕೊಳ್ಳಬೇಕಾದ ಮುಖ್ಯ ಅಂಶ ಆಗಿರುತ್ತದೆ.
1: ಧನ್ಯವಾದಗಳು ನಚಿಕೇತ ಅವರೇ, ಆನೆಗಳ ಬಗ್ಗೆ ಸಾಕಷ್ಟು ಹೊಸ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಬಹುಶಃ ನಾಳೆ ನಾವು ಮತ್ತೊಂದು ಆನೆಯನ್ನ ನೋಡಿದಾಗ ನಮ್ಮನ್ನು ನೋಡಿ ಏನು ಯೋಚನೆ ಮಾಡ್ತಿರ್ಬೋದು ಅಂತ ಯೋಚಿಸಬೇಕಾದಂತಹ ಸಂದರ್ಭ ಇದು. ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು.
2: ಮಾದಕ ಮೀನುಗಳು ಅಂದರೆ ಮನಸ್ಸೆಳೆಯುವ ಮೀನುಗಳು ಅಂತಲ್ಲ, ಮನಸ್ಸನ್ನು ಉದ್ರೇಕಿಸುವ ಮಾದಕ ವಸ್ತುಗಳನ್ನು ಸೇವಿಸಿದ ಮೀನು ಎಂದರ್ಥ. ಕೊಕೇನ್ ಎನ್ನುವ ಮಾದಕ ವಸ್ತುವನ್ನು ಸೇವಿಸಿದ ಮೀನುಗಳ ಕಥೆ. ಅಂದಹಾಗೆ ಈ ಮೀನುಗಳು ಮನುಷ್ಯರ ಹಾಗೆ ಬೇಕಂತ ಕೊಕೇನ್ ಸೇವಿಸಿದ್ದಲ್ಲ. ಕೊಕೇನ್ ಸೇವಿಸಿದರೆ ಏನಾಗಬಹುದು ಎನ್ನುವುದನ್ನು ತಿಳಿಯುವುದಕ್ಕಾಗಿ ಸ್ವೀಡನ್ನಿನ ವಿಜ್ಞಾನಿಗಳು ಮೀನುಗಳಿಗೆ ಬಲವಂತವಾಗಿ ಕೊಕೇನ್ ತಿನ್ನಿಸಿದ ಕಥೆಯಿದು. ಸ್ವೀಡನ್ನಿನ ಸ್ವೀಡಿಶ್ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಜಾಕ್ ಬ್ಯಾಂಡ್ ಮತ್ತು ಸಂಗಡಿಗರು ಸಾಲ್ಮನ್ ಮೀನುಗಳಿಗೆ ಉದ್ದೇಶಪೂರ್ವಕವಾಗಿ ಕೊಕೇನ್ ತಿನ್ನಿಸಿ ಪ್ರಯೋಗ ಮಾಡಿರುವುದಾಗಿ ಕರೆಂಟ್ ಬಯಾಲಜಿ ಪತ್ರಿಕೆ ವರದಿ ಮಾಡಿದೆ. ಫಲವಾಗಿ ಮತ್ತೇರಿದ ಮೀನುಗಳು ಸಾಧಾರಣ ಮೀನಿಗಿಂತಲೂ ಹೆಚ್ಚು ಕಡಿಮೆ ಎರಡು ಪಟ್ಟು ದೂರದವರೆಗೆ ವಲಸೆ ಹೋದುವಂತೆ. ಕೊಕೇನ್ ಎನ್ನುವುದು ಒಂದು ಮಾದಕ ದ್ರವ್ಯ. ದಕ್ಷಿಣ ಅಮೆರಿಕದಲ್ಲಿರುವ ಕೋಕಾ ಅಥವಾ ಎರಿಥ್ರೋಕ್ಸೈಲಮ್ ಕೋಕಾ ಎನ್ನುವ ಗಿಡದಿಂದ ಪಡೆದ ಒಂದು ರಾಸಾಯನಿಕ. ಬಿಳಿಯ ಪುಡಿಯ ರೂಪದಲ್ಲಿರುವ ಇದನ್ನು ಚಿಟಿಕೆ ಸೇರಿಸಿದರೂ ಮದವೇರುತ್ತದೆ. ಅತ್ಯುತ್ಸಾಹ ಬಂದಂತೆ ಅಪಾರ ಶಕ್ತಿ ಇರುವಂತೆ ಭ್ರಮೆ ಉಂಟಾಗುತ್ತದೆ. ಅಪರಿಮಿತ ಖುಷಿಯಾದಂತೆ ಭಾಷವಾಗುತ್ತದೆ. ಸೇವಿಸಿದ ವ್ಯಕ್ತಿ ಸ್ವಲ್ಪ ಕಾಲ ಅಸಹಜವಾಗಿ ನಡೆದುಕೊಳ್ಳುತ್ತಾರೆ. ಜೊತೆಗೆ ಇದು ಚಟಕಾರಿಯೂ ಹೌದು. ಪ್ರಪಂಚದಲ್ಲಿ ಸುಮಾರು 20 ಕೋಟಿಗೂ ಹೆಚ್ಚು ಮಂದಿ ಇದರ ಚಟಕ್ಕೆ ದಾಸರಾಗಿದ್ದಾರೆ ಎನ್ನುತ್ತದೆ ಒಂದು ವರದಿ. ಕೊಕೇನಿನಿಂದ ದೇಹ ಹಾಗೂ ಮನಸ್ಸಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳಾಗುವುದರಿಂದ ಬಹಳಷ್ಟು ದೇಶಗಳಲ್ಲಿ ಈ ಮದ್ದಿನ ತಯಾರಿಕೆ ಹಾಗೂ ಬಳಕೆಯನ್ನು ನಿಷೇಧಿಸಲಾಗಿದೆ. ಹಾಗಿದ್ದೆಯೂ ಇದರ ಬಳಕೆ ಪ್ರತಿ ವರ್ಷವೂ 20% ಹೆಚ್ಚುತ್ತಿದೆ ಎಂದು ಅಂದಾಜಿಸಲಾಗಿದೆ. ಭಾರತದಲ್ಲಿ ಕೊಕೇನ್ ನಿಷೇಧಿತ ಔಷಧ. ಹಾಗಿದ್ದೆಯೂ ಕಳ್ಳತನದಲ್ಲಿಯೇ ಈ ಮದ್ದಿನ ವ್ಯಾಪಾರ ಸದ್ದಿಲ್ಲದೆ ನಡೆಯುತ್ತಿದೆ. 2 ವರ್ಷಗಳ ಹಿಂದೆ ಸುಮಾರು 8,000 ಕೋಟಿ ರೂಪಾಯಿ ಬೆಲೆ ಬಾಳುವ ಕೊಕೇನನ್ನು ಗುಜರಾತಿನ ಬಂದರಿನಲ್ಲಿದ್ದ ಹಡಗಿನಿಂದ ವಶಪಡಿಸಿಕೊಳ್ಳಲಾಗಿತ್ತು. ಭಾರತದಲ್ಲಿ ಇದರ ಚಟಕ್ಕೆ ಬಿದ್ದವರ ಸಂಖ್ಯೆ ಕಡಿಮೆ ಇದ್ದರೂ ಇಲ್ಲಿಂದ ಬೇರೆ ದೇಶಗಳಿಗೆ ಕಳ್ಳಸಾಗಣೆ ಅವಿರತವಾಗಿ ನಡೆಯುತ್ತಿದೆ. ಕೊಕೇನ್ನ ಈ ಬಗೆಯ ಬಳಕೆಯಿಂದ ಮನುಷ್ಯರ ಮೇಲೆ ಬಿಡಿ, ಪ್ರಾಣಿ ಪಕ್ಷಿಗಳ ಮೇಲೆ ಏನಾದರೂ ದುಷ್ಪರಿಣಾಮಗಳು ಆಗುತ್ತಿವೆಯೇ ಎನ್ನುವುದೊಂದು ಕುತೂಹಲವಿದೆ. ಆ ಕುತೂಹಲದ ಕಾರಣದಿಂದಾಗಿಯೇ ಜಾಕ್ ಬ್ರ್ಯಾಂಡ್ ತಂಡ ಈ ಪ್ರಯೋಗವನ್ನು ಮಾಡಿದೆ. ಅದೇನೋ ಸರಿ, ಆದರೆ ಪ್ರಾಣಿ ಪಕ್ಷಿಗಳು ಇವನ್ನು ಸೇವಿಸುತ್ತವೆಯೇ? ಸೇವಿಸುವುದಿಲ್ಲ ಎನ್ನುವುದಾದರೆ ಈ ಪ್ರಯೋಗ ವ್ಯರ್ಥ ಅಲ್ಲವೇ ಎಂಬುದಲ್ಲವೇ ನಿಮ್ಮ ಪ್ರಶ್ನೆ? ನಿಜ, ಪ್ರಾಣಿಗಳು ಯಾವುವು ಈ ಮಾದಕ ವಸ್ತುವನ್ನು ಬೇಕೆಂದೇ ಸೇವಿಸುವುದಿಲ್ಲ. ಅದನ್ನು ಏನಿದ್ದರೂ ಮಾನವನಷ್ಟೇ ಮಾಡುತ್ತಾನೆ. ಆದರೆ ಪಾಪ ಪ್ರಾಣಿಗಳು ಮನುಷ್ಯ ಮಾಡಿದ ಪಾಪದ ಶಾಪವನ್ನು ತಾವು ಹೊರುತ್ತವೆ. ಅದು ಹೀಗೆ, ಪ್ರತಿ ವರ್ಷವೂ ಮನುಷ್ಯರು ಸೇವಿಸಿದ ಮಾದಕ ವಸ್ತುಗಳ ಉಳಿಕೆಗಳು ಚರಂಡಿ ಸೇರುತ್ತವಷ್ಟೇ. ಚರಂಡಿಯಿಂದ ಅವು ನದಿ, ಸರೋವರ, ಸಮುದ್ರವನ್ನು ಸೇರುತ್ತವೆ. ಹೀಗೆ ಕುಡಿಯುವ ನೀರಿನ ಮೂಲಗಳನ್ನು ಸೇರುವ ಕೊಕೇನ್ ಹಾಗೂ ಕೊಕೇನಿನ ಉಳಿಕೆಯ ಪ್ರಮಾಣ ದಿನೇ ದಿನೇ ಹೆಚ್ಚುತ್ತಿದೆಯಂತೆ. ಇತ್ತೀಚಿನ ಒಂದು ವರದಿಯ ಪ್ರಕಾರ ಪ್ರಪಂಚದ ನದಿ ಬಾವಿಗಳ ನೀರಿನಲ್ಲಿ ಬೆರೆತಿರುವ ಕೊಕೇನ್ ಪ್ರಮಾಣ ಸರಾಸರಿ ಪ್ರತಿ ಲೀಟರಿನಲ್ಲಿ 105 ನ್ಯಾನೋಗ್ರಾಂಗಳಷ್ಟು. ಇನ್ನು ಕೊಕೇನಿನ ಉಳಿಕೆ, ಅಂದರೆ ಸೇವಿಸಿದ ನಂತರ ನಮ್ಮ ದೇಹದಲ್ಲಿ ಕೊಕೇನ್ ಅರಗಿ ಪಡೆಯುವ ರೂಪದ ಪ್ರಮಾಣ ಇನ್ನೂ ಹೆಚ್ಚು. ಬೆಂಜಾಯಲ್ ಎಗ್ನೋನಿನ್ ಎನ್ನುವ ಈ ಉಳಿಕೆ ಪ್ರಪಂಚದ ನೀರಿನ ಸೆಲೆಗಳಲ್ಲಿ

0: ಸರಾಸರಿ 257 ನ್ಯಾನೋಗ್ರಾಮಿನಷ್ಟು ಇದೆಯಂತೆ. ಕೆಲವು ಪ್ರದೇಶಗಳಲ್ಲಿ ಇದು ಹೆಚ್ಚು, ಇನ್ನು ಕೆಲವು ಪ್ರದೇಶಗಳಲ್ಲಿ ಬಹಳ ಕಡಿಮೆ. ಮದ್ದಿನ ಬಳಕೆ ಹೆಚ್ಚಿರುವೆಡೆಯಲ್ಲಿ ಇದರ ಪ್ರಮಾಣ ಅಧಿಕವಾಗಿರುತ್ತದೆ. ಕಳ್ಳತನದ ಬಳಕೆಯೇ ಹೆಚ್ಚಿರುವುದರಿಂದ ಈ ರಾಸಾಯನಿಕದ ವ್ಯಾಪಾರವನ್ನು ಅಳತೆ ಮಾಡಲು ಚರಂಡಿ ನೀರಿನಲ್ಲಿ ಅದರ ಹಾಗೂ ಬೆಂಜಾಯಿಲ್ ಎಗ್ನೋನಿನ್ ಪ್ರಮಾಣವನ್ನು ಅಳೆದು ನೋಡುವುದು ವಾಡಿಕೆ. ಆಸ್ಟ್ರೇಲಿಯಾದ ಕೆಲವು ನದಿಗಳಲ್ಲಿ ಕೊಕೇನ್ ಪ್ರಮಾಣ ಲೀಟರಿನಲ್ಲಿ 2900 ನ್ಯಾನೋಗ್ರಾಂಗಳಷ್ಟು ಹಾಗೂ ಬೆಂಜಾಯಿಲ್ ಎಗ್ನೋನಿನ್ ಪ್ರಮಾಣ 29,000 ನ್ಯಾನೋಗ್ರಾಮಿನಷ್ಟು ಇದೆಯಂತೆ. ಚರಂಡಿಯಿಂದ ಕುಡಿಯುವ ನೀರು, ಅಲ್ಲಿಂದ ವಾಸದ ಜಲನಿಲೆಯನ್ನು ಸೇರುವ ಈ ಮಾದಕ ವಸ್ತುವಿನಿಂದಾಗಿ ಇತರೆ ಪ್ರಾಣಿಗಳ ಮೇಲೆ ಎಂತಹ ಪರಿಣಾಮ ಆಗುತ್ತಿರಬಹುದು ಎನ್ನುವುದು ಕುತೂಹಲದ ಪ್ರಶ್ನೆಯಷ್ಟೇ ಅಲ್ಲ, ಆತಂಕದ ಪ್ರಶ್ನೆಯೂ ಕೂಡ. ಏಕೆಂದರೆ ಕೊಕೇನ್ ಹಾಗೂ ಬೆಂಜಾಯಿಲ್ ಎಗ್ನೋನಿನ್ ನೇರವಾಗಿ ಮೆದುಳಿನ ನರಕೋಶಗಳನ್ನು ಬಾಧಿಸುತ್ತವೆ. ಅಲ್ಲಿ ಇವು ಉಂಟುಮಾಡುವ ಬದಲಾವಣೆಗಳಿಂದಾಗಿ ಪ್ರಾಣಿಗಳ ನಡವಳಿಕೆ ವ್ಯತ್ಯಾಸವಾಗಬಹುದು. ನಡವಳಿಕೆಯೇ ಅಸ್ತಿತ್ವದ ಮೂಲವಾಗಿದ್ದರಿಂದ ಅವುಗಳನ್ನು ನಮಗೆ ಗೊತ್ತಾಗದ ರೀತಿಯಲ್ಲಿ ಬಾಧಿಸುತ್ತಿರಬಹುದು ಎಂಬುದು ವಿಜ್ಞಾನಿಗಳ ಊಹೆ. ಈ ಊಹೆಗೆ ಆಧಾರವೂ ಇದೆ. ಪ್ರಪಂಚದ ಹಲವು ಕಡೆಗಳಲ್ಲಿ ಮೀನು, ಹಕ್ಕಿ ಮೊದಲಾದ ಜೀವಿಗಳ ಮಾಂಸ, ರಕ್ತಗಳಲ್ಲಿ ಕೊಕೇನ್ ಅಂಶವನ್ನು ಗುರುತಿಸಲಾಗಿದೆ. ಕೊಕೇನ್ ಉತ್ಪಾದನೆ ಹಾಗೂ ಬಳಕೆ ಹೆಚ್ಚಿರುವ ಮೆಕ್ಸಿಕೋ ದೇಶದ ಕರಾವಳಿಯಲ್ಲಿ ವಾಸಿಸುವ ಶಾರ್ಕ್ ಮೀನುಗಳ ಮಾಂಸದಲ್ಲಿ ಈ ಎರಡೂ ರಾಸಾಯನಿಕಗಳು ಇರುವುದನ್ನು ಪತ್ತೆ ಮಾಡಲಾಗಿತ್ತು. ಇವು ಅಂತಹ ಜೀವಿಗಳ ಮೇಲೆ ಎಂತಹ ಪರಿಣಾಮ ಬೀರುತ್ತಿರಬಹುದು ಎನ್ನುವುದಕ್ಕೆ ಊಹೆಗಳಷ್ಟೇ ಉತ್ತರಗಳಾಗಿದ್ದವು. ಆದರೆ ನಿರ್ದಿಷ್ಟವಾಗಿ ಇಂತಹುದೇ ಪರಿಣಾಮಗಳಾಗುತ್ತವೆ ಎಂದು ನಿರೂಪಿಸಲಾಗಿರಲಿಲ್ಲ. ಜಾಕ್ ಬ್ರ್ಯಾಂಡ್ ತಂಡದ ಸಾಧನೆ ಇದು. ಬ್ರ್ಯಾಂಡ್ ಮತ್ತು ಸಂಗಡಿಗರು ಸ್ವೀಡನ್ನಿನ ಲೇಕ್ ವಾಟನ್ ಎನ್ನುವ ಸರೋವರದಲ್ಲಿ ವಾಸಿಸುವ ಸಾಲ್ಮನ್ ಮೀನುಗಳ ಮೇಲೆ ಪ್ರಯೋಗಗಳನ್ನು ನಡೆಸಿದರು. ಸಾಲ್ಮನ್ ಮೀನು ಬಲು ಜನಪ್ರಿಯ ತಿನಿಸು. ಅಷ್ಟೇ ಅಲ್ಲ, ನಮ್ಮೂರಿನ ಹಿಲ್ಸಾ ಮೀನುಗಳ ಹಾಗೆ ವಲಸೆ ಹೋಗುವ ಜೀವಿ. ದೊಡ್ಡದಾಗಿದ್ದಾಗ ಇವು ಸಮುದ್ರದಲ್ಲಿ ಬದುಕುತ್ತವೆ, ಆದರೆ ಮೊಟ್ಟೆಯಿಡುವ ಸಂದರ್ಭದಲ್ಲಿ ಬೇರೆಡೆ ವಲಸೆ ಹೋಗುತ್ತವೆ. ಮೊಟ್ಟೆಗಳು ಒಡೆದು ಹೊರಬಂದ ಮರಿಗಳು ಮರಳಿ ಸಮುದ್ರದತ್ತ ಸಾಗುತ್ತವೆ. ಹೀಗೆ ಇವುಗಳ ನಡವಳಿಕೆ ವಿಶಿಷ್ಟವಾಗಿದೆ. ಇಂತಹ ಮೀನುಗಳ ಮರಿಗಳನ್ನು ಎಲ್ಲಿದ್ದರೂ ಗುರುತಿಸುವಂತಹ ರೇಡಿಯೋ ಕಾಲರಿಗೆ ಸಮಾನವಾದ ಸಾಧನವನ್ನು ತುಡಿಸಿದರು. ಅನಂತರ ಅವುಗಳ ದೇಹದಲ್ಲಿ ಕೊಕೇನ್ ಇಲ್ಲವೇ ಬೆಂಜಾಯಿಲ್ ಎಗ್ನೋನಿನ್ ವಸ್ತುವನ್ನು ನಿಧಾನವಾಗಿ ಸೇರಿಸುವ ಸಾಧನವನ್ನು ಕೂಡಿಸಿದರು. ಇನ್ನೊಂದು ಗುಂಪಿನ ಮೀನಿಗೆ ಖಾಲಿ ಸಾಧನವನ್ನಷ್ಟೇ ಸೇರಿಸಿ ಎಲ್ಲವನ್ನು ಸರೋವರದಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಬಿಟ್ಟರು. ಅನಂತರ ಈ ಮೀನುಗಳು ಎತ್ತ ಸಾಗುತ್ತವೆ, ಎಷ್ಟು ದೂರ ಸಾಗುತ್ತವೆ, ಎಷ್ಟು ವೇಗವಾಗಿ ವಲಸೆ ಹೋಗುತ್ತವೆ ಎಂದು ಗುರುತಿಸಿದರು. ವಿಶೇಷ ಎಂದರೆ ಕೊಕೇನ್ ಹಾಗೂ ಅದರ ಉಳಿಕೆ ಪದಾರ್ಥವನ್ನು ಹೊತ್ತ ಮೀನುಗಳು ಇವೇನನ್ನು ಸೇವಿಸದ ಸಾಧಾರಣ ಮೀನುಗಳಿಗಿಂತಲೂ ಹೆಚ್ಚು ದೂರ ವಲಸೆ ಹೋದುವು. ಸಾಮಾನ್ಯವಾಗಿ ಸಾಲ್ಮನ್ ಮರಿಗಳು ಬಹಳ ಚುರುಕಾಗಿರುತ್ತವೆ, ಹೊಸ ಹೊಸ ಜಾಗಗಳನ್ನು ಹುಡುಕಿ ಹೋಗುತ್ತವೆ. ಆದರೆ ಬೆಳೆಯುತ್ತಾ ಹೋದಂತೆ ಈ ಪ್ರವೃತ್ತಿ ಕಡಿಮೆಯಾಗಿ ಒಂದು ನೆಲೆಯನ್ನು ಹುಡುಕಿ ಅಲ್ಲಿಯೇ ನೆಲೆಸುತ್ತವೆ. ಈ ಪ್ರಯೋಗದಲ್ಲಿ ಮಾದಕ ವಸ್ತುಗಳನ್ನು ಸೇವಿಸಿದ ಮೀನುಗಳು ಇನ್ನಷ್ಟು ಮತ್ತಷ್ಟು ಅನ್ವೇಷಣೆಗೆ ತೊಡಗಿದ್ದವು. ಸಾಧಾರಣ ಮೀನುಗಳು ಮೂಲದಿಂದ ಸುಮಾರು 20 ಕಿಲೋಮೀಟರುಗಳಷ್ಟು ದೂರ ಹೋಗಿ ನೆಲೆಸಿದ್ದವು. ಆದರೆ ಮದ್ದು ಹೊತ್ತ ಮೀನುಗಳಲ್ಲಿ ಕೊಕ್ಕೇನಿದ್ದವುಗಳು ಪ್ರತಿ ವಾರವೂ ದುಪ್ಪಟ್ಟು ದೂರವನ್ನು ಕ್ರಮಿಸುತ್ತಿದ್ದವು. ಬೆಂಜಾಯಿಲ್ ಎಗ್ನೋನಿನ್ ಹೊತ್ತ ಮೀನುಗಳು ಇನ್ನೂ ದೂರ ಚಲಿಸಿದ್ದವು. ಇವು ಸಾಧಾರಣ ಮೀನುಗಳಿಗಿಂತಲೂ 12 ಕಿಲೋಮೀಟರು ಹೆಚ್ಚು ದೂರದಲ್ಲಿ ಹೋಗಿ ನೆಲೆಸಿದ್ದವು ಎಂದು ಬ್ರ್ಯಾಂಡ್ ಪತ್ತೆ ಮಾಡಿದ್ದಾರೆ. ಅಂದರೆ ಈ ಔಷಧಗಳು ಮೀನು ಮೊದಲಾದ ಜೀವಿಗಳ ನಡವಳಿಕೆಯನ್ನು ಬಾಧಿಸುತ್ತವೆ ಎಂದಾಯಿತು. ವಾಸ್ತವದಲ್ಲಿ ಹೀಗೆ ಆಗುತ್ತಿದೆಯೇ ಎಂದರೆ ಗೊತ್ತಿಲ್ಲ ಎಂದೇ ಹೇಳಬೇಕು. ಏಕೆಂದರೆ ಆ ಬಗ್ಗೆ ಅಧ್ಯಯನಗಳು ನಡೆದಿಲ್ಲ. ಒಂದು ವೇಳೆ ಮೀನುಗಳ ದೇಹದಲ್ಲಿರುವ ಕೊಕೇನ್ ಹೀಗೆಯೇ ಪ್ರಭಾವ ಬೀರುತ್ತಿದ್ದರೆ ಏನಾಗಬಹುದು ಎಂಬುದು ಸ್ಪಷ್ಟವಿಲ್ಲ. ಆದರೆ ಈ ಮೀನುಗಳು ಸಾಮಾನ್ಯವಾಗಿ ಅಪಾಯ ಎದುರಾದಾಗ ನಿಧಾನವಾಗಿ ಚಲಿಸುತ್ತವೆ, ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತವೆ. ಆದರೆ ಕೊಕೇನ್ ಪ್ರಭಾವದಿಂದಾಗಿ ಎದುರಾಗುವ ಅಡ್ಡಿ ಅಪಾಯಗಳನ್ನು ಗುರುತಿಸದೆ ಹೋಗಬಹುದು, ಅಪಾಯಕ್ಕೆ ಸಿಲುಕಿಕೊಂಡು ನಾಶವಾಗಬಹುದು ಎನ್ನುವುದು ಬ್ರ್ಯಾಂಡ್ ತಂಡದ ಅನಿಸಿಕೆ. ಅದು ನಿಜವೋ ಅಲ್ಲವೋ ಅನ್ನುವುದನ್ನು ಕಾಲವೇ ಹೇಳಬೇಕು ಅಷ್ಟೇ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಒಳ್ಳೆಗಾಲ ಶರ್ಮಾ, ಸಂದರ್ಶನ ಡಾಕ್ಟರ್ ನಚಿಕೇತ್ ಶರ್ಮಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಸಂದರ್ಶಿಸಿದವರು ಒಳ್ಳೆಗಾಲ ಶರ್ಮಾ. ಹಾಗೂ ಜಾಣ ಧ್ವನಿ ಗೂಗಲ್ AI ಧ್ವನಿಗಳು.

0: ಕೇಳುವರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು. ಸಾರ್ವಜನಿಕರಿಗೊಂದು ಪ್ರಕಟಣೆ.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ ಸರಗೂರು, ಸರಗೂರು ತಾಲೂಕು,

0: ಜೈನ್ ಮಿಲನ್, ವರ್ತಕರ ಮಂಡಳಿ, ರಾಜಸ್ಥಾನ ಸಂಘ ಸರಗೂರು, ಪ್ರಬುದ್ಧ ಭಾರತ ನಿರ್ಮಾಣ ಸಮಿತಿ ಬಿಡಗಲು, ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
1: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9:00 ಮಧ್ಯಾಹ್ನ 1:00 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಮಾನವೀಯತೆಯ ಹೊಂದುವನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
1: ಆದ್ದರಿಂದ ರಕ್ತದಾನ ಮಾಡುವವರು 18-65 ವಯೋಮಿತಿಯೊಳಗೆ ಇರಬೇಕು.
0: ಕನಿಷ್ಠ 48 kg ತೂಕ ಹೊಂದಿರಬೇಕು.
1: ಆರೋಗ್ಯವಂತರಾಗಿರಬೇಕು. ರಕ್ತಹೀನತೆಯಿಂದ ಬಳಲಬಾರದು.
0: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ಕಳೆದಿರಬೇಕು.
1: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು.
0: ರಕ್ತದಾನ ಮಾಡಿ ಜೀವ ಉಳಿಸಿ.
1: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749010218.
0: ಮತ್ತೊಂದು ದೂರವಾಣಿ ಸಂಖ್ಯೆ 9900077167.
1: ಧನ್ಯವಾದಗಳು.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದಿನನಿತ್ಯದ ವಾರಪತ್ರಿಕೆಗಳು ಹಾಗೂ ತಿಂಗಳ ಪ್ರಚಲಿತ ಘಟನೆಗಳ ಸಿದ್ಧತೆ ತಯಾರಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾನ್ಯ ಜ್ಞಾನ
3: ಸಾಧನೆಗೆ ದಾರಿ ತೋರುವ,
2: ಮಾರ್ಗದರ್ಶನ ನೀಡುವ,
3: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
3: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
3: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
4: ನಮಸ್ಕಾರ. ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 FM ಸ್ವಾಗತ. ನಾನು SB ಶಿವಪ್ರಸಾದ್, ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಕ್ರಮದಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಸಾಮಾನ್ಯ ಪ್ರಚಲಿತ ಘಟನೆಗಳ ಕುರಿತಾದ ವಿಷಯಗಳನ್ನು ಯಾವ ರೀತಿ ಸಿದ್ಧತೆ ಮಾಡಬಹುದು ಮತ್ತು ಯಾವ ರೀತಿಯ ಪ್ರಶ್ನೆಗಳನ್ನು ಅಲ್ಲಿ ನಿರೀಕ್ಷಿಸಬಹುದು ಎಂಬುದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಕನಿಷ್ಠ 15-20 ಕೆಲವೊಮ್ಮೆ 25-28 ಪ್ರಶ್ನೆಗಳವರೆಗೆ ಇರೋದನ್ನು ನಾವು ಕಾಣಬಹುದು. ಈ ಒಂದು ಸಾಮಾನ್ಯ ಜ್ಞಾನ ಅಂದ್ರೆ ಪ್ರಚಲಿತ ಘಟನೆಗಳ ಸಾಮಾನ್ಯ ಜ್ಞಾನವನ್ನ ಯಾವ ರೀತಿ ನಾವು ಅಂದಾಜು ಮಾಡಬಹುದು ಮತ್ತು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ನನ್ನ ಕೆಲವು ಗ್ರಹಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಪ್ರಚಲಿತ ಘಟನೆಗಳು ಅಂದರೆ ಪರೀಕ್ಷೆ ನಡೆಯುವ ಹಿಂದಿನ 12-16 ತಿಂಗಳವರೆಗಿನ ಘಟನೆಗಳು, ಅಂದ್ರೆ ಸುಮಾರು 1-1.5 ವರ್ಷದ ಹಿಂದಿನ ಪ್ರಚಲಿತ ಮತ್ತು ಜ್ವಲಂತ ಘಟನೆಗಳನ್ನ ಇಲ್ಲಿ ನಾವು ಪ್ರಚಲಿತ ಘಟನೆಗಳು ಮತ್ತು ಪ್ರಮುಖ ಪ್ರಚಲಿತ ಘಟನೆಗಳು ಅಂತ ನಾವು ಪರಿಗಣಿಸ್ತೇವೆ. ಸೊ ಹೀಗಾಗಿ ಈ ಪ್ರಚಲಿತ ಘಟನೆಗಳನ್ನ ಕುರಿತಾಗಿ ನಮಗೆ ಅಧ್ಯಯನ ಮಾಡೋದಕ್ಕೆ ಮತ್ತು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂತ ಸಾಧನಗಳು ಅಥವಾ ಆಧಾರಗಳು, ಮಾಹಿತಿಗಳು ಅಂತಂದ್ರೆ ಪ್ರಚಲಿತ ಘಟನೆಗಳ ಕುರಿತಾದಂತಹ ವಸ್ತು ವಿಷಯಗಳು, ಅಂದ್ರೆ ಅದು ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಪತ್ರಿಕೆ ಮತ್ತೆ ಇಯರ್ ಬುಕ್ಗಳು. ಹೀಗಾಗಿ ಪ್ರಚಲಿತ ಘಟನೆಗಳ ಸಿದ್ಧತೆಯಲ್ಲಿ ನಾವು 3 ಮಾಡ್ಕೊಳ್ಳೋಣಂತೆ. ಪ್ರಚಲಿತ ಘಟನೆಗಳ ಸಿದ್ಧತೆಯಲ್ಲಿ ನಾವು 3 ಮಾಡ್ಕೊಳ್ಳೋಣ. ಒಂದು ದಿನಪತ್ರಿಕೆಗಳ ಆಧಾರದಲ್ಲಿ, ಎರಡನೇದಾಗಿ ಮಾಸಪತ್ರಿಕೆಗಳ ಆಧಾರದಲ್ಲಿ, ವಾರಪತ್ರಿಕೆಗಿಂತಲೂ ಮಾಸಪತ್ರಿಕೆಗಳ ಆಧಾರದಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬಹುದು, ಅಂಡ್ ಮೂರನೇದಾಗಿ ದೈನಂದಿನ ಪ್ರಚಲಿತ ಘಟನೆಗಳನ್ನ ನಾವು ಎಷ್ಟರ ಮಟ್ಟಿಗೆ ಮನವರಿಕೆ ಮಾಡಿಕೊಂಡಿದೀವಿ ಅನ್ನೋದನ್ನ ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಬಹುದು ಅನ್ನೋ ವಿಚಾರದಲ್ಲಿ ಒಟ್ಟು 3 ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬಹುದು. ಮೊದಲನೇದಾಗಿ ಈ ಪ್ರಚಲಿತ ಘಟನೆಗಳು ನಮಗೆ ತಕ್ಷಣ ಸಿಗೋದಿಲ್ಲ ಅಂತಂದ್ರೆ ದಿನಪತ್ರಿಕೆಗಳಲ್ಲಿ. ನಾನಿಲ್ಲಿ ನಿಮ್ಗೆ ಅನಿಸಬಹುದು ಸಮೂಹ ಮಾಧ್ಯಮಗಳಾದ ಟಿವಿನಲ್ಲಿ ಇದನ್ನ ನಾವು ಗ್ರಹಿಸಬಹುದಾ, ಟಿವಿಗಳನ್ನ ಅಥವಾ ನ್ಯೂಸ್ ಚಾನೆಲ್ಸ್ ಅಂತ ನಾವೇನ್ ಕರಿತೀವಲ್ಲ ಅವುಗಳನ್ನ ನೋಡಿ ನಾವು ಸಿದ್ಧತೆ ಮಾಡ್ಕೊಳ್ಬಹುದಾ ಅಂತ. ನಾನು ಇದ್ರ ಬಗ್ಗೆ ಯಾವುದೇ ಕಮೆಂಟ್ ಅಥವಾ ಯಾವುದೇ ರೀತಿ ಅಭಿಪ್ರಾಯವನ್ನ ಹೇಳೋದಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ನೀವು ದೂರದರ್ಶನ ಒಂದು ಟಿವಿಯನ್ನ ನೋಡಿ ನೀವು ಈ ವಿಷಯಗಳಿಗೆ ಸಿದ್ಧತೆ ಮಾಡ್ಕೊಳ್ಳೋದಾದ್ರೆ ದೂರದರ್ಶನ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಚಾನೆಲ್ಗಳು, ರಾಜ್ಯಸಭಾ ಟಿವಿ, ಲೋಕಸಭಾ ಟಿವಿ

ಸಂಸಟ್ಟಿವಿ ಏನಿದಾವೆ ಇವುಗಳ ಮುಖಾಂತರ ಬರತಕ್ಕಂತ ಮಾಹಿತಿಗಳನ್ನ ಮಾತ್ರ ನೋಟ್ ಮಾಡ್ಕೊಳ್ಳೋದು ಉತ್ತಮ. ಇತರೆ ಖಾಸಗಿ ಚಾನೆಲ್ಗಳ ಮಾಹಿತಿಗಳು ಇಲ್ಲಿ ಉಪಯುಕ್ತ ಅಂತನ್ಸಲ್ಲ, ಕೆಲವು ಬಾರಿ ಅವು ದಾರಿ ತಪ್ಪಿಸೋ ರೀತಿಯಲ್ಲೂ ಸಹ ಇರಬಹುದು. ಹೀಗಾಗಿ ಟಿವಿ ಮತ್ತೆ ಸಮೂಹ ಮಾಧ್ಯಮಗಳನ್ನ ಹೊರತುಪಡಿಸಿ ದೈನಂದಿನ ಪ್ರಚಲಿತ ಘಟನೆಗಳ ಕುರಿತಾಗಿ, ಮೊದಲನೇದಾಗಿ ವೃತ್ತಪತ್ರಿಕೆಗಳು, ದೈನಂದಿನ ವೃತ್ತಪತ್ರಿಕೆಗಳು ಯಾವನ್ನ ಓದಬೇಕು? ಯಾಕಂದ್ರೆ ನೂರಾರು ನ್ಯೂಸ್ ಪೇಪರ್ಸ್ ಇದಾವೆ. ಈ ಪ್ರಚಲಿತ ಘಟನೆಗಳ ಸಿದ್ಧತೆಗೆ, ಅದು ನಿರ್ದಿಷ್ಟವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯಾವ ಉಪಯುಕ್ತ ನ್ಯೂಸ್ ಪೇಪರ್ಗಳು ಆಗಿರ್ತವೆ ಅಂತಂದ್ರೆ, ಇಂಗ್ಲಿಷ್ನಲ್ಲಿ ದಿ ಹಿಂದೂ ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್. ನನ್ನ ಅಭಿಪ್ರಾಯದಲ್ಲಿ ನನಗನಿಸಿದಂತೆ ದಿ ಹಿಂದೂ ಮತ್ತೆ ದ ಇಂಡಿಯನ್ ಎಕ್ಸ್ಪ್ರೆಸ್ ಇವೆರಡು ಸಾಮಾನ್ಯ ಘಟನೆಗಳ ಕುರಿತಾದಂತಹ ಮಾಹಿತಿಗಳನ್ನ ಅಚ್ಚುಕಟ್ಟಾಗಿ ಮತ್ತೆ ಪ್ರೋ ಮತ್ತೆ ಕಾನ್ ಅಂತ ಕರಿತೀವಿ. ಅಂದ್ರೆ ಎರಡೂ ರೀತಿಯ ಪರ ಮತ್ತು ವಿರೋಧ ವಾದಗಳನ್ನ ಬ್ಯಾಲೆನ್ಸ್ ಮಾಡಿ ಸಮತೋಲನಗೊಳಿಸಿ ಪತ್ರಿಕೆಗಳನ್ನ ಯಾವುದೇ ಭಾವೋದ್ವೇಗ ಅಥವಾ ರಾಗದ್ವೇಷಕ್ಕೆ ಒಳಗಾಗದಂತೆ ಪ್ರಕಟಿಸಬಲ್ಲಂತಹ ಪತ್ರಿಕೆಗಳು ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾವೆ, ದಿ ಹಿಂದೂ ಮತ್ತೆ ದಿ ಇಂಡಿಯನ್ ಎಕ್ಸ್ಪ್ರೆಸ್. ಇನ್ನು ಆರ್ಥಿಕ ವಿಚಾರಗಳಿಗೆ, ಸರ್ಕಾರದ ಯೋಜನೆಗಳಿಗೆ ಮತ್ತೆ ಇತರೆ ಅಂಶಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ವೃತ್ತಪತ್ರಿಕೆಗಳು ಅಂತಂದ್ರೆ ಇಂಗ್ಲಿಷ್ನಲ್ಲಿ ಹಿಂದೂ, ದಿ ಹಿಂದೂ ಅವರ ಬಿಸ್ನೆಸ್ ಲೈನ್ಸ್ ಮತ್ತೆ ಇನ್ನೊಂದು ಬಿಸ್ನೆಸ್ ಸ್ಟ್ಯಾಂಡರ್ಡ್. ಸೊ ನೀವು ಇಂಗ್ಲಿಷ್ ನ ವೃತ್ತಪತ್ರಿಕೆಗಳನ್ನ ಗಮನಿಸೋದಾದ್ರೆ ನನ್ನ ಸಲಹೆ ಅಥವಾ ನನ್ನ ಅಭಿಪ್ರಾಯ, ದಿ ಹಿಂದೂ, ದ ಇಂಡಿಯನ್ ಎಕ್ಸ್ಪ್ರೆಸ್, ಬಿಸ್ನೆಸ್ ಸ್ಟ್ಯಾಂಡರ್ಡ್ ಮತ್ತೆ ಬಿಸ್ನೆಸ್ ಲೈನ್ಸ್, ಈ ಪತ್ರಿಕೆಗಳನ್ನ ಅವಶ್ಯಕವಾಗಿ ಗಮನಿಸಿ. ಇನ್ನು ಕನ್ನಡದಲ್ಲಿ ಪ್ರಚಲಿತ ಘಟನೆಗಳನ್ನು ಗ್ರಹಿಸೋದಕ್ಕೆ ಸ್ಪರ್ಧಾರ್ಥಿಗಳ ಮತ್ತೆ ಯಶಸ್ವಿ ಅಭ್ಯರ್ಥಿಗಳ ಅಭಿಪ್ರಾಯಗಳನ್ನು ಪರಿಗಣಿಸಿ ಅವರ ಅಭಿಪ್ರಾಯವನ್ನ ನಿಮ್ಮಿಂದ ಇಡೋದಾದ್ರೆ ಪ್ರಜಾವಾಣಿ, ವಿಜಯ ಕರ್ನಾಟಕ ಮತ್ತೆ ಸಂಯುಕ್ತ ಕರ್ನಾಟಕ. ಪ್ರಜಾವಾಣಿ, ವಿಜಯ ಕರ್ನಾಟಕ ಮತ್ತೆ ಸಂಯುಕ್ತ ಕರ್ನಾಟಕ, ಕನ್ನಡದಲ್ಲಿ ಈ ಮೂರು ಪತ್ರಿಕೆಗಳ ಅಂಕಣಗಳನ್ನ ಮತ್ತೆ ಈ ಮೂರು ಪತ್ರಿಕೆಗಳ ಬರಹಗಳನ್ನ, ಅಥವಾ ಈ ಮೂರು ಪತ್ರಿಕೆಗಳಲ್ಲಿರ್ತಕ್ಕಂತಹ ಏನಂತೀವಿ ನ್ಯೂಸ್ ವರ್ತಮಾನ ಸುದ್ದಿಯ ಹೆಡಿಂಗ್ ಗಳನ್ನ ನಾವು ಗಮನಿಸಬಹುದಾಗಿರುತ್ತದೆ. ಇದು ನ್ಯೂಸ್ ಪೇಪರ್ಗಳಿಗೆ ಸಂಬಂಧಪಟ್ಟಂತೆ. ಅಂಡ್ ಎರಡನೇದಾಗಿ ಮಾಸಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಯಾವ ಅತ್ಯಂತ ಉಪಯುಕ್ತವಾದಂತಹ ಮಾಸಪತ್ರಿಕೆಗಳು, ಇದು ನಾನು KAS ಮತ್ತೆ IAS ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಇಂಟರ್ವ್ಯೂಗಳನ್ನು ಗಮನಿಸಿ ನಾನು ಪಟ್ಟಿ ಮಾಡಿರ್ತಕ್ಕಂಥವು. ಒಂದು ಯೋಜನಾ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಏನಿದೆ ನಮ್ಮ ಭಾರತ ಸರ್ಕಾರದ ಪ್ರಕಟಣೆ, ಅದರಿಂದ ಬರ್ತಕ್ಕಂಥ ಯೋಜನಾ ಕುರುಕ್ಷೇತ್ರ, ಯೋಜನಾ ಮತ್ತೆ ಕುರುಕ್ಷೇತ್ರ ಇಂಗ್ಲಿಷ್ನಲ್ಲಿ, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿ, ಇವು ಇಂಗ್ಲಿಷ್ನಲ್ಲಿ ಉಪಯುಕ್ತವಾದಂತಹ ಪತ್ರಿಕೆಗಳಾಗಿರ್ತವೆ, ಮಾಸಪತ್ರಿಕೆಗಳಾಗಿರ್ತವೆ. ಇನ್ನು ಕನ್ನಡದ ವಿಚಾರಕ್ಕೆ ಬಂದ್ರೆ, ಕನ್ನಡದ ವಿಚಾರದಲ್ಲಿ ಈ ತರ ನಮಗೆ ಕರ್ನಾಟಕ ವಾರ್ತಾ ಮತ್ತು ಪ್ರಸಾರ ಇಲಾಖೆಯವರು ಯಾವುದೇ ಅಧಿಕೃತ ಮಾಸಪತ್ರಿಕೆಯನ್ನ ಹೊರತರ್ತಾ ಇರಲ್ಲ, ಆದ್ರೆ ಬೇರೆ ಬೇರೆ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಂತಹ ಮಾಸಪತ್ರಿಕೆಗಳನ್ನು ಪ್ರಕಟಿಸ್ತಾ ಇದಾವೆ. ಉದಾಹರಣೆಗೆ ಜನಪದ, ಮತ್ತೆ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಪ್ರಕಟ ಮಾಡತಕ್ಕಂಥ ಕರ್ನಾಟಕ ವಿಕಾಸ, ಈ ರೀತಿ ಕರ್ನಾಟಕ ಸರ್ಕಾರದ ಮತ್ತು ಭಾರತ ಸರ್ಕಾರದ ಇಲಾಖೆಗಳಿಂದ ಅಧಿಕೃತವಾಗಿ ಪ್ರಕಟವಾಗ್ತಕ್ಕಂತಹ ಮಾಸಪತ್ರಿಕೆಗಳನ್ನ ಗಮನಿಸಿ. ಅದರಲ್ಲಿ ನಮಗೆ ಸರ್ಕಾರದ ವಿವಿಧ ಯೋಜನೆಗಳ ಸಂಬಂಧಪಟ್ಟಂತೆ ಅದರ ಸ್ವರೂಪ, ಲಕ್ಷಣ, ಅದರ ಒಂದು ಅನುದಾನ, ಅವುಗಳ ಪ್ರತಿಫಲ, ಫಲಶ್ರುತಿ, ಈ ತರದ ಅಂಶಗಳು ನಮಗೆ ಸಿಗ್ತವೆ. ಸೊ ಮಾಸಪತ್ರಿಕೆಗಳಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಯೋಜನಾ ಪತ್ರಿಕೆ ಕನ್ನಡದಲ್ಲಿ ಕೂಡ ಪ್ರಕಟ ಆಗುತ್ತೆ. ಸೊ ಯೋಜನಾ, ಕುರುಕ್ಷೇತ್ರ ಮತ್ತು ಜನಪದ, ನೀವು ಯಾವ ಇಲಾಖೆಗೆ ಮತ್ತೆ ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಈ ಮಾಸಪತ್ರಿಕೆಗಳನ್ನ ಕೆಲವನ್ನ ಆಯ್ಕೆ ಮಾಡಿಕೊಳ್ಬಹುದು, ಕೆಲವನ್ನ ಕೈಬಿಡಬಹುದು. ಒಟ್ಟಾರೆ ಮೊದಲ ಆದ್ಯತೆ ಯಾವತ್ತೂ ಕೂಡ ಸರ್ಕಾರಿ ಇಲಾಖೆಗಳ ಅಧಿಕೃತ ಪ್ರಕಟಣೆಗಳ ಮಾಸಪತ್ರಿಕೆಗಳಿಗೆ ಮೊದಲ ಆದ್ಯತೆಯನ್ನು ಕೊಡಿ. ಇನ್ನು ಖಾಸಗಿಯವರು ಮತ್ತೆ ಬೇರೆ ಬೇರೆ ಕೋಚಿಂಗ್ ಕ್ಲಾಸ್ನವರು ಪ್ರಕಟ ಮಾಡ್ತಕ್ಕಂಥ ಮಾಸಪತ್ರಿಕೆಗಳು, ಅದರಲ್ಲಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಾನು ಇದ್ದರೆ ಅಂತ ಹೇಳಲ್ಲ, ಈಗ ಇತ್ತೀಚೆಗೆ ಅದು ಸ್ಪರ್ಧೆಗಳು ಕೂಡ ಜಾಸ್ತಿ ಆಗ್ತಾ ಇದೆ, ಬಹುತೇಕ ಮಾರ್ಕೆಟ್ ಅಲ್ಲಿ 20ಕ್ಕೂ ಜಾಸ್ತಿ ಕೋಚಿಂಗ್ ಕ್ಲಾಸ್ಗಳ ಮಾಸಪತ್ರಿಕೆಗಳು ನಿಮಗೆ ಸಿಗ್ತಾ ಇದಾವೆ. ಅದರ ಜೊತೆಗೆ ಅದೇ ಮಾಸಪತ್ರಿಕೆಗಳ PDF ಪ್ರತಿಗಳು ನಿಮಗೆ ನೀವು ಇರಬಹುದಾದಂತಹ ಅಥವಾ ಇರ್ತಕ್ಕಂಥ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ ಚಾನಲ್ಗಳಲ್ಲಿ, ಅದೇ ಕೋಚಿಂಗ್ ಕ್ಲಾಸ್ನವರೇ ಸ್ಟಾರ್ಟ್ ಮಾಡಿರೋ ಟೆಲಿಗ್ರಾಮ್ ಚಾನಲ್ಗಳಲ್ಲಿ, ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಿಮಗೆ PDF ಪ್ರತಿಗಳು ಕೂಡ ಸಿಗಬಹುದೇನೋ. ಒಂದ್ ವೇಳೆ ಆ ರೀತಿ ಸಿಗುತ್ತೆ ಅಂತಂದ್ರೆ ಅವನ್ನ ಕೂಡ ನೋಡಿ ನೀವು ಮಾಹಿತಿಗಳನ್ನು ಸಂಗ್ರಹಿಸುವುದರಲ್ಲಿ ತಪ್ಪೇನಿಲ್ಲ, ಮತ್ತೆ ಅದು ಕೂಡ ಪರೀಕ್ಷೆಗೆ ಅನುಕೂಲಕರ ಅಂತ ಅನ್ಸುತ್ತೆ. ಇದೇ ನಾನೀಗ ಎರಡು ವಿಷಯಗಳು ಹೇಳಿದೆ. ಒಂದು, ದಿನಪತ್ರಿಕೆಗಳ ಮುಖಾಂತರ ಯಾವ ರೀತಿ ಪ್ರಚಲಿತ ಘಟನೆಗಳನ್ನ ಗ್ರಹಿಸಬಹುದು ಅಂತ. ಅಂಡ್ ಎರಡನೇದಾಗಿ ಮಾಸಪತ್ರಿಕೆಗಳ ಮುಖಾಂತರ ಮತ್ತೆ ಯಾವನ್ನ ಅವಲಂಬಿಸಿ ನಾವು ವಿವರಗಳನ್ನ ಸಂಗ್ರಹಿಸಬಹುದು ಅಂತ ಹೇಳಿದೆ. ಇನ್ನು ಮೂರನೇ ಅಂಶ ನಾನು ಹೇಳೋದೇನು ಅಂತಂದ್ರೆ, ನಾನು ಹೇಳಕ್ಕೆ ಇಷ್ಟಪಡೋದೇನು ಅಂದ್ರೆ, ನಾವು ಬರೀ ಈ ಪ್ರಚಲಿತ ಘಟನೆಗಳನ್ನ ಗ್ರಹಿಸಿದ್ರೆ ಅಥವಾ ಸಂಗ್ರಹಿಸಿದ್ರೆ ಸಾಕಾಗಲ್ಲ. ನಾವು ಎಷ್ಟು ಮಟ್ಟಿಗೆ ಸಿದ್ಧಗೊಂಡಿದೀವಿ ಅನ್ನೋದನ್ನ ನಾವು ಪ್ರತಿದಿನ ದಯವಿಟ್ಟು ಗಮನಿಸಿದನ್ನ, ವಾರಕ್ಕೆ ಒಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ ಅಥವಾ ಎಕ್ಸಾಮ್ ಹತ್ರ ಬಂದಾಗ ಅಲ್ಲ, ಪ್ರತಿದಿನ ನಮ್ಮ ಗ್ರಹಿಕೆಯನ್ನ ಮತ್ತೆ ನಮ್ಮ ತಿಳುವಳಿಕೆಯನ್ನ ನಾವು ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ಅದ ಹಾಗಾಗಿ ಒಂದು ಸಲಹೆ ಏನು ಅಂದ್ರೆ, ದಯವಿಟ್ಟು ನೀವು ಯಾವುದೇ ಪರೀಕ್ಷೆ ಸಿದ್ಧರಾಗಿ ಅದರಲ್ಲಿ ಪ್ರಚಲಿತ ಘಟನೆಗಳು ಅಂತ ಇರೋದನ್ನ ನೀವು ಓದ್ತಾ ಇದ್ದೀರಾ ಅದಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ನನ್ನ ಸಲಹೆ ಕನಿಷ್ಠ 50 ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೀವು ಅಟೆಂಡ್ ಮಾಡಿ, ನೀವು ಅದರಲ್ಲಿ ಭಾಗವಹಿಸಿ. ಇಂತಹ MCQಗಳು ಕೂಡ ಬಹುತೇಕ ನಾನು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮತ್ತೆ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ನಾನು ಗಮನಿಸಿದ್ದೀನಿ. ಅವನ್ನ ನೀವು ನಿಮ್ಮ ಸ್ನೇಹಿತರು ಯಾರಾದರೂ ಸೇರಿದ್ರೆ ಅಥವಾ ಚಾನಲ್ಸ್ ಅಲ್ಲಿ ಇದ್ರೆ ಅಂತಂದ್ರೆ ನಿಮಗೂ ಸಿಗ್ತಾ ಇರ್ತವೆ.

ಪ್ರತಿದಿನ ಇಂದಿನ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳು ಅಂತ ಕಳ್ಸಿಕೊಡ್ತಾ ಇರ್ತಾರೆ. ದಯವಿಟ್ಟು ಡೋಂಟ್ ಗೋ ಫಾರ್ ದ ಆನ್ಸರ್ ಇಮಿಡಿಯೇಟ್ಲಿ. ನಾವು ತುಂಬಾ ಜನ ಮಾಡೋದೇ, ಒಂದು ಪ್ರಶ್ನೆ ಇರುತ್ತೆ, ಪ್ರಶ್ನೆ ಓದ್ತೀವಿ, ಆಪ್ಷನ್ ಓದಲ್ಲ ನೇರವಾಗಿ ಉತ್ತರ ಏನು ಅಂತ ನೋಡ್ತೀವಿ. ದಯವಿಟ್ಟು ಆ ತರ ಮಾಡಬೇಡಿ. ಒಂದು ನೋಟ್ಬುಕ್ ತಗೊಳ್ಳಿ, ನೋಟ್ಬುಕ್ ಅಲ್ಲಿ ಆ ಪ್ರಶ್ನೆ ಏನಿರುತ್ತಲ್ವಾ ಆ ಪ್ರಶ್ನೆಯನ್ನ ಮಾತ್ರ ಬರ್ಕೊಡಿ. ನಿಮಗೆ ಆಬ್ಜೆಕ್ಟ್ ಆ ನಾಲ್ಕು ಆಪ್ಷನ್ ಇದಾವಲ್ವಾ, ನಾಲ್ಕು ಆಪ್ಷನ್ ಬರ್ಕೊಳಕ್ ಆಗಿಲ್ಲ ಅಂದ್ರೆ ಆನ್ಸರ್ ಇರುತ್ತೆ ನೋಡ್ರಿ, ಆನ್ಸರ್ ಅನ್ನ ಡೈರೆಕ್ಟ್ ಆಗಿ ಆಪ್ಷನ್ ಏನಿರುತ್ತೋ ಅದನ್ನ ವಿತ್ ಆನ್ಸರ್ ಬರ್ಕೊಳ್ಳಿ. ಅವಾಗ ನಿಮಗೆ ಆಬ್ಜೆಕ್ಟಿವ್ ಕ್ವಶನ್ ಬದಲು ಒನ್ ಲೈನರ್ ಕ್ವಶನ್ ಬ್ಯಾಂಕ್ ರೆಡಿ ಆಗುತ್ತೆ. ಆಬ್ಜೆಕ್ಟಿವ್ ಕ್ವಶನ್ ಅಂತಂದ್ರೆ ಪ್ರಶ್ನೆ ಮತ್ತು ನಾಲ್ಕು ಆಯ್ಕೆಗಳು ಇರುತ್ತೆ, ಆದ್ರೆ ಇಲ್ಲಿ ನೀವು ಪ್ರಶ್ನೆ ಮತ್ತು ಒಂದು ಸಾಲಲ್ಲಿ ಉತ್ತರ ಬರ್ಕೊಳ್ಳೋದ್ರೆ ನಿಮಗೆ ಒನ್ ಲೈನರ್ ಕರೆಂಟ್ ಇವೆಂಟ್ಸ್ ಬುಕ್ ನಿಮ್ದೇ ಆದಂತಹ ಒಂದು ಪ್ರಿಪೇರ್ ಆಗುತ್ತೆ. ಅದನ್ನ ದಯವಿಟ್ಟು ನಾವು ಎಷ್ಟು ಓದ್ತಿದೀವಿ, ಎಷ್ಟು ಗ್ರಹಿಸ್ತಾ ಇದೀವಿ ಅನ್ನೋದನ್ನ ಕಾಲಕಾಲಕ್ಕೆ ಅಂದ್ರೆ ಅವತ್ತಿನವತ್ತೇ ಪರೀಕ್ಷೆ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಆಗಿರುತ್ತೆ. ನನ್ನ ಒಂದು ಸಲಹೆ, ಕನಿಷ್ಠ 50 ಪ್ರಶ್ನೆಗಳು ಪ್ರತಿದಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಿಸಿಕೊಳ್ಳಿ. ಅಂಡ್ ಪರೀಕ್ಷೆ ಹತ್ತಿರಕ್ಕೆ ಬಂದಾಗ, ಪರೀಕ್ಷೆ ಹತ್ತತ್ರ ಬಂದಾಗ ಪ್ರತಿದಿನ 100 ಪ್ರಶ್ನೆಗಳನ್ನಾದರೂ ಸಾಲ್ವ್ ಮಾಡೋಕ್ಕೆ, ಕನಿಷ್ಠ ಪರೀಕ್ಷೆಯ ಹಿಂದಿನ 15 ದಿನಗಳು ಪ್ರತಿದಿನ 100 ಪ್ರಶ್ನೆಗಳನ್ನಾದರೂ ಸಾಲ್ವ್ ಮಾಡೋದಕ್ಕೆ, ಅವುಗಳನ್ನ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ. ಇನ್ನು ಕೆಲವು ಇಲ್ಲಿ ನಾವು ಎಚ್ಚರಿಕೆಗಳನ್ನು ತಗೋಬೇಕಾಗುತ್ತೆ, ಕೆಲವು ನಾವು ಕಾಷನ್ಸ್ ಅಂತ ಕರಿತೀವಿ. ಏನು ಅಂತಂದ್ರೆ, ಈಗ ನ್ಯೂಸ್ ಪೇಪರ್ ಅಲ್ಲಿ ಅದಿರುತ್ತೆ 16 ಪೇಜು 20 ಪೇಜು, ಹಿಂದೂ ಆಗಿಬಿಟ್ರೆ ಕೆಲವು ಸರಿ 30-36 ಪೇಜ್ ವರೆಗೂ ಇರುತ್ತದೆ. ಹಾಗಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ನಾವು ಏನನ್ನ ಓದ್ಬೇಕು, ಅಷ್ಟೊಂದು ಓದ್ಬೇಕಾ, ಪ್ರತಿಯೊಂದು ನೆನ್ಪಿಟ್ಕೋಬೇಕಾ, ಪ್ರತಿಯೊಂದನ್ನು ಗುರ್ತು ಮಾಡ್ಕೋಬೇಕಾ, ಪ್ರತಿಯೊಂದು ಇಂಪಾರ್ಟೆಂಟ್ ಅನ್ನೋ ಒಂದು ಪ್ರಶ್ನೆ ಏನಿರುತ್ತಲ್ವಾ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಎಚ್ಚರಿಕೆಗಳು ತಗೊಳ್ಳಿ. ಏನು ಅಂತಂದ್ರೆ, ನ್ಯೂಸ್ ಪೇಪರ್ ಅಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಮಾಹಿತಿಯು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಅದು ಅವಶ್ಯಕ ಮಾಹಿತಿ ಅಲ್ಲ. ಆದರೆ ದೈನಂದಿನ ನ್ಯೂಸ್ ಪೇಪರ್ ಅಂತಂದ್ರೆ ಪ್ರತಿದಿನದ ಏನು ದಿನಪತ್ರಿಕೆಯ ಪ್ರತಿಯೊಂದು ಅಂಶಗಳನ್ನು ಸಹ ನಾವು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಅಲ್ಲಿ ನಾವು ಕೆಲವನ್ನ ಗಮನಿಸಬೇಕಾಗುತ್ತೆ. ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾವು ಗಮನಿಸಬೇಕಾಗಿರೋದೇನು ಅಂತಂದ್ರೆ, ನಾವು ಎಷ್ಟು ಗಂಟೆ ಓದ್ತಾ ಇದೀವಿ ಅನ್ನೋದನ್ನ, ನಾವು ಪ್ರಚಲಿತ ಘಟನೆಗಳಿಗಾಗಿ ಎಷ್ಟು ಗಂಟೆಯನ್ನು ಮೀಸಲಿಡ್ತಾ ಇದೀವಿ ಅನ್ನೋದು ಬೇಕು. ನಮ್ಮ ಈ KAS ಮತ್ತೆ IAS ಇಂಟರ್ವ್ಯೂಗಳನ್ನ ನೋಡಿ ನಾನು ಇದಕ್ಕೆ ಸ್ವಲ್ಪ ಪಾಯಿಂಟ್ ಮಾಡ್ಬಿಟ್ಟು ನಿಮ್ ಜೊತೆ ಮಾತಾಡ್ತಿದ್ವಿ ಅಂತ ಈಗಾಗಲೇ ಹೇಳಿದೆ. ಅವರ ಅನುಭವದಲ್ಲಿ ಹೇಳೋದಾದ್ರೆ, KAS ಮತ್ತೆ IAS ಪಾಸ್ ಆಗಿರೋರ ಅನುಭವದಲ್ಲಿ ನಿಮಗೆ ಹೇಳೋದಾದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿದಿನ ಕನಿಷ್ಠ 1-2 ಗಂಟೆಗಳ ಕಾಲ ಈ ಪ್ರಚಲಿತ ಘಟನೆಗಳನ್ನ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದರಲ್ಲಿ ಮತ್ತೆ ಸ್ಪ್ಲಿಟ್ ಮಾಡ್ಕೊಡ್ರಿ, 2 ಗಂಟೆಗಳು ಅಂತಂದ್ರೆ 120 ನಿಮಿಷ ಅಂತ ಅನ್ಕೊಳ್ಳೋದಂತೆ. ಈ 120 ನಿಮಿಷದಲ್ಲಿ 30-45 ನಿಮಿಷ ಅಂದ್ರೆ 1/4 ಗಂಟೆ ಎವ್ರಿಡೇ ನ್ಯೂಸ್ ಪೇಪರ್ಸ್ ದಿನಪತ್ರಿಕೆಗಳನ್ನ ನೋಡ್ಕೊಳ್ಳೋದಕ್ಕೆ, ಅಂಡ್ ಇನ್ನೂ 1/4 ಗಂಟೆ ಅಥವಾ 3/4 ಗಂಟೆ ಏನಕ್ಕೆ ಅಂತಂದ್ರೆ, ಅದರಲ್ಲಿರ್ತಕ್ಕಂತಹ ಪ್ರಮುಖ ಘಟನೆಗಳನ್ನ ಪಟ್ಟಿ ಮಾಡ್ಕೊಳ್ಳೋದಕ್ಕೆ. ಪ್ರಮುಖ ಘಟನೆಗಳು ಅಂತಂದ್ರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ರಿವರ್ಸ್ ಆರ್ಡರ್ ಬರ್ತೀನಿ ನಾನು, ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ದೇಶೀಯ ವಿದ್ಯಮಾನಗಳು ಮತ್ತು ಪ್ರಚಲಿತ ರಾಜಕೀಯ ಬೆಳವಣಿಗೆಗಳು, ಪ್ರಚಲಿತ ಆರ್ಥಿಕ ಬೆಳವಣಿಗೆಗಳು, ಸಿನಿಮಾ ಮತ್ತು ಕ್ರೀಡೆ ಈ ರೀತಿಯ ಸುದ್ದಿಗಳನ್ನ ಪ್ರಮುಖ ಹೆಡಿಂಗ್ಸ್ ಏನಿರುತ್ತಲ್ವಾ ನಾವು ಹೆಡ್ಲೈನ್ಸ್ ಅಂತ ಕರಿತೀವಿ, ಹೆಡ್ಲೈನ್ಸ್ ಅನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಇನ್ನು ಪ್ರತಿದಿನ ಕನಿಷ್ಠ 50 ನಾವು ವಸ್ತುನಿಷ್ಠ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿದ್ವಿ. ಈ ವಸ್ತುನಿಷ್ಠ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ಕನಿಷ್ಠ 10-15 ನಿಮಿಷ ಅಥವಾ 30 ನಿಮಿಷ ಅದಕ್ಕೋಸ್ಕರ ಡೆಡಿಕೇಟ್ ಮಾಡಬೇಕು. ಸೊ ಅಲ್ಲಿಗೆ ಹೆಚ್ಚು ಕಡಿಮೆ 3/4 ಗಂಟೆ ಪ್ಲಸ್ 3/4 ಗಂಟೆ ಅಂದ್ರೆ 1.5 ಗಂಟೆ ಪ್ಲಸ್ 1/4 ಗಂಟೆ ನಮ್ಮ ಪರೀಕ್ಷೆ ಒಂದು ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಿದ್ಧ ಆಗಬೇಕಾದ್ರೆ ಕನಿಷ್ಠ ನಾವು 2 ಗಂಟೆಗಳ ಕಾಲಾವಕಾಶವನ್ನಾದ್ರೂ ಕೊಡಬೇಕಾಗುತ್ತೆ. ಅದರಲ್ಲಿ 3/4 ಗಂಟೆ ದಿನಪತ್ರಿಕೆಗಳನ್ನ ನೋಡೋದಕ್ಕೆ, ಅಂಡ್ 3/4 ಗಂಟೆ ಯಾವುದಕ್ಕೆ ಅದರಿಂದ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ, ಇನ್ನು 1/4 ಗಂಟೆ ನಾವದನ್ನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ. ಈ ರೀತಿ ಒಂದು ಟೈಮ್ ಟೇಬಲ್ ಅಥವಾ ಒಂದು ಶೆಡ್ಯೂಲ್ ಅನ್ನ ಮಾಡಿ ಅದರ ಪ್ರಕಾರ ನೋಡ್ಕೊಂತ ಹೋಗುದು ಒಳ್ಳೇದಾಗುತ್ತೆ. ಇನ್ನು ಹಾಗಾದ್ರೆ ಮಾಸಪತ್ರಿಕೆಗಳನ್ನು ನೋಡೋದಕ್ಕೆ ಅವಧಿ ಯಾವಾಗ? ಮಾಸಪತ್ರಿಕೆಗಳನ್ನು ನೋಡೋದಕ್ಕೆ ಪ್ರತಿ ತಿಂಗಳಲ್ಲಿ 2-4 ದಿನ ಇದಕ್ಕೋಸ್ಕರ ರಿಸರ್ವ್ ಬಿಡ್ರಿ. ಮಾಸಪತ್ರಿಕೆಗಳನ್ನು ನೋಡೋದಕ್ಕೆ 2-4 ದಿನ ಇದೇ ಪ್ಯಾಟರ್ನ್ ಅಲ್ಲೇ ತಗೊಳ್ರಿ. 1/4 ಗಂಟೆ ಆ ಮಾಸಪತ್ರಿಕೆಗಳ ತಕ್ಕಂತ ಘಟನೆಗಳನ್ನ ಗಮನಿಸೋದಕ್ಕೆ, ಇನ್ನೂ 1/4 ಗಂಟೆ ಅವುಗಳನ್ನ ಒಂದ್ ಲೈನರ್ ನೋಟ್ಸ್ ತರ ಮಾಡೋದಕ್ಕೆ, ಇನ್ನೂ 1/4 ಗಂಟೆ MCQಗಳನ್ನ ಅಟೆಂಡ್ ಮಾಡೋದಕ್ಕೆ. ಇದು ಯಾವ ರೀತಿ ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಶೆಡ್ಯೂಲ್ ಅನ್ನ ಅಥವಾ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಟೈಮ್ ಅನ್ನ ಕೊಡಬಹುದು ಅನ್ನೋದಕ್ಕೆ, ಇದು ತೀರಾ ಅಸಾಧ್ಯವಾದ ಕೆಲಸ ಏನಲ್ಲ. ಇದು ದಿನದಲ್ಲಿ 2 ಗಂಟೆ ಎಲ್ಲಾ ವಿಷಯಗಳ ಜೊತೆಗೆ. ನಾವು ಯಾವುದೋ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೀವಿ, ಅದರಲ್ಲಿ ಒಂದು ಸಬ್ಜೆಕ್ಟ್ ಓದೋದಿರುತ್ತೆ, ಜನರಲ್ ಪೇಪರ್ ಅಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಓದೋದಿರುತ್ತೆ. ಸೊ ಜನರಲ್ ಪೇಪರ್ ಅಲ್ಲಿ ಅರೌಂಡ್ 20% ಪ್ರಶ್ನೆಗಳು ಬರೋದ್ರಿಂದಾಗಿ, 100-20% ಬರೋದ್ರಿಂದಾಗಿ ಈ 1 ಅಥವಾ 2 ಗಂಟೆ ಅಷ್ಟಾದ್ರೂ ಸಮಯ ಇಡಬೇಕಾಗುತ್ತೆ. ಒಂದು ವೇಳೆ ನೀವು ಇದನ್ನ ಕಡಿಮೆ ಮಾಡೋದಾದ್ರೆ ಪ್ರಪೋರ್ಷನೇಟ್ಲಿ ಕಡಿಮೆ ಮಾಡ್ತಾವ್ರಿ. ಇನ್ ಕೇಸ್ ಜಾಸ್ತಿ ಮಾಡೋದಾದ್ರೆ ಪ್ರಪೋರ್ಷನಲಿ ಜಾಸ್ತಿ ಮಾಡ್ತಾರೆ. ನಿಮ್ಮ ಅನುಕೂಲ ಮತ್ತೆ ಸಮಯಾವಕಾಶಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು. ಇವು ನನ್ನ ಐಡಿಯಲ್ ಅನ್ನೋ ತರ ಹೇಳಿದೆ ಅಷ್ಟೇ. ಇನ್ನು ಎರಡನೇ ವಿಚಾರ ಏನು ಅಂತಂದ್ರೆ, ಯಾವುದೇ ಒಂದು ಸುದ್ದಿಯನ್ನ ನೋಟ್ ಮಾಡ್ಕೋಬೇಕಾದ್ರೆ ಅಂತ ನಾನು ಹೇಳಿದೆ. ನಾನು ನೋಟ್ ಮಾಡ್ಕೋಬೇಕಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ಇರ್ತಕ್ಕಂತಹ ಅಥವಾ ಮ್ಯಾಗಜಿನ್ ಅಲ್ಲಿ ಇರ್ತಕ್ಕಂತಹ ಇಡೀ ವಿವರಗಳನ್ನ ನಾವು ಬರ್ಕೋಬೇಕಾ ಅನ್ನೋ ಒಂದು ವಿಷಯ ಬರುತ್ತೆ. ಇಲ್ಲ, ಆತರ ಬರೆಯೋದು ಬೇಡ. ನಾವಲ್ಲಿ ತಗೋಬೇಕಾದ್ರೆ ಏನು ಅಂತಂದ್ರೆ, ಒಂದು ಸುದ್ದಿ ಇದೆ ಅಂತಂದ್ರೆ ಅದು ಸುದ್ದಿ ಆಗೋದಕ್ಕೆ ಕಾರಣ ಏನು, ಅದು

0: ಆಗೋದಕ್ಕೆ ಕಾರಣ ಏನು, ಎರಡನೇದು ಆ ಒಂದು ಘಟನೆಯ ಹಿನ್ನೆಲೆ ಏನು, ಅಥವಾ ಆ ಒಂದು ಘಟನೆಗೆ ಆ ಘಟನೆ ಉಂಟಾಗೋದಕ್ಕೆ ಕಾರಣಗಳೇನು, ಅಂಡ್ ಮೂರನೇದಾಗಿ ಪ್ರಸ್ತುತ ಸ್ಥಿತಿ ಏನು, ಆ ಒಂದು ಘಟನೆಯ ಪ್ರಸ್ತುತ ಸ್ಥಿತಿ ಏನು, ಅಂಡ್ ನಾಲ್ಕನೇದಾಗಿ ಆ ಘಟನೆ ಉಂಟಾಗೋದಕ್ಕೆ ಕಾರಣಗಳು ಮತ್ತೆ ಪರಿಣಾಮಗಳು. ನಾವಿಲ್ಲಿ ಆರೋಪ ಮತ್ತೆ ಪ್ರತ್ಯಾರೋಪಗಳು ಅಂತ ಕೇಳ್ತಾ ಇರ್ತೀವಿ. ಹಂಗಾಗಬೇಕಾಗಿತ್ತು, ಹಿಂಗಾಗಬಾರ್ದಾಗಿತ್ತು, ಯಾವುದು ಈಗ ಅನ್ನೋದಕ್ಕೆ, ಅಂದ್ರೆ ನಾವು ಪ್ರೋಸ್ ಅಂಡ್ ಕಾನ್ಸ್ ಅಂತ ಕರಿತೀವಿ. ಅದರ ಎರಡೂ ನಾವು ಒಂದು ರೀತಿ ಬ್ಯಾಲೆನ್ಸ್ಡ್ ದೃಷ್ಟಿಕೋನವನ್ನ ದಲ್ಲಿ ಇರ್ತಕ್ಕಂತ ಮಾಹಿತಿಗಳನ್ನ ಎರಡು ಕಡೆ ಗುರುತಕೊಳ್ಳಿ. ಹಿಂಗಾಗಬೇಕಾಗಿತ್ತು ಅನ್ನೋದೊಂದು, ಹಿಂಗಾಗಬಾರ್ದಾಗಿತ್ತು ಅನ್ನೋದು ಒಂದಿರುತ್ತೆ, ಎರಡು ಗುರುತಕೊಳ್ಳಿ. ಅಂಡ್ ಅದನ್ನ ಸಂಬಂಧಪಟ್ಟಂತೆ ಕೆಲವು ಸಲಹೆಗಳು, ಈ ತರ ಘಟನೆ ಆಗಬಾರ್ದಾಗಿತ್ತು, ಅಥವಾ ಈ ತರ ಘಟನೆಗಳು ಮುಂದೆ ಆಗದಂತೆ ತಡೆಗಟ್ಟೋದಕ್ಕೆ ಈ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋ ಕೆಲವು ಸಲಹೆಗಳನ್ನು ಕೂಡ ನಾವು ಕಾಣಬಹುದು ಮಾಸ್ಪತ್ರಿಕೆಗಳಲ್ಲಿ, ಅವನ್ನು ಕೂಡ ಗುರುತಕೊಂಡ್ರೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಒಂದು ಉದಾಹರಣೆ ಕೊಡ್ತೀನಿ. ವಯನಾಡಲ್ಲಿ ಭೂಕುಸಿತ ಆಯ್ತು, ವಯನಾಡಲ್ಲಿ ಭೂಕುಸಿತ ಆಯ್ತು, ಅಂಡ್ ಅಫ್ಕೋರ್ಸ್ ಅದು ಒಂದು ಪ್ರಚಲಿತ ಘಟನೆಗೆ ಅವಶ್ಯಕವಾಗಿ ಬರ್ತಕ್ಕಂತ ಒಂದು ವಿಚಾರ. ವಯನಾಡಲ್ಲಿ ಭೂಕುಸಿತ ಹೇಳಿದೆ, ಕಾರಣ ಏನು, ವಯನಾಡಲ್ಲಿ ಭೂಕುಸಿತ ಆಗೋದಕ್ಕೆ ಕಾರಣ ಏನು ಒಂದು, ಎರಡನೇದು ಭೂಕುಸಿತಗಳು ಅಂತ ಉಂಟಾಗೋದಕ್ಕೆ ಕಾಮನ್ ಇನ್ ಜನರಲ್, ಅದು ವಯನಾಡ್ ಆಗಿರ್ಲಿ ಹಿಮಾಚಲ್ ಪ್ರದೇಶ ಆಗಿರ್ಲಿ, ಭೂಕುಸಿತಗಳು ಅಂತ ಉಂಟಾಗೋದಕ್ಕೆ ಕಾರಣಗಳೇನು, ವಯನಾಡ ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಎಲ್ಲಿ ಇಂತಹ ದೊಡ್ಡ ಪ್ರಮಾಣದ ಭೂಕುಸಿತಗಳಾಗ್ತವೆ, ಇದನ್ನು ನಾವು ಬ್ಯಾಕ್ಗ್ರೌಂಡ್ ನಾಲೆಜ್ ಅಂತ ಕರಿತೀವಿ. ಅಂಡ್ ಪ್ರಸ್ತುತ ಸ್ಥಿತಿಗತಿ ಏನು, ಅಂದ್ರೆ ವಯನಾಡಲ್ಲಿ ಭೂಕುಸಿತ ಆದಂತಹ ಅದಕ್ಕೆ ಒಳಪಟ್ಟಂತಹ ಹಳ್ಳಿಗಳು, ಅದು ಗ್ರಾಮಗಳು ಯಾವುವು, ನಂತರದಲ್ಲಿ ಏನಾಗಿದೆ, ಸಾವುಗಳ ಸಂಖ್ಯೆ ಎಷ್ಟಾಗಿದೆ, ಪರಿಹಾರ ಕ್ರಮಗಳು ಏನಾಗಿದೆ ಅಂತ. ದೆನ್ ಮತ್ತೊಂದು ಪಾರ್ಟ್ ಬರ್ಬೋದು, ಏನೋ ಒಂದು ಪ್ರೂಫ್ಸ್ ಅಂಡ್ ಕಾನ್ಸೆಪ್ಟ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ನಾನು. ಯೂಶುವಲಿ ಇದು ನಮಗೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಅಲ್ಲಿ ತುಂಬಾ ತುಂಬಾ ಯೂಸ್ ಆಗುತ್ತೆ, ತುಂಬಾ ತುಂಬಾ ಅನುಕೂಲ ಆಗುತ್ತೆ. ಆಬ್ಜೆಕ್ಟಿವ್ ಅಲ್ಲಿ ಅಷ್ಟು ನೇರವಾಗಿ ಆಗದೆ ಇರಬಹುದು, ಬಟ್ ಡಿಸ್ಕ್ರಿಪ್ಟಿವ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನಮಗೆ. ಏನು ಅಂತಂದ್ರೆ, ವಯನಾಡ ಭೂಕುಸಿತಕ್ಕೆ ಕಾರಣಗಳು, ಪರಿಸರ ವಾದಿಗಳ ವಾದಗಳು ಮತ್ತೆ ಅಭಿವೃದ್ಧಿವಾದಿಗಳ ವಾದಗಳು, ಈ ತರ ಬ್ಯಾಲೆನ್ಸ್ ಮಾಡ್ಬೇಕು ಅದನ್ನ. ಅದಾದ ಮೇಲೆ ಈ ತರದ ಭೂಕುಸಿತವನ್ನ ತಡೆಗಟ್ಟೋದಕ್ಕೆ ಈಗಾಗಲೇ ಏನಾದ್ರೂ ಸಲಹೆಗಳು ಬಂದಿದ್ವ, ವಿ ಎನ್ ಗಾಡ್ಗಿಲ್ ಸಮಿತಿ, ಕಸ್ತೂರಿ ರಂಗ ಸಮಿತಿ, ಇವುಗಳ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಲೆಜ್, ಸ್ವಲ್ಪ ಹಿನ್ನೆಲೆ, ಅದು ಏನ್ ಹೇಳಿತ್ತು, ಯಾವಾಗ ಫಾರ್ಮೇಷನ್ ಆಯ್ತು, ಏನ್ ಹೇಳಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ. ಇದು ಪ್ರತಿಯೊಂದು ವಿಚಾರಕ್ಕೂ ಅಲ್ಲ, ಈಗ ಭಾರತ ಮಹಾರಾಜ ಕಪ್ ಅಲ್ಲಿ ಹುಬ್ಳಿ ಮತ್ತೆ ಮೈಸೂರು ಮಧ್ಯೆ ಮ್ಯಾಚ್ ನಡೀತು, ಅದರಲ್ಲಿ ಯಾರೋ ಒಬ್ಬರು
1: ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಸಂಜೆ ಆಯೋಜನೆ ಮಾಡಲಾಗಿದ್ದಂತಹ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಸಿ ನಾರಾಯಣನ್ ಹಾಗೂ ಸಮಾಜ ಸೇವೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕೆಪಿ ಥಾಮಸ್ ಅವರಿಗೆ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾಜಿ ಟೆನಿಸ್ ಆಟಗಾರರಾದಂತಹ ವಿಜಯ್ ಅಮೃತರಾಜ್, ಹಿರಿಯ ನಟ ಮಮ್ಮೂಟಿ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕದ ಸಾಧಕರಾದಂತಹ ಡಾ ಸುರೇಶ್ ಹಾನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಪ್ರಭಾಕರ್ ಕೋರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮರಣೋತ್ತರವಾಗಿ ಟಿಟಿ ಜಗನ್ನಾಥನ್ ಅವರಿಗೆ ಘೋಷಣೆ ಮಾಡಲಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ಇಂದು ನಡೆದ ಸಮಾರಂಭದಲ್ಲಿ 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕೇಂದ್ರ ಸರ್ಕಾರವು ಈ ಸಾಲಿನಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಒಳಗೊಂಡಿವೆ. ಸಾರ್ವಜನಿಕ ಆಡಳಿತದಲ್ಲಿ ನಾಗರಿಕ ದೇವೋಭವ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಅಧಿಕಾರಿಯೂ ನಾಗರಿಕರನ್ನೇ ಆಡಳಿತ ಕೇಂದ್ರ ಬಿನ್ನುವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು 2024 ಬ್ಯಾಚ್ನ 183 ಐಎಎಸ್ ಪ್ರೊಫೆಷನರಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿಯವರು, ವಿಕಸಿತ ಭಾರತ ಅಟ್ 2047ರತ್ತ ದೇಶದ ಪಯಣವನ್ನು ಮುನ್ನಡೆಸಲು ಯುವ ನಾಗರಿಕ ಸೇವಕರು ಸನ್ನದ್ಧರಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಯುವ ಅಧಿಕಾರಿಗಳು ದೃಢ ಸಂಕಲ್ಪ ಮತ್ತು ಜನಕೇಂದ್ರಿತ ಆಡಳಿತದ ಮೂಲಕ ದೇಶದ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಎಂದ ಪ್ರಧಾನಿಯವರು ಸರ್ಕಾರದ ಸಮಗ್ರ ಹೆಜ್ಜೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ಇಲಾಖೆಗಳ ನಡುವಿನ ಪರಿಣಾಮಕಾರಿ ಸಮನ್ವಯದಿಂದ ಮಾತ್ರ ದೀರ್ಘಕಾಲೀನ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ದಶಕಗಳ ಪ್ರತಿಯೊಂದು ನಿರ್ಧಾರವು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಮತ್ತು ಯುವ ಜನರಿಗೆ ಅವಕಾಶಗಳ ಸೃಷ್ಟಿಗೆ ಪೂರಕವಾಗಿರಬೇಕು ಎಂದು ಒತ್ತಿ ಹೇಳಿದ ಅವರು, ಪ್ರಸ್ತುತ ಐಎಎಸ್ ಬ್ಯಾಚ್ನಲ್ಲಿ 40%ಕ್ಕಿಂತ ಹೆಚ್ಚು ಮಹಿಳಾ ಅಧಿಕಾರಿಗಳು ಇರುವುದರ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಪ್ರಸ್ತುತ 10 ಭಾರತೀಯ ಹಡಗುಗಳು ಉಳಿದುಕೊಂಡಿದ್ದು ಶೀಘ್ರದಲ್ಲೇ ಹರ್ಮೋನ್ ಜಲಸಂಧಿ ದಾಟುವ ವಿಶ್ವಾಸವಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ಕತಾರ್ ಸ್ಫೋಟದಲ್ಲಿ 12 ಭಾರತೀಯರು ಸಾವನ್ನಪ್ಪಿದ್ದು 66 ಮಂದಿ ಗಾಯಗೊಂಡಿದ್ದಾರೆ. ಮೃತರ ಪಾರ್ಥಿವ ಶರೀರಗಳನ್ನು ತಾಯ್ನಾಡಿಗೆ ತರಲು ಕತಾರ್ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಪಿಒಕೆ ಅಶಾಂತಿಗೆ ಭಾರತವನ್ನು ಹೊಣೆ ಮಾಡಿರುವ ಪಾಕಿಸ್ತಾನದ ಆರೋಪವನ್ನು ತಳ್ಳಿಹಾಕಿದ ಅವರು, ಇದು ಪಾಕಿಸ್ತಾನದ ದಶಕಗಳ ಶೋಷಣೆಯ ಫಲವಾಗಿದ್ದು ಅಲ್ಲಿನ

0: ಮಾನವ ಹಕ್ಕುಗಳ ಉಲ್ಲಂಘನೆಗೆ ಜಾಗತಿಕ ಸಮುದಾಯವು ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರಾನ್, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ಭದ್ರತಾ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜಾಗತಿಕ ಸವಾಲುಗಳ ಕುರಿತು ಚರ್ಚಿಸಿದ್ದಾರೆ ಎಂದು ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಭಾರತ ಯುಎಇ ರಕ್ಷಣಾ ಪಾಲುದಾರಿಕೆ ಬಲಗೊಳ್ಳುತ್ತಿರುವುದನ್ನು ಶ್ಲಾಘಿಸಿದ ಅವರು, ಬಾಂಗ್ಲಾದೇಶದಲ್ಲಿ ದೇವತಾ ಮೂರ್ತಿಗಳ ಅಪವಿತ್ರೀಕರಣದ ವರದಿಗಳ ಬೆನ್ನಲ್ಲೇ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳ ಸುರಕ್ಷತೆಯನ್ನು ಖಾತರಿಪಡಿಸಬೇಕೆಂದು ಬಾಂಗ್ಲಾದೇಶ ಸರ್ಕಾರಕ್ಕೆ ಭಾರತ ಕರೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 370ನೇ ವಿಧಿಯ ರದ್ದತಿಯೊಂದಿಗೆ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಖಂಡ ಭಾರತದ ಕನಸು ನನಸಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಾಫೆಡ್ ಸಂಸ್ಥೆಯ ನೂತನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ ಏಕತೆಗಾಗಿ ಪ್ರಾಣತ್ಯಾಗ ಮಾಡಿದ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಇದೇ ವೇಳೆ ಕೃಷಿ ಖರೀದಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಕನಿಷ್ಠ ಬೆಲೆ ತಲುಪಿಸಲು ಕರೆ ನೀಡಿದ ಅವರು, 12 ವರ್ಷಗಳ ಹಿಂದೆ ಸಂಕಷ್ಟದಲ್ಲಿದ್ದಂತಹ ನಫೆಡ್ ಇಂದು 74 ಲಕ್ಷ ರೈತರಿಗೆ ನೆರವಾಗುತ್ತಾ 30,000 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಬಲಿಷ್ಠ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಹೇಳಿದ್ದಾರೆ. ಸಚಿವರು ರೈತರ ಮಕ್ಕಳಿಗಾಗಿ ನಫೆಡ್, ಕಲ್ಯಾಣ್, ವಿದ್ಯಾರ್ಥಿ ವೇತನ ಮತ್ತು ದಾಸ್ತಾನು ನಿರ್ವಹಣೆಯ ದೃಷ್ಟಿ ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ಉಪಕ್ರಮಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕಳೆದ 1 ದಶಕದಲ್ಲಿ ಕೃಷಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಪೋರ್ಟಲ್ ಮೂಲಕ ರೈತರು ಬೆಳೆ ಮಾರಾಟ ಮಾಡಿದ 48 ಗಂಟೆಗಳ ಒಳಗಾಗಿ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಎಲ್ನಿನೋ ಅಭಾವದಿಂದ ಉಂಟಾಗಬಹುದಾದಂತಹ ದುರ್ಬಲ ಮುಂಗಾರು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ರೈತರಿಗೆ ನೆರವಾಗಲು ಸರ್ಕಾರ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಇದುವರೆಗೆ 43% ಕಡಿಮೆ ಮಳೆಯಾಗಿದ್ದು ಜುಲೈ ತಿಂಗಳಲ್ಲೂ ಮುಂಗಾರು ದುರ್ಬಲವಾಗಿರುವ ಸಾಧ್ಯತೆ ಇದೆ. ದೇಶದ ಸುಮಾರು 315 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಆತಂಕವಿದೆ ಎಂದು ಹೇಳಿದ್ದಾರೆ. ಈ ಪರಿಸ್ಥಿತಿ ನಿಭಾಯಿಸಲು ಕಡಿಮೆ ನೀರು ಬೇಕಾಗುವ ಬೆಳೆ ಕಾಳುಗಳು, ಸಿರಿಧಾನ್ಯಗಳು ಮತ್ತು ಎಣ್ಣೆಕಾಳುಗಳ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಅವರು ಸಲಹೆ ನೀಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ಪುನರ್ ರೂಪಿಸಲು ಹಾಗೂ ಮುಂದುವರೆಸಲು ಉನ್ನತ ಮಟ್ಟದ ವ್ಯಾಪಾರ ಮಾತುಕತೆಗಳು ಇಂದು ಆರಂಭಗೊಂಡಿವೆ. ಅಮೆರಿಕದ ಸುಂಕ ನೀತಿಯಲ್ಲಿ ಆಗಿರುವಂತಹ ಬದಲಾವಣೆಗಳಿಂದಾಗಿ ಈ ವರ್ಷದ ಆರಂಭದಲ್ಲಿ ರೂಪುಗೊಂಡಿದ್ದಂತಹ ಒಪ್ಪಂದದ ಚೌಕಟ್ಟಿಗೆ ಅಡಚಣೆ ಉಂಟಾದಂತಹ ಹಿನ್ನೆಲೆಯಲ್ಲಿ ಎರಡೂ ರಾಷ್ಟಗಳು ಹೊಸದಾಗಿ ಮಾತುಕತೆಯನ್ನು ನಡೆಸುತ್ತಿವೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರಿಯರ್ ಹಾಗೂ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಅವರೊಂದಿಗೆ ಸಭೆಯನ್ನು ನಡೆಸಿದರು. ಅಮೆರಿಕವು ತನ್ನ ವ್ಯಾಪಾರ ಪಾಲುದಾರ ರಾಷ್ಟಗಳಿಂದ ಆಗಮಿಸುವ ಆಮದುಗಳ ಮೇಲೆ ವಿಧಿಸಿರುವ ತಾತ್ಕಾಲಿಕ 10% ಆದೇಶ ಜುಲೈ 24 ಅಂತ್ಯಗೊಳ್ಳಲಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಗುರಿಯನ್ನು ಉಭಯ ದೇಶಗಳು ಹೊಂದಿವೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ನೀಡಿದಂತಹ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮಗಳ ಕುರಿತು ತನಿಖೆ ನಡೆಸುತ್ತಿರುವಂತಹ 3 ಸದಸ್ಯರ ವಿಶೇಷ ತನಿಖಾ ತಂಡ SIT ಇಂದು ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿದೆ. ಲಕ್ನೋ ಆಯುಕ್ತ ಹಾಗೂ SIT ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ ಅವರು ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ವಿಜಯ್ ವಿಶ್ವಾಸ್ ಪಂತ್, ಇದು ಪ್ರಾಥಮಿಕ ತನಿಖಾ ವರದಿಯಾಗಿದ್ದು ತನಿಖೆ ಇಂದು ಮುಂದುವರೆದಿದೆ ಎಂದು ಹೇಳಿದ್ದಾರೆ. ದೇಣಿಗೆ ಹಣದ ದುರ್ಬಳಕೆ ಮತ್ತು ಹಣಕಾಸು ಅಕ್ರಮಗಳ ಆರೋಪಗಳ ಕುರಿತು ತನಿಖೆ ನಡೆಸಲು ಉತ್ತರ ಪ್ರದೇಶ ಸರ್ಕಾರ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು. ತನಿಖೆಯ ಪ್ರಾಥಮಿಕ ಹಂತದಲ್ಲಿ ನಡೆದ ಪರಿಶೀಲನೆಗಳ ವಿವರಗಳನ್ನು SIT ತನ್ನ ವರದಿಯಲ್ಲಿ ಸಲ್ಲಿಸಿದೆ ಎಂದು ಹೇಳಿದ್ದಾರೆ. 1993 ಕೋಲ್ಕತ್ತಾ ಬೋಬಜಾರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಸಂಚುಕೋರ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಅಪರಾಧಿ 77 ವರ್ಷದ ಮೊಹಮ್ಮದ್ ರಶೀದ್ ಖಾನ್ ಅನ್ನು ಅವಧಿಗೂ ಮುನ್ನ ಬಿಡುಗಡೆ ಮಾಡುವಂತೆ ದೆಹಲಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಪಿ ಕೆ ಮಿಶ್ರಾ ಮತ್ತು ಸಂಜೀವ್ ಸಚ್ದೇವ್ ಅವರಿದ್ದ ಪೀಠ ಈ ಮಧ್ಯಂತರ ಆದೇಶ ಹೊರಡಿಸಿ ಶಿಕ್ಷೆಗೆ ಒಳಗಾಗಿರುವಂತಹ ರಶೀದ್ ಖಾನ್ಗೆ

0: ನೋಟಿಸ್ ಜಾರಿ ಮಾಡಿದೆ. ಜರ್ಮನಿಯ ಸೋಹ್ನಲ್ಲಿ ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶೂಟರ್ಗಳು ಇಂದು 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ವೈಯಕ್ತಿಕ ವಿಭಾಗದಲ್ಲಿ ಶಿವ ನರ್ವಾಲ್ ಬೆಳ್ಳಿ ಹಾಗೂ ಯುಗ್ ಪ್ರತಾಪ್ ಸಿಂಗ್ ರಾಥೋಡ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ತಂಡ ವಿಭಾಗದಲ್ಲಿ ಶಿವ ನರ್ವಾಲ್, ಸಂದೀಪ್ ಬಿಷ್ಣೋಯ್ ಮತ್ತು ಚಿರಾಗ್ ಶರ್ಮಾ ಅವರ ತಂಡ ದೇಶಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿತು. 5 ಚಿನ್ನ 3 ಬೆಳ್ಳಿ 7 ಕಂಚು ಪದಕಗಳ ಜೊತೆಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲ್ಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ. ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ. ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ಧತೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದು ಪ್ರಚಲಿತ ಘಟನೆ ಅಂತ ಅನ್ಸ್ಕೊಡಲ್ಲ, ಇದು ಸುದ್ದಿ ಅಷ್ಟೇ. ಪ್ರಚಲಿತ ಘಟನೆ ಅಂತ ಅನ್ಸ್ಕೊಡಲ್ಲ, ಆದ್ರೆ ವಯನಾಡಲ್ಲಿ ಭೂಕುಸಿತ ಆಯ್ತು, ಇದು ಪ್ರಚಲಿತ ಘಟನೆ ಅಂತ ಅನ್ಸ್ಕೊಡುತ್ತೆ. ಅಂಡ್ ಕಳೆದ ವರ್ಷ ಆಂಧ್ರಪ್ರದೇಶ ಒರಿಸ್ಸಾದಲ್ಲಿ 2 ರೈಲುಗಳ ಡಿಕ್ಕಿ ಆಗಿತ್ತು, ಇದು ಪ್ರಚಲಿತ ಘಟನೆ ಅಂತ ಅನ್ಸ್ಕೊಡುತ್ತೆ. ರೈಲುಗಳ ಡಿಕ್ಕಿ ಯಾಕೆ, ರೈಲುಗಳ ಡಿಕ್ಕಿಗಳನ್ನ ಇತ್ತೀಚೆಗೆ ನಡೆದಂತಹ ಪ್ರಮುಖ ಘಟನೆಗಳು ಯಾವುವು, ಪ್ರಸ್ತುತ ಇತ್ತೀಚೆಗೆ ಯಾವಾದರೂ ಇದಾವ, ದೆನ್ ಎರಡನೇದು ಅದನ್ನು ತಡೆಗಟ್ಟೋದಕ್ಕೆ ಯಾವ್ದಾದ್ರು ಕ್ರಮಗಳು ಕೈಗೊಂಡಿದ್ದಾವ, ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮತ್ತೆ ವೈಜ್ಞಾನಿಕ ಬದಲಾವಣೆಗಳನ್ನ ಅಳವಡಿಸಿಕೊಳ್ಳಲಾಗಿದೆ. ಈ ರೀತಿಯ ಅಂಶಗಳನ್ನ ನೀವು ಗಮನಿಸಿದಂತಹ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಮಾಡ್ಕೊಳ್ಳಿ. ಸೊ ಒಂದು ಭಾಗದಲ್ಲಿ ಓದ್ಕೊಳ್ಳೋದು, ಅದನ್ನ ಗ್ರಹಿಸೋದು, ತಿಳ್ಕೊಳ್ಳೋದು, ಮತ್ತೆ ಎರಡನೇ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಅಂಶಗಳನ್ನ ಒಳಗೊಂಡಂತೆ ಒಂದು ಸಣ್ಣ ನೋಟ್ಸ್ ಮಾಡೋದು. ಒಂದು ಸಲಹೆ ಏನು ಅಂತಂದ್ರೆ, ಈಗಾಗಲೇ ನಾವು ಮಾರ್ಕೆಟ್ನಲ್ಲಿ ಮಾಸಪತ್ರಿಕೆಗಳು ಅಂತ ಹೇಳಿದ್ನಲ್ಲ, ಸಾಕಷ್ಟು ಕೋಚಿಂಗ್ ಕ್ಲಾಸ್ ನೋಡಿದ್ದಾರೆ. ಅಂಡ್ ಅವರ ಪರಿಶ್ರಮ ನಿಮಗೆ ಒಂದಷ್ಟು ಸಮಯವನ್ನು ಉಳಿಸಬಹುದು. ಆದ್ರೆ ನೀವು ಅವನ್ನ ನೀವು ಯಾವ್ದೋ ಒಂದು ಮ್ಯಾಗಝಿನ್ ತಗೊಂಡ್ರಿ, ಕರೆಂಟ್ ಇವೆಂಟ್ಸ್ ನೋಡ್ತಾ ಇರಬೇಕಾದ್ರೆ ಈ ಒಂದು ಅಂಶಗಳನ್ನ ಕವರ್ ಮಾಡಿದಾರ ಅಂತ ನೋಡಿ. ನೀವು ಈ ಎಲ್ಲಾ ಅಂಶಗಳು ಕವರ್ ಮಾಡಿದಾರೆ ಅಂತಂದ್ರೆ ನೀವು ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಕವರ್ ಮಾಡಿಲ್ಲ ಅಂದ್ರೆ ನೀವೇ ನಿಮ್ಮ ಒಂದು ಸ್ವಂತ ನೋಟ್ಸ್ ಅನ್ನ ಮಾಡಿ. ನೋಟ್ ಹೇಗಿರಬೇಕು ಲಕ್ಷಣಗಳು ನಾನು ಹೇಳ್ಬಿಡ್ತೇನೆ. ನೋಟ್ಸ್ ಯಾವತ್ತೂ ಕೂಡ ಪಾಯಿಂಟ್ ವೈಸ್ ಇರಬೇಕು, ತುಂಬಾ ಫ್ರಾಂಕ್ ಆಗಿರಬೇಕು, ಬ್ರೀಫ್ ಆಗಿರಬೇಕು, ಪಾಯಿಂಟ್ ವೈಸ್ ಇರಬೇಕು. ಅಂಡ್ ಅವು ಟಾಪಿಕ್ ವೈಸ್ ಇರಬೇಕು. ಟಾಪಿಕ್ ವೈಸ್ ಅಂತಂದ್ರೆ ಕ್ರೀಡಾ ಸುದ್ದಿಗಳೇ ಒಂದು ಭಾಗದಲ್ಲಿ, ಅಂತಾರಾಷ್ಟ್ರೀಯ ವಿದ್ಯಮಾನಗಳೇ ಒಂದು ಭಾಗದಲ್ಲಿ, ಆರ್ಥಿಕ ವಿಚಾರಗಳೇ ಒಂದು ಭಾಗದಲ್ಲಿ, ರಾಜಕೀಯ ಬೆಳವಣಿಗೆ ಒಂದು, ಈ ರೀತಿಯಲ್ಲಿ ಇರಬೇಕು. ಅಂಡ್ ನೀವು ಅದನ್ನ ಒಂದೊಂದೊಂದನ್ನ ಇಂಟರ್ಲಿಂಕ್ ಮಾಡೋದಕ್ಕೆ ಅವಾಗವಾಗ ಪ್ರಯತ್ನ ಪಡ್ತಾ ಇರಬೇಕು, ಅವಾಗವಾಗ ಪ್ರಯತ್ನ ಪಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ತುಂಬಾ ಜನಕ್ಕೆ ಹಿಸ್ಟ್ರಿ, ನಂದು ಹಿಸ್ಟ್ರಿ ಸಬ್ಜೆಕ್ಟ್, ಅದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಏನು ಅಂದ್ರೆ, ಭಾರತದಲ್ಲಿ ತುರ್ತು ಪರಿಸ್ಥಿತಿ ಬಂತು ಅಂತ ಹೇಳ್ತೀವಿ. ತುರ್ತು ಪರಿಸ್ಥಿತಿ ಯಾರು ಘೋಷಣೆ ಮಾಡಿದ್ರು ಅಂದ್ರೆ ಇಂದಿರಾಗಾಂಧಿ ಅಂತ ಹೇಳ್ಬಿಡ್ತೀವಿ. ಆದ್ರೆ ವಸ್ತು ವಿಷಯ ಏನು ಅಂತಂದ್ರೆ, ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದು ರಾಷ್ಟ್ರಪತಿಗಳು. ಈಗ ಅದೇ ಪ್ರಶ್ನೆ ಹಾಕೋಣಂತೆ, 1975ರ ತುರ್ತು ಪರಿಸ್ಥಿತಿಗೆ ಸಹಿ ಮಾಡಿದಂತ ರಾಷ್ಟ್ರಪತಿ ಯಾರು? ತುಂಬಾ ಜನ ನಮ್ಗೆ ಇಮಿಡಿಯೇಟ್ ರಿಕಾಲ್ ಆಗಲ್ಲ ಯಾರು ಅಂತ. ಯಾಕಂತಂದ್ರೆ ನಾವಲ್ಲಿ ಮೇಲ್ನೋಟು ಕಂಡಂತ ಸುದ್ದಿಯನ್ನು ಗ್ರಹಿಸುತ್ತೇವೆ ಅಷ್ಟೇ, ಅದರ ಹಿಂದೆ ಇರತಕ್ಕಂಥ ಹಿನ್ನೆಲೆಯನ್ನು ಗ್ರಹಿಸಿರಲ್ಲ. ಈ ರೀತಿಯಲ್ಲಿ ನೀವು ಸಹ ಇಲ್ಲಿ ಏನು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ತಗೋಬೇಕಾದ್ರೆ ಅದರ ಹಿನ್ನೆಲೆಯನ್ನ ಮತ್ತೆ ಒಂದಕ್ಕೊಂದು ಅಂಶಗಳನ್ನ, ಆರ್ಥಿಕತೆ ರಾಜಕೀಯ, ಆರ್ಥಿಕತೆ ಮತ್ತು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ, ಈ ರೀತಿ ಒಂದಕ್ಕೊಂದು ಇಂಟರ್ ರಿಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇದು ಬಹುತೇಕ ಎಲ್ಲಾ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲಕರವ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಇನ್ನೂ ಒಂದೆರಡು ಪ್ರಿಕಾಷನ್ಸ್ ಅಥವಾ ಇನ್ನೂ ಒಂದೆರಡು ಸಲಹೆಗಳು ಅನ್ನೋದಕ್ಕಿಂತಲೂ ಐಡಿಯಲ್ ವೇ ಆಫ್ ಪ್ರಿಪೇರಿಂಗ್ ಏನು ಅಂತಂದ್ರೆ, ಏನು ಓದಬೇಕು ಏನು ಓದಬಾರದು ಅನ್ನೋದನ್ನ ಸ್ಪಷ್ಟ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಕರೆಂಟ್ ಇವೆಂಟ್ಸ್ ಅಥವಾ ಪ್ರಚಲಿತ ಘಟನೆಗಳನ್ನ ನೋಟ್ಸ್ ಮಾಡ್ಕೋಬೇಕಾದ್ರೆ ಗಜಿಗಿಜಿ ಮಾಡಬೇಡಿ, ಗೊಂದಲ ಮಾಡ್ಕೋಬೇಡಿ. ದಯವಿಟ್ಟು ಅದಕ್ಕೆ ಅಂತ ಒಂದು ನೋಟ್ಬುಕ್ ಇಡಿ ಅಥವಾ ಕೆಲವು ನೋಟ್ಬುಕ್ಗಳನ್ನ ಇಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಕ್ರೀಡಾ, ಫ್ಯಾಷನ್, ಸಿನಿಮಾ, ಈ ರೀತಿ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳು ತೆಗೆದು ನೋಡಿ. ನಿಮ್ಗೆ ಯಾವುದೋ ಒಂದು ಪ್ರೊಫೆಷನ್ ಪೇಪರ್ ಅಲ್ಲಿ ಬಂದಿರುತ್ತೆ, ಪಟ್ಟಿ 1 ಪಟ್ಟಿ 2 ಅಂತ ಇರುತ್ತೆ. ಪಟ್ಟಿ 1ರಲ್ಲಿ 4 ಜನ ಮಹಿಳೆಯರ ಹೆಸರನ್ನು ಕೊಟ್ಟಿರ್ತಾರೆ, ಪಟ್ಟಿ 2ರಲ್ಲಿ ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್, ಮಿಸ್ ಏಷ್ಯಾ ಪೆಸಿಫಿಕ್, ಮಿಸ್ ವರ್ಲ್ಡ್ ಅಂತ ಕೊಟ್ಟಿರ್ತಾರೆ, ಹೊಂದಿಸಿ ಬರೀರಿ ಅಂತ ಕೊಟ್ಟಿರ್ತಾರೆ. ಸೊ ಇಟ್ಸ್ ಎ ಕ್ವಶನ್ ರಿಲೇಟೆಡ್ ಟು ಫ್ಯಾಷನ್ ವರ್ಲ್ಡ್, ಇಟ್ಸ್ ಎ ಕ್ವಶನ್ ರಿಲೇಟೆಡ್ ಟು ಫ್ಯಾಷನ್ ವರ್ಲ್ಡ್, ಇಟ್ಸ್ ಕ್ಲಿಯರ್. ಹಿಂಗೆ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ನಿಮಗೆ ಸಹಜವಾಗಿನೇ ಒಂದಷ್ಟು ಅಂದಾಜು ಸಿಗುತ್ತೆ ಏನು ಅಂತಂದ್ರೆ, ಎಲ್ಲಿ ಅದನ್ನ ನಾವು ತಗೊಳ್ತೀವಿ ಅಥವಾ ಎಲ್ಲಿ ಅದನ್ನ ಗಮನಿಸಿದೀವಿ ಅಂತಂದ್ರೆ. ಹೌದಾ? ಈ ರೀತಿ ನೀವು ಅದನ್ನ ಗಮನಿಸಿ ನೋಟ್ಸ್ ಅನ್ನ ಮಾಡ್ಕೋಬಹುದು. ಹೆಚ್ಚಿನ ವಿವರಗಳನ್ನ ಮತ್ತೊಂದು ಅವಕಾಶದಲ್ಲಿ ಮಾತಾಡೋದಂತೆ. ಈ ಒಂದು ನನ್ನ ಅನುಭವಗಳನ್ನ ಮತ್ತೆ ನನ್ನ ಅಭಿಪ್ರಾಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿದಂತಹ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 FM ನ ಎಲ್ಲಾ ಸಂಚಾಲಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.

0: ಸಾಮಾನ್ಯ ಜ್ಞಾನ,
1: ಸಾಧನೆಗೆ ದಾರಿ ತೋರುವ,
0: ಮಾರ್ಗದರ್ಶನ ನೀಡುವ,
1: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
0: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
0: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
0: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ದಿನನಿತ್ಯದ ವಾರ ಪತ್ರಿಕೆಗಳು ಹಾಗೂ ತಿಂಗಳ ಪ್ರಚಲಿತ ಘಟನೆಗಳ ಸಿದ್ಧತೆ ತಯಾರಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಸಾರ್ವಜನಿಕರಿಗೊಂದು ಪ್ರಕಟಣೆ.
2: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು, ಸರಗೂರು ತಾಲೂಕು,
3: ಜೈನ್ ಮಿಲನ್, ವರ್ತಕರ ಮಂಡಳಿ, ರಾಜಸ್ಥಾನ ಸಂಘ ಸರಗೂರು, ಪ್ರಬುದ್ಧ ಭಾರತ ನಿರ್ಮಾಣ ಸಮಿತಿ ಬಿಡಗಲು, ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
2: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9:00 ಮಧ್ಯಾಹ್ನ 1:00 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿದೆ.
3: ಮಾನವೀಯತೆಯ ಹೊಂದುವನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
2: ಆದ್ದರಿಂದ ರಕ್ತದಾನ ಮಾಡುವವರು 18-65 ವಯೋಮಿತಿಯೊಳಗೆ ಇರಬೇಕು.
3: ಕನಿಷ್ಠ 48 kg ತೂಕ ಹೊಂದಿರಬೇಕು.
2: ಆರೋಗ್ಯವಂತರಾಗಿರಬೇಕು. ರಕ್ತಹೀನತೆಯಿಂದ ಬಳಲಬಾರದು.
3: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ಕಳೆದಿರಬೇಕು.
2: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು.
3: ರಕ್ತದಾನ ಮಾಡಿ ಜೀವ ಉಳಿಸಿ.
2: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749010218.
3: ಮತ್ತೊಂದು ದೂರವಾಣಿ ಸಂಖ್ಯೆ 9900077167.
2: ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು, ಸರಗೂರು ತಾಲೂಕು,
0: ಜೈನ್ ಮಿಲನ್, ವರ್ತಕರ ಮಂಡಳಿ, ರಾಜಸ್ಥಾನ ಸಂಘ ಸರಗೂರು, ಪ್ರಬುದ್ಧ ಭಾರತ ನಿರ್ಮಾಣ ಸಮಿತಿ ಬಿಡಗಲು, ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
1: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9:00 ಮಧ್ಯಾಹ್ನ 1:00 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿದೆ.
0: ಮಾನವೀಯತೆಯ ಹೊಂದುವನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
1: ಆದ್ದರಿಂದ ರಕ್ತದಾನ ಮಾಡುವವರು 18-65 ವಯೋಮಿತಿಯೊಳಗೆ ಇರಬೇಕು.
0: ಕನಿಷ್ಠ

0: ಚೆನ್ನಾಗಿರಬೇಕು,
1: ಆರೋಗ್ಯವಂತರಾಗಿರಬೇಕು, ರಕ್ತಹೀನತೆಯಿಂದ ಬಳಲಬಾರದು.
2: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ತಿಂಗಳು ಕಳೆದಿರಬೇಕು.
1: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರೂ ರಕ್ತದಾನ ಮಾಡಬಹುದು.
2: ರಕ್ತದಾನ ಮಾಡಿ ಜೀವ ಉಳಿಸಿ.
1: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749

0: très lourd.
1: ಏನಿ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
5: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆ ಮೊದಲ ಪಾಠಶಾಲೆ ವ್ಯಕ್ತಿತ್ವ ವಿಕಸನದ ಮಹತ್ವದ ಕುರಿತು ಮೈಸೂರಿನ ವಿದ್ಯಾಶಾಲ ಸ್ವಾಮಿ ಮಹಿಪಾಲನ ನದಾಜಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
6: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
7: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
6: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
8: ಹೇಳ್ತಾರಲ್ಲ, ಮನೆಯಲ್ಲಿ ಅತಿಥಿಗಳು ಬಂದಾಗ ಬಂದ ತಕ್ಷಣ ಊಟಕ್ಕೆ ಕರ್ಕೊಂಡು ಹೋಗ್ಬಿಡಲ್ಲ, ಫಸ್ಟ್ ಏನು ವಿಚಾರಿಸ್ಬೇಕಲ್ವ. ಸೊ ನನ್ನ ನೀವು ಪರಿಚಯನೇ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ನಾನು ಗೈಡೆಡ್ ಮೆಡಿಟೇಷನ್ ಕರ್ಕೊಂಡು ಹೋಗ್ಬಿಟ್ಟೆ. ನಮ್ಮ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅವರು ಭಾರಿ ಪರಿಚಯ, ವಿದ್ಯಾಶಾಲೆಯಲ್ಲಿ ನಿಮ್ಮ ಈ ಒಂದು ಸಂಸ್ಥೆಯಲ್ಲಿ ಬರುವಂಥ ಒಂದು ಇನ್ಸ್ಪಿರೇಷನ್ ವಾಸ್ ಸ್ವಾಮಿ ಸುರೇಶ್ ಅಂಜಿ ಮಹಾರಾಜ್, ಹೂ ಪರ್ಸನಲಿ ಗೈಡೆಡ್ ಡಾಕ್ಟರ್ ಬಾಲು. ಆಸ್ ಅ ಓವರ್ ಆರ್ಚಿಂಗ್ ಪಾರ್ಟ್ ಆಸ್ ಬೀಂಗ್ ಏನಂತಾರೆ, ಒಂದು ಕಡೆ ಕೆರಿಯರು ಬೇಕು, ಇನ್ನೊಂದು ಕಡೆ ಸರ್ವಿಸ್ ಬೇಕು, ಆ್ಯಂಡ್ ಮುಂದೆ ಏನು ಮಾಡಬೇಕು, ಯಾವ ರೀತಿ ನಾನು ಪ್ರೊಸೀಡ್ ಮಾಡಬೇಕು ಮುಂದೆ, ಅದರದ್ದೆಲ್ಲ ಒಂದು ಚರ್ಚೆಗಳಿದೆ ಇಲ್ಲಿ. ಇವತ್ತು ಈ ಗೈಡೆಡ್ ಮೆಡಿಟೇಷನ್ ಅಂತಂದರೆ ಏನು, ಇವಾಗ ಓಂಕಾರ ಚಾಂಟಿಂಗ್ ಆಯಿತು, ಸ್ವೀಟಾಗಿ ಕೂತ್ಕೊಳ್ಳಿ, ಸ್ಪೈನರಕ್ಕೆ ಇಟ್ಕೊಳ್ಳಿ ಅಂತ, ಅದರದ್ದು ಸೈನ್ಸ್ ಏನು ಬಿಹೈಂಡ್ ಇಟ್, ವೈ ಡು ಯು ಹ್ಯಾವ್ ಟು ಡೂ ದ್ಯಾಟ್, ಅದರದ್ದು ಸೈನ್ಸ್ ಹಿಂದೆ ಗೊತ್ತಿಲ್ಲ ಅಂತಂದರೆ, ಅದು ಲಾಜಿಕ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ, ನೀವೊಂದು ವಾತಾವರಣದಲ್ಲಿ ಹೋಗ್ತೀರಾ, ಆ ಒಂದು ಫ್ಲೋ ಕಳ್ಕೊಂಡ್ಬಿಡ್ತೀರಾ ನೀವು, ಯು ಲೂಸ್ ದಟ್ ಫ್ಲೋ. ಯಾವ ರೀತಿ ನೀವು ಆಲೋಚನೆ ಮಾಡಬೇಕು, ಯಾವ ರೀತಿ ನಿಮ್ಮ ಕೆರಿಯರ್ನ ನೀವು ಮುಂದೆ ತಗೋಬೇಕು, ಈ ಒಂದು ಆಸ್ಪೆಕ್ಟಲ್ಲಿ ನೀವು ಮುಂದೆ ಇಡ್ತೀನಿ. ಶಿವ ಆ್ಯಂಡ್ ಶಕ್ತಿ ಎಲ್ಲರಿಗೂ ಗೊತ್ತಿರೋ ಕಾನ್ಸೆಪ್ಟೇ, ಶಿವ ಶಕ್ತಿ ಎಲ್ಲರಿಗೂ ಗೊತ್ತಿದೆ ಕಾನ್ಸೆಪ್ಟ್, ಬಟ್ ಶಕ್ತಿ ಅಂದರೆ ಏನು ಅಂತ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಶಕ್ತಿ ಇಸ್ ದಟ್ ಕ್ರಿಯೇಟಿವ್ ಫೋರ್ಸ್ ವಿತಿನ್ ಆಲ್ ಆಫ್ ಅಸ್. ನೀವು ಅರ್ಧ ನಾಡೀಶ್ವರ ಶಿವ ನೋಡಿರ್ತೀರಲ್ಲ, ಶಿವಶಕ್ತಿ ಶಿವ ಪಾರ್ವತಿ ನೋಡಿರ್ತೀರ, ಆ ಫಾರ್ಮ್ ಕಾಳಿ ಇಮೇಜ್ ನೋಡಿರ್ಬೋದು ನೀವು, ಕೆಳಗೆ ಯಾರು ಮಲ್ಕೊಂಡಿರೋದು ಶಿವ.

ಮೂಮೆಂಟ್ ಆಗುವಂಥದ್ದು, ಎನರ್ಜಿ ಮಾಡುವಂಥದ್ದು, ಪ್ರಕೃತಿ ಕಾಮ್ ಇರೋದು, ಎಂಟೈರ್ ಸಬ್ಸ್ಟ್ರಾಟಮ್. ನಿಮಗೆ ಫಿಸಿಕ್ಸು ಕೆಮಿಸ್ಟ್ರಿಯಲ್ಲಿ ಕೇಳಿದಂಥ ಪದ ಸಬ್ಸ್ಟ್ರಾಟಮ್, ಇದು ಫೌಂಡೇಶನ್. ಆ ಫೌಂಡೇಶನ್ ಇರೋದು ಶಿವ, ಆ ಶಿವದ ಮೇಲಿರುವಂಥ ಶಕ್ತಿ. ಸೊ ಯುವರ್ ಆಲ್ ಫಾರ್ಮ್ಸ್ ಆಫ್ ದ ಡಿವೈನ್ ಶಕ್ತಿ, ಡಿವೈನ್ ಮದರ್. ಮೈಂಡ್ಸ್ ಪ್ರಾಪರ್ಲಿ, ಸಮಾಜ ಚೆನ್ನಾಗಾಗತ್ತೆ. ಇಫ್ ಯು ಆರ್ ಏಬಲ್ ಟು ಓರಿಯೆಂಟ್ ಯುವರ್ ಸೆಲ್ಫ್ ಪ್ರಾಪರ್ಲಿ, ಸಮಾಜ ಚೆನ್ನಾಗಾಗತ್ತೆ. ಬಟ್ ಇಫ್ ಯು ಯುವರ್ ಸೆಲ್ಫ್ ಲೂಸ್ ದ ಡೈರೆಕ್ಷನ್, ಸಮಾಜ ಕೆಳಗೋಗುತ್ತೆ. ಸೊ ನೀವು ಅದನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಸಮಾಜದಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ಫ್ಯಾಮಿಲೀಸ್ನ ನೀವು ಗೈಡ್ ಮಾಡುವಂಥವ್ರು, ನೀವು ಆ ಒಂದು ಮನೆಯಲ್ಲಿ ಮಕ್ಕಳು ಬ್ರದರ್ ಸಿಸ್ಟರ್ಸ್ನ ಗೈಡ್ ಮಾಡುವಂಥ ಯು ಗಾಟ್ ದಟ್ ಎನರ್ಜಿ ಶಕ್ತಿ ಇದೆ ನಿಮ್ಮಲ್ಲಿ. ಇಫ್ ಯು ಆರ್ ಲಾಸ್ಟ್ ದ ಫ್ಯಾಮಿಲಿ ಇಸ್ ಲಾಸ್ಟ್. ಸ್ಟಾರ್ಟ್ ಆಗೋದು ನಿಮ್ಮಲ್ಲೇ, ದಟ್ ಎನರ್ಜಿ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ಮೇಶನ್ ಇರೋದೇ ನಿಮ್ಮಲ್ಲಿ. ಆ ಎನರ್ಜಿ ಚಾನಲೈಸ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಸಣ್ಣ ಪ್ರಕ್ರಿಯೆ ಮಾಡೋಣ ನಾವು. ಇವಾಗ ಪರ್ಪಸ್ ಸಿಕ್ತಲ್ಲ ನಿಮಗೆ, ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಯ್ತು. ಸೊ ಒಟ್ಟು ಎನರ್ಜಿನ ನೀವು ಚಾನಲೈಸ್ ಮಾಡೋಕ್ಕೆ ಆ ಒಂದು ಎನರ್ಜಿ ಡಿಸ್ಟ್ರಾಕ್ಷನು ಕಾನ್ಸಂಟ್ರೇಷನು ನೀವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀವಿ, ಯು ಆಲ್ ಕಮ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕ, ಕರೆಕ್ಟ್? ಸೊ ಫಸ್ಟ್ ಈ ಗೈಡೆಡ್ ಮೆಡಿಟೇಷನ್ ಮಾಡಬೇಕು ಅಂತಂದ್ರೆ, ವೈ ಗೈಡೆಡ್ ಮೆಡಿಟೇಷನ್ ಇಸ್ ಯುವರ್ ಶೋ. ಸೇಮ್ ರೇಸ್ ಆಫ್ ಸನ್ಸ್ ಇದೆ, ಸೇಮ್ ರೇಸ್ ಇದೆ, ಎಲ್ಲ ಕಡೆ ಪ್ರಕೃತಿ ಬೆಳಕು ಎಲ್ಲ ಕಡೆ ಬರ್ತಾ ಇದೆ. ಬಟ್ ಹೌ ಕೆನ್ ಒನ್ ಲೆನ್ಸ್ ಗೆಟ್ ದಟ್ ಎನರ್ಜಿ ಟು ಬರ್ನ್ ಸಮಥಿಂಗ್? ಏನ್ ರೀಸನ್? ಫೋಕಸ್. ಯಾಕೆಂದ್ರೆ ಜೀವನ ಟ್ರಾನ್ಸ್ಫಾರ್ಮೇಶನ್ ಇರದೆ ಫೋಕಸ್. ಯಾರ್ಯಾರು ಏನೇನ್ ಸಾಧಿಸ್ತಾ ಇದಾರೋ ಜೀವನದಲ್ಲಿ, ಅದ್ರದ್ದು ಮೂಲನೇ ಫೋಕಸ್. ಟೇಕ್ ಕೇರ್, ಪ್ರೊಟೆಕ್ಟ್ ಮಾಡ್ಕೋಬೇಕು. ಇವಾಗ ನಿಮ್ ಕೈಯಲ್ಲಿ ನಾನು 1,000 ರೂಪಾಯಿ ಕೊಡ್ತೀನಿ, ಸುಮ್ಮನೆ ಸಾಕ್ ಕೊಡ್ತೀರಾ ನೀವು? ಹುಷಾರು ಇಟ್ಕೊಳ್ಳಲ್ವಾ? ಅಲಕ್ಷ ಪೇಪರ್ ಬಿದ್ದೆ, ಟಿಶ್ಯೂ ಪೇಪರ್ ತಗೊಂಡು ಟಿಶ್ಯೂ ಪೇಪರ್ನ ಹೆಂಗೆ ಇಟ್ಕೊಂಡಿರ್ತೀರಾ? ಇನ್ನೊಂದು ಕಡೆ ನಿಮ್ಮ 100 ರೂಪೀಸ್ ಆಫ್ ನೋಟ್ಸ್ ಎರಡು ಒಂದೇ ಥರ ಇಟ್ಕೊಂಡಿರ್ತೀರಾ? ಬಟ್ ಬೋತ್ ಆರ್ ಪೇಪರ್ನ, ಒಂದೇ ಮೆಟೀರಿಯಲ್ ಪೇಪರ್ನು. ಬಟ್ ಟಿಶ್ಯೂ ಪೇಪರ್ನ ಹೆಂಗೆ ಬಿಸಾಕತ್ತೆ, 100 ರೂಪೀಸ್ ನೋಟ್ನ ಬಿಸಾಕಾಗತ್ತಾ? ಯಾಕೆ ಅಂತಂದ್ರೆ, ದ ಸೇಮ್ ಪೇಪರ್ ಇಸ್ ಬಿನ್ ಗಿವನ್ ವ್ಯಾಲ್ಯೂ ಬೈ ಯು ಪೀಪಲ್. ವ್ಯಾಲ್ಯೂ, ಆ ವ್ಯಾಲ್ಯೂ ಬರಬೇಕು ಅಂದ್ರೆ ಫೋಕಸ್ ಬೇಕು, ಅದು ಇಂಪಾರ್ಟೆಂಟ್. ಆ ಫೋಕಸ್ ಬೇಕು ಅಂದ್ರೆ ನಾನು ನಿಮ್ಗೆ ಮೆಡಿಟೇಷನ್ ಅಂತಂದ್ರೆ ಅಫರ್ಮೇಷನ್ಸ್ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಅಫರ್ಮೇಷನ್ಸ್, ಅಫರ್ಮೇಷನ್ಸ್ ಅಂದ್ರೆ ಸಂಕಲ್ಪ ಹಿಂಗ್ ಮಾಡ್ಕೋಬೇಕು ಅಂತ. ಎವ್ರಿ ಡೇ ನೀವು ಬೆಳಿಗ್ಗೆ ಎದ್ದಾಗ ಪ್ರೇಯರ್ ಸೆಷನ್ಸ್ ಅನ್ನ ಮಾಡಿದಾಗ ಒಂದು ಸಂಕಲ್ಪ ತಗೋಬೇಕು. ನೀವು ಪೂಜೆ ಮಾಡುವಾಗ ಆ ಪುರೋಹಿತರಿಗೆ ನೋಡಿರ್ತೀರಾ, ನೀರಿಟ್ಕೊಂಡು ಸಂಕಲ್ಪ ಮಾಡ್ತಾರಲ್ಲ ಫ್ಯಾಮಿಲಿಗೆ, ಕುಟುಂಬಕ್ಕೆ ಸಂಕಲ್ಪ ಏನಾಗಬೇಕು, ಆರೋಗ್ಯ ಚೆನ್ನಾಗಾಗ್ಲಿ, ಜನ ಸಂಪತ್ತು ಚೆನ್ನಾಗಿ ಬರಲಿ, ಎಲ್ಲ ಚೆನ್ನಾಗಾಗ್ಲಿ, ಕೆರಿಯರ್ ಚೆನ್ನಾಗಾಗ್ಲಿ, ನೀಟ್ ಎಲ್ಲ ಸೆಲೆಕ್ಟ್ ಆಗಲಿ, ಜೆಇ ಸೆಲೆಕ್ಟ್ ಆಗಲಿ, ಐ ಐ ಟಿಗೆ ಹೋಗ್ಲಿ, ಕ್ಯಾಂಪಸ್ ಇಂಟರ್ವ್ಯೂಲಿ ಎರಡನೇ ಥರ್ಡ್ ಸೆಮ್ ಅಲ್ಲಿ ಸಿಕ್ಬಿಡ್ಲಿ, 20 ಲ್ಯಾಕ್ಸ್ ಪ್ಯಾಕೇಜ್ ಬಂದ್ಬಿಡ್ಲಿ ಅಲ್ವಾ? ಅವ್ರೇನು ಎಡ್ಸಲ್ಲಿ 20-30 ಲ್ಯಾಕ್ಸ್ ಪ್ಯಾಕೇಜ್ ಬಂದ್ಬಿಡ್ಲಿ, ನೆಕ್ಸ್ಟ್ ಮೈಕ್ರೋಸಾಫ್ಟ್ ಸಿಕ್ಬಿಡ್ಲಿ. ಸೊ ಇದು ಸಂಕಲ್ಪ. ಸೊ ನಮ್ಮ ಸಂಕಲ್ಪ ಇಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ಕಾಲ್ಡ್ ರೆಸೊಲ್ಯೂಷನ್. ಆ ರೆಸೊಲ್ಯೂಷನ್ ನಾವು ಮಾಡ್ಕೊಳ್ಳೋದಾಗುತ್ತೆ. ಗೈಡೆಡ್ ಮೆಡಿಟೇಷನ್, ಮೆಡಿಟೇಷನ್ ನಿಮ್ಮ ಸಂಕಲ್ಪನ ಜನರೇಟ್ ಮಾಡುವಂಥ ಎನರ್ಜಿ ಅದು, ವಿಚ್ ಕ್ಯಾನ್ ಡೈರೆಕ್ಟ್ ಎನರ್ಜಿ. ರೆಸೊಲ್ಯೂಷನ್ ತುಂಬ ಇಂಪಾರ್ಟೆಂಟ್. ಸಂಕಲ್ಪ ಮಾಡಿ ನೋಡಿ ನೀವು, ಸಂಕಲ್ಪ ಎವ್ರಿ ಡೇ ದಟ್ ಶುಡ್ ಹ್ಯಾಪನ್ ಮೈ ಡಿಯರ್ ಚಿಲ್ಡ್ರನ್. ಎವ್ರಿ ಡೇ ಏನ್ ಮಾಡಬೇಕು, ಏನ್ ಮಾಡಬೇಕು ಸಂಕಲ್ಪ ಇಟ್ಕೊಂಡು, ದೆನ್ ನಿಮ್ಮ ಎನರ್ಜೀಸ್ ಎಲ್ಲ ಡೈರೆಕ್ಟ್ ಆಗುತ್ತೆ. ಅವಾಗ ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ನಿಮ್ಮ ಸ್ಟ್ರೆಂತ್ ಡಿಪೆಂಡ್ ಆಗೋದೇ ಸಂಕಲ್ಪ ಮೇಲೆ. ಸೊ ಸಂಕಲ್ಪ ರೆಡಿ ಮಾಡ್ಕೊಳಕ್ಕೆ ನಾನು ನಿಮಗೆ ಸ್ವಲ್ಪ ಟೂಲ್ಸ್ ಕೊಡ್ತೀನಿ. 45 ಮಿನಿಟ್ಸ್, 30 ಮಿನಿಟ್ಸ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಮಾಡೋಕ್ಕಾಗತ್ತಾ? 20 ಮಿನಿಟ್ಸ್ ಅನ್ನು ಲೆಕ್ಚರ್ ಕೊಟ್ಟು ಟ್ರಾನ್ಸ್ಫಾರ್ಮೇಶನ್ ಮಾಡೋಕ್ಕಾಗತ್ತಾ? ಇನ್ಸ್ಪೈರ್ ಮಾಡ್ಬೋದು, ಬಟ್ ಟ್ರಾನ್ಸ್ಫಾರ್ಮೇಶನ್ ಯಾರು ಮಾಡ್ಕೋಬೇಕು? ಸೊ ಟ್ರಾನ್ಸ್ಫಾರ್ಮೇಶನ್ ಇಸ್ ಹ್ಯಾಪನ್ ಓನ್ಲಿ ಫ್ರಮ್ ಯುವರ್ ಸೆಲ್ಫ್ ಜರ್ನಿ ವಿಚ್ ಯು ಹ್ಯಾವ್ ಟು ಟೇಕ್ ಅಪ್. ಬಟ್ ಯಾರು ನಡೀಬೇಕು ರೋಡಲ್ಲಿ? ಹೌ ಕ್ಯಾನ್ ಯು ಎಕ್ವಿಪ್ ಯುವರ್ ಸೆಲ್ಫ್? ನಾನು ನಿಮಗೆ ಈಗ ಫಾರ್ ಎಕ್ಸಾಂಪಲ್, ಈ ಬೇರೆ ಕಡೆ ಹೋಗಬೇಕು ಅಂದ್ರೆ ಏನು ಮಾಡ್ತೀರಾ? ಫೋನ್ಸ್ ಇದ್ರೆ, ಫೋನ್ಸ್ ಇದೆ ಒಂದು ಜಾಗಕ್ಕೆ ಹೋಗಬೇಕು, ಏನು ಮಾಡ್ತೀರಾ? ಗೂಗಲ್ ಮ್ಯಾಪ್, ಗೂಗಲ್ ಮ್ಯಾಪ್. ಸೊ ಯೂಸ್ ಗೂಗಲ್ ಮ್ಯಾಪ್, ಎಷ್ಟು ಟ್ರಾಫಿಕ್, ಎಲ್ಲಿ ಹೋಗಬೇಕು, ಡೈರೆಕ್ಷನ್ ಎಷ್ಟು, ಆಮೇಲೆ ರಿವ್ಯೂಸ್, ಇದು ಬೆಟ್ರ ಅದು ಬೆಟ್ರ ನೋಡಲ್ವ ನೀವು? ಬಟ್ ಗೂಗಲ್ ಮ್ಯಾಪಿಂದ ನೀವು ಆ ಜಾಗಕ್ಕೆ ಮುಟ್ಟಕ್ಕಾಗತ್ತಾ? ದಟ್ ಇಸ್ ಅ ಟೂಲ್, ದಟ್ಸ್ ಅ ಮ್ಯಾಪ್ ಫಾರ್ ಯು ಟು ಟ್ರಾವೆಲ್. ಕಷ್ಟ ಪಡಬೇಕು, ಪ್ರಯತ್ನ ಪಡಬೇಕು. ಯು ಶುಡ್ ಎಫರ್ಟ್, ಎಷ್ಟು ನೀವು ಎಫರ್ಟ್ ಹಾಕ್ತೀರೋ ಅದರ ತಕ್ಕಂತೆ ಫಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಗೆಟಿಂಗ್ ಡೈರೆಕ್ಷನ್ ಫಾರ್ ಯರ್ ಲೈಫ್. ಇಷ್ಟು ಹೇಳಿದೆ, ಇದು ಟಿಪ್ಪಣಿ ತುಂಬ ಕೊಟ್ಟರೆ ಬೇಕು. ಶಾರ್ಟ್ ಡೋಸ್, ನೀವು ನೋಡ್ತೀವಿ ರೀಲ್ಸು, ಶಾರ್ಟ್ಸು, ರೀಲ್ಸು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್. ಈ ಫೇಸ್ಬುಕ್ ಹೋಗ್ಬಿಡ್ತೀವಿ ಅವಾಗ, ಇನ್ಸ್ಟಾಗ್ರಾಮ್ ಯಾರೊಂದು ಇಷ್ಟ ಏರಿಯಾ ಇವರಲ್ಲ. ಇವ್ರೇನು ಮಾಡ್ದೆ, ಅವನೇನು ಮಾಡ್ದೆ, ಇಲ್ಲಿ ತಿಳಿಸ್ತಾ ಇರೋದು. ಮೇ ಬಿ ಯು ಹ್ಯಾವ್ ಸಮ್ ಎಬಿಲಿಟಿ ಪ್ರಾಬ್ಲಮ್, ತಿಳಿಸ್ತೀನಿ ಪುಷ್ ಮಾಡ್ತಾ ಇರ್ತೀರಲ್ವಾ? ಯು ಹ್ಯಾವ್ ಸಮ್ ರಿಸ್ಕ್ ಪ್ರಾಬ್ಲಮ್ ಆಲ್ಸೋ ಬರುತ್ತೆ ನಿಮ್ಗೆ ಮುಂದೆ. ಸೊ ಯುವರ್ ಇನ್ ದಟ್ ಏಜ್, ಏನು ಮಾಡ್ದೆ ಅವ್ನು ಮಾಡ್ದ. ಸೊ ಎಮೋಷನ್ ಏನು ಮಾಡಬೇಕು? ಸೊ ಐ ಥಿಂಕ್ ಎಮೋಷ್ನಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಾಗುತ್ತೆ, ಎಮೋಷ್ನಲ್ ಇಂಟೆಲಿಜೆನ್ಸ್.

ಯಾರ್ಯಾರು ಎಮೋಷನಲ್ ಕ್ವಶನ್ ಚೆನ್ನಾಗಿ ಮಾಡ್ಕೊತಾರೋ ಅವ್ರ ಜೀವನ ಚೆನ್ನಾಗಾಗತ್ತೆ. ದಿಲ್ ಬಿ ಏಬಲ್ ಟು ಡೂ ವೆಲ್ ಇನ್ ದೇರ್ ಲೈಫ್. ಸೊ ಎಮೋಷನಲ್ ಕ್ವಶನ್ ಅಂಡ್ ಎಸ್ಕ್ಯೂ ಸ್ಪಿರಿಚುವಲ್ ಕ್ವಶನ್ ನ ಡೆವಲಪ್ ಮಾಡಕ್ ಪ್ರಯತ್ನಪಡೋಣ. ಇಸ್ ಇಟ್ ಓಕೆ? ಪ್ಲೀಸ್ ಸಿಟ್ ಕಂಫರ್ಟಬಲಿ, ರಿಲ್ಯಾಕ್ಸ್ ಆಗಿರಿ, ಸ್ಪೈನ್ ಎರೆಕ್ಟ್, ಇನ್ ಕ್ಲೋಸ್ ಯುವರ್ ಐಸ್, ಬಿ ರಿಲ್ಯಾಕ್ಸ್ಡ್. ಯಾವ ಪಾರ್ಟ್ ಆಫ್ ದ ಬಾಡಿನ ಟೈಟ್ ಮಾಡಬೇಡಿ, ಜಸ್ಟ್ ಬಿ ರಿಲ್ಯಾಕ್ಸ್, ಬಿ ಕಾಮ್, ಬಿ ಕಂಪೋಸ್ಡ್, ಬಿ ಫ್ರೀ. ಏನು ಪ್ರೆಷರ್ ಬೇಡ. ಏನಾಗತ್ತೆ, ನನ್ನ ಎಕ್ಸಾಮು, ಏನು ಸ್ಕೋರ್ ಬರುತ್ತೆ, ಮನೆಯಲ್ಲಿ ಸಮಸ್ಯೆ, ಏನು ಇಟ್ಕೋಬೇಡಿ, ಎಲ್ಲ ಚೆನ್ನಾಗಾಗತ್ತೆ. ಡೋಂಟ್ ವರಿ, ಬಿ ಕಾಮ್, ಬಿ ಕಂಪೋಸ್ಡ್. ಉಸಿರಾಟ, ಸ್ಲೋಲಿ ಟ್ರೈ ಟು ಫೀಲ್ ಯುವರ್ ಬ್ರೆತ್. ಶೋಲ್ಡರ್ಸ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆರ್ಮ್ಸ್, ಪಾಮ್ಸ್, ಸ್ವಾಮಿ ವಿವೇಕಾನಂದ ಪೋಸಲ್ಲಿ ಇಟ್ಕೊಳ್ಳಿ. ಬೇಕಾದ್ರೆ ರಿಲ್ಯಾಕ್ಸ್ ಆಗಿರ್ಬೇಕು ಮಾಡಿ. ಸ್ಲೋಲಿ ಡೀಪ್ ಬ್ರೀತಿಂಗ್ ಮಾಡಿ. ಸ್ಲೋ ಆಗಿ ಇನ್, ಇನ್. ಈ ಪ್ರೋಸೆಸ್ನ ಸ್ವಲ್ಪ ಕಂಟಿನ್ಯೂ ಮಾಡಿ. ಫೈಂಡ್ ಯುವರ್ ಎಂಟೈರ್ ಬಾಡಿ ಇಸ್ ಬಿಂಗ್ ರಿಲ್ಯಾಕ್ಸ್ಡ್, ಯುವರ್ ಮೈಂಡ್ ಇಸ್ ಬಿಂಗ್ ರಿಲ್ಯಾಕ್ಸ್ಡ್. ಆ ಶಬ್ದಗಳನ್ನ ಗಮನಿಸಿ, ಬಟ್ ಡೋಂಟ್ ಐಡೆಂಟಿಫೈ ವಿತ್ ದೋಸ್ ಸೌಂಡ್ಸ್. ಲೆಟ್ ಇಟ್ ಪಾಸ್ ಥ್ರೂ ಯುವರ್ ಬಾಡಿ ಅಂಡ್ ಮೈಂಡ್. ಮೂಗಿನ ತುಟ್ಟು ತುದಿಯಲ್ಲಿ ಆ ಬರುವಂತ ಗಾಳಿದು, ಶ್ವಾಸದ್ದು, ಟ್ರೈ ಟು ಫೀಲ್ ದಟ್ ಬ್ರೆತ್ ಕಮಿಂಗ್ ಇನ್ ಸೈಡ್. ಸ್ಟಮಕ್ ಆಚೆ ಬರಬೇಕು. ಸ್ಟಮಕ್, ವೆನ್ ಯು ಆರ್ ಟೇಕಿಂಗ್ ಯುವರ್ ಬ್ರೆತ್ ಇನ್, ಸ್ಟಮಕ್ ಆಚೆ ಬರಬೇಕು. ಬ್ರೆತ್ ಔಟ್ ಬಂದಾಗ ಸ್ಟಮಕ್ ಒಳಗೆ ಬರಬೇಕು. ಡಯಾಫ್ರಾಮಲ್ ಬ್ರೀದಿಂಗ್ ಕಂಟಿನ್ಯೂ ಇನ್ ದಿಸ್ ಪ್ರೋಸೆಸ್. ಅನಾಹತ ಚಕ್ರ ಅಂತ ಹೇಳುತ್ತೆ ಇವತ್ತು, ಅನಾಹತ ಚಕ್ರ. ಹೃದಯ ಮಧ್ಯದಲ್ಲಿ ಯು ಅಸ್ಯೂಮ್ ಯು ಫೀಲ್ ಅ ಲೈಟ್ ದೇರ್ ಇನ್ ದಿ ಮಿಡಲ್ ಆಫ್ ಯುವರ್ ಹಾರ್ಟ್. ಆ ಲೈಟ್ ಅಲ್ಲಿ ನಿಮ್ಮ ಇಷ್ಟ ದೇವರನ್ನ ಇಟ್ಕೋಬಹುದು. ಶಿವ, ಕೃಷ್ಣ, ಯಾರಾದರಲಿ, ಮದರ್, ಜಗದಂಬ, ಯಾರನ್ನ ಬೇಕಾದ್ರೂ ತಗೊಳ್ಳಿ. ಕೀಪ್ ದಟ್ ಇಷ್ಟ ದೇವತಾ ಇನ್ ದಿ ಮಿಡಲ್ ಆಫ್ ಯುವರ್ ಹಾರ್ಟ್. ಮನಸ್ಸು ಸ್ಥಿರವಾಗಿರಲಿ, ಕಾಮ್ ಆಗಲಿ, ನಿಮ್ಮ ಬ್ರೆತ್ ಕಡೆ ಗಮನ ಕೊಡಿ. ಬ್ರೆತ್ನ ಅಬ್ಸರ್ವ್ ಮಾಡಿ, ಫೋರ್ಸ್ ಮಾಡಬೇಡಿ, ಅಬ್ಸರ್ವ್ ಮಾಡಬೇಕು. ಜಸ್ಟ್ ಅಬ್ಸರ್ವ್ ದ ಬ್ರೆತ್, ನಾಟ್ ಕಂಟ್ರೋಲ್ ದ ಬ್ರೆತ್. ಅಬ್ಸರ್ವ್ ಮಾಡಿ. ಬೇರೆ ಬೇರೆ ಥಾಟ್ಸ್ ರೈಸ್ ಆದಾಗ ಗಮನಿಸಿ, ಜಸ್ಟ್ ಅಬ್ಸರ್ವ್ ದ ಥಾಟ್ಸ್. ಡೋಂಟ್ ಎಂಗೇಜ್ ವಿತ್ ದ ಥಾಟ್ಸ್, ಜಸ್ಟ್ ಅಬ್ಸರ್ವ್ ದ ಥಾಟ್ಸ್. ಬ್ರೀತಿಂಗ್ ಕಡೆನೆ ಗಮನ ಕೊಡಿ. ಥಾಟ್ಸ್ ಬಂದರೆ ಬಂದು ಹೋಗಲಿ, ಅಬ್ಸರ್ವ್ ಮಾಡಿ, ಬಿ ಎ ವಿಟ್ನೆಸ್ ಟು ದಟ್. ಈಗ ಒಂದು ರಿಫ್ಲೆಕ್ಷನ್ ಮಾಡೋಣ. ಹೂ ಆಮ್ ಐ ಬಿಕಮಿಂಗ್, ನಾನು ಏನಾಗ್ತಾ ಇದ್ದೀನಿ, ನನ್ನ ಜೀವನ ಯಾವ ರೀತಿ ಇತರರಿಗೆ ತೊಡಸ್ಕೋಬಹುದು, ಹೌ ಕ್ಯಾನ್ ಐ ಬಿ ಸರ್ವಿಸ್ ಟು ಅದರ್ಸ್. ಈ ಒಂದು ಪ್ರಶ್ನೆಗಳು ನಿಮ್ಮ ಒಂದು ಹೃದಯದಲ್ಲಿ ಓಡ್ತಾ ಇರಲಿ. ಏನಾಗ್ತಾ ಇದ್ದೀನಿ, ಏನ್ ಮಾಡಬೇಕು, ನನ್ನ ಜೀವನ ಬೇರೆಯವ್ರಿಗೆ ಯಾವ ರೀತಿ ತೊಡಸ್ಕೋಬಹುದು, ಯಾವ ತರದ್ದು ಕ್ವಾಲಿಟೀಸ್ ಐ ವಾಂಟ್ ಮೈ ಸೆಲ್ಫ್ ಟು ಬಿಕಮ್. ಈ ಪ್ರಶ್ನೆಗಳು ನಿಮ್ಮ ಹೃದಯದಲ್ಲಿ ಓಡ್ತಾ ಇರಲಿ. ಪ್ರಶ್ನೆಗಳಿಗೆ ಉತ್ತರ ಹುಡುಕದ್ ಬೇಕಾಗಿಲ್ಲ ಇವಾಗ, ಪ್ರಶ್ನೆಗಳು ಮಾತ್ರ ಹೋಗ್ತಾ ಇರಲಿ. ಒಂದು ಸಂಕಲ್ಪ ತಗೋಣ, ನನ್ನ ಜೀವನದಲ್ಲಿ ಲೆಟ್ ಮೀ ಬಿಕಮ್ ಅ ಕಾನ್ಫಿಡೆಂಟ್ ಪರ್ಸನ್, ಲೆಟ್ ಮೀ ಬಿಕಮ್ ಅ ಪಾಸಿಟಿವ್ ಪರ್ಸನ್, ಲೆಟ್ ಮೀ ಬಿಕಮ್ ಸ್ಟ್ರಾಂಗ್, ಲೆಟ್ ಮೀ ಬಿಕಮ್ ಪ್ಯೂರ್, ಲೆಟ್ ಮೀ ಬಿ ಪೀಸ್ಫುಲ್. ಸ್ಟ್ರಾಂಗ್, ಪ್ಯೂರ್, ಪೀಸ್ಫುಲ್. ಸ್ಲೋಲಿ ಸ್ಟಾರ್ಟ್ ಅಬ್ಸರ್ವಿಂಗ್ ಯುವರ್ ಬ್ರೀದಿಂಗ್. ಫೀಲ್ ದ ಎನರ್ಜಿ ಫ್ಲೋಯಿಂಗ್ ಫ್ರಮ್ ದ ಬಾಟಮ್ ಆಫ್ ಯುವರ್ ಸ್ಪೈನ್ ಟು ದ ಟಾಪ್ ಆಫ್ ಯುವರ್ ಹೆಡ್. ಫೀಲ್ ದ ಕರೆಂಟ್ ಪಾಸಿಂಗ್ ಆಲ್ ಥ್ರೂ ಯುವರ್ ಬಾಡಿ. ಫೀಲ್ ದ ಸ್ಟಿಲ್ನೆಸ್, ಫೀಲ್ ದ ಕಾಮ್ನೆಸ್, ಫೀಲ್ ದ ಹ್ಯಾಪಿನೆಸ್. ತೋರ್ಮ ಸತ್ಕಮಯ ತಮಸೋಮ ಜ್ಯೋತಿರ್ಕಮಯ.

0: ನಿಂದ ನಾರ್ಮಲ್ ಬ್ರೀತಿಂಗ್ ಕಡೆ ಬನ್ನಿ.
1: ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರ ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತ ಶಾಂತ ಶಾಂತಿ.
0: ಸೊ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ನ ಯಾವ ರೀತಿ ನೀವು ಪ್ರಯತ್ನ ಪಡ್ಬೋದು? ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳಿದಾಗ ಬಟ್ ಇಟ್ ಸಮಥಿಂಗ್ ಫಾರ್ ಯು ಟು ಇಂಟ್ರಸ್ಪೆಕ್ಟ್. ಇಂಟ್ರಸ್ಪೆಕ್ಟ್ ಅಂದ್ರೆ ಏನೋ, ರಿಫ್ಲೆಕ್ಷನ್ ಅಂದ್ರೆ ಏನೋ, ಆಲೋಚನೆ. ನಾನು ಹಿಂಗೆ ಇನ್ನೂ ಚೆನ್ನಾಗಾಗ್ಬೋದು, ಹೌ ಕ್ಯಾನ್ ಐ ಬೆಟರ್ ಮೈ ಸೆಲ್ಫ್, ಅದ್ರ ರಿಲೇಟೆಡ್ ಇನ್ನೊಂದು ಆಲೋಚನೆ. ನನಗೊಂದು ಗೋಲ್ಸ್ ಇರಬೇಕು, ಏಮ್ಸ್ ಇರಬೇಕು. ಸೊ ರಾಮಕೃಷ್ಣ ಮೂಮೆಂಟ್, ರಾಮಕೃಷ್ಣ ಮಹಾಸಂಘದ್ದು ಮಿಷನ್ ಸ್ಟೇಟ್ಮೆಂಟ್ ಏನಂದ್ರೆ ಗೊತ್ತಾ ನಿಮಗೆ? ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ. ಆತ್ಮನೋ ಮೋಕ್ಷಾರ್ಥಂ ಅಂತಂದ್ರೆ ಏನು? ಆತ್ಮ ನಮ್ಮ ಸೆಲ್ಫ್, ಹೈಯೆಸ್ಟ್ ಸೆಲ್ಫ್ ಒಳಗಿರೋದನ್ನ ಲೆಟ್ ಮಿ ಲಿಬರೇಟ್ ಇಟ್, ಲೆಟ್ ಮಿ ಅಟೈನ್ ದಟ್, ಲೆಟ್ ಮಿ ರೀಚ್ ದ ಹೈಯೆಸ್ಟ್ ಇಂಟರ್ನಲಿ. ಜಗತ್ ಹಿತ, ಜಗತ್ ಹಿತ ಅಂದ್ರೆ ಸರ್ವಿಸ್ ಆಫ್ ಅದರ್ಸ್ ಬೈ ಆಲ್ಸೋ ಅಟೈನಿಂಗ್ ಮೈ ಸೆಲ್ಫ್ ಅಂಡ್ ಎಂಗೇಜಿಂಗ್ ಮೈ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್. ಚ ಅಂದ್ರೆ ಅಂಡ್, ಚ ಅಂದ್ರೆ ಅಂಡ್. ಆ ಬ್ಯಾನಿಂಗ್ ಟ್ರೀ ಕೆಳಗಿರೋ ಹುಡುಗಿ ಏನ್ ಮಾಡ್ತಾಳೆ? ಸ್ಟಡಿಂಗ್, ಕಾನ್ಫಿಡೆನ್ಸ್ ಒಂದು, ಬಟ್ ಈಸ್ ಆಲ್ಸೋ ಹ್ಯಾವಿಂಗ್ ಅ ವಿಷನ್. ನಾನು ಏನ್ ಮಾಡ್ಬೇಕು, ಡ್ರೀಮ್ಸ್ ಗೊತ್ತಾಗ್ತಲ್ವಾ, ಡ್ರೀಮ್ ಕಡೆ ನಂದು ಪಾತ್ ಇದು ಅಂತ ಒಂದು ಆಸೆ ಆಕಾಂಕ್ಷೆ. ನೀವು ಓದ್ತಾ ಇದ್ರು ಹೇಳಿದ್ರಿ, ನಾನು ಕೆಳಗಿರೋದು ವಿಷನ್ ಏನ್ ಕೋರ್ಸ್ ಚೂಸ್ ಮಾಡಬೇಕು ಅಂತ ಇದೆ, ಇನ್ನೊಂದು ಯಾವ ಕೆಲಸ ತಗೊಂತೀನಿ ಅಂತ ಒಂದಿದೆ ಆಪ್ಷನ್ಸ್. ಬಟ್ ಅದರಿಂದ ಇಂಪಾರ್ಟೆಂಟ್ ಒಂದಿದೆ ಅಂತಂದ್ರೆ, ಏನ್ ಆಗ್ತಾ ಇದ್ದೀನಿ ನಾನು, ವಾಟ್ ಆಮ್ ಐ ಬಿಕಮಿಂಗ್. ಆ ಒಂದು ಹುಡುಗಿ ಒಂದು ಬ್ಯಾನಿಯನ್ ಟ್ರೀ ಕೆಳಗೆ ಕೂತ್ಕೊಂಡಿದ್ದಾಳೆ, ಅದ್ರ ಬಗ್ಗೆ ಅನಾಲಿಸ್ ಮಾಡೋಣ. ಓಕೆ, ಫಸ್ಟ್ ಅನಾಲಿಸಿಸ್. ನೀವು ಈ ಸಂಭಾಷಣೆ ಕಲೆ ಅಂತ ಕೇಳಿರ್ತೀರಾ, ಕಾನ್ವರ್ಸೇಷನ್ಸ್, ಒಂದು ಕ್ಲಾಸ್ ವರ್ಕ್ಶಾಪ್ಸ್ ಮಾಡ, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಅಂತ ವರ್ಕ್ಶಾಪ್, ಆಚೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಒಂದು ಇಂಗ್ಲಿಷ್ ಮಾತಾಡ್ಬಿಟ್ಟು ಹಿಂಗೆ ಮಾತಾಡ್ಕೊಂಡು ಕಮ್ಯುನಿಕೇಟ್ ಮಾಡೋದು, ಪ್ರೆಸೆಂಟೇಷನ್ ಮಾಡೋದು, ಓಕೆ ಫೈನ್. ಬಟ್ ಸ್ವಾಮೀಜಿ, ಹೂಸ್ ಯುವರ್ ಎನಿಮಿ ಆಚೆ ಹೇಳದೇ ಇರ್ಬೋದು, ಬಟ್ ಇನ್ ಅ ಕ್ಲಾಸ್ ಆಫ್ ದಿಸ್ ನಾಟ್ ಎವ್ರಿಬಡಿ ಕ್ಯಾನ್ ಬಿಕಮ್ ಎವ್ರಿಬಡಿಸ್ ಫ್ರೆಂಡ್ಸ್. ಡೋಂಟ್ ಯು ಅಗ್ರಿ? ಎವ್ರಿಬಡಿ ಎಲ್ಲರೂ ಎಲ್ಲ ಫ್ರೆಂಡ್ ಇರಕ್ಕಾಗ. ಉದ್ದರೇತ್ ಆತ್ಮಾನಮಾತ್ಮಾನಂ ಆತ್ಮಾನಮವಸಾದೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ತ್ರಿಪುರ ಆತ್ಮನಃ ಅಂತ ಭಗವದ್ಗೀತೆಯಲ್ಲಿ ಬರುವಂತ ಒಂದು ಶ್ಲೋಕ. ಏನ್ ಹೇಳತ್ತೆ ಇದು ಅಂತಂದ್ರೆ, ದ ಹೈಯೆಸ್ಟ್ ಸೆಲ್ಫ್ ನಿನ್ನ ಮನ್ಸೇ ನಿನ್ ಫ್ರೆಂಡು, ಮನ್ಸನ್ನ ಗೈಡ್ ಮಾಡಿ ಅಂದ್ರೆ ಆ ಮನ್ಸಿಂದ ಎನಿಮಿ ಆಗ್ಬಿಡತ್ತೆ. ಡೋಂಟ್ ಯು ಥಿಂಕ್ ಸೋ? ಯಾರು ನಿನ್ ಫ್ರೆಂಡ್ ಆಗ್ತಾರೋ ಮನ್ಸನ್ನ ಫ್ರೆಂಡ್ ಮಾಡ್ಕೊಂಡು ಇಟ್ಸ್ ಸೇಮ್ ಮೈಂಡ್. ಇಟ್ ಈಸ್ ಐಡೆಂಟಿಫೈಡ್ ಸಮ್ ಸಿಮಿಲಾರಿಟೀಸ್, ಇಸ್ ಐಡೆಂಟಿಫೈಡ್ ಸಮ್ ಕೈಂಡ್ ಆಫ್ ರೆಸೊನೆನ್ಸ್, ಸೊ ಯು ಬಿಕಮ್ ಫ್ರೆಂಡ್ ವಿತ್ ದಮ್. ಯಾವತ್ತು ಆ ರೆಸೊನೆನ್ಸ್ ಡಿಸ್ಟರ್ಬ್ ಆಯ್ತು, ನನ್ನ ಮಾತು ಕೇಳಲಿಲ್ಲ, ನನ್ನ ಮಾತು ಏನೋ ಒಪ್ಕೋ ಆಗ್ತಿಲ್ಲ, ಇನ್ ಯಾಕೆ ಮಾಡಿದೆ ಅಂತ ಹೇಳಿದಾಗ ರೆಸೊನೆನ್ಸ್ ಬಿದ್ದೋಯ್ತು. ಸೊ ಅದೇ ಪರ್ಸನ್ ಬಿಕಮ್ ದ ಎನಿಮಿ. ಮನ್ಸು ದ ಮೈಂಡ್. ಬುಕ್ ತಗೋಣ. ನೀವು ಜರ್ನಲಿಂಗ್ ಅಂದ್ರೆ ಗೊತ್ತಾ, ಡೈರಿ ರೈಟಿಂಗ್, ಹ್ಯಾವ್ ಯು ಎವರ್ ಟ್ರೈ ಟು ರೈಟ್ ಡೈರೀಸ್? ಬರೀತೀರಾ ಡೈರೀಸ್? ಡೈರಿ ರೈಟಿಂಗ್ ನಮ್ಮ ಶಾಲೆಯಲ್ಲೂ ಡೈರಿ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಮಾಡಬೇಕು, ವಿಷನ್ ಮಾಡ್ತಾರೆ, ಸರಿ ನಾನು ಏನ್ ಮಾಡಬೇಕು ಅಂತ ಬರೀತಾ ಇದೆಯಾ, ಬರೀತಾ ಇದ್ದೀನಾ, ಅಥವಾ ಜೀವನನೇ ನಮ್ಮ ನಮಗ್ ಬಗ್ಗೆ ಅದೇ ಬರೀತಾ ಇದೆಯಾ ಜೀವನ ಅಂತ ಪ್ರಶ್ನೆ. ಕನ್ನಡದಲ್ಲಿ ಒಂದು ಪದ ಇದೆ, ಸಬಲೀಕರಣ ಅಂತ ಪದ ಇದೆ. ಆ ಎಂಪವರ್ಮೆಂಟ್ ನಾವು ಮಾಡ್ತೀವಿ, ಅರ್ಥ ಆಯ್ತಾ ನಿಮ್ಗೆ? ಸೊ ಜರ್ನಲ್ ರೈಟಿಂಗ್ ಅಲ್ಲಿ ನಮ್ದೊಂದು ಜೀವನದಲ್ಲಿ ವಿ ಆರ್ ಟು ರೈಟ್, ವಿ ಹ್ಯಾವ್ ಟು ಬಿ ದ ಡೈರೆಕ್ಟರ್ಸ್. ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು, ಹ್ಯಾಬಿಟ್ಸ್ ಅಂದ್ರೆ ಏನು, ಐ ಕ್ಯೂ ಅಂದ್ರೆ ಏನು, ಎಸ್ ಕ್ಯೂ ಅಂದ್ರೆ ಏನು ಗೊತ್ತಾಗತ್ತೆ. ದಿಸ್ ಮಚ್ ಇಸ್ ಕ್ಲಿಯರ್. ಯೋಗ ಚಿತ್ತ ವೃತ್ತಿ ನಿರೋಧ, ಪತಂಜಲಿ ಯೋಗ ಸೂತ್ರದಲ್ಲಿ ಬರುವಂತಹ ಫಸ್ಟ್ ಅಫೋರಿಸಮ್. ಯೋಗ ಏನು? ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳುವಂಥದ್ದು. ಚಿತ್ತ ಅಂತಂದ್ರೆ ಥಾಟ್ಸ್, ಬೇರೆ ಬೇರೆ ಥಾಟ್ಸ್, ವೃತ್ತಿ ಮೈಂಡ್ ಅಲ್ಲಿ ಬರುವಂತಹ ಥಾಟ್ ವೃತ್ತಿ. ನಿರೋಧ ಅಂದ್ರೇನು? ಮೇಕಿಂಗ್ ಇಟ್ ಕಾಮ್, ಅದು ಯೋಗ. ಸೊ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಬಟ್ ಇಫ್ ಯು ಥ್ರೋ ಸ್ಟೋನ್ ಆರ್ ದ ವಿಂಡ್ ಶೇಕನ್ ಕ್ಯಾನ್ ಯು ಸಿ ಡೌನ್? ಸೊ ಮೈಂಡ್ ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ.

ಸರ್ನು. ಸೊ ಯಾರು ಫ್ರೆಂಡ್ ಮಾಡ್ಕೋಬೇಕು, ಯಾರು ಎನಿಮಿ ಮಾಡ್ಕೋಬೇಕು, ಯಾಕೆ ಈ ತರ ಮೈಂಡ್ಸ್ ಆರ್ ಪ್ಲೇಯಿಂಗ್ ಗೇಮ್ಸ್ ಅಂತ ಹೇಳ್ತೀವಿ. ಈ ಪದ ಕೇಳಿದ್ದೀರಾ, ಮೈಂಡ್ ಗೇಮ್ಸ್. ಸೊ ಮೈಂಡ್ ಗೇಮ್ಸ್ ಬೇರೆಯವ್ರ ಮೇಲೆ ಆಡೋದಲ್ಲ, ಮೈಂಡ್ ಗೇಮ್ಸ್ ಅಂತ ಹೇಳ್ತಾರೆ. ಮೈಂಡ್ ಇಸ್ ಅ ಪ್ಲೇಯಿಂಗ್ ಗೇಮ್ ವಿತ್ ಯು. ಮೈಂಡ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಪೂಲ್ ನೋಡಿ, ಪಾಂಡ್. ಆ ಕ್ಲಾರಿಟಿ ಬೇಕು ಅಂದ್ರೆ ಮೆಡಿಟೇಷನ್, ಗುಡ್ ಹ್ಯಾಬಿಟ್ಸ್ ಯು ಶುಡ್ ಹ್ಯಾವ್. ಏನ್ ಮಾಡೋದು ನೋಡ. ಇವತ್ತು ಮಾಡೋದಲ್ಲ ಮೆಡಿಟೇಷನ್, ಸಣ್ಣದಾಗ ಒಂದು ಗೈಡೆಡ್ ಮೆಡಿಟೇಷನ್ 10 minutes. ಯೋಗಾಸನ ಒಂದು ಅಂಗ, ಒಂದು ಪಾರ್ಟ್. ಇಟ್ಸ್ ನಾಟ್ ಎಂಟೈರ್ ಯೋಗಾಸನ, ಇಟ್ಸ್ ನಾಟ್ ಎಂಟೈರ್ಲಿ ಯೋಗ. ಸೊ ವಿ ಆರ್ ಹಿಯರ್ ಟುಡೇ ಟು ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಫೇಸೆಟ್ಸ್ ಆಫ್ ಲೈಫ್. ಏನ್ ಸ್ವಾಮೀಜಿ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ ನನ್ಗೆ, ತುಂಬಾ ಥಾಟ್ಸ್ ಬರ್ತಾ ಇದೆ, ನನ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಕಾಮ್ ಮೈಂಡ್ ನ ಕಂಟ್ರೋಲ್ ಮಾಡುವಂತ ಪವರ್ ಇರೋದೇ ಯೋಗಾಸನದ. ಪ್ರಾಕ್ಟೀಸ್ ಇಸ್ ಲೈಕ್ ಮೆಡಿಟೇಷನ್, ಪ್ರಾಕ್ಟೀಸ್ ಇಸ್ ಲೈಕ್ ರೈಟಿಂಗ್. ನಮ್ ಗೋಲ್ ಇರೋದೇ ನಮ್ ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಏನು ಅಚೀವ್ ಮಾಡ್ಬೋದು. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಒಂದಲ್ಲ, ಏನ್ ಆಗ್ಬೇಕು ನಾನು, ವಿಷನ್ ಅಲ್ವಾ. ವಿ ಆಲ್ ಹ್ಯಾವ್ ಡ್ರೀಮ್ಸ್ ಅಂಡ್ ಆಸ್ಪಿರೇಷನ್ಸ್, ರೈಟ್ ಆರ್ ನಾಟ್? ಎಲ್ಲರಿಗೂ ಒಂದು ಆಸೆ ಇದೆ ಮಾಡ್ಬೇಕು. ನಾನು ಇಲ್ಲಿ ಹೋಗ್ಬೇಕು, IAS ಆಫೀಸರ್ ಆಗ್ಬೇಕು, IT ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ನಾನೇ ಒಂದು ಕಂಪ್ನಿ ನಡೆಸ್ಬೇಕು, ಚೆನ್ನಾಗಾಗ್ಬೇಕು, ನಾನು ಅಮೆರಿಕಕ್ಕೆ ಹೋಗ್ಬೇಕು, ಅಲ್ಲಿ ಇರೋರೆಲ್ಲ ಇಲ್ಲಿ ಬರಬೇಕು ಅಂತಾರೆ, ಇಲ್ಲಿ ಇರೋರು ಅಲ್ಲಿ ಹೋಗ್ಬೇಕು ಅಂತಿದ್ದಾರೆ. ಅದನ್ನ ಅದ್ ಬಗ್ಗೆ ನಾನು ಇವಾಗ ಚರ್ಚೆ ಮಾಡಲ್ಲ. ಬಟ್ ಐಡಿಯಾ ಇಸ್ ವಿ ಆಲ್ ವಾಂಟ್ ಟು ಅಚೀವ್ ಸಮಥಿಂಗ್, ಕರೆಕ್ಟ್? ಹೌ ಬುಕ್ಸ್ ಆರ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್, ಬ್ಯಾಕ್ ಇಂಪಾರ್ಟೆಂಟ್ ಆಫ್ ಬುಕ್ಸ್. ಬಟ್ ಇನ್ಫಾರ್ಮೇಶನ್ ಒಂದೇ ತಗೊಂಡ್ಬಿಟ್ರೆ ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ. ಒಂದು ಗಾದೆ ಇದೆ, ಪ್ರಾವರ್ಬ್ ತರ ಇದೆ, ಕೇಳಿದ ತಕ್ಷಣ ವಿಕಿಪೀಡಿಯಾ, ಚಾಟ್ GPT ಇವಾಗ ಫೇಮಸ್ ಆಗಿದೆ. ಚಾಟ್ GPT ಏನೋ ಅಸೈನ್ಮೆಂಟ್ಸ್, ಫೋನ್ ಸಕ್ಸಸ್ ಇಲ್ಲ, ಸ್ಟ್ರಿಕ್ಟ್ ಇದಾರೆ ಇಲ್ಲಿ, ಫೋನ್ ಸಕ್ಸಸ್ ಇಲ್ಲ. ಬಟ್ ಆಚೆ ಹೋದ್ರೆ ಅಸೈನ್ಮೆಂಟ್, ಚಾಟ್ GPT ಕಾಪಿ ಪೇಸ್ಟ್ ಅಸೈನ್ಮೆಂಟ್, ಕಾಪಿ ಪೇಸ್ಟ್, ಐ ವಾಂಟ್ ದಿಸ್ ಅನ್ ಗಿವ್ ಮಿ ಸಮರಿ, ಟಕ್ ಕಾಪಿ ಪೇಸ್ಟ್. ಈ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಜೀವನನೇ ಪೇಸ್ಟ್ ಆಗುತ್ತೆ. ಸತ್ಯವಾಗಿ ಇವತ್ತು ನೀವು ಇಂಡಸ್ಟ್ರಿಯಲ್ಲಿ ನೋಡಿ ಆಚೆ, ಎಷ್ಟು ಜನದ ಕೆಲಸಗಳು ಹೋಗ್ತಾ ಇದೆ, ಎಷ್ಟು AI ಕಂಪ್ನೀಸ್ ಬರ್ತಾ ಇದೆ ಒಳಗೆ. ಹೆಂಗ್ ನಿಮ್ಮನ್ನ ಕಲ್ತ್ಕೋಬೇಕು, ಇಂಪಾರ್ಟೆಂಟ್. IIT ಇಸ್ ನಾಟ್ ಎಂಡ್ ಆಫ್ ಲೈಫ್. IIT ಇಟ್ಸ್ ಲೇಬಲ್. ಮೆಡಿಕಲ್ ಇಟ್ಸ್ ಲೇಬಲ್. ಇಟ್ ಮೇ ಗಿವ್ ಯು ಕೆರಿಯರ್ ಆಪ್ಷನ್ಸ್ ಕೊಡುತ್ತೆ, ಬಟ್ ದಟ್ ಇಸ್ ನಾಟ್ ಲೈಫ್. ಪೀಪಲ್ ಯು ಮೆಡಿಕಲ್ ಯು ಸೇ ಸೂಸೈಡ್, ಯೋ ಸಿಕ್ಕಿ ಸೂಸೈಡ್ ಮಾಡಿ, ಯೋ ಸಿಕ್ಕಿಲ್ಲ. ಪ್ಲಸ್ ಆ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ಸು ರೀಲ್ಸು ನೋಡ್ಕೊಂಡು ಇಲ್ಲಿ ಎಲ್ಲ ಈ ಎಡಿಟೆಡ್ ಮಾರ್ಫ್ಡ್ ಡಿಜಿಟಲಿ ಆಕ್ಸೆಂಟ್ಯುಯೇಟೆಡ್ ಫೋಟೋಗ್ರಾಫ್ಸ್ ಹಾಕೋದು ನೀವು. ಬೆಸ್ಟ್ ಏರಿಯಾಸ್ನ ತೋರಿಸ್ಬಿಡೋದು. ಒಂದು ದೇವಸ್ಥಾನಕ್ಕೆ ಹೋಗಿ ಇನ್ನೊಬ್ರು ಯಾರೋ ಒಂದು ಹಾಕ್ತಾರೆ ರಿಸಾರ್ಟ್ ಫೋಟೋ, ದುಬೈದ ಫೋಟೋ ಹಾಕ್ತಾರೆ. ಓ ಅಲ್ಲೋಗಿ ನಾನು ಹೋಗ್ಬೇಕು, ಕಷ್ಟಪಟ್ಟು EMI ಹಾಕೊಂಡು ತಗೊಂಡು ಅಲ್ಲಿ ಹೋಗ್ತೀರ, ಫೋಟೋ ಹಿಡಿತೀರಾ. ನೆಕ್ಸ್ಟ್ ಫೋಟೋ ಅವರು ಯಾರು ಲೈಕ್ ಮಾಡಿರ ನನ್ನ ಫೋಟೋನ. ವಿ ಆರ್ ಡಿಪೆಂಡೆಂಟ್ ಆನ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್. ದಟ್ ಈಸ್ ದ ಪ್ರಾಬ್ಲಮ್ ಆಫ್ ಅವರ್ ಸೊಸೈಟಿ ಟುಡೇ. ಇಂಟರ್ನಲ್ ಕಾಂಪಸ್ ಚೆನ್ನಾಗಿರಬೇಕು, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು. ರೂಟ್ಸ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ನಾವಿಲ್ಲಿ ಜಾಗಕ್ಕೆ ಹೋದ್ರೆ ಜಾಗನ ಅನುಭವ ಮಾಡ್ಬೇಕಷ್ಟೆ. ಅಲ್ಲಿ ಹೋಗಿ ಅಲ್ಲಿರೋಂಥ ಕಲ್ಚರಲ್ ಎಕ್ಸ್ಪೋಷನ್ ಇಲ್ಲ ಅವ್ರಿಗೆ, ಓದೋದು ಕಷ್ಟ. ಪಿಕ್ಚರ್ ಫಿಲಮ್ ನೋಡಿದ್ರೆ ಪಿಕ್ಚರ್ ಸೀನು ಡೈಲಾಗ್ ಎಲ್ಲ ನಾಪ್ಕ ಇರುತ್ತೆ, ಬಟ್ ನೆನ್ನೆ ಫಿಸಿಕ್ಸ್ ಪಾಠ ನೀಟಲ್ಲಿ ಮಾಡಿರೋದು ನಾಪ್ಕ ಹೇಳ್ತೀರಾ? ಫಾರ್ಮುಲಾ ಸಮೇಲೆ ರಿಮೆಂಬರ್ ಸಮಥಿಂಗ್ ಹೇಳ್ತಾ ಇದ್ದೀನಿ. ಸೊ ಆ ಕಾಮಿಡಿ ಡೈಲಾಗ್ ಎಲ್ಲ ನಾಪ್ಕ ಇರುತ್ತೆ ನಿಮಗೆ. ಬಟ್ ವಾಟ್ಸ್ ಹ್ಯಾಪಿಂಗ್ ಇವನ್ ನೋ, ಬಿಕಾಸ್ ಇಟ್ಸ್ ಅ ಪಿಕ್ಟೋರಿಯಲ್ ಥಿಂಗ್ ಇಚ್ ರಿಮೆಂಬರ್. ಅಂದ್ರೆ ಇನ್ನೊಂದು ಅರ್ಥ ಆಗತ್ತೆ ನಿಮಗೆ, ನಿಮಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನ ನೀವು ಗ್ರಾಸ್ ಮಾಡಿಕೊಂಡಿರ್ತೀರ. ಮಾಡಬೇಕು ನೋಡ್ತೀವಿ, ಆಗ್ಬಿಡುತ್ತೆ ಆಗ್ಬಿಡತ್ತೆ. ಸೊ ನಿಮ್ ಫೋರ್ಸ್ ಆಗಿ ಯು ಶುಡ್ ಬಿ ಟ್ರಾನ್ಸ್ಫಾರ್ಮ್ ಟು ಲವ್. ನೀವು ಚೇಂಜ್ ಟು ಲವ್ ಅಂಡ್ ಡೆಡಿಕೇಶನ್ ಚೇಂಜ್ ಆಗ್ಬಿಡುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಆಲ್ ಆಫ್ ಯು. ಓಕೆ, ಆಫ್ಟರ್ 10 ಇಯರ್ಸ್ ಇಷ್ಟೋ ಜನ ಫ್ರೆಂಡ್ಸ್ ಇದ್ದೀರಾ ಇಲ್ಲಿ, ರೈಟ್? ಪೀಪಲ್ ಮೇ ನಾಟ್ ರಿಮೆಂಬರ್ ಯುವರ್ ಮಾರ್ಕ್ಸ್, ಬಟ್ ದಿಲ್ ರಿಮೆಂಬರ್ ಯುವರ್ ಕ್ಯಾರೆಕ್ಟರ್. ಫಿಸಿಕ್ಸ್ ಅಲ್ಲಿ ಒಂದು ಮಾರ್ಕ್ ಕಮ್ಮಿ ಬಂತು, ಇದರಲ್ಲಿ ಎಷ್ಟು ಕಮ್ಮಿ ಬಂತು ಯಾರು ಕೇಳಲ್ಲ. ಸಕ್ಸಸ್ ಅಂಡ್ ಹ್ಯಾಪಿನೆಸ್, ಮೆಡಲ್ಸ್ ಸರ್ಟಿಫಿಕೇಟ್ಸ್ ಅದ, ಸಕ್ಸಸ್ ಅಲ್ಲ ಅದ, ಸರ್ಟಿಫಿಕೇಟ್ಸ್ ಇಲ್ಲ. ಇದು ಡಿಫರೆನ್ಸ್ ನಮ್ಗೆ ಇಂಪಾರ್ಟೆಂಟ್. ರಿಚರ್ಡ್ ಫೈನ್ಮನ್ ನ್ಯೂಕ್ಲಿಯರ್ ಫಿಸಿಸಿಸ್ಟ್, ಅವನು ಒಂದು ಪುಸ್ತಕ ಓದ್ಬೇಕು, ಯೂಟ್ಯೂಬ್ ಅಲ್ಲಿ ಇದೆ, ಯಾವಾಗ ಸಮಯ ಸಿಕ್ಕಿದ್ರೆ ಇನ್ ಫ್ಯೂಚರ್. ರಿಚರ್ಡ್ ಫೈನ್ಮನ್ ಮ್ಯಾನ್ಹಟನ್ ಪ್ರಾಜೆಕ್ಟ್, ಆಟೋಮಿಕ್ ಬಾಂಬ್ ಮಾಡಿದಾಗ ಫಸ್ಟ್ ಆಟೋಮಿಕ್ ಬಾಂಬ್, ನೋಬೆಲ್ ಪ್ರೈಸ್ ಸಿಕ್ತು ಅವನಿಗೆ. ರಿಚರ್ಡ್ ಫೈನ್ಮನ್ ಅವನ ಪುಸ್ತಕಗಳು, ಅವ್ನ ಥಿಂಕಿಂಗ್ ಸ್ಟ್ರಾಟಜೀಸ್ ಓದ್ಬೇಕು. ವಾಟ್ ಇಸ್ ಎಜುಕೇಷನ್, ವಾಟ್ ಇಸ್ ಇನ್ಫಾರ್ಮೇಶನ್, ವಾಟ್ ಇಸ್ ನಾಲೆಜ್. ಅದೇ ಪರ್ಸನ್ ಮೆಡಲ್ಸ್ ತಗೊಂಡು ನಾಳೆ ಸೂಸೈಡ್ ಮಾಡ್ಕೋಬಹುದು. ಫಸ್ಟ್ ರ್ಯಾಂಕ್ ತಗೊಂತಾ ಇರ್ತಾನ ಅವನು, ಒಂದ್ಸರಿ ಸೆಕೆಂಡ್ ರ್ಯಾಂಕ್ ಬಂದ ತಕ್ಷಣ ಡಿಪ್ರೆಷನ್ಗೆ ಹೋಗ್ಬಿಡೋ ಅವನು. ಥಿಂಕಿಂಗ್ ಏನ ಬಂದಿಲ್ಲ ಅವನಿಗೆ. ಹಿಸ್ ಲೈಫ್ ಇಸ್ ಡೆಡಿಕೇಟೆಡ್ ಬೈ ಸರ್ಟಿಫಿಕೇಟ್ಸ್, ಲೇಬಲ್ಸ್. ಏನ್ ತಿಳ್ಕೊಂತೀವಿ, ಮೆಡಲ್ಸ್ ಸರ್ಟಿಫಿಕೇಟ್ಸ್.

ಬಂದ್ಬಿಟ್ರೆ ಹ್ಯಾಪಿನೆಸ್ ಬಂದ್ಬಿಡ್ತು ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಅಲ್ಲೇ ಸಮಸ್ಯೆ ಸ್ಟಾರ್ಟ್. ದಟ್ ಈಸ್ ದ ಪ್ರಾಬ್ಲಮ್. ಮೆಡಲ್ಸ್ ಬಂದು ಡಿಗ್ರಿ ತಗೊಂಡ ತಕ್ಷಣ ಸಕ್ಸಸ್ ಅಂಡ್ ಹ್ಯಾಪಿನೆಸ್ ಆರ್ ಟು ಡಿಫ್ರೆಂಟ್ ಥಿಂಗ್ಸ್. ಅದು ಅರ್ಥ ಮಾಡ್ಕೋಬೇಕು. ಅನ್ಫಾರ್ಚುನೇಟ್ಲಿ ನಮ್ ಬರೋವಂಥ ಒಂದು ಮೀಡಿಯಾ, ಇನ್ಸ್ಟಾಗ್ರಾಮು, ಆ ರೀಲ್ಸು, ಆ ಪೋಸ್ಟ್ಸು, ಬರೋವಂಥ ಸ್ಟೋರೀಸು ನೋಡ್ತಾ ಏನಾಗ್ಬಿಡತ್ತೆ, ಆ ದೊಡ್ಡ ದೊಡ್ಡ ವ್ಯಕ್ತಿಗಳು ಫೋಟೋಸು, ಏರೋಪ್ಲೇನ್ ಮುಂದೆ, ಇದು ಮುಂದೆ, ರಿಸಾರ್ಟ್ ಮುಂದೆ, ಆ ಹೂ ಆ ಒಂದು ಅಡ್ರೆಸ್ ಮಾಡಿ ತೋರಿಸೋರಿಗೆ ನಿಮಗೆ ಆ ಸಕ್ಸಸ್ಸು ಹ್ಯಾಪಿನೆಸ್ ಅಂತ ತಿಳ್ಕೊಂಬಿಟ್ರಿ ನೀವು. ಐ ನಾನು ಒಂದು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಪ್ಲೀಸ್ ನೋಟ್. ನೀವು ಈ ರೀಲ್ಸ್ ಇದರಲ್ಲಿ ಫುಡ್ ಬಗ್ಗೆ ಚರ್ಚೆ ಮಾಡ್ತಾರೆ, ಮಾಡಿ ಖುಷಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಫುಡ್, ಬೇರೆ ಬೇರೆ ಕಡೆ ಫುಡ್ಡೀಸು, ಇದು ಹಿಂಗೆ ಮಾಡ್ತಾ ಇದೆ, ಹಂಗೆ ಮಾಡ್ತಾ ಇದೆ, ಖುಷಿ ಖುಷಿಯಾಗಿ ಹೋಗ್ತಾ ಇರ್ತಾರೆ, ರೆಸ್ಟೋರೆಂಟ್ಸ್ಗೆ ಹೋಗ್ತಾರೆ, ಫುಡ್ ಬಗ್ಗೆ ಕೂತ್ಕೊಂಡು ಹಿಂಗೆ ತಿಂತಾ ಇದ್ದೀನಿ, ಒಂದೊಂದು ಪ್ಲೇಟ್ ಪ್ಲೇಟಾಗಿ ಹೋಗ್ತಾರೆ, ನಿಮಗೆ ಆಸೆ ತೋರಿಸ್ತಾರೆ. ತುಂಬ ನೋಡಿದ್ರೆ ಅವ್ರಿಗೆ ದುಡ್ಡು ಬರೋದು. ಅದಕ್ಕೆ ಏನಂದ್ರೆ ಗೊತ್ತಾ, ಪದ ಇರೋದು ಬೆಗರ್ ಅಂದರೆ ಗೊತ್ತಾ ನಿಮಗೆ, ಯು ಆಲ್ ನೋ ಹೂಸ್ ಎ ಬೆಗರ್, ಅವ್ರು ಯಾರು ಬೆಗರ್ ಗೊತ್ತಾ, ಅವನು ಡಿಜಿಟಲ್ ಬೆಗರ್ ಫಾರ್ ಲೈಕ್ಸ್. ಲೈಕ್ಸ್ಗೆ ಡಿಜಿ ಬೆಗರ್ ಅವನು, ಲೈಕ್ಸ್ ಕೊಡು ಲೈಕ್ಸ್ ಕೊಡು ಲೈಕ್ಸ್ ಕೊಡು. ಯಾಕೆ ಗಾಡಿಗಳೆಲ್ಲ ಇ ಎಮ್ ಐಲಿ ತೊಗೊಂಡಿರ್ತಾನೆ, ಅವನು ಇ ಎಮ್ ಐ ಲೋನ್ ತಗೊಂಡಿರ್ತಾನೆ, ಶೂಸು ಇ ಎಮ್ ಐ, ಊಟನೂ ಇ ಎಮ್ ಐ ಬಂದ್ಬಿಡಿದೆ ಅವನು. ಗುಡ್ ಕಾಲೇಜ್, ಗುಡ್ ಜಾಬ್, ಗುಡ್ ಸ್ಯಾಲರಿ ವಿಲ್ ಮೇಕ್ ಮೀ ಹ್ಯಾಪಿ. ತಪ್ಪಿಲ್ಲ, ಇಟ್ಸ್ ಓಕೆ, ಟ್ರೈ ಮಾಡ್ಬೋದು, ಯು ಕ್ಯಾನ್ ಟ್ರೈ. ಈ ಪಾತ್ರಲ್ಲಿ ಹೋಗಿ ಅಚೀವ್ ಮಾಡಿ ಕೊನೆಗೆ ಏನಪ್ಪ ನನಗೆ ಒಂದು ಸಮಾಧಾನವೇ ಇಲ್ವಲ್ಲ ಅಂತ ಒಂದು ಜೀವನ ಬಂದ್ಬಿಟ್ರದು ಜನಗಳಿಗೆ. ಬಟ್ ಇನ್ನರ್ ಪೀಸ್ನ ನಾವು ಸಪ್ರೇಟಾಗಿ ಡೆವಲಪ್ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕಿಲ್ಲ. ಅರ್ಥ ಮಾಡ್ಕೊಳ್ಳಿ ಇದ್ದಾನೆ ಪಾಯಿಂಟ್. ಸಕ್ಸಸ್ ಇಸ್ ಈಕ್ವಲ್ ಟು ಹ್ಯಾಪಿನೆಸ್ ಅಂತ ಬರಬೇಕಲ್ಲ ನಿಮಗೆ, ನೀವು ಕಲ್ತ್ಕೋಬೇಕಿದ್ದ. ಹುಡುಗಿ ಆ ಒಂದು ಜರ್ನಿ ಮಾಡ್ತಾ ಇದ್ದಾಳೆ, ವಾಟ್ ಈಸ್ ಈ ಟ್ರೈಂಗ್ ಟು ಅಚೀವ್, ಅದು ಇಂಪಾರ್ಟೆಂಟ್. ಅವಳೇ ತಗೊಂಡಿರೋದನ್ನು ಮೆಡಲ್ಸು, ಬಟ್ ಅವಳು ಕಾನ್ಫಿಡೆನ್ಸ್, ಬಟ್ ಇದಿಲ್ಲ ಅಂದರೂ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸು. ಆ ಕಡೆ ಹೋದರೆ ಕ್ಯಾರೆಕ್ಟರ್, ಇಂಟಗ್ರೇಟಿಂಗ್ ಎವ್ರಿಥಿಂಗ್ ಕ್ಯಾರೆಕ್ಟರ್. ಅರ್ಥ ಆಯ್ತಾ ನಿಮಗೆ? ಸೊ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್? ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ದಟ್ ಈಸ್ ಪರ್ಸನಲ್ ಡೆವಲಪ್ಮೆಂಟ್. ಸ್ವಾಮೀಜಿ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಏನಪ್ಪ, ಕ್ಯಾರೆಕ್ಟರು, ಚರಿತ್ರ ನಿರ್ಮಾಣ, ಚಾರಿತ್ರ್ಯ ನಿರ್ಮಾಣ, ಶೀಲ, ಏನು ಹೇಳ್ತಾ ಇದ್ರು? ವಾಟ್ ಆರ್ ಟಾಕಿಂಗ್ ಅಂತಂದರೆ ಫೋಕಸ್, ಡಿಸಿಪ್ಲಿನ್, ಲರ್ನಿಂಗ್, ವ್ಯಾಲ್ಯೂಸ್, ಗೋಲ್ಸ್. ನೋಡಿದ್ರಾ, ಡಿಸ್ಟ್ರಾಕ್ಷನ್ಸು, ಈ ಕಡೆ ಫೋಕಸ್ಸು, ಯಾವ್ದು ಬೇಕಪ್ಪ ನಿಮಗೆ? ನಾನೇನು ಹೇಳಕ್ ಹೋಗಲ್ಲ, ಇದೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ ನಿಮಗೆ. ಯಾಕೆಂದ್ರೆ ಯಾವ್ದು ಕಡೆ ಗಮನ ಕೊಡ್ತೀರೋ ಅದ್ರ ಕಡೆ ನಿಮ್ ಲೈಫ್ ಎಳ್ಕೊಂಡು ಹೋಗುತ್ತೆ. ತಪ್ಪಂತಿಲ್ಲ, ನಾನು ಹೇಳ್ತಾ ಇರೋ, ಸಿ ಐ ಆಮ್ ನಾಟ್ ಟ್ರೈಂಗ್ ಟು ಡಿಸ್ಕರೇಜ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಇಂಪಾರ್ಟೆಂಟ್, ಒಪ್ಕೊಂತೀನಿ ನಾನು, ಬಟ್ ನಿಮ್ಗೆ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿಲ್ಲ ಅಂತಂದ್ರೆ ಪ್ರಾಬ್ಲಮ್. ಐ ನಾಟ್ ಗೋಯಿಂಗ್ ಟು ಡಿಸ್ಕರೇಜ್ ಸೋಷಿಯಲ್ ಮೀಡಿಯಾ, ಯಾಕೆಂದ್ರೆ ವರ್ಲ್ಡ್ ಸೋಷಿಯಲ್ ಮೀಡಿಯಾ ಇರೋದು, ಜಾಬ್ಸ್ ಬೇಕು, ಇಂಟರ್ವ್ಯೂ, ಲಿಂಕ್ಡ್ಇನ್ ಬೇಕು, ಇದು ಬೇಕು, ಅದು ಬೇಕು, ಎಲ್ಲ ಬೇಕಾಗುತ್ತೆ, ನೋ ಡೌಟ್ ಅಬೌಟ್ ಇಟ್. ಯೂಸ್ ಇಟ್ ಪ್ರಾಪರ್ಲಿ, ಟು ಯೂಸ್ ಇಟ್ ಪ್ರಾಪರ್ಲಿ ಮೈಂಡ್ ಸರಿಯಿರಬೇಕು ನಿಮ್ದು ತಲೆ. ದ ಬ್ರೈನ್, ದ ಮೈಂಡ್ ಶುಡ್ ಬಿ ಪ್ರಾಪರ್, ಶುಡ್ ಬಿ ಪ್ರಾಪರ್ಲಿ ಕಂಡೀಷನ್, ಅದು ಇಂಪಾರ್ಟೆಂಟ್. ಆ ಫೋಕಸ್ ಪಾತ್, ನಾನು ಸ್ಟಾರ್ಟಿಂಗ್ ಮಾಡಿದಾಗ ಫೋಕಸ್ ಬಗ್ಗೆ ಮಾತಾಡಿದೆ, ಇವಾಗ ಫೋಕಸ್ ಬಗ್ಗೆ ಮಾತಾಡಿದೆ. ರಿಮೆಂಬರ್ ದಟ್ ಆಲ್ ದಿಸ್ ಯು ಆರ್ ಹಿಯರ್ ಟು ಡೆವಲಪ್ ಯುವರ್ ಫೋಕಸ್. ಆ ಫೋಕಸ್ ಕಡೆ ಗಮನ ಕೊಡಿ, ಅವೇರ್ನೆಸ್. ಆ ದೂರದಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ ನಿಮಗೆ, ನನ್ನ ಅಟೆನ್ಷನ್ ನಾನು ಇನ್ಸ್ಟಾಗ್ರಾಮ್ ಕಡೆ ಶೇರ್ ಮಾಡಿದ್ರೆ ಆ ಕಡೆ ಹೋಗ್ತೀಯಾ, ಈ ಕಡೆ ಶಿಫ್ಟ್ ಮಾಡಿದ್ರೆ ದೇವಸ್ಥಾನ ಕಡೆ ಹೋಗ್ತೀಯಾ. ಸೊ ಇಂಪಾರ್ಟೆಂಟ್ ರಿಫ್ಲೆಕ್ಷನ್ ನಿಮಗೆ, ಗ್ರೋತ್, ಡಿಸ್ಟ್ರಾಕ್ಷನ್ಸು, ಇವ್ರೇನು ಮಾಡ್ದ, ಅವನೇನು ಮಾಡ್ದ, ಅವಳೇನು ಮಾಡ್ದು, ಕಂಪ್ಯಾರಿಸನ್ ಮಾಡ್ಕೋಬೇಡಿ. ನಾನು ಈ ನಂದು ಜರ್ನಿಯಲ್ಲಿ ಇವತ್ತು ನಾನು ಓಪನ್ ಮಾಡಿದಾಗ ಬೇರೆಯವ್ರ ಜರ್ನಿ ಬೇರೆ ಥರ ಆಗಿರುತ್ತೆ, ಕಂಪೇರ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಹೆಂಗೆ ನಿಮ್ಮ ಸಮಯನ ಕಳಿಸ್ತೀರಾ ಅಂತಲ್ಲ, ಹೌ ಯು ಸ್ಪೆಂಡ್ ಯು ಟೈಮ್, ಬಟ್ ವೇರ್ ಯು ಸ್ಪೆಂಡ್ ಯುವರ್ ಟೈಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಎರಡು ಇಟ್ಕೊಂಡು ಐ ಸೇ, ವೇರ್ ಅಟೆನ್ಷನ್ ಗೋಸ್ ಲೈಫ್ ಫಾಲೋಸ್. ಬಟ್ ನೀವು ಸ್ಯಾಟ್ ಫಾರ್ ಮೆಡಿಟೇಷನ್, ಸ್ವಲ್ಪ ನಿಮ್ಮ ಬ್ರೆತ್ ಯೋಚನೆ ಮಾಡಿ, ಡಿಂಟ್ ಯು ಫೀಲ್ ಪೀಸ್ ಆಫ್ಟರ್ ದಟ್? ಸಮ್ ರಿಲ್ಯಾಕ್ಸೇಷನ್ ಸಿಕ್ಕಿಲ್ವ ನಿಮಗೆ? ಸ್ವಲ್ಪ ಮನಸ್ಸು ಸ್ವಲ್ಪ ಕಾಮ್ ಆಗಿಲ್ವಾ? ಸಮ್ ಅಮೌಂಟ್ ಆಫ್ ಕಾಮ್ನೆಸ್ ಇಂಟು ಡೆವಲಪ್, ಇಟ್ ಇಸ್ ಎನಫ್. ಇನ್ ಒನ್ ಡೇಗೆ ಇಷ್ಟು ನೀವು ಮಾಡಿದ್ರೆ ರೆಗ್ಯುಲರ್ ಆಗಿ ನೀವು ಮಾಡಿದ್ರೆ ಹಿಂಗಾಗ್ಬೋದು. ಯೋಚನೆ ಮಾಡ್ಬಿಟ್ಟು ಕ್ಯಾನ್ ಡೂ ಇಟ್ ಫಾರ್ 5 minutes, ಸ್ಲೋಲಿ ಇನ್ಕ್ರೀಸ್ ಇಟ್ ಹಾಫ್ ಅನ್ ಅವರ್, ಅಂಡ್ ಮಂತ್ಸ್, ವೀಕ್ಸ್, ಇಯರ್ಸ್. ಇಮ್ಯಾಜಿನ್ ದ ಟ್ರಾನ್ಸ್ಫಾರ್ಮೇಷನ್ ವಿಚ್ ಹ್ಯಾಪನ್ಸ್ ಟು ಯು. ಇಟ್ ಗಿವ್ಸ್ ಯು ನ್ಯೂ ವಿಷನ್ ಆಫ್ ಲೈಫ್. ಡೆಫಿನೆಟ್ಲಿ ಮೆಡಿಟೇಷನ್ನು, ಎಸ್ಪೆಷಲಿ ನೋಡಿ, ಎರಡು ಹಾರ್ಮೋನಲ್ ಟರ್ಮ್ಸ್ ಇದೆ, ಎಸ್ಪೆಷಲಿ ಡೋಪಮೀನ್ ಅಂತ ಕೇಳಿರ್ತೀರ ನೀವು. ಸೊ ನಮ್ಮ ಡೋಪಮೀನೇ ಪ್ರಾಬ್ಲಮ್. ಈ ಇನ್ಸ್ಟಾಗ್ರಾಮ್ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾಕೆ ಫೋನ್ ನೋಡಬೇಡಿ ಅಂತ ಹೇಳೋದು ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಕಾರ್ಟಿಸಾಲ್ ರೈಸ್ ಅಪ್ ಆಗಿರೋದು ಬಾಡಿಯಲ್ಲಿ. ಬಯಾಲಜಿ ಸ್ಟೂಡೆಂಟ್ ಗೊತ್ತಿರುತ್ತೆ, ಕಾರ್ಟಿಸಾಲ್ ರೈಸ್ ಆಗುತ್ತೆ. ಅಂಡ್ ಕಾರ್ಟಿಸಾಲು ಎಷ್ಟು ನಮ್ಮ ಬಾಡಿಗೆ ಅವೇರ್ನೆಸ್ ಕೊಡುವಾಗ ರೈಸ್ ಆಗುತ್ತೆ ಅಷ್ಟೇ. ನೀವು ಬೆಳಿಗ್ಗೆ ತಕ್ಷಣ ಇನ್ಸ್ಟಾಗ್ರಾಮು, ಫೀಡ್ಸು, ಲೈಕ್ಸ್ ಯಾರು ನೋಡೋದು ಇದು ನೋಡೋಕೆ ಸ್ಟಾರ್ಟ್ ಆಯಿತು ಅಂದರೆ ಕಾರ್ಟಿಸಾಲ್ ಶೂಟ್ ಆಗೋದು ತುಂಬ. ಇವಾಗ ಬಾಡಿ ಮೆಕ್ಯಾನಿಸಮ್ ಚೇಂಜ್ ಆಗುತ್ತೆ. ಇದು ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ.

0: ಎವ್ರಿ ಡೇ ನಿಮ್ಮ ಜೀವನದಲ್ಲಿ ಈ ಸ್ವಾಟ್ ಅನಾಲಿಸ್ ಮಾಡ್ಕೋಬೇಕು. ನನ್ನ ಸ್ಟ್ರೆಂಗ್ಸ್ ಏನು, ನಾನು ಯಾವುದ್ರಲ್ಲಿ ಗುಡ್ಡಿದ್ದೀನಿ ಗೊತ್ತಾಗ್ಬಿಡುತ್ತೆ. ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇದ್ದೀರಾ, ಫಿಸಿಕ್ಸ್ ಅಲ್ಲಿ ಇದ್ದೀರಾ, ಕೆಮಿಸ್ಟ್ರಿ ಇದ್ದೀರಾ, ಇಲ್ಲ ಕ್ರಿಯೇಟಿವ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಗ್ಬಿಡುತ್ತೆ ಸ್ಟ್ರೆಂತ್. ವೀಕ್ನೆಸ್ ಏನು, ಸ್ಟ್ರೆಂತ್ ಗೊತ್ತಾದ್ರೆ ವೀಕ್ನೆಸ್ ಗೊತ್ತಾಗತ್ತೆ. ಕಾನ್ಸಂಟ್ರೇಷನ್ ಎಷ್ಟಿದೆ, ಡಿಸ್ಟ್ರಾಕ್ಷನ್ ಎಷ್ಟು ಹೋಗ್ತಾ ಇದೆ, ಬೆಳಿಗ್ಗೆ ಎದ್ದೇಳ್ಬೋದ ಸಿನಾಗಿ, ಕರೆಕ್ಟ್? ವೀಕ್ನೆಸ್. ಓ ಅಂದ್ರೆ ಆಪರ್ಚುನಿಟೀಸ್, ನನ್ನ ಫೀಲ್ಡ್ಗೆ ಏನು ಆಪರ್ಚುನಿಟೀಸ್ ಅವೈಲೇಬಲ್ ಇದೆ. ಆಪರ್ಚುನಿಟೀಸ್ ಕಾನ್ಸ್ಟೆಂಟ್ಲಿ ಸ್ಕ್ಯಾನ್, ಪೇಪರ್ ಓದಬೇಕು, ಬರೀಬೇಕು, ನೋಡ್ಕೋಬೇಕು ಆಪರ್ಚುನಿಟೀಸ್. ಕೊನೆಯಲ್ಲಿ ಬರೋದು ತಿ ಇಸ್ ಥ್ರೆಟ್. ನನ್ನ ಕೆರಿಯರ್ ಪಾತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನು ಥ್ರೆಟ್ಟು, ಡಿಸ್ಟ್ರಾಕ್ಷನ್ಸ್ ಇದೆ. ನಿಮ್ಗೆ ಗೊತ್ತಾಗತ್ತೆ ಬೇರೆ ಬೇರೆ ಮೆಥಡ್ಸ್ ಆಫ್ ಲೈಫ್ ಬಂದ್ಬಿಡುತ್ತೆ ಒಳಗೆ ನಿಮಗೆ. ಇವಾಗ ಲವ್ ಫಾರ್ ಸಬ್ಜೆಕ್ಟು, ನಾನು ಏನು ಮಾಡ್ಬೇಕು, ನಾನು ಏನು ಮಾಡಬಾರ್ದು, ವಾಟ್ ಈಸ್ ದ ಪಾತ್ ಅಂತ ಬಂದ ತಕ್ಷಣ ನಿಮಗೆ ಪರ್ಪಸ್ ಗೊತ್ತಾದ ತಕ್ಷಣ ನಿಮಗೆ ನಿಮ್ಗೆ ಆಟೋಮೆಟಿಕ್ಕಾಗಿ ಕಾನ್ಸಂಟ್ರೇಷನ್ ಮಾಡ್ಬಿಡುತ್ತೆ. ಪ್ರೋಗ್ರೆಸ್ ಮಾಡಬೇಕು, ಕಷ್ಟಪಡೋಕ್ಕೆ ಅಲ್ವೇ ಕಷ್ಟಪಡಬೇಕು. ಅದಕ್ಕೆ ನಾವು ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ತೇವೆ. ಒಂದು
1: ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.